ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ವೈಶಾಖ ಮಾಸದ 12ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 2ನೇ ತಾರೀಕು ಶನಿವಾರ. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭೋದಯ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಸಮಯ 5:56:55. ಶುಭ ನುಡಿ. ಕಾವ್ಯ ಉರಿಯುವ ಕೊಳ್ಳಿಯಲ್ಲ, ಬೆಳಗುವ ದೀವಿಗೆ. ಕಾವ್ಯದ ಕೆಲಸ ಮೃಗತ್ವವನ್ನು ಕೆರಳಿಸುವ ಬದಲು ಮಾನವೀಯತೆಯನ್ನು ಜಾಗೃತಗೊಳಿಸುವಂತಿರಬೇಕು. ಹೀಗೆಂದವರು ಪೂತಿ ನರಸಿಂಹಾಚಾರ್.

ಮಂಗಳ ಧ್ವನಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸಮಯ 6:10. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರೈತರಿಗೆ ಸಲಹೆ 6:35. 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ್ ಎಸ್ ಕದಂ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಇಂದುಮತಿ ಸಾಲಿಮಠ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಿರ್ಮಾಣ ಮತ್ತು ಪ್ರಸ್ತುತಿ ಚಂದ್ರಮ್ಮ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಈ ಮೂರು ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. 9:05 ಚಿಣ್ಣರ ಲೋಕ, ಅಚ್ಚಚ್ಚು ಬೆಲ್ಲದಚ್ಚು, ಭಾಗವಹಿಸುವ ಪುಟಾಣಿ, ಮಡಿಕೇರಿಯ ಬಾಲಪ್ರತಿಭೆ ವೈಶಾಲಿ ಜಿಪಿ, ಪ್ರಸ್ತುತಿ ಮಮತಾ ಶಾಸ್ತ್ರಿ, ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 4:00. 9:35 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಸಬ್ಬೀರ್ ಕ್ವಾದ್ರಿ ಅವರ ಗಾಯನ. 10:30 ಗಾನ ಭಜನ. 11:00 ಗಾನಡಂಗುರ. 12:05 ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಗೃಹಿಣಿ ಸುಜೇತಾ ತಿರುಮಲೇಶ್ವರ ಹೆಗಡೆ ಅವರೊಂದಿಗೆ ಸಂದರ್ಶನ. ನಂತರ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ರಾಜಲಕ್ಷ್ಮಿ ಸಿ ಭಟ್ ಅವರಿಂದ ಸ್ವರಚಿತ ಕವನ ವಾಚನ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹಾವು ಮತ್ತು ಇತರ ವಿಷ ಜಂತುಗಳ ಕಡಿತ ಹಾಗೂ ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರಾದ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಅಲ್ಪಸಂಖ್ಯಾತರಿಗಾಗಿ ಇರುವ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಮಾತನಾಡುತ್ತಾರೆ ಪತ್ರಕರ್ತ ಸತೀಶ್ ಬಿ ಆರಾಧ್ಯ. 1:30 ಪ್ರಚಲಿತ. 2:40 ಬೆಂಗಳೂರು ಕೇಂದ್ರದಿಂದ ಹಕ್ಕಿಯ ಬಳಗ. 3:00 ರೂಪಕ ಬೆಳಕು ತೋರಿದ ಬುದ್ಧ, ನಿರ್ಮಾಣ ಬಿಎಂ ಶರಭೇಂದ್ರ ಸ್ವಾಮಿ. 3:30 ಯಕ್ಷಗಾನದ ಹಾಡುಗಳು, ಪ್ರಸಂಗ ಜಯ ವಿಜಯರ ಶಾಪ, ನಡೆಸಿಕೊಡುತ್ತಾರೆ ಪಿ ವೆಂಕಟರಮಣ ಐತಾಳ್. 4:30 ನೆನಪು ನಿನಾದ, ಕನ್ನಡದ ಹಳೆಯ ಚಿತ್ರಗೀತೆಗಳು. 5:00 ಕ್ರೀಡಾಲಹರಿಯಲ್ಲಿ ರಾಷ್ಟ್ರೀಯ ಹಾದಿಯಲ್ಲಿ ಸಾಧನೆ ಮಾಡುತ್ತಿರುವ ಭಾಗಮಂಡಲದ ದಿಶಾ ನಿಡ್ಯಮಲಯ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ವಿನೋದ್ ಮುಡಗದ್ದೆ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ನೇರ ಫೋನ್ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ

0: making concessions he cannot accept. In IPL cricket, Delhi Capitals defeated Rajasthan Royals by 7 wickets at Sawai Man Singh Stadium in Jaipur. Today, Chennai Super Kings will take on Mumbai Indians at M.H. Chidambaram Stadium, Chennai at 7:30 p.m. And that is the end of this news bulletin.
1: ಆಕಾಶವಾಣಿ ಮಡಿಕೇರಿ, ಸಮಯ 6:10:03. ಈಗ ಕೇಳಿ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಇಂದು ಡಾಕ್ಟರ್ ಎಂಎಸ್ ಶುಭಲಕ್ಷ್ಮಿ ಅವರ ಹಾಡು ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಸುಪ್ರಭಾತ.

ಶಾಂತವೇದ್ಯನಿ ಜವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತ ಇತ್ಥಂ ವೃಷಾಚಲಪತೆರಿಹ ಸುಪ್ರಭಾತ ಏ ಮಾನವಃ ಪ್ರತಿದಿನಂ

ಸಕಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನ ಕವತ್ತಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರುತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನ ಕವತ್ತಲ ಸರ್ವ

ಇದುವರೆಗೆ ವೆಂಕಟೇಶ್ವರ ಸುಪ್ರಭಾತ ಕೇಳಿದರೆ ಇದು ಇಂದಿನ ಉದಯ ರಾಗ ಆಕಾಶವಾಣಿ ಮಡಿಕೇರಿ. ಸಮಯ 6:30 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ. ಡಾಕ್ಟರ್ ಡಿ ಸಿ ಗೀತಾ ಅವರಿಂದ.
1: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದ್ರೆ ಯಾವುದು ಆಧುನಿಕ, ಆಧುನಿಕರು ಅಂದ್ರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ ಹೊಸತು, ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗ್ಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ, ವ್ಯವಸಾಯ, ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೆಯೇ ಮುಂತಾದವುಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರು ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ, ಪ್ರಗತಿ, ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನಿನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು, ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು, ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು, ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗೆ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ.

0: ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ, ಸಾಹಿತ್ಯಿಕ ಬರಹಗಳು, ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು. ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ, ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
1: ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನೆ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:35:25. ಈಗ ಕೇಳಿ ರೈತರಿಗೆ ಸಲಹೆ.
3: ಭತ್ತದ ಗದ್ದೆಗಳ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹಸಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಯೋದು ಬಹಳ ಸೂಕ್ತ. ಕೃಷಿಯಲ್ಲಿ ಹಸಲೆ ಗೊಬ್ಬರಗಳ ಬಳಕೆ ಅನಾದಿ ಕಾಲದಿಂದಲೂ ರೂಢಿಯಲ್ಲಿರುವಂಥ ಒಂದು ಪದ್ಧತಿ. ಇದು ಮಣ್ಣಿನ ಫಲವತ್ತತೆ, ಹಾಗೆಯೇ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ಕಾಪಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆಧುನಿಕ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಾ ಹೋದಂತೆ ಹಸಲೆ ಗೊಬ್ಬರಗಳ ಬಳಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಮಾರುಕಟ್ಟೆಯಲ್ಲಿ ರಸಗೊಬ್ಬರದ ಬೆಲೆ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಅಗ್ಗವಾಗಿ ಬಳಸಬಹುದಾದಂಥ ಹಸಲೆ ಗೊಬ್ಬರಗಳ ಬಗ್ಗೆ ಗಮನಹರಿಸೋದು ಬಹಳ ಸೂಕ್ತ. ಸಸ್ಯಗಳ ಎಲೆ, ಕಾಂಡ ಮತ್ತು ಬೇರುಗಳು, ಹಾಗೆಯೇ ಇವುಗಳ ಮೂಲದಿಂದ ದೊರೆಯುವಂಥ ಸಾವಯವ ವಸ್ತುಗಳನ್ನು ಹಸಲೆ ಗೊಬ್ಬರ ಅಂತ ನಾವು ಕರೀಬಹುದು. ಈ ಹಸಲೆ ಗೊಬ್ಬರದಲ್ಲಿ ಎರಡು ವಿಧ. ಒಂದು, ಹಸಲೆಯನ್ನು ಹೆಚ್ಚಾಗಿ ಕೊಡುವಂಥ ವಾರ್ಷಿಕ ಬೆಳೆಗಳಾದಂಥ ಡೈಂಚ, ಅಪ್ಸೆಣಬು, ಸೆಸ್ಪೇನಿಯ, ಅವರೆ, ಹೆಸರು, ಅಲಸಂದೆ, ಹುರುಳಿ ಇವುಗಳನ್ನು ಬೆಳೆಯುವಂಥದ್ದು. ಇನ್ನೊಂದು, ಹಸಲೆಯನ್ನು ಯಥೇಚ್ಛವಾಗಿ ಕೊಡುವಂಥ ಹೊಂಗೆ, ಬೇವು, ಸುಬಾಬುಲ್ಲು, ಹಾಲ್ವಾಣ, ಗ್ಲಿರಿಸಿಡಿಯಾದಂತಹ ಬಹುವಾರ್ಷಿಕ ಮರಗಿಡಗಳನ್ನು ಬೆಳೆಯೋದು ಎರಡನೇ ವಿಧಾನ. ಹಸಲೆ ಗೊಬ್ಬರದ ಬಳಕೆಯಿಂದ ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶ ಹೆಚ್ಚಾಗುತ್ತೆ. ಇದರಿಂದ ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಹೆಚ್ಚಾಗುತ್ತೆ. ಹಾಗೆಯೇ ಗಾಳಿ ಆಡೋದು ಕೂಡ ಉತ್ತಮವಾಗುತ್ತೆ, ಮಣ್ಣು ಸಡಿಲಾಗುತ್ತೆ. ರಾಸಾಯನಿಕ ಗುಣಗಳು ಅಂದರೆ ಈ ಮಣ್ಣಿನ ರಸಸಾರ ಉತ್ತಮವಾಗುತ್ತೆ, ಸಸ್ಯ ಪೋಷಕಾಂಶಗಳು ಬೆಳೆಗಳಿಗೆ ಸುಲಭವಾಗಿ ಸಿಗ್ತವೆ. ಹಾಗೆಯೇ ಈ ಮಣ್ಣಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು, ಹಾಗೆಯೇ ಬೇರೆ ಜೈವಿಕ ಚಟುವಟಿಕೆಗಳಿಗೆ ಈ ಸಾವಯವ ಅಂಶ ಪೂರಕವಾಗಿರುತ್ತೆ. ಮುಖ್ಯವಾಗಿ ಈ ಸಾವಯವ ಅಂಶಗಳ ಕಳೆಯುವಿಕೆ, ರೋಗ ನಿರೋಧಕತೆ ಮತ್ತು ಈ ಜಂತುಹುಳುಗಳನ್ನು ನಿರೋಧಿಸುವಂಥ ಗುಣ ಕೂಡ ಈ ಸಾವಯವ ಅಂಶವನ್ನು ನಾವು ಬಳಸೋದ್ರಿಂದ ಬೆಳೆಗಳಿಗೆ ಬರುತ್ತೆ. ಹಸಲೆ ಗೊಬ್ಬರದ ಗಿಡಗಳು ಹೊಂದಿರುವಂಥ ಆಳವಾದ ಬೇರುಗಳು ಮಣ್ಣಿನ ತಳಪದರದಲ್ಲಿರುವಂತಹ ಸಸ್ಯ ಪೋಷಕಾಂಶಗಳನ್ನು ಹೀರಿಕೊಂಡು ತಾವು ಮಣ್ಣಿಗೆ ಸೇರುವಾಗ ಮೇಲ್ಪದರಕ್ಕೆ ಮರಳಿಸ್ತವೆ. ಇದರಿಂದ ಮಣ್ಣಿನ ಆಳದಲ್ಲಿರುವಂಥ ಪೋಷಕಾಂಶಗಳು ಬೆಳೆಗೆ ಸುಲಭವಾಗಿ ದೊರೆತವೆ. ಹಸಲೆ ಗೊಬ್ಬರದ ಸಸ್ಯಗಳು ಮಣ್ಣಿನ ಮೇಲೆ ಹೊದಿಕೆಯಾಗೋದ್ರಿಂದ ಮಳೆ ನೀರು ಇಂಗಿ ಮಣ್ಣು ಕೊಚ್ಚಿ ಹೋಗೋದು ಕಡಿಮೆ ಆಗುತ್ತೆ. ಹಾಗೆಯೇ ಮಣ್ಣಿನ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ಹಸಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಯುವಂಥ ವಿಧಾನಗಳಿಗೆ ಬಂದರೆ, ಸಾಮಾನ್ಯವಾಗಿ ನಾವು ಭತ್ತವನ್ನು ಬಿತ್ತನೆ ಮಾಡೋದಕ್ಕಿಂತ ಅಥವಾ ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ 60 ದಿನಗಳ ಮುಂಚಿತವಾಗಿ ಅಂದರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಈ ಹಸಲೆ ಗೊಬ್ಬರದ ಬೆಳೆಗಳನ್ನು ಬಿತ್ತನೆ ಮಾಡಬೇಕು. ಹಸಲೆ ಗೊಬ್ಬರದ ಬೆಳೆಗಳು ಸುಮಾರು 40-45 ದಿನದಲ್ಲಿ ಸಂಪೂರ್ಣವಾಗಿ ಬೆಳೆಯೋದ್ರಿಂದ ಅವುಗಳನ್ನು ತಕ್ಷಣ ಉಳುಮೆ ಮಾಡಿ ಭೂಮಿಗೆ ಸೇರಿಸಬೇಕಾಗತ್ತೆ. ಭತ್ತದ ನಾಟಿ ಅಥವಾ ಬಿತ್ತನೆಗೆ 15 ದಿನ ಮುಂಚಿತವಾಗಿ ನಾವು ಈ ಹಸಲೆ ಗೊಬ್ಬರದ ಬೆಳೆಗಳನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇದರಿಂದ ಅವು ಚೆನ್ನಾಗಿ ಕಳೆತು ಸಾವಯವ ಇಂಗಾಲವನ್ನು ಮಣ್ಣಿಗೆ ಸೇರಿಸ್ತವೆ. ಇದರಿಂದ ನಾವು ಬೆಳೆಯುವಂಥ ಬೆಳೆಗೆ ಸಸ್ಯ ಪೋಷಕಾಂಶಗಳು ದೊರೆಯೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ಎರಡನೇ ಪದ್ಧತಿಯಲ್ಲಿ ಈ ಹಸಲೆ ಸೊಪ್ಪನ್ನು ನಾವು ಕೃಷಿ ಜಮೀನಿನ ಬದುಗಳ ಮೇಲೆ ಬೆಳೆದು ಅಥವಾ ಕೃಷಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ಬೆಳೆದು ಮೃದುವಾದ ಕಾಂಡದ ಸಮೇತ ಅವುಗಳನ್ನು ಕತ್ತರಿಸಿ ತಂದು ಜಮೀನಿನಲ್ಲಿ ಹರಡಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಅಪ್ಸೆಂಡ್ಬು, ಡಯಾಂಚ, ಸಸ್ಬೇನಿಯ ಹಸಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಯೋದಕ್ಕೆ ಎಕರೆಗೆ 20-25 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ. ಬೇರೆ ದ್ವಿದಳ ಧಾನ್ಯದ ಬೆಳೆಗಳನ್ನು ಉಪಯೋಗಿಸುವಾಗ ಎಕರೆಗೆ 8-10 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ

0: ಬೇಕಾಗತ್ತೆ. ಬಿತ್ತನೆ ಮಾಡಿದ ಹಸಿರೆಲೆ ಗೊಬ್ಬರದ ಬೆಳೆಗಳು ಹುಲ್ಸಾಗಿ ಬೆಳೆಯೋದಕ್ಕೆ ಎಕರೆಗೆ 15-20 ಕಿಲೋಗ್ರಾಂನಷ್ಟು ಡೈ ಅಮೋನಿಯಂ ಫಾಸ್ಫೇಟ್ ಗೊಬ್ಬರವನ್ನು ಬಿತ್ತನೆ ಸಮಯದಲ್ಲಿ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಹುಲಸಾಗಿ ಬೆಳೆದ ಹಸಿರೆಲೆ ಗೊಬ್ಬರದ ಬೆಳೆ ಪ್ರತಿ ಎಕರೆಗೆ ಸುಮಾರು 8-10 ಟನ್ನಷ್ಟು ಹಸಿರೆಲೆ ಗೊಬ್ಬರವನ್ನು ಇಳುವರಿಯಾಗಿ ನೀಡುತ್ತೆ. ಈ ಪ್ರಮಾಣದ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸಿದಾಗ, ಜೊತೆಗೆ ನಾವು ಆಯ್ಕೆ ಮಾಡಿಕೊಂಡಂಥ ಹಸಿರೆಲೆ ಗೊಬ್ಬರದ ಬೆಳೆಗೆ ಅನುಗುಣವಾಗಿ 30-120 ಕಿಲೋಗ್ರಾಂನಷ್ಟು ಸಾರಜನಕವನ್ನು ನಾವು ಎಕರೆಗೆ ಸೇರಿಸಿದಂತಾಗುತ್ತೆ. ಇದರ ಜೊತೆಗೆ ರಂಜಕ, ಪೊಟ್ಯಾಷು, ಹಾಗೆಯೇ ಲಘು ಪೋಷಕಾಂಶಗಳು ಮತ್ತು ಸಾವಯವ ಇಂಗಾಲ ಮಣ್ಣಿಗೆ ಸೇರ್ಪಡೆಯಾಗುತ್ತೆ. ಒಟ್ಟಾರೆ ಹೇಳೋದಾದರೆ, ರೈತರು ಹಸಿರೆಲೆ ಗೊಬ್ಬರವನ್ನು ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರಗಳಿಗೆ ಖರ್ಚಾಗುವಂಥ ಹಣವನ್ನು ಕಡಿಮೆ ಮಾಡ್ಕೋಬೋದು. ಇದರ ಜೊತೆಗೆ ಮಣ್ಣಿನ ಆರೋಗ್ಯ ಉತ್ತಮವಾಗುತ್ತೆ, ಫಲವತ್ತತೆ ಹೆಚ್ಚಾಗುತ್ತೆ, ಉತ್ಪಾದನಾ ಸಾಮರ್ಥ್ಯ ವೃದ್ಧಿಯಾಗುತ್ತೆ. ಒಟ್ಟಾರೆಯಾಗಿ ಇದರಿಂದ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬಹುದು, ಆರ್ಥಿಕ ಲಾಭವನ್ನು ಗಳಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್, ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಈಗ ಕೇಳಿ ಸ್ವರಮಾಧುರ್ಯ, ಶಮಶಾಸ್ತ್ರಿಗಳ ಕೃತಿ, ವಿದ್ವಾನ್ ರಾಮಕೃಷ್ಣನ್ ಮೂರ್ತಿ ಅವರ ಹಾಡುಗಾರಿಕೆಯಲ್ಲಿ. ಕಲ್ಗಡ ರಾಗ, ತ್ರಿಶ ನಡೆ, ಆದಿತಾಳ.

0: ಇದುವರೆಗೆ ವಿದ್ವಾನ್ ರಾಮಕೃಷ್ಣನ್ ಮೂರ್ತಿ ಅವರ ಹಾಡುಗಾರಿಕೆಯಲ್ಲಿ ಶ್ಯಾಮಶಾಸ್ತ್ರಿಗಳ ಕೃತಿಯನ್ನ ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ ಆಕಾಶವಾಣಿ ಮಡಿಕೇರಿ. ಸಮಯ 6:45 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಬಸವಪ್ರಸಾದ್ ಕುನಾಲೆ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಒಂದು ಯಾವುದೋ ಜಾಗ ಇರುತ್ತದೆ ಅಥವಾ ಖಾಸಗಿ ಯಾವುದೋ ಪ್ಲಾಟ್ ಇರುತ್ತದೆ, ಅಲ್ಲಿ ಬೇರೆ ಯಾರೋ ಬೇರೆ ಏನಾದರೂ ಕೆಲಸ ಮಾಡ್ತಿರ್ಬೋದು, ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರೆ. ನಮ್ಮ ಕೆಲಸ ನಾವು ಶುರು ಮಾಡಬೇಕಂದಾಗ ನಮ್ಗೆ ಕೆಲವು ಸಲ ಅಕ್ಕಪಕ್ಕದವರು ತೊಂದರೆ ಕೊಡ್ತಾರೆ. ನಿರ್ಮಾಣ ಕಾರ್ಯ ಏನಾದರೂ ನಾವು ಕೈಗೊಳ್ಬೇಕಂದ್ರೆ ಅಕ್ಕಪಕ್ಕದವರು ಬಂದು ಏನಾದರೂ ಆಕ್ಷೇಪ ಮಾಡ್ತಾರೆ. ಅದು ಯಾವ ಕಾರಣಕ್ಕಾಗಿ ಆಕ್ಷೇಪ ಮಾಡ್ತಾರೆ ಅಂತ ಅನ್ನೋದನ್ನ ಆಮೇಲೆ ನೋಡೋಣ. ಬಟ್ ಸಾಮಾನ್ಯ ಇದು ಒಂದು ಜನರಿಗೆ ಒಂದು ಸ್ವಭಾವ, ಬಂದು ಕೇಳೋದು ನೀ ಇದನ್ನ ಯಾಕೆ ಮಾಡ್ತೀರಾ, ಇದನ್ನ ಯಾಕೆ ಮಾಡ್ಬೇಕು, ಇದು ಹಿಂಗ್ ಮಾಡಬಾರ್ದು, ಅಲ್ಲಿ ಹಾಕ್ಬಾರ್ದು, ಇಲ್ಲಿ ಹಾಕ್ಬಾರ್ದು ಅಂತ ಮಾಡ್ತಾರೆ. ಹೇಗೆ ಸರ್ ಕಾನೂನು ಪ್ರಕಾರ ಅವ್ರಿಗೆ ಏನ್ ಹಕ್ಕಿದೆ, ಇವ್ರಿಗೆ ಏನ್ ಹಕ್ಕಿದೆ?
3: ಸರ್ ಇವಾಗ ನಮ್ದು ಒಂದ್ ಪ್ರೈವೇಟ್ ಪ್ರಾಪರ್ಟಿ ಅಂತ ಇದ್ದಾಗ ಅದು ನನ್ನ ಹಕ್ಕು ಸರ್. ನಾನು ಅಲ್ಲಿ ಯಾವ ರೀತಿ ಆದ್ರೂ ನನ್ನ ಮನೆ ಕಟ್ಟಿಸಬಹುದು, ಯಾವ ರೀತಿ ಆದ್ರೂ ಆ ಜಾಗನ ನಾನು ಯೂಸ್ ಮಾಡಬಹುದು. ಯಾರೇ ಥರ್ಡ್ ಪರ್ಸನ್ ಯಾರಿಗ ಭೂಮಿಯಲ್ಲಿ ಹಕ್ಕಿರಲ್ಲ ಅವರು ಯಾವ್ದೇ ರೀತಿ ಅವ್ರನ್ನ ಅಬ್ಸ್ಟ್ರಾಕ್ಟ್ ಮಾಡಕ್ಕಾಗಲ್ಲ, ನೀನ್ ಹಂಗ್ ಮಾಡಕ್ಕಾಗಲ್ಲ, ಹಿಂಗ್ ಮಾಡಬಾರ್ದು ಅಂತ ಹೇಳಕ್ಕೆ ಆಗಲ್ಲ. ನಾನು ಒಂದು ಇಂಜಂಕ್ಷನ್ ಸೂಟ್ ಅಂತ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕೊಬಹುದು ಸರ್. ಇಂಜಂಕ್ಷನ್ ಸೂಟ್ ಅಲ್ಲಿ ಅಲ್ಲಿ ಮ್ಯಾಂಡೇಟರಿ ಇಂಜಂಕ್ಷನ್, ಪರ್ಮನೆಂಟ್ ಇಂಜಂಕ್ಷನ್ ಅಂತ ಎರಡ್ ತರ ಇದೆ. ಸೊ ಇದರಲ್ಲಿ ಇಂಜಂಕ್ಷನ್ ಸೂಟ್ ಹಾಕಿದಾಗ ಅವ್ರಿಗೆ ನಾವ್ ಏನ್ ಕೇಳ್ಕೊಂತೀವಿ ಕೋರ್ಟ್ ಅಲ್ಲಿ ಅಂದ್ರೆ, ಈ ತರ ನಮ್ಮ ಆಸ್ತಿಯಲ್ಲಿ ಇವ್ರು ನಮ್ಗೆ ತೊಂದರೆ ಕೊಡ್ತಾ ಇದಾರೆ, ಅವ್ರನ್ನ ತೊಂದರೆ ಕೊಡದಂಗೆ ತಡೆ ಹಿಡೀರಿ ಅಂತ ಹೇಳಿ ಕೋರ್ಟ್ ಇಂದ ನಾವು ಆದೇಶ ತಗೊಂಬಹುದು ಸರ್. ಇವಾಗ ನಮ್ಗೆ ಯಾರು ಬೇರೆಯವ್ರು ಏನಾದ್ರು ಆಸ್ತಿಯಲ್ಲಿ ನೀವ್ ಈ ತರ ಮನೆ ಕಟ್ಟಬಾರ್ದು ಇಲ್ಲಾಂದ್ರೆ ಹೆಂಗ್ ಮಾಡಬಾರ್ದು ಅಂತ ತೊಂದರೆ ಕೊಡ್ತಾ ಇದಾರೆ ಅಂದ್ರೆ, ಸಾಮಾನ್ಯ ರಸ್ತೆ ಇರ್ಬೋದು, ಕಾಮನ್ ಪಾತ್ವೇ ಇರ್ಬೋದು, ಆ ಪಾತ್ವೆಯಲ್ಲಿ ನಾವು ಮನೆ ಕಟ್ತಾ ಇದೀನಿ ಅಂದ್ರೆ ಬೇರೆಯವ್ರಿಗೆ ಅದು ಅಡಚಣೆ ಆಗ್ಬೋದು. ಸೊ ಅವಾಗ ನಾವು ಇವಾಗ ನಮ್ ಪಾತ್ವೆ ಇದೆ, ನಾನು ಇಷ್ಟು ವರ್ಷ ಇಷ್ಟು ಎಲ್ಲರೂ ಓಡಾಡ್ತಾ ಇದ್ವಿ, ಈ ಮನೆ ಕಟ್ಟದಿಂದ ಅದು ಆ ಪಾತ್ವೆಗೆ ನಾವು ಹೋಗಕ್ ಆಗ್ತಾ ಇಲ್ಲ, ಇಲ್ಲಾಂದ್ರೆ ಮನೆ ಕಟ್ಟಿದಕ್ಕೋಸ್ಕರ ನಮ್ ಮನೆಯಲ್ಲಿ ಬೆಳಕು ಬರ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಅವಾಗ ನಾವು ಈಸ್ಮೆಂಟ್ರಿ ರೈಟ್ ಅಂತ ಹೇಳ್ಬೋದು ಸರ್.
2: ಈಗ ಈ ಹಿಂದೆ ಕೆಲವು ನಡೆದಂತಹ ಕೆಲವು ವಿದ್ಯಮಾನಗಳನ್ನ ನೋಡಿದಾಗ ಇಂತಿಷ್ಟು ಜಾಗ ಬಿಟ್ಟಿರಲಿಲ್ಲ ಅವರು ಅಂತ ಹೇಳಿ, ಅಂದ್ರೆ ಇನ್ನೊಬ್ಬರ ಆಸ್ತಿಯಲ್ಲಿ ಅವರು ಹಸ್ತಕ್ಷೇಪ ಮಾಡೋದು, ಬಿಡಬಹುದು ಬಿಡಬಾರದು ಅಂತ ಅನ್ನೋದು ವೈಯಕ್ತಿಕವಾಗಿ ಇವ್ರಿಗೆ ಸಂಬಂಧಪಟ್ಟಿರುತ್ತೆ, ಮತ್ತೆ ಬರುವಂತಹ ಕಾನೂನಿನ ಒಂದು ತೊಡಕುಗಳನ್ನ ಇವ್ರು ನಿವಾರಣೆ ಮಾಡ್ಕೊಳ್ತಾರೆ. ಆದ್ರೆ ಅಕ್ಕಪಕ್ಕದವರು ಅದನ್ನ ಅಬ್ಜೆಕ್ಷನ್ ಮಾಡ್ತಾರೆ, ಬಿಡಬೇಕಿತ್ತು ಬಿಡ್ಲಿಲ್ಲ ಅಂತ ಅಲ್ವಾ. ಈ ರೀತಿ ಅನೇಕ ಘಟನೆಗಳು ಆಗಿವೆ, ತುಂಬಾ ಅತಿರೇಕಕ್ಕೂ ಕೂಡ ಹೋಗಿದಾವೆ ಅವು. ಆದ್ರೆ ಆಕ್ಷೇಪ ಮಾಡಿದಾಗ ನಾವು ಇಂಜೆಕ್ಷನ್ ಆರ್ಡರ್ ನ ತರಬೇಕು ಅಂತ ಹೇಳ್ತಾ ಇದ್ರಿ. ತಾವು
3: ಇಂಜೆಕ್ಷನ್ ಆರ್ಡರ್ ತಗೊಂಡ್ರೆ ನಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಸಿಗುತ್ತೆ, ಕೋರ್ಟ್ ಆದೇಶ ಇರುತ್ತೆ. ಸೊ ಅವಾಗ ನಮ್ ಕೆಲಸ ಏನಿದೆ ನಾವು ಮಾಡ್ತೀವಿ
2: ಸರ್. ಇದು ಈ ಬಿಲ್ಡಿಂಗ್ ಕಟ್ಟೋ ಅದಕ್ಕಿದಕ್ಕೆ ವಿಷಯಕ್ಕೆ ಸಂಬಂಧ ಪಡೋದಷ್ಟೇನಾ, ಅಥವಾ ಈಗ ಉದಾಹರಣೆ ಒಂದು ಜಮೀನು ಇರುತ್ತೆ, ಅಲ್ಲಿ ಬಹಳ ಹಿಂದಿನಿಂದ ಜನ ಹೋಗ್ತಿರ್ತಾರೆ ಬರ್ತಿರ್ತಾರೆ, ಅದು ದಾಖಲೆಯಲ್ಲಿ ಇರಲ್ಲ ಅಂತ ಅನ್ಕೊಂಡ ಒಂದು ದಾರಿ, ಆ ಇದಕ್ಕಿದ್ದಂಗೆ ದಾರಿಯನ್ನ ಬಂದ್ ಮಾಡ್ತಾರೆ, ಬಂದ್ ಮಾಡಿದಾಗ ಅವ್ರು ಕೇಳ್ಬೋದಾ
3: ಸರ್? ಆ ತರನು ಇವಾಗ ನೀವು ಹೇಳ್ದಂಗೆ ಇವಾಗ ಜಮೀನು ಎಲ್ಲಾ ಕಡೆನು ಮ್ಯಾಪ್ ಅಂತ ಆಗಿರುತ್ತೆ. ಎಲ್ಲಾ ತಹಸೀಲ್ದಾರ್ ಆಫೀಸ್ ಅಲ್ಲಿ ಒಂದು ವಿಲೇಜ್ ಮ್ಯಾಪ್ ಅಂತ ಇರುತ್ತೆ, ಅಲ್ಲಿ ಕಾಲ್ದಾರಿ ಯಾವ್ದು, ಭೂಮಿ ಯಾರ್ದು, ಪ್ರೈವೇಟ್ ಪ್ರಾಪರ್ಟಿ ಯಾರ್ದು, ಸರ್ಕಾರದ ಆಸ್ತಿ ಯಾವ್ದು, ಮತ್ತೆ ಕಾಲ್ದಾರಿ ಯಾವ್ದು ಅಂತ ಕ್ಲಿಯರ್ ಆಗಿರುತ್ತೆ. ಸೊ ಆ ರೀತಿ ಇನ್ಫಾರ್ಮೇಶನ್ ಇದ್ದಾಗ ಇವಾಗ ನಮ್ಗೇನಾದ್ರು ಆ ಮ್ಯಾಪ್ ಪ್ರಕಾರ ದಾಖಲಾತಿಗಳ ಪ್ರಕಾರ ಅದೇನಾದ್ರೂ ಕಾಲ್ದಾರಿನೇ ಇದ್ರೆ ನಾವು
2: ಬಿಡ್ಬೇಕಾಗುತ್ತೆ,
3: ಅದು ನಾವು ಸ್ವಂತ ಆಸ್ತಿ ಅಂತ ಕೇಳೋದಕ್ಕೆ ಆಗುದಿಲ್ಲ. ಸೊ ಅವಾಗ ನಾವು ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಅದು ಆದೇಶ ತಗೊಂಡು.
2: ಸರಿ ಸರಿ. ದಾರಿ ಹೊಸದಾಗಿದ್ದಾಗ ಅದು ಕೂಡ ತೋರಿಸಬಹುದಲ್ಲ, ಅಲ್ಲಿ ದಾರಿ ಇದೆ ಅಂತ.
3: ಯಾವ್ದು ಪ್ರೈವೇಟ್ ಪ್ರಾಪರ್ಟಿ ಇರ್ಲಿಲ್ಲ, ಬರೀ ಅದು ಏನು ಇರ್ಲಿಲ್ಲ, ಜಾಗನೇ ಇರ್ಲಿಲ್ಲ, ದಾರಿ ಆಗಿದೆ ಅಂತ ಹೇಳಿದ್ರೆ ಅದನ್ನ ಈಸ್ಮೆಂಟ್ರಿ ರೈಟ್ ಆಗೂ ಕ್ಲೇಮ್ ಮಾಡಬಹುದು. ಈ ತರ ದಾಖಲಾತಿ ಇಲ್ಲ ಅಂದ್ರೂ ಇಷ್ಟು 20 ವರ್ಷದಿಂದ 30 ವರ್ಷದಿಂದ ಇದು ದಾರಿ ಆಗಿದೆ, ಹಾಗಾಗಿ ಇದು ದಾರಿಯಾಗಿ ಡಿಕ್ಲೇರ್ ಮಾಡಿ ಅಂತ ನಾವು ಕೇಳ್ಬೋದು.
2: ಹೊಸದಾಗಿ ದಾರಿ ಏನಾದ್ರು ಸೃಷ್ಟಿ ಆಗಿದ್ರೆ ಇದು ದಾರಿ ಬರುತ್ತೆ ಅಂತ ಹೇಳಬೇಕಾದ್ರೆ ಅದನ್ನ ತೋರಿಸಬೇಕು. ಜನರಿಗೆ ಕೆಲವು ಸಲ ಸುಮ್ಮನೆ ಅನಾವಶ್ಯಕವಾಗಿ ಆಕ್ಷೇಪ ಮಾಡೋದೊಂದು ಇರುತ್ತೆ, ಅದು ಮಾಡಬಾರದು. ಮಾಡಿದ್ರೆ ಕಾನೂನಿನ ಕೆಲವು ವಿಚಾರಗಳನ್ನ ಅವ್ರು ಎದುರಿಸಬೇಕಾಗತ್ತೆ,
3: ನಿಜ
2: ಕಾನೂನಿನ ಹೋರಾಟ ಆಗತ್ತೆ. ಅಂತಹ ಟೈಮ್ನಲ್ಲಿ ಅವ್ರನ್ನ ಅಲ್ಲಿ ಕರಿಬೇಕಾಗತ್ತೆ, ಅಲ್ಲೆಲ್ಲ ಅಲ್ಲಿದಾಡ್ಬೇಕಾಗತ್ತೆ ಅವರು, ಅದು ನೆನಪಿರಲಿ ಅಂತ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ಬಸವಪ್ರಸಾದ್ ಕುನಾಲೆ ಅವರೇ ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ.

0: ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:50
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900092
3: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
9: ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ.
10: ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಮಾಚಾರ.

ಯೋಧರ ನಾಡು ಕೊಡಗು. ಮಡಿಕೇರಿ ಸಿಪಾಯಿಗಳಿಗೆ ಇದು ಮೆರುಗು. ನಮ್ಮ ದೇಶ ನಮ್ಮ ರಾಜ್ಯ, ಕಾಪಾಡುವ ಸೈನಿಕರಿಗೊಂದು ನಮನ. ಶತ್ರುಗಳಿಂದ ಸದಾ ರಕ್ಷಿಸುವ ನಮ್ಮ ಹೆಮ್ಮೆಯ ಯೋಧರು, ನೆಮ್ಮದಿಯಿಂದ ಬದುಕು ಸಾಗಿಸುವ ನಾವೆಷ್ಟು ಅದೃಷ್ಟವಂತರು. ದೇಶಕ್ಕಾಗಿ ಪ್ರಾಣ ತೆತ್ತುವರಲ್ಲ ನಮ್ಮ ಸೈನಿಕರು. ಕಿರಿಯರಿಗೆ ಮಾದರಿಯಾಗಬಲ್ಲ ಅವರೆಂದೂ ಅಮರರು. ಸೇನಾನುಭವದ ನಮ್ಮ ಸೈನಿಕರ ಮಾತುಗಳು ಅವರ ಋಣದಲ್ಲಿರುವ ನಮಗೆ ನುಡಿಮುತ್ತುಗಳು.

0: ಬಿತ್ತರಿಸುತ್ತಿದೆ ಆಕಾಶವಾಣಿ ಅವರ ಅನುಭವ ಕಥನ ಸೇನಾಸ್ಮರಣೆಯಲ್ಲಿ. ಮರೆಯದೆ ಟ್ಯೂನ್ ಮಾಡಿ ನಮ್ಮ ಹೆಮ್ಮೆಯ ಸೈನಿಕರ ಸೇನಾಸ್ಮರಣೆಯಲ್ಲಿ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕ ರಿಚಾ ಝಾ. ಅಥ ವಾರ್ತಾಃ. ನಿರ್ವಾಚನಾಯೋಗೇನ ಪಶ್ಚಿಮಬಂಗಾಲಸ್ಯ 15 ಮತದಾನಕೇಂದ್ರೇಷು ಪುನರ್ಮತದಾನಾಯ ಆದೇಶಃ ಪ್ರದತ್ತಃ. ಮಗರಹಾಟ ಪಶ್ಚಿಮವಿಧಾನಸಭಾಕ್ಷೇತ್ರಸ್ಯ 11 ಕೇಂದ್ರೇಷು ತಥಾ ಡೈಮಂಡ್ ಹಾರ್ಬರ್ ವಿಧಾನಸಭಾಕ್ಷೇತ್ರಸ್ಯ 4 ಅದ್ಯ ಪುನಃ ಮತದಾನಂ ಭವಿಷ್ಯತಿ. ಏತೇಷು ಕೇಂದ್ರೇಷು ಪ್ರಾತಃ 7 ಆರಭ್ಯ ಸಾಯಂ 6 ಯಾವತ್ ಮತದಾನಂ ಭವಿಷ್ಯತಿ. ಆಯೋಗೇನೋಕ್ತಂ ಯತ್ ಏತೇಷು ಮತದಾನ ಕೇಂದ್ರೇಷು ಪುನರ್ಮತದಾನಸ್ಯ ನಿರ್ಣಯಃ ಪರ್ಯವೇಕ್ಷಕಾಣಾಂ ನಿರ್ವಾಚನಾಧಿಕಾರಿಣಾಂ ಚ ಪ್ರತಿವೇದನಮಾಲಕ್ಷ್ಯ ಪ್ರದತ್ತಃ. ಏತೇಷು ಮತದಾನಕೇಂದ್ರೇಷು ಬುಧವಾಸರೆ ವಿಧಾನಸಭಾ ನಿರ್ವಾಚನಸ್ಯ ದ್ವಿತೀಯ ಚರಣಾಯ ಮತದಾನಂ ಜಾತಮಾಸೀತ್. ಪ್ರತಿವೇದನಾನಾಂ ಆಧಾರೆ ಆಯೋಗೇನ ಏತೇಷು ಮತದಾನಕೇಂದ್ರೇಷು ನಿರ್ವಾಚನಂ ನಿರಸ್ತೀಕೃತಮಾಸೀತ್. ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ, ಛತ್ತೀಸ್ಗಢೇಶು ಅಸ್ಯ ವರ್ಷಸ್ಯ ಜನಗಣನಾಯಾಃ ಪ್ರಥಮಚರಣಸ್ಯ ಅಂತರ್ಗತಂ ಅದ್ಯಾರಭ್ಯ ಗೃಹಸೂಚೀಕ್ರಮಃ ಗೃಹಗಣನಾ ಚ ಪ್ರಾರಬ್ಧ ಅಸ್ತಿ. ಗೃಹಮಂತ್ರಾಲಯೇನೋಕ್ತಂ ಯತ್ ಇದಂ ಕಾರ್ಯಂ ಅಸ್ಯ ವರ್ಷಸ್ಯ ಮೈ ಮಾಸಸ್ಯ 30 ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಅಸ್ಯ ಅಂತರ್ಗತಂ ಪ್ರಶಿಕ್ಷಿತ ಗಣನಾಕರ್ತಾರಃ ಪ್ರತಿ ಗೃಹಂ ಗತ್ವಾ ಸೂಚನಾಃ ಏಕತ್ರತಂ ಕರಿಷ್ಯಂತಿ. ಏತನ್ಮಧ್ಯೆ ದಿಲ್ಲಿ, ರಾಜಸ್ಥಾನ, ಮಹಾರಾಷ್ಟ್ರ, ಮೇಘಾಲಯ, ಝಾರಖಂಡಾನಾಂ ನಗರ ನಿಗಮೇಷು ಅಪಿ ಸ್ವಗಣನಾಯಾಃ ಸೌವಿಧ್ಯಂ ಪ್ರಾರಬ್ಧಂ ಅಸ್ತಿ. ಆಭಾಸೀಯ ಮಾಧ್ಯಮೇನ ಸೌವಿಧ್ಯಮಿದಂ ಅಸ್ಯ ಮಾಸಸ್ಯ 15 ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಅನಂತರಂ ಅಸ್ಯ ಮಾಸಸ್ಯ 16 ದಿನಾಂಕಾದಾರಭ್ಯ ಆಗಾಮಿ ಮಾಸಸ್ಯ 14 ದಿನಾಂಕಂ ಯಾವತ್ ಪ್ರತಿ ಗೃಹಂ ಗತ್ವಾ ಕಾರ್ಯಂ ಪ್ರಚಲಿಷ್ಯತಿ. ಬಿಹಾರೆ 15 ದಿವಸೀಯ ಸ್ವಗಣನಾವಧಿ ಅದ್ಯ ಸಮಾಪ್ತಃ ಭವಿಷ್ಯತಿ. ಅಥ ಕ್ಷೇತ್ರ ಸಂಚಾಲನಂ ಅದ್ಯಾರಪ್ಸ್ಯತೆ. ಏವಂಚ ಅಸ್ಯ ಮಾಸಸ್ಯ 31 ದಿನಾಂಕಂ ಯಾವತ್ ಪ್ರಚಲಿಷ್ಯತೆ. ವಿದೇಶ ಮಂತ್ರಾಲಯೇನ ಗತ ಮಾಸಸ್ಯ 25 ದಿನಾಂಕಾದಾರಭ್ಯ 30 ದಿನಾಂಕಂ ಯಾವತ್ ಬ್ಯಾಂಗ್ಲೂರ್, ಕರ್ನಾಟಕ, ಭುವನೇಶ್ವರ, ಒಡಿಶಾ ಚೇತ್ಯೇಷು ಸ್ಥಾನೇಷು ಆರ್ಟ್ ಆಫ್ ಲಿವಿಂಗ್ ಇತ್ಯೇತಸ್ಯ ಸಹಯೋಗೇನ ಯುವ ನೇತೃಭ್ಯಃ ಬಿಮ್ಸ್ಟೆಕ್ ವಿನಿಮಯ ಕಾರ್ಯಕ್ರಮಸ್ಯಾಯೋಜನಂ ಕೃತಮಾಸೀತ್. ಆ ಸಪ್ತಾಹಂ ಪ್ರಚಲಿತೆ ಅಸ್ಮಿನ್ ಕಾರ್ಯಕ್ರಮೆ ಸಪ್ತ ಬಿಮ್ಸ್ಟೆಕ್ ಸದಸ್ಯ ದೇಶಾನಾಂ ಸರ್ವೇಷಾಂ ಕ್ಷೇತ್ರಾಣಾಂ 70+ ಯುವ ನೇತಾರಃ ಭಾಗಂ ಗೃಹೀತವಂತಃ. ವಿದೇಶ ಮಂತ್ರಾಲಯೇನೋಕ್ತಂ ಯತ್ ಅಯಂ ಕಾರ್ಯಕ್ರಮಃ ಗತವರ್ಷೆ ಬ್ಯಾಂಕಾಕ್ ನಗರೆ 6 ಬಿಮ್ಸ್ಟೆಕ್ ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕೃತ ಘೋಷಣಾ ಪ್ರಖ್ಯಾಪನಾಯ ಆಯೋಜಿತಃ ಆಸೀತ್. ಕೇಂದ್ರೀಯ ಪಂಚಾಯತಿ ರಾಜ ಮಂತ್ರಾಲಯ ಅದ್ಯ ಹೈದರಾಬಾದೆ ಆತ್ಮನಿರ್ಭರ್ ಪಂಚಾಯತ್ ಉಪಕ್ರಮೆ ಏಕ ಔಟ್ರೀಚ್ ಇತಿ ಕಾರ್ಯಶಾಲಾ ಆಯೋಜಯಿಷ್ಯತೆ. ಔಟ್ರೀಚ್ ಇತಿ ಕಾರ್ಯಶಾಲಾ ಪ್ರತಿಭಾಗೇಭ್ಯಃ ರಾಷ್ಟ್ರೀಯ ಗ್ರಾಮ ಸ್ವರಾಜಾಭಿಯಾನಸ್ಯ ಅಂತರ್ಗತಂ ಪಂಚಾಯತಿ ರಾಜ್ ಮಂತ್ರಾಲಯಸ್ಯ ಏಕಸ್ಯ ಉಪಕ್ರಮಸ್ಯ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮಸ್ಯ ದೃಷ್ಟ್ಯಾ ಉದ್ದೇಶ್ಯೈ ಪರಿಚಾಲನ ಅವಸಂರಚನೆಯಾ ಚ ಪರಿಚಯಂ ದಾಸ್ಯತಿ. ಪಂಚಾಯತಿರಾಜ ಮಂತ್ರಾಲಯಸ್ಯ ಸಚಿವಃ ವಿವೇಕ ಭಾರದ್ವಾಜಃ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮಸ್ಯ ದೃಷ್ಟಿಮಾಲಕ್ಷ್ಯ ಮುಖ್ಯ ಭಾಷಣಂ ಪ್ರದಾಸ್ಯತಿ. ಏತಸ್ಯ ಅನಂತರಂ ರಾಷ್ಟ್ರೀಯ ನೀತಿ ಉದ್ದೇಶ್ಯಾನಾಂ ಪ್ರಾವಿಧಿಕ ಮಾರ್ಗ ಚಿತ್ರಸ್ಯ ಅಪೇಕ್ಷಿತ ಪರಿಣಾಮಾಣಾಂ ಚ ವಿಷಯೇ ವಿಸ್ತೃತ ಪ್ರಸ್ತುತಿಃ ಭವಿಷ್ಯತಿ. ಮೂರಾರ್ಜಿ ರಾಷ್ಟ್ರೀಯ ಯೋಗ ಸಂಸ್ಥಾನಂ ಅದ್ಯ ತೆಲಂಗಾನಾಯಾಂ ಅಸ್ಯ ವರ್ಷಸ್ಯ ಯೋಗ ಮಹೋತ್ಸವಸ್ಯ ಆಯೋಜನಂ ಕರಿಷ್ಯತಿ. ಐಪಿಎಲ್ ಇತಿ ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ದಿಲ್ಲಿ ಕ್ಯಾಪಿಟಲ್ಸ್ ದಲೇನ ಜಯಪುರಸ್ಯ ಸವಾಯಿ ಮಾನಸಿಂಘ ಕ್ರೀಡಾಂಗಣೆ ರಾಜಸ್ಥಾನ್ ರಾಯಲ್ಸ್ ದಲಂ

0: सप्तस्तोभैः पराजितं तत्रैव अद्य चेन्नई सुपर किंग्स दलं सायं सार्धसप्तवादने चेन्नईस्थे एम ए चिदम्बरम क्रीडांगणे मुंबई इंडियंस दलं सम्मुखीकरिष्यति इति वार्ताः।
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:05.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ನಿಧನ ಸುದ್ದಿ. ಸೋಮರ್ಪೇಟೆ ತಾಲೂಕು ಯಡವನಾಡು ಗ್ರಾಮದ ಮಿತ್ತಡ್ಕ ತಿಮ್ಮಯ್ಯ ಅವರು 77ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಮಿತ್ತಡ್ಕ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ 3 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ.

ಕೆಳಗರೆ ಈ ಬೆಳಗ್ಗೆ 9:05 ಚಿಣ್ಣರ ಲೋಕದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು ಭಾಗವಹಿಸುವ ಪುಟಾಣಿ ಮಡಿಕೇರಿಯ ಬಾಲಪ್ರತಿಭೆ ವೈಶಾಲಿ ಜಿಪಿ. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 4 ಗಂಟೆಗೆ ಆಕಾಶವಾಣಿ ಮಡಿಕೇರಿ. ಈಗ ಸಮಯ 7:02 ಆಗಲಿದೆ. ಇನ್ನು ಮುಂದೆ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:02:14 ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಅಮ್ಮ ಅಮ್ಮ ಸಹನಾ ಅವ್ರ ಅಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ.

ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬೇಕು. ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ. ಚಕ್ರವ್ಯೂಹ ಇದು ಚಕ್ರವ್ಯೂಹ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿ ಕಾಪಾಡುವ ಶೈಕ್ಷಣಿಕ ಸಂಯೋಜಕರು. ವಿಶೇಷ ಯೋಜನೆ ಜಾರಿಗೆ ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಇಂದು 2023ರಲ್ಲಿ ನಡೆದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ. ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ. ಕೊಡವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನ. ಈಗ ವಾರ್ತೆಗಳ ವಿವರ. ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದು ಕೈಗಾರಿಕಾ ಖಾತೆ ಸಚಿವ ಡಾ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಹೊಸಕೋಟೆ ಸಮೀಪ 5 ಮೆಗಾವ್ಯಾಟ್ ಸಾಮರ್ಥ್ಯದ ಸುಸ್ಥಿರ ಡೇಟಾ ಕೇಂದ್ರ ಪಾರ್ಕ್ ಸ್ಥಾಪಿಸಲಿದ್ದು, ಪಾವಗಡದಿಂದ ನೇರವಾಗಿ ಸೌರ ವಿದ್ಯುತ್ತನ್ನು ಪೂರೈಕೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ 350 ಎಕರೆಯಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲಿದ್ದು, ಮೈಸೂರಿನಲ್ಲಿ ಮತ್ತೊಂದು ಡೇಟಾ ಪಾರ್ಕ್ ಸ್ಥಾಪನೆಗೆ ಸೂಕ್ತ ಜಾಗವನ್ನು ಗುರುತಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಉನ್ನತ ಶಿಕ್ಷಣ ಇಲಾಖೆ ಶೈಕ್ಷಣಿಕ ಸಂಯೋಜಕರು ಎಂಬ ವಿಶೇಷ ಯೋಜನೆಯನ್ನು 2026-27ನೇ ಶೈಕ್ಷಣಿಕ ಸಾಲಿನಿಂದ ಜಾರಿಗೊಳಿಸಲು ತೀರ್ಮಾನಿಸಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಈ ಯೋಜನೆಯಡಿ ಕನಿಷ್ಠ 5 ವರ್ಷ ಸೇವಾ ಅನುಭವ ಹೊಂದಿರುವ ಹಾಗೂ ಯುಜಿಸಿ ಅರ್ಹತೆ ಹೊಂದಿರದ ಅತಿಥಿ ಉಪನ್ಯಾಸಕರನ್ನು ತಾತ್ಕಾಲಿಕವಾಗಿ ಶೈಕ್ಷಣಿಕ ಸಂಯೋಜಕರಾಗಿ ನೇಮಿಸಲಾಗುವುದು. ಇದರಿಂದ ಸುಮಾರು 3,853 ಉಪನ್ಯಾಸಕರಿಗೆ ಪ್ರಯೋಜನವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ಶೈಕ್ಷಣಿಕ ಸಂಯೋಜಕರು ಕಾಲೇಜುಗಳಲ್ಲಿ ಪ್ರಯೋಗಾಲಯ, ಗ್ರಂಥಾಲಯ, ಐಟಿ, ಪರೀಕ್ಷಾ ಕಾರ್ಯಗಳು ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತರಬೇತಿಗಳನ್ನು ನೀಡಲು ಸಹ ಯೋಜನೆ ರೂಪಿಸಲಾಗಿದೆ. ಈ ಯೋಜನೆ ಅತಿಥಿ ಉಪನ್ಯಾಸಕರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆ ಒದಗಿಸುವುದರ ಜೊತೆಗೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಉಚ್ಚನ್ಯಾಯಾಲಯದ ಆದೇಶದ ಹಾಗೂ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇಂದು 2023ರ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ನಡೆಯಲಿದ್ದು, ಇದಕ್ಕಾಗಿ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ. ನಗರದ ಐಡಿಎಸ್ಜಿ ಕಾಲೇಜಿನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮತ ಎಣಿಕೆ ನಡೆಯಲಿದೆ. ಎಣಿಕೆ ಸಂದರ್ಭದಲ್ಲಿ ಹಾಲಿ ಶಾಸಕ ಟಿಡಿ ರಾಜೇಗೌಡ ಸೇರಿ ಅಂದು ಸ್ಪರ್ಧೆ ಮಾಡಿದ್ದ 13 ಅಭ್ಯರ್ಥಿಗಳಿಗೂ ಖುದ್ದು ಹಾಜರಿರಲು ಸೂಚಿಸಲಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಸಿಸಿಟಿವಿ ಅಳವಡಿಕೆ ಹಾಗೂ ವಿಡಿಯೋ ಚಿತ್ರೀಕರಣ ವ್ಯವಸ್ಥೆ ಮಾಡಲಾಗಿದೆ. ಇಂದು ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಹಾಗೂ 500ಕ್ಕೂ ಹೆಚ್ಚು ಪೊಲೀಸರಿಂದ ಬಂದೋಬಸ್ತ್ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕರ್ನಾಟಕದ ಹಲವೆಡೆಗಳಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕಾರ್ಮಿಕರಿಗೆ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಜಾಗೃತಿ ನಿರ್ದೇಶನಗಳನ್ನು ನೀಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ 101 ಅಸಂಘಟಿತ ವಲಯಗಳ ಒಟ್ಟು 59,928 ಕಾರ್ಮಿಕರು ಈಗಾಗಲೇ ನೋಂದಣಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ಇ ಶ್ರಮ್ ಪೋರ್ಟಲ್ನಲ್ಲಿ ಜಿಲ್ಲೆಯ 411,358 ಕಾರ್ಮಿಕರು ನೋಂದಣಿಯಾಗಿದ್ದಾರೆ. ಬೇಸಿಗೆ ಸಂದರ್ಭ ಕಾರ್ಮಿಕರು ಕೈಗೊಳ್ಳಬೇಕಾದ ಮುಂಜಾಗ್ರತೆ ಸೇರಿದಂತೆ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳಡಿ ನೋಂದಾಯಿತ ಕಾರ್ಮಿಕರ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲೆಯ ಕಾರ್ಮಿಕ ಇಲಾಖೆ ಜಿಲ್ಲಾ ಅಧಿಕಾರಿ ಮಹೇಶ್ ಕುಳ್ಳಲ್ಲಿ.
1: ಅಂಬೇಡ್ಕರ್ ಸಹಾಯಹಸ್ತ ಯೋಜನೆಯಡಿ 9,361 ಕಾರ್ಮಿಕರು ನೋಂದಣಿಯಾಗಿರುತ್ತಾರೆ. ಈ ಸಹಾಯಹಸ್ತ ಯೋಜನೆಯಡಿ ವಿವಿಧ ಅಸಂಘಟಿತ ವಲಯದ ಕಾರ್ಮಿಕರು ನೋಂದಣಿಯಾಗಿರುತ್ತಾರೆ. ಉದಾಹರಣೆ ಹಮಾಲರು, ಕಂಬಾರು, ಕುಂಬಾಲರು, ಅಗಸರು, ಬಟ್ಟಿ ಕಾರ್ಮಿಕರು, ಟೈಲರ್ಗಳು, ಈ ರೀತಿ ಆದಂತಹ 101 ವಲಯದ ಕಾರ್ಮಿಕರನ್ನ ನೋಂದಣಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದರ ಜೊತೆಗೆ ಮೋಟಾರು ಹಾಗೂ ಮೋಟಾರ್ ಸಂಬಂಧಿಸಿದ ಕಾರ್ಮಿಕರ ಸಂಬಂಧಿಸಿದಂತೆ ಒಟ್ಟು 1,885 ಕಾರ್ಮಿಕರ ನೋಂದಣಿಯಾಗಿರುತ್ತದೆ. ಇದರಲ್ಲಿ ಚಾಲಕರು, ನಿರ್ವಾಹಕರು, ಬಾಡಿ ಫಿಟ್ಟಿಂಗ್ ಮಾಡತಕ್ಕಂತಹ ಕಾರ್ಮಿಕರು, ಅದರ ಜೊತೆಗೆ ಬುಕಿಂಗ್ ಮಾಸ್ತರು, ಈ ರೀತಿಯ ಕಾರ್ಮಿಕರು ಸಹ ಸೇರಿಕೊಂಡಿರ್ತಾರೆ. ಅದೇ ರೀತಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಇ ಶ್ರಮ, ಅಂದ್ರೆ ಅಸಂಘಟಿತ ವಲಯದ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡತಕ್ಕಂತಹ ಜಾರಿ ತಂದಿರುವ ಯೋಜನೆಯಾದ ಇ ಶ್ರಮ ಯೋಜನೆ ಅಡಿ ಬೀದರ್ ಜಿಲ್ಲೆಯಾದಂತಹ ಒಟ್ಟು 411,000

0: 68 ಕಾರ್ಮಿಕರ ನೋಂದಣಿಯಾಗಿರುತ್ತದೆ. 350 ಹೆಚ್ಚು ಅಸಂಘಟಿತ ವಲಯದ ಕಾರ್ಮಿಕರು ಈ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರಿರುವಂತಹ ಪಿಂಚಣಿ ಯೋಜನೆಯಡಿ ಒಟ್ಟು 617 ಕಾರ್ಮಿಕರ ನೋಂದಣಿಯಾಗಿರುತ್ತದೆ. ಅದಲ್ಲದೆ ಪ್ರಸ್ತುತ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಿರುವುದರಿಂದ ವಿವಿಧ ಮಾಲೀಕರಿಗೆ 12 ರಿಂದ 3 ಗಂಟೆವರೆಗೆ ಹೊರಾಂಗಣ ಕೆಲಸ ಅವಾಯ್ಡ್ ಮಾಡಲಿಕ್ಕೆ ಸೂಚಿಸಲಾಗಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ತಂಪಾದ ನೀರಿನ ವ್ಯವಸ್ಥೆ ಮಾಡಬೇಕು, ಶೌಚಾಲಯ ವ್ಯವಸ್ಥೆ ಮಾಡಬೇಕಂತ ಸೂಚನೆ ಕೊಡಲಾಗಿದೆ. ಅದೇ ರೀತಿ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಬಗ್ಗೆ ಸಹಿತ ಜಾಗೃತಿ ಕಾರ್ಯಕ್ರಮಗಳು ಸಹಿತ ತಿಳಿಸುತ್ತೇವೆ. ಮುಂದುವರೆದು ಅಸಂಘಟಿತ ವಲಯದಲ್ಲಿ ದುಡಿತಕ್ಕಂತ ವಿವಿಧ ಕಾರ್ಮಿಕರಿಗೆ ಕಾರ್ಮಿಕ ಮುಖಂಡರ ಮೂಲಕ ಹಾಗೂ ಮಾಲೀಕರಿಗೆ ಮೂಲಕ ಮೌಖಿಕವಾಗಿ ಬಿಸಿಲು ತಾಪಮಾನದ ಕುರಿತು ಮುನ್ನೆಚ್ಚರಿಕೆ ಕ್ರಮ ಸೂಚಿಸಲಾಗಿರುತ್ತೆ. ಸಾಧ್ಯವಾದಷ್ಟು ಹಗುರವಾದ ಬಟ್ಟೆಗಳನ್ನ ಹಾಕಲಿಕ್ಕೆ ಹಾಗೂ ತಂಪಾದ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು. ಅದೇ ರೀತಿ ಡಿಹೈಡ್ರೇಷನ್ ಆದಂತಹ ಪ್ರಕರಣಗಳಲ್ಲಿ ಮಾಲೀಕರಿಗೆ ORS ವ್ಯವಸ್ಥೆ ಮಾಡ್ಕೊಳ್ಳಲಿಕ್ಕೆ ಸಹಿತ ಮೌಖಿಕವಾಗಿ ತಿಳಿಸಲಾಗಿರುತ್ತದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಅಡ್ಮಿನಿಸ್ಟ್ರೇಷನ್ ಆದಂತಹ ಪ್ರಕರಣಗಳಲ್ಲಿ ಮಾಲೀಕರಿಗೆ ORS ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಸಹಿತ ಮೌಖಿಕವಾಗಿ ತಿಳಿಸಲಾಗಿರುತ್ತದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಆಯೋಜನೆಗೊಂಡಿರುವ ಕೊಡವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನಗೊಳ್ಳಲಿದೆ. ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಿರುವ ಈ ಹಾಕಿ ಪಂದ್ಯದಲ್ಲಿ 382 ಕೊಡವ ಕುಟುಂಬಗಳ ತಂಡಗಳು ಪಾಲ್ಗೊಂಡಿದ್ದವು. ಚೇನಂಡ ಕುಟುಂಬಸ್ಥರು ಆಯೋಜಿಸಿದ್ದ 26ನೇ ವರ್ಷದ ಹಾಕಿ ಪಂದ್ಯಾವಳಿಯ ಫೈನಲ್ಸ್ನಲ್ಲಿ ಇಂದು ಕುಲೇಟಿರ್ ಮತ್ತು ಚೆಪ್ಪುಡಿರ್ ತಂಡಗಳು ಪ್ರತಿಷ್ಠಿತ ಕೊಡವ ಹಾಕಿ ಚಾಂಪಿಯನ್ ಟ್ರೋಫಿಗಾಗಿ ಸೆಣಸಲಿವೆ. ಇಂದು ಮಧ್ಯಾಹ್ನ 1 ಗಂಟೆಗೆ ಆಯೋಜಿತ ಫೈನಲ್ ಪಂದ್ಯಾಟದ ಸಭಾ ಕಾರ್ಯಕ್ರಮದಲ್ಲಿ ಕೇಂದ್ರ ಕ್ರೀಡಾ ಖಾತೆ ಸಚಿವರಾದ ಡಾ ಮನ್ಸುಖ್ ಮಾಂಡವ್ಯ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಕ್ರೀಡೆಗೆ ಎಲ್ಲ ರೀತಿಯ ಸೌಲಭ್ಯ ಒದಗಿಸುವಂತೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ಕೊಡವ ಹಾಕಿ ಫೆಡರೇಷನ್ ಅಧ್ಯಕ್ಷ ಪಿಕೆ ಬೋಪಣ್ಣ ತಿಳಿಸಿದ್ದಾರೆ. ಇಂದು ಫೈನಲ್ ಪಂದ್ಯಕ್ಕಾಗಿ ನಾಪೋಕ್ಲುವಿನ ಹಾಕಿ ಮೈದಾನದಲ್ಲಿ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ. ಕೊಡವ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಕೊಡವ ಕುಟುಂಬಗಳ ನಡುವೆ ಮೂರ್ನಾಡು ಗ್ರಾಮದಲ್ಲಿ ಆಯೋಜಿತಗೊಂಡಿದ್ದ 24ನೇ ವರ್ಷದ ಬೇತ್ರಿ ಮುಕ್ಕಾಟಿರ್ ಕಪ್ ಕ್ರಿಕೆಟ್ ನಮ್ಮೆಯ ಫೈನಲ್ಸ್ ಪಂದ್ಯದಲ್ಲಿ ಚೆಕ್ಕೇರ್ ತಂಡ ಸತತ 9ನೇ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಮಹಿಳಾ ಕ್ರಿಕೆಟ್ನಲ್ಲಿ ಹರಿಹರ ಮುಕ್ಕಾಟಿರ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮಹಿಳಾ ತಂಡದ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಮಣವಟ್ಟಿರ್ ತಂಡ ಹರಿಹರ ಮುಕ್ಕಾಟಿರ್ ತಂಡದ ವಿರುದ್ದ ಸೋಲು ಕಂಡಿತು. ಕೊಡವ ಕ್ರಿಕೆಟ್ ಹಬ್ಬದ ಪುರುಷರ ವಿಭಾಗದಲ್ಲಿ ಅತಿ ಹೆಚ್ಚು 8 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದ ಬಲಿಷ್ಠ ಚೆಕ್ಕೇರ್ ತಂಡ ಮತ್ತು ಕೆದಮಳ್ಳೂರು ಮಳೇಟಿರ್ ತಂಡಗಳು ಫೈನಲ್ ಪಂದ್ಯದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟಕ್ಕಿಳಿದವು. ಸಮಬಲದ ಹೋರಾಟಕ್ಕೆ ಸಾಕ್ಷಿಯಾದ ಫೈನಲ್ ಪಂದ್ಯದಲ್ಲಿ ಚೆಕ್ಕೇರ್ ತಂಡದ ಬ್ಯಾಟ್ಸ್ಮನ್ಗಳು ಕೇವಲ 8 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಒಟ್ಟು 106 ರನ್ ಗಳಿಸಿ ಮಳೇಟಿರ್ ತಂಡವನ್ನು ಪರಾಭವಗೊಳಿಸುವ ಮೂಲಕ 9ನೇ ಬಾರಿಗೆ ಚಾಂಪಿಯನ್ ತಂಡದ ಪಟ್ಟವನ್ನು ಮುಡಿಗೇರಿಸಿಕೊಂಡಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸುರಿದ ಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವಿನ ಬೆಳೆ ಹಾನಿಯ ಬಗ್ಗೆ ತಿಳಿದು ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ಬಾಧಿತ ಪ್ರದೇಶಗಳಾದ ಆರೇಕುಂಟೆ, ದೊಡ್ಡಮೊಲದೊಡ್ಡಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ್ ಅದಾಲತ್ತನ್ನು ಆಗಸ್ಟ್ 21ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಹೇಳಿದ್ದಾರೆ. ಕಾರವಾರ ಜಿಲ್ಲಾ ನ್ಯಾಯಾಲಯದ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಯಾದಗಿರಿ ಜಿಲ್ಲೆಯಲ್ಲಿನ ಕುಡಿಯುವ ನೀರಿನ ತೊಂದರೆ ನಿವಾರಣೆಗೆ 45 ಸಮಸ್ಯಾತ್ಮಕ ಗ್ರಾಮಗಳನ್ನು ಗುರುತಿಸಿ 54 ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿ ಕಾಪಾಡುವ ಶೈಕ್ಷಣಿಕ ಸಂಯೋಜಕರು. ವಿಶೇಷ ಯೋಜನೆ ಜಾರಿಗೆ ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಇಂದು 2023ರಲ್ಲಿ ನಡೆದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ. ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ. ಕೊಡವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ ಮಡಿಕೇರಿ, ಕಂಪನಾಂಕ ಎಫ್ಎಂ 103.1 ಮೆಗಾಹೆರ್ಟ್ಸ್. ಸಮಯ 7:15:10.

0: ಭಾವಗೀತೆಯನ್ನ ಕೇಳಿದಿರಿ.
1: ಗೋಡಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
2: SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರುವ ಸುವರ್ಣಾವಕಾಶ.
1: ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
2: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
1: ಮಾಹಿತಿಗೆ ಸಂಪರ್ಕಿಸಿ 9900955753. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಪೊನ್ನಂಪೇಟೆ ತಾಲೂಕು ಕಾನೂರು ಕೋತೂರು ಶ್ರೀ ವಿಘ್ನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ವತಿಯಿಂದ ಇಂದು ರಾತ್ರಿ 8:30 ಗಂಟೆಗೆ ಕಾನೂರು ಶಾಲಾ ಮೈದಾನದಲ್ಲಿ ಶ್ರೀ ಶನಿ ಪ್ರಭಾವ ಅಥವಾ ವಿಕ್ರಮ ವಿಜಯ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದ್ದು, ಕಾನೂರು ಕೋತೂರು ಬೆಕ್ಕೆಸುಡ್ಲೂರು ಹಾಗೂ ಸುತ್ತಮುತ್ತಲಿನ ಯುವಕರು ಪ್ರದರ್ಶಿಸಲಿರುವ ಈ ನಾಟಕಕ್ಕೆ ನಾಡಿನ ಸಮಸ್ತರು ಆಗಮಿಸಿ ಪ್ರೋತ್ಸಾಹಿಸುವಂತೆ ಶ್ರೀ ವಿಘ್ನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ವ್ಯವಸ್ಥಾಪಕರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
5: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
6: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಮಡಿಕೇರಿ ತಾಲೂಕು ಅವಂದೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ದೇವರ ಬಿಂಬ ಪುನಃ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ May 5-8 ತಾರೀಕಿನವರೆಗೆ ನೀಲೇಶ್ವರ ಉಚ್ಚಲತಾಯ ಶ್ರೀ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. 8:00 ಗಂಟೆಗೆ ಆಶೀರ್ವಚನ ಸಭಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ಅನ್ನಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು ಹಾಗೂ ಅವಂದೂರು ಗ್ರಾಮಸ್ಥರು ಕೋರಿದ್ದಾರೆ.
1: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
9: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
6: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ.
11: ಪಿಒ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊಡಿಗೊಪ್ಪಲು.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
13: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
14: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
15: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ GNM ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995052 ಅಥವಾ 9591595

0: ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನಾ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0827629877, ಮೊಬೈಲ್ 9364881641. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ಮಾಪೋಕ್ಲು ನಾಡ್ರ ಬೇತು ಗ್ರಾಮ ಹತ್ರ ಕಳಿಪಟ್ಟ ಶ್ರೀ ಮಕ್ಕಿಶಾಸ್ತವು ದೇವನೆದರ ಎಡಮ್ಯಾರ ನಮ್ಮೆ ಮೇತಿಂಗ್ ಹತ್ರ ನಾಳಂಕೆ ದಂಡು ಮೂಂದು ಪಿಂಜ ನಾಲಂಗ್ ನಡಪ. ನಾಳಂಕೆ ದಂಡಾಂಗ್ ಚಿನಿಯಾಚೆ ಬೈಟ್ ಪತ್ತು ಗಂಟೆಗೆ ದೇವಳ ಕೊಟ್ಟಿ ಪಾಡುವ. ನಾಳಂಕೆ ಮೂಂದಾಂಗ್ ನಾರಾಚೆ ಪೊಲಾಕ 11 ಗಂಟೆಗೆ ಹತ್ತು ಪೋರಾಟ. ಅಂದೇ ಬೈಟ್ 9:30 ಗಂಟೆಗೆ ಅಂದಿ ಬುಳಕ ನಡಪ. ನಾಳಂಕೆ ನಾಲಾಂಗ್ ತಿಂಗಳಾಚೆ ಪೊಲಾಕ 10 ಗಂಟೆಗೆ ಅಜ್ಜಪತರೆ. ಮಜ್ಜನ 6 ಗಂಟೆಗೆ ವಿಷ್ಣುಮೂರ್ತಿ ತೆರೆ ನಡಪ. ನಾಡ ಭಕ್ತ ಮಾಜನ ಏರ ಕಣಕಲು ಬಂದಿತ್ತು ದೇವಳ ಆಶೀರ್ವಾದ ಪಡೆದು ಉಂದು ತಕ್ಕ ಮುಖ್ಯಸ್ಥಂಗ ಆಡಳಿತ ಮಂಡಳಿಕಾರ ಕಟ್ಟಣಿತು.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
5: ಮಡಿಕೇರಿ ಕರ್ಣಂಗೇರಿ ಕ್ಷೇತ್ರ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ಇದೇ 5ರಂದು ಮಂಗಳವಾರ ನಡೆಯಲಿದೆ. ಬೆಳಿಗ್ಗೆ 6:30 ಗಣಪತಿ ಹೋಮ, 7:30 ದೇವಿಗೆ ಅಭಿಷೇಕ, 9:20 ಕಳಶ ಪೂಜೆ, 11:45 ದೇವಾಲಯದ ಆವರಣದಲ್ಲಿ ದೇವಿಯ ರಥೋತ್ಸವ, ನಂತರ ತುಲಾಭಾರ, ತಲೆಮುಂಡಿ ತೆಗೆಯುವುದು, ತೀರ್ಥಸ್ನಾನ, ಉರುಳು ಸೇವೆ, ಕುಂಕುಮಾರ್ಚನೆ, ಮಧ್ಯಾಹ್ನ 12:30 ತಾಯಿಯ ದರ್ಶನ, ಸಂಜೆ 6:00 ಸಾಂಸ್ಕೃತಿಕ ಕಾರ್ಯಕ್ರಮ, ದೀಪಾಲಂಕಾರ, ರಾತ್ರಿ ದೇವಿಯ ದರ್ಶನ ನಡೆಯಲಿದೆ. ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಗೋವಿಂದ ಸ್ವಾಮಿ ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
0: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಈ ಸಮ್ಮರ್ ಅನ್ನು ಕೂಲ್ ಕೂಲ್ ಆಗಿಸಿ ಅಭಿಲಾಷ್ ನ ಬಂಪರ್ ಆಫರ್ ಗಳೊಂದಿಗೆ ಎಸಿ, ಕೂಲರ್, ಫ್ಯಾನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಹಾಗೂ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಗಳು, ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
5: ಪೊನ್ನಂಪೇಟೆ ತಾಲೂಕು ಕಾನೂರು ಕೋತೂರು ಶ್ರೀ ವಿಘ್ನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ವತಿಯಿಂದ ಇಂದು ರಾತ್ರಿ 8:30 ಕಾನೂರು ಶಾಲಾ ಮೈದಾನದಲ್ಲಿ ಶ್ರೀ ಶನಿ ಪ್ರಭಾವ ಅಥವಾ ವಿಕ್ರಮ ವಿಜಯ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದ್ದು, ಕಾನೂರು ಕೋತೂರು ಬೆಕ್ಕೆಸೊಡ್ಲೂರು ಹಾಗೂ ಸುತ್ತಮುತ್ತಲಿನ ಯುವಕರು ಪ್ರದರ್ಶಿಸಲಿರುವ ಈ ನಾಟಕಕ್ಕೆ ನಾಡಿನ ಸಮಸ್ತರು ಆಗಮಿಸಿ ಪ್ರೋತ್ಸಾಹಿಸುವಂತೆ ಶ್ರೀ ವಿಘ್ನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ವ್ಯವಸ್ಥಾಪಕರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
6: Start your journey at Coorg Institute of PU College, Ponnampet, Kudagu. Admissions are now open for Science, PCMB, PCMC and Commerce, EBAC, EBAB. Exclusive integrated coaching for CET, NEET, JEE and NDA all under one roof. With hostel facilities for boys and girls, bus service from Hunsur, Piriyapatna and across Coorg. If you are an achiever, grab special fee concessions for excellence in academics and extracurriculars. For more information, visit Coorg Institute of PU College, Ponnampet, Kudagu or call 9611-55457.
5: ಶ್ರೀಮಂಗಲ ಅಯ್ಯಮಾನಿ ಶ್ರೀ ಭದ್ರಕಾಳಿ ಹಾಗೂ ಅಯ್ಯಪ್ಪ ದೇವರ ವಾರ್ಷಿಕ ಉತ್ಸವ ಇದೇ ತಾರೀಕು 7ರಂದು ಗುರುವಾರ ರಾತ್ರಿ ಹಾಗೂ 8ರಂದು ಶುಕ್ರವಾರ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕಾಯಮಾನಿ ಶ್ರೀ ಭದ್ರಕಾಳಿ ಹಾಗೂ ಅಯ್ಯಪ್ಪ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಕೇಳಿಕೊಂಡಿದ್ದಾರೆ.
0: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90%

0: பை பேக் கேரண்டி வந்திருக்க. மூலியா கோல்ட் அண்ட் டைமண்ட்ஸ், மடிக்கேரி, கோணிக்கப்பல், புத்தூரு, பெல்டங்கடி.
1: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
2: ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900920241.
3: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6-6:00 ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
4: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಬ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನೆ?
6: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗುತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. 1 ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
7: This information is brought to you by Manipal Hospital, Mysuru, Lives On. For any health emergency, call 0821-255-000. Save the number, save the life.
8: ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅಂಗೀಕೃತಗೊಂಡ ಮೈಸೂರಿನ ಸಿಗ್ಮಾ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ ನಲ್ಲಿ ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅನಸ್ತೇಷಿಯಾ ಹಾಗೂ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಬಿಎಸ್ಸಿ ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಬಿಒಟಿ ಬ್ಯಾಚುಲರ್ ಆಫ್ ಆಕ್ಯುಪೇಷನ್ ಥೆರಪಿ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಪ್ರಾಯೋಗಿಕ ತರಬೇತಿ ಮಾತೃಸಂಸ್ಥೆ ಸಿಗ್ಮಾ ಆಸ್ಪತ್ರೆಯಲ್ಲಿ ನೀಡಲಾಗುವುದು. ವಿದ್ಯಾರ್ಹತೆ ಪಿಯುಸಿ ವಿಜ್ಞಾನ ವಿಭಾಗ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ 0821-482-916.
9: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
10: ಆಕಾಶವಾಣಿ ಮಡಿಕೇರಿ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಚುನಾವಣಾ ಆಯೋಗದ ಆದೇಶದ ಹಿನ್ನೆಲೆ ಪಶ್ಚಿಮ ಬಂಗಾಳದ ಆಯ್ದ

15 ಮತಗಟ್ಟೆಗಳಲ್ಲಿ ಇಂದು ಮರುಮತದಾನ. ಎಲ್ಪಿಜಿ ಕಾಳಸಂತೆ ತಡೆಗೆ 2,300 ಹೆಚ್ಚು ಕಡೆ ದಾಳಿ, ಕೇಂದ್ರ ಸರ್ಕಾರ ಮಾಹಿತಿ. ಪಶ್ಚಿಮ ಏಷ್ಯಾ ಸಂಘರ್ಷ, ಇರಾನ್ ಸಲ್ಲಿಸಿದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆ ತಿರಸ್ಕರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಫ್ರಿಕಾದ ಬೋಟ್ಸ್ವಾನಾದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026 ಕ್ರೀಡಾಕೂಟ ಇಂದಿನಿಂದ ಆರಂಭ. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗವು ಆದೇಶಿಸಿದೆ. ರಾಜ್ಯದ ಮಗ್ರಾಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳಲ್ಲಿ ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಇಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. ಬೆಳಗ್ಗೆ 7ರಿಂದ ಆರಂಭವಾಗಿರುವ ಮತದಾನ ಪ್ರಕ್ರಿಯೆ ಸಂಜೆ 6 ಗಂಟೆಯವರೆಗೆ ನಡೆಯಲಿದೆ. ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳು ಮತ್ತು ವೀಕ್ಷಕರಿಂದ ಬಂದ ವರದಿಗಳ ಆಧಾರದ ಮೇಲೆ ಆಯೋಗವು ಈ ನಿರ್ಧಾರ ತೆಗೆದುಕೊಂಡಿದೆ. ಕಳೆದ ಬುಧವಾರ ಪಶ್ಚಿಮ ಬಂಗಾಳದ 2ನೇ ಹಂತದ ವಿಧಾನಸಭಾ ಚುನಾವಣೆಯ ವೇಳೆ ಈ ಮತಗಟ್ಟೆಗಳಲ್ಲಿ ಮತದಾನ ನಡೆದಿತ್ತು. ವರದಿಗಳನ್ನು ಪರಿಶೀಲಿಸಿದ ಆಯೋಗ ಈ ಮತಗಟ್ಟೆಗಳಲ್ಲಿ ನಡೆದ ಚುನಾವಣೆಯನ್ನು ಅಸಿಂಧು ಎಂದು ಘೋಷಿಸಿದೆ. ಈ ಕುರಿತು ಆಯೋಗವು ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಪತ್ರ ಬರೆದಿದೆ. ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯ ನಡುವೆ ಇಂಧನ ಪೂರೈಕೆ, ನೌಕಾಯಾನ ಕಾರ್ಯಾಚರಣೆ ಮತ್ತು ಭಾರತೀಯ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ದೇಶಾದ್ಯಂತ ಎಲ್ಪಿಜಿ ಕಾಳಸಂತೆ ತಡೆಗೆ 2,300 ಹೆಚ್ಚು ಕಡೆ ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದೆ. ಪ್ರಸ್ತುತ ಆನ್ಲೈನ್ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಪ್ರಮಾಣ 98% ಏರಿಕೆಯಾಗಿದ್ದು ಸುಮಾರು 49.8 ಲಕ್ಷ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದೆ. ದುರುಪಯೋಗ ತಡೆಯಲು ಜಾರಿಗೆ ತಂದಿರುವ ಡೆಲಿವರಿ ಅಥೆಂಟಿಫಿಕೇಷನ್ ಕೋಡ್ ಆಧಾರಿತ ವಿತರಣೆ 93% ತಲುಪಿದೆ. ವಾಣಿಜ್ಯ ಎಲ್ಪಿಜಿ ಹಂಚಿಕೆಯನ್ನು ಬಿಕ್ಕಟ್ಟಿಗೂ ಮುನ್ನವಿದ್ದಂತಹ ಅವಧಿಯ 70% ಮಟ್ಟಕ್ಕೆ ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನೌಕಾಯಾನ ಕುರಿತು ಮಾಹಿತಿ ನೀಡಿರುವ ಸರ್ಕಾರ, ಬಿಕ್ಕಟ್ಟಿನ ಪ್ರದೇಶಗಳಲ್ಲಿರುವಂತಹ ಎಲ್ಲಾ ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದು ಕಳೆದ 24 ಗಂಟೆಗಳಲ್ಲಿ ಭಾರತೀಯ ಧ್ವಜ ಹೊತ್ತ ಹಡಗುಗಳಿಗೆ ಸಂಬಂಧಿಸಿದ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ತನ್ನ ಕಚ್ಚಾ ತೈಲ ಆಮದು ಮೂಲಗಳ ಸಂಖ್ಯೆಯನ್ನು 27ರಿಂದ 41ಕ್ಕೆ ಏರಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ದಕ್ಷಿಣ ಗುಜರಾತ್ನಲ್ಲಿ ನಡೆದಂತಹ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇಂಧನ ಬಿಕ್ಕಟ್ಟನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ದೀರ್ಘಕಾಲದ ಯೋಜನೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ದೇಶೀಯ ಸಂಸ್ಕರಣಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆಯನ್ನು ಹೆಚ್ಚಿಸಲು ಸೂಚನೆಯನ್ನು ನೀಡಲಾಗಿದ್ದು ಇದರಿಂದ ದೇಶೀಯ ಉತ್ಪಾದನೆ 60% ವೃದ್ಧಿಯಾಗಿದೆ. ಪ್ರತಿದಿನ ಉತ್ಪಾದನೆ 36,000 ಮೆಟ್ರಿಕ್ ಟನ್ನಿಂದ 54,000 ಮೆಟ್ರಿಕ್ ಟನ್ಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿರಸ್ಕರಿಸಿದ್ದಾರೆ. ಇರಾನ್ ಕೆಲವು ರಿಯಾಯಿತಿಗಳನ್ನು ನಿರೀಕ್ಷಿಸುತ್ತಿದೆ, ಆದರೆ ಪ್ರಸ್ತುತ ಇರುವ ಷರತ್ತುಗಳು ತಮಗೆ ತೃಪ್ತಿ ನೀಡಿಲ್ಲ ಎಂದು ಅಧ್ಯಕ್ಷರು ತಿಳಿಸಿದ್ದು ಇದು ರಾಜತಾಂತ್ರಿಕ ಬಿಕ್ಕಟ್ಟನ್ನು ಮತ್ತಷ್ಟು ಹೆಚ್ಚಿಸಿದೆ. ಮತ್ತೊಂದೆಡೆ, ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ 2 ಮಕ್ಕಳು ಸೇರಿದಂತೆ 30ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇದು ಅಮೆರಿಕ ಮಧ್ಯಸ್ಥಿಕೆಯ ಕದನ ವಿರಾಮ ಒಪ್ಪಂದದ ಉಲ್ಲಂಘನೆಯ ಆತಂಕವನ್ನು ಮೂಡಿಸಿದೆ. ಇದಕ್ಕೆ ಪ್ರತಿಯಾಗಿ ಹೇಜ್ಬುಲ್ಲಾ ಸಂಘಟನೆ ಇಸ್ರೇಲ್ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದೆ. ಲೆಬನಾನ್ ಸಂಘರ್ಷದಲ್ಲಿ ಈವರೆಗೆ 2,000ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದು ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದಾರೆ. 2027ರ ಜನಗಣತಿಯ ಮೊದಲ ಹಂತದ ಭಾಗವಾಗಿ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಗಳಲ್ಲಿ ಮನೆ ಪಟ್ಟಿ ಮತ್ತು ಮನೆ ಗಣತಿ ಕಾರ್ಯಚಟುವಟಿಕೆ ಆರಂಭವಾಗಿದೆ. ಈ ರಾಜ್ಯಗಳಲ್ಲಿ 15 ದಿನಗಳ ಸ್ವಯಂ ಗಣತಿ ಅವಧಿ ಮುಕ್ತಾಯವಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ತರಬೇತಿ ಪಡೆದ ಗಣತಿದಾರರು ಇದೇ 30ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಈ ನಡುವೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿ, ರಾಜಸ್ಥಾನ, ಮಹಾರಾಷ್ಟ್ರ, ಮೇಘಾಲಯ ಮತ್ತು ಜಾರ್ಖಂಡ್ನಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಗಣತಿ ಸೌಲಭ್ಯ ಆರಂಭವಾಗಿದ್ದು ಇದೇ 15ರವರೆಗೆ ಲಭ್ಯವಿರಲಿದೆ. ಈ ರಾಜ್ಯಗಳಲ್ಲಿ ಇದೇ 16ರಿಂದ ಜೂನ್ 14ರವರೆಗೆ ಮನೆ ಮನೆ ಗಣತಿ ನಡೆಯಲಿದೆ. ಬಿಹಾರದಲ್ಲಿಂದು ಸ್ವಯಂ ಗಣತಿ ಅವಧಿ ಪೂರ್ಣಗೊಳ್ಳಲಿದ್ದು ನಾಳೆಯಿಂದ ಇದೇ 31ರವರೆಗೆ ಮನೆ ಮನೆ ಗಣತಿ ನಡೆಯಲಿದೆ. ಈವರೆಗೆ ಇದೇ ಮೊದಲ

0: ಪರಿಚಯಿಸಲಾದ ಡಿಜಿಟಲ್ ಸ್ವಯಂ ಗಣತಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸುಮಾರು 82 ಲಕ್ಷ ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ತಮ್ಮ ಮಾಹಿತಿಯನ್ನು ದಾಖಲಿಸಲಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 50 ದಿನಗಳ ಕ್ಷಣಗಣನೆಯ ಅಂಗವಾಗಿ ಮುರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ತೆಲಂಗಾಣದಲ್ಲಿಂದು ಯೋಗ ಮಹೋತ್ಸವ 2026ನ್ನು ಆಯೋಜನೆ ಮಾಡಿದೆ. ಸಾರ್ವಜನಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸಲು ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಆಯುಷ್ ಸಚಿವಾಲಯ ದೇಶಾದ್ಯಂತ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಭಾಗವಾಗಿ ಈ ಮಹೋತ್ಸವ ಆಯೋಜನೆ ಮಾಡಲಾಗಿದೆ. ಈ ಸಮಾರಂಭದಲ್ಲಿ ಭಾಗಿಯಾಗುವ ಯೋಗಾಸಕ್ತರು ಏಕಕಾಲದಲ್ಲಿ ಭುಜಂಗಾಸನ ಪ್ರದರ್ಶನ ನೀಡುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಐತಿಹಾಸಿಕ ದಾಖಲೆ ನಿರ್ಮಿಸಲು ಸಜ್ಜಾಗಿದ್ದಾರೆ. ಸಿಂಗಾಪುರ, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ರಾಯಭಾರ ಕಚೇರಿಯ ಪ್ರತಿನಿಧಿಗಳು ವರ್ಚುವಲ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ, ಪ್ರತಾಪ್ ರಾವ್ ಜಾಧವ್ ಮತ್ತು ಹಾರ್ಟ್ ಫುಲ್ನೆಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಕಮಲೇಶ್ ಡಿ ಪಟೇಲ್ ಮಹೋತ್ಸವದಲ್ಲಿ ಉಪಸ್ಥಿತರಿರಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. 2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಹಿಂಪಡೆಯುವ ಘೋಷಣೆ ಹೊರಬಿದ್ದ ಸುಮಾರು 3 ವರ್ಷಗಳ ನಂತರ ಚಲಾವಣೆಯಲ್ಲಿದ್ದಂತಹ ಒಟ್ಟು ನೋಟುಗಳ ಪೈಕಿ 98.47% ನೋಟುಗಳು ಮರಳಿ ಬಂದಿವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ. ತನ್ನ ಕರೆನ್ಸಿ ನಿರ್ವಹಣಾ ಪ್ರಕ್ರಿಯೆ ಭಾಗವಾಗಿ 2023ರ May 19ರಂದು ಆರ್ಬಿಐ ಈ ನೋಟುಗಳ ಹಿಂಪಡೆಯುವಿಕೆಯನ್ನು ಪ್ರಕಟಿಸಿತ್ತು. ಆ ಸಮಯದಲ್ಲಿ ಚಲಾವಣೆಯಲ್ಲಿದ್ದಂತಹ 2,000 ರೂಪಾಯಿ ಮುಖಬೆಲೆಯ ನೋಟುಗಳ ಒಟ್ಟು ಮೌಲ್ಯ 3.56 ಲಕ್ಷ ಕೋಟಿ ರೂಪಾಯಿ ಇತ್ತು. 2026ರ April 30ರ ವೇಳೆಗೆ ಈ ಮೊತ್ತ 5,451 ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಆಫ್ರಿಕಾದ ಬೋಟ್ಸ್ವಾನಾದ ಗ್ಯಾಬರಾನ್ನಲ್ಲಿ ಇಂದು ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026ರ ಕ್ರೀಡಾಕೂಟ ಆರಂಭವಾಗಲಿದ್ದು ಇದರಲ್ಲಿ ಭಾರತದ 21 ಸದಸ್ಯರ ತಂಡ 5 ಸ್ಪರ್ಧೆಗಳಲ್ಲಿ ಕಣಕ್ಕೆ ಇಳಿಯಲಿದೆ. ನಾಳೆಯವರೆಗೆ ನಡೆಯಲಿರುವ ಈ ಕೂಟ ಆಫ್ರಿಕಾ ಖಂಡದಲ್ಲಿ ನಡೆಯುತ್ತಿರುವಂತಹ ಮೊದಲ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಈ ಕೂಟದಲ್ಲಿ ಪುರುಷರ, ಮಹಿಳೆಯರ ಮತ್ತು ಮಿಶ್ರ ವಿಭಾಗದ 4x400 ಮೀಟರ್ ಹಾಗೂ 4x100 ಮೀಟರ್ ಸೇರಿದಂತೆ ಒಟ್ಟು 6 ರಿಲೇ ಸ್ಪರ್ಧೆಗಳು ನಡೆಯಲಿವೆ. ಜೈಪುರದಲ್ಲಿ ಕಳೆದ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ದ 7 ವಿಕೆಟ್ಗಳ ಜಯ ದಾಖಲಿಸಿದೆ. ರಾಜಸ್ಥಾನ ನೀಡಿದಂತಹ 225 ರನ್ಗಳ ಗೆಲುವಿನ ಗುರಿಯನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 19.1 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ ಕ್ರಮಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಡೆನ್ಮಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಥಾಮಸ್ ಕಪ್ 2026ರ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಪುರುಷರ ತಂಡ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾ ತೈಪೆ ವಿರುದ್ದ 3-0 ಅಂತರದ ಜಯ ಸಾಧಿಸುವ ಮೂಲಕ ಭಾರತ ಅಂತಿಮ 4ರ ಘಟ್ಟಕ್ಕೆ ಪ್ರವೇಶಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಆಯೋಗದ ಆದೇಶದ ಹಿನ್ನೆಲೆ ಪಶ್ಚಿಮ ಬಂಗಾಳದ ಆಯ್ದ 15 ಮತಗಟ್ಟೆಗಳಲ್ಲಿ ಇಂದು ಮರುಮತದಾನ. ಎಲ್ಪಿಜಿ ಕಾಳಸಂತೆ ತಡೆಗೆ 2,300ಕ್ಕೂ ಹೆಚ್ಚು ಕಡೆ ದಾಳಿ, ಕೇಂದ್ರ ಸರ್ಕಾರ ಮಾಹಿತಿ. ಪಶ್ಚಿಮ ಏಷ್ಯಾ ಸಂಘರ್ಷ, ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆ ತಿರಸ್ಕರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಫ್ರಿಕಾದ ಬೋಟ್ಸ್ವಾನಾದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026ರ ಕ್ರೀಡಾಕೂಟ ಇಂದಿನಿಂದ ಆರಂಭ. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಆಕಾಶವಾಣಿ ಮಡಿಕೇರಿ, ಸಮಯ 7:45. ನಿಧಾನ ಸುದ್ದಿ. ಸೋಮರಪೇಟೆ ತಾಲೂಕು ಎಡವ

0: ಮಲೆನಾಡು ಗ್ರಾಮದ ಮಿತ್ತಡ್ಕ ತಿಮ್ಮಯ್ಯ ಅವರು 77ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಮಿತ್ತಡ್ಕ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ 3 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ಹೊಸೂರು ಗ್ರಾಮ ಬೆಂಗಳೂರು ವಾಸಾಯಿಂಜ ಪಂದ್ಯಂಡ ಪ್ರದೀಪ್ ಐಂಡ ಪುಣ್ಣು ನೀಮಾ ಐಂಗ ಇಂದು ಪಲಂಜತಕ್ಕೆ ದಂಡೆ 3:45 ಮರಣಪಟ್ಟದ್ದು. 53 ಬಯತ್ರ ಪಂದ್ಯಂಡ ನೀಮಾ ತಾಮನೆ ತೀತೀರ ಇಂಡ ಆಖರಿ ಕಾರ್ಯ ನಾಳೆ ನಾರಾಚ ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರು ಕೂಡ್ಲುಗೇಟ್ ಕ್ರಿಮಿಟೋರಿಯಂಲು ನಡಪ. ಸೋಮರಪೇಟೆ ತಾಲೂಕು ಬಾಣಾವರತ್ಲು ವಾಸಾಯಿಂಜ ಮುಕ್ಕೋಡ್ಲು ಬದಿಗೇರಿ ಗ್ರಾಮತ್ರ ಕಾಳಚಂಡ ಪೌತಿ ಈರಪ್ಪ ಐಂಡ ಪೊಣ್ಣು ಚೋಂದಮ್ಮ ಚೋಂದು ಐಂಗ ಮರಣಪಟ್ಟದ್ದು. ಕಾಳಚಂಡ ಚೋಂದಮ್ಮ ಚೋಂದು ತಾಮನೆ ಕಾಲೂರು ಐಲಪ್ಪಂಡ ಐಂಡ ಆಖರಿ ಕಾರ್ಬಾರು ನಾಳೆ ಮಧ್ಯಾಹ್ನ 12 ಗಂಟೆಗೆ ಕ್ಯಾಕೊಳತ್ಲು ನಡಪ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
2: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
3: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟಂಗಾಲ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900901282
2: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
7: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
2: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ವಿರಾಜಪೇಟೆಯ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಫರ್ನಿಚರ್ ಗಳನ್ನು ಖರೀದಿಸುವಾಗ ವಿಶು ಹಬ್ಬದ ಬಂಪರ್ ಆಫರ್. 1,00,000 ರೂಪಾಯಿಗಳ ಖರೀದಿಗೆ 2-ಡೋರ್ ಅಲ್ಮೆರಾ ಫ್ರೀ, 50,000 ರೂಪಾಯಿಗಳ ಖರೀದಿಗೆ ಸ್ವಿಂಗ್ ಫ್ರೀ, ಕಾರ್ನರ್ ಸೋಫಾ ಸೆಟ್ ಗೆ ಟೀಪಾಯ್ ಫ್ರೀ. ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ಹಾಗೂ ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ಸ್ಟಾಫ್ ಬೇಕಾಗಿದ್ದಾರೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ, ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್, ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
9: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
8: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್, 9606017186.
10: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
11: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
12: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
13: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
14: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.

0: ಸಮಾಚಾರ ಒದೆಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿರ ವಿವರ: ಕೊಡವ ಒಕ್ಕಡೊಕ್ಕಡ ನಡುವಲು ನಡೆದ ನಡುವಳ 26ನೇ ಕಾಲತ್ರ ಚಾನೆಂಡ ಹಾಕಿನ ಮೇಲ ಆಕೇರಿ ಕಳಿಪಿಂಜ ಸಮಾರಂಭ ಇಂದು ನಾಪೊಕ್ಕಲು ಚೆರಿಯ ಪರಂಬು ಜನರಲ್ ತಿಮ್ಮಯ್ಯ ಕಳಿಪರಂಬುಲು ನಡಪ. ಕೊಡವ ಹಾಕಿ ಅಕಾಡೆಮಿ ಪಿಂಜ ಹಾಕಿ ಕೂರ್ಗುರ ಸಾಕಾರತ್ತು ಇಂದು ಮಜ್ಜನ ಓರ್ ಗಂಟೆಗೆ ಆಕೇರಿ ಕಳಿ ನಡಪ. ಮೂಂದನೇ ಪಿಂಜ 4ನೇ ಸ್ಥಾನಕ್ಕೆ ಇಂದು ಪೊಲಾಕ 9:30 ಗಂಟೆಗೆ ಕಳಿ ನಡಪದುಂಡು. ಚಾನೆಂಡಕ ಪೋಡ್ತವಕ್ಕೂ ಕುಲ್ಲೇಟಿರ ಪಿಂಜ ಚೆಪ್ಪುಡಿರ ಒಕ್ಕ ತಂಡದ ನಡುವಲು ಪೈಪೋಟಿ ನಡಪ. ಇಂದು ಕೇಂದ್ರ ಸಚಿವಗಳನ್ನು ಮನ್ಸುಖ್ ಮಾಂಡವಿಯ, ಸಂಸದ ಯದುವೀರ್ ಒಡೆಯರ್, ಶಾಸಕಗಳನ್ನು ಅಜ್ಜಿಕೊಟ್ಟಿರ ಪೊನ್ನಣ್ಣ, ಡಾಕ್ಟರ್ ಮಂತರ್ಗೌಡ, ವಿಧಾನ ಪರಿಷತ್ ಸದಸ್ಯಗಳನ್ನು ಸುಜಾ ಕುಶಲಪ್ಪ, ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚಿಪ್ಪುಡಿರ ಅರುಣ್ ಮಾಚೆಯ ಪಿಂಜ ಬಾರ ಕನಪಟ್ಟ ಬಿಂದುವ ಕೂಡಿಯಾಡುವ. ಕೇಂದ್ರ ಕ್ರೀಡಾ ಸಚಿವಗಳನ್ನು ಮನ್ಸುಖ್ ಮಾಂಡವಿಯ ಕಾರ್ಯಕ್ರಮದಲ್ಲಿ ಕೂಡಿಯಾಡುವ ಹಿನ್ನೆಲೆಯಲ್ಲಿ ಕೊಡವ ಹಾಕಿ ಅಕಾಡೆಮಿರ ಮೂಲಕ ಕೊಡಗಿನ ಕೇಂದ್ರದಿಂದ ಕ್ರೀಡಾ ಜಿಲ್ಲೆ ಎಂದು ಘೋಷಣೆ ಮಾಡುವಕ್ಕೆ ಮನವಿ ಕಾಗದತ್ನ ಕೊಡಪ್ಪ ಅಂದು ಅಕಾಡೆಮಿರ ಅಧ್ಯಕ್ಷ ಪಾಂಡಂಡ ಬೋಪಣ್ಣ ಅಣ್ಣಿತ್. ನಲ್ಲರಿಕೆ ಪಿಂಜ ಶಾಂತಿಗೆ ಒತ್ತು, ಸಮಾನತೆರ ಸಮಾಜ ನಿರ್ಮಾಣ ಆಂಡುದ ಚಂಗಿ ಭಗವಾನ್ ಬುದ್ಧಂಡ ಸಂದೇಶ ನಂಗಕ್ಕೆ ಎಕ್ಕುಲು ಮಾರ್ಗದರ್ಶನ ತಪ್ಪಂದು ಜಿಲ್ಲಾ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅಭಿಪ್ರಾಯಪಟ್ಟದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕೂಡುಕೊಟ್ಟದ್ದು. ನಿನ್ನಂದು ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡೆದ ಭಗವಾನ್ ಬುದ್ಧ ಪುಟ್ಟನ ಮೇಲೆ ಕಾರ್ಯಕ್ರಮಕ್ಕೆ ಮೊಳಿಯಿಡುವಂಚಿ ಅವು ತಕ್ಕ ಬಂದದ್ದು. ಬುದ್ಧಂಡ ಆದರ್ಶತ್ನ ನಂಗೆ ಎಲ್ಲರೂ ಪಾಲನೆ ಮಾಡೋಣ ಮೂಲಕ ಮಾನವೀಯ ಮೌಲ್ಯತ್ನ ಬೊಳ್ತೆ ಉಣ್ಣೊಂದು ಎಣಿಚೆ. ಮುಖ್ಯ ಭಾಷಣಕಾರರಗಳಿತ್ತು ಕೆಪಿ ಜಯಕುಮಾರ್ ಅವು ತಕ್ಕ ಬಂದದ್ದು. ಎಲ್ಲ ಇಲಾಖೆಯ ಅಧಿಕಾರಿಯ ಕಾರ್ಯಕ್ರಮದಲ್ಲಿ ಕೂಡಿಯಾಡಿ ತಿಂಜದ್ದು. ಕೊಡವ ಕ್ರಿಕೆಟ್ ಅಕಾಡೆಮಿರ ಸಹಕಾರತ್ತು ಕೊಡವ ಒಕ್ಕೊಡಕಡ ನಡಲು ಮೂರ್ನಾಡರ ಬಾಚೆಟ್ಟಿರ ಲಾಲು ಮುದ್ದೆಯ ಕಳೆಪರಮಲ್ಲಿ ನಡೆದ 24ನೇ ಕಾಲತರ ಬೇತ್ರಿ ಮುಕ್ಕಾಟಿರ ಕ್ರಿಕೆಟ್ ನಮೇರ ಆಕೇರಿಗಳಲ್ಲಿ ಚಕ್ಕೆರ ಒಕ್ಕಕಾರ ಇದೀಗ 9ನೇ ಕುರಿ ಚಾಂಪಿಯನ್ ಆಯಿತು. ಅನ್ನನೇ ಪೊಮ್ಮಕಡ ಕ್ರಿಕೆಟ್ ಕಳಿಕೊಟ್ಟಿತ್ತು. ಹರಿಹರ ಮುಕ್ಕಾಟಿರ ಒಕ್ಕ ತಂಡಕಾರ ಗದ್ದಿತ್ತು. ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಂಡುಳ್ಳ ಎಲ್ಪಿಜಿ ಸಿಲಿಂಡರ್ ಕ್ರಯ ನಿನ್ನಂದಿಂಜ ಜಾಸ್ತಿ ಆಯಿತು. ಒಟ್ಟು 993 ರೂಪಾಯಿ ಜಾಸ್ತಿ ಮಾಡಿತ್ತು. ಮನೆಗೆ ಬಳಸುವ ಸಿಲಿಂಡರ್ ಕ್ರಯದಲ್ಲಿ ಎದೆ ಬದಲಾವಣೆ ಆಯ್ತಲ್ಲ. ಇದನ್ನುಂಡು ಹೋಟೆಲ್, ರೆಸ್ಟೋರೆಂಟ್ ಪಿಂಚರಿಯ ವ್ಯಾಪಾರಿಯಕ್ಕೆ ಆರ್ಥಿಕ ಆಯ್ತ ನಷ್ಟ ಹಿನ್ನೆಲೆಯಲ್ಲಿ ಹೋಟೆಲ್ ತೀನೀರ ಕ್ರಯತ್ನ ಪೊಂದು ಚಿಡುವ ಸಾಧ್ಯತೆ ಉಂಟು. ಪೊನ್ನಂಪೇಟೆ ವಿದ್ಯುತ್ ವಿತರಣಾ ಉಪಕೇಂದ್ರ ತಂಜಿಯ ಪಾಂಜಿತ ಪೊಪ್ಪನದ F11 ಕೋಟೂರು ಪಿಂಜ F15 ಬೆಕ್ಕೆಸುಡ್ಲೂರು ಫೀಡರ್ಲ ಅವಶ್ಯವುಳ್ಳ ನಿರ್ವಹಣಾ ಕಾಮಗಾರಿ ನಡೆತಂಡ ಹಿನ್ನೆಲೆಯಲ್ಲಿ ಇಂದು ಪೊಲಕ 10 ಗಂಟೆಂಜ 5 ಗಂಟೆಗೆ ತೆನೆ ತೂಚಮಕೇರಿ, ಬಲ್ಯಮಂಡೂರು, ಚಿಕ್ಕಮಂಡೂರು, ಕೋಟೂರು, ಮುಗುಟಗೇರಿ, ಬೆಕ್ಕೆಸುಡ್ಲೂರು, ಕಾನೂರು, ಒಡ್ಡರಮಡು ಪಿಂಜ ನಿಡುಗುಂಪ ಗ್ರಾಮದಲ್ಲಿ ಕರೆಂಟ್ ಸಂಪರ್ಕ ಇಪ್ಪಲೆ. ಸಾರ್ವಜನಿಕ ಸಹಕಾರ ತರಣವೊಂದು ಸೆಸ್ಕ್ ಕಾರ್ಯಪಿಂಜ ಪಾಲನೆ ವಿಭಾಗದರ ಕಾರ್ಯನಿರ್ವಾಹಕ ಅಭಿಯಂತರಂಗ ಪ್ರಕಟಣೆಯಲ್ಲಿ ಕಟ್ಟಂಡಿತು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ರ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಡಂಗ ಅರಪಟ್ಟು ಗ್ರಾಮದಲ್ಲುಳ್ಳ ಸರ್ಕಾರಿ ಪ್ರೈಮರಿ ಸ್ಕೂಲಲ್ಲಿ ಇದೇ ತಿಂಗಳ 20ನೇ ತಾರೀಕರಂದು ನಡಪ. ಇದಕ್ಕೆ ಸಂಬಂಧಪಟ್ಟನಕ್ಕೆ ಕವಿಗೋಷ್ಠಿಯಲ್ಲಿ ಕೂಡಿಯಾಡುವ ಇರಾದೆ ಉಳ್ಳವು ತಾಲೂಕು ಕೂಡಿನ ಕವಿಯ ತಂಗಡ ಕವನತ್ನ ಇದೇ ತಿಂಗಳ 5ನೇ ತಾರೀಕರ ಒಳಲು 94834110 ಈ ನಂಬರ್ಗೂ ವಾಟ್ಸಪ್ ಮೂಲಕ ಐಕೊಲು. ಇಲ್ಲದ ಪೊಚಂಗಿ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಬೆಟ್ಟಗೇರಿ ಗ್ರಾಮ ಪಿಂಜ ಅಂಚೆ ಈ ವಿಳಾಸಕ್ಕೆ ಐಕೊಂಡೊಂದು ಪರಿಷತ್ರ ಪ್ರಧಾನ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ಕಟ್ಟಂಡಿತು. ರಾಜ್ಯ ವಿಕೇಂದ್ರೀಕರಣ ಯೋಜನೆ ಪಿಂಜ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಅವರು ನಾಳೆ ಪಿಂಜ ಮತ್ತೆಂದು ಕೊಡಗು ಜಿಲ್ಲೆಯ ಪ್ರವಾಸ ಮಾಡುವ. ವಾಂಡರರ್ಸ್ ಸ್ಪೋರ್ಟ್ಸ್ ಕ್ಲಬ್ ರಾಧನೆಯಲ್ಲಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕಳೆಪನಬಲು ಪೌತಿ ಸಿ ವಿ ಶಂಕರ್ ಸ್ವಾಮಿ ಅಂಗಡ ಗ್ಯಾನತ್ ಕಾಲೋದಿ ಬಣ್ಣೆ ಆಯ್ತು ನಡೆತಿನುಳ್ಳ ಮಕ್ಕಳ ಬೇನಿಕಾಲತ್ರ ಕಳೇಶ ಬೀರತ್ರ ಆಕೇರಿ ಸಮಾರಂಭ ಪಿಂಜ ಇನಾಮ್ ಕೊಡಪ ಕಾರ್ಯಕ್ರಮ ನಾಳೆ ಪೊಲಾಕ 8 ಗಂಟೆಗೆ ನಡಪ. ಕೊಡಗು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಆಯಿತು ಡಾಕ್ಟರ್ SH ಸಹನಾವ್ ಅಧಿಕಾರ ಸ್ವೀಕಾರ ಮಾಡಿತು. ವಿರಾಜಪೇಟೆಯಲ್ಲಿ ಹೈಕೋರ್ಟ್ ಪೀಠ ತನ್ನ ಸ್ಥಾಪನೆ ಮಾಡುವುದನ್ನು ಮನವಿ ಮಾಡುವಂಚಿ ಕೊಡಗು ಜಿಲ್ಲೆಯ ವಕೀಲಂಗಡ ಅವರ ನಿಯೋಗ ಹೈಕೋರ್ಟ್ರ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅಂಗಳ ಖುದ್ದು ಕಾಂಬಂಜಿ ಮನವಿ ಒಪ್ಪುಚಿಟ್ಟದ್ದು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಕಾಲೋದಿ ಕೊಡಪನ್ನಂತ ಕಾಯಕ ಯೋಗಿ ದಂಡಾಯತ 26 ಎನ್ನುವ ರಾಜ್ಯ ಮಟ್ಟತ್ತರ ಪ್ರಶಸ್ತಿನ ಕುಶನ್ನಗರ ನಿವಾಸಿ ನಿವೃತ್ತ ಅರಣ್ಯಾಧಿಕಾರಿ ಮಂಡೇಪಂಡ ಬೋಸ್ ಮಣ್ಣಪ್ಪ ಹಿಂಗ ನಿನ್ನಂದು ಬೆಂಗಳೂರು ನಡೆದ ಕಾರ್ಯಕ್ರಮದಲ್ಲಿ ಎಡತಂಡಿತು. ಕೊಡಗು ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆ ಸರ್ಕಾರಿ ಫಸ್ಟ್ ಗ್ರೇಡ್ ಪೊಮ್ಮಕಡ ಕಾಲೇಜು ಮಡಿಕೇರಿ ಎಂಗಡ ಆದನೆಯಲ್ಲಿ ನನ್ನ ಭಾರತಕ್ಕಾಗಿ ಯುವಜನತೆ ಪಿಂಜ ಡಿಜಿಟಲ್ ಸಾಕ್ಷರತೆಗಾಗಿ ಯುವಜನತೆ ಎನ್ನುವ ವಿಷಯತ್ರ ಮೀದ ಮೇ 4ನೇ ಹಾಕತ್ತೂರು ಸರ್ಕಾರಿ ಪ್ರೈಮರಿ ಸ್ಕೂಲ್ ಕಾಲತ್ರ ವಿಶೇಷ ಶಿಬಿರ ನಡಪ. ಕುಶಾಲನಗರ ತಾಲೂಕರ ಹೆಬ್ಬಾಲಿಂಜ ಗುಮ್ಮನ ಕೊಲಿಕೆತನೆ ಒಟ್ಟು 12 ಗ್ರಾಮ ಕಾರಕ ಕುಡಿಪ ನೀರನ್ನು ಬಳಸಿ ನಿಂಜ ಹೆಬ್ಬಾಲಿರ ಕಾವೇರಿ ಪೊಳೆಯಲು ಇದಕ್ಕೆ ನೀರಿನ ಪ್ರಮಾಣ ಏರ ಕಮ್ಮಿ ಆಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ತುಡಿಕೆ ಪರ್ಯಾಯ ವ್ಯವಸ್ಥೆ ಮಾಡಿ ತರುವುದು ಈ ಭಾಗಕ್ಕೆ ಕೂಡಿದ ಗ್ರಾಮಸ್ಥಂಗ ಹೋರಾಟ ಮಾಡಿತ್ತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು.

ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಅಗ್ರಿಸ್ಟ್ಯಾಕ್ ಅಥವಾ ಕೃಷಿ ಬಣವೆ ಮತ್ತು ಅದರ ಪ್ರಯೋಜನ ಕುರಿತು ಡಾಕ್ಟರ್ ಶರಚಂದ್ರ ರಾನಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: Field operations for house listing and housing census under phase 1 commence in 5 states and 1 union territory. IMD forecasts very heavy rainfall over northeast region and southern peninsula today. US President Donald Trump rejects Iran's proposal to end ongoing conflict, says Iran is seeking concessions they cannot accept. In badminton, Indian men's team to take on France in semi-finals of Thomas Cup in Denmark. And in football, Indian women team all set to play in AFC Under 17 Women's Asian Cup after 21 years in China. And with that, we end the morning news. Have a nice day.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇನ್ನು ಮುಂದೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು ಕೆಲವೇ ಕ್ಷಣಗಳಲ್ಲಿ.
2: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
3: ಆಕಾಶವಾಣಿಯಲ್ಲಿ ಶಾಲಾ ಶಿಕ್ಷಣದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಬಹಳ ದೊಡ್ಡ ಹೆಸರು. ಶಾಲಾ ಮಕ್ಕಳಿಗೆ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ರಾಜ್ಯದಾದ್ಯಂತ ಏಕಕಾಲಕ್ಕೆ ಶಾಲಾ ಪಾಠಗಳನ್ನು ಪ್ರಸಾರ ಮಾಡಿ ಅದನ್ನು ಶಿಕ್ಷಕರು ಹಾಗೂ ಮಕ್ಕಳು ಆಲಿಸಿ ಚರ್ಚೆಗಳ ಮೂಲಕ ಕಲಿಯುವ ಕಲಿಸುವ ವಿನೂತನವಾದ ಕಾರ್ಯಕ್ರಮ ಇದು. ಇದಕ್ಕಾಗಿ ಸರ್ಕಾರದಿಂದ ಹಣವು ಆಕಾಶವಾಣಿಗೆ ಪ್ರಾಯೋಜಿತ ಕಾರ್ಯಕ್ರಮದ ಶುಲ್ಕವಾಗಿ ದೊರೆಯುತ್ತದೆ. ಈ ಕಾರ್ಯಕ್ರಮ ಕರ್ನಾಟಕದಲ್ಲಿ ಮಾತ್ರ ನಿರಂತರವಾಗಿ ಈ ಹಿಂದೆ ನಡೆಯುತ್ತಿತ್ತು. ಶಾಲೆಗಳು ನಡೆಯುತ್ತಿರುವಾಗ ಪಠ್ಯಾಧಾರಿತ ಹಾಗೂ ರಜಾದಿನಗಳಲ್ಲಿ ಪೂರಕ ಶಿಕ್ಷಣ ಆಗ ಪ್ರಸಾರವಾಗುತ್ತಿತ್ತು. ಅದರಂತೆ ಯುವಜನತೆಯೂ ಕಾರ್ಯಕ್ರಮಗಳಲ್ಲಿ ಆಕಾಶವಾಣಿಯಲ್ಲಿ ಭಾಗವಹಿಸಬಹುದು. ಇಂದಿನ ಯುವಜನತೆ ಓದಿನ ಜೊತೆಗೆ ಗಳಿಕೆಯನ್ನೂ ಮಾಡುವುದರಿಂದ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಪಮಟ್ಟಿನ ಹಣಗಳಿಕೆಯನ್ನೂ ಮಾಡಬಹುದು. ಇಂದು ರೇಡಿಯೋ ಜಾಕಿಯಾಗಲು ತುದಿಗಾಲಲ್ಲಿ ನಿಂತಿರುವ ಅನೇಕ ಯುವಕ ಯುವತಿಯರಿಗೆ ಇದು ಮುಕ್ತ ವಿಶ್ವವಿದ್ಯಾಲಯದಂತಿದೆ. ಅದರಂತೆ ಮಹಿಳೆಯರ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ಮೆಚ್ಚಿನ ಕ್ಷೇತ್ರವಾದ ಅಡುಗೆ ಮನೆಯಿಂದ ಹಿಡಿದು ಉನ್ನತ ಹುದ್ದೆಗಳನ್ನು ನಿರ್ವಹಿಸುವ ಆಧುನಿಕ ಮಹಿಳೆಯವರೆಗಿನ ಎಲ್ಲರನ್ನೂ ಒಳಗೊಳ್ಳುವ ಕಾರ್ಯಕ್ರಮಗಳ ಮೂಲಕ ಮಹಿಳಾ ಜಾಗೃತಿಗೆ ಪ್ರೇರಣೆಯಾಗಿದೆ. ಹೊಲ ಮತ್ತು ಮನೆ ವಿಭಾಗ ಫಾರ್ಮ್ ಆ್ಯಂಡ್ ಹೋಮ್ ಇದು ಆಕಾಶವಾಣಿಯ ಕಾರ್ಯಕ್ರಮಗಳಲ್ಲಿ ಬಹು ಮುಖ್ಯ ಕಾರ್ಯಕ್ರಮ. ರೈತರಿಗಾಗಿ ಇರುವ ಕೃಷಿ ಕಾರ್ಯಕ್ರಮಗಳ ಮೂಲಕ ಆಕಾಶವಾಣಿಯು ರೈತರಿಗೆ ಶಿಕ್ಷಣ ನೀಡುವಲ್ಲಿ ಬಹಳ ಸಾಧನೆ ಮಾಡಿದೆ. ಇದರಲ್ಲಿ ಬೇಸಾಯದ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ವಯಸ್ಕರ ಶಿಕ್ಷಣ, ಗ್ರಾಮೀಣ ಮಹಿಳೆಯರ ಜೀವನ ಸುಧಾರಣೆಗಾಗಿ ಕಾರ್ಯಕ್ರಮಗಳು, ಗ್ರಾಮ ನೈರ್ಮಲ್ಯ ಮುಂತಾದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಆರಂಭದಿಂದಲೂ ಆಕಾಶವಾಣಿ ಗ್ರಾಮೀಣ ಜನರಿಗೆ ಪ್ರಸಾರ ಮಾಡುವ ಕಾರ್ಯಕ್ರಮಗಳಿಗೆ ವಿಶೇಷ ಮಹತ್ವ ನೀಡುತ್ತಾ ಬಂದಿದೆ. 1935ರಲ್ಲೇ ಆಗಿನ ವಾಯುವ್ಯ ಸರಹದ್ದಿನ ಪ್ರಾಂತ್ಯದಲ್ಲಿ ಗ್ರಾಮೀಣ ಕಾರ್ಯಕ್ರಮಗಳನ್ನು ಮೊದಲು ಪ್ರಾರಂಭಿಸಲಾಯಿತು. ಆನಂತರ ದೆಹಲಿ ಕೇಂದ್ರವು 1936ರಿಂದ ಪಂಜಾಬಿನ ಹಳ್ಳಿಗರಿಗಾಗಿ ಕಾರ್ಯಕ್ರಮವನ್ನು ಕೊಡುತ್ತಿತ್ತು. ನಂತರದಲ್ಲಿ ಆಕಾಶವಾಣಿಯ ಎಲ್ಲ ಕೇಂದ್ರಗಳು ಅರ್ಧ ಗಂಟೆಯಿಂದ 3 ತಾಸುಗಳವರೆಗೆ ಈ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದವು. ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದರೂ ಅದನ್ನು ಕೇಳಲು ರೇಡಿಯೋ ಸೆಟ್ಗಳನ್ನು ಕೊಳ್ಳಲು ಜನರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಹಳ್ಳಿಗಳಲ್ಲಿ ಸಾಮೂಹಿಕ ಕೇಳುವಿಕೆಗೆ ಅನುವು ಮಾಡಿಕೊಡುವ ಸೆಟ್ಗಳನ್ನು ಸ್ಥಾಪಿಸಲು ಒಂದು ಸಹಾಯಧನದ ಯೋಜನೆ ಇತ್ತು. ಅದರನ್ವಯ ಸೆಟ್ಗೆ ತಗಲುವ ಖರ್ಚಿನಲ್ಲಿ ಅರ್ಧವನ್ನು ಕೇಂದ್ರ ಸರ್ಕಾರವು, ಕಾಲು ಭಾಗವನ್ನು ರಾಜ್ಯ ಸರ್ಕಾರ ಹಾಗೂ ಉಳಿದ ಕಾಲು ಭಾಗವನ್ನು ಸ್ಥಳೀಯರ ವಂತಿಕೆಗಳ ಮೂಲಕ ಕೂಡಿಸಲಾಗುತ್ತಿತ್ತು. ಸೆಟ್ಗಳನ್ನು ಹಂಚಿದ ನಂತರ ಕಾರ್ಯಕ್ರಮಗಳನ್ನು ಕೇಳಿ ಅವುಗಳ ಬಗ್ಗೆ ಚರ್ಚೆಗಳು ನಡೆದರೆ ಅವು ಇನ್ನೂ ಪರಿಣಾಮಕಾರಿಯಾಗಬಲ್ಲವು ಎಂದು ಕೆನಡಾ ಮುಂತಾದ ದೇಶಗಳಲ್ಲಿ ಯಶಸ್ವಿಯಾದ ಗ್ರಾಮಾಂತರ ರೇಡಿಯೋ ಗೋಷ್ಠಿಯನ್ನು ಭಾರತದಲ್ಲಿ

0: 1956-56ರಲ್ಲಿ ಯುನೆಸ್ಕೋ ಕೇಂದ್ರ ಸರ್ಕಾರದ ಪ್ರಸಾರ ಖಾತೆಯ ಸಹಕಾರದೊಂದಿಗೆ ಪ್ರಾಯೋಗಿಕವಾಗಿ ಪ್ರಾರಂಭಿಸಿತು. ಹಳ್ಳಿಯ ಸುಮಾರು 20 ಜನ ಸದಸ್ಯರಿರುವ ಇಂಥ ಗೋಷ್ಠಿಗಳಿಗಾಗಿ ಆಕಾಶವಾಣಿ ನಿಲಯಗಳು ವಾರಕ್ಕೆರಡು ದಿನ ಅರ್ಧ ಗಂಟೆಯ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದವು. ಈ ಯೋಜನೆ ಅನುಷ್ಠಾನಕ್ಕೆ ಬರುವ ಮೊದಲು ಪುಣೆಯಲ್ಲಿ ಒಂದು ಪ್ರಯೋಗ ನಡೆಸಲಾಯಿತು. ಅದರ ಯಶಸ್ಸಿನಿಂದ ಎಲ್ಲ ಪ್ರಾದೇಶಿಕ ಕೇಂದ್ರಗಳಿಗೂ ಇದನ್ನು ವಿಸ್ತರಿಸಲಾಯಿತು. ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನ ನಾಳೆ ತಿಳಿದುಕೊಳ್ಳೋಣ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ.
4: ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.
3: ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಆತ್ಮೀಯ ಮಾತುಕತೆ.
5: ಸಾರ್ವಜನಿಕ ಸಂಪರ್ಕ ಮಾಧ್ಯಮವಾಗಿ ಆಕಾಶವಾಣಿ ತನ್ನದೇ ಆದ ವಿಶಿಷ್ಟತೆಯನ್ನ ಒಳಗೊಂಡಿದೆ. ಈ ಕ್ಷೇತ್ರದಲ್ಲಿ ಮಾಹಿತಿ, ಶಿಕ್ಷಣ, ಮನರಂಜನೆಯನ್ನ ನೀಡುತ್ತಾ ಅನೇಕ ಕಲಾವಿದರು, ಭಾಷಣಕಾರರು, ಎಲ್ಲ ವರ್ಗದವರಿಗೂ ಕೂಡ ಬೇಕಾದಂತಹ ಮಾಹಿತಿಯನ್ನ ಕೊಡ್ತಾ ಬಂದಿದೆ. ಈ ದಿಕ್ಕಿನಲ್ಲಿ ಈ ದಿನ ಈ ಸಮಯ ನಮ್ಮ ಜೊತೆಗಿದ್ದಾರೆ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಸೊಗಸಾದ ಕನ್ನಡ ಮಾತುಗಳನ್ನ ಕೇಳ್ತಾ ಅವರ ಜೊತೆಗೆ ನಾವು ಒಂದಷ್ಟೊತ್ತು ಸಾಗೋಣ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆಗೆ ಹೆಸರಾದ ಆಕಾಶವಾಣಿಯಲ್ಲಿ ಈಗ ನಿಮ್ಮದೇ ಕಲರವ. ಹಲವು ಕ್ಷೇತ್ರದ ಗಣ್ಯರು ತಮ್ಮ ರೇಡಿಯೋ ಜೊತೆಗಿನ ನಂಟನ್ನ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
6: ನಮಸ್ಕಾರ ಮೇಡಮ್. ನಮಸ್ಕಾರ.
5: ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡ್ಲಿಕ್ಕೆ. ಯಾವಾಗ್ಲೂ ಟಿವಿಯಲ್ಲಿ ನೋಡ್ತಾ ಇದ್ವಿ, ಇವತ್ತು ನೇರವಾಗಿ ನಿಮ್ಮನ್ನ ನೋಡೋದು, ನಿಮ್ಮ ಮಾತುಗಳನ್ನ ನಮ್ಮ ಕೇಳುಗರಿಗೆ ಕೇಳಿಸುವಂತ ಸೌಭಾಗ್ಯ.
6: ಬಹಳ ಸಂತೋಷ ರೀ ಮೇಡಮ್, ಯಾಕಂದ್ರೆ ನಮಗೂ ಆಕಾಶವಾಣಿಗೂ ಬಹಳ ನಂಟದ.
5: ನೀವು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಾ, ನಮ್ಗೆ ಈ ತರ ಎಲ್ಲ ಮಾತಾಡ್ಲಿಕ್ಕೆ, ಈ ತರ ಹಾಡನ್ನ ಕಲ್ತ್ಕೊಳ್ಳೋದಕ್ಕೆ ರೇಡಿಯೋನೇ ಕಾರಣ, ನಾವು ರೇಡಿಯೋದಲ್ಲಿ ಬರ್ತಾ ಇದ್ದ ಹಾಡುಗಳನ್ನ ಬರ್ಕೊಂಡ್ ಬರ್ಕೊಂಡ್ ಹೇಳ್ತಾ ಇದ್ದಾರೆ.
6: ಹೌದ್ರಿ, ನಮ್ಗೆಲ್ಲ ಟಿವಿ ಬರೋಕ್ಕಿಂತ ಮುಂಚೆ ನಾವು ಆಕಾಶವಾಣಿ ರೇಡಿಯೋ ಕೇಳೋದೇ ಹೆಚ್ಚ್ರಿ. ರೇಡಿಯೋದ್ ಕೇಳೋದೇ ಹೆಚ್ಚ. ಅವಾಗ ಅವಾಗ ಟೇಪ್ ರೆಕಾರ್ಡರ್ ಅವ್ ಇವು ಎಲ್ಲ ಇರ್ತಿರ್ಲಿಲ್ಲ. ನನಗೆ ಈಗ 65 ಇಯರ್ಸ್, ಅವಾಗ
5: ಸಣ್ಣಲ್ಲ
6: ಅನ್ಸಲ್ರಿ, 70 ಅನಿಸ್ತೀನಿ ಮತ್ತ. ಅದಕ್ಕೆ ಏನಾಯ್ತು ಅಂತಂದ್ರೆ, ಎಲ್ಲಾ ರೇಡಿಯೋದಾಗ ಸಿನಿಮಾ ಹಾಡುಗಳು ಬರ್ತಿದ್ವಲ್ಲ, ಆಮೇಲೆ ಬೆಳಿಗ್ಗೆ ಒಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ, ಸಿನಿಮಾ ಹಾಡುಗಳು ಬಂದಾಗ ನಾವು ಏನು ಮಾಡ್ತಿದ್ವಿ ಅಂದ್ರೆ, ಎಲ್ಲ ನಾವು ಭಾಳ ಮಂದಿ ಅಕ್ಕ ತಂಗಿಯರು, ಅಕ್ಕ ಒಂದು 2 ಸಾಲ ನಮ್ಮ ಅಕ್ಕ ಬರ್ಕೊಳಕ್ಕೆ, 2 ಸಾಲ ನಾನು ಬರ್ಕೊಳ್ಳೋದು.
5: ಮುಗ್ದೋಗ್ಬಿಡುತ್ತೆ,
6: ಮುಗ್ದೋಗ್ಬಿಡ್ತದಲ್ಲ ಅದು, ಪಟ ಪಟ ಬರೀಲಿಕ್ಕೆ ಆಗೋದಿಲ್ಲ. ಹಿಂಗೆ ಹಡ ಬರ್ಕೊಂಡು ಒಂದು 5-6 ಸಲ ಹಾಡು ಬಿಟ್ಟಿವಿ ಅಂತಂದ್ರೆ ಆಯ್ತು, ಹಾಡೇ ಪೂರ್ತಿ ಬಂದ್ಬಿಡ್ತಿದ್ದವ್ರಿ ಹಾಡ. ಹಿಂಗಾಗಿ ನನ್ನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ನನ್ನ ಮಾತು, ನನ್ನ ಹಾಡು, ನನ್ನ ಪ್ರವಚನ, ನಗೆ ಹಬ್ಬ, ಎಲ್ಲ ಕಾರ್ಯಕ್ರಮಗಳ ಹಿಂದೆ ಈ ಆಕಾಶವಾಣಿಗಳ ಪ್ರಭಾವ ಬಹಳ ಅದ ರೀ. ನಾ ಯಾವಾಗಲೂ ಧನ್ಯತೆಯಿಂದ ಅದನ್ನ ಸ್ಮರಣೆ ಮಾಡ್ತಿರ್ತೀನಿ.
5: 65 ವರ್ಷಗಳು ನಿಮ್ಗಿವಾಗ ಆಕಾಶವಾಣಿಗೆ, 70 ವರ್ಷ ಬೆಂಗಳೂರು ಆಕಾಶವಾಣಿಗೆ, 70 ವರ್ಷ. ನೀವು ಬರೀ 5 ವರ್ಷ ಮಾತ್ರ ಚಿಕ್ಕವರು ಆಕಾಶವಾಣಿ.
6: ಕರೆಕ್ಟ್.
5: ಹಾಗೇನೆ ನೀವು ಆಕಾಶವಾಣಿಯನ್ನ ಅನುಸರಿಸಿಕೊಂಡು, ಆಕಾಶವಾಣಿಯನ್ನ ಕೇಳಿಕೊಂಡು ಬೆಳೆದವರು ಅಂತ ಹೇಳಿದ್ರಿ, ಇಲ್ಲಿವರೆಗೂ ಬಂದು ತಲುಪಿದ್ದೀರಾ. ಇವಾಗಂತೂ ಕರ್ನಾಟಕದಾದ್ಯಂತ ಇಂದುಮತಿ ಸಾಲಿಮಠ ಅವ್ರಂದ್ರೆ ಹೌದು ಗೊತ್ತು ಬಿಡ್ರಿ, ಹಾಡು ಹೇಳ್ತಾರೆ, ತಮಾಷೆ ಮಾಡ್ತಾರೆ ಅಂತ ಹೇಳುವಷ್ಟು. ಇಷ್ಟು ವರ್ಷಗಳ ಹಿಂದಿನ ಶ್ರಮ ಏನಿದೆಯಲ್ಲ, ನೀವು ಕಂಡಂತ ಯಶಸ್ಸು ಹೇಗೆ ಇರಬೇಕು? ಒಂದು ಬದುಕಿನಲ್ಲಿ ಯಾವ ತರದ್ದಾದ್ರೂ ಫೇಲ್ಯೂರ್ ಇರಬಹುದು, ಅದು ನಾವು ತೊಂದರೆಗೊಳಗಾದಾಗ ಹೇಗೆ ಧೈರ್ಯವಾಗಿ ನಿಲ್ಲಬೇಕು?
6: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನನಗೆ ಬಹಳ ಖುಷಿ. ಯಾಕಂತಂದ್ರೆ ಈ ಹೆಣ್ಣು ಮಕ್ಕಳು, ಇದು ಸಣ್ಣ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡೋದು, ವರದಕ್ಷಿಣೆ, ಮಕ್ಕಳಾಗದೇ ಇದ್ರೆ ಏನೋ ಕೆಲವೊಂದು ಕಾರಣಗಳಿಂದ ಹೆಣ್ಣುಮಕ್ಕಳು

ಬಹಳ ಕಷ್ಟ ಎದುರಿಸ್ಬೇಕಾಗ್ತದ. ಆದ್ರೆ ಹೆಣ್ಮಕ್ಳಲ್ಲಿ ನಾ ಅನ್ಕೋತೀನಿ ಬಹಳಷ್ಟು ಹೆಣ್ಮಕ್ಳು ಧೈರ್ಯಶಾಲಿಗಳು, ಧೈರ್ಯವಂತರೇ ಇರ್ತಾರ ಅವರು. ಆದರೆ ಎಲ್ಲೋ ಕೆಲವು ಹೆಣ್ಮಕ್ಕಳು ಸಣ್ಣ ಕಾರಣಕ್ಕಾಗಿ ಏನೋ ವಿಪರೀತ ಸಿಟ್ಟು ಮಾಡಿಕೊಂಡು ಮನಸ್ಸಿಗೆ ಹಚ್ಕೊಂಡು ಸಾಯುವಂತಹ ಮಹಿಳೆಯರು ಅದಾರ್ರಿ ಇನ್ನೂ ಭಾಳ ತಲೆಗೇರಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನನಗೆ ನಾನು ಹೇಳೋ ಉದ್ದೇಶ ಇಷ್ಟೇ, ಕಷ್ಟಗಳೇ ಎಲ್ಲರಿಗೂ ಬರ್ತಾವೆ ಹೌದಲ್ರಿ. ಈ ಜೀವನನೇ ನಗು ಅಳು ಸುಖ ದುಃಖಗಳ ಸಂಗಮ, ಎಲ್ಲ ಕಷ್ಟಗಳು ಬರ್ತಾವೆ. ಮತ್ತು ಕಷ್ಟಗಳಿಗೆ ಅಂಜಿದ್ರೆ ನಮ್ಮ ಜೀವನ ನಡೆಯೋದಿಲ್ಲ. ನಾನು ಈ ರಾಜ್ಕುಮಾರ್ನ ಹಾಡುಗಳನ್ನ ಭಾಳ ಬಳಸ್ಕೊತಿರ್ತೀನಿ. ಅವರು ಒಂದು ಹಾಡ್ತಾರೆ ನೋಡ್ರಿ, ಬಾನಿಗೊಂದು ಎಲ್ಲೇ ಎಲ್ಲಿದೆ, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ.

0: ಅನ್ನುವಂಗ ಒಂದೇ ನಾಣ್ಯದ ಮುಖ ಇದ್ದಂಗೆ ಇವೆಲ್ಲ. ಸುಖ ದುಃಖಗಳು ಎಲ್ಲರಿಗೂ ಬರ್ತಾವ, ನಮಗೂ ಕಷ್ಟಗಳು ಬಂದವ. ನಾವು ಸಮರ್ಥವಾಗಿ ಎದುರಿಸಬೇಕು. ಮಹಿಳೆಯರು ಧೈರ್ಯಶಾಲಿಗಳಾಗಬೇಕು. ಒಂದಿಷ್ಟು ವಚನ ಸಾಹಿತ್ಯ ಓದಬೇಕು. ಮೌಢ್ಯತೆಗಳಿಂದ ಹೊರಗೆ ಬರಬೇಕು. ಆ ದೇವರು ಕಾಡ್ತಾನ, ಆ ದೇವಿ ಕಾಡ್ತಾಳ ಅನ್ನೋ ಭಯದಿಂದ ಹೊರಗೆ ಬಂದು ಆತ್ಮವಿಶ್ವಾಸ ಬೆಳೆಸಿಕೊಂಡು ಬದುಕಬೇಕು ಧೈರ್ಯದಿಂದ ಅನ್ನೋದೇ ನನ್ನ ಮಾತ್ರೆ.
1: ಎಲ್ಲರಿಗೂ ಕಷ್ಟಗಳು ಬಂದೇ ಬರ್ತವೆ. ದುಡ್ಡಿದ್ದವ್ರಿಗೂ ಕಷ್ಟ ಬರುತ್ತೆ, ದುಡ್ಡಿಲ್ಲದವ್ರಿಗೂ ಕಷ್ಟ ಬರುತ್ತೆ. ಆನೆಗೆ ಆನೆ ಕಷ್ಟ, ಇರುವೆಗೆ ಇರುವೆ ಕಷ್ಟ. ಹಾಗೆ ಕಷ್ಟಗಳ ಬಗ್ಗೆ ಹೆದರದೆ ಧೈರ್ಯವಾಗಿ, ನೀವು ಈಗ ಹೇಳಿದಾಗೆ ಅಣ್ಣವ್ರ ಹಾಡಿರಬಹುದು, ವಚನಗಳಿರಬಹುದು, ತತ್ವ ಪದಗಳು ಬೇಕಾದಷ್ಟು ಜನ ಅದನ್ನ
0: ಹೇಳಿದ್ರು. ದಾಸರ ಪದಗಳು, ಭಾವಗೀತೆ, ಭಕ್ತಿಗೀತೆ, ಒಂದಿಷ್ಟು ಓದು ಹವ್ಯಾಸ ಇರ್ಬೇಕು. ಓದ್ಬೇಕು ಮನುಷ್ಯ ಒಂದಿಷ್ಟು. ಈಗ ಏನು ಓದದೇ ಇರುವ ಹಳ್ಳಿ ಹೆಣ್ಮಕ್ಳು ಭಾರಿ ಸ್ಟ್ರಾಂಗ್ ಇರ್ತಾರೆ. ಅವರಿಗೆ ಜೀವನಾನೇ ಪಾಠಶಾಲೆ ಅವರಿಗೆ. ಇವು ಎಲ್ಲ ಗರತಿಯ ಹಾಡುಗಳು, ಇವು ಸಾಕಷ್ಟು ಹಾಡುಗಳು ಬರ್ತಾವ ನೋಡ್ರಿ ಜನಪದ ಸಾಹಿತ್ಯದಲ್ಲಿ. ಅವರು ಹೆಸರಿಲ್ಲದ, ಹೆಸರಲ್ಲದ ಅಜ್ಞಾತ ಕವಿತ್ರಿಗಳು
1: ಬರೆದದ್ದು.
0: ಏನು ಧೈರ್ಯ, ಏನು ಅಗಾಧವಾದದ್ದು. ಬರೀಲಾಕ್ ಬರಂಗಿಲ್ಲ, ಓದಾಕ್ ಬರಂಗಿಲ್ಲ. ಎಷ್ಟು ಕಂಠಪಾಠ ಬೈ ಹಾರ್ಟೇ ಎಷ್ಟು ದೊಡ್ಡ ದೊಡ್ಡ ಹಾಡುಗಳನ್ನ ಹಾಡ್ತಾರೆ. ಎಲ್ಲಾ ತರದ ಹಾಡುಗಳನ್ನ ಹಾಡ್ತಾರೆ. ಇದು ಹಾಡು ಸಂಗೀತ ಅನ್ನೋದು
1: ಸಾಹಿತ್ಯ
0: ಸಂಗೀತ ಇವೆಲ್ಲ ಜೀವನಕ್ಕೆ ಒಂದು ದೊಡ್ಡ ಔಷಧಿ.
1: ಖಂಡಿತ
0: ಮೆಡಿಸಿನ್.
1: ಹೌದು ಅಂದ್ಕೊಂಡಿದ್ರ ಮೇಡಮ್, ನೀವು ಇಲ್ಲಿವರೆಗೂ ಬಂದ ನಿಲ್ತೀರಿ, ನಾನೊಬ್ಬ ಭಾಷಣಕಾರ್ತಿ ಆಗ್ತೀನಿ, ಒಂದಷ್ಟು ಜನಕ್ಕೆ ಸ್ಫೂರ್ತಿ ಆಗ್ತೀನಿ, ಒಂದಷ್ಟು ಜನಕ್ಕೆ ಮಾದರಿ ಆಗ್ತೀನಿ ಅಂತ ನೀವು ಅನ್ಕೊಂಡಿದ್ರ ಯಾವತ್ತಾದ್ರು?
0: ಇಲ್ಲ ಇಲ್ಲ ರೀ, ಇದು ನಾ ಕನಸಲ್ಲೂ ಕಂಡಿರ್ಲಿಲ್ಲ. ನನಗೆ ಆಗ್ತೀನಿ ಊಹೆ ಕೂಡ ಇರ್ಲಿಲ್ಲರಿ ನನಗೆ. ಅದು ಇದು ಬಯಸದೇ ಬಂದ ಭಾಗ್ಯ ನನಗೆ. ನಾವೇನೋ ಟೀಚರ್ ಆಗಬೇಕು, ಲೆಕ್ಚರರ್ ಆಗಬೇಕು ಅನ್ನೋ ಕನಸು ಕಟ್ಕೊಂಡಕ್ಕಿ. ಹಿಂಗಾಗಿ ಮದುವೆ ಆದಮೇಲೂ ನಾನು ಬಿ ಎ ಮಾಡಿಕೊಂಡು, ಎಂ ಎ ಮಾಡಿಕೊಂಡು ಬಿಜಾಪುರ ಕಾಲೇಜಲ್ಲಿ ಲೆಕ್ಚರರ್ ಇದ್ದೆ. ಅನಿವಾರ್ಯ ಕೆಲವೊಂದು ತಾಂತ್ರಿಕ ಕಾರಣದಿಂದ ನೌಕರಿ ಆಗಲಿಲ್ಲರಿ. ಆಗದೇ ಇದ್ದಿದ್ದಕ್ಕೆ ನಾಯೇನಿ ಇದೆಯೋ
1: ಸದ್ಯ ಬಹಳ ಖುಷಿಯಾಗಿದೆ, ಯಾಕಂದ್ರೆ ಇಡೀ ಕರ್ನಾಟಕಕ್ಕೆ ಮನೆ ಮಾತಾಗಿದೆ.
0: ಹೌದು ಹೌದು ಹೌದು, ಅಲ್ಲಿ ಕಾಲೇಜಕ್ಕಷ್ಟೇ ಸೀಮಿತ ಆಗ್ತಿದ್ದೆ. ಹಂಗಂತೂ ಹೇಳಕ್ಕಾಗಲ್ರಿ ಮೇಡಮ್. ಈ ನಮ್ಮ ಕೃಷ್ಣೇಗೌಡ ಸರು ಮೈಸೂರು ಕಾಲೇಜ್ ಲೆಕ್ಚರರ್ ಆಗಿ ಪ್ರಾಚಾರ್ಯರಾಗಿ ರಿಟೈರ್ಮೆಂಟ್ ಆಯಿತು. ಆದರೂ ಅವರು ನಮ್ಮ ನಗೆ ಹಬ್ಬ ಕಾರ್ಯಕ್ರಮದಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸುವಂಥ ನಮಗೆಲ್ಲ ಸ್ಫೂರ್ತಿ ಅವರು. ಅವರ ಕನ್ನಡ, ಅವರ ಕನ್ನಡ ಮಾತು, ಅವರ ಹಾಡುಗಳು,
1: ಅವರ ಪದ್ಯನ ನೀವು ಆಗಾಗ ಅಲ್ಲಲ್ಲ.
0: ಹೌದು ಹೌದು, ಕರೆಕ್ಟ್ ರೀ, ಕರೆಕ್ಟ್ ರೀ. ಅವರು ಬರೆದ ಹಾಡುಗಳನ್ನ
1: ನಿಮ್ಮ ಬಗ್ಗೆ ಬಹಳ ಚಂದವಾಗಿ ಬರೆದಿದ್ದಾರೆ ಅವರು.
0: ಹೌದು ಹೌದು,
1: ಹೇಳ್ರಿ ಅದು.
0: ಹೌದು, ಹರಟೆಯಲ್ಲಿ ನಾನು ಭಾಗವಹಿಸ್ತೀವಿ. ನಡಬರಕ ಕಣ್ಣನ್ ಪೂಜಾರಿ, ನಮ್ಮ ಕನ್ನಡದ ಪೂಜಾರಿ ಅಂತ ಕರೆಸ್ಕೊಳ್ಳೋ ಕಣ್ಣನ್ ಮಾಮ, ಅಸ್ಖಲಿತ ಮಾತರಿ, ಅಸಬದ್ಧ ಮಾತುಗಳು ಅವರು. ನಾನು ಟಿವಿಗೆ ಬರೋದು ಕನಸು ಕಂಡಿದ್ದಿಲ್ರಿ. ಅದೊಂದು ನಗೆ ಸಖತ್ ಸವಾಲ್ ಅಂತ ಬಂತು 2006 ಇಸ್ವಿಯೊಳಗ್ರಿ. ಪ್ರೋಮೋ ಬಂತು ನಮಗ, ಹಾಡಬಲ್ಲೀರಾ, ಮಾತಾಡಬಲ್ಲೀರಾ, ನಗಿಸಬಲ್ಲಿರ, ಹೆಣ್ಣಿರ್ಲಿ ಗಂಡಿರ್ಲಿ, ಹೆಣ್ಣು ವಯಸ್ಸು ಎಷ್ಟೇ ಆಗಿರ್ಲಿ, ಇಲ್ಲಿ ಬಂದು ಭಾಗವಹಿಸ್ರಿ, ದೊಡ್ಡ
1: ನಗಿಸ್ಬೇಕಷ್ಟೇ.
0: ಹಾ ಹಾ, ನಗಿಸ್ಬೇಕು, ಹಾಡ ಹಾಡ್ಬೇಕು, ಹಾಡ ಅಥವಾ ಮಾತು ಹಾಸ್ಯ. ಅದು ಇದು ಏನ್ ನಮಗ ನಗೆ ಹಬ್ಬ ಅದ ಕಲ್ಪನೆನೇ ಇರ್ಲಿಲ್ರಿ. ಅದೇನ ಅದು ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ ನಮಗ. ಅಲ್ಲಿ ಬಂದು ಒಂದೆರಡು ಹಾಡ ಹಾಡಿ, ಒಂದು ಕುಡುಕುರದ ಹಾಡ ಹಾಡಿ, ಒಂದೆರಡು ಜೋಕ್ ಹೇಳಿ, ಒಂದಿಷ್ಟು ಮಿಮಿಕ್ರಿ ಅದು ಮಾಡಿದೆ. ಅಲ್ಲಿ ನನಗೆ ನಮಗ ಕೃಷ್ಣೇಗೌಡ ಸರ್ ಬಾ ಚಂದ ಹೇಳಿದ್ರು ನನ್ನ ಬಗ್ಗೆ. ಅವಾಗ ನಿಮಗೆ ನೌಕರಿ ಆಗಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡ್ರಿ, ನಿಮ್ಮಲ್ಲಿ ಪ್ರತಿಭೆ

0: ಏನಿ ಒಳ್ಳೆ ಹಾಡುಗಾರರು, ಚಂದ ಮಾತಾಡಬಲ್ಲಿರಿ, ನಿಮಗೆ ಮುಂದೆ ಜೀವನ ಬಹಳ ಆನಂದದಿಂದ ತುಂಬಿರ್ತದ, ಒಳ್ಳೆ ಭವಿಷ್ಯ ಇದೆ ಅಂತ ನನಗೆ ಅಂದಿದ್ರು ಅವ್ರು ಸರ್. ಆ ಮಾತು ಖರೆ ಆಯ್ತ್ರಿ. ಅಂಥವ್ರ ಜೊತೆ, ಅಂಥ ಹಾಸ್ಯ ದಿಗ್ಗಜರ ಜೊತೆ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡುದು ಅಂತಂದ್ರೆ ಅದು ದೊಡ್ಡ ಭಾಗ್ಯನೇ.
1: ಖಂಡಿತ ಮೇಡಮ್. ಅಂದ್ರೆ ನೀವು, ನಾವು ನೋಡ್ತೀವಲ್ಲ ಈಗ ಟಿವಿಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳು, ಮಠಾಧೀಶರು ಇರಬಹುದು, ಸಾಹಿತ್ಯ, ಡಾಕ್ಟರ್ಸ್, ಇಂಜಿನಿಯರ್ಸ್, ಯಾವುದೇ ವರ್ಗದ ಜನ ಇದ್ರು ಕೂಡ ಅಲ್ಲಿ ಕರೆಸ್ತಾರೆ, ನಿಮ್ಮನ್ನ ಮಾತಾಡ್ಲಿಕ್ಕೆ ಒಂದು ಸ್ಥಾನ ಕೊಡ್ತಾರೆ, ಗೌರವ ಕೊಡ್ತಾರೆ. ಅದೆಲ್ಲಾನು ಅನುಭವಿಸುವಾಗ ಅಂದ್ಕೊಂಡಿರ್ಲಿಲ್ಲ ಅಂತ ಈಗ ತಾನೇ ಹೇಳಿದ್ರಿ. ದೊಡ್ಡ ದೊಡ್ಡ ವೇದಿಕೆಗಳಿಗೆ ಇವಾಗಲ್ಲ, ಇವಾಗ ನಿಮಗೆ ರೂಢಿ
0: ಆಗ್ಬಿಟ್ಟಿದೆ.
1: ಮೊದಲು ಅಂತ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗೆ ಹೋದಾಗ ಹೇಗನ್ನಿಸ್ತಾ ಇತ್ತು?
0: ಏ, ನಮ್ಗೆ ಬಹಳ ಖುಷಿ ಆಗ್ತದ್ರಪ್ಪ. ಯಾಕಂತಂದ್ರ ಹರಟೆ ಏನ್ ಕಾರ್ಯಕ್ರಮದಲ್ರಿ, ಅದು 6 ವರ್ಷದ ಹಿಡ್ಕೊಂಡು ಎಲ್ಲಾ ವಯಸ್ಸಿನವರು, ಎಲ್ಲಾ ವಯೋಮಿತಿಯ ಜನ ನೋಡುವಂತ ಕಾರ್ಯಕ್ರಮ. ಅದನ್ನ ನಾನು ನೋಡ್ತಿದ್ದೇವ್ ನಾವು. ಅದ್ರಾಗ ನನಗ ಒಂದು ಅವಕಾಶ ಸಿಕ್ತಲ್ಲ, ಅದೇ ಒಂದು ದೊಡ್ಡ ಲಕ್ ನನ್ನ ಜೀವನದ ಹೊಸ ತಿರುವು, ಅದು
1: ಕೈ ಹಿಡಿತು,
0: ಹೊಸ ತಿರುವು ಆ ಕಾರ್ಯಕ್ರಮಗಳು ನನ್ನ ಕೈ ಹಿಡಿದವು ರೀ. ನನಗ ನನಗ ಅನಿಸಿರ್ಲಿಲ್ಲ. ನಾನು ಅದಕ್ಕಿಂತ ಮುಂಚೆ ಮಠದಲ್ಲಿ ಪ್ರವಚನ ಹೇಳ್ತಿದ್ದೆ
1: ರೀ,
0: ಪ್ರವಚನಗಾರ್ತಿಯಾದೆ. ಯಾಕಂದ್ರೆ ಅದು ಅನಿವಾರ್ಯ ಕಾರಣಗಳಿಂದ. ಸೋಷಿಯಾಲಜಿ ಲೆಕ್ಚರರ್ ನಾನು, ಸಮಾಜಶಾಸ್ತ್ರ ಕಲಿಸ್ತಿದ್ದೆ. ಕಲಿಸುವಾಗಲೂ ಒಂದಿಷ್ಟು ಹಾಡಾಡೋದು, ನಗಿಸೋದು, ಯಾವಾಗ ಒಂದೊಂದು ಜೋಕ್ ಹೇಳೋದು ಮಾಡ್ತಿದ್ವಿ. ಆದ್ರೆ ಇದು ನಗೆ ಹಬ್ಬ, ಹಾಸ್ಯ ಇವೆಲ್ಲ ಬಂದು ಈಗ ಬಹಳ ಜನ ಹೆಚ್ಚಾಗ್ಯಾರ ರೀ. ನಮ್ಮ ಉತ್ತರ ಕರ್ನಾಟಕದ ಪ್ರಾಣೇಶ್ ಅವರು ನಮಗೆ ಸ್ಫೂರ್ತಿ ಆಗ್ತಾರ ಈ ಭಾಷೆ ಮಾತಾಡ್ಕೊಂಡು. ನಮ್ಮಲ್ಲಿ ರಿಚರ್ಡ್ ಲೂಯಿಸ್ ಅವರಿದ್ದಾರ, ಪ್ರಾಣೇಶ್, ನಮ್ಮತ್ತ ಸುಧಾ ಬರ್ಗುರು, ನರ್ಸಿಂಹ ಜೋಶಿ, ಮಹಾಮನಿ, ರವಿ ಭಜಂತ್ರಿ, ಅಜಯ್ ಸಾರಾಪುರೆ, ಶಾಯರಿ ಕವಿ ಅಸಾದುಲ್ಲಾ ಬೇಗ್ ಅವರು, ಆಮೇಲೆ ಚುಟುಕು ಕವಿಗಳಾದ ಡುಂಡಿ ರಾಜ್ ಅವರು, ವೈ ಗುಂಡೂರಾವ್ ಅವರು, ಏನು ದೊಡ್ಡ ಸಮೂಹ. ಅದಕ್ಕಿಂತಲೂ ಮೊದಲ ಇವರೆಲ್ಲ ಬೇಲೂರು ರಾಮಮೂರ್ತಿ ಅವರು, ರಾಮಿತ್ರ ಇವ್ರ ಅವರೇ ನನಗೆ, ಹಾ, ಟಿ ಸುನಂದಮ್ಮ ಕರೆಕ್ಟ್ ರೀ. ಆಮೇಲೆ ಭುವನೇಶ್ವರಿ ಹೆಗ್ಡೆ, ಒಳ್ಳೆ ಬರಹಗಾರ್ತಿ ಅವರು, ಅವರು ಹಿಂಗ ಈ ಕ್ಷೇತ್ರದಲ್ಲಿ ಒಂದಿಷ್ಟು ಮಾತಾಡ್ಕೋತ, ಹಾಡ ಹಾಡ್ಕೋತ, ಕಾರ್ಯಕ್ರಮ ಮಾಡ್ಕೋತ ನನಗೆ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು.
1: ಮೇಡಮ್, ಅದು ನೋಡಿ, ನಾವು ಅವಾಗ್ಲೇ ಮಾತಾಡ್ದಂಗೆ ಮನುಷ್ಯ ಅಂದ್ಮೇಲೆ ಯಾವ್ದೋ ಒಂದು ಕಷ್ಟ ಇರುತ್ತೆ. ಕಷ್ಟನ ಮರ್ಸೋದು ಯಾವ್ದು? ನಗು.
0: ನಗು
1: ನಗುವುದಕ್ಕೆ ನೀವು ಕೊಡೋಂತ ಮಾತುಗಳು, ಉದಾಹರಣೆಗಳು, ಅದಕ್ಕೆ ಸ್ವಲ್ಪ ಉಪ್ಪು ಹುಳಿ ಖಾರ ಸೇರಿಸಿ ಕೊಡ್ತಿರಲ್ಲ, ಒಂದ್ ಗಂಟೆ ಇರಬಹುದು, ಅರ್ಧ ಗಂಟೆ ಇರಬಹುದು, ಮುಕ್ಕಾಲ್ ಗಂಟೆ ಅಥವಾ ಗಂಟೆಗಟ್ಟಲೆ ಒಬ್ಬರಾದ್ಮೇಲೆ ಒಬ್ರು ಮಾತಾಡ್ತಾ ಹೋಗೋದನ್ನ ಆ ಜನ ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲು ಸಾರ್ಥಕ ಆಯ್ತಪ್ಪ, ಅಟ್ ಲೀಸ್ಟ್ ಕಷ್ಟ 1000 ಇರಲಿ. ಆ ಕ್ಷಣಕ್ಕೆ ನಾವು ನಗ್ತೀವಲ್ಲ, ಎಲ್ಲರ ಜೊತೆ ಕೂತ್ಕೊಳ್ತೀವಿ, ಮಾತಾಡ್ತೀವಿ, ಆ ಖುಷಿ ಕೊಡೋದ್ರ ಮುಂದೆ ಇನ್ಯಾವುದು ಇಲ್ಲ ಅಂತಾನೆ ಅನ್ಸ್ಬಿಡುತ್ತೆ. ಆ ಕ್ಷಣಕ್ಕೆ ನೀವ್ ಎಷ್ಟೇ ತಯಾರಿ ಮಾಡ್ಕೊಳ್ಬಹುದು ಹಿಂದ್ಗಡೆಯಿಂದ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ನೀವು ಇದ್ದಾಗೆ ಏನು ಬಂದ್ಬಿಡಲ್ಲ.
0: ಅದಕ್ಕೆ ಸ್ವಲ್ಪ ಅದನ್ರಿ ಒಂದು ಈಗ ಸಬ್ಜೆಕ್ಟ್ ಕೊಟ್ಟರು ಅಂತಂದ್ರೆ ಇದು ಹರಟೆ, ಇದು ಒಂದೇ ಸಲಕ್ಕ ಎರಡೇ ಸಲಕ್ಕ ಅಲ್ಲಿ ಮಾತಾಡೋದು ಗೊತ್ತಾಗಂಗಿಲ್ರಿ. ಇವು ನಾವು ಭಾಗವಹಿಸ್ದಂಗ ಇವ್ರು ಹಿಂಗೆ ಮಾತಾಡಬಹುದು, ಹಿಂಗೆ ಇದು ಸಬ್ಜೆಕ್ಟ್ ಇದು ಹೇಳಬಹುದು. ನಾವು ನಮ್ಮ ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಸುಮ್ಮ ಕೂಡಬಾರ್ದ್ರಿ. ಅವ್ರು ಎದುರಿನವ್ರಿಗೆ ಕೌಂಟಿಂಗ್ ಕೊಡ್ಬೇಕು. ನಾವು ಅವ್ರು ಏನು ಹೇಳಿದ್ರು ಅದು ಅಲ್ಲ ಅಂತೇಳಿ ನಮ್ದು ಕರೆ ಮಾಡಿ ತೋರಿಸ್ಬೇಕು.
1: ಪರವಿರೋಧ,
0: ಪರವಿರೋಧ ಅವ್ರ ಮಾತಿಗೆ ಸುಳ್ಳ ಅಂತ ಹೇಳಿ ನಮ್ಮದು ಮಾತು ಕರೆ ಮಾಡಬೇಕು. ಹಿಂಗಾಗಿ ಹರಟೆ ಕಾರ್ಯಕ್ರಮ ಬಹಳ ಜನಪ್ರಿಯತೆ ತಂದುಕೊಟ್ಟ ಕಾರ್ಯಕ್ರಮ. ಚಂದನ ವಾಹಿನಿಯಲ್ಲಿ ಚಂದದ ಹರಟೆ, ಅದು ಬಹಳ ಬೆಸ್ಟ್ ಕಾರ್ಯಕ್ರಮ, ಅದು ಬರ್ತಿತ್ರಿ. ಹಾಸ್ಯ ದರ್ಬಾರ ಬರ್ತಿತ್ತು, ಮಾತಿನ ಕಟ್ಟೆ ಅಂತ ಬಂತು. ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಎಲ್ಲ ವಾಹಿನಿಗಳಲ್ಲಿ ಬಂದ್ರೂ ಕೂಡ ಇಂದಿಗೂ ಕೇಳ್ತಾರ ನಮಗ. ನಾನು ಸದಾ ಬರ್ಗೂರ ಎಲ್ಲ ಸೇರ್ಕೊಂಡು ಈ ಹರಟೆ ಮಾಡಿದ್ರಿಂದ ನೋಡ್ರಿ, ನಮಗ ಬೇರೆ ರಾಜ್ಯ ಬೇರೆ ದೇಶಗಳಿಗೂ ಹೋಗೋ ಭಾಗ್ಯ ಸಿಕ್.
2: ಇದುವರೆಗೂ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಮಾತುಕತೆಯನ್ನ ಕೇಳಿದ್ರಲ್ಲ, ಇವರೊಂದಿಗೆ ಪಾಲ್ಗೊಂಡವರು ಚಂದು. ಇದರ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ.

0: ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಚನೆಯದಕ್ಕೆ ದಕ್ಷರಾಹುತನೋ ಭಾವದಾವೇಶದಿಂ ಮನವಶ್ವದಂತಿರಲಿ ದೀವ್ಯವೇ ಚನೆಯದಕ್ಕೆ ದಕ್ಷರಾಹುತನೋ ತೀವಿ ದೊಲವಿನ ದಂಪತಿಗಳಾಗೆ ಮನ ಬುದ್ಧಿ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ತೀವಿ ದೊಲವಿನ ದಂಪತಿಗಳಾಗೆ ಮನಬುದ್ಧಿ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ.

ಡಿವಿಜಿಯವರು ಇಲ್ಲಿ ಬಹಳ ಸುಂದರವಾಗಿ ಸರಳವಾಗಿ ಉಪನಿಷತ್ ಮಂತ್ರವನ್ನು ಕನ್ನಡದಲ್ಲಿ ಕೈಯಲ್ಲಿರುವ ಕನ್ನಡಿಯಂತೆ ಉದಾಹರಿಸಿದ್ದಾರೆ. ಮನಸ್ಸಿಗೆ ಚಂಚಲ ಎಂಬ ಹೆಸರು ಸೂಕ್ತವಾಗಿದೆ, ಅದು ಆವೇಶಗೊಳ್ಳುವುದು ಸಹಜ. ಅದು ಕುದುರೆಯಂತೆ ಧೀಶಕ್ತಿ ಮತ್ತು ವಿವೇಕ ಆ ಮನಸ್ಸಿಗೆ ಸಾರಥಿಯಾಗಿರಲಿ. ವಿವೇಕಯುಕ್ತ ಮನಸ್ಸು ಮತ್ತು ಬುದ್ಧಿಯು ರಥದ ಗಾಲಿಗಳಂತೆ, ಒಂದೇ ನಾಣ್ಯದ ಎರಡು ಮುಖಗಳಂತೆ. ಆದರೆ ಅದು ಯಶಸ್ಸಿನ ಪಯಣವನ್ನು ಮುಂದುವರಿಸಲು ತನ್ನ ಗುರಿಯಾದ ಆತ್ಮಾನಂದವನ್ನು ಹೊಂದುವಂತಾಗಲಿ. ಮನಸ್ಸು ಜನ್ಮ ಜನ್ಮದ ವಾಸನಾ ಸಂಸ್ಕಾರಗಳಿಗೆ ಸೇರಿತ್ತು. ದಕ್ಷಿಣಾದ ಸಾರಥಿಯು ಕುದುರೆಯನ್ನು ತನ್ನಿಷ್ಟಕ್ಕೆ ಬಂದಂತೆ ಹೋಗಲು ಬಿಡದೆ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ. ಸತಿಪತಿಯೊಳು ಅಂದಾದ ಒಲುಮೆ ಪರಮೇಶ್ವರನಿಗೂ ಪ್ರೀತಿ ಅಂತ ಹೇಳ್ತಾರೆ, ಇಷ್ಟವಾದದ್ದು. ಹಾಗೆ ಪರಮೇಶ್ವರನಿಗೆ ಪ್ರಿಯವಾದದ್ದು ಅಂದ ಮೇಲೆ ಅವನ ಅನುಗ್ರಹದಿಂದ ಜೀವನವೇ ಜಯಶೀಲವಾಗುತ್ತದೆ, ಜೀವನವು ಸತ್ಯ ಸುಂದರ ಶಿವಮಯವಾಗುತ್ತದೆ. ಕಠೋಪನಿಷತ್ತಿನಲ್ಲಿ ಬರುವಂತೆ ಆತ್ಮಾನಾಂ ರಚನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವಚ.

ಮಂಥನವಾಗೆ ಜನಿಯಿಕುಂ ಜ್ಞಾನ ನವನೀತವದೆ ಸುಖದಂ. ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ.

0: ಶಾಸ್ತ್ರ ಸಂಪನ್ನನಾದ ಅನುಭವಿ ಸದ್ಗುರುವನ್ನು ಆಶ್ರಯಿಸಿದರೆ ನಮಗೆ ಆತ್ಮಜ್ಞಾನ ಸುಲಭ, ಆತ್ಮಾನಂದ ಸುಲಭ. ನಮ್ಮ ಗುರುಗಳು ಹೇಳುತ್ತಿದ್ದರು, ಗ್ರಂಥಾಭಿಮಾನಿಯಾಗಬೇಡ್ರಿ, ತತ್ವಾಭಿಮಾನಿಗಳಾಗಿ ತಿಳ್ಕೊಂಡು ಕಡಿಕೆ ಆಗ್ರಿ, ಅಂದರೆ ಮುಕ್ತರಾಗಿರಿ ಅಂತ. ಓದು ವಾದದ ಕುರುಹು, ಬೋಧ ಐಕ್ಯದ ಕುರುಹು. ಓದು ಗಿಳಿಪಾಠದಂತೆ ಆಗುತ್ತದೆ, ಆದರೆ ಅದು ಅನುಭವಕ್ಕೆ ಬಂದಾಗ ಅದೇ ನೀನೇ ಆಗುತ್ತಿ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅನುಭವ ಎಂಬ ಹಾಲನ್ನು ವಿಚಾರವೆಂಬ ಮಂತಿನಿಂದ ಕಡೆದಾಗ ಜ್ಞಾನವೆಂಬ ಬೆಣ್ಣೆ ಸಿಗುತ್ತದೆ, ಅದು ಮಹದಾನಂದವನ್ನು ಕೊಡುತ್ತದೆ. ನಿನ್ನಳು ನೀ ತಿಳಿಯೋ ಮನುಜ ಅಂತ ಅನುಭವಿಗಳು ಹೇಳಿರುವಂತೆ, ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪವಾಗುತ್ತದೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

ಆಕಾಶವಾಣಿ ಮಡಿಕೇರಿ. ಸಮಯ 8:57. ಪ್ರಕಟಣೆ. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ. ಇಲ್ಲಿಂದ ಬಂದ ಪ್ರಕಟಣೆ ಇದು. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಯಲ್ಲಿ 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶ ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಯೋಮಿತಿ 5-10 ಇರಬೇಕು. ಜಾತಿ ಮತ ಭೇದವಿಲ್ಲ. ಅಭ್ಯರ್ಥಿಯು ದೃಷ್ಟಿಹೀನಾಗಿರಬೇಕು. ಊಟ ವಸತಿಯೊಡನೆ 1-10 ಉಚಿತ ಶಿಕ್ಷಣ ನೀಡಲಾಗುವುದು. ಪ್ರವೇಶ ಪಡೆಯಲು 30 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಅಧ್ಯಕ್ಷರು ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818220220 ಅಥವಾ 2219986. ಮೊಬೈಲ್ ಸಂಖ್ಯೆ 9845446288 ಅಥವಾ 9972

1 9 5 9 6 ಅಥವಾ 9 4 4 9 4 0 1 8 9 9 ಸಂಪರ್ಕಿಸುವಂತೆ ಶಿವಮೊಗ್ಗ ಗೋಪಾಲ ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಯ ಆಡಳಿತಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಡಿಕೇರಿ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಇಲ್ಲಿಂದ ಬಂದ ಪ್ರಕಟಣೆ. 2026-27 ಸಾಲಿಗೆ ಪ್ರತಿಷ್ಠಿತ ಶಾಲೆ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಪಂಗಡದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅರ್ಹತಾ ಪರೀಕ್ಷೆ ಮೂಲಕ ನಿಯಮಾನುಸಾರ ಆಯ್ಕೆ ಮಾಡಿ ಸೇರಿಸಿಕೊಳ್ಳಿ.

0: ನಾಲ್ಕು ಎಂಟು ಎರಡು ಎಂಟು ಒಂಬತ್ತು ನಾಲ್ಕು ಆರು ಏಳು ಆರು. ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸೋಮವಾರಪೇಟೆ. ಇವರ ದೂರವಾಣಿ ಸಂಖ್ಯೆ 7259702827 ಸಂಪರ್ಕಿಸುವಂತೆ ಯೋಜನಾ ಸಮನ್ವಯೋಧಿಕಾರಿ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಕೊಡಗು ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ.
1: ಪ್ರೀತಿಯ ಪುಟಾಣಿಗಳೇ, ಇಂದು ಬೆಳಿಗ್ಗೆ 9:05 ಪ್ರಸಾರವಾಗಲಿರುವಂತಹ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು
2: ವಿಶ್ವ ವಿರೋಧಿ ನಂದನ್ನು
1: ಭಾಗವಹಿಸುತ್ತಿರುವಂತಹ ಮುದ್ದು ಪುಟಾಣಿ ಯಾರು ಗೊತ್ತಾ? ಮಡಿಕೇರಿಯ ವೈಶಾಲಿ ಜಿಪಿ.
3: ನಮ್ಮ ಮನೆಯಲ್ಲಿ ಮಣ್ಣಿಲ್ಲ.
4: ಓ, ಅಜ್ಜಿ ಮನೆಯಲ್ಲಿ ಮಣ್ಣಾಟ ಆಡದ? ಓ, ಮತ್ತೆ ಬೇರೆ ಬೇರೆ ಏನು ಆಟ ಆಡ್ತೀಯ? ಅಲ್ಲಿ ಹಣ್ಣು ತೋಟ ಹಂಗೆಲ್ಲ ಇದೆಯಾ ಅಜ್ಜಿ ಮನೆಯಲ್ಲಿ?
3: ಹಣ್ಣಿದೆ.
4: ಯಾವ್ಯಾವ ಹಣ್ಣಿದೆ?
3: ಚಿಕ್ಕದೊಂದು ರೌಂಡ್ ಆಗಿ.
4: ಚಿಕ್ಕದ ಯಾವ್ದಪ್ಪ?
3: ರೆಡ್ ಕಲರ್.
1: ಮಾಡಿ 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂದ ಹಾಗೆ ಈ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಆಗ ಕೂಡ ವೈಶಾಲಿಯ ಮುದ್ದು ಮಾತುಗಳನ್ನ ಕೇಳಬಹುದು. ಕೇಳ್ತೀರಲ್ವಾ?
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
6: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
7: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹಿಂಗಾಗತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರು ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
8: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
9: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
10: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
9: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
11: ಈ ಸಮ್ಮರ್ ಅನ್ನು ಕೂಲ್ ಕೂಲ್ ಆಗಿಸಿ ಅಭಿಲಾಷ್ ನ ಬಂಪರ್ ಆಫರ್ ಗಳೊಂದಿಗೆ ಎಸಿ, ಕೂಲರ್, ಫ್ಯಾನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಹಾಗೂ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಗಳು. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
12: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
13: ಇಲ್ಲ, ಎಲ್ಲಿದೆ ಅಂತದ್ದು?
12: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
13: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
12: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
13: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
12: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
13: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
12: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
13: 80% ಸಾಲ ಸೌಲಭ್ಯನೂ ಸಿಗುತ್ತೆ.
12: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
13: 9900901282
12: ಆರ್ 9606084066.
14: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.

0: ಶಿವಾನಿ ಮಡಿಕೇರಿ. ಚಿನ್ನರ ಲೋಕ. ಹಲೋ ಪುಟಾಣಿಗಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಇಂದು ಕೇಳಿ,
1: ಅಚ್ಚು ಬೆಲ್ಲ ಅಚ್ಚು, ಅಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು.

0: ಭಾಗವಹಿಸುತ್ತಿರುವ ಮುದ್ದು ಪುಟಾಣಿ ಮಡಿಕೇರಿಯ
1: ವೈಶಾಲಿ ಜಿಪಿ
2: ಪುಟಾಣಿ ನೀಲಿ ಹಕ್ಕಿ ಹಾಡು ಹಾಡು ಹಾಡು ಹಾಡು.
1: ನಮಸ್ತೆ ಪುಟ್ಟ.
3: ನಮಸ್ತೆ.
1: ಏನ್ ಹೆಸರು ನಿಂದು?
3: ವೈಶಾಲಿ.
1: ಯಾವ ಸ್ಕೂಲಲ್ಲಿ ಓದ್ತಾ ಇದೀಯಾ?
3: ಕೇಂದ್ರ ವಿದ್ಯಾಲಯ.
1: ಎಷ್ಟನೇ ಕ್ಲಾಸ್?
3: ಫಸ್ಟ್ ಸ್ಟ್ಯಾಂಡರ್ಡ್.
1: ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಫಸ್ಟ್ ಆಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಗಾ?
3: ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್.
1: ಯು ಕೆ ಜಿ ಅಲ್ಲಿ ಓದಿದ್ದೆ.
3: ಸೆಂಟ್ ಜೋಸೆಫ್.
1: ಹೌದಾ? ಯಾರೆಲ್ಲ ಇದ್ದೀರಾ ನಿಮ್ಮ ಮನೆಯಲ್ಲಿ?
3: ನಾನು, ಅಕ್ಕ, ಅಮ್ಮ, ಅಪ್ಪ.
1: ಅಕ್ಕನ ಹೆಸರೇನು?
3: ವೈಷ್ಣವಿ.
1: ವೈಷ್ಣವಿ ವೈಶಾಲಿ. ಅವಳು ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾಳೆ?
3: ಅವಳು ಫೋರ್ತ್.
1: ಫೋರ್ತ್ ಸ್ಟ್ಯಾಂಡರ್ಡಾ? ಯಾವ ಸ್ಕೂಲ್ ಅವಳು?
3: ಕೇಂದ್ರ ವಿದ್ಯಾಲಯ.
1: ಓ, ಅಕ್ಕ ಇದ್ದಾಳೆ ಅಂತ ನೀನು ಕೂಡ ಅದೇ ಸ್ಕೂಲ್ಗೆ ಸೇರ್ತಾ ಇದೀಯಾ? ಅಮ್ಮನ ಹೆಸರೇನು?
3: ಕೃತಿಕಾ.
1: ಅಪ್ಪಂದು?
3: ಪವಿತ್ರನ್.
1: ಪವಿತ್ರನ್. ಏನ್ ಕೆಲ್ಸ?
3: ಅಪ್ಪ ಆರ್ಮಿ.
1: ಅಮ್ಮ ಏನ್ ಮಾಡ್ತಾರೆ?
3: ಅಮ್ಮ ಅಡಿಗೆ ಮಾಡ್ತಾರೆ.
1: ಹಾ, ಮನೆಯಲ್ಲಿ ಅಡಿಗೆ ಮಾಡ್ತಾರೆ. ಜಾಬ್ ಮಾಡ್ತಾ ಇದ್ದಾರಾ?
3: ಇವಾಗ ಮಾಡ್ತಿಲ್ಲ.
1: ಅಂದ್ರೆ ಮುಂಚೆ ಮಾಡ್ತಾ ಇದ್ರ? ಯಾವ ಕೆಲ್ಸದಲ್ಲಿದ್ರು?
3: ಫಾರ್ಮಸಿಯಲ್ಲಿಯಾ?
1: ಓಕೆ. ಈಗ ನಿನ್ನ ನೋಡ್ಕೊಳಕ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಬ್ ಬಿಟ್ಟಿದ್ದಾರಾ? ಸ್ಕೂಲ್ಗೆಲ್ಲ ಅಮ್ಮನೆ ಕರ್ಕೊಂಡು ಹೋಗ್ತಾರ ನಿನ್ನ?
3: ಆಟೋ ಮಾಮ ಕರ್ಕೊಂಡು ಹೋಗ್ತಾರೆ. ಆಟೋ ಮಾಮ ಆಬ್ಸೆಂಟ್ ಆದ್ರೆ ಅಮ್ಮ ಕರ್ಕೊಂಡು ಹೋಗ್ತಾರೆ.
1: ಹೌದಾ? ನಿನ್ಗೆ ಯು ಕೆ ಜಿ ಅಲ್ಲಿ ತುಂಬಾ ಫ್ರೆಂಡ್ಸ್ ಇದ್ರ? ಏನ್ ಹೆಸರು ಅವ್ರದ್ದು?
3: ಸಾನ್ವಿಕಾ, ಆಗ್ನ್ಯಾ, ನಿತಾನ್ಶಿ, ತನ್ವಿ, ಗನ್ವಿತ, ಯಕ್ಷಾ, ವೈಷ್ಣವಿ ಮತ್ತೆ ಆದ್ಯ.
1: ಓ, ಸುಮಾರು ಜನ ಫ್ರೆಂಡ್ಸ್. ಫ್ರೆಂಡ್ಸ್ ಅಂದ್ರೆ ಇಷ್ಟನಾ? ಹೌದಾ? ಗಲಾಟೆ ಮಾಡ್ತಿದ್ರ ನೀವೆಲ್ಲ ಸೇರ್ಕೊಂಡು?
3: ಇಲ್ಲ.
1: ಸಿಟ್ ಮಾಡ್ಕೊಳ್ತಿದ್ರ?
3: ಇಲ್ಲ.
1: ಜಗಳ ಮಾಡ್ತಿದ್ರ?
3: ಇಲ್ಲ.
1: ಇಲ್ವಾ? ಮತ್ತೆ ಏನ್ ಮಾತಾಡ್ತಾ ಇದ್ರಿ ನೀವು ಆಟೋದಲ್ಲಿ ಹೋಗುವಾಗ?
3: ಆಟೋದಲ್ಲಿ ಹೋಗುವಾಗ ಸುಮ್ನೆ ಕೂತಿದ್ವಿ.
1: ಸುಮ್ನೆ ಕೂತ್ಕೊಂಡೆ ಹೋಗ್ತಾ ಇದ್ರ? ಹಾ ಹಾ. ಈಗ ನೀನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗ್ತೀನಿ ಅಂತ ಹೇಳ್ದೆ. ಯಾವಾಗಿಂದ ಸ್ಕೂಲ್ ಶುರು ಆಗುತ್ತೆ?
3: June 22nd.
1: ಅಷ್ಟರವರೆಗೆ ಮನೇಲಿ ಇರ್ತೀಯ?
3: ಅಜ್ಜಿ ಮನೇಲಿ ಇರ್ತೀನಿ.
1: ಅಜ್ಜಿ ಮನೆಯಲ್ಲಿದೆ
3: ಅರ್ಶಿನ ಕುಪ್ಪೆ.
1: ಅಲ್ಲಿ ಯಾರೆಲ್ಲ ಇದ್ದಾರೆ?
3: ಅಜ್ಜಿ, ತಾತ ಮತ್ತೆ ಮುತ್ತಜ್ಜಿ, ಇಷ್ಟು ಜನ ಇದ್ದಾರೆ.
1: ಪ್ರತಿ ವರ್ಷ ರಜಕ್ಕೆ ಹೋಗ್ತೀಯ ನೀನು? ಅಲ್ಲಿ ಹೋಗಿ ಏನೇನು ಆಟ ಆಡ್ತೀಯ?
3: ನಾನು ಅಜ್ಜಿ ಜೊತೆ ಆಟ ಆಡ್ತೀನಿ ಮತ್ತೆ ಅಜ್ಜಿನ ಓದಿಸ್ತೀನಿ, ನಾಸ ಓದ್ತೀನಿ, ಹೇಳ್ಕೊಡ್ತಾರೆ ನನಗೆ. ಇದು ಗೊತ್ತಿಲ್ಲ ಅಂದ್ರೆ ಅಜ್ಜಿ ಮನೇಲಿ ಹೋಗಿ ಓದ್ಬಿಟ್ಟು ಹೇಳ್ಕೊಡ್ತಾರೆ.
1: ಅಜ್ಜಿಗೆ ನೀನ್ ಹೇಳ್ಕೊಡ್ತೀನಿ ಅಂದೆ. ಅಜ್ಜಿನೂ ನಿಂಗೆ ಹೇಳ್ಕೊಡ್ತಾರ? ಏನ್ ಓದಿಸ್ತೀಯ ಅಜ್ಜಿನ ನೀನು?
3: ನಾನು ABCD ಓದಿಸ್ತೀನಿ.
1: ಬುಕ್ ಹಿಡ್ಕೊಂಡ ಅಥವಾ ಬೋರ್ಡ್ ಅಲ್ಲಿ ಬರ್ದು ಓದಿಸ್ತೀಯ?
3: ಬುಕ್ ಇಟ್ಕೊಂಡು.
1: ಹೌದಾ? ಓದ್ತಾರಾಗ? ತಪ್ಪ ತಪ್ಪ ಹೇಳ್ತಾರ?
3: ಇಲ್ಲ.
1: ಓಲೆಲ್ಲ ಇಟ್ಕೊಂಡು ಪಾಠ ಮಾಡ್ಕೊಡ್ತೀಯ ಟೀಚರ್ ಆಗೆ?
3: ಇಲ್ಲ.
1: ಇಲ್ವಾ? ಮತ್ತೆ ABCD ಹೇಳ್ಕೊಡ್ತೀಯ? ಬೇರೆ ಏನ್ ಹೇಳ್ತೀಯ?
3: ಮತ್ತೆ ಅಜ್ಜಿ ನಮಗೆ ಕತೆಗಳೆಲ್ಲ ಹೇಳ್ಕೊಡ್ತಾರೆ.
1: ಒಂದ್ ಕತೆ ಹೇಳ್ತೀಯ ಹಾಗಾದ್ರೆ? ಹೇಳ.
3: ಒಂದು ಊರಲ್ಲಿ ಎರಡು ಬೆಕ್ಕು ಇತ್ತು, ಆಮೇಲೆ ಒಂದು ರೊಟ್ಟಿ ಇತ್ತು. ಆದ್ರೆ ಸಮ ಸಮ ಮಾಡುವಾಗ ಒಂದು ಕೋತಿ ಬಂತು. ಒಂದು ದೊಡ್ಡದಾಯ್ತು, ಚಿಕ್ಕದಾಯ್ತು. ಎರಡು ತಟ್ಟೆ ಇಡ್ತಾ ಅದ್ರಲ್ಲಿ ಹಾಕ್ತು, ಒಂದು ದೊಡ್ಡದಾಯ್ತು ಅಂತ ಹೇಳಿದ್ರು. ಒಂದು ಕಚ್ಚಿತು, ಇನ್ನೊಂದು ಹಾಗೆ ಕಚ್ಕೊಂಡು ಖಾಲಿ ಆಯ್ತು ರೊಟ್ಟಿ.
1: ಓ, ಅಂದ್ರೆ ಕೋತಿ ಆ ರೊಟ್ಟಿನ ಈಕ್ವಲ್ ಆಗಿ ನಿಮ್ಮಿಬ್ರಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತು. ಇವರಿಬ್ರು ಜಗಳ ಆಡ್ತಾ ಇದ್ರ, ಆ ಬೆಕ್ಕು ನನಗ್ ದೊಡ್ಡದು ನಿಂಗ್ ಸಣ್ಣದು ಅಂತ. ಆಗ ಮಂಗ ಬಂದ್ಬಿಟ್ಟು ಒಂದು ಐಡಿಯಾ ಮಾಡ್ತು. ಹಾ ಹಾ, ನಾನ್ ನಿಮ್ಗೆ ಇಬ್ರಿಗೆ ಪಾಲ್ ಮಾಡ್ಕೊಡ್ತೀನಿ ಸಮಾಗಿ ಅಂತ ಹೇಳಿ. ಆಗ ಒಂದ್ ರೊಟ್ಟಿನ ಹಿಡ್ಕೊಂಡು ಹರಿಯಿತು.
3: ಆಮೇಲೆ ಇದೊಂಥರ ಕಚ್ಕೊಂಡೆ.
1: ಆವಾಗ ಒಂದು ಪೀಸ್ ದೊಡ್ಡದ.

0: ಆಯ್ತು, ಇನ್ ಪೀಸ್ ಸಣ್ಣ ಆಯ್ತು, ಓ ಇದ್ರಲ್ಲಿ ಸ್ವಲ್ಪ ದೊಡ್ಡದಾಯ್ತು ಅಂತ ಹೇಳ್ಬಿಟ್ಟು ಆ ದೊಡ್ಡ ಪೀಸ್ ಅಂದ ಇನ್ನೊಂದು ಸ್ವಲ್ಪ ತೆಗೆದ್ಬಿಟ್ಟು ತಿಂತು. ಆಗ ಇನ್ನೊಂದು ಪೀಸ್ ಇದ್ದಿದ್ದು ಅದು ಸಣ್ಣ ಆಯ್ತು ಅಲ್ವಾ, ಹಂಗೆ ಅದು ದೊಡ್ಡದಾಯ್ತು ಇದು ಸಣ್ಣದಾಯ್ತು ಅದು ದೊಡ್ಡದಾಯ್ತು ಇದು ಸಣ್ಣದಾಯ್ತು ಅಂತ ಹೇಳಿ ತಿಂದು ತಿಂದು ತಿಂದು ಎಲ್ಲ ಖಾಲಿ ಮಾಡಿಬಿಡ್ತು. ಇದಕ್ಕೆ ಒಂದು ನೀತಿ ಇದೆ ಗೊತ್ತಿದ್ಯಾ ನಿಂಗೆ? ಏನ್ ಹೇಳು?
1: ಗೊತ್ತಿಲ್ಲ.
0: ಗೊತ್ತಿಲ್ವಾ? ಇಬ್ಬರ ಜಗಳ
1: ಇಬ್ಬರ ಜಗಳ ಭೂರನೆ ಅವರಿಗೆ ಲಾಭ.
0: ಆ ನಿಂಗೆ ಗೊತ್ತಿತ್ತು, ಹೇಳಿಲ್ಲ ಅಲ್ವಾ, ನೆನಪಾಗಿಲ್ವ ನಾ ಕೇಳುವಾಗ? ಹ್ಮ್ ಹ್ಮ್. ಮತ್ತೆ ಹಾಡು ಹೇಳ್ತೀಯ ನೀನು? ಹ್ಮ್ ಹ್ಮ್, ಒಂದು ಹಾಡು ಹೇಳು ಹಾಗಾದ್ರೆ.

0: ಸೊ ಐ
1: ಇದು ಎಲ್ಲಿ ಕಲಿತೆ ರೈಮ್ಸ್?
0: ಸ್ಕೂಲಲ್ಲಿ.
1: ಯಾರು ಹೇಳ್ಕೊಟ್ಟಿದ್ದು?
0: ಟೀಚರ್.
1: ಟೀಚರ್ ಹೇಳ್ಕೊಟ್ಟಿದ್ರಾ? ಟೀಚರ್ ಹೆಸರೇನು?
0: ವನಿತಾ ಮ್ಯಾಮ್.
1: ನಿಮ್ಗೆ ಇಷ್ಟನಾ? ಬೇರೆ ಬೇರೆ ಸಬ್ಜೆಕ್ಟ್ಸ್ ಇತ್ತಾ ನಿಮಗೆ ಸ್ಕೂಲಲ್ಲಿ? ಯಾವ ಯಾವ ಸಬ್ಜೆಕ್ಟ್ ಇತ್ತು?
0: ಇಂಗ್ಲಿಷ್, ಕನ್ನಡ, ಮ್ಯಾಥ್ಸ್ ಅಷ್ಟೇ ಇರೋದು. ಜಿ ಕೆ,
1: ಜನರಲ್ ನಾಲೆಜ್. ಏನು ಹೇಳ್ಕೊಡ್ತಾ ಇದ್ರು ಅದರಲ್ಲಿ?
0: ಅದರಲ್ಲಿ ಏನೆಲ್ಲ ಹೇಳ್ಕೊಡ್ತಿದ್ರು?
1: ಏನೆಲ್ಲ ಅಂದ್ರೆ ಏನು, ನಂಗೆ ಗೊತ್ತೇ ಇಲ್ವಲ್ಲ.
0: ABCD ಮತ್ತೆ
1: ABCD ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ತಿದ್ರು. ಜನರಲ್ ನಾಲೆಜ್ ಅಲ್ಲಿ ಜಿ ಕೆ ಅಲ್ಲಿ?
0: ಜಿ ಕೆ ಅಲ್ಲಿ ಗೊತ್ತಿಲ್ಲ ನನಗೆ.
1: ಯೋಚಿಸು, ನಿಂಗೆ ಗೊತ್ತಿದೆ, ನಂಗೆ ಹೇಳ್ತಾ ಇಲ್ಲ.
0: ಗೊತ್ತಿಲ್ಲ ನನಗೆ, ನಿಜ ಗೊತ್ತಿಲ್ಲ.
1: ಏ, ಇಂಡಿಯಾದು ಪ್ರೈಮ್ ಮಿನಿಸ್ಟರ್ ಯಾರು ಅಂತದೆಲ್ಲ ಹೇಳ್ಕೊಡ್ತಾ ಇದ್ರಾ? ಎಷ್ಟು ಕಂಟ್ರೀಸ್ ಇದೆ, ಎಷ್ಟು ಸ್ಟೇಟ್ಸ್ ಇದೆ ಅಂತ ಏನು ಹೇಳ್ಕೊಡ್ತಾ ಇದ್ರು?
0: ಟೀಚರ್, ಇದು ಆಕಾಶದಲ್ಲಿ ಒಂದು ಸಣ್ಣ ಹತ್ರ ಒಂದು ಇದ್ದಿರ್ತದಲ್ಲ ಪ್ಲಾನೆಟ್, ಅದನ್ನ ಹೇಳ್ಕೊಡ್ತಿದ್ರು.
1: ಪ್ಲಾನೆಟ್ಸ್ ಯಾವ್ದು ಇರುತ್ತೆ ಸೋಲಾರ್ ಸಿಸ್ಟಮ್ ಅಲ್ಲಿ ಅದೆಲ್ಲ ಹೇಳ್ಕೊಡ್ತಾ ಇದ್ರು ಅಲ್ವಾ? ಓ, ನಾನು ಹೇಳಿಲ್ಲ, ನಿಂಗೆ ಗೊತ್ತಿದೆ, ನೀನು ಹೇಳ್ತಾ ಇಲ್ಲ ಅಂತ. ನಿಂಗೆ ಯಾವ ಸಬ್ಜೆಕ್ಟ್ ತುಂಬ ಇಷ್ಟ?
0: ನನಗೆ ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಮತ್ತೆ ಕನ್ನಡ ಮತ್ತೆ ಜಿ,
1: ಎಲ್ಲ ಸಬ್ಜೆಕ್ಟ್ಸ್ ಸಹ ಇಷ್ಟ. ನೀನು ದಿನ ಎಷ್ಟು ಗಂಟೆಗೆ ಬೆಳಗ್ಗೆ ಹೇಳ್ತೀಯ? ಏಳು ಗಂಟೆಗೆ ಹೇಳ್ತೀಯ?
0: ಹಾಲು ಉಜ್ತೀವಿ, ಆಮೇಲೆ ಕಾಫಿ ಕುಡಿದು ಬಿಟ್ಟು ನಾಷ್ಟ ಮಾಡ್ತೀವಿ.
1: ಏನ್ ನಾಷ್ಟ ಮಾಡ್ತೀಯ ಸಾಮಾನ್ಯಕ್ಕೆ?
0: ಊಟ, ದೋಸೆ, ಚಪಾತಿ ಮತ್ತೆ ರೊಟ್ಟಿ ಮತ್ತೆ ಇದು ಅಕ್ಕಿ ಉಪ್ಪಿಟ್ಟು ಉಪ್ಪಿಟ್ಟು.
1: ಊಟ ಮಧ್ಯಾಹ್ನಕ್ಕೆ ಮಾಡ್ತೀಯ ಅಲ್ವಾ? ತಿಂಡಿ ಎಲ್ಲ ಬೆಳಗ್ಗೆ ತಿಂತೀಯ? ಯಾವ ತಿಂಡಿ ತುಂಬಾ ಇಷ್ಟ ನಿಂಗೆ?
0: ನನಗೆ ರೊಟ್ಟಿ.
1: ರೊಟ್ಟಿ ಇಷ್ಟನಾ? ಮತ್ತೆ ಸ್ವೀಟು ಆ ಥರ ಎಲ್ಲ?
0: ಸ್ವೀಟ್ ಇಷ್ಟ.
1: ಇಷ್ಟ ಇಲ್ವಾ? ಖಾರ?
0: ಖಾರ ಸಹ ಇಷ್ಟ.
1: ಇಷ್ಟ ಇಲ್ವಾ? ಅಡುಗೆ ಎಲ್ಲ ಅಮ್ಮನೇ ಮಾಡ್ತಾರಾ?
0: ಚೂರು ಹೆಲ್ಪ್ ಮಾಡ್ತೀನಿ.
1: ಯಾವ ವಾ, ಏನೆಲ್ಲ ಹೆಲ್ಪ್ ಮಾಡ್ತೀಯ ನೀನು?
0: ನಾನು ದೋಸೆ ಮಾಡೋಕ್ಕೆ ಉಯ್ದು ಕೊಡ್ತೀನಿ, ಆಮೇಲೆ ಅಡುಗೆ ಮಾಡೋಕ್ಕೆ ಸಾಮಾನುಗಳೆಲ್ಲ ತೆಗೆದು ಕೊಡ್ತೀನಿ.
1: ಎಲ್ಲಿಂದ ಎಲ್ಲಿಂದ ತಗೊಡ್ತೀಯ ನೀನು? ಡಬ್ಬಿಯಿಂದ ತಗೊಡ್ತೀಯ ಅಥವಾ ಅಂಗಡಿಯಿಂದ ತಂದ್ಕೊಡ್ತೀಯ? ಡಬ್ಬಿಯಿಂದ ತಗೊಡ್ತೀಯ? ಏನೇನು ಹಾಕ್ತಾರೆ ಹಾಕರೆ ಸಾಂಬಾರಿಗೆ?
0: ಜೀರಿಗೆ ಮತ್ತೆ ಬೆರಸು ಮತ್ತೆ ಇದು ವೆಜಿಟೇಬಲ್ಸ್.
1: ಓಹೋ, ನಿಂಗೆಲ್ಲ ಗೊತ್ತಿದೆ ಹಾಗಾರೆ. ಅಮ್ಮ ಮಾಡೋದ ಹಂಗಾರೆ? ನೀನು ಅವ್ರಿಗೆ ತೆಕ್ಕೊಟ್ರೆ ಅವರೆಲ್ಲ ಮಾಡ್ತಾರೆ. ಹೌದಾ? ನಿಮ್ಗೆ ಯಾವ ಸಾಂಬಾರ್ ತುಂಬ ಇಷ್ಟ ಆಗುತ್ತೆ?
0: ನನಗೆ
1: ಟೊಮೆಟೊ ಸಾರಾ? ನಿಂಗೆ ಸ್ವೀಟು ಖಾರ ಯಾವ್ದು ಇಷ್ಟ ಇಲ್ಲ? ಚಾಕ್ಲೇಟ್ಸ್? ಚಾಕ್ಲೇಟ್ಸ ತಿನ್ನಲ್ವಾ?
0: ಇಲ್ಲ.
1: ಓ, ಬಹಳ ಒಳ್ಳೆ ಹುಡುಗಿ ಆಗಾರೆ ನೀನು. ಈಗ ಶಾಪಿಂಗ್ ಎಲ್ಲ ಹೋಗ್ತೀಯ ಅಮ್ಮ ಜೊತೆ ಅಪ್ಪ ಬಂದಾಗ?
0: ಅಪ್ಪ ಬಂದಾಗ ಒಂದೊಂದು ಸತಿ ಅಪ್ಪ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಚಾಕ್ಲೇಟ್ ತಕ್ಕೊಡ್ತಾರೆ, ನಾನು ತಿನ್ನಲ್ಲ, ಅಲ್ಲೇ ಇಟ್ಕೊಳ್ತೀನಿ, ಅಮ್ಮನಿಗೆ ಕೊಡ್ತೀನಿ, ಅಮ್ಮ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಾರೆ, ಫ್ರೆಂಡ್ಸ್ ಬಂದ್ರೆ ಅವ್ರಿಗೆ ನಾನು ಕೊಡ್ತೀನಿ, ಮತ್ತೆ ತಮ್ಮ ಬರ್ತಾರೆ ಯಾವಾಗ್ಲೂ ಅವಾಗ ಅವನಿಗೋಸ ಕೊಡ್ತೀನಿ.
1: ಅವನಿಗೆ ಕೊಟ್ಟಾಗ ನೀನು ತಿನ್ನಲ್ವಾ?
0: ಇಲ್ಲ.
1: ತಿನ್ನೋದಿಲ್ವಾ ನೀನು? ವಾ, ಪರವಾಗಿಲ್ವೇ. ಮತ್ತೆ ಈಗ ವೆಕೇಶನ್ ಇದೆ, ವೆಕೇಶನ್ ಅಲ್ಲಿ ಹೆಂಗ್ ಟೈಮ್ ಪಾಸ್ ಮಾಡ್ತೀಯಾ?
0: ಡಾನ್ಸ್ ಕ್ಲಾಸಿಗೆ ಹೋಗ್ತೀನಿ.
1: ಡಾನ್ಸ್ ಕ್ಲಾಸ್ಗೆ ಹೋಗ್ತೀಯಾ? ದಿನ ಇರುತ್ತಾ?
0: ಸಟರ್ಡೇ ಸಂಡೇ, ಒಂದೊಂದು ಸತಿ ಮಂಡೇ ಟು ಫ್ರೈಡೇ ದಿವಸ ಇರುತ್ತೆ.
1: ಮಂಡೇ ಟು ಫ್ರೈಡೇ ಎವ್ರಿ ಡೇ ಇರುತ್ತಾ? ದಿನ ಇರುತ್ತಾ?
0: ಇಲ್ಲ, ಒಂದೊಂದು ಸತಿ.
1: ಹೌದಾ? ನೀನು ಹಾಗಾದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ಯಾ ಸ್ಟೇಜ್ ಅಲ್ಲಿ?
0: ಇಲ್ಲ.
1: ಇಲ್ಲ, ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಮಾಡಿಸಿದಾರ?
0: ಮಾಡಿಸಿದ್ದಾರೆ.
1: ಹೌದಾ? ಯಾವ್ದಿತ್ತು ಸಾಂಗ್ ಅದಕ್ಕೆ?
0: ಅದಕ್ಕೆ ಗೊತ್ತಿಲ್ಲ ನನಗೆ.

0: ಯೋಚನೆ ಮಾಡು.
1: ಮೋನಿಕಾ ಇತ್ತು.
0: ಮೋನಿಕಾ ಗೊತ್ತಿದ್ಯಾ ನಿಂಗೆ ಹಾಡು? ಹಾ ಹೇಳು ಒಂಚೂರು ನೋಡೋಣ.
1: ಮೋನಿಕಾ ಮೋನಿಕಾ ಐ ಟೆ ಮೋನಿಕಾ ಲವ್ ಯು ಮೋನಿಕಾ ಫೀವ ಮೋನಿಕಾ ಕಿಚ್ ಕಿಚ್ ಮಾಸಿ ಕಿಚ್ ಕಿಚ್ ಮಾ ಮೋನಿಕಾ ಲವ್ ಯು ಮೋನಿಕಾ ಫೀವ ಮೋನಿಕಾ ಕಿಚ್ ಕಿಚ್ ಮಾಸಿ ಕಿಚ್ ಕಿಚ್ ಪಾ.
0: ಈಗ ಸ್ಕೂಲಲ್ಲಿ ಡಾನ್ಸ್ ಮಾಡಿದ ಹಾಡು ಹೇಳಿದೆ, ಬೇರೆ ಯಾವ್ದಾರು ಹಾಡು ಗೊತ್ತಿದ್ಯಾ ನಿಂಗೆ?
1: ಐಗಿಲ್ ನಂದಿನಿ
0: ದೇವ್ರದ್ದು ಹಾಡು. ಹ್ಮ್ ಹೇಳ.

0: சிறு விஷ்ணுதே
1: ಮುಂದೆ
0: ಅಷ್ಟಗೊತ್ತಿರೋದು
1: ಚೆನ್ನಾಗಿ ಹೇಳ್ದೆ, ಇನ್ನು ಪೂರ್ತಿ ಕಲಿ ಆಯ್ತಾ? ಈಗ ಹೇಗು ವೆಕೇಶನ್ ಅಲ್ಲ, ಯಾರು ಹೇಳ್ಕೊಟ್ಟಿದ್ದೀ ಹಾಡನ್ನ ನಿಂಗೆ?
0: ಅಮ್ಮ.
1: ಹೇಗೆ ಕಲಿತೀಯ ಹಾಡನ್ನ ಅಮ್ಮ ಹೇಳ್ಕೊಡುವಾಗ?
0: ಚಂದ ಕಲಿತೀವಿ.
1: ಹೇಗೆ ಹೇಳ್ಕೊಡ್ತಾರೆ ಅಂದ್ರೆ, ಲೈನ್ ಬೈ ಲೈನ್ ಹೇಳ್ಕೊಡ್ತಾರ ಅಥವಾ ಮ್ಯೂಸಿಕ್ ಹಾಕ್ಬಿಟ್ಟು ನೀನು ಹೇಳು ಅಂತ ಹೇಳ್ತಾರ? ಹೇಗೆ
0: ಮ್ಯೂಸಿಕ್ ಹಾಕ್ಬಿಟ್ಟು ಹೇಳಿ?
1: ಹೌದಾ?
0: ಆಮೇಲೆ ನಾ ಕಲ್ತ್ಕೊಂಡ್ಬಿಡ್ತೀನಿ. ಆಮೇಲೆ ಮತ್ತೆ ನೆಕ್ಸ್ಟ್ ಬೆಳಗ್ಗೆ ಆದ್ಮೇಲೆ ಸಹ ಕಲ್ತ್ಕೊಂಡ್ ಬಿಡ್ತೀನಿ.
1: ಓ, ಒಂದೇ ದಿನ ಕಲಿತೀಯಾ? ಈ ತರ ಯಾವ್ಯಾವ ಹಾಡೆಲ್ಲ ಹೇಳ್ಕೊಟ್ಟಿದಾರ ಅಮ್ಮ ನಿಂಗೆ?
0: ಅಮ್ಮ ನನಗೆ ಐದಿನ ಆತ್ಮರಾಮ
1: ಆತ್ಮರಾಮ ಹಾಡಿಸ ಗೊತ್ತಾ? ಹೇಳು ನೋಡೋಣ.
0: ಆತ್ಮರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ, ಭಗಭಯ ಹರಣ ವಂದಿತ ಚರಣ, ಭಗಭಯ ಹರಣ ವಂದಿತ ಚರಣ, ರಘುಕುಲ ಮೋಕ್ಷರ ರಾಜೋಚನ, ರಘುಕುಲ ಮೋಕ್ಷ ರಾಜೀವ ಲೋಚನ, ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ.
1: ಇದೆಲ್ಲ ನೀನು ಅಮ್ಮಂಗೆ ಸಾಸಿವೆ ಮೆಣಸು ಎಲ್ಲ ತಕ್ಕೊಡ್ತೀಯಲ್ವಾ, ಅವಾಗ ಹೇಳ್ಕೊಡ್ತಾ ಇರ್ತಾರ? ಹೌದಾ? ನೀನೇನ್ ಕೆಲಸ ಮಾಡ್ಕೊಡ್ತೀಯ ಮತ್ತೆ ಅಮ್ಮಂಗೆ?
0: ಅಮ್ಮನಿಗೆ ಗುಸ್ ಕೊಡ್ತೀನಿ, ಮತ್ತೆ ಓಡಿಸ್ಕೊಡ್ತೀನಿ, ಮತ್ತೆ ನೆಲೆಲ್ಲ ಓಡಿಸ್ಕೊಡ್ತೀನಿ, ಕೋಟೆ ಎಲ್ಲ ಗುಡಿಸ್ತೀನಿ, ಎಲ್ಲ ಮಾಡ್ತೀನಿ.
1: ನಿಜವಾಗ್ಲು ಅಮ್ಮಂಗ ಏನು ಕೆಲಸ ಇಲ್ಲ ಆಗ?
0: ಅಮ್ಮ ಬೇರೆ ಅಡಿಗೆ ಮಾಡಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಮತ್ತೆ ಹೆಲ್ಪ್ ಮಾಡ್ತೀನಿ.
1: ನೋಡು, ಗುಡ್ಸ್ಕೊಡ್ತೀಯಾ, ಒರೆಸಿ ಕೊಡ್ತೀಯಾ, ಗೋಡೆ ಎಲ್ಲ ಒರೆಸ್ಕೊಡ್ತೀಯಾ, ಅಡ್ಗೆ ಮಾಡಕ್ಕೂ ಹೆಲ್ಪ್ ಮಾಡ್ತೀಯಾ. ಯಾರೇ ಇದೆಲ್ಲ ಕೆಲಸ ಮಾಡಕ್ ಹೇಳ್ಕೊಟ್ಟಿದ್ದು ಜಾಣ್ಮರಿ ನೀನು? ಅಮ್ಮಂಗ್ ಕಷ್ಟ ಆಗುತ್ತೆ, ಅಕ್ಕನ್ನು ನೋಡ್ಕೋಬೇಕು, ನಿನ್ನನ್ನು ನೋಡ್ಕೋಬೇಕು, ಎಲ್ಲ ಹೆಲ್ಪ್ ಮಾಡು ಅಂತ ಅಪ್ಪ ಹೇಳ್ಕೊಟ್ರ. ಅಪ್ಪ ಆರ್ಮಿಲಿ ಇರೋದು ಅಂತ ಹೇಳಿದ್ರೆ ಅಲ್ಲ, ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ?
0: ಇಂಡಿಯಾ ಪ್ಲೇಸ್ ಅಲ್ಲಿ.
1: ಯಾವ ರೆಜಿಮೆಂಟ್ ಅಲ್ಲಿ ಇದ್ದಾರೆ? ಅಸ್ಸಾಂ ಅಲ್ಲಿ ಇದ್ದಾರ? ಯಾವಾಗ ಬರ್ತಾರೆ ಸಾಮಾನ್ಯಕ್ಕೆ?
0: ಆರ್ ತಿಂಗಳಿಗೆ ಒಂದ್ಸಲ.
1: ಆರ್ ತಿಂಗಳಿಗೆ ಒಂದ್ಸತಿ ಬರ್ತಾರ? ಎಷ್ಟು ಸಮಯ ಇರ್ತಾರೆ ನಿನ್ ಜೊತೆ?
0: ಒಂದು ತಿಂಗಳು ಇರ್ತಾರೆ. ಡ್ಯೂಟಿಗೆ ಒಬ್ರೊಬ್ರು ಫೋನ್ ಮಾಡುವಾಗ ಹೊರಡುತ್ತಾರೆ, ಡ್ಯೂಟಿ ಸ್ಟಾರ್ಟ್ ಆಯ್ತು ಅಂತ ಹೇಳುವಾಗ ಹೊರಡು ಬಿಡ್ತಾರೆ.
1: ಆಮೇಲೆ ಅಲ್ಲಿ ಡ್ಯೂಟಿಗೆ ಹೋದಾಗ ನಿಮ್ಗೆ ಮಾತಾಡಕ್ಕೆಲ್ಲ ಫೋನ್ ಅಲ್ಲೆಲ್ಲ ಸಿಗ್ತಾರ?
0: ಸಿಗುತ್ತಾರೆ.
1: ಏನಂತ ಮಾತಾಡ್ತೀಯ ನೀನು?
0: ನಾನು ಊಟ ಮಾಡ್ದ ಅಂತೆಲ್ಲ ಕೇಳ್ತೀನಿ.
1: ಆಮೇಲೆ
0: ಕಾಫಿ ಕುಡ್ರ ಅಂತೆಲ್ಲ ಕೇಳಿ.
1: ಅವರೇ ಫೋನ್ ಮಾಡ್ಬೇಕಾ, ನೀವು ಮಾಡ್ಬೋದಾ?
0: ನಾವು ಸಹ ಮಾಡ್ಬೋದು, ಅವರು ಸಹ ಮಾಡ್ಬೋದು.
1: ಹೌದಾ? ಹಾ ಹಾ. ಟೈಮಿಂಗ್ಸ್ ಇರುತ್ತಾ, ಇದೇ ಸಮಯಕ್ಕೆ ಫೋನ್ ಮಾಡ್ಬೇಕು ಆ ಥರ ಏನಾರು ಇರುತ್ತಾ?
0: ಇಲ್ಲ ಇಲ್ಲ, ಫ್ರೀ ಆಗುವಾಗ ಅವರೇ ಫೋನ್ ಮಾಡ್ತಾರೆ. ಒಂದೊಂದು ಸತಿ ಫೋನ್ ಮಾಡುವಾಗ ಅವರು ಬಿಜಿ ಇರುತ್ತಾರೆ, ಆವಾಗ ಫೋನ್ ತೆಗೆಯಲ್ಲ. ಇನ್ನೊಂದು ಸತಿ ಫೋನ್ ಮಾಡುವಾಗ ತೆಗಿತಾ, ಫೋನ್ ಮಾಡುವಾಗ ನಾವು ಚೂರು ಬಿಸಿ ಇರುವಾಗ ನಾವೇ ತೆಗಿಬೇಕು.
1: ನೀವು ಸಹ ಬಿಸಿ ಇರ್ತೀರಾ?
0: ನಾವು ಬಿಸಿ ಇರ್ತೀವಿ, ಆವಾಗ ನಾನು ಅಕ್ಕನ ಹೋಗಿ ತೆಗಿತೀನಿ. ಅಕ್ಕ ಚಾರ್ಜಿಗೆ ಇಟ್ಟಿರೋದನ್ನ ತೆಗಿತಾರಲ್ಲ, ನಾ ಫೋನ್ ತೆಗೆದು ಅಮ್ಮನಿಗೆ ಕೊಡ್ತೀನಿ, ಮತ್ತೆ ಮಾತಾಡ್ತೀನಿ.
1: ಏನಂತ ಮಾತಾಡ್ತೀಯ?
0: ಚೆನ್ನಾಗಿದ್ದೀರಂತೆಲ್ಲ ಕೇಳ್ತೀನಿ.
1: ಮತ್ತೆ ಮಿಸ್ ಆಗುತ್ತಾ ನಿಂಗೆ ಅಪ್ಪ ದೂರ ಇದಾರೆ, ದಿನ ನೋಡಕ್ ಸಿಕ್ಕಲ್ಲ ಅಂತ?
0: ಇಲ್ಲ
1: ಆಗಲ್ವಾ, ಇಲ್ಲಿ ಬಂದಾಗ ಖುಷಿ ಆಗುತ್ತೆ. ನಿಂಗೆ ಗೊತ್ತಿದೆ ಅಲ್ವಾ ಹೇಗೂ ದಿನ ಒಟ್ಟಿಗೆ ಇರೋಕ್ಕಾಗಲ್ಲ, ವೆಕೇಶನ್ ಅಲ್ಲಿ ಬಂದಾಗ ಮಾತ್ರ ಸಿಕ್ಕೋದು ಅಂತ. ಅದಕ್ಕೆ ನಿಂಗೆ ಬೇಜಾರು ಮಾಡ್ಕೊಳಲ್ಲ ಅಲ್ವಾ?
0: ಅವತ್ತೊಂದು ಸತಿ ಬೇಜಾರು ಮಾಡ್ಕೊಂಡಿದ್ದೆ.
1: ಏನಂತ?
0: ಅಪ್ಪ ಡ್ಯೂಟಿಗೆ ಹೋದ್ರು ಅಂತ ಹೇಳ್ಬಿಟ್ಟು.
1: ಓ, ಅಪ್ಪ ರಜೆ ಮುಗಿಸಿ ಹೋಗುವಾಗ ನೀನು ಬೇಜಾರು ಮಾಡ್ಕೊಂಡು ಕಳ್ಸ್ಕೊಡ್ತೀಯ?
0: ಬೇಜಾರು ಮಾಡ್ಕೊಂಡಿದ್ದೆ.
1: ನಿಂಗೆ ಸ್ಕೂಲ್ ಇಲ್ಲ, 22nd ವರೆಗೆ ರಜೆ. ಈ ರಜೆಯಲ್ಲಿ ಏನೇನು ಮಾಡ್ತೀಯಾ? ಅಜ್ಜಿ ಮನೆಗೆ ಹೋಗ್ತೀಯಾ ಅಂತ ಹೇಳಿದೆ, ಅಜ್ಜಿ ಮನೇಲಿ ಏನೇನು ಮಾಡ್ತೀಯಾ?

0: ಅಜ್ಜಿ ಮನೆಯಲ್ಲಿ ಕೂಡ ಕೆಲಸ ಮಾಡ್ತೀವಿ.
1: ಹೌದಾ? ಓಹೋ, ಅಪ್ಪ ಅದನ್ನ ಹೇಳಿದಾರ ಅಜ್ಜಿ ಮನೆಗೆ ಹೋದಾಗ ಸಹ ಕೆಲಸನೇ ಮಾಡು ಅಂತ? ಏನೇನ್ ಕೆಲಸ ಮಾಡಕ್ ಹೇಳಿದಾರೆ?
0: ಅಜ್ಜಿ ಹೇಳಲ್ಲ, ತಾನೇ ಗುಡಿಸ್ತೀನಿ ಮತ್ತೆ ಒರೆಸ್ತೀನಿ, ಆ ಥರ ಎಲ್ಲ ಮಾಡ್ತೀನಿ.
1: ಹೌದಾ? ನಿಂಗೆ ಸೀರೆ ಎಲ್ಲ ಉಡೋದು ಇಷ್ಟನಾ?
0: ಇಷ್ಟ.
1: ಹೌದಾ? ಆಟ ಆಡ್ತೀಯ ನೀನು ಗೊಂಬೆ ಜೊತೆ ಎಲ್ಲ? ಯಾವ್ಯಾವ ಗೊಂಬೆಗಳಿದ್ದಾವೆ?
0: ತುಂಬಾ. ಅದು ಒಂದು ಫ್ಲವರ್ದು ಡಾಲ್, ಇನ್ನೊಂದು ಇದೊಂದು ಅದು ಅಜ್ಜಿ ಮನೆಯಲ್ಲಿರೋದು ಒಂದು ಚಿಕ್ಕದಿಷ್ಟೇ ಇರೋ ಡಾಲ್, ಅದು ತಕ್ಕೊಟ್ಟಿದ್ದಾರೆ ಅಪ್ಪ.
1: ಆ ಡಾಲ್ಗೆಲ್ಲ ಡ್ರೆಸ್ ಮಾಡ್ತೀಯಾ?
0: ಡ್ರೆಸ್ ಮಾಡ್ತೀನಿ, ಆಮೇಲೆ ಅದನ್ನ ಸ್ನಾನ ಮಾಡಿಸ್ತೀನಿ.
1: ಓ, ಸ್ನಾನ ಮಾಡಿಸ್ತೀಯ, ಆಮೇಲೆ ಡ್ರೆಸ್ ಹಾಕ್ತೀಯಾ, ಮೇಕಪ್ ಎಲ್ಲ ಮಾಡ್ತೀಯ ಅದಕ್ಕೆ? ಅವಾಗ ನೀನು ಸೀರೆ ಉಟ್ಕೊಳ್ತೀಯಾ?
0: ಇಲ್ಲ
1: ಇಲ್ಲ ಇಲ್ಲ, ಮತ್ತೆ
0: ನಾನು ಡ್ರೆಸ್ ಹಾಕಿ ಮಾಡಿಸೋದು.
1: ಓ, ನೀ ಡ್ರೆಸ್ ಹಾಕೊಂಡಿದ್ದು ಅದಕ್ಕೆ ಸ್ನಾನ ಮಾಡಿಸಿ ಮೇಕಪ್ ಎಲ್ಲ ಮಾಡೋದು, ಆಮೇಲೆ ಅದಕ್ಕೆ ಡ್ರೆಸ್ ಹಾಕೋದು, ಅದನ್ನ ಜೊತೆಲೆ ಇಟ್ಕೊಳ್ತೀಯ ಬೆಡ್ಗೆ ಹೋಗುವಾಗ ಸಹ, ಮಲ್ಕೋವಾಗೆಲ್ಲ? ಸ್ಕೂಲ್ಗೂ ಕರ್ಕೊಂಡು ಹೋಗ್ತೀಯ ಮತ್ತೆ? ಇಲ್ವಾ? ಯಾಕೆ?
0: ಮನೆಯಲ್ಲಿ ಬಿಟ್ಕೊಂಡು
1: ಅಳಲ್ವಾಗದು ನಾನು ಬಿಟ್ಟೋದೆ ಅಂತ?
0: ಇಲ್ಲ, ಅದಲ್ಲ.
1: ಅಳಲ್ವಾ? ಏನು ಹೆಸರಿಟ್ಟಿದ್ಯಾ ಅದಕ್ಕೆ?
0: ಇಲ್ಲ.
1: ಇಲ್ವಾ? ನೀನು ಅಕ್ಕ ಜಗಳ ಆಡ್ತೀರಾ? ಇಲ್ಲ.
0: ಇಲ್ಲ.
1: ನೀನ್ ಜೋರಂತೆ?
0: ಅಲ್ಲ.
1: ಅವಳು ಜೋರ? ಹೌದಾ? ಜಗಳ ಮಾಡ್ತಾಳ?
0: ಅಕ್ಕ ಜಗಳ ಮಾಡ್ತಾಳೆ, ನಾ ಜಗಳ ಮಾಡಲ್ಲ.
1: ಇಲ್ವಾ? ಏನ್ ಮಾಡ್ತಾಳೆ ಅಕ್ಕ?
0: ಅಕ್ಕ ಹೊಡಿತಾಳೆ ನನಗೆ.
1: ಆಗ ನೀ ಏನ್ ಮಾಡಿರ್ತೀಯ?
0: ನಾನೇನ್ ಮಾಡಲ್ಲ.
1: ನೀ ಏನ್ ಮಾಡ್ದೆ ಸುಮ್ನೆ ಹೊಡಿತಾಳ? ನೀವು ಆಟ ಆಡ್ತೀರಾ
0: ಅಲ್ವಾ? ಬಂದು ಹೊಡೆದು ಹೋಗ್ತಾಳೆ.
1: ಯಾವ ಆಟ ಆಡ್ತೀರಾ ನೀವಿಬ್ರು?
0: ನಾವು ಹೈಡ್ ಅಂಡ್ ಸೀಕ್ ಮತ್ತೆ ಮನೇಲಿ ಒಂದು ಏನಾದ್ರೂ ಸಿಕ್ಕಿದ್ರೆ ಮುಚ್ಚಿಡ್ಬೇಕು, ಅದನ್ನ ಚೆನ್ನಾಗಿ ಕ್ಲೋಸ್ ಮಾಡ್ತೀನಿ, ಯಾರದನ್ನ ಪುನಃ ಮುಟ್ತಾರೆ ಅವರೇ
1: ಹುಡುಕ್ತಾರೆ,
0: ಹುಡುಕ್ತಾರೆ ಅವರೇ ಪುನಃ ಮಾಡೋದು.
1: ಓ, ಒಂದ್ಸತಿ ನೀನ್ ಮುಚ್ಚಿಡೋದು ಮರಳಲ್ಲಿ, ಆಗ ಅವಳು ಹುಡುಕ್ಬೇಕು, ಅವಳಿಗೆ ಸಿಕ್ಕಿದ್ರೆ ಅವಳು ಮುಚ್ಚಿಡೋದು, ನೀನ್ ಹುಡುಕೋದು. ಓಹೋ, ಅವಾಗ ಜಗಳ ಆಡ್ಕೋತೀರಾ?
0: ಇಲ್ಲ.
1: ಏ, ನಾನ್ ಗೆದ್ದಿದ್ದು ನೀ ಗೆದ್ದಿದ್ದು ಅಂತ?
0: ಇಲ್ಲ.
1: ಇಲ್ವಾ? ಮತ್ ಯಾಕೆ ಹೊಡಿತಾಳ ಅವಳು?
0: ಸುಮ್ಮನೆ ಸುಮ್ಮನೆ
1: ಸುಮ್ಮನೆ ಸುಮ್ಮನೆ ಹೊಡೆಯತ್ತಾಳ? ನೀನೇನೋ ಮಾಡಿರ್ತೀಯ.
0: ಇಲ್ಲ.
1: ಏನ್ ಮಾಡಿರಲ್ವಾ? ಓಹೋ, ನಿನ್ ಪಾಪನಾ ಅವಳ ಪಾಪನಾ? ನಿನ್ ಪಾಪನಾ? ಅಮ್ಮ ಹೊಡಿತಾರ ನಿಂಗೆ?
0: ಇಲ್ಲ.
1: ಇಲ್ಲ. ಅಪ್ಪ?
0: ಇಲ್ಲ.
1: ಇಲ್ಲ. ನೀನ್ ಜೋರ್ ಮಾಡ್ತೀಯಂತೆ ಅಪ್ಪಂಗೆ?
0: ಇಲ್ಲ.
1: ಅಮ್ಮಂಗೆ?
0: ಇಲ್ಲ.
1: ಏ, ಅಮ್ಮಂಗ್ ಜೋರ್ ಮಾಡ್ತೀಯಲ್ಲ ನೀನು.
0: ಇಲ್ಲ.
1: ಅಕ್ಕನಿಗೆ ಮಾತ್ರ ನೀನು ಬಹಳ ಪ್ರೀತಿ ಮಾಡ್ತೀಯ, ನನ್ನ ಮಾಡಲ್ಲ ಅಂತೆಲ್ಲ ಮಾಡ್ತೀಯಂತೆ?
0: ಇಲ್ಲ.
1: ಇಲ್ವಾ? ಬೇರೆ ಯಾವ್ಯಾವ ಆಟ ಆಡ್ತೀರಾ ಹೊರಗಡೆ ಹೋಗಿ?
0: ಹೊರಗಡೆ ಹೋಗಿ ಇದು ಟೀಚರ್ ಟೀಚರ್ ಆಟ ಆಡ್ತೀವಿ.
1: ಹೇಗಪ್ಪ ಅದು ಟೀಚರ್ ಟೀಚರ್ ಆಟ?
0: ಒಂದು ಸ್ಪೆಕ್ಸ್ ಇರುತ್ತೆ, ಅದನ್ನ ಹಾಕ್ತಾರೆ ಅಕ್ಕ, ಆಮೇಲೆ ಕೋಲ್ ತಕೊಳ್ತಾರೆ ಹೊರಗಡೆಯಿಂದ, ಅಲ್ಲಿ ಕೋಲ್ ಸಿಗುತ್ತೆ, ಅದನ್ನ ಈ ತರದ ಒಡೆಯಕ್ಕೆ ಬರುವಾಗ ನಾವೆಲ್ಲಾದ್ರೂ ಬಚ್ಚಿಟ್ಕೊಳ್ಳೋದು, ಆಮೇಲೆ ಸಿಕ್ಕಿದ್ರೆ ನಮ್ಮನ್ನ ಹೊಡಿತಾರೆ.
1: ಓಹೋಹೋ, ಅದು ಹೈಡ್ ಅಂಡ್ ಸೀಕ್ ತರಾನೇನ ಆಟ ಅಂದ್ರೆ? ಟೀಚರ್ ಆಟ ಅಂದ್ರೂ ಸಹ ಆಮೇಲೆ ಹೊಡಿಯೋದಾ ನಿಮ್ಗೆ ಸಿಕ್ಕಿದ್ರೆ? ಸಿಕ್ಕದೆ ಹೋದ್ರೆ?
0: ಸಿಕ್ಕಿದ್ರೆ ಹೋದ್ರೆ ನಾವು ಕಲ್ತಕೊಳ್ಳೋದು, ಆಮೇಲೆ ಕಲ್ತಕೊಂಡು ನಾವು ಸಹ ಬಚ್ಚಿಡ, ಅದನ್ನು ಸಹ ಬಚ್ಚಿಡ್ಬೇಕು.
1: ಓಹೋಹೋ, ಆಮೇಲೆ ಇನ್ನೊಂದ್ಸತಿ ನೀನ್ ಟೀಚರ್ ಆಗದ? ಎಷ್ಟ್ ಜನ ಇದ್ರ ಅಕ್ಕಪಕ್ಕ ಮನೇಲೆಲ್ಲ? ಮಕ್ಕಳಿದಾರ, ಫ್ರೆಂಡ್ಸ್ ಇದಾರ ನಿಂಗೆ ಪಕ್ಕದ ಮನೇಲೆಲ್ಲ?
0: ಒಂದಿದ್ದಾರೆ.
1: ಒಬ್ಬರು ಇದಾರ? ಏನ್ ಹೆಸರು?
0: ನೈನಿಕ್ ಅಂತ.
1: ಎಷ್ಟನೇ ಕ್ಲಾಸ್?
0: ಅವರು ಥರ್ಡ್ ಸ್ಟ್ಯಾಂಡರ್ಡ್. ಅಕ್ಕನ ಫ್ರೆಂಡ್.
1: ಓ,
0: ಆಮೇಲೆ ನನಗೆ ಒಂದು ಚಿಕ್ಕ ಅಣ್ಣ ಇದ್ದಾರೆ, ಆ ಅಣ್ಣ ಸಹ ಆಟ ಆಡ್ತಾರೆ, ಮತ್ತೆ ತಮ್ಮ ಸಹ ಆಟ ಆಡಕ್ಕೆ ಬರ್ತಾನೆ, ಅವ್ರ ತಮ್ಮ ಸಹ ಆಟ ಆಡಕ್ಕೆ ಬರ್ತಾರೆ.
1: ಅವರೆಲ್ಲ ಎಲ್ಲಿರ್ತಾರೆ?
0: ನನ್ನ ಚಿಕ್ಕಣ್ಣ ಬೇರೆ ಮನೆಯಲ್ಲಿ, ನೈನಿಕ ಅಕ್ಕ ನಮ್ಮ ಮನೆಯಿಂದ ಕೆಳಗಡೆ ಹೋದ್ರೆ ಸಿಗುತ್ತೆ.
1: ಚಿಕ್ಕಣ್ಣ ಬೇರೆ ಮನೆಯಲ್ಲಿ ಅಂದ್ರೆ ಅವನ್ ಯಾವ ಸ್ಕೂಲ್? ಬೇರೆ ಊರಲ್ಲಿಯ?
0: ಅವ್ರ ಮನೆ ಬಿಳಗುಂದ.
1: ಬಿಳಗುಂದ? ಅಂದ್ರೆ ನಿಂದು ನೆಂಟ್ರು. ಯಾವ ಕ್ಲಾಸ್ ಅವನು?
0: ಅವನು ಥರ್ಡ್.
1: ಥರ್ಡ್ ಸ್ಟ್ಯಾಂಡರ್ಡಾ? ಅವನ್ ಚಿಕ್ಕಣ್ಣ. ದೊಡ್ಡ ಅಣ್ಣ?
0: ದೊಡ್ಡ ಅಣ್ಣ ಫಿಫ್ತ್.
1: ಅವನ ಹೆಸರೇನು?
0: ಪ್ರಣವ್.
1: ಅವರಿಬ್ರು ಒಟ್ಟಿಗೆ ಬರ್ತಾರ ಬರುವಾಗ?
0: ಇಲ್ಲ.
1: ಇಲ್ವಾ? ಮತ್ತೆ
0: ಪ್ರಣವನ್ನ ಮಡಿಕೇರಿಯಲ್ಲಿರೋದು, ನೈನಿಕ ಅಕ್ಕ ಅಜ್ಜಿ ಮನೆಯಲ್ಲಿರೋದು.
1: ಓ,
0: ಮನೆಗೆ ಹೋಗುವಾಗ ಆಟ ಆಡೋದು.
1: ಓ, ನೀವು
0: ನಮ್ಮ ಮನೆಯಲ್ಲಿ ಮಣ್ಣಿಲ್ಲ.
1: ಓ, ಅಜ್ಜಿ ಮನೆಯಲ್ಲಿ ಮಣ್ಣಾಟ ಆಡೋದಾ? ಓ, ಮತ್ತೆ ಬೇರೆ ಬೇರೆ ಏನೇ ಆಟ ಆಡ್ತೀಯ ಅಲ್ಲಿ? ಹಣ್ಣು ತೋಟ ಹಂಗೆಲ್ಲ ಇದೆಯಾ ಅಜ್ಜಿ ಮನೆಯಲ್ಲಿ?
0: ಹಣ್ಣಿದೆ.
1: ಯಾವ್ಯಾವ ಹಣ್ಣಿದೆ?
0: ಚಿಕ್ಕದೊಂದು ರೌಂಡ್ ಆಗಿ.
1: ಚಿಕ್ಕದು ಯಾವ್ದಪ್ಪ ರೌಂಡ್?

0: ಒಂದು
1: ರೆಡ್ ಕಲರ್ದು ಚಿಕ್ಕದ ಯಾವುದು? ಟೊಮೆಟೊ
0: ಅಲ್ಲ,
1: ಮತ್ತೆ ಕಾಡು ಟೊಮೆಟೊ ಸಣ್ಣದಾಗಿರುತ್ತಲ್ಲ ಅದು,
0: ಅದಲ್ಲ,
1: ಚೆರ್ರಿ.
0: ಚೀಸ್ ಅಲ್ಲ,
1: ಮತ್ತೆ ಯಾವುದಪ್ಪ? ನಂಗೆ ಗೊತ್ತಾಗಲ್ಲ, ನೀನೇ ಹೇಳ್ಬಿಡು.
0: ಗಸಗಸೆ.
1: ಗಸಗಸೆ ಹಣ್ಣ? ಅದು ತಿಂತೀಯಾ? ತುಂಬ ಸಿಕ್ಕುತ್ತಾ?
0: ತುಂಬ ಸಿಗುತ್ತೆ, ಒಂದೊಂದು ಕೆಳಗೆ ಬಿದ್ದಾಗ ತೊಳೆದು ಬಿಟ್ಟು ತಿಂತೀವಿ. ಮರದಲ್ಲಿ ಇರೋದು ಅಜ್ಜಿ ಬಂದು ಕಿತ್ಕೊಡ್ತಾರೆ.
1: ಓ, ತುಂಬಾ ರುಚಿಯಾಗಿರುತ್ತ ಅದು?
0: ತುಂಬಾ ಸ್ವೀಟ್ ಇರುತ್ತೆ.
1: ಹೌದಾ? ಇಡೀ ವರ್ಷ ಸಿಕ್ಕುತ್ತ ಅದು?
0: ಸಿಕ್ಕುತ್ತೆ,
1: ಯಾವಾಗ್ಲೂ ಸಿಕ್ಕುತ್ತಾ? ನೀನ್ ಹೋದಾಗೆಲ್ಲ ಸಿಕ್ಕುತ್ತೆ.
0: ಹೋದಾಗ ಅಜ್ಜಿ ಇಟ್ಟಿರ್ತಾರೆ ಪರದಿಂದ ಕಿತ್ಕೊಂಡು, ಆಮೇಲೆ ಬರುವಾಗ ಎಲ್ಲರಿಗೆ ಶೇರ್ ಶೇರ್ ಮಾಡಿ ಕೊಡ್ತಾರೆ.
1: ಓ, ನೀನ್ ಇಲ್ಲಿ ಬಂದು ಕೂಡ ನಿನ್ ಫ್ರೆಂಡ್ಸ್ಗೆಲ್ಲ ಕೊಡ್ತೀಯಾ? ಬೇರೆ ಯಾವ ಯಾವ ಹಣ್ಣಿದೆ ಅಜ್ಜಿ ಮನೇಲಿ?
0: ಮಾವಿನಕಾಯಿ, ಸೀಬೆಕಾಯಿ, ನೆಲ್ಲಿಕಾಯಿ.
1: ಓಹೋ, ಹಾ, ನೆಲ್ಲಿಕಾಯಿ ಉಪ್ಪಿಗೆ ಹಾಕಿ ತಿನ್ನೋದಾ?
0: ಉಪ್ಪಿನಕಾಯಿ ಮತ್ತೆ ಮಾವಿನಕಾಯಿ ಸತೆ.
1: ಓ, ಮಾವಿನಕಾಯಿ ಉಪ್ಪಿನಕಾಯಿ, ಅದು ಸಹ ನೀನೇ ಮಾಡ್ತೀಯ? ಮತ್ತೆ
0: ಇಲ್ಲ, ಅಜ್ಜಿ ಮಾಡ್ತಾರೆ,
1: ಅಜ್ಜಿ
0: ಮುತ್ತಜ್ಜಿ
1: ಮಾಡ್ತಾರೆ
0: ಮಾಡ್ತಾರೆ.
1: ಅಲ್ಲ,
0: ಆವಾಗ ನಾನು ಚೂರು ಪಾತ್ರೆ ಬೇಕಾಗಿರುವಾಗ ನಾನು ಕೊಡ್ತೀನಿ.
1: ಎಲ್ಲಿಂದ ಕೊಡ್ತೀಯ ನೀನು?
0: ನಾನು ಮನೆಯಲ್ಲಿ ಪ್ಲೇಟ್ ಇರುತ್ತೆ, ಅದು ಕೊಡ್ತೀನಿ.
1: ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅಲ್ಲಿದೆ ಪ್ಲೇಟ್ ತಕೊಂಡ್ ಬರ್ತೀಯ ಪುಟ್ಟ ಅಂತ ಅಜ್ಜಿ ಕೇಳಿದಾಗ ನೀನ್ ತಕೊಂಡು ಹೋಗಿ ಕೊಡ್ತೀಯಾ? ಮುತ್ತಜ್ಜಿ ಏನಂತ ಮಾತಾಡ್ತಾರೆ ನಿನ್ನ?
0: ನನ್ನ ಚೂರು ಆಟ ಆಡ್ತಾರೆ, ಮತ್ತೆ ಹೊರಗೆ ಹೋಗಿ ಆಟ ಆಡ್ತಾರೆ, ಆ ಥರ ಎಲ್ಲ ಬರ್ತಾರೆ.
1: ಮುತ್ತಜ್ಜಿ ಅಂದ್ರೆ ಅಮ್ಮಂದು ಅಜ್ಜಿನ?
0: ಅಮ್ಮಂದು ಅಮ್ಮಂದು ಅಮ್ಮ.
1: ಅದೇ, ಅಮ್ಮಂದು ಅಜ್ಜಿ, ನಿಂದು ಮುತ್ತಜ್ಜಿ ಅಲ್ವಾ? ಅಜ್ಜಿ ಇಷ್ಟನ, ಮುತ್ತಜ್ಜಿ ಇಷ್ಟನ?
0: ಎಲ್ಲರಿಷ್ಟ.
1: ಎಲ್ಲರ ಇಷ್ಟನ? ಏನಂತ ಕರೀತಾರೆ ನಿನ್ನ?
0: ನನ್ನ
1: ವೈಶಾಲಿ ಅಂತ ಕರೀತಾರ? ಕುಣಿಮೋಳು ಪುಟ್ಟ ಅಂತಾನೆ ಕರೀತಾರ? ಹಿಂಗ ಅದಕ್ಕೆ ರಜಾ ಬಂದಾಗೆಲ್ಲ ಅಲ್ಲಿ ಹೋಗಕ್ ಇಷ್ಟ ಆಗುತ್ತೆ. ತುಂಬಾ ದಿನ ಇರ್ತೀಯ? ಅಮ್ಮನೂ ಇರ್ಬೇಕಾ ಅಥವಾ ಅಮ್ಮನ ಬಿಟ್ಟು ಹೋಗ್ತೀಯ ನೀನು?
0: ಅಮ್ಮನ ಬಿಟ್ಟು ಹೋಗ್ತೀನಿ.
1: ಓ, ನೀನು ಒಬ್ಳೆ ಇರ್ತೀಯ ಅಮ್ಮನ ಬಿಟ್ಟು? ಹಾಗಾರೆ ಅಕ್ಕ ಸೇರ್ತಾಳ?
0: ಅಕ್ಕ ಒಂದೊಂದ್ಸತಿರ್ತಾಳೆ ಮತ್ತೆ ಹೋಗ್ತಾಳೆ.
1: ಓ,
0: ಅಮ್ಮನ ಜೊತೆ ಬೇಕು ಅಂತ ಹೋಗ್ತಾಳೆ.
1: ಅಮ್ಮ ಜೊತೆ ಬೇಕು ಅಂತ ಹೇಳ್ಬಿಟ್ಟು ಅವಳು ಬಂದ್ಬಿಡ್ತಾಳೆ ಅಮ್ಮನ ಜೊತೆ. ನೀನು ಅಜ್ಜಿ ಮನೇಲಿ ಇರ್ತೀಯ, ಖುಷಿ ಆಗ್ತದ ನಿಂಗೆ. ಮಡಿಕೇರಿ ಇಷ್ಟನ, ಅಜ್ಜಿ ಮನೆ ಇಷ್ಟನ ನಿಂಗೆ?
0: ಎರಡು ಇಷ್ಟ.
1: ಎರಡು ಇಷ್ಟನ? ಸ್ಕೂಲ್ ಇಷ್ಟನ, ಮನೆ ಇಷ್ಟನ ನಿಂಗೆ? ಎರಡು ಇಷ್ಟನ. ಮತ್ತೆ ಯಾಕೆ ಅಷ್ಟೊಂದು ಯೋಚಿಸ್ತೆ? ಹೋಮ್ವರ್ಕ್ ಮಾಡೋದು ಇಷ್ಟನ, ಟಿವಿ ನೋಡೋದು ಇಷ್ಟನ?
0: ಹೋಮ್ವರ್ಕ್ ಮಾಡೋದು.
1: ಹೋಮ್ವರ್ಕ್ ಮಾಡೋದು ಇಷ್ಟನ? ಟಿವಿ ನೋಡ್ತೀಯ?
0: ಟಿವಿ ನೋಡ್ತೀನಿ.
1: ಟಿವಿಲಿ ಯಾವ ಪ್ರೋಗ್ರಾಮ್ ನೋಡ್ತೀಯ?
0: ಟಿವಿಯಲ್ಲಿ ಪೇಪರ್ ಪಿಗ್ ಮತ್ತೆ ಲಿಟಲ್ ಕೃಷ್ಣ ನೋಡ್ತೀನಿ.
1: ಯಾವ ಕೃಷ್ಣನ್ ಸ್ಟೋರಿ ಗೊತ್ತಾಗರೆ? ಒಂಚೂರು ಚೂರು
0: ಚೂರು ಚೂರು ಗೊತ್ತು
1: ಹೇಳಿ ನೋಡೋಣ.
0: ದೊಡ್ಡ ಹಾವಿರುತ್ತೆ, ಆ ದೊಡ್ಡ ಹಾವನ್ನ ಸಾಯಿಸ್ತದೆ ಕೃಷ್ಣ.
1: ಓ, ಕಾಳಿಂಗ ಮರ್ದನ ಅಂತ ಅದಕ್ಕೆ ಹೆಸರು ಬಂತ ಅವನ್ಗೆ. ಕಾಳಿಂಗ ಸರ್ಪನ ಕೊಲ್ತಾನಲ್ವ ಅವನು.
0: ಮತ್ತೆ ಇನ್ನೊಂದು ಹಾವು ಇದು ಎಂತ ಹೇಳೋದು, ವಾಟರ್ ಅಲ್ಲಿ ಇರುತ್ತೆ, ಅದು ಬರುತ್ತೆ, ಆಮೇಲೆ ಕೃಷ್ಣನ್ ಕಾಲ್ ತಲೆ ಮೇಲೆ ಇರುತ್ತಾ, ಅದ್ರದ್ದು ಚೂರು ಮಾರ್ಕ್ ಇರುತ್ತೆ ಅದ್ರ ತಲೆಯಲ್ಲಿ.
1: ಕೃಷ್ಣ ಹಾವಿಂದು ಹೆಡೆ ಮೇಲೆ ನಿಂತು ಡಾನ್ಸ್ ಮಾಡ್ತಾನೆ. ಓ, ಅದೆಲ್ಲ ನೋಡ್ತೀಯಾ? ಮತ್ತೆ ಇನ್ನೊಂದು ಯಾವ್ದು ನೋಡೋದು ಅಂತ ಹೇಳ್ದೆ?
0: ಪೇಪರ್ ಪಿಗ್.
1: ಅದು ಕಾರ್ಟೂನಾ? ಚೆನ್ನಾಗಿರುತ್ತಾ? ಎಷ್ಟೊತ್ತು ನೋಡ್ತೀಯ ಟಿವಿ?
0: ನಾನು
1: ಒನ್ ಮಿನಿಟ್ ಒನ್ ಅವರ್ ಎವ್ರಿ ಡೇ ಒನ್ ಅವರ್ ನೋಡ್ತೀಯಾ?
0: ಆಮೇಲೆ ಟಿವಿ ಆಫ್ ಮಾಡಿ ಓದುತ್ತೀನಿ, ಆಮೇಲೆ ಬರೀತೀನಿ, ಆಮೇಲೆ ಅಮ್ಮನಲ್ಲಿ ಡ್ರಾಯಿಂಗ್ ಮಾಡ್ತೀವಿ.
1: ಎಂತಕ್ಕೆ ಜಾಯಿನ್ ಮಾಡ್ತೀಯ ಅಮ್ಮನ?
0: ಡ್ರಾಯಿಂಗ್ ಮಾಡ.
1: ಡ್ರಾಯಿಂಗ್? ಅಮ್ಮನ ಡ್ರಾಯಿಂಗ್ ಮಾಡ್ತೀಯ?
0: ಆಮೇಲೆ ಕಲರ್ ಹಚ್ತೀವಿ.
1: ಓ, ಅಮ್ಮ ಹೇಗಿದ್ದಾರೆ ಆತರ ಅಮ್ಮನ ಬಿಡಿಸ್ತೀಯಾ? ಪರವಾಗಿಲ್ವೇ. ಅಂದ್ರೆ ಡ್ರಾಯಿಂಗ್ ಸ್ಕೂಲ್ಗೆ ಕಳಿಸ್ತಾರ ನಿನ್ನ?
0: ಕಳಿಸ್ತಾರೆ, ವರ್ಷ ವರ್ಷ ಹೋಗ್ತೀವಿ.
1: ಅಂದ್ರೆ ಸಮ್ಮರ್ ಕ್ಯಾಂಪ್ ಇದ್ದಾಗ ಹೋಗೋದಾ? ಮತ್ ನೀ ಹೆಂಗೆ ಡ್ರಾಯಿಂಗ್ ಕಲ್ತಿದ್ದು ಅಮ್ಮನೆಲ್ಲ ಬಿಡಿಸುವಷ್ಟು? ಏನೆಲ್ಲ ಬಿಡಿಸ್ತೀಯ? ಅಮ್ಮನ ಬಿಡಿಸ್ತೀಯಾ?
0: ಅಮ್ಮನ, ಅಪ್ಪನ, ಅಜ್ಜಿನ, ಎಲ್ಲರನ್ನ ಬಿಡಿಸ್ತೀನಿ.
1: ಓಹೋ, ನನ್ಗೆ ಇನ್ನೊಂದ್ಸತಿ ಬಂದಾಗ ಅದಕ್ಕೆ ಕಲರ್ ಹಾಕಿ ಫ್ರೇಮ್ ಹಾಕಿ ತಂದು ತೋರಿಸು, ಆಯ್ತಾ? ತೋರಿಸ್ತೀಯಾ? ಈಗ ನೀ ಎಲ್ಲಿ ಬಂದಿದ್ಯಾ?
0: ನಾನು ಆಕಾಶವಾಣಿ.
1: ಯಾಕೆ ಬಂದಿದ್ಯಾ?
0: ನಾನು ಮಾತಾಡಕ್ತೀನಿ.
1: ಹೌದಾ? ಖುಷಿ ಆಯ್ತಾ ಇಲ್ಲಿ ಬಂದಿದ್ದು? ಇನ್ನೊಂದು ಕತೆ ಹೇಳ್ತೀಯಾ?
0: ಕತೆ ಹೇಳ್ತೀನಿ.
1: ಹೇಳು.
0: ಒಂದು ಮೊಳ್ಳೆ ಇರುತ್ತೆ, ಅದರ ಮೂಗಲ್ಲಿ ಸೊಳ್ಳೆ ಕುಣಿತ ಇರುತ್ತೆ. ಅವಾಗ ಮೊಳ್ಳ ಈ ತರ ಮಾಡುವಾಗ ಸೊಳ್ಳೆ
1: ಈ ತರ ಅಂತ ಹೇಳಿದ್ರೆ, ಈಗ ಬೇರೆ ಪುಟಾಣಿಗಳು ಕತೆ ಕೇಳ್ತಾ ಇರ್ತಾರಲ್ಲ, ಅವ್ರಿಗೆ ಕಾಣಲ್ಲ. ಅವಾಗ ನೀನ್ ಹೆಂಗ್ ಹೇಳ್ಬೇಕು? ಕೈನ ಹಿಂಗ್ ಹೊಡಿಯಕ್ಕೆ ಅಂತ ಟ್ರೈ ಮಾಡುತ್ತೆ ಅಲ್ವಾ?
0: ಅವಾಗ ಹಾಯ್.

0: ಹೋಗುತ್ತೆ. ಆಮೇಲೆ ಮೊಲದ ಅಮ್ಮನಿಗೆ ಮತ್ತೆ ಅಪ್ಪನಿಗೆ ಮತ್ತೆ ಮೊಲದಿಗೆ ಖುಷಿಯಾಗಿ ಬಿಟ್ಟು ಅದು ಡ್ಯಾನ್ಸ್ ಮಾಡುತ್ತೆ. ಆ ಥರ ಹೇಳ್ಕೊಟ್ಟಿ.
1: ಅಷ್ಟೇ ಕತೆನಾ? ಯಾರು ಹೇಳ್ಕೊಟ್ಟಿದ್ದು ಇದು ಕತೆ? ಟೀಚರ್ ಹೇಳ್ಕೊಟ್ಟಿದ್ದ? ಓ ಚೆನ್ನಾಗಿದೆ. ಮತ್ತೆ ಬೇರೆ ಏನು ಹೇಳ್ತೀಯ?
0: ಬೇರೆ ಗೊತ್ತಿಲ್ಲ.
1: ಇನ್ನೊಂದು ಹಾಡು ಹೇಳು.
0: ಇನ್ನೊಂದು ಬಾಣದಾರಿ.
1: ಬಾಣದಾರಿಯಲ್ಲಿ ಹೇಳ್ತೀಯ?
0: ಬಾಣದಾರಿಯಲ್ಲಿ ಸೂರ್ಯ ಜಾರಿ ಓದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂತ ನೋಡು ಎಷ್ಟು ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.
1: ಮತ್ತೆ
0: ಗೊತ್ತಿಲ್ಲ.
1: ನೀನಾಡೋ ಮತ್ತೆ. ಅಷ್ಟೇನಾ? ಹೌದಾ? ಅಷ್ಟೇ ಕಲ್ತಿರೋದ ನೀನು? ಮುಂದೆ ಹೇಳಲ್ವಾ?
0: ಮುಂದೆ ಗೊತ್ತಿಲ್ಲ.
1: ನನಗೆ ಬಂದಾಗ ಪೂರ್ತಿ ಕಲ್ತ್ಕೊಂಬಾ. ಬೇರೆ ಟೈಮಲ್ಲಿ ಏನು ಮಾಡ್ತಿರ್ತೀಯ ನೀನು? ಡ್ರಾಯಿಂಗ್ ಮಾಡ್ತೀಯ?
0: ಹಾಡು ಹೇಳ್ತೀರಿ ಮತ್ತೆ ಕತೆ ಹೇಳ್ತೀರಿ.
1: ಹಾಂ, ಕತೆ ಹೇಳ್ದೆ ಈಗ, ಒಂದು ಹಾಡು ಹೇಳ್ದೆ, ಮತ್ತೇನೇನು ಹೇಳ್ತೀಯ?
0: ಇದು ಮರದಲ್ಲಿ ಕೋತಿ ಪಕ್ಷಿ ಹಿಡಿಯಕ್ಕೆ ನೋಡುತ್ತೆ. ಅವಾಗ ಕೋತಿ ಕೆಳಗೆ ಬೀಳುವಾಗ ಪಕ್ಷಿ ಕೋತಿರ ಹಿಡಿದು ಬಿಟ್ಟು ತಿನ್ನುತ್ತೆ.
1: ಇದೇನೋ ಸುಳ್ಳು ಸುಳ್ಳು, ನೀನೇ ಕತೆ ಹೇಳ್ತಾ ಇರೋದ ಅಂತ ಇದು ಕ್ರಿಯೇಟ್ ಮಾಡಿಕೊಂಡು. ನಂಗೇನೋ ಡೌಟು, ಈ ಥರ ಕತೆ ನಾನು ಎಲ್ಲೂ ಕೇಳಿಲ್ವಲ್ಲ.
0: ಟೀಚರ್ ಹೇಳ್ಕೊಟ್ಟು.
1: ಏ, ಯಾವ ಟೀಚರ್ ಅದು ಹೇಳ್ಕೊಟ್ಟಿದ್ದು ಹಿಂಗೆ?
0: ವನಿತಾ ಮ್ಯಾಮ್.
1: ಸುಳ್ಳು.
0: ನಿಜ.
1: ವನಿತಾ ಮ್ಯಾಮ್ ಕೂಡ ಹೇಳ್ತಾ ಇರ್ತಾರೆ ಪ್ರೋಗ್ರಾಮ್. ಆಗ ನಾನು ಹೇಳ್ಕೊಟ್ಟೆ ಇಲ್ಲಲ್ಲ ಈ ಥರ ಕತೆ. ವೈಶಾಲಿಗೆ ಹೇಗೆ ಗೊತ್ತಾಯ್ತು ಈ ಕತೆ ಎಲ್ಲಿಂದ ಹೇಳಿದ್ಲು ಅಂತ? ಅವ್ರು ನಾಳೆ ಬಂದು ಕೇಳಿದ್ರೆ ಏನು ಹೇಳಿ?
0: ಗೊತ್ತಿಲ್ಲ.
1: ಗೊತ್ತಿಲ್ಲ. ಮತ್ತೆ ಎಲ್ಲಿಂದ ಅವಳು ಕತೆ ಹೇಳಿದ್ಲು ಅಂತ ಕೇಳಲ?
0: ಟಿವಿ ನೋಡುವಾಗ ವನಿತಾ ಮ್ಯಾಮ್ ಕಲ್ಸ್ಕೊಟ್ಟಿರು. ಸ್ಕೂಲಲ್ಲಿ ಟಿವಿ ನೋಡುವಾಗ ಕಲ್ಸ್.
1: ಸ್ಕೂಲಲ್ಲೂ ಟಿವಿ ಇರುತ್ತಾ?
0: ಮತ್ತೆ ಅಲ್ಲಿ ಸ್ಕೂಲ್ ಅಲ್ಲಿ ಪಾರ್ಕ್ ಇದೆ.
1: ಹಾ, ಹೌದಾ?
0: ಅಲ್ಲಿ ಜಾರ್ಬಂಡಿಯಲ್ಲಿ ಎಲ್ಲ ಆಟ ಆಡ್ಬೋದು.
1: ನಿಂಗೆ ಇಷ್ಟ ಆಗುತ್ತಾ ಸ್ಕೂಲಲ್ಲಿ? ಮತ್ತೆ ಬೇರೆ ಯಾವ್ದ್ಯಾವ್ದು ಆಟ ಇದೆ ಅಲ್ಲಿ?
0: ಆಮೇಲೆ ಒಂದು ಕೂತ್ ಬಿಟ್ಟು ತಿರ್ಗೋದು ಆಟ ಇದೆ,
1: ಮೆರಿಗೋ ರೌಂಡ್.
0: ನನ್ನ ಮೇಲೆ ನನ್ನ ಫ್ರೆಂಡ್ ಕೂರ್ತಾಳೆ.
1: ಹೌದಾ?
0: ಅಷ್ಟೊಂದು ಜನ ಕೂರಕ್ಕಾಗಲ್ಲ, ಅದಕ್ಕೆ ಎಲ್ಲರೂ ಸೇರ್ಬಿಟ್ಟು ನಮ್ಮ ಎಲ್ಲಾರ್ದ ಮೇಲೆ ಕೂತ್ಬಿಡ್ತಾರೆ.
1: ನಿಂಗೆ ಭಾರ ಆಗಲ್ವಾಗ?
0: ಇಲ್ಲ.
1: ಮತ್ತಿನ್ನೇನು ಆಡ್ತೀರಾ ಸ್ಕೂಲಲ್ಲಿ?
0: ಸ್ಕೂಲಲ್ಲಿ ಜಾರ್ಬಂಡಿ ಆಟ ಆಡ್ತೀವಿ.
1: ಮತ್ತೆ?
0: ಮತ್ತೆ ಉಯ್ಯಾಲೆ ಆಟ ಆಡ್ತೀವಿ.
1: ಗೇಮ್ಸ್ ಪೀರಿಯಡ್ ಇರುತ್ತಾ ನಿಮಗೆ?
0: ಇಲ್ಲ, ಒಂದೊಂದು ಸತಿ.
1: ಒಂದೊಂದು ಸತಿ? ವಾರಕ್ಕೊಂದು, ಎರಡು ದಿನ, ಮೂರು ದಿನ ಹಂಗಿರುತ್ತಾ? ಮತ್ತೆ ಬೇರೆ ಏನು ಹೇಳ್ಕೊಡ್ತಾರೆ?
0: ಬೇರೆ ಮ್ಯಾಮ್ ಇದು ಹೇಳ್ಕೊಡ್ತಾರೆ.
1: ಯಾವುದು?
0: ಹಾಡು.
1: ಯಾವುದು?
0: ಟ್ವಿಂಕಲ್ ಟ್ವಿಂಕಲ್ ಇಷ್ಟ.
1: ಹೌದಾ? ಹೇಳಿ ನೋಡೋಣ.

0: could be that I will know is a winking at me.
1: ಓ ಚೆನ್ನಾಗಿತ್ತು, ಗುಡ್ ಗುಡ್ ಗುಡ್. ನಂಬರ್ಸ್ ಎಷ್ಟರವರೆಗೆ ಗೊತ್ತು ನಿಮಗೆ?
0: ಅದಕ್ಕೆ 100 ತನಕ.
1: 1 ಇಂದ 100 ತನಕ ಗೊತ್ತಾ? ಅಂದರೆ ಸ್ಪೆಲ್ಲಿಂಗ್ ಅಲ್ಲಿಯಾ ನಂಬರ್ಸ್ ಅಲ್ಲಿಯಾ?
0: ನಂಬರ್ಸ್ ಅಲ್ಲಿ.
1: ಮತ್ತೆ ಸ್ಪೆಲ್ಲಿಂಗ್ ಅಲ್ಲಿ?
0: ಸ್ಪೆಲ್ಲಿಂಗ್ ಅಲ್ಲಿ 10, 20, 30, 40 ಆ ಥರ
1: ಹೇಳು.
0: ಓ ಎನ್ ಯು 1 ಟಿ ಡಬ್ಲ್ಯೂ 2 ಟಿ ಎಚ್ ಆರ್ ಇ 3 ಎಫ್ 4 ಯು ಆರ್ 4 ಎಫ್ ಐ ವಿ 5 ಎಸ್ ಐ ಎಕ್ಸ್ 6 ಎಸ್ ಸಿ ವಿ ಎನ್ 7 ಎ ಜಿ ಎಚ್ ಡಿ 8 ಎನ್ ಐ ಎನ್ ಇ 9 ಟಿ ಎನ್ 10 ಎಲ್ ವಿ ಎನ್ 11 ಟಿ ಡಬ್ಲ್ಯೂ ಎಲ್ ವಿ 2 ಟಿ ಎಚ್ ಐ ಆರ್ ಟಿ ಇ ಎನ್ 13 ಎಫ್ 4 ಯು ಆರ್ ಟಿ ಇ ಎನ್ 14 ಎಫ್ ಐ ಎಫ್ ಟಿ ಇ ಎನ್ 15 ಎಸ್ ಐ ಎಕ್ಸ್ ಟಿ ಇ ಎನ್ 16 ಎಸ್ ಸಿ ವಿ ಎನ್ ಟಿ ಇ ಎನ್ 17 ಎ ಜಿ ಎಚ್ ಟಿ 8 ಎ ಐ ಜಿ ಎಚ್ ಟಿ E N 18 N I N E T E N 19 T W E N T Y 20.
1: Very good. You got 1 ಇಂದ 20 ತನಕ ಹೇಳ್ದೆ. ಆಮೇಲೆ 13 ಗೊತ್ತಾ ನಿಮಗೆ?
0: ಫಸ್ಟ್ ಟಿ ಎನ್ 10 ಟಿ ಡಬ್ಲ್ಯೂ ಎನ್ ಟಿ ವೈ ಆ 20 ಟಿ ಎಚ್ ಐ ಎನ್ ಟಿ ವೈ 30 ಎಫ್ ಓ ಯು ಆರ್ ಟಿ ವೈ 40 ಎಫ್ ಐ ಎಫ್ ಟಿ ವೈ 50 ಎಸ್ ಐ ಎಕ್ಸ್ ಟಿ ವೈ 60 ಎಸ್ ಸಿ ವಿ ಎನ್ ಟಿ ವೈ 70 ಎ ಐ ಜಿ ಎಕ್ಸ್ ಟಿ ವೈ 80 ಎನ್ ಐ ಎನ್ ಇ ಟಿ ವೈ 90 ಹಚ್ಚು ಅಂಡಿ ಆರಿದೆ 100.
1: ಆಗ ನಿಮಗೆ 1 to 100 ಎಲ್ಲ ನಂಬರ್ಸ್ ಗೊತ್ತು.
0: 10 to 100 ಗೊತ್ತು.
1: ಹ್ಞೂ, ನಂಬರ್ಸು ಗೊತ್ತು, ಸ್ಪೆಲ್ಲಿಂಗ್ಸು ಗೊತ್ತು. ವೆರಿ ಗುಡ್, ವೆರಿ ಗುಡ್. ಯಾರು ಹೇಳ್ಕೊಟ್ಟಿದ್ದೀರಲ್ಲ ನಿಮಗೆ?
0: ಟೀಚರ್.
1: ಟೀಚರ್ ಹೇಳ್ಕೊಟ್ಟಿದ್ದ? ಆಯಿ ಎಲ್ಲ ಗೊತ್ತಾ?
0: ಆಯಿ ಗೊತ್ತು.
1: ಹಾಂ.
0: ಆ ಇ ಊರು ಎ ಎ ಐ ಓ ಅಪ್ಪ ಹ ಕ ಕ ಗ ಗ ಚ ಚ ಚ ಚ ಚ ಟ ಟ ಡ ಡ ಡ ತ ತ ದ ದ ದ

0: ಪದ್ಮ ಯಾರಳ ಅವ ಶಾಶ ಸಹಳ.
1: ವಾ, ಕನ್ನಡದ ರೈಮ್ ಹೇಳು ಒಂದು.
0: ಅದೀಸಿ
1: ಹೇಳು, ಹೇಳಿ ನೋಡೋಣ.
0: ಜಾರ್ಬಂಡಿ ಆಟ ಮಸ್ತ್ ಮಜಾ ಆಟ, ಜಾರಿ ಬಿದ್ದ ರಾವಣ ಹಲ್ಲು ಬಿದ್ದ ನಕ್ಕಳು.
1: ವಾವ್, ನಿಂಗೆ ಇಷ್ಟ ಆಯ್ತಾ ಆಕಾಶವಾಣಿಗೆ ಬಂದಿದ್ದು? ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ್ಮೇಲೆ ಇನ್ನು ಜಾಸ್ತಿ ಕಲ್ತ್ಕೊಂಡ್ ಬಾ.
0: ಅಕ್ಕನಸ ಕರ್ಕೊಂಡು ಬರ್ತೀನಿ.
1: ಅಕ್ಕನಸ ಕರ್ಕೊಂಡು ಬರ್ತೀಯಾ? ಆಯ್ತು, ಕರ್ಕೊಂಡ್ ಬಾ. ಖುಷಿ ಆಯ್ತು ನೀನ್ ಮಾತಾಡಿದ್ದು ಕೇಳಿ.
0: ಥ್ಯಾಂಕ್ ಯು,
1: ಬಾಯ್
0: ಬಾಯ್. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು.

0: ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಶುಭ ಸಮಯ.
1: ಭಾಗವಹಿಸಿದ ಬಾಲ ಪ್ರತಿಭೆ
2: ವೈಶಾಲಿ ಜಿಪಿ,
0: ಪ್ರಸ್ತುತಿ ಮಮತಾ ಶಾಸ್ತ್ರಿ, ನಿರ್ವಹಣೆ ಎಂ ಶಕುಂತಲಾ.
3: ಚಿನ್ನರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೆ, ಈ ಚಿಣ್ಣರ ಲೋಕ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 4 ಗಂಟೆಗೆ. ಈ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಸಬ್ಬೀರ್ ಕ್ವಾದ್ರಿ ಅವರಿಂದ ಸಾರಂಗಿ ವಾದನ ಕೇಳುವಿರಿ. 12:05 ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಗೃಹಿಣಿ ಸುಚೇತ ತಿರುಮಲೇಶ್ವರ ಹೆಗ್ಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ನಂತರ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ರಾಜಲಕ್ಷ್ಮಿ ಸಿಬಟ್ ಅವರಿಂದ ಸುರಚಿತ ಕವನ ವಾಚನ ಪ್ರಸಾರವಾಗಲಿದೆ.
1: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

0: ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಅರಣ್ಯ ಸಂಪತ್ತು ನಮ್ಮ ದೇಶದ ಸಂಪತ್ತು, ಇದು ಅಮೂಲ್ಯ ಸಂಪತ್ತು ಎಂದು ಪರಿಗಣಿಸಲ್ಪಟ್ಟಿದೆ. ಅರಣ್ಯವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ ಭವಿಷ್ಯದ ದಿನಗಳಲ್ಲಿ ಅರಣ್ಯ ನಾಶವಾದರೆ ಮನುಷ್ಯ ಪ್ರಾಣಿ ಸಂಕುಲ ಭೂಮಿಯ ಮೇಲೆ ಬದುಕಲು ಆಗುವುದಿಲ್ಲ. ಅಮ್ಮ, ಈಗ ಅರಣ್ಯ ಅಂದ್ರೆ ಕಾಡಲ್ವಾ? ಈಗ ನಾಶ ಮಾಡ್ತಿದ್ದಾರೆ, ಮುಂದೆ?
2: ಮಗಳೇ, ಏನಂತೆ? ನೀನ್ ಸರಿಯಾಗಿ ಓದಿಲ್ಲ ಕಣೆ.

0: ಕೊಡಿ ಇಲ್ಲಿ ಆ ಪುಸ್ತಕ, ನಾನನ್ನು ಓದಿ ಹೇಳ್ತೇನೆ ನೋಡು. ಅರಣ್ಯ ಸಂಪತ್ತು ನಮ್ಮ ದೇಶದ ಸಂಪತ್ತು, ಇದು ಅಮೂಲ್ಯ ಸಂಪತ್ತು ಎಂದು ಪರಿಗಣಿಸಲ್ಪಟ್ಟಿದೆ. ಅರಣ್ಯವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಭವಿಷ್ಯದ ದಿನಗಳಲ್ಲಿ ಅರಣ್ಯ ನಾಶವಾದರೆ ಮನುಷ್ಯ ಪ್ರಾಣಿ ಸಂಕುಲ ಭೂಮಿಯ ಮೇಲೆ ಬದುಕಲು ಆಗುವುದಿಲ್ಲ. ನೀನು ಏನಂದೆ ಅಮ್ಮ? ಅರಣ್ಯ ಅಂದ್ರೆ ಕಾಡು ಅಲ್ವಾ ಅಂದೆ ಅಲ್ಲ? ಹೌದು, ಅರಣ್ಯ ಅಂದ್ರೆ ಕಾಡು. ಮತ್ತೇನೆಂದೆ, ಅರಣ್ಯ ಇಲ್ಲ ಇದ್ರೆ ಮುಂದೆ ಏನು ಅಂತ ಪ್ರಶ್ನೆ ಮಾಡಿದೆಯಲ್ಲ? ಹೌದು ಮಗಳೇ, ಅರಣ್ಯ ಇಲ್ಲದಿದ್ರೆ ಕೇವಲ ನಾವು ಮನುಷ್ಯರಲ್ಲ, ಯಾವುದೇ ಜೀವ ಸಂಕುಲವು ಭೂಮಿ ಮೇಲೆ ಜೀವಿಸಲು ಸಾಧ್ಯವಿಲ್ಲ. ಇದನ್ನು ನಾವು ಅರಿತುಕೊಳ್ಳಬೇಕು, ಕಾಡನ್ನು ಉಳಿಸಬೇಕು. ಇದಕ್ಕೋಸ್ಕರ ನಿಮ್ಮಂತ ಮಕ್ಕಳು ಇದಕ್ಕೆ ಎಚ್ಚರಿಕೆ ತೆಗೆದುಕೊಂಡು ಗಿಡಗಳನ್ನು ನೆಡಬೇಕು, ಇರುವ ಸಂಪತ್ತನ್ನ ಆದಷ್ಟು ಉಳಿಸಿಕೊಳ್ಳೋಕೆ ನೋಡಬೇಕು. ಇನ್ನೊಂದು ವಿಚಾರ ಏನು ಮಗಳೇ ಗೊತ್ತಾ? ನೀನು ಗಮನ ಬಿಟ್ಟು ಓದುವುದನ್ನ ಕಲಿಬೇಕು. ಶಾಲೆಗೆ ಹೋಗ್ತೀಯಲ್ಲ, ಯಾತಕ್ಕೋಸ್ಕರ? ಚೆನ್ನಾಗಿ ಓದೋಕೆ ಕಲಿಬೇಕು, ಹಾಗೆ ಓದಿ ತಿಳ್ಕೊಳ್ಬೇಕು, ಹಾಗೆ ಮನನ ಮಾಡಿಕೊಳ್ಬೇಕು ಅಲ್ವಾ ಮಗಳೇ?
1: ಅರಣ್ಯ ಸಂಪತ್ತನ್ನ ಉಳಿಸುವುದು ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಅಲ್ಲವೇ? ಕಾಡಿದ್ದರೆ ನಾಡು, ನಾಡಿದ್ದರೆ ನಾವು, ನಾವಿದ್ದರೆ ಎಲ್ಲವೂ ಅಲ್ಲವೇ?
2: ಸಮಯ 9:42. ಮುಂದಿನ ಕಾರ್ಯಕ್ರಮ ಇದೀಗ. ಚಿತ್ರ ಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಂತೋಷ್ ಕೆಎನ್. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಾ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ ಅಂತ ಸುಭಾಷಿತ ಹೇಳುತ್ತೆ. ಸತ್ಯವನ್ನೇ ಹೇಳಬೇಕು, ಪ್ರಿಯವಾದುದನ್ನು ಹೇಳಬೇಕು, ಆದರೆ ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು, ಹಾಗೆ ಪ್ರಿಯವಾದ ಸುಳ್ಳನ್ನು ಹೇಳಬಾರ್ದು. ಹಾಗಂತ ಸುಳ್ಳನ್ನೇ ಹೇಳದೆ ಬದುಕಲಿಕ್ಕಾಗುತ್ತಾ? ಯಾವಾಗಲೂ ಸತ್ಯವನ್ನೇ ಹೇಳ್ತಾ ಹೋದರೆ ಈ ಸಮಾಜ ನಮ್ಮನ್ನು ಏನು ಮಾಡ್ಬೋದು? ಸುಳ್ಳನ್ನೇ ಹೇಳ್ತಾ ಬದುಕಿಬಿಟ್ರೆ ಅಂತಹ ವ್ಯಕ್ತಿಗೆ ಸಮಾಜ ಯಾವ ಸ್ಥಾನ ನೀಡ್ಬೋದು? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ನಾನಿಂದು ಈ ಸುಳ್ಳಿನ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ.

ಸುಳ್ಳು ಅಂತ ಯೋಚಿಸುವಾಗ ಅನೇಕ ರೀತಿಯ ಸುಳ್ಳು ಇದೆ. ಸಾಮಾನ್ಯ ಸುಳ್ಳು ಅಂತ ಒಂದಿದೆ. ಈ ಸುಳ್ಳು ಹೇಳಿದರೆ ಯಾರಿಗೂ ತೊಂದರೆ ಇಲ್ಲ. ಇಂಗ್ಲೀಷ್ನಲ್ಲಿ ಇದಕ್ಕೆ ವೈಟ್ ಲೈಸ್ ಅಂತ ಹೇಳ್ತಾರೆ. ಉದಾಹರಣೆಗೆ ದಾರಿಯಲ್ಲಿ ಯಾರಾದರೂ ಸಿಕ್ಕಿ ಊಟ ಆಯ್ತಾ ಅಂತ ಕೇಳ್ತಾರೆ ಅಂತ ಇರಲಿ, ನೀವು ಹಾಂ ಊಟ ಆಯಿತು ಅಂತ ಹೇಳಿಬಿಡ್ತೀರಿ. ಮಾತು ಅಲ್ಲಿಗೆ ಮುಗ್ದು ಹೋಗಿರುತ್ತೆ, ಅವರು ಆ ಕಡೆ ನೀವು ಈ ಕಡೆ. ಆದರೆ ನಿಜವಾಗಿ ನೀವು ಊಟ ಮಾಡದಿರೋದಿಲ್ಲ, ಆದರೆ ಹಾಗೆ ಹೇಳಿ ಅಂದರೆ ಅಭ್ಯಾಸ ಬಲದಿಂದ ಹೇಳಿಬಿಟ್ಟಿರ್ತೀವಿ. ಇದರಿಂದ ಯಾರಿಗಾದ್ರೂ ತೊಂದರೆ ಇದೆಯಾ? ಯಾರಿಗೂ ತೊಂದರೆ ಇಲ್ಲ. ಇನ್ನು ಕೆಲವೊಮ್ಮೆ ಅನಿವಾರ್ಯವಾಗಿ ಸುಳ್ಳನ್ನು ಹೇಳಬೇಕಾಗುತ್ತೆ. ಯಾವುದೋ ಒಂದು ಅನಾಹುತವನ್ನು ತಪ್ಪಿಸಲಿಕ್ಕೆ ಅಥವಾ ಇತರರಿಗೆ ಯಾಕೋ ಸುಮ್ಮನೆ ತೊಂದರೆ ಆಗೋದನ್ನು ತಪ್ಪಿಸಲಿಕ್ಕೆ ಹೇಳುವ ಚಿಕ್ಕ ಸುಳ್ಳುಗಳು. ಈ ಸುಳ್ಳನ್ನು ಹೇಳುವವರಿಗೂ ಅಥವಾ ಕೇಳಿದವರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಬಿಡಿ. ಈಗ ಉದಾಹರಣೆ ಹೇಳಿದ್ರೆ, ನಿಮ್ಮ ಮನೆ ಮಕ್ಕಳು ಯಾವುದೋ ಒಂದು ಸಣ್ಣ ವಸ್ತುವನ್ನು ಹಾಳು ಮಾಡಿರ್ತಾರೆ. ಆ ಮಗುವಿನ ಅಪ್ಪನೋ ಅಮ್ಮನೋ ಯಾರೋ ಸಿಟ್ಟಿನಿಂದ ಹೊಡೆಯಲು ಬಂದಾಗ ಆ ವಸ್ತುವನ್ನು ಹಾಳು ಮಾಡಿದ ಆ ಮಗುವಲ್ಲ ಅಂತ ಒಂದು ಸಣ್ಣ ಸುಳ್ಳು ಹೇಳಿದರೆ ಆ ಮಗುವಿಗೆ ಪೆಟ್ಟು ಬೀಳೋ ತಪ್ಪುತ್ತದೆ. ಇದರಿಂದ ಯಾರಿಗೂ ತೊಂದರೆಯೂ ಇಲ್ಲ. ಆದರೆ ಕೆಲವರು ತಮ್ಮ ಸ್ವಾರ್ಥಕ್ಕೆ ತಮ್ಮ ಲಾಭಕ್ಕೋಸ್ಕರ ಸುಳ್ಳನ್ನು ಹೇಳ್ತಾ ಹೋಗ್ತಾರೆ. ಇತರರಿಗೆ ಮೋಸ ಮಾಡೋದು, ಕೆಡುಕುಂಟು ಮಾಡುವುದೇ ಇವರ ಹಿಂದಿನ ಉದ್ದೇಶ. ಇದು ಮಾತ್ರ ತುಂಬ ಅಪಾಯಕಾರಿ. ನಮ್ಮೂರಿನಿಂದ ಶಾಲೆಗೆ ಹೋಗುವಾಗ ನಾವು 4 ಜನ ಮಕ್ಕಳು ಬಸ್ನಲ್ಲಿ ಶಾಲೆಗೆ ಬರ್ತಿದ್ವಿ. ಶಾಲೆಯಲ್ಲಿ ಮೊದಲ ಪಿರಿಯಡ್ ಸಾಮಾನ್ಯವಾಗಿ ಟೆಸ್ಟ್ ಇರ್ತಿತ್ತು. ಆಗ ಯಾವಾಗಾದರೂ ಒಂದೊಂದು ದಿನ ಟೆಸ್ಟ್ ಇತ್ತು. ಆ ಟೆಸ್ಟ್ ಇರುವ ಹೊತ್ತೆಲ್ಲ ಸ್ವಲ್ಪ ಲೇಟಾಗಿ ಬರೋದು. ಲೇಟಾಗಿ ಬಂದರೆ ನಮಗೆ ಟೆಸ್ಟ್ ಮಾಡ್ತಿರಲಿಲ್ಲ. ಓ ದೂರದ ಹಳ್ಳಿಯಿಂದ ಮಕ್ಕಳು ಪಾಪ ಈಗ ಬಂದಿದ್ದಾರೆ, ಬಸ್ ಸಿಗಲಿಲ್ಲ, ಲೇಟಾಗಿದಂತೆ ಅಂತೇಳಿ ಸುಮ್ಮನೆ ಆಗ್ತಿದ್ರು. ಲೇಟಾಗಿ ಹೋದರೆ ಟೆಸ್ಟ್ನಿಂದ ನಾವು ಬಚಾವಾಗ್ತಿದ್ದೆವು, ಪೆಟ್ಟಿನಿಂದ ತಪ್ಪಿಸ್ಕೊಳ್ತಿದ್ವು. ಪೆಟ್ಟಿನಿಂದ ಯಾಕೆ ತಪ್ಪಿಸ್ಕೊಳ್ತಿದ್ವಿ ಅಂತೇಳಿದ್ರೆ ಎಂತೂ ಕಲಿತಿರಲಿಲ್ಲ, ಅದಕ್ಕೆ ತಪ್ಪಿಸ್ಕೊಳ್ತಿದ್ದೆವು. ಯಾವಾಗೆಲ್ಲ ಮೊದಲ ಪಿರಿಯಡ್ಗೆ ಟೆಸ್ಟ್ ಇರ್ತಿತ್ತೋ ಆವಾಗೆಲ್ಲ ನಾವು ಬಸ್ ಲೇಟ್ ಅಂತ ಹೇಳಿ ಹೇಳಿ ಬಚಾವಾಗ್ತಿತ್ತು. ಗಣಿತ ಮೇಷ್ಟ್ರಿಗೆ ಒಮ್ಮೆ ಸಿಟ್ಟು ಬಂದು ಹೇಳಿದರು, ಮುಂದಿನ ಟೆಸ್ಟಿಗೆ ಬೇಗ ಬಂದರೆ ಸರಿ, ಇಲ್ದಿದ್ರೆ ಮುಂದಿನ ತರಗತಿಯಲ್ಲಿ ಅಂದರೆ ನೆಕ್ಸ್ಟ್ನ ಪಿರಿಯಡಲ್ಲಿ ನೀವು 4 ಜನಕ್ಕೆ ಮಾತ್ರ ಟೆಸ್ಟ್ ಮಾಡ್ತೀನಿ, ಆಗ ಗೊತ್ತಾಗುತ್ತೆ ಅಂತ. ಒಂದಿನ ಹಾಗೆ ಪುನಃ ಟೆಸ್ಟ್ ಇತ್ತು, ಗಣಿತ ಟೆಸ್ಟ್. ಯಾವಾಗಲೂ ಬಸ್ ಲೇಟಾಗಿ ಬಂತು ಅಂದರೆ ಸರಿ ಇರೋಲ್ಲ ಅಂತ ಮಾತಾಡಿಕೊಂಡು ಕ್ಲಾಸಿಗೆ ಹೋಗಿ ನಾವು ಹೇಳಿದ್ವಿ, ಸಾರ್ ಇವತ್ತು ಬಸ್ನ ಟೈರ್ ಪಂಚರ್ ಆಗಿಬಿಡ್ತು ಸಾರ್ ಅಂತ. ಮಾಸ್ಟರ್ ಏನು ಹೇಳಿಲ್ಲ, ಹೌದಾ ಮಕ್ಕಳೇ ಪರವಾಗಿಲ್ಲ ಬನ್ನಿ, ನಿಮಗೆ ನಾನೊಂದು ಬೇರೆ ಟೆಸ್ಟ್ ಕೊಡ್ತೀನಿ ಸುಲಭದ್ದು, ಇದನ್ನು ನೀವು ಬರೆದುಕೊಟ್ರೆ ಸಾಕು ಅಂತ 4 ಬಿಳಿ ಹಾಳೆಯಲ್ಲಿ ಏನೋ ಬರೆದು 4 ಜನಕ್ಕೂ ಕೊಟ್ಟರು. ಮತ್ತೆ ನಮ್ಮನ್ನು ಕ್ಲಾಸಿನ ಬೇರೆ ಬೇರೆ ಜಾಗದಲ್ಲಿ ಕೂರಿಸಿದರು. ಇದಕ್ಕೆ ಉತ್ತರ ಬರೀರಿ, ಸರಿ ಇದ್ದರೆ ಫುಲ್ ಮಾರ್ಕ್ಸ್ ಕೊಡ್ತೀನಿ ಅಂದರು. ನಮಗೂ ಖುಷಿ ಆಯಿತು. ಅದರಲ್ಲಿದ್ದಿದ್ದು ಎರಡೇ ಪ್ರಶ್ನೆ,

ಪ್ರಶ್ನೆ ನಿನ್ನ ಹೆಸರೇನು ಅನ್ನೋದು, ಎರಡನೇ ಪ್ರಶ್ನೆ ಬಸ್ಸಿನ ಯಾವ ಟೈರ್ ಪಂಚರ್ ಆಗಿತ್ತು ಅನ್ನೋದು. ಬಸ್ನ ಟೈರ್ ಪಂಚರ್ ಆಗಿತ್ತು ಅಂತ ಮಾತಾಡ್ಕೊಂಡಿದ್ವೆ ಹೊರತು ಯಾವ ಟೈರ್ ಅಂತ ಮಾತಾಡ್ಕೊಂಡಿದ್ವಾ? ಇಲ್ಲ. ಒಬ್ಬೊಬ್ಬರು ಒಂದೊಂದು ಟೈರ್ ಬರೆದ್ರು, ಮತ್ತೆ ಏನಾಗಿರ್ಬೋದು ಅಂತ ನಾನು ಹೇಳಬೇಕಾಗಿಲ್ಲ.

ಸುಳ್ಳನ್ನು ಹೇಳೋದು ಅಷ್ಟು ಸುಲಭ ಕೂಡ ಅಲ್ಲ. ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳೋದು ಕೂಡ ಒಂದು ಕಲೆಯೇ ಏನೋ. ಸುಳ್ಳನ್ನು ಹೇಳುವವರು ಸುಳ್ಳು ಹೇಳುವಾಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಹಿಂಜರಿಯುತ್ತಾರೆ. ಮಾತಿನಲ್ಲಿ ಅಸ್ಪಷ್ಟತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ತೊದಲಿಕೆಯೂ ಇರಬಹುದು. ಕೈಕಾಲು ನಡುಗುವುದು, ಬೆವರುದು ಸಾಮಾನ್ಯ. ಸುಳ್ಳಿಗೆ ಕಾಲಿಲ್ಲ, ಅದರಿಂದ ತುಂಬ ದೂರ ಹೋಗದಂತೆ ಸತ್ಯಕ್ಕೆ ಬೆನ್ನೆಲು ಬೀರುವುದರಿಂದ ಸದಾಕಾಲ ನೆಟ್ಟಗೆ ನಿಂತಿರುತ್ತದೆ ಅಂತೆ. ಅದಕ್ಕೆ ಹೇಳೋದು ಸತ್ಯಮೇವ ಜಯತೆ ಅಂತ. ಜೀವನದಲ್ಲಿ

ಪ್ರತಿ ಸುಳ್ಳು ಹೇಳಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಒಮ್ಮೆ ನಾವು ಸುಳ್ಳು ಹೇಳಿದ್ದು ಹೌದು ಅಂತ ಗೊತ್ತಾದರೆ ಮತ್ತೆ ನಮ್ಮನ್ನು ನಂಬುವವರು ಕಮ್ಮಿ. ನಾವು ಸತ್ಯ ಹೇಳಿದರೂ ಅದಕ್ಕೆ ಬೆಲೆ ಇರೋದಿಲ್ಲ. ಮತ್ತೆ ಕೆಲವೊಮ್ಮೆ ಒಂದು ಸುಳ್ಳು ಹೇಳಿದ ಮೇಲೆ ಆ ಸುಳ್ಳನ್ನು ಮುಚ್ಚಲು ಒಂದರ ಮೇಲೊಂದರಂತೆ ಸುಳ್ಳನ್ನು ಪೋಣಿಸ್ತಾ ಹೋಗಬೇಕಾಗುತ್ತೆ. ಸುಳ್ಳು ಹೇಳಿ ಹೇಳಿ ಒಂದು ದಿನ ಸತ್ಯ ಹೊರಬಂದಾಗ ಆಗ ಅನುಭವಿಸುವ ಮುಜುಗರ, ಅಪರಾಧಿ ಮನೋಭಾವ ನಮ್ಮನ್ನು ಕುಗ್ಗಿಸಿಬಿಡ್ತದೆ. ಇಂದಿನ ದಿನಗಳಲ್ಲಿ ಬಿಡಿ, ಸುಳ್ಳು ಸುದ್ದಿಗಳು, ಘಟನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿಬಿಡ್ತವೆ. ಸತ್ಯ ಹೇಳುವ ಧೈರ್ಯ ಬೇಕಂತೆ. ಸುಳ್ಳನ್ನು ಹೇಳಲು ಹೇಡಿತನ ಸಾಕು ಅಂತ ಒಂದು ಮಾತಿದೆ. ಈ ಸತ್ಯ ಅನ್ನೋದು ಕಾಲು ತೊಳ್ಕೊಂಡು ಬರುವಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಿ ಬರ್ತದೆ ಅಂತೆ. ಅಂದರೆ ಸತ್ಯ ಪ್ರಚಾರ ಆಗೋದು ನಿಧಾನವಾಗಿ, ಅದೇ ಸುಳ್ಳು ಬೇಗ ನಮ್ಮ ಗಮನ ಸೆಳೆಯುತ್ತೆ, ಊರಿಡೀ ಹಬ್ಬುತ್ತೆ. ಮಹಾಭಾರತದಲ್ಲಿ ಬರುವ ಅಶ್ವತ್ಥಾಮಹತಃ ಕುಂಜರಹ ಅಂತ ಧರ್ಮರಾಯ ಹೇಳಿದ ಅರ್ಧ ಸತ್ಯ, ಶಂಕಾನಾದದ ಕತೆ ನಿಮ್ಗೆ ಗೊತ್ತಿರಬಹುದು. ಒಬ್ಬರು ಹೇಳಿದ ಸತ್ಯ ಇನ್ನೊಬ್ಬರಿಗೆ ಸುಳ್ಳಾಗಿ ಕೇಳುವಂತಾಗಿ ಅದು ಯುದ್ಧದ ಗತಿಯನ್ನೇ ಬದಲಿಸಿತು. ಸತ್ಯ ಹರಿಶ್ಚಂದ್ರನ ಕತೆ ಕೇಳುವಾಗ ಸತ್ಯದ ಮಹತ್ವ ಅರ್ಥ ಆಗುತ್ತೆ. ಚಿಕ್ಕವರಿರುವಾಗ ಇಂತಹ ಆದರ್ಶದ ಕತೆಗಳು ಕೇಳಿದವರೆಲ್ಲ ತಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಅಳವಡಿಸಿಕೊಂಡಿರ್ತಾರೆ. ಸತ್ಯದ ಕತೆ ಅಂತ ಹೇಳಿದಾಗ ನೆನಪಾಗೋದೇ ಈ ಗೋವಿನ ಹಾಡು.

ಹಾಲನು ಕೊಡುವೆನೆನುತ ಚಂದದೀತ ಬರುತ್ತಿರಿ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಟ್ಟ

ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆ ಅನುಪಿನಕಟ್ಟೆ ರಸ್ತೆ ಗೋಪಾಳ ಶಿವಮೊಗ್ಗ. ಇಲ್ಲಿಂದ ಬಂದ ಪ್ರಕಟಣೆ. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಗೆ 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. ವಯೋಮಿತಿ 5-10 ವರ್ಷದೊಳಗಿರಬೇಕು. ಜಾತಿ ಮತ ಭೇದ ಇಲ್ಲ. ಅಭ್ಯರ್ಥಿಯು ದೃಷ್ಟಿಹೀನರಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಇದರಲ್ಲಿ ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ನೀಡಲಾಗುವುದು. ನುರಿತ

ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲಾ, ನೃತ್ಯ, ಯಕ್ಷಗಾನ ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ನೀಡಲಾಗುವುದು. ನುರಿತ ಶಿಕ್ಷಕರಿಂದ ಬೋಧನೆ. ಪ್ರವೇಶ ಪಡೆಯಲು ಜೂನ್ 30 ಕೊನೆಯ ದಿನ. ಹೆಚ್ಚಿನ ಮಾಹಿತಿಯನ್ನು ದೂರವಾಣಿ ಸಂಖ್ಯೆ 1818222220 ಅಥವಾ 2219986 ಈ ಸಂಖ್ಯೆಯಿಂದ ಪಡೆದುಕೊಳ್ಳುವಂತೆ ಆಡಳಿತಾಧಿಕಾರಿ ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆ ಗೋಪಾಲ ಶಿವಮೊಗ್ಗ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 10:01:44 ಆಗಲಿದೆ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾರಂಗಿ ವಾದನ ಉಸ್ತಾದ್ ಗುಲಾಂ ಶಬ್ಬೀರ್ ಖದ್ರಿ ಅವರಿಂದ, ರಾಗ್ ಚಂದ್ರಕೌನ್ಸ್, ತಾಳ್ ವಿಲಂಬಿತ್ ಜುಮ್ರಾ, ದೃತ್ ತೀನ್ ತಾಳ್, ತಬಲವಾದನ ಗುಲಾಂ ಸರ್ವಾರ್ ಸಬ್ರಿ.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 10:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಶ್ರೋತೃಗಳೇ, ಗಾನ ಬಜಾನ ಕಾರ್ಯಕ್ರಮವನ್ನು ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ, ಚಟ್ಟಂಗಡ ರವಿ ಸುಬ್ಬಯ್ಯ. ಮೊದಲಿಗೆ ಕೇಳಿ, ಜೈ ಮಮ್ಮಿ ದಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಮೀಕಾ ಸಿಂಗ್, ಶಿಲ್ಪಾ ಶಿರೋಜ್ ಹಾಗೂ ಹರ್ಜೋತ್ ದಿಲ್ಲಾನ್. ಗಿನ್ನಿ ದೇವನ್ ಅವರ ಸಂಗೀತಕ್ಕೆ ಗೌರವ್ ಚಟರ್ಜಿ ಸಂಗೀತ ನೀಡಿದ್ದಾರೆ.

ಶ್ರೋತೃಗಳೇ, ಈಗ ಕೇಳೋಣ ಭೂಲ್ ಭುಲಯ್ಯ 2 ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ನೀರಜ್ ಶ್ರೀಧರ್, ತನಿಷ್ ಬಾಗ್ಚಿಯವರು ಸ್ವರ ಸಂಯೋಜನೆ ಮಾಡಿದ್ದಾರೆ. ಮ್ಯಾಂಡಿ ಗಿಲ್ ಅವರ ಸಾಹಿತ್ಯಕ್ಕೆ

ಇನ್ನು ಮುಂದೆ ನವಾಜುದ್ದೀನ್ ಸಿದ್ದಿಕಿ, ಆಕಾಂಕ್ಷಾ ಶರ್ಮಾ ಹಾಗೂ ಸನ್ನಿಯವರ ಸ್ವರದಲ್ಲಿ ಬೋಲೆ ಚುಡಿಯಾನ್ ಚಿತ್ರದ ಗೀನೆಯನ್ನು ಕೇಳೋಣ.

ಕೇಳಿದ್ರೆ ಮುಂದಿನ ಗೀತೆ ದೇವಿಶ್ರೀ ಪ್ರಸಾದ್ ಅವರು ಸ್ವರ ಸಂಯೋಜನೆ ಮಾಡಿ ಸುನಿಧಿ ಚೌಹಾಣ್ ಅವರು ಹಾಡಿರುವ ಪುಷ್ಪ ಚಿತ್ರದ್ದು. ಸಾಹಿತ್ಯ ರಖಿಬಾಲಂ.

ಶ್ರೋತೃಗಳೇ, ಗಾನ ಭಜನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ. ಬಾರ್ಡರ್ 2 ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಪಲಕ್ ಮುಚ್ಚಲ್. ಜಾವೇದ್ ಅಖ್ತರ್ ಅವರ ಹಾಗೂ ಮನೋಜ್ ಮಂಟಶಿರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಹಾಗೂ ಮಿಥುನ್ ಸ್ವರ ಸಂಯೋಜನೆ ಮಾಡಿದ್ದಾರೆ.

ಇನ್ನು ಮುಂದೆ ಕೇಳೋಣ ಆರ್ ಆರ್ ಆರ್ ಚಿತ್ರದ ಗೀತೆಯನ್ನು ಹಾಡಿದರೆ ವಿಶಾಲ್ ಮಿಶ್ರಾ ಹಾಗೂ ರಾಹುಲ್ ಸಿಪ್ಲಿಗುಂಜ್, ಎಂ ಎಂ ಕ್ರೀಮ್ ಅವರು ಸಂಗೀತ ನೀಡಿದ್ದಾರೆ, ರಿಯಾ ಮುಖರ್ಜಿಯವರ ಸಾಹಿತ್ಯಕ್ಕೆ.

ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಕುಮಾರ್ ಅವರ ಸಾಹಿತ್ಯಕ್ಕೆ ತಮನ್ ಎಸ್ ಸಂಗೀತ ಅಳವಡಿಸಿ ವಿಶಾಲ್ ಮಿಶ್ರಾ, ತಮನ್ ಎಸ್ ಹಾಗೂ ಶ್ರುತಿ ರಂಜನಿ ಹಾಡಿರುವ ಗೀತೆ. ಚಿತ್ರ ದಿ ರಾಜಾ ಸಾಬ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಳ್ಗುರೇ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 11:02 ಆಗಲಿದೆ. ಇನ್ನು ಮುಂದೆ ಕೇಳಿ ಗಾನಡಂಗೂರ, ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅಲ್ಲೇಡ್ರ ಅಲ್ಲೇ ಬಹುಮಾನ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಈಶಾ ಸುಚಿ. ವಿಜಯ್ ರಾಜ್ ಅವರು ಸ್ವರ ಸಂಯೋಜನೆ ಮಾಡಿದ್ದಾರೆ. ರಘು ಶಾಸ್ತ್ರಿ ಅವರ ಸಾಹಿತ್ಯವಿದೆ

0: ಶಿವ ಶಿವ ಶಿವ ಶಿವ ಶಂಕರ ಎಲ್ಲ ಇಲ್ಲಿ ನಶ್ವರ
1: ಎಲ್ಲ ಇಲ್ಲಿ ನಶ್ವರ. ಕೆ ಎಸ್ ಚಿತ್ರ ಹಾಗೂ ಇ ಸಿ ಮಹಾರಾಜ್ ಅವರ ಸ್ವರದಲ್ಲಿ 1990s ಚಿತ್ರದ ಈ ಗೀತೆಯನ್ನು ಕೇಳೋಣ. ಮೋಹಿನಿ ಸಚಿನ್ ಅಮೀನ್ ಹಾಗೂ ಮಂಜು ಎಂ ಆರ್ ಮುತ್ಸಂದ್ರ ಇವರ ಸಾಹಿತ್ಯ, ಸಂಗೀತ ನೀಡಿದವರು ಇ ಸಿ ಮಹಾರಾಜ.

ಇನ್ನು ಮುಂದೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸ್ವರ ಸಂಯೋಜನೆ ಮಾಡಿ ಇಂದು ನಾಗರಾಜ್ ಹಾಡಿರುವ ಈ ಗೀತೆಯನ್ನು ಕೇಳೋಣ. ಚಿತ್ರ 45.

ಬಿಡುಗಡೆದು ಮಾರದ ಕಡಿದಿನದ ಸುರ್ಮಳೆ ಕೈ ಹಿಡಿದು ಮುನ್ನಡೆಸು.

0: ಅಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು.
1: ಬೆಳ್ಳನೆ ಮಂಜಿನ ಸೀರೆಯೋ, ಇಳಿಜಾರುವ ನೀರಿನ ಧಾರೆಯೋ,
0: ಗೂಗಲ್ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಮಾಚಾರ.

ಅಪಾಯವಿದೆ ಎಚ್ಚರಿಕೆ, ಇದು ಚಿತ್ರದ ಹೆಸರು. ಹಾಡಿದರೆ ವಿಜಯ್ ಪ್ರಕಾಶ್. ಸಾಹಿತ್ಯ ಹಾಗೂ ಸಂಗೀತ ಅಭಿಜಿತ್ ತೀರ್ಥಹಳ್ಳಿ.

ಇನ್ನು ಮುಂದೆ ಕೇಳೋಣ ಭಾವತೀರಯಾನ ಚಿತ್ರದ ಗೀತೆಯನ್ನು ಹಾಡಿದರೆ ಮಯೂರ್ ಅಂಬೇಕಲ್ಲು ಹಾಗೂ ಧೃತಿ ಭಟ್. ಮಯೂರ್ ನಾಯ್ಗ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ಮಯೂರ್ ಅಂಬೇಕಲ್ಲು.

0: ನನಗೊಂದು ಆಸೆ ಇತ್ತು ಹುಟ್ಟಿದ ತಕ್ಷಣದಿಂದ ಒಂದು ಡಾಕ್ಟರ್ ಮಾಡಬೇಕು ಅಂತ ಹೇಳಿ.
1: ಮಗಳೇ ಹೆಗಲೆ ವಿಮಾನ ನಿನಗೆ
2: ನಿರೀಕ್ಷಿಸಿ,
1: ನಿನ್ನ ಖುಷಿಯೇ ಪ್ರಧಾನ ನನಗೆ.
3: ನನಗೆ ಮೇನ್ ಆಗಿ ಎಂ ಬಿ ಬಿ ಎಸ್ ಮಾಡಬೇಕಿತ್ತು, ಸೊ ನಾನು ಸೈನ್ಸ್ ತಗೊಂಡೆ.
2: ವೆರಿ ಗುಡ್. ಅಪ್ಪ ಏನ್ ಮಾಡ್ತಾ ಇದ್ದಾರೆ?
3: ಅಪ್ಪ ಎ ಎಸ್ ಐ.
2: ಎಲ್ಲಿ?
3: ಮಡಿಕೇರಿ.
1: ಋಣವೇ ನೀನು ನನ್ನ ತಾಯಿ ಹಾಗೆ.
2: ಮಗಳನ್ನ ವೈದ್ಯೆಯಾಗಿ ಕಾಣುವಂತಹ ಕನಸನ್ನ ನನಸಾಗಿಸಿಕೊಂಡಂತಹ ಅಪ್ಪನ ಮಾತುಗಳು.
0: ಏನಿಲ್ಲ ಮೇಡಮ್, ಇವತ್ತೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ. ಆಕ್ಚುಲಿ ಹೆಣ್ಮಕ್ಳೆ ಚೆನ್ನಾಗಿ ಓದ್ತಾ ಇದ್ದಾರೆ. ನನಗೆ ಫಸ್ಟ್ ಆದ ಸ್ವಲ್ಪ ನಮ್ಮ ತಂದೆಗೆ ಸ್ವಲ್ಪ ಬೇಜಾರಾಯ್ತು. ಹೆಣ್ಣು ಆಯ್ತಲ್ಲಪ್ಪ, ನಾನು ಒಬ್ಬನೇ ಮಗ. ನಾನು ಮತ್ತೆ ಕೊನ ಹೋಗ್ತಾ ಹೋಗ್ತಾ ನನಗೆ ಜಸ್ಟ್ ಅದಕ್ಕೆ ಮಕ್ಕಳು ಹೆಣ್ಮಕ್ಳು ಓದ್ತಾರೆ ಮೇಡಮ್, ಅವ್ರು ಚೆನ್ನಾಗಿ ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ.
2: ಚಿಣ್ಣರ ಲೋಕದ ಪೂರಣ ಕಾರ್ಯಕ್ರಮದಲ್ಲಿ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆ ಎಚ್ ಅವರ ಸಲಹೆ ಪೋಷಕರಿಗೆ.
0: ಈಗ ಮಕ್ಕಳು ಮುಂದೆ ಹೋಗ್ತಾರೆ, ಪೋಷಕರು ಮತ್ತು ಶಿಕ್ಷಕರು. ಶಿಕ್ಷಕರಾದವರು ಅವ್ರು ಕರ್ತವ್ಯ ಮಾಡ್ತಾರೆ ಮೇಡಮ್. ಗುರು ಯಾರಿಗೂ ಮೋಸ ಮಾಡಲ್ಲ. ವಿದ್ಯಾರ್ಥಿಗಳಾದ ನಾವುಗಳದನ್ನ ಅರ್ಥ ಮಾಡ್ಕೊಬೇಕು.
2: ನಿರೀಕ್ಷಿಸಿ.
4: ಶ್ರೋತೃಗಳೇ, ಯಕ್ಕಚಿತ್ರದ ಗೀತೆಯನ್ನು ಕೇಳೋಣ. ಈಗ ಹಾಡಿದ್ದಾರೆ ಆಂಟೋನಿ ದಾಸನ್, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಎಂ ಆರ್ ಸ್ವರ ಸಂಯೋಜನೆ ಮಾಡಿದ್ದಾರೆ.

ಕೆಳಗರೆ ಪ್ರದೀಪ್ ಎಸ್ ವರ್ಮಾ ಸಂಗೀತ ಅಳವಡಿಸಿ ವಿಜಯ್ ಪ್ರಕಾಶ್ ಹಾಡಿರುವ ಭಗೀರಥ ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಸಾಹಿತ್ಯ ಮನೋಹರ್ ಎಸ್ ದೊಡ್ಡಮನಿ ಅವರದ್ದು.

0: ತಾಯ್ತನ ತಾಯ್ತನ ತಾಯ್ತನ ಅನ್ನೋದು ನಿಜವಾಗ್ಲೂ ಒಂದು ವರ ಇದ್ದಾಗೆ.
1: ಅತಿಯಾದ ಮೊಬೈಲ್ ಬಳಕೆಯಿಂದ ಮನನೊಂದ ತಾಯಿಯ ಪಶ್ಚಾತ್ತಾಪ.
0: ಇಷ್ಟು ಒಳ್ಳೆ ಸಮಯನ ನಾನು ಕಳ್ಕೊಂಡ್ಬಿಟ್ಟೆ ಅಲ್ಲ, ಮಗು ಜೊತೆ ಇರಬೇಕಾದ ಸಮಯನ ನಾನು ಮೊಬೈಲಲ್ಲಿ ನೋಡಿ ಕಳೆದ್ಬಿಟ್ಟೆ ಅಲ್ಲ ಅಂತ ಹೇಳಿ ತುಂಬ ಬೇಸರ ಆಗುತ್ತೆ. ಮತ್ತೆ ಆ ಸಮಯ ಸಿಗೋದು ಇಲ್ಲ.
1: ಹಾಗಾದರೆ
0: ಮೊಬೈಲನ್ನು ಅವಾಯ್ಡ್ ಮಾಡಬೇಕು, ಸಾಧ್ಯವಾದಷ್ಟು ದೂರ ಇಡಬೇಕು. ಆದರೆ ಮಕ್ಕಳಿಗೆ ನಾವು ಹೇಳ್ತೀವಿ ಮಕ್ಕಳೇ ಮೊಬೈಲ್ಗೆ ಎಡಿಕ್ಟ್ ಆಗಬೇಡಿ ಅಂತ, ಬಟ್ ಈಗ ನಾವು ಕೂಡ ಅದನ್ನೇ ಮಾಡ್ತಾ ಇರೋದು.

0: ಹೌದು, ಅತಿಯಾದ ಮೊಬೈಲ್ ಬಳಕೆಯಿಂದ ಮಗುವಿನ ಬಾಲ್ಯವನ್ನ ಸಂತೋಷದಿಂದ ಕಾಣದೇ ಇರಲು ಕಾರಣಕರ್ತರು ನಾವೇ ಆಗಬಾರದು ಅಲ್ಲವೇ?
1: ಮನಸೇ
0: ಇರಲಿ ಜಾಗೃತ.
1: ಮಗಳೇ ಮುದ್ದು ಮಗಳೇ, ಇದು ಅಪ್ಪನ ಜೋಳ.
2: ಶ್ರೋತೃಗಳೇ, ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಭುವನಂ ಗಗನಂ ಚಿತ್ರದ ಈ ಗೀತೆಯನ್ನು. ಹಾಡಿದರೆ ಅರ್ಮಾನ್ ಮನ್ನಿಕ್ ಹಾಗೂ ಐಶ್ವರ್ಯ ರಂಗರಾಜನ್. ಗುಮ್ಮಿನೇನಿ ವಿಜಯ್ ಅವರು ಸ್ವರ ಸಂಯೋಜನೆ ಮಾಡಿದ್ದಾರೆ. ಅನಿರುದ್ಧ ಶಾಸ್ತ್ರಿಯವರ ಸಾಹಿತ್ಯವಿದು.

ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದವರು ಸಿದ್ಧಾರ್ಥ ಬೆಳಮಣ್ಣು ಹಾಗೂ ಸುನಿಧಿ ಗಣೇಶ್. ಪ್ರತಾಪ್ ಭಟ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದರೆ ರಿಯೋ ಆಂಟೋನಿ.

ಯೋಧರ ನಾಡು ಕೊಡಗು, ಮಡಿಕೇರಿ ಸಿಪಾಯಿಗಳಿಗೆ ಇದು ಮೆರುಗು. ನಮ್ಮ ದೇಶ ನಮ್ಮ ರಾಜ್ಯ, ಕಾಪಾಡುವ ಸೈನಿಕರಿಗೊಂದು ನಮನ. ಶತ್ರುಗಳಿಂದ ಸದಾ ರಕ್ಷಿಸುವ ನಮ್ಮ ಹೆಮ್ಮೆಯ ಯೋಧರು, ನೆಮ್ಮದಿಯಿಂದ ಬದುಕು ಸಾಗಿಸುವ ನಾವೆಷ್ಟು ಅದೃಷ್ಟವಂತರು. ದೇಶಕ್ಕಾಗಿ ಪ್ರಾಣ ತೆತ್ತುವರಲ್ಲ ನಮ್ಮ ಸೈನಿಕರು, ಕಿರಿಯರಿಗೆ ಮಾದರಿಯಾಗಬಲ್ಲ ಅವರೆಂದೂ ಅಮರರು. ಸೇನಾನುಭವದ ನಮ್ಮ ಸೈನಿಕರ ಮಾತುಗಳು ಅವರ ಋಣದಲ್ಲಿರುವ ನಮಗೆ ನುಡಿಮುತ್ತುಗಳು. ಬಿತ್ತರಿಸುತ್ತಿದೆ ಆಕಾಶವಾಣಿ ಅವರ ಅನುಭವ ಕಥನ.

ಸೇನಾಸ್ಮರಣೆಯಲ್ಲಿ ಮರೆಯದೆ ಟ್ಯೂನ್ ಮಾಡಿ ನಮ್ಮ ಹೆಮ್ಮೆಯ ಸೈನಿಕರ ಸೇನಾಸ್ಮರಣೆಯಲ್ಲಿ

ಶ್ರೋತೃಗಳೇ, ಇನ್ನು ಮುಂದೆ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಅನಿರುದ್ಧ ರವಿಚಂದರ್ ಸಂಗೀತ ಅಳವಡಿಸಿ ರಾಜೇಂದರ್ ಟಿ ಅನಿರುದ್ಧ ರವಿಚಂದರ್ ಅರಿವು ಹಾಗೂ ದಿನಕರ್ ಹಾಡಿರುವ ಗೀತೆಯನ್ನು ಕೇಳೋಣ. ಚಿತ್ರ ಕೂಲಿ.

ಸೈಕಲ್ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಈಗ ಹಾಡಿದರೆ ಗೋವಿಂದ್ ಕರ್ನೋಲ್, ಸಾಹಿತ್ಯ ಹಾಗೂ ಸಂಗೀತ ಆರೋನ್ ಕಾರ್ತಿಕ್.

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

0: ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ.
1: ಶ್ರೋತೃಗಳೇ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ 2025-26 ಸಾಲಿನ ಬಜೆಟ್ನಲ್ಲಿ ಪ್ರಕಟಿಸಿದಂತೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಬಿಡನಾಳದ ಆರ್ಕೆ ಪಾಟೀಲ್ ಕರ್ನಾಟಕ ಪಬ್ಲಿಕ್ ಶಾಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಗಳ ಒಟ್ಟು 23 ಸರ್ಕಾರಿ ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳಾಗಿ ಉನ್ನತೀಕರಿಸುವ ಆದೇಶ ಹೊರಡಿಸಿದೆ. ನೂತನ ಕಾಲೇಜುಗಳಿಗೆ ಪ್ರಥಮ ಭಾಷೆಯಾಗಿ ಕನ್ನಡ, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಹಾಗೂ ವಾಣಿಜ್ಯ ವಿಭಾಗವನ್ನು ಮಂಜೂರು ಮಾಡಲಾಗಿದ್ದು ಆಯಾ

ಕಾಲೇಜುಗಳಿಗೆ ಪ್ರತ್ಯೇಕ ಸಂಕೇತ ಸಂಖ್ಯೆಗಳನ್ನು ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ತಿಳಿಸಿದೆ. ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರವು ಹೆಚ್ಚಿನ ಆದ್ಯತೆ ನೀಡಬೇಕು. ಶಾಲೆಗಳ ಮೂಲಸೌಕರ್ಯ ವೃದ್ಧಿ, ಶಿಕ್ಷಕರ ನೇಮಕಾತಿ, ತರಬೇತಿ ಹಾಗೂ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಸಮಗ್ರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಲಹೆ ನೀಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಭವಿಷ್ಯ ವಿದ್ಯಾರ್ಥಿಗಳ ಮೇಲೆ ಅವಲಂಬಿತವಾಗಿದೆ. ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವುದು ಸರ್ಕಾರದ ಪ್ರಮುಖ ಜವಾಬ್ದಾರಿ ಎಂದರು.

0: ಮೈಸೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮತ ಮರು ಎಣಿಕೆ ಕಾರ್ಯವು ಇಂದು ಚಿಕ್ಕಮಗಳೂರು ನಗರದ ಐಡಿಎಸ್ಜಿ ಕಾಲೇಜಿನ ಮತ ಎಣಿಕಾ ಕೇಂದ್ರದಲ್ಲಿ ಆರಂಭಗೊಂಡಿದೆ. ಹಾಲಿ ಶಾಸಕ ಟಿಡಿ ರಾಜೇಗೌಡ, ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಡಿಎನ್ ಜೀವರಾಜ್ ಸೇರಿದಂತೆ ಅಂದು ಸ್ಪರ್ಧಿಸಿದ್ದ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮತ ಎಣಿಕೆ ನಡೆಯುತ್ತಿದೆ. ಮತ ಎಣಿಕೆ ಕೇಂದ್ರದ ಸುತ್ತ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು ಇಂದು ರಾತ್ರಿಯವರೆಗೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ನಿನ್ನೆ ಭಗವಾನ್ ಬುದ್ಧ ಜಯಂತಿಯನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು. ಗದಗ್ ನಗರದಲ್ಲಿ ಬೌದ್ಧ ಸಂಸ್ಕೃತಿ ಹಾಗೂ ವಿಚಾರಧಾರೆಗಳನ್ನು ಪಸರಿಸುವ ನಿಟ್ಟಿನಲ್ಲಿ 10 ಕೋಟಿ ರೂಪಾಯಿಗಳ ಭವ್ಯ ಬುದ್ಧ ವಿಹಾರ ನಿರ್ಮಾಣಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಹೇಳಿದರು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಆಯೋಜಿತ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಗವಾನ್ ಬುದ್ಧನ ಶಾಂತಿ ಹಾಗೂ ಸಹಬಾಳ್ವೆಯ ಸಂದೇಶಗಳು ಇಂದು ಹೆಚ್ಚು ಪ್ರಸ್ತುತವಾಗಿವೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ 2570ನೇ ಬುದ್ಧ ಜಯಂತಿ ಕಾರ್ಯಕ್ರಮ ಜರುಗಿತು. ಯಾದಗಿರಿ ನಗರದ ಲುಂಬಿನಿ ಉದ್ಯಾನವನದಲ್ಲಿ ಆಯೋಜಿತ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಬೋಧಿಸಸಿಗೆ ನೀರುಣಿಸುವ ಮೂಲಕ ಶಾಸಕ ಚನ್ನಾರೆಡ್ಡಿ ತುನ್ನೂರ್ ಉದ್ಘಾಟಿಸಿದರು. ವಿಜಯನಗರ ಜಿಲ್ಲೆಯಲ್ಲಿ ಅಸಂಘಟಿತ ವಲಯದ 7000 ಕಾರ್ಮಿಕರನ್ನು ಗುರುತಿಸಿ ನೋಂದಾಯಿಸಲಾಗಿದೆ. ಸರ್ಕಾರದ ಹಲವು ಯೋಜನೆಗಳನ್ನು ಕಲ್ಪಿಸಲಾಗುತ್ತಿದೆ. ಬಿರು ಬೇಸಿಗೆ ಹಿನ್ನೆಲೆ ಕಾರ್ಮಿಕರಿಗೆ ಕೆಲಸದ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯಗಳ ಸೌಲಭ್ಯ ಒದಗಿಸುವಂತೆ ಮಾಲೀಕರಿಗೆ ನಿರ್ದೇಶಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೊಸಪೇಟೆಯ ಕಾರ್ಮಿಕ ನಿರೀಕ್ಷಕರಾದ ಜಿವಿ ಧೂಪದ್.
1: ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 42,500 ನೋಂದಾಯಿತ ಕಟ್ಟಡ ಕಾರ್ಮಿಕರಿದ್ದಾರೆ. ಈ ನೋಂದಾಯಿತ ಕಟ್ಟಡ ಕಾರ್ಮಿಕರುಗಳಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮದುವೆ ಸಹಾಯಧನ, ಹೆರಿಗೆ ಸಹಾಯಧನ, ವಿದ್ಯಾರ್ಥಿ ವೇತನ, ತಾಯಿ ಮಗು ಸಹಾಯಧನ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳನ್ನು ನೀಡ್ತಾ ಇದ್ದೇವೆ. ನಮ್ಮ ಈ ವಿಜಯನಗರ ಜಿಲ್ಲೆಗೆ 2 ಶ್ರಮಿಕ ಶಾಲೆಗಳು ಮಂಜೂರಾತಿಯಾಗಿವೆ. ಬೇಸಿಗೆಯ ದಿನದಲ್ಲಿ ತುಂಬಾ ಬಿಸಿಲು ಇರುವುದರಿಂದ ಕಟ್ಟಡ ನಿರ್ಮಾಣದ ಸ್ಥಳಗಳಲ್ಲಿ ಉತ್ತಮವಾದ ಕುಡಿಯುವ ನೀರನ್ನು ಮತ್ತು ಶೌಚಾಲಯವನ್ನು ಒದಗಿಸಬೇಕಂತ ಹೇಳಿ ಮಾಲೀಕರುಗಳಿಗೆ ಸೂಚನೆ ನೀಡಲಾಗಿದೆ. ಅದೇ ರೀತಿಯಲ್ಲಿ ಮಧ್ಯಾಹ್ನದ 12 ಗಂಟೆಯಿಂದ 4 ಗಂಟೆಗಳವರೆಗೆ ಕಾರ್ಮಿಕರು ಬಿಸಿಲಿಗೆ ಬಂದು ಬಿಸಿಲಿಗೆ ಒಡ್ಡಿಕೊಂಡು ಕೆಲಸ ಮಾಡಬಾರದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿಸಲಾಗಿದೆ.
0: ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ಮಧ್ಯಾಹ್ನದ ನಂತರ ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಆನೆಕೆರೆಯಲ್ಲಿ ಕಳೆದ 24 ಗಂಟೆಗಳಲ್ಲಿ ದಾಖಲೆಯ ಮಳೆಯಾಗಿದೆ. ಕೇಂದ್ರ ಸರ್ಕಾರವು ವಾಣಿಜ್ಯ ಬಳಕೆ ಎಲ್ಪಿಜಿ ಸಿಲಿಂಡರ್ಗಳ ದರವನ್ನು ಮೇ 1 ಜಾರಿಗೆ ಬರುವಂತೆ ಏಕಾಏಕಿ 993 ರೂಪಾಯಿಗಳಿಗೆ ಹೆಚ್ಚಳ ಮಾಡಿರುವುದು ವ್ಯಾಪಾರಸ್ಥರು ಸೇರಿದಂತೆ ನಾಡಿನ ಪ್ರತಿಯೊಂದು ಮನೆಯ ಮೇಲೂ ದರ ಏರಿಕೆಯ ಪರಿಣಾಮ ಬೀರಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ತಾಲೂಕು ಮರೇವಾಡ ಗ್ರಾಮದಲ್ಲಿ ಆಗಿ ಹುಣ್ಣಿಮೆಯ ದಿನದಂದು ನಂದೀಶ್ವರ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವ ಜರುಗಿತು. ಭಕ್ತರ ಜಯಘೋಷದೊಂದಿಗೆ ವೈಭವದ ರಥೋತ್ಸವ ಸಂಪನ್ನಗೊಂಡಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಗೆಳತಿಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವ ಗೃಹಿಣಿ ಸುಚೇತಾ ತಿರುಮಲೇಶ್ವರ ಹೆಗಡೆ ಅವರೊಡನೆ ಸಂದರ್ಶನ ಹಾಗೂ ಶಿರಸಿಯ ರಾಜಲಕ್ಷ್ಮಿ ಸಿ ಭಟ್ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳಲಿದ್ದೀರಿ.

0: ಹಾಗಾದರೆ ಬನ್ನಿ ಮೊದಲಿಗೆ ಕೇಳೋಣ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವ ಗೃಹಿಣಿ ಸುಚೇತಾ ತಿರುಮಲ್ಲೇಶ್ವರ ಹೆಗಡೆ ಅವರೊಡನೆ ಸಂದರ್ಶನ.
1: ಸುಚೇತಾ ತಿರುಮಲ್ಲೇಶ್ವರ ಹೆಗಡೆಯವರೇ ನಮಸ್ಕಾರ.
2: ನಮಸ್ಕಾರ.
1: ಗೃಹಿಣಿಯಾಗಿ ನಿಮ್ಮ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಳ್ಳಬೇಕು. ವಿಶೇಷವಾಗಿ ಅಡುಗೆಯನ್ನ ಚೊಕ್ಕಟವಾಗಿ ಮಾಡುವುದು ಅಂದ್ರೆ ಹೇಗೆ? ಬೆಳಿಗ್ಗೆ ಒಂದು ಪ್ಲಾನಿಂಗ್ ಹೇಗೆ ಮಾಡ್ತೀರಿ ಅಡುಗೆಗೆ ಅಂತ?
2: ಬೆಳಿಗ್ಗೆ ಬೇಗ ಹೇಳ್ಬೇಕು, ಮೊದಲನೇದಾಗಿ ಬಾಗಿಲು ಸಾರಿಸಿ ರಂಗವಲ್ಲಿಕ್ಕಿ ನೀರು ತುಂಬಿ ನಾವು ಹೈನುಗಾರಿಕೆಯನ್ನು ಮಾಡ್ತೇವೆ. ಹಾಲನ್ನ ಕರೆದು ಮನೆಯವರಿಗೆಲ್ಲ ಉಪಹಾರದ ವ್ಯವಸ್ಥೆ ಮಾಡಿ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರ ತೊಳ್ಕೊಂಡು ಆಮೇಲೆ ಅಡುಗೆಗೆ ಶುರು ಮಾಡುದು ನಾವು.
1: ಈಗ ಸಾಂಪ್ರದಾಯಿಕವಾದಂತಹ ಒಂದು ಕೃಷಿ ಕುಟುಂಬದಲ್ಲಿ ಎಲ್ಲ ಮನೆಯಲ್ಲೂ ಕೂಡ ಮಾಡುವಂತಹ ಒಂದು ಕೆಲಸ ಇದು. ಇದನ್ನ ಸರಳ ಮಾಡುವುದು ಹೇಗೆ ಅಂತ ಹೇಳಿ, ದಿನಪೂರ್ತಿ ಮನೆಯ ಒಳಗಡೆ ಕೆಲಸ ಮಾಡ್ತಾ ಇರೋದ್ರ ಬದಲಿಗೆ ಸ್ವಲ್ಪ ಸುಲಭ ಮಾಡುವುದು ಹೇಗೆ?
2: ಏನಿಲ್ಲ, ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡ್ರೆ ಯಾವ ಕೆಲಸ ಆದ್ರೂ ಫಾಸ್ಟ್ ಆಗಿ ಆಗ್ತದೆ. ಅದರಿಂದ ನಾವು ಸುಲಭ ಮಾಡ್ಕೊಳ್ಬಹುದು. ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಆ ಮೂಲಕ ನಾವು ಕೆಲಸವನ್ನು ಸುಲಭವಾಗಿಸಬಹುದು ಅನ್ನೋದು ನನ್ನ ಅಭಿಪ್ರಾಯ, ಅಂದ್ರೆ ನನ್ನ ಅನುಭವವೂ ಕೂಡ. ಯಾಕೆಂದ್ರೆ ಮೊದ್ಲು ನನಗೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಆಗ್ತಾ ಇರ್ತಿತ್ತು, ಹಾಗಾಗಿ ಅದೆಲ್ಲ ಸ್ವಲ್ಪ ಭಾರ ಅನಿಸ್ತಿತ್ತು. ಯಾವುದೇ ಕೆಲಸ ಆದ್ರೂ ಭಾರ ಭಾರ ಅನಿಸ್ತಿತ್ತು. ಕ್ರಮೇಣವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಬಂದಂತೆ ಕೆಲಸವೂ ಸುಲಭವಾಗ್ತಾ ಬಂತು, ಮನಸ್ಸಿಗೂ ನೆಮ್ಮದಿಯನ್ನ ಕೊಡ್ತಾ ಇದೆ, ಖುಷಿ ಆಗ್ತಾ ಉಂಟು.
1: ಈಗ ಆರೋಗ್ಯವನ್ನ ಕಾಪಾಡಬೇಕಿದ್ರೆ ಗೃಹಿಣಿಯರು ಏನ್ ಮಾಡಬೇಕು?
2: ನನ್ನ ಪ್ರಕಾರ ಬೆಳಿಗ್ಗೆ ಎದ್ದ ಕೂಡಲೇ ಒಂದು 1/4 ಲೀಟರ್ ನೀರನ್ನು ಕುಡ್ಕೊಳ್ಬೇಕು. ಯಾರೇ ಆದ್ರೂ
1: ಕುದಿಸಿ ಆರಿಸಿದ ನೀರಾದ್ರೆ ಒಳ್ಳೇದು,
2: ಒಳ್ಳೇದು. ಆದ್ರೂ ನಮ್ಮ ಮನೆ ನೀರು ನಮಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಶುದ್ಧವಾದ ಫಿಲ್ಟರ್ ನೀರಾದ್ರೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ನನ್ನ ಅನುಭವವನ್ನ ನಾ ಹೇಳ್ತಾ ಇದ್ದೇನೆ. ಮೊದಲು ನಾನು ನೀರು ಕುಡಿತಾ ಇರ್ಲಿಲ್ಲ.
1: ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಅದೇ ಕಾರಣ.
2: ಹಾ, ಅದೇ ಕಾರಣ ಅಂತ ನನಗೆ ಈಗೀಗ ಅನಿಸ್ತಾ ಉಂಟು. ಮೊದಲು ನನಗೆ ಅದರ ಅರಿವೇ ಇರಲಿಲ್ಲ. ಅಂದ್ರೆ ಕ್ರಮೇಣ ನಾನು ಎಲ್ಲ ನೋಡ್ಕೊಂಡು ನೀರು ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ನೋಡಿ, ಅವಾಗಿಂದ ನನಗೆ ಆರೋಗ್ಯ ಸುಧಾರಿಸ್ತಾ ಬಂತು, ಕೆಲಸದೊಳಗೂ ಹುರುಪು ಬಂತು. ಯಾವುದೇ ಕೆಲಸವನ್ನಾದ್ರೂ ಚಕ್ಕಟವಾಗಿ ಮಾಡ್ಬೇಕು ಅಂತ ಅಂದ್ರೆ ಉಮೇದಿ ಬರ್ತದೆ. ಆ ರೀತಿಯಲ್ಲೇ ಆಗ್ತಾ ಉಂಟು.
1: ಅಂದ್ರೆ ಈಗ ಬೆಳಿಗ್ಗೆ ಮಾತ್ರ 1/2 ಲೀಟರ್ ನೀರು ಕುಡಿದ್ರೆ ಸಾಕು ಅಥವಾ ದಿನ ಪೂರ್ತಿ ಕುಡಿತಾ ಇರಬಹುದು?
2: ಹೌದೌದು, ಬೆಳಿಗ್ಗೆ 1/2 ಲೀಟರ್ ನೀರಿಂದ ಶುರು ಮಾಡಿ ಆಮೇಲೆ ತಿಂಡಿ ಆದ್ಮೇಲೆ ಕುಡಿಯುದು ಸ್ವಲ್ಪ ಸ್ವಲ್ಪ. ಅಂದ್ರೆ ನಮ್ಗೆ 1-2 ದಿನ ಆ ರೂಢಿಯನ್ನು ಮಾಡ್ಕೊಂಡ್ರೆ ಕ್ರಮೇಣ ನಮ್ಮ ದೇಹವೇ ನಮ್ಗದು ಕೇಳ್ತದೆ, ನಾವು ಕುಡಿತಾನೆ ಇರ್ಬೇಕು ಅನಿಸ್ತದೆ.
1: ಅದಕ್ಕೆ ವೈದ್ಯರು ಹೇಳೋದು, ನೀರು ಎನ್ನುವಂತಹದ್ದು ಒಂದು ಆಹಾರವೂ ಹೌದು, ಒಂದು ಔಷಧಿ ಕೂಡ ಹೌದು ಅಂತ.
2: ಹೌದೌದು, ನಿಜವಾಗಿ.
1: ಸರಿ, ಈಗ ಅಡುಗೆ ಮಾಡುವ ವಿಚಾರ ಆಯ್ತು. ಇದರಲ್ಲಿ ಸ್ವಲ್ಪ ಮುಂದುವರೆದ ಭಾಗವಾಗಿ ನೀವು ಉಪ್ಪಿನಕಾಯಿ ತಯಾರಿ ಮಾಡುವಂತವರು, ಈ ಅನುಭವದ ಬಗ್ಗೆ ಹೇಳಿ. ಈಗ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಹಾಕಬೇಕಿದ್ರೆ ಒಂದು ರೀತಿಯ ಪೂರ್ವ ಸಿದ್ಧತೆ ಏನೇನು ಬೇಕಾಗ್ತದೆ?
2: ನಾವು ಮಲೆನಾಡಿನಲ್ಲಿ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿಯನ್ನ ಮಾಡ್ಕೊಂಡು ಬರ್ತಾನೆ ಇದ್ದೇವೆ ಎಷ್ಟೋ ವರ್ಷಗಳಿಂದ. ನಮ್ಮ ಮನೆಯಲ್ಲೂ ಕೂಡ ಹಾಗೆ. ನಮ್ಮ ಅತ್ತೆಯವರಿಗೆ ವಿಶೇಷವಾಗಿ ಉಪ್ಪಿನಕಾಯಿ ಮಾಡುವುದರಲ್ಲಿ ಒಲವು ಜಾಸ್ತಿ ಉಂಟು. ಅದೇ ರೀತಿಯಾಗಿ ನಮ್ಮ ಮನೆಯವರು, ನಮ್ಮ ಮಾವನವರು ಕೂಡ ಮೊದಲು ಎಲ್ಲ ಉಪ್ಪಿನಕಾಯಿಗಳನ್ನ ಯಾರಾದ್ರೂ ಕೇಳಿದ್ರೆ ಸೇಲ್ ಮಾಡುವಂತ ಒಂದು ಮನಸ್ಥಿತಿ, ಇಲ್ಲಾಂದ್ರೆ ಯಾರಿಗಾದ್ರು ಒಂದು ಪ್ರೀತಿಯಿಂದ ಕೊಡುವ ಒಂದು ಮನಸ್ಥಿತಿ ಇರೋದ್ರಿಂದ ನಮ್ಮ ಮನೆಗೆ ಅವಶ್ಯಕತೆಗಿಂತ ಜಾಸ್ತಿನೇ ಉಪ್ಪಿನಕಾಯಿ ಮಾಡ್ತಾ ಇದ್ರು. ಎಲ್ಲರೂ ನಮ್ಮ ಅತ್ತೆಯವ್ರ ಕೈ ರುಚಿಯನ್ನ ಬಹಳ ಇಷ್ಟಪಡ್ತಿದ್ರು, ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಅದೇ ರೀತಿಯಲ್ಲಿ ಮುಂದುವರೆದು 2011 ಇಸ್ವಿಯಲ್ಲಿ ನಮ್ಮ ಮನೆಯವರು ತಿರುಮಲೇಶ್ವರ ಹೆಗಡೆಯವರು ಒಂದು ಕಾಂಪಿಟೇಷನ್ ನಡೀತಾ ಇತ್ತು, ಅದಕ್ಕೆ ಅವರು ಸಹಾಯಧನವಾಗಿ ದುಡ್ಡನ್ನು ಕೊಡ್ತಾ ಇದ್ರು. ಅದಕ್ಕಾಗಿ ಇವರು ಕೃಷಿಯನ್ನ ಹೊರತಾಗಿ ನಾವೇನೋ ಮಾಡ್ಬೇಕು, ಏನೋ ಸಾಧಿಸ್ಬೇಕು ಅನ್ನೋ ಒಂದು ಇದರಿಂದ ಸುಕೇಳಿ ಅಂದ್ರೆ ಬಾಳೆಹಣ್ಣನ್ನ ಒಣಗಿಸಿ ಸುಕೇಳಿ ಮಾಡುವಂತ ಒಂದು ಯೋಜನೆಯನ್ನು ಹಾಕೊಂಡು ಅಲ್ಲಿ ಸಂದರ್ಶನಕ್ಕೆ ಹೋಗಿದ್ರು. ಅಲ್ಲಿ ಅವರು ಸಿಲೆಕ್ಟ್ ಆದ್ರು 2011 ಇಸ್ವಿಯಲ್ಲಿ. ಇದು ಅದು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ನಮಗೆ ಗೊತ್ತಿರುವುದಿಲ್ಲ, ಅದು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಅನುಭವ ಇರೋದಿಲ್ಲ. ಆ ಹುಬ್ಳಿ ಫೌಂಡೇಶನ್ ಅವರೇ ನಮಗೆ ಸಹಾಯ ಮಾಡಿದ್ರು, ಎಲ್ಲಾ ಕಡೆ ಅಲ್ಲಿ ಓಡಾಡಿಸಿ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತೆಲ್ಲ ತಿಳಿಸ್ಕೊಟ್ರು. ಆಗ ತಿಳಿಸ್ಕೊಡೋ ಟೈಮಲ್ಲಿ ಧಾರವಾಡದಲ್ಲಿ ಒಂದು ಅಂಗಡಿ ಇದೆ, ಅಂದ್ರೆ ಎಲ್ಲಾ ತರದ ಫುಡ್ ಐಟಮ್ಗಳು ಇರ್ತವೆ ಆ ಅಂಗಡಿಯಲ್ಲಿ. ಅಲ್ಲಿ ರವಿ ಶೆಟ್ರು ಅಂತ ಹೇಳಿ ಅವರು, ನಾವು ಮಲೆನಾಡಿನವರು ಅಂತ ಗೊತ್ತಾದಾಗ ನೀವು ಸುಕೇಳಿ ಮಾಡಿ ಅದ್ರ ಜೊತೆಗೆ ಒಂದು 5 ಕ್ವಿಂಟಲ್ ಮಾವಿನ ಮಿಡಿ ಉಪ್ಪಿನಕಾಯಿಯನ್ನ ನಮಗೆ ಮಾಡ್ಕೊಡ್ತೀರಾ, ನಮಗೆ ಒಂದು 5 ಕ್ವಿಂಟಲ್ ಮಾಡ್ಕೊಡಿ ಅಂತ ಹೇಳಿ.

0: ಇದ್ರು. ನಮ್ಮ ಮನೆಯವ್ರು ಬಹಳ ಪ್ರೀತಿಯಿಂದ ಒಪ್ಕೊಂಡು ಬಂದ್ರು. ಯಾಕಂದ್ರೆ ಮನೆಯಲ್ಲಿ ಈಗಾಗ್ಲೇ ಅತ್ತೆಯವ್ರು ಮಾಡ್ತಾ ಇದ್ರಲ್ಲ, ಅಡ್ಡಿಲ್ಲ ನಾವು ಕೊಡ್ತೇವೆ ಅಂತ ಹೇಳಿ. ಮತ್ತೊಂದ್ಸಲ ಹೋಗ್ಬೇಕಾದ್ರೆ ಒಂದು ಬರಣಿಯಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯಿ ಅಂತ ತುಂಬಿಕೊಂಡು ಹೋಗಿದ್ರು. ಅವ್ರು ಬಹಳ ಇಷ್ಟ ಪಟ್ಕೊಂಡು ಇಲ್ಲ ಖಂಡಿತವಾಗಿ ನಮಗೆ ಮಾಡಿಕೊಡಿ ಅಂತೇಳಿ ನಮಗೆ ಒಂದು ಮೊದಲನೆಯದಾಗಿ ಪ್ರಸ್ತಾವನೆಯನ್ನ ಇಟ್ಟರು. ಅಲ್ಲಿಂದ ಶುರುವಾಯಿತು ನಮ್ದು. ಸುಕೇಳಿ ಮಾಡುವುದರ ಜೊತೆ ಜೊತೆಗೆ ಉಪ್ಪಿನಕಾಯಿಯನ್ನ ಶುರು ಮಾಡಿದ್ವಿ.
1: ಈಗ ಸ್ವಲ್ಪ ಉಪ್ಪಿನಕಾಯಿ ಪೂರ್ವ ಸಿದ್ಧತೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದರಲ್ಲೂ ಈ ಮಿಡಿ ಉಪ್ಪಿನಕಾಯಿ ಹಾಕಬೇಕಿದ್ರೆ ಯೋಗ್ಯವಾದಂತಹ ಮಾವಿನ ಕಾಯಿ ಹೇಗಿರಬೇಕು, ಅದರ ಗುಣಲಕ್ಷಣ ಹೇಗಿರಬೇಕು?
0: ಮಾವಿನ ಮಿಡಿ ಅಂದ್ರೆ ಅದು ಒಂದು ವರ್ಷನಾದ್ರೂ ಉಪ್ಪಲ್ಲಿ ಹಾಕಿದಾಗ ಅದು ಕೊಳಿದೆ ಮೆತ್ತಗಾಗಬಾರ್ದು, ಗಟ್ಟಿಯಾಗಿ ಇರಬೇಕು. ಅದ್ರ ಪರಿಮಳವನ್ನ ಅದ್ರೊಳಗೆ ಸಂಗ್ರಹಿಸಿಟ್ಕೊಳ್ಬೇಕು. ಆ ರೀತಿಯ ಗುಣಲಕ್ಷಣಗಳನ್ನ ಹೊಂದಿದಂತ ಅಪ್ಪೆ ಮಿಡಿಯನ್ನು ಮಾತ್ರ ನಾವು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಈಗ ಅಪ್ಪೆ ಮಿಡಿ ಅಂತ ಹೇಳಿದ್ರೆ, ಈಗ ವಿಶೇಷವಾಗಿ ಈ ಶಿರಸಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪೆ ಮಿಡಿ ಬಹಳ ಪ್ರಖ್ಯಾತವಾದಂತಹದ್ದು, ಇದರಲ್ಲಿ ಯಾವ ರೀತಿ ಒಂದು ಬದಲಾವಣೆಗಳಿವೆ? ಅಂದ್ರೆ ಅಪ್ಪೆ ಮಿಡಿಯಲ್ಲಿ ಕೂಡ ವೈವಿಧ್ಯತೆ ಇದೆಯಾ?
0: ಹೌದು, ಖಂಡಿತವಾಗಿದೆ. ಆ ಮಣ್ಣಿನ ಗುಣಲಕ್ಷಣಕ್ಕನುಸಾರವಾಗಿಯೂ ಇರಬಹುದು, ಹವಾಮಾನಕ್ಕೆ ಇರಬಹುದು, ಖಂಡಿತ ಅಂದ್ರೆ ಡಿಫ್ರೆನ್ಸ್ ಅಂತೂ ಇದ್ದೇ ಇದೆ.
1: ನೀವು ಬಳಕೆ ಮಾಡುವ ಅಪ್ಪೆ ಮಿಡಿ ಯಾವುದು?
0: ನಾವು ಅಂದ್ರೆ ಕಾಡಿನಲ್ಲಿ ಸಿಗುವಂತ ಅಪ್ಪೆ ಮಿಡಿಗಳನ್ನ ಎಲ್ಲ ತಂದ್ಕೊಡ್ತಾರೆ ನಮ್ಮ ಫ್ಯಾಕ್ಟರಿಗೆ. ನಾವು ಈಗಾಗಲೇ ಈಗ 12ನೇ ಇಸ್ವಿಯಿಂದ ನಾವು ಉಪ್ಪಿನಕಾಯನ್ನ ಮಾಡ್ತಾ ಇದ್ದೇವಲ್ಲ, ಹಾಗಾಗಿ ಎಲ್ಲರಿಗೂ ಗೊತ್ತಿದೆ ನಾವು ಮಾಡ್ತೇವೆ ಅಂತೇಳಿ. ಎಲ್ಲರೂ ತಂದ್ಕೊಡ್ತಾರೆ ನಮ್ಗೆ. ಅದರಲ್ಲಿ ನಾವು ಒಳ್ಳೆ ಮಿಡಿಯನ್ನ ಆರಿಸಿ ನಾವು ನೋಡಿದ್ಕೊಳ್ಳೆ ಗೊತ್ತಾಗ್ತದೆ ನಮ್ಗೆ. ತೊಟ್ಟು ದಪ್ಪ ಇರ್ಬೇಕು, ಅದ್ರು ಹಾ ಸಿಪ್ಪೆ ದಪ್ಪ ಇರ್ಬೇಕು, ಬಹಳ ದೊಡ್ಡ ಇರಬಾರ್ದು, ಒಳಗೆ ಕೂಗ್ಲೆ ಸಣ್ಣ ಇರ್ಬೇಕು. ಈ ರೀತಿಯಾದ ಮಿಡಿಯನ್ನ
1: ನಾವು ಹೂ ಬಿಟ್ಟು ಎಷ್ಟು ದಿವಸಗಳ ನಂತರ ಕೊಯ್ಯುವಂತಹದ್ದು ಅಪ್ಪೆ ಮಿಡಿಯನ್ನ?
0: ಹೂ ಬಿಟ್ಟು ಸುಮಾರು 2 ತಿಂಗಳ, ಒಂದೂವರೆಯಿಂದ 2 ತಿಂಗಳ. ಅದು ಒಂದೊಂದು ಮಿಡಿ ಸ್ವಲ್ಪ ಸಣ್ಣ ಇದ್ದಾಗ್ಲೂ ಹುಳಿ ಇರ್ತದೆ, ಅದು ಅಂದ್ರೆ ಸ್ವಲ್ಪ ಕಡಿಮೆ ರೇರು ಅದು ಆಗಿರೋದು. ಒಂದು ಸಾಮಾನ್ಯ ಸೈಜ್ ನಲ್ಲಿರುವಂತ ಮಿಡಿ ಹುಳಿ ಮತ್ತೆ ಹದವಾಗಿ ಇದ್ದಾಗ ನಾವು ಅದನ್ನು ಕೊಯ್ದು ನಾವು ಉಪ್ಪಿಗೆ ಹಾಕೋದು.
1: ಈ ಜೀರಿಗೆ ಅಂದ್ರೆ ಯಾವ್ದು?
0: ಜೀರಿಗೆ ಮಿಡಿ ಅಂದ್ರೆ ಪರಿಮಳದ ಮಿಡಿ ಅಂತ. ಹಾ, ಅಪ್ಪೆ ಮಿಡಿಯಲ್ಲೇ ಮತ್ತೊಂದು ಇದು ಅಂದ್ರೆ ಅದು ಪರಿಮಳವನ್ನು ಜಾಸ್ತಿ ಮಾಡ್ತದೆ, ರುಚಿ ಜಾಸ್ತಿ, ಅದು ಬಹಳ ಇಷ್ಟಪಡ್ತಾರೆ ಜನ ಅದನ್ನ, ಹಾಗಾಗಿ ಅದಕ್ಕೆ ರೇಟು ಜಾಸ್ತಿ.
1: ಆಮೇಲೆ ಮಾವಿನ ಮಿಡಿ ಏನೋ ಸಿದ್ಧವಾಯ್ತು ಅಂತ ಇಟ್ಕೊಳ್ಳಿ, ಉಳಿದ ಒಂದು ಒಳಸುರಿಗಳು ಅಂದ್ರೆ ಈಗ ಮೆಣಸು ಬೇಕಾಗ್ತದೆ, ಜೀರಿಗೆ ಬೇಕಾಗ್ತದೆ, ಇದರ ಬಗ್ಗೆ ಹೇಳಿ ಸ್ವಲ್ಪ.
0: ಮೆಣಸು, ಬ್ಯಾಡ್ಗಿ ಮೆಣಸು ಮತ್ತೆ ಖಾರ ಮೆಣಸು ಎರಡು ಮಿಕ್ಸ್ ಇರ್ತದೆ. ಅದು ನಾವು ಪೌಡರ್ ಅನ್ನ ತರಿಸ್ಕೊಂಡು ಮಾಡೋದು. ಮೊದಲು ಮೆಣಸಿನಕಾಯಿಯನ್ನೇ ತಂದು ಮಾಡ್ತಾ ಇದ್ವಿ, ಆದ್ರೆ ಅದು ತುಂಬಾ ನಮ್ಗೆ ಕಾಸ್ಟ್ಲಿ ಆಗ್ತದೆ, ಉಪ್ಪಿನಕಾಯಿ ರೇಟು ಜಾಸ್ತಿ ಆಗ್ತದೆ. ಅವಾಗ ಅದಕ್ಕಿಂತ ನಾವು ಗದಗ ಬ್ಯಾಡ್ಗಿ ಆ ಕಡೆಯಿಂದಾನೆ ಮೆಣಸಿನ ಪೌಡರ್ ಅನ್ನ ತರಿಸ್ಕೊಂಡು ಮಾಡ್ತೇವೆ. ಮೀಡಿಯಂ ಖಾರ ಇರ್ತದೆ ಅದು.
1: ಬೇರೆ ಏನೇ ಬೇಕಾಗ್ತದೆ?
0: ಅದ್ರ ಜೊತೆಗೆ ಸೂಜಿ ಮೆಣಸು ಅಂತೇಳಿ, ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ, ಅದು ಖಾರಕ್ಕೆ ಮತ್ತು ಪ್ರಿಸರ್ವೇಟಿವ್ ಆಗಿ ಅದು ಕೆಲಸ ಮಾಡ್ತದೆ.
1: ಎಷ್ಟು ಪ್ರಮಾಣದಲ್ಲಿ ಬೇಕು?
0: ಸ್ವಲ್ಪ ಪ್ರಮಾಣದಲ್ಲಿ ಸಾಕು. ನಾವೊಂದು 10 ಕೆಜಿ ಸಾಸಿವೆ ಪೌಡರ್ ಮಾಡಿದ್ರೆ 200 ಗ್ರಾಮ್ ಗಾಂಧಾರಿ ಮೆಣಸು ಸಾಕಾಗ್ತದೆ. ಅಂದ್ರೆ ಅದು ಖಾರ ಜಾಸ್ತಿ, ಹಾಗಾಗಿ ಅದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡ್ತದೆ. ಒಂದು ವರ್ಷ ಉಪ್ಪಿನಕಾಯಿ ಇಟ್ಟರು ಏನು ಆಗೋದಿಲ್ಲ.
1: ಆಮೇಲೆ ವಿಶೇಷವಾದಂತಹ ಒಂದು ರುಚಿಗೋಸ್ಕರ ಅಂತ ಬೇರೆ ಏನಾದ್ರೂ ಸೇರಿಸಬೇಕಾಗ್ತದೆ ಅಥವಾ ಈ ಜೀರಿಗೆ ಮತ್ತೆ ಮೆಣಸು ಇಂಥದ್ದು ಮಾತ್ರ ಮಿಕ್ಸ್ ಮಾಡೋದು?
0: ಹಾ ಅಷ್ಟೇ, ನಾವು ಸಾಂಪ್ರದಾಯಿಕವಾಗಿ ಏನ್ ಮಾಡ್ತೇವೋ ಹಾಗೆ ಮಾಡ್ತೇವೆ, ಯಾವುದೇ ಪ್ರಿಸರ್ವೇಟಿವ್ ಅನ್ನು ಬಳಸೋದಿಲ್ಲ. ಪರಿಮಳಕ್ಕಾಗಿ ಸ್ವಲ್ಪ ಶಾಜೀರಿಗೆ ಮತ್ತೆ ಇಂಗನ್ನ ಲವಂಗ ಅದೆಲ್ಲ ಸ್ವಲ್ಪ, ಯಾವ್ದನ್ನೇ ಜಾಸ್ತಿ ಹಾಕಿದ್ರು ಅದು ಘಾಟ್ ಆಗ್ತದೆ, ಮತ್ತೆ ಜಾಸ್ತಿ ದಿನ ಇಟ್ಟರದು ಬೇರೆ ಪರಿಮಳ ಬರ್ತದೆ, ನಮ್ಗೆ ತಿನ್ಲಿಕ್ಕೆ ಆಗೋದಿಲ್ಲ. ಹಾಗೆ ಸಾಸಿವೆ ಜೀರಿಗೆ ಜಾಸ್ತಿ, ಬಾಕಿದೆಲ್ಲ ಪರಿಮಳಕ್ಕೆ ಒಂದ್ ಸ್ವಲ್ಪ ಹಾಕೋದು ಅಷ್ಟೇ.
1: ಉಪ್ಪಿನಕಾಯಿಯ ತಯಾರಿ ಒಂದ್ ರೀತಿ ಹಬ್ಬದ ರೀತಿಯಲ್ಲಿ ನಡೀತದೆ, ಒಂದೇ ದಿವಸ ನಡೀತದೆ ಅಥವಾ 2-3 ದಿವಸ ಇರ್ತದೆ?
0: ನಮ್ದು ಉಪ್ಪಿನಕಾಯಿ ಫ್ಯಾಕ್ಟರಿ ಇರೋದ್ರಿಂದ ವರ್ಷ ಕಾಲಾವಧಿ ಅದು ಇರ್ತದೆ.
1: ಎಲ್ಲ ಕಾಲದಲ್ಲಿ ನಿಮ್ಗೆ ಮಾವಿನ ಮಿಡಿ ಸಿಗೋದಿಲ್ಲ?
0: ಮಿಡಿ ಸಿಗದೆ ಹೋದ್ರೆ ನಾವು ಅದ್ರ ಸ್ಟೋರ್ ಮಾಡಿ ಇಟ್ಕೊಳ್ತೇವೆ. ಉಪ್ಪ್ ನೀರಲ್ಲಿ ಮಿಡಿಯನ್ನ ಚಟ್ಟ ಹಾಕಿ ಆಮೇಲೆ ಅದನ್ನ 10 ದಿನ ಆದ್ಮೇಲೆ ಅದು ಮಿಡಿ ಎಲ್ಲ ಚಟ್ಟುತ್ತದೆ, ಅದು ನೀರು ಒಡಿತದೆ. ಆ ನೀರಿಂದ ತೆಗೆದು ಬಟ್ಟೆ ಮೇಲೆ ಹರಗಿ, ಹರಗಿದ್ರೆ ಅದು ನೆರಳಲ್ಲೇ ಹರಗುದು, ಅದು ನೀರಂಶ ಆರ್ತದೆ ಅದು. ಆಮೇಲೆ ಆ ನೀರನ್ನು ಕುದಿಸ್ಬೇಕು. ಈಗ ಏನು ನೀರಿಂದ ತೆಗೆದಿದ್ದೇವಲ್ಲ, ಆ ಉಪ್ಪು ನೀರು ಹುಳಿ ನೀರು ಅದು ಮಿಕ್ಸ್ ಇರ್ತದೆ, ಮಾವಿನ ಮಿಡಿ ನೀರು ಉಪ್ಪು ನೀರು ಎರಡು ಮಿಕ್ಸ್ ಇರ್ತದೆ. ಆ ನೀರನ್ನು ಕುದಿಸ್ಬೇಕು. ಕುದಿಸೋದಂದ್ರೆ ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಅದು ಮೇಲೆ ಉಪ್ಪಿನ ಹೆರೆ ಅಂತ ಬರ್ಬೇಕು, ಅಲ್ಲಿವರೆಗೆ ಕುದಿಸ್ಬೇಕು. ಅದು ಸುಮ್ನೆ ಕುದಿಸಿದ್ರೆ ಸಾಕಾಗೋದಿಲ್ಲ,
1: ಸಂತೃಪ್ತ ದ್ರಾವಣ.
0: ಸಂತೃಪ್ತ ದ್ರಾವಣ ಆ ತರ ಆದ್ರೆ ಮಾತ್ರ ಒಂದು ವರ್ಷ ಇಟ್ಟರು ಏನು ಆಗೋದಿಲ್ಲ ಮಿಡಿ. ಅದಕ್ಕಾಗಿ ಸಂತೃಪ್ತ ದ್ರಾವಣ ಮಾಡಿ ಆ ನೀರನ್ನ ತಣಿಸಿ ಆ ನೀರಲ್ಲಿ ಈ ಒಣಗಿದ ಮಿಡಿಯನ್ನ ಹಾಕ್ಬೇಕು. ಹಾಕಿ ಅದ್ರ ಮೇಲೆ ಈ ಗಾಂಧಾರಿ ಮೆಣಸಿನ ಪೌಡರ್ ಅನ್ನ ಹಾಕಿ ಅದು ಸರಿ ಪ್ಯಾಕ್ ಮಾಡಿ ಅಂದ್ರೆ ಗಾಳಿ

0: ಓಡಾಡಬಾರ್ದು, ಮತ್ತೆ ನೀರಿನ ಮೇಲ್ ಬರಬಾರ್ದು. ಅದು ನೀರಿನ ಮೇಲ್ ಬರದೆ ಹೋದಂಗೆ ಅದ್ರ ಮೇಲೆ ಪ್ಯಾಕ್ ಮಾಡ್ಬೇಕು. ಮತ್ತೆ
1: ಅದ್ರ ಮೇಲೆ ಬಿಳಿ ಬಟ್ಟೆ ಏನಾದ್ರು ಹಾಕ್ತಾರ?
0: ಬಿಳಿ ಬಟ್ಟೆ ಅಂದ್ರೆ ನಾವು ಅಂದ್ರೆ ಮನೆಯಲ್ಲಿ ಮಾಡ್ಕೊಳ್ಬಹುದು, ಈ ತರ ಫ್ಯಾಕ್ಟರಿ ಅಲ್ಲ, ಆತರ ಏನ್ ಮಾಡೋದಿಲ್ಲ.
1: ಆಮೇಲೆ ಈಗ ಜಾಡಿಯ ಬಗ್ಗೆ ಹೇಳಿ ಅಂದ್ರೆ, ಈಗ ಅದ್ರಲ್ಲಿ ಭರಣಿಯಲ್ಲೇ ತುಂಬಿಸಿ ಇಟ್ಟರೆ ಒಳ್ಳೇದು ಅಥವಾ ಪ್ಲಾಸ್ಟಿಕ್ ಭರಣಿ ಕೂಡ ಆಗ್ತದೆ?
0: ನಾವೆಲ್ಲ ಪ್ಲಾಸ್ಟಿಕ್ ಭರಣಿ ಎಲ್ಲ ಮಾಡೋದು, ಏನು ತೊಂದರೆ ಆಗ್ಲಿಲ್ಲ, ಇಷ್ಟರವರೆಗೆ ಏನು ತೊಂದರೆ ಆಗ್ಲಿಲ್ಲ.
1: ಅಂದ್ರೆ ಒಂದ್ ವರ್ಷ ಬೇಕಾದ್ರೂ ಇಟ್ಕೋಬಹುದು?
0: ಒಂದ್ ವರ್ಷ ಬೇಕಾದ್ರೂ ಇಟ್ಕೋಬಹುದು, ಏನು ತೊಂದರೆ ಆಗೋದಿಲ್ಲ. ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿ ತಿಂಗಳ ಒಂದಷ್ಟನ್ನ ಮಿಕ್ಸ್ ಮಾಡ್ತೇವೆ. ಅದನ್ನ ಒಂದೇ ಸಲ ಮಿಕ್ಸ್ ಮಾಡಿ ನಾವು ಉಪ್ಪಿನಕಾಯಿ ಮತ್ತೆ ಮಸಾಲೆ ನೀರು ಎಲ್ಲ ಮಿಕ್ಸ್ ಮಾಡಿ ಇಡೋದಿಲ್ಲ. ಹಾಗೆ ನೀರಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಂಡು ನಮಗ್ ಬೇಕಾದಾಗ ಆರ್ಡರ್ ಬಂದಾಗ ಮೆಣಸಿನ ಪೌಡ್ರು ಮತ್ತೆ ಮಸಾಲೆ ಪೌಡರ್ ಅನ್ನ ಮಿಕ್ಸ್ ಮಾಡಿ ಒಂದು ಹದದಲ್ಲಿ ಮಿಕ್ಸ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡ್ತೇವೆ, ಬಾಟ್ಲಿಂಗು ಪ್ಯಾಕಿಂಗ್ ಮಾಡ್ತೇವೆ.
1: ಅಂದ್ರೆ ಒಂದು ವರ್ಷಕ್ಕೆ ಬೇಕಾದಷ್ಟು ಮಾವಿನ ಮಿಡಿ ನಿಮ್ಮಲ್ಲಿ ಸಿದ್ಧವಾಗಿರಬೇಕು.
0: ಹೌದೌದು.
1: ಎಷ್ಟು ಪ್ರಮಾಣ ಇರ್ತದೆ?
0: ಸುಮಾರು 4-5 ಲಕ್ಷ ಮಿಡಿ ಬೇಕೇ ಬೇಕು. ಒಂದು
1: ವರ್ಷದಿಂದ 5 ಲಕ್ಷ ಅದನ್ನ ನೀವು ಉಪ್ಪು ನೀರಿನಲ್ಲಿ ಹಾಕಿ ಸಿದ್ಧವಾಗಿ
0: ಇಟ್ಕೊಂಡಿರ್ತೇವೆ.
1: ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಫ್ಯಾಕ್ಟರಿಯಲ್ಲಿ?
0: ನಮ್ಮ ಫ್ಯಾಕ್ಟರಿಯಲ್ಲಿ 6-8 ಜನ ಕೆಲಸ ಮಾಡ್ತಾರೆ.
1: ವರ್ಷ ಪೂರ್ತಿ ಕೆಲಸ ಇರ್ತದೆ?
0: ಹೌದು, ವರ್ಷ ಪೂರ್ತಿ ಕೆಲಸ ಇರ್ತದೆ.
1: ಬರೀ ಮಾವಿನಕಾಯಿ ಉಪ್ಪಿನಕಾಯಿ ಮಾತ್ರ ತಯಾರು ಮಾಡುವಂತಹದ್ದು ಅಥವಾ ಬೇರೆ ನಿಂಬೆ ಹುಳಿ ಉಪ್ಪಿನಕಾಯಿಯೋ ಅಥವಾ ಬೇರೆ ಏನಾದ್ರು ಮಾಡ್ತೀರಾ?
0: ಇಲ್ಲ ಸರ್, ಮೊದಲು ಮಾಡ್ತಿದ್ವಿ, ಲೇಬರ್ ಸಮಸ್ಯೆಯಿಂದಾಗಿ ಅದನ್ನೆಲ್ಲ ಬಿಟ್ಟಿದ್ದೇವೆ ನಾವು. ಬಹಳ ಸಮಸ್ಯೆ ಆಗ್ತದೆ, ಎಲ್ಲ ನಾವೇ ಮಾಡೋ ಪ್ರಸಂಗ ಬಂತು, ಹಾಗಾಗಿ ಅದೆಲ್ಲ ಬಿಟ್ಟಿದ್ದೇವೆ. ಇವನ್ನ ಸುಕೇಳಿ ಸಹಿತ ಈಗ ನಾವು ಅದನ್ನು ಬಿಟ್ಬಿಟ್ಟಿದ್ದೇವೆ.
1: ಅದು ಎಷ್ಟು, 1/2 ಕಿಲೋ, 1 ಕಿಲೋ, ಹೇಗೆ?
0: 1/2 ಕಿಲೋ, 1/2 ಕಿಲೋ, 1 ಕಿಲೋ, 5 ಕಿಲೋ, ಹೀಗೆ
1: ಬಲ್ಕ್ ಆಗಿ ಬೇಕಾದವರಿಗೆ 5 ಕಿಲೋ,
0: 5 ಕಿಲೋ
1: ಮದುವೆಗೆಲ್ಲ ಕೊಡ್ಲಿಕ್ಕೆ.
0: ಹೌದು, ಯಾರು ಯಾವ್ದನ್ನ ಕೇಳ್ತಾರೋ ಅದು ನಮ್ ರೆಡಿ ಇರ್ತದೆ. ಇಷ್ಟ ಒಂದ್ ಇದ್ರಲ್ಲಿ
1: ವ್ಯಾಪಾರ ಅಂದ್ರೆ ನಿಮ್ಮಲ್ಲೇ ಬಂದು ಖರೀದಿ ಮಾಡ್ತಾರೋ ಅಥವಾ ಅಂಗಡಿಯಲ್ಲಿ ನೀವು ಅದನ್ನ ಸೇಲಿ ಕೊಡ್ತೀರಾ? ಹೇಗೆ?
0: ನಮ್ಮಲ್ಲೂ ಬಹಳ ಜನ ಬಂದು ತಗೊಂಡು ಹೋಗ್ತಾರೆ. ಹೇಗೆ ಕೇಳಿದ್ರೆ ಒಬ್ಬರ ಕೈಯಿಂದ ಒಬ್ರಿಗೆ ಹೋಗಿ ಬಹಳ ಜನಕ್ಕೆ ಇದ್ರ ಪರಿಚಯ ಆಗಿದೆ, ಬಹಳ ಇಷ್ಟನೂ ಪಡ್ತಾರೆ. ಹಾಗಾಗಿ ಇಲ್ಲಿ ಸಿರ್ಸಿಯಿಂದ ಕುಮಟಾ ರೋಡ್ ಅಲ್ಲಿ ಮಂಗಳೂರವರೆಗೆ ನಮ್ಮ ಉಪ್ಪಿನಕಾಯಿ ಎಲ್ಲಾ ಕಡೆ ಸಿಗ್ತದೆ. ಆಲ್ಮೋಸ್ಟ್ ಅಂದ್ರೆ ಕುಮಟಾ, ಹೊನ್ನಾವರ, ಉಡುಪಿ, ಮಂಗಳೂರು. ಬಾಕಿಯವರೆಲ್ಲ ಅಂದ್ರೆ ಅಂಗಡಿಯಲ್ಲಿ ಇರೋದಿಲ್ಲ, ತೋರಿಸ್ಕೊಳ್ತಾರೆ.
1: ಆನ್ಲೈನ್ ಅಲ್ಲಿ ಕೂಡ ಪರಾಟ ಮಾಡ್ತೀರಾ?
0: ಆನ್ಲೈನ್ ಅಲ್ಲಿ ಇಲ್ಲ, ನಮ್ದು ಕೊರಿಯರ್ ಅಲ್ಲಿ ಕಳಿಸ್ತೇವೆ, ಆಮೇಲೆ ಅಂದ್ರೆ ಅಂಗಡಿಯವರಿಗೆ ಎಬಸ್ಸಿ ಕಳಿಸ್ತೇವೆ.
1: ಆಮೇಲೆ ಒಟ್ಟು ಖರ್ಚು ಲೆಕ್ಕಾಚಾರ ಮಾಡಿದ್ರೆ ಹೇಗೆ ಇದು ಲಾಭದಾಯಕ ಅಂತ ಅನ್ಸುತ್ತೆ ನಿಮಗೆ?
0: ಹೌದು ಸರ್, ಲಾಭದಾಯಕ ಅನ್ಸಿದ್ದಕ್ಕೆ ಮಾಡುದಲ್ಲ, ಆದ್ರೆ ನಾವು ಬಹಳ ಲಾಭವನ್ನು ನಿರೀಕ್ಷೆ ಮಾಡುದಿಲ್ಲ ಇದರಲ್ಲಿ. ಅಂದ್ರೆ ಇದರಲ್ಲಿ ಶ್ರಮ ಜಾಸ್ತಿ. ಆದ್ರೆ ನಾನು ಹೇಳೋದೇನು ಅಂದ್ರೆ, ಯಾವುದೇ ಬಿಸ್ನೆಸ್ ಮಾಡಿ ನೀವು ಫಸ್ಟ್ ಅದ್ರ ಬಗ್ಗೆ ಆಳವಾದ ಅಧ್ಯಯನ, ಪರಿಶ್ರಮ ಮತ್ತು ಪ್ರಾಮಾಣಿಕತೆ, ಇವು ಮೂರು ಇರಲೇಬೇಕು. ಅದು ನಮ್ಮ ಅನುಭವವೂ ಹೌದು ಅಂತ ಅನಿಸ್ತದೆ. ಯಾಕಂದ್ರೆ ಇದರಲ್ಲಿ ಬಹಳ ಅಂದ್ರೆ ಬಹಳ ಪರಿಶ್ರಮ. ಮಿಡಿಯನ್ನ ಎಲ್ಲೆಲ್ಲಿಂದನೋ ತರಬೇಕು ನಾವು, ಹಾಸನ, ಚಿಕ್ಕಮಂಗ್ಳೂರು ಆ ಕಡೆಯಿಂದನೂ ತರ್ತೇವೆ ಒಂದೊಂದ್ಸಲ. ಅಂದ್ರೆ ಈ ಕಡೆ ಎಲ್ಲ ಸಿಗೋದಿಲ್ಲ ಎಲ್ಲ. ಅಂದ್ರೆ ನಮಗೆ ಈ ಹವಾಮಾನ ವೈಪರೀತ್ಯದಿಂದಾಗಿ ಎಲ್ಲ ವರ್ಷನೂ ನಮಗೆ ಈಲ್ಡ್ ಸಿಗೋದಿಲ್ಲ ಅದು. ಹಾಗಾಗಿ ಹಾಸನ, ಚಿಕ್ಕಮಂಗ್ಳೂರು ಆ ಕಡೆನೂ ಅಂದ್ರೆ ಒಳ್ಳೆ ಮಿಡಿ ಸಿಗ್ತದೆ. ಅಲ್ಲಿ ಸೈಜು, ಗುಣಮಟ್ಟ ಎಲ್ಲ ಬಹಳ ಚಂದ ಇರ್ತದೆ, ಅಲ್ಲಿಂದನೂ ತರಿಸ್ಕೊಳ್ತೇವೆ ನಾವು.
1: ಸರ್, ಈಗ ಉಪ್ಪಿನಕಾಯಿ ಅಲ್ಲದೆ ನೀವು ವ್ಯವಹಾರವನ್ನು ಮಾಡ್ತಾ ಇದ್ರಿ, ಜೊತೆಗೆ ಕೃಷಿಯಲ್ಲಿ ಕೂಡ ತೊಡಗಿಸಿಕೊಂಡಿದ್ರಿ. ತರಕಾರಿ ಕೃಷಿ ಆಗ್ಬೋದು, ಹೂವಿನ ಕೃಷಿ ಆಗ್ಬೋದು, ಅಥವಾ ಅಡಿಕೆ ತೋಟದ ಕೃಷಿ ಆಗ್ಬೋದು, ಇಲ್ಲಿ ನಿಮ್ಮ ಒಂದು ಪಾತ್ರ ಏನು?
0: ನಾವು ಅಂದ್ರೆ ಮೂಲತಃ ಕೃಷಿ ಕುಟುಂಬದವರೇಯ, ಹಾಗಾಗಿ ಮೊದಲನೇ ಆದ್ಯತೆ ನಮ್ದು ಕೃಷಿನೇಯ. ಈಗ ದಿನ ಬೆಳಗಾದ್ರೆ ಕೆಲಸದವ್ರು ಬರ್ತಾರೆ, ಅವರಿಗೆ ಊಟ ಉಣಸು ಎಲ್ಲ ಹಾಕಿ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಕೆಲಸ ಹೇಳ್ಬೇಕು ಅಂದ್ರೆ ನಮಗೂ ಒಂದಷ್ಟು ಗೊತ್ತಿರ್ಲೇಬೇಕು. ಅದಕ್ಕಾಗಿ ನಾವು ಒಂದಷ್ಟು ಕೆಲಸಗಳನ್ನ ಅವ್ರ ಜೊತೆಗೆ ಮಾಡೇ ಮಾಡ್ತೇವೆ.
1: ಈಗ ಈ ಮನೆಗೆ ಕೆಲಸಕ್ಕೆ ಬಂದಿರ್ತಾರೆ, ತೋಟದ ಕೆಲಸಕ್ಕೆ ಬಂದಿರ್ತಾರೆ, ಅವರಿಂದ ಒಳ್ಳೆ ಗುಣಮಟ್ಟದ ಕೆಲಸವನ್ನ ನೀವು ಪಡಿಬೇಕಿದ್ರೆ ಅವರನ್ನ ನಿರ್ವಹಣೆ ಮಾಡೋದು ಹೇಗೆ
0: ಅಂದ್ರೆ, ಮೊದಲು ನಮ್ಗೆ ಆ ಕೆಲಸ ಗೊತ್ತಿರಬೇಕು. ಅವಾಗ ಅವರಿಗೆ ತಿದ್ದಿ ಹೇಳಲಿಕ್ಕೆ ಆಗ್ತದೆ, ನೀ ಮಾಡಿದ್ದು ಹಿಂಗಲ್ಲ ಹಂಗೆ ಹೇಳಿ ತಿದ್ದಿ ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ ನಮ್ಗೆ.
1: ಈಗ ತಿದ್ದಿ ಹೇಳಿದ್ಮೇಲೆ ಮರುದಿವಸ ಬರ್ತಾರ?
0: ಬರ್ತಾರೆ ಖಂಡಿತ, ನಾವು ಹೇಳೋದ್ರ ಮೇಲೆ ಇರ್ತದಲ್ಲ, ಬೈದ್ ಹೇಳ್ಬಾರ್ದು
1: ಅವರ ಕಷ್ಟಕ್ಕೂ ಕೂಡ ನಾವು ನೆರವು.
0: ಹಾ ಹೌದೌದು, ಅವ್ರು ಯಾವಾಗ ದುಡ್ಡು ಕೇಳಿದ್ರು ನಾವು ಕೊಡ್ಬೇಕು, ಅವ್ರು ರಜೆ ಕೇಳ್ದಾಗ ಕೊಡ್ಬೇಕು. ಓ ಯಾವಾಗ ರಜೆ ಮಾಡಿದ್ರು ಅವ್ರಿಗೆ ಬೈಕೋತಾ ದುಡ್ಡು ಕೇಳ್ದಾಗೆಲ್ಲ ಇಲ್ಲ ಆಗುದಿಲ್ಲ ಅಂತ ಹೇಳ್ಕೊತಿದ್ರೆ ಅವರು ಬೇರೆ ಮನೆಗೆ ಹೋಗ್ತಾರೆ, ನಮ್ ಬಗ್ಗೆ ಅಲಕ್ಷ್ಯ ಮಾಡ್ತಾರೆ.
1: ಸರಿ, ಈಗ ತರಕಾರಿ ಕೃಷಿ ಬಗ್ಗೆ.
0: ತರಕಾರಿ ಕೃಷಿ ಅಂದ್ರೆ ನಾವು ನಮ್ ಮನೆಗ್ ಬೇಕಾಗಷ್ಟೇ ಮಾಡ್ಕೊಳ್ತೇವೆ, ಯಾವ್ದೇ ಮಾರಾಟಕ್ಕಲ್ಲ. ಮೊದ್ಲಿಂದ ನಮ್ಮ ಅತ್ತೆಯವರೆಲ್ಲ ಮಾಡ್ಕೊಂಡು ಬಂದಿದ್ದು, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಆ ಕಾಲಕ್ಕೆ ತಕ್ಕಂತೆ ಬೀಜ ಹಾಕೋದು, ನೆಟ್ಟಿ ಮಾಡೋದು, ಹಾಗೆ ನೀರಂತೂ ದಿನ ಹಾಕ್ಬೇಕು. ಪುಷ್ಪ ಕೃಷಿ ಯಾವ್ದೇ ಆದ್ರೂ ನಮ್ಗದ ಇಡೀ ದಿನ ಕೆಲಸನೇ ಅದ್ರ

0: ಹಾಗಾಗಿ ನಾವು ಉಪ್ಪಿನಕಾಯಿಯನ್ನ ಮಾಡ್ತಾ ಇರೋದು ಸಹ ನಮ್ಗೆ ಬಹಳ ಹೆಮ್ಮೆ ವಿಷಯ ಹೌದು.
1: ಕೃಷಿ ಕೆಲಸವನ್ನ ಮಾಡ್ತಾ ಮಾಡ್ತಾ ಖುಷಿಯನ್ನ ಅನುಭವಿಸುವುದು ಹೇಗೆ?
0: ನಾವು ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಹೋಗೋದೇ ನಮ್ಮ ರೆಸ್ಟ್ ಮಾಡೋದಾಗಿರ್ಬೇಕು. ಅಂದ್ರೆ ಒಂದು ಕೆಲಸ ಮುಗಿಸ್ಕೊಂಡು ರೆಸ್ಟ್ ಮಾಡೋದು ಅಂದ್ರೆ ಮತ್ತೊಂದು ಕೆಲಸ ಮಾಡೋದು ಅಂತ.
1: ಹೆಚ್ಚು ತೀಕ್ಷ್ಣವಾಗಿ ಮಾಡೋದ್ರ ಬದಲು ಸ್ವಲ್ಪ ಹಗುರವಾಗಿ ಮಾಡ್ಕೊಳ್ಳೋದು,
0: ಹಗುರವಾಗಿ ಮಾಡ್ಕೊಳ್ಳೋದು. ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದವಾ ಅದ್ರೂ ಮುಗಿಸ್ಕೊಂಡು ಏನಾದ್ರೂ ಕುತ್ಕೊಂಡು ಕೆಲಸ
1: ಮಾಡೋದು
0: ಏನು ಆಗ್ಬಹುದು.
1: ಈ ಹಸು ಸಾಕಣೆ ಮಾಡೋದ್ರೆ ಅದು ಕೂಡ ಒಂದು ಕೆಲಸವೇ.
0: ಹೌದು, ಅದೇ ಎಲ್ಲವನ್ನು ನಿರ್ವಹಣೆ ಮಾಡೋದು ಅಂದ್ರೆ ಒಂದು ಜವಾಬ್ದಾರಿ ಮತ್ತೆ ಚಾಲೆಂಜಿಂಗ್ ಅದು.
1: ಮನೆಯವರು ಕೂಡ ಸಾಕಷ್ಟು ಇದರಲ್ಲಿ ಕೈ ಜೋಡಿಸ್ತಾರೆ ನಿಮ್ಮ ಒಂದು ಉದ್ಯಮದಲ್ಲಿ?
0: ಖಂಡಿತವಾಗಿ ಜೋಡಿಸ್ತಾರೆ. ಅವರ ಒಂದು ಪರಿಶ್ರಮ ಬಹಳ ಅಂದ್ರೆ ಬಹಳ ಉಂಟು ಇದರಲ್ಲಿ. ಅದ್ರ ಹೊರತಾಗಿ ಏನೇ ಇದ್ರು ನಮ್ಗೆ ಸಹಾಯ ಮಾಡ್ತಾರಲ್ಲ, ಅವ್ರ ಆ ಗುಣ ನಾವು ಬಹಳ ಮೆಚ್ಚಬೇಕು.
1: ಆಮೇಲೆ ಎಷ್ಟೋ ಸರಿ ಕೃಷಿ ಮೇಳಗಳಾಗ್ತವೆ ಅಥವಾ ವಸ್ತು ಪ್ರದರ್ಶನಗಳಾಗ್ತವೆ, ಬೇರೆ ಬೇರೆ ಮಳಿಗೆಗಳನ್ನ ಹಾಕುವಂತ ಒಂದು ಅಭ್ಯಾಸ ಇರ್ತದೆ. ನಿಮ್ಮ ಉತ್ಪನ್ನವನ್ನ ಇಂತಹ ಮಳಿಗೆಯಲ್ಲಿ ಇಟ್ಟು ಮಾರಾಟ ಮಾಡುವ ಅಭ್ಯಾಸ ಏನಾದ್ರು ಉಂಟಾ?
0: ಇಲ್ಲ ಅಂದ್ರೆ ನಮ್ ಮೊದ್ಲೇ ಒಂದೆರಡು ಮಳಿಗೆಯಲ್ಲಿ ಹಾಕೊಂಡಿದ್ವಿ. ಆದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿರ್ಬೇಕು ಹೇಳೋದ್ರಕ್ಕಿಂತ ನಮ್ಗೆ ಉಪ್ಪಿನಕಾಯಿ ಒಂದಷ್ಟು ವರ್ಷಕ್ಕಿಂತಿಷ್ಟ ಖಾಲಿ ಆಗ್ತದೆ ನಮ್ಗೆ ಗೊತ್ತಿರ್ತದಲ್ಲ, ಆಮೇಲೆ ಶಾರ್ಟೇಜ್ ಆಗ್ಬಾರ್ದು ಅಂತ ಏನೋ ಮೊಳಗಿಗೆಲ್ಲ ಹೋಗ್ಕೊಂಡು ಅಲ್ಲಿ ಖಾಲಿ ಆಗ್ಬಿಡ್ತದೆ ಉಪ್ಪಿನಕಾಯಿ. ನಮ್ಗೆ ಇಲ್ಲಿ ಕಡೆ ವರ್ಷ ಪೂರ್ತಿ ಉಪ್ಪಿನಕಾಯಿ ನಮ್ಗೆ ಸಿಗೋದಿಲ್ಲ, ಪೂರೈಸೋದ್ ಕಷ್ಟ ಆಗ್ತದೆ. ಆ ಒಂದು ದೃಷ್ಟಿಯಿಂದ ನಾವು ಮೊಳಗಿಗಳಿಗೆ ಹೋಗೋದಿಲ್ಲ.
1: ಬಹಳ ಸಂತೋಷ ಸುಚೇತಾ ತಿರುಮಲೇಶ್ವರ್ ಹೆಗಡೆಯವರೇ. ಉಪ್ಪಿನಕಾಯಿ ಹಾಕುವುದನ್ನ ಕಳೆದ 2012 ಇಸವಿಯಿಂದ ನಿರಂತರವಾಗಿ ಮಾಡಿಕೊಂಡು ಬಂದಿರಿ. ಅದರಲ್ಲೂ ಕೂಡ ಸಾಂಪ್ರದಾಯಿಕ ಉಪ್ಪಿನಕಾಯಿ ಹಾಕುವಂತಹ ಒಂದು ವಿಧಾನವನ್ನು ಅಳವಡಿಸಿದ್ರಿ, ಜೊತೆಗೆ ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ಒದಗಿಸ್ತಾ ಇದ್ದೀರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವ ಗೃಹಿಣಿ ಸುಚೇತಾ ತಿರುಮಲೇಶ್ವರ ಹೆಗಡೆ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಶಿರಸಿ ತಾಲೂಕಿನ ರಾಜಲಕ್ಷ್ಮಿ ಸಿ ಭಟ್ ಅವರಿಂದ ಸ್ವರಚಿತ ಕವನಗಳ ವಾಚನ.
3: ಕವನದ ಶೀರ್ಷಿಕೆ ಹೊಸ ಬೆಳಕು. ಕಾರ್ಮೋಡ ಕಳೆದು ಹೊಸದೊಂದು ಬೆಳಕು ಮೂಡಿಹುದು ಬಾನಲ್ಲಿ ನೋಡು ಬಾರಣ್ಣ. ಕಾರ್ಮೋಡ ಕಳೆದು ಹೊಸದೊಂದು ಬೆಳಕು ಮೂಡಿಹುದು ಬಾನಲ್ಲಿ ನೋಡು ಬಾರಣ್ಣ. ಹೊಸ ಬೆಳಕು ಬಂತು, ಹೊಸ ಭಾವ ತುಂಬಿತು, ಹೊಸ ಜೀವಕಾಯಿತು ಹೊಸತನದ ಸಂತಸ. ಹೊಸ ಬೆಳಕು ಬಂತು, ಹೊಸ ಭಾವ ತುಂಬಿತು, ಹೊಸ ಜೀವಕಾಯಿತು ಹೊಸತನದ ಸಂತಸ. ಬಾನಿನ ಬೆಳಕು ಭುವಿಗೆಲ್ಲ ಹರಡಿ ಉತ್ಸಾಹ ಹುಮ್ಮಸ್ಸು ಹೆಚ್ಚಿಸುವುದು. ಬಾನಿನ ಬೆಳಕು ಭುವಿಗೆಲ್ಲ ಹರಡಿ ಉತ್ಸಾಹ ಹುಮ್ಮಸ್ಸು ಹೆಚ್ಚಿಸುವುದು. ಹಗಲು ಕಳೆದಂತೆ ಮರೆಯಾಗುವ ಸೂರ್ಯ ಕೆಂಪನೆಯ ಹೊಂಬಣ್ಣ ಬಾನಿನ ತುಂಬೆಲ್ಲ ಹರಡಿ. ಹಗಲು ಕಳೆದಂತೆ ಮರೆಯಾಗುವ ಸೂರ್ಯ ಕೆಂಪನೆಯ ಹೊಂಬಣ್ಣ ಬಾನಿನ ತುಂಬೆಲ್ಲ ಹರಡಿ. ಮರುದಿನದ ಬರವ ಕಾಯುತ್ತಿಹೆ ನಾನು ಹೊಸ ಬೆಳಕಿಗಾಗಿ ಓ ಬಾನಿನೊಡೆಯ. ಮರುದಿನದ ಬರವ ಕಾಯುತ್ತಿಹೆ ನಾನು ಹೊಸ ಬೆಳಕಿಗಾಗಿ ಓ ಬಾನಿನೊಡೆಯ. ಕವನದ ಶೀರ್ಷಿಕೆ ಮನದ ಬಯಕೆ. ಓಡದಿರು ಮನಸ್ಸೇ ಓಡದಿರು, ಆಸೆಯ ಬೆನ್ನತ್ತಿ ನಡೆಯದಿರು. ಗಾಳಿ ಗೋಪುರ ನೀ ಕಟ್ಟದಿರು, ಮನದ ವಿವೇಕವ ನೀ ಕೆಡಿಸದಿರು. ನಿಂದೆಯ ಮಾತನು ಸಹಿಸಿ ನಡೆ, ಕೋಪದ ಜ್ವಾಲೆಯ ತಡೆದು ಹಿಡಿ. ಬದುಕಿನ ಅರ್ಥವ ಅರಿತು ನಡೆ, ಸನ್ನಡತೆಯ ಮಾರ್ಗವೇ ನಿನ್ನ ಗುರಿ. ಕಣ್ಣು ರೆಪ್ಪೆಯ ಮುಚ್ಚಲು ಕನಸು ಸಾವಿರ, ವಾಸ್ತವದಿ ಬದುಕು ದುಸ್ತರ. ಆತ್ಮಶಕ್ತಿಯೇ ಬಾಳಿನ ದೀಪ, ಸ್ಥಿತ ಪ್ರಜ್ಞೆಯೇ ಉಳಿವಿನ ಸೂತ್ರ. ಮನಸ್ಸೇ ನೀ ಆಶಾವಾದಿಯಾಗಿರು, ವ್ಯಕ್ತಿತ್ವದ ನಿಲುಮೆಗೆ ಕನ್ನಡಿಯಾಗಿರು. ಏಕಾಗ್ರತೆ ನಿಷ್ಠೆಯ ಉಳಿಸಿ ಮನಸ್ಸೇ ನೀಯನ್ನ ಮುನ್ನಡೆಸು. ಮನಸ್ಸೇ ನೀಯನ್ನ ಮುನ್ನಡೆಸು. ಹಸಿರ ಸಿರಿ ಭೂದೇವಿಯ ಹಸಿರು, ಅದುವೇ ಮಾನವನುಸಿರು. ಪ್ರಾಣಿ ಪಕ್ಷಿಯ ನೆಲೆಯು ಹಸುರಿನ ಈ ಭುವಿಯು. ಮಳೆ ಬೆಳೆಯ ನೀಡುವುದು, ಮನುಜರನ್ನು ಸಲಹುವುದು, ಪ್ರಕೃತಿಯ ಮಹಿಮೆಯನ್ನು ದಿನ ದಿನವೂ ಸಾರುವುದು. ಹಾಡುವ ಹಕ್ಕಿಯ ಹುರಿದುಂಬಿಸುವುದು, ಕವಿಯ ಕನಸನ್ನು ನನಸಾಗಿಸುವುದು, ಜೀವಿಗಳ ರಕ್ಷಣೆ ಮಾಡುವುದು, ಪರಿಸರ ದೊಲುಮೆಯ ಬೆಳೆಸುವುದು. ಹಸಿರೇ ಉಸಿರು ಎನ್ನೋಣ, ಮರಗಳ ರಕ್ಷಣೆ ಮಾಡೋಣ, ಜನ ಜಾಗೃತಿಯ ಬೆಳೆಸೋಣ, ಸಿರಿದೇವಿಯ ಪಾದ ಕೆರಗೋಣ. ಹಚ್ಚ ಹಸಿರಿನ ಈ ಭೂಮಿ ಬರಿದಾಗುತ್ತಿದೆ ದಿನ ದಿನವೂ ಸಂಪನ್ನ.

0: ಸಂಪನ್ಮೂಲದ ಈ ಸಿರಿಯ ಉಳಿಸಿರಿ ಬೆಳೆಸಿರಿ ವನಸಿರಿಯ. ಸಂಪನ್ಮೂಲದ ಈ ಸಿರಿಯ ಉಳಿಸಿರಿ ಬೆಳೆಸಿರಿ ವನಸಿರಿಯ. ಕವನದ ಶೀರ್ಷಿಕೆ ಭಾವಗೀತೆ. ಜೀವ ತುಂಬಿ ಹಾಡಿದೆ ಹೊಸತು ಭಾವಗೀತೆಯ, ಭಾವ ತುಂಬಿ ಬಂದಿದೆ ಎದೆ ತುಂಬಿದ ಹಾಡಿಗೆ. ಜೀವ ತುಂಬಿ ಹಾಡಿದೆ ಹೊಸತು ಭಾವಗೀತೆಯ, ಭಾವ ತುಂಬಿ ಬಂದಿದೆ ಎದೆ ತುಂಬಿದ ಹಾಡಿಗೆ. ಆತ್ಮದಲ್ಲಿ ಪೂಜಿಸಿ ದೇವರಲ್ಲಿ ವಂದಿಸಿ ಇಂಪು ಮಧುರ ಸೇರಿಸಿ ಕೋಗಿಲೆಯ ಕಂಠ ಬೆರೆಸಿ. ಆತ್ಮದಲ್ಲಿ ಪೂಜಿಸಿ ದೇವರಲ್ಲಿ ವಂದಿಸಿ ಇಂಪು ಮಧುರ ಸೇರಿಸಿ ಕೋಗಿಲೆಯ ಕಂಠ ಬೆರೆಸಿ. ಕೇಳುಗರ ಮನವ ಸ್ಪರ್ಶಿಸಿ ಕಣ್ಣಂಚಲಿ ಭಾವನೆಯ ಹೊಮ್ಮಿಸಿ ಬಾಳಿನ ಭಾವಗೀತೆಯಾಗಿಸಿ ಮನಸ್ಸಿನ ಭಾವನೆಗೆ ಅರ್ಥವ ತುಂಬಿಸಿ. ಕೇಳುಗರ ಮನವ ಸ್ಪರ್ಶಿಸಿ ಕಣ್ಣಂಚಲಿ ಭಾವನೆಯ ಹೊಮ್ಮಿಸಿ ಬಾಳಿನ ಭಾವಗೀತೆಯಾಗಿಸಿ ಮನಸ್ಸಿನ ಭಾವನೆಗೆ ಅರ್ಥವ ತುಂಬಿಸಿ. ಆನಂದದ ನೂರು ಭಾವ ಬಾಳಿನ ನೂರು ನೋವ, ಸಮರಸದ ಜನನ ಮರಣ ಭಾವಗೀತೆಯ ಸಿಂಚನ. ಆನಂದದ ನೂರು ಭಾವ ಬಾಳಿನ ನೂರು ನೋವ, ಸಮರಸದ ಜನನ ಮರಣ ಭಾವಗೀತೆಯ ಸಿಂಚನ. ಕವನದ ಶೀರ್ಷಿಕೆ ನನ್ನ ಉಸಿರು. ಭಕ್ತಿ ಭಾವವು ಇರಲಿ ಪ್ರೀತಿ ಸ್ನೇಹಗಳಿರಲಿ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಮಾತಿನಲ್ಲಿ ಸವಿ ಇರಲಿ ನೋಟದಲ್ಲಿ ಹಿತವಿರಲಿ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಗುರು ಹಿರಿಯರಿಗೆ ನಮಿಸಿ ಕಿರಿಯರನ್ನು ಪ್ರೇರಣಿಸಿ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ದೇಶ ಪ್ರೇಮವೂ ಇರಲಿ ಶಾಂತಿ ಕರುಣೆಯೂ ಇರಲಿ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಓದುವ ಹವ್ಯಾಸ ತಿಳಿಯುವ ಉತ್ಸಾಹ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ವೃದ್ಧರನ್ನು ಗೌರವಿಸಿ ಮಕ್ಕಳನ್ನು ಸಾಂತ್ವನಿಸಿ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಹಿತಮಿತದ ನಡೆನುಡಿಯು ಸತ್ಯ ಅಹಿಂಸೆಯ ಜೀವನ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಪುಣ್ಯ ಭಾರತ ಭೂಮಿ ಭರತ ಖಂಡದ ಮೌಲ್ಯ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಪುಣ್ಯ ಭಾರತ ಭೂಮಿ ಭರತ ಖಂಡದ ಮೌಲ್ಯ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಕವನದ ಶೀರ್ಷಿಕೆ ಅಭಿನಂದನೆ. ಓ ಧೀರ ಯೋಧ ದೇಶ ರಕ್ಷಕನೇ, ಕೋಟಿ ನಮನವು ನಿನಗೆ ಶಿರವಾಗುವೆನು. ನಿನ್ನ ರಕ್ಷಣೆಯಲ್ಲಿ ನಾವು ಸುಖದಿಂದಿಹೆವು, ನಿನ್ನ ಯಶಸ್ಸನ್ನೇ ದಿನ ದಿನವೂ ಬಯಸುವೆವು. ತಾಯ್ನಾಡಿನ ಸೇವೆ ನಿನ್ನ ಗುರಿಯಾಗಿಹುದು, ಭಾರತಾಂಬೆಯ ಪ್ರೀತಿ ನಿನ್ನ ಮೇಲಿಹುದು. ರಕ್ಷಣಾ ಕಾರ್ಯದಲ್ಲಿ ನೊಂದು ಬೆಂದವರೆಷ್ಟೋ, ನೋವು ಯಾತನೆಯಿಂದ ಪ್ರಾಣ ತೆತ್ತವರೆಷ್ಟು. ಈ ಕವನ ನಿಮಗಾಗಿ, ಎಲ್ಲ ಯೋಧರಿಗಾಗಿ. ಈ ಪದವು ನಿಮಗಾಗಿ ಅಭಿನಂದನಾರ್ಪಣೆ. ಈ ಪದವು ನಿಮಗಾಗಿ ಅಭಿನಂದನಾರ್ಪಣೆ. ಕವನದ ಶೀರ್ಷಿಕೆ ಬದುಕು. ಜೀವನದ ಹೋರಾಟ ವಿಧಿಸೂತ್ರದ ಆಟ, ನೋವು ನಲಿವಿನ ಸರದಿ ಬಾಳಿನ ಪ್ರತಿದಿನದಿ. ಪ್ರೀತಿ ಸ್ನೇಹಗಳುಂಟು ನೋವು ನಲಿವುಗಳುಂಟು, ಬಾಂಧವ್ಯದ ನಂಟುಂಟು ಗೆಳೆತನದ ಸಿರಿಯುಂಟು. ಇತಿಹಾಸದ ಸಾರ ಉಂಟು ವಿಜ್ಞಾನದ ಮರ್ಮ ಉಂಟು, ಹೊಸ ಆವಿಷ್ಕಾರದ ದಾಹ ಉಂಟು ಅನುಭವಗಳ ಮೌಲ್ಯ ಉಂಟು. ಸೂರ್ಯ ಚಂದ್ರರ ಮಹಿಮೆ ಕಾಲ ಚಕ್ರನ ಹಿರಿಮೆ, ಪ್ರಕೃತಿ ಸೊಬಗಿನ ಒಲುಮೆ ಗಿರಿ ಪರ್ವತದ ನಿಲುಮೆ. ಮನುಕುಲದ ಈ ಪಯಣ ದಿನವೂ ಇರಲಿ ಹೊಸತನ, ಬದುಕಿನರ್ಥವ ಅರಿತು ನಡೆದರೆ ಅದುವೇ ಸಾರ್ಥಕ ಜೀವನ. ಬದುಕಿನರ್ಥವ ಅರಿತು ನಡೆದರೆ ಅದುವೇ ಸಾರ್ಥಕ ಜೀವನ.
1: ಶಿರಸಿ ತಾಲೂಕಿನ ರಾಜಲಕ್ಷ್ಮಿ ಸಿ ಭಟ್ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳಿದ್ರಲ್ಲ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 12:31 ಆಗಲಿದೆ.
3: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ಹನ್ನೆರಡು ಗಂಟೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರದಿಂದ

ಹಾವು ಹಾಗೂ ಇತರ ವಿಷ ಜಂತುಗಳ ಕಡಿತ ಹಾಗೂ ಚಿಕಿತ್ಸೆ. ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿಎಂ ಜಗದೀಶ್. ಒಂದು ಗಂಟೆಗೆ ಅಲ್ಪಸಂಖ್ಯಾತರಿಗಾಗಿ ಇರುವ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ. ಮಾತನಾಡುವವರು ಪತ್ರಕರ್ತ ಸತೀಶ್ ಬಿ ಆರಾಧ್ಯ. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. 3:00 ರೂಪಕ ಬೆಳಕು ತೋರಿದ ಬುದ್ಧ, ನಿರ್ಮಾಣ ಬಿಎಂ ಶರವೇಂದ್ರ ಸ್ವಾಮಿ. 3:30 ಯಕ್ಷಗಾನದ ಹಾಡುಗಳು, ಪ್ರಸಂಗ ಜಯ ವಿಜಯರ ಶಾಪ, ನಡೆಸಿಕೊಡ್ತಾರೆ ಪಿ ವೆಂಕಟರಮಣ ಐತಾಳ್. 4:00 ಚಿನ್ನರಲೋಕ. 4:30 ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಪ್ರಸಾರವಾಗಲಿದೆ. 5:00 ಕ್ರೀಡಾಲಹರಿ ಕಾರ್ಯಕ್ರಮದಲ್ಲಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ರಾಷ್ಟ್ರೀಯ ಹಾಕಿಯಲ್ಲಿ ಸಾಧನೆ ಮಾಡುತ್ತಿರುವ ಭಾಗಮಂಡಲದ ದಿಶಾ ನಿಡ್ಯಮಲೆ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ವಿನೋದ್ ಮೂಡಗದ್ದೆ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:50 ರೈತಧ್ವನಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಗ್ರಿ ಸ್ಟ್ಯಾಕ್ ಅಥವಾ ಕೃಷಿ ಬಣವೆ ಮತ್ತು ಅದರ ಪ್ರಯೋಜನ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ, ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದಿಂದ ರಾತ್ರಿ 8:00 ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಕಾರ್ಯಕ್ರಮದಲ್ಲಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಆಧರಿಸಿದ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸ್ವರ್ಣದಾಸ್ ಮತ್ತು ಲಿಖಿತ ಎಂಪಿ. ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದ ವಯಲಿನ್ ವಾದನ ಕೇಳುವಿರಿ, HM ಸ್ಮಿತಾ ಹಾಗೂ ಸಿಂಧು ಸುಚೇತನ್ ಅವರಿಂದ.

ಶ್ರೋತೃಗಳೇ, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಶ್ರೋತೃಗಳೇ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ ಹಾವು ಹಾಗೂ ಇತರ ವಿಷಜಂತುಗಳ ಕಡಿತ ಮತ್ತು ಚಿಕಿತ್ಸೆ. ಈ ಕುರಿತಂತೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಾವು ಮತ್ತು ಇತರ ವಿಷಜಂತುಗಳ ಕಡಿತ ಮತ್ತು ಅದಕ್ಕೆ ಚಿಕಿತ್ಸೆ ಈ ವಿಚಾರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು.
3: ನಮಸ್ಕಾರ.
2: ಈಗ ಪ್ರಾರಂಭದಲ್ಲಿ ಈ ಹಾವು ಕಡಿತ ಇದೆಯಲ್ಲ, ಇದು ಇಷ್ಟು ಪ್ರಾಮುಖ್ಯತೆ ಪಡೆಯೋದಕ್ಕೆ ಏನು ಕಾರಣ ಅಂತೀರಿ?
3: ನಾರ್ಮಲಿ ನಮಗೆ ಹಾವು ಅಂದರೆ ಭಯ. ಇದು ಆ್ಯಕ್ಚುಲಿ ಗ್ರಾಮೀಣ ಜನರಲ್ಲಿ ಕಾಣುವ ಸಮಸ್ಯೆ. ಎಸ್ಪೆಷಲಿ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ, ಅವರಿಗೆ ಈ ಕೃಷಿ ಚಟುವಟಿಕೆ ಟೈಮಲ್ಲಿ ಜಾಸ್ತಿ ಹಾವುಗಳು ಕಡಿತ ಆಗುತ್ತೆ. ಅದೇ ರೀತಿ ಅರಣ್ಯ ಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕೂಲಿ ಕಾರ್ಮಿಕರಿದ್ದರೆ, ತೋಟದಲ್ಲಿ ಕೆಲಸ ಮಾಡುವರು, ಕಾಫಿ ತೋಟ, ಟೀ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವವರಲ್ಲಿ ಹಾವು ಕಡಿತ ನಾರ್ಮಲಿ ಜಾಸ್ತಿ. ಅದೇ ರೀತಿ ಈಗ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ ಕೆಲವರೆಲ್ಲ, ಅವರು ಪ್ರಿವೆಂಟಿವ್ ಮೆಷರ್ ತಗೊಂಡೇ

0: ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕಾಗ್ತದೆ, ಯಾಕಂದರೆ ಅವರು ಅರಣ್ಯ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇರ್ತಾರೆ ಬೆಟ್ಟ ಗುಡ್ಡಗಳಲ್ಲಿ. ಮತ್ತೊಂದು ಮಕ್ಕಳು, ಮಕ್ಕಳು ನಾರ್ಮಲ್ ಯಾವಾಗಲೂ ಸ್ವಲ್ಪ ಕೆಣಕುವ ಅಭ್ಯಾಸ ಜಾಸ್ತಿ ಅವರಿಗೆ, ಸೊ ಮಕ್ಕಳಲ್ಲಿ ಹಾವುಗಳು ಕಡಿತ ಸ್ವಲ್ಪ ಜಾಸ್ತಿ.
1: ಇನ್ನು ಈ ಹಾವುಗಳ ಗುಣಲಕ್ಷಣಗಳು ಏನು ಅಂತೀರಿ? ಹಾವು ಅಂದ ತಕ್ಷಣ ನಮಗೆ ದುಷ್ಟ ಜಂತು ಅಂತ ಒಂದು ಕಲ್ಪನೆ ಬರುತ್ತೆ. ಅವು ತಾವಾಗೆ ಕಡಿತವ ಅಥವಾ ಮನುಷ್ಯರೇನಾದರೂ ಅವುಗಳ ಒಂದು ಸಂಪರ್ಕಕ್ಕೆ ಬಂದಾಗ ಅವು ಕಡಿತವ ಹೇಗೆ ಅಂತೀರಿ?
0: ಹಾವುಗಳ ಬಗ್ಗೆ ತಿಳಿಯುವುದು ನಮ್ದೊಂದು ಪ್ಯಾಷನ್ ಇರಬೇಕು ನಮಗೆ. ಹಾವುಗಳು ನೋಡ್ಲಿಕ್ಕೂ ಬಹಳ ಚಂದ, ಬಣ್ಣ ಬಣ್ಣದ ಹಾವುಗಳು ಆಕರ್ಷಕವಾಗಿರ್ತವೆ,
1: ಹೊಳಪಿರುತ್ತೆ,
0: ಬಹಳ ಸೌಮ್ಯ ಅವುಗಳು, ತುಂಬಾ ನಾಚಿಕೆ. ಆದ್ರಿಂದ ಅವುಗಳು ನಾರ್ಮಲ್ ಇರುವುದು ಕತ್ತಲಿನ ಪ್ರದೇಶದಲ್ಲಿ, ಮರದ ದಿಮ್ಮಿ ಅಡಿಯಲ್ಲಿ ಅಥವಾ ನಮ್ಮ ಕಟ್ಟಿಗೆ ರಾಶಿ ಅಡಿಯಲ್ಲಿ, ಕಸದ ರಾಶಿ ಅಡಿಯಲ್ಲಿ.
1: ಅಂದ್ರೆ ಮುಖ್ಯವಾಗಿ ಯಾವ ಹೊತ್ತಿನಲ್ಲಿ ಇವು ಚಟುವಟಿಕೆಯಿಂದ ಕೂಡಿರ್ತವೆ?
0: ನಾರ್ಮಲಿ ನಾಗರ ಹಾವು ಹಗಲಲ್ಲಿ ಕಡಿತ ಜಾಸ್ತಿ, ರಾತ್ರಿ ಮತ್ತು ಮುಸ್ಸಂಜೆಯಲ್ಲಿ ನಮ್ಮ ವೈಪರ್ ಅಥವಾ ಮಂಡಲದ ಹಾವು ಅಥವಾ ಕ್ರೈಟ್ ಅದನ್ನು ನಾವು ಕಟ್ಟು ಹಾವು ಹೇಳ್ತೇವೆ, ಅವುಗಳು ಕಚ್ಚುದು ಜಾಸ್ತಿ ಸೂರ್ಯಾಸ್ತಮ ಆದ್ಮೇಲೆ, ಮುಸ್ಸಂಜೆ ಅಂತ ಹೇಳ್ತೇವೆ ಅಥವಾ ರಾತ್ರಿ. ಅವುಗಳು ಸಂಚರಿಸಿದ ರಾತ್ರಿಯಲ್ಲಿ, ಸೊ ರಾತ್ರಿ ಕಚ್ಚುವ ಹಾವುಗಳು ಯಾವಾಗಲೂ ಮಂಡಲದ ಹಾವು ಕಟ್ಟು ಹಾವು, ಹಗಲಲ್ಲಿ ನಾರ್ಮಲ್ ನಾಗರ ಹಾವು ಕಚ್ಚುತ್ತದೆ.
1: ಈಗ ನಾವು ಸಾಕಷ್ಟು ಬಗೆಯ ಹಾವುಗಳನ್ನ ನೋಡ್ತೇವೆ, ಅದರಲ್ಲಿ ಯಾವ ಹಾವುಗಳು ಹೆಚ್ಚು ವಿಷಪೂರಿತ ಅಂತೀರಿ?
0: ಜಾಗತಿಕ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದ್ರೆ 3,000 ಪ್ರಭೇದದ ಹಾವುಗಳಿವೆ, ಅದರಲ್ಲಿ ಖಾಲಿ 50 ಮಾತ್ರ ವಿಷವುಳ್ಳ ಹಾವುಗಳು. ನಮ್ಮ ಭಾರತ ದೇಶದಲ್ಲಿ ಅದನ್ನು ಕರ್ನಾಟಕದಲ್ಲಿ ತಗೊಂಡ್ರೆ 85 ಪ್ರಭೇದದ ಹಾವುಗಳಿವೆ, ಅದರಲ್ಲಿ ಖಾಲಿ 7 ಅಥವಾ 8 ಮಾತ್ರ ವಿಷಪೂರಿತ. ಆದ್ರಿಂದ ಜನರು ನೆನಪಿಟ್ಕೊಳ್ಬೇಕೇನೆಂದ್ರೆ ಹಾವುಗಳು ಕಚ್ಚಿದ್ರೆ ಅದು 100% ವಿಷಪೂರಿತ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಖಾಲಿ 70% ಹಾವುಗಳು ಕಚ್ಚಿದ್ದು ವಿಷವಲ್ಲದ ಹಾವುಗಳು, ಖಾಲಿ 30% ಮಾತ್ರ ವಿಷಪೂರಿತ ಹಾವುಗಳು. ಯಾಕಂದ್ರೆ ನಾನು ಹೇಳಿದ ನಂಬರ್ ಸಹ ಅದಕ್ಕೆ ಟ್ಯಾಲಿ ಆಗ್ತದೆ.
1: ಮುಖ್ಯವಾಗಿ ಎಲ್ಲಿ ಕಚ್ಚಿದಾಗ ನಮಗೆ ಹೆಚ್ಚು ತೊಂದರೆ ಆಗ್ಬೋದು ಅಂತೀರಿ?
0: ನಾನು ಆಗಲೇ ಹೇಳಿದೆ, ನಾಗರ ಹಾವು ಹಗಲಲ್ಲಿ ಕಚ್ಚಿದೆ, ನಾವು ಅದನ್ನು ಕಾಮನ್ ಕೋಬ್ರಾ ಅಂತ ಹೇಳ್ತೇವೆ. ಮತ್ತೊಂದು ಕಾಮನ್ ಕ್ರೈಟ್, ಅದು ಕಟ್ಟು ಹಾವು ಅಂತ ಹೇಳ್ತೇವೆ, ಸೊ ಅದು ನಾರ್ಮಲಿ ನೈಟ್ ಅಲ್ಲಿ ಕಚ್ಚುತ್ತದೆ ರಾತ್ರಿಯಲ್ಲಿ. ಮತ್ತೆ ವೈಪರ್ ಮಂಡಲದ ಹಾವು ಅಂತ ಹೇಳ್ತೇವೆ ಅಥವಾ ಗರಗಸ, ಇವುಗಳು ಸಹ ಕಚ್ಚುದು ಜಾಸ್ತಿಯಾಗಿ ರಾತ್ರಿಯಲ್ಲಿ. ಈಗಾಗಲೇ ಹೇಳಿದ್ದೇನೆ, ರೈತರು, ಕೂಲಿ ಕಾರ್ಮಿಕರು, ಆರೋಹಣ ಮಾಡುವರು ನಾರ್ಮಲಿ ಕಾಲುಗಳಿಗೆ ಜಾಸ್ತಿ. ಅದಕ್ಕೆ ನಾವು ಹೇಳುದು ಯಾವಾಗಲೂ ಬಹಳ ಜಾಗ್ರತೆಯಿಂದ ಇರಬೇಕಂತೇಳಿ. ಮಕ್ಕಳಲ್ಲಿ ಅವರು ಯಾವ ಪೊಸಿಷನ್ ಇರ್ತಾರೆ ನಮ್ಗೆ ಗೊತ್ತಾಗುದಿಲ್ಲ, ಸೊ ಕೆಲವು ಸರಿ ಅರಣ್ಯ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರು ಕಾಫಿ ತೋಟದ ವರ್ಕ್ ಮಾಡುವಾಗ ಅವುಗಳು ಗಿಡದ ಮೇಲೆ ಇರ್ತವೆ, ಮುಖಕ್ಕೆ ಸಹ ಕಚ್ಚುವ ಚಾನ್ಸಸ್ ಉಂಟು.
1: ಕೈಗಳಿಗೂ ಕಚ್ಚಬಹುದು,
0: ಕೈಗಳು ಕಾಲುಗಳಿಗೆ ಮುಖಕ್ಕೆ.
1: ಈಗ ನಾವು ಈ ಹೃದಯಾಘಾತವನ್ನ ಕೇಳಿದಾಗ ಪ್ರಾರಂಭದ ಒಂದು ಗಂಟೆ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ, ಆದಷ್ಟು ಬೇಗ ಚಿಕಿತ್ಸೆ ಕೊಡಿಸಿದ್ರೆ ಅವರು ಚೇತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ. ಈ ಹಾವಿನ ಕಡಿತದಲ್ಲೂ ಕೂಡ ಆ ರೀತಿಯಾದಂತಹ ಗೋಲ್ಡನ್ ಅವರ್ ಒಂದು ಕಾನ್ಸೆಪ್ಟ್ ಏನಾದರೂ ಇದೆಯಾ?
0: ಹೌದು, ಇಲ್ಲಿ ಸಹ ನಾನು ಈಗಾಗಲೇ ಹೇಳಿದೆ, ಕಾಮನ್ ಕ್ರೈಟ್ ಅಥವಾ ಕಟ್ಟು ಹಾವು ಅಥವಾ ಈ ವೈಪರ್ ಅಥವಾ ನಾಗರವಾಗಲಿ, ಒಂದು ಸರಿ ಕಚ್ಚಿದರೆ ಅಂದರೆ ಅದು ಯಾವಾಗ ಕಚ್ಚುತ್ತದೆ, ಅದು ಒಂದೇ ಸರಿ ಎಷ್ಟು ವಿಷ ಮನುಷ್ಯನಿಗೆ ಇಂಜೆಕ್ಟ್ ಮಾಡ್ತದೆ, ಸೊ ತುಂಬ ಫ್ಯಾಕ್ಟರ್ಸ್ಗಳುಂಟು ಇದರಲ್ಲಿ. ಮತ್ತು ಇವುಗಳು ವಿಷ ನರಮಂಡಲದ ಮೇಲೆ ಪರಿಣಾಮ ಬೀರ್ತದೆ, ರಕ್ತದ ಮೇಲೆ ಪರಿಣಾಮ ಬೀರ್ತದೆ, ಅಂಗಾಂಶಗಳ ಮೇಲೆ ಪರಿಣಾಮ ಬೀರ್ತದೆ. ಎಷ್ಟು ಅಂತ ಹೇಳಿದರೆ, ನೀವು ಫಸ್ಟ್ 30 ಮಿನಿಟ್ಸಿಂದ 1 ಅವರ್ ಹಾಸ್ಪಿಟ್ಲಿಗೆ ಬಂದರೆ 100% ನಿಮ್ಮನ್ನು ಬದುಕಿಸ್ಬೋದು, ಫಸ್ಟ್ 30 ಮಿನಿಟ್ಸಿಂದ 1 ಅವರ್. ಯಾಕಂದ್ರೆ ನಾಗರ ಹಾವು ಕಚ್ಚಿದ್ರೆ ಸ್ವಲ್ಪ ವಿಷ ಜಾಸ್ತಿ ಇರ್ತದೆ, ಮತ್ತೆ ನರಮಂಡಲದ ಮೇಲೆ ತುಂಬಾ ಪರಿಣಾಮ ಬೀರಿ ಬೇಗ ಗುಣಲಕ್ಷಣಗಳು ಕಂಡು ಬರ್ತವೆ, ಸೊ ಸಾವನ್ನಪ್ಪು ಚಾನ್ಸಸ್ ತುಂಬಾ ಜಾಸ್ತಿ.
1: ಸಾಧಾರಣವಾಗಿ ಏನೇನು ತೊಂದರೆಗಳು ಕಾಣಿಸ್ಕೊಳ್ತವೆ ಈ ನಾಗರ ಹಾವು ಕಚ್ಚಿದಾಗ ಅಥವಾ ಮಂಡಲದ ಹಾವು ಕಚ್ಚಿದಾಗ ಅಂತೀರಿ?
0: ಇಲ್ಲಿ ಹಾವಿನ ಗಾತ್ರ ಸಹ ಇಂಪಾರ್ಟೆಂಟ್ ಆಗ್ತದೆ, ರೋಗಿಯ ಹೈಟ್ ವೈಟ್ ಸಹ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಮತ್ತೆ ಹಾವು ಕಚ್ಚಿದ ಜಾಗ ಸಹ ಇಂಪಾರ್ಟೆಂಟ್ ಉಂಟು, ಮತ್ತೆ ಯಾವ ಟೈಪ್ ಹಾವು ಕಚ್ಚಿದ ಅದು ಸಹ ಬಹಳ ಇಂಪಾರ್ಟೆಂಟ್, ಮತ್ತೆ ಅದು ಎಷ್ಟು ವಿಷ ಇಂಜೆಕ್ಟ್ ಮಾಡಿದೆ, ಮತ್ತೆ ಎಷ್ಟು ಸರಿ ಕಚ್ಚಿದೆ, ಕೆಲವು ಸರಿ ಒಂದೇ ಬೈಟ್, ಕೆಲವು ಸರಿ ಮಲ್ಟಿಪಲ್ ಟೈಮ್ ಕಚ್ಚುವ ಚಾನ್ಸಸ್ ಸಹ ಉಂಟು. ಈ ಕಾಲು ಅಥವಾ ಕೈಗಳ ಅಥವಾ ಮುಖದಲ್ಲಿ ಎಲ್ಲಿಯಾದ್ರೂ ಕಚ್ಚಿದ್ರೆ ಮೊದಲು ಕಚ್ಚಿದ ಭಾಗಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಸೊ ಈಗ ನಾವು ಕಚ್ಚಿದ ಭಾಗಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಗುಣ ಲಕ್ಷಣದಲ್ಲೇ ಗೊತ್ತಾಗ್ತದೆ ಇದು ಕಚ್ಚಿದ್ದು ನಾಗರ ಹಾವ ಅಥವಾ ವೈಪರ್ ಅಂತ ಅಥವಾ ಮಂಡಲ ಹಾವ ಅಂತೇಳಿ. ಅದರಿಂದ ನಾವು ಏನ್ ಮಾಡ್ಬೇಕು ಹೇಳಿದ್ರೆ, ಜಾಸ್ತಿ ಸಮಯವನ್ನು ಕಚ್ಚಿದ ಸ್ಥಳದಲ್ಲಿ ಕಳೆಯಲಿಬಾರದು. ನಿಮ್ಗೆ ವಾಹನ ವ್ಯವಸ್ಥೆ ಉಂಟು, ಮಾರ್ಗ ಉಂಟು, ಸವಲತ್ತು ಎಲ್ಲ ಇದ್ರೆ ನೀವು 30 ಮಿನಿಟ್ಸ್ನಿಂದ 1 ಅವರ್ ಒಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದ್ರೆ ಅಲ್ಲಿ ನಿಮ್ಗೆ ಈ ನಾನು ಹೇಳಿದ ಎಲ್ಲಾ ಹಾವುಗಳಿಗೆ ಚಿಕಿತ್ಸೆಗೆ ಅಲ್ಲಿ ಒಂದು ಔಷಧ ಉಂಟು, ಅದರಿಂದ ನಾವು 100% ಬದುಕಿಸಬಹುದು.
1: ಮತ್ತೆ ಏನೇನು ಲಕ್ಷಣಗಳು ನಾವು ನೋಡಬಹುದು ಆ ಕಡಿತದ ಒಂದು ಪ್ರಭಾವಕ್ಕೆ ಒಳಗಾದಂತ ಮನುಷ್ಯನಲ್ಲಿ?
0: ನಾಗರ ಹಾವಿನಲ್ಲಿ ನಾರ್ಮಲಿ ಅದು ನರಮಂಡಲದ ಮೇಲೆ ತುಂಬಾ ಪರಿಣಾಮ ಬೀರ್ತದೆ, ಅದಕ್ಕೆ ನಾನು ಹೇಳಿದ್ದು ಟೈಮ್ ಬಹಳ ಕ್ರೂಷಿಯಲ್. ನಾಗರ ಹಾವು ಕಚ್ಚಿದ್ರೆ ಒಂದು ಅವರಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗುದು, ಅವನ ವಾಯ್ಸ್ ಪಿಚ್ ಸಹ ಕಡಿಮೆ ಆಗ್ತದೆ, ಅವನಿಗೆ ನುಂಗ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಅವನಿಗೆ ಉಸಿರಾಟ ತೊಂದರೆ ಆಗ್ತದೆ, ಮತ್ತೆ ಎಲ್ಲ ವಸ್ತುಗಳು ಎರಡೆರಡು

0: ಕಾಣ್ತವೆ, ಮತ್ತೆ ಐಲಿಡ್ಗಳೆಲ್ಲ ಕ್ಲೋಸ್ ಆದಾಗ ಆಗ್ತದೆ, ಮತ್ತೆ ತುಂಬಾ ವೀಕ್ನೆಸ್ ನೋಡುವಾಗಲೇ ಗೊತ್ತಾಗ್ತದೆ ಅವನು ಸ್ವಲ್ಪ ಟಾಕ್ಸಿಕ್ ವಿಷ ದೇಹಕ್ಕೆ ಸೇರಿದೆ ಅಂತ ನಮ್ಗೆ ಪರೀಕ್ಷೆ ಮಾಡುವಾಗಲೇ ಗೊತ್ತಾಗ್ತದೆ. ಇದು ನಾಗರ ಹಾವನದಲ್ಲಿ. ನರಮಂಡಲ ಕಟ್ಟು ಹಾವನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಜಾಸ್ತಿ ಕಚ್ಚಿದ ಜಾಗದಲ್ಲಿ ಕೆಂಪಾಗುದು, ರಕ್ತಸ್ರಾವ ಆಗುದು, ರಕ್ತ ಹೆಪ್ಪುಗಟ್ಟದೆ ಅಲ್ಲಿಂದ ರಕ್ತ ಬರ್ತಾ ಇರುದು, ಊತ, ನೋವು ಮತ್ತೆ ಊತ ಎರಡು ಟೈಮ್ ಹೋದ ಹಾಗೆ ಜಾಸ್ತಿ ಆಗ್ತದೆ. 5 ನಿಮಿಷ, 10 ನಿಮಿಷ, 20 ನಿಮಿಷ ನೋವು ಜಾಸ್ತಿ ಆಗ್ತದೆ, ಊತ ಸಹ ಜಾಸ್ತಿ ಆಗ್ತದೆ. ಸೊ ವೈಪರ್ ಅಲ್ಲಿ ಬಹಳ ಕಾಮನ್ ಇದು.
1: ಅಂದ್ರೆ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಉಂಟಾಗುತ್ತೆ.
0: ಹೌದು, ನಾಗರ ಹಾವು ನರಮಂಡಲದ ಮೇಲೆ, ಈ ಮಂಡಲ ಹಾವೆಲ್ಲ ನಮ್ಮ ರಕ್ತದ ಹೆಪ್ಪುಗಟ್ಟಿಗೆ ಅದರ ಮೇಲೆ ಪರಿಣಾಮ ಬೀರಿ ತುಂಬಾ ರಕ್ತಸ್ರಾವ ಆಗ್ತದೆ.
1: ಈ ಹಾವು ಕಡಿತಕ್ಕೆ ಒಳಗಾದವ್ರನ್ನ ಆಸ್ಪತ್ರೆಗೆ ಸಾಗಿಸೋದು ಬಹಳ ಮುಖ್ಯ ಅಂತ ತಾವ್ ಹೇಳಿದ್ರಿ. ಇನ್ನ ಈ ಹಾವು ಕಚ್ಚಿದಂತ ಭಾಗಕ್ಕೆ ನಾವು ಒಂದು ಪ್ರಾಥಮಿಕವಾಗಿ ಏನ್ ಮಾಡಬೇಕು, ಏನ್ ಮಾಡಬಾರದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೇವೆ.
0: ನಾವಲ್ಲಿ ಟೈಮ್ ಜಾಸ್ತಿ ವೇಸ್ಟ್ ಮಾಡಲೇಬಾರದು. 30 ಮಿನಿಟ್ಸ್ 1 ಅವರ್ ಕೋಬ್ರಾಬೈಟ್ ಇಸ್ ವೆರಿ ವೆರಿ ಕ್ರೂಷಿಯಲ್. 100% ನಾವು ಆ ರೋಗಿಯನ್ನು ಬದುಕಿಸಬಹುದು. ಜನರು ಏನ್ ತಪ್ಪು ಮಾಡ್ತಾರೆ ಹೇಳಿದ್ರೆ, 3-4 ಗಂಟೆ ಗಾಯವನ್ನು ತೊಳೆಯುದು, ಗಾಯಕ್ಕೆ ಏನಾದ್ರೂ ಹಾಕುದು, ಪೌಡರ್ ಹಾಕುದು, ಹಗ್ಗದಲ್ಲಿ ಕಟ್ಟುದು, ಬಟ್ಟೆಯಲ್ಲಿ ಕಟ್ಟುದು, ಗಾಯವನ್ನು ದೊಡ್ಡದು ಮಾಡುದು, ಅದರಿಂದ ವಿಷ ಹೊರಗೋಗುವಾಗೆ ಮಾಡುದು, ಗಿಡ ಮೂಲಿಕೆಯಲ್ಲ ಅಂತ ರಸ ಹಾಕುದು. ಸೊ ಇದನ್ನೆಲ್ಲ ಯಾವುದು ನೀವು ಮಾಡ್ಬೇಕಂತೇನಿಲ್ಲ. ಯಾಕಂದ್ರೆ ಏಕೈಕ ಚಿಕಿತ್ಸೆ ಅದು ಆಂಟಿ ಸ್ನೇಕ್ ವಿನಮ್ ಅಂತ. ಸೊ ಅದು ಔಷಧ ಕರ್ನಾಟಕದ ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯವಿದೆ ಈಗ. ಅದು ನೀವು ಕೊಟ್ರೆ ಆ ವಿಷ ಎಲ್ಲ ಆರಾಮದಲ್ಲಿ ದೇಹದಿಂದ ತೆಗೆಯಬಹುದು. ಅಂದ್ರೆ ಆ ಔಷಧದಿಂದ ವಿಷದ ಪ್ರಮಾಣ ಕಡಿಮೆ ಆಗ್ತಾ ಇರ್ತದೆ. ಯಾವುದೇ ವಸ್ತು ನಮ್ಮ ದೇಹವನ್ನು ಸೇರುವಾಗ ನಮ್ಮ ದೇಹದಲ್ಲಿ ಒಂದು ಪ್ರತಿ ಔಷಧ ಉತ್ಪತ್ತಿ ಆಗ್ತದೆ. ಆದ್ರೆ ಹಾವು ಕಚ್ಚಿದಾಗ ಪ್ರತಿ ಔಷಧ ಉತ್ಪತ್ತಿ ಆಗಲಿ ಟೈಮ್ ಇಲ್ಲ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೆ, 30 to 1 hour ಅಲ್ಲಿ ನಾವು ವಿಷವನ್ನು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ನಾವು ಇದಕ್ಕೆ ನಿರೋಧಕ ಔಷಧ ಉಂಟು, ಅದನ್ನ ನಾವು ಹಾಸ್ಪಿಟಲ್ ಅಲ್ಲಿ ಕೊಡ್ತೇವೆ.
1: ಅಂದ್ರೆ ಮೊದ್ಲೆಲ್ಲ ಹಾವು ಕಚ್ಚಿದ ಭಾಗದ ಮೇಲ್ಭಾಗಕ್ಕೆ ಒಂದು ಬಟ್ಟೆಯಿಂದ ಬಿಗಿಯಾಗಿ ಕಚ್ಚಬೇಕು ಅಂತ ಒಂದು ಇತ್ತು, ಅದು ಅವಶ್ಯಕತೆ ಇಲ್ಲ ಅಂತೀರಿ?
0: ಹೌದು, ನಾವು ಈಗ ತುಂಬಾ ಕಡೆ ನೋಡಿದ್ದೇವೆ, ಹಗ್ಗವನ್ನು ಎಷ್ಟು ಟೈಟ್ ಆಗಿ ಕಟ್ತಾರೆ ಹೇಳಿದ್ರೆ ಒಂದು ಕಾಲು ಫುಲ್ ಸ್ವೆಲ್ಲಿಂಗ್ ಎಲ್ಲ ಆಗಿ ಅಲ್ಸರ್ ಎಲ್ಲ ಆಗಿ ಕಾಲೇ ಕಟ್ ಮಾಡೋ ಪರಿಸ್ಥಿತಿ ಬಂದದ್ದು ಉಂಟು.
1: ಓಹೋ, ಅದರಿಂದ ಅದು ಮಾಡಬಾರ್ದು.
0: ಹೌದು, ಅದನ್ನೆಲ್ಲ ನಾವು ಏನು ಮಾಡಬಾರ್ದು.
1: ಅಂದ್ರೆ ಒಂದ್ಸರಿ ಈ ಹಾವು ಕಚ್ಚಿದಂತ ಅವ್ರ ಆಸ್ಪತ್ರೆಗೆ ಬಂದ್ಮೇಲೆ ಏನು ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತೀರಿ?
0: ಅಲ್ಲಿ ನಿಮ್ಗೆ ಲೋಕಲ್ ಅಲ್ಲಿ ನಿಮ್ಗೆ ಕಚ್ಚಿದ ಕೂಡಲೇ ಏನ್ ಮಾಡಿ ಹೇಳಿದ್ರೆ, ಆ ಪೇಷಂಟ್ ಅನ್ನು ಹಾವಿಂದ ದೂರ ಮಾಡಿ ಒಂದು. ಎರಡನೇದ್ದು ಇಲ್ಲಿ ರೀಅಶೂರೆನ್ಸ್, ಪ್ರತಿಯೊಬ್ಬರಿಗೆ ಹಾವು ಭಯ. ಸೊ ಹಾವಿನ ಬಗ್ಗೆ ಜನರು ತುಂಬಾ ಮಾತಾಡ್ತಾರೆ ಪೇಷಂಟ್ ಹತ್ರ. ಅಲ್ಲಿ ನೆರೆ ಮನೆಯಲ್ಲಿ ಅವರು ಸತ್ರು, ಅಲ್ಲಿ ಇವರು ಸತ್ರು, ಅಲ್ಲಿ ವಿದ್ಯಾರ್ಥಿ ಸತ್ತ, ಅಲ್ಲಿ ಇವನು ಸತ್ತ. ಸೊ ಅಂತದಲ್ಲಿ ಯಾವ್ದು ನಾವು ಮಾತಾಡಬಾರ್ದು. ಅವನಿಗೆ ಖಾಲಿ ಧೈರ್ಯ ತುಂಬಿ ಶಾಂತ ಚಿತ್ತವಾಗಿರ್ಲಿಕ್ಕೆ ನೋಡ್ಬೇಕು,
1: ಆತ್ಮವಿಶ್ವಾಸವನ್ನು ಮೂಡಿಸ್ಬೇಕು.
0: ಮತ್ತೊಂದು ಎಂತ ಅಂತ ಹೇಳಿದ್ರೆ, ಕಾಲನ್ನು ಕಚ್ಚಿದ ಭಾಗವನ್ನು ಅಲ್ಲಾಡಿಸ್ಲಿಕ್ಕೆ ಇಲ್ಲ, ಚಲನೆ ಕೊಡ್ಲಿಕ್ಕಿಲ್ಲ. ಹಾವು ಕಚ್ಚಿದ ಪೇಷಂಟ್ ನಡಿಲಿಕ್ಕಿಲ್ಲ, ಓಡ್ಲಿಕ್ಕಿಲ್ಲ. ಅವರನ್ನು ನಾವು ನಮ್ಮ ವಾಹನದಲ್ಲಿ, ನಮ್ಮ ಫ್ರಾಕ್ಚರ್ ಗೆ ಹೇಗೆ ಕೈಗೆ ಫ್ರಾಕ್ಚರ್ ಆದ್ರೆ ಹೇಗೆ ಕೈ ಅಲ್ಲಾಡಿಸಿದ್ಲು, ಕಾಲಿಗೆ ಫ್ರಾಕ್ಚರ್ ಆಗದ್ರೆ ಹೇಗೆ ಕಾಲು ಅಲ್ಲಾಡಿಸಿದ್ಲು, ಹಾಗೆ ಚಲನೆ ಇಲ್ಲದೆ ಅವರನ್ನು ಆಸ್ಪತ್ರೆಗೆ ತರಬೇಕು. ಆಗ ವಿಷ ಕಚ್ಚಿದ ಜಾಗದಿಂದ ರಕ್ತಕ್ಕೆ ಹೋಗುವ ಅಂಶ ಬಹಳ ಕಡಿಮೆ. ನೀವು ಚಲನೆ ಕೊಟ್ಟು ಕೂಡಲೇ ರಕ್ತ ದೇಹದ ಎಲ್ಲ ಕಡೆ ಸರ್ವವ್ಯಾಪಿ ಆಗ್ತದೆ.
1: ಆಮೇಲೆ ನೀವು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತೀರ?
0: ಹೌದು, ಹಾಸ್ಪಿಟಲ್ ಗೆ ಬಂದ ಕೂಡಲೇ ನಾವು ಫಸ್ಟ್ ಗೆ ನಾವು ನೋಡ್ತೇವೆ. ನಾನು ಹೇಳಿದೆ, ನರಮಂಡಲದ ಮೇಲೆ ಏನಾದ್ರೂ ಪರಿಣಾಮ ಬೀರಿದ ಅಥವಾ ನಮ್ಮ ರಕ್ತ ಹೆಪ್ಪುಗಟ್ಟು ಅದರ ಮೇಲೆ ಪರಿಣಾಮ ಬೀರಿದ ಅಂತ ನೋಡ್ತೇವೆ. ನಾನು ಈಗಾಗಲೇ ಹೇಳಿದೆ, ವೈಪರ್ ಆದ್ರೆ, ಮಂಡಲ ಹಾವಾದ್ರೆ, ಕಟ್ಟು ಹಾವಾದ್ರೆ ಮುಖದಲ್ಲಿ, ಕಣ್ಣಲ್ಲಿ, ಮೂಗಲ್ಲಿ, ಕಿವಿಯಲ್ಲಿ, ಕಚ್ಚಿದ ಜಾಗದಲ್ಲಿ ರಕ್ತ ಬರ್ತಾ ಇರ್ತದೆ. ಮತ್ತೆ ಸ್ವೆಲ್ಲಿಂಗ್ ಅದು ಕಾಲಲ್ಲಿತ್ತು, ಕಾಲ ಬುಡದಲ್ಲಿ, ಅದು ಸಾಧಾರಣ 1-2 ಗಂಟೆಯಲ್ಲಿ ನಮ್ಮ ನೀ ಜಾಯಿಂಟ್ ಹತ್ರ ಬಂತು. ಹಾಗೆ ಬಹಳ ಸ್ಪೀಡ್ ಆಗಿ, ನಾರ್ಮಲಿ ನಮ್ಗೆ ಅಷ್ಟು ಊತ ಯಾವ್ದ್ರಲ್ಲಿ ಆಗುದಿಲ್ಲ, ಇವನ್ ಫ್ರಾಕ್ಚರ್ ಅಲ್ಲಿ ಅಷ್ಟು ಊತ ಬರುದಿಲ್ಲ, ಇಲ್ಲಿ ಊತ ಎಲ್ಲ ಬಹಳ ಫಾಸ್ಟ್ ಆಗಿ. ಆಗ ನಮ್ಗೆ ಗೊತ್ತಾಗ್ತದೆ ಇದು ಈಗ ವೈಪರ್ ಕಚ್ಚಿದ, ಮಂಡಲ ಹಾವು ಕಚ್ಚಿದ ಅಥವಾ ನಾಗರ ಹಾವು ಕಚ್ಚಿದ ಅಂತ. ಸೊ ನರಮಂಡಲದ ಮೇಲೆ ಪರಿಣಾಮ ಬಿದ್ರೆ ನಾಗರ ಹಾವು, ರಕ್ತ ಹೆಪ್ಪುಗಟ್ಟಿಗೆ ಅದರ ಮೇಲೆ ಪರಿಣಾಮ ಬಿದ್ರೆ ಅದು ವೈಪರ್ ಅಥವಾ ಮಂಡಲ ಹಾವು.
1: ಈ ರೀತಿ ನಿಮಗೆ ಅದು ಗೊತ್ತಾಗುತ್ತೆ?
0: ಹೌದು, ನಾವು ಅದು ಗೊತ್ತಾದ ಕೂಡಲೇ ನಮ್ಮ ಹತ್ರ ಆಂಟಿ ಸ್ನೇಕ್ ವಿನಮ್ ಬಾಟ್ಲ್ ಉಂಟು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಅಷ್ಟು ವಯಲ್, ಒಂದು ವಯಲ್ ಅಲ್ಲಿ 10 ml ಅದನ್ನು ಪೌಡರ್ ಅದನ್ನು ನಾವು ಆಡ್ ಮಾಡಿ ಡಿಸ್ಟಿಲ್ ವಾಟರ್ ಅಥವಾ ಸಲೈನ್ ಆಡ್ ಮಾಡಿ ನಿಮ್ಗೆ ಗ್ಲುಕೋಸ್ ಅಥವಾ ನಾರ್ಮಲ್ ಸಲೈನ್ ಬಾಟ್ಲ್ ಇಂದ ನಾವು ಕೊಡ್ತಾ ಇರ್ತೇವೆ. ಅದು 10 bottles ಕೊಟ್ಟದ್ದುಂಟು ನಾವು ಒಂದ್ಸರಿ. ನಾರ್ಮಲಿ ಬೇರೆ ನಮ್ಮ ಹತ್ರ 400-500 ರೋಗಗಳುಂಟು, ಆದ್ರೆ ಎಲ್ಲಿ ಸಹ ಇಷ್ಟು ನಾವು ಬೋಲಸ್ ಡೋಸ್ ಅಂತ ಹೇಳ್ತೇವೆ. ನಾವು ಪೇಷಂಟ್ ಅನ್ನು ಸೇವ್ ಮಾಡ್ಲಿಕ್ಕೆ 10 vials ಕೊಟ್ಟದ್ದುಂಟು, 15 vials ಕೊಟ್ಟದ್ದುಂಟು. ನಾವು ಇದು ಕೊಟ್ಟ ಹಾಗೆ ಪೇಷಂಟ್ ರಿಕವರಿ ಆಗ್ತಾ ಇರ್ತಾರೆ.
1: ಮತ್ತೆ ಈ ಬೇರೆ ಬೇರೆ ಹಾವುಗಳಿಗೆ ಬೇರೆ ಬೇರೆ ರೀತಿಯ ಒಂದು ಆಂಟಿವೇನಮ್ ಚಿಕಿತ್ಸೆ ಮಾಡಬೇಕಾಗುತ್ತೆ.
0: ನಮ್ಮ ಭಾರತ ದೇಶದಲ್ಲಿ ಸದ್ಯಕ್ಕೆ ಇರುವುದು ಪಾಲಿವಲೆಂಟ್, ಅಂದ್ರೆ ಈ 4 ಹಾವುಗಳು ಕಚ್ಚಿದ್ರೆ ನಮ್ಮ ಹತ್ರ ಆಂಟಿ ಸ್ನೇಕ್ ವಿನಮ್ ಅಥವಾ ಔಷಧ ನಮ್ಮ ಹತ್ರ ಉಂಟು. ಬೇರೆ ಹೊರಗಿನ ದೇಶದಲ್ಲಿ ಪ್ರತಿಯೊಂದು ಹಾವು ಇಟ್ಕೊಂಡು ಬಂದ್ರೆ ಅದನ್ನು ನೋಡಿ ಕೊಡುವ

0: ಅವರ ಹತ್ರ ಇದುಂಟು, ನಮ್ಮ ಹತ್ರ ಈಗ ಇರೋದು ಖಾಲಿ ಪಾಲಿವಲೆಂಟ್ ಅಂದ್ರೆ ನಾಲ್ಕು ಹಾವು ಕಚ್ಚಿದ್ರೆ ಸಹ ಇದು ಸೇಮ್ ಕೊಡುದು ನಾವು ಆಂಟಿ ಸ್ನೇಕ್ ವಿನಮ್ ಅಂತ. ಯಾಕಂದ್ರೆ ಇಂಡಿಯಾದಲ್ಲಿ ಇರೋದು ಈ ನಾಲ್ಕು ಹಾವುಗಳು ಜಾಸ್ತಿಯಾಗಿ.
1: ಮತ್ತೆ ಇನ್ನೊಂದು ಈ ಕೊಳಕು ಮಂಡಲ ಅಂತ ನಾವು ಕೇಳಿದೀವಿ, ಅದು ಕಚ್ಚಿದಾಗ ನಮ್ಮ ಈ ದೇಹದ ಭಾಗಗಳೇ ಕೊಳತು ಉದುರುತ್ತೆ ಅಂತಾನು ಹೇಳ್ತಾರೆ, ಅದು ಹೇಗೆ?
0: ಹೌದು, ಈ ಮಂಡಲ ಹಾವು ಕಟ್ಟು ಹಾವುದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅವುಗಳ ವಿಷ ನಮ್ಮ ದೇಹದಲ್ಲಿರುವ ರಕ್ತದ ಅದರ ಮೇಲೆ ಪರಿಣಾಮ ಬೀರ್ತದೆ,
1: ಪರಿಚಲನ ವ್ಯವಸ್ಥೆ.
0: ಆ ವಿಷ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ರಕ್ತ ಹೆಪ್ಪುಗಟ್ಟಲಿಕ್ಕೆ ಬಿಡುದಿಲ್ಲ. ಸೊ ಈ ರಕ್ತ ಹೆಪ್ಪುಗಟ್ಟದೆ, ನಾರ್ಮಲಿ ಒಂದು ಮನುಷ್ಯನ ಬ್ಲಡ್ ಅನ್ನು ಒಂದು ಸಣ್ಣ ಟ್ಯೂಬ್ ಅಲ್ಲಿ ಇಟ್ಕೊಂಡ್ರೆ 20 ನಿಮಿಷದಲ್ಲಿ ಅದು ಗಟ್ಟಿ ಆಗ್ತದೆ. ಈ ಪೇಷಂಟ್ ಇದು 20 ಮಿನಿಟ್ ಆದ್ರೆ ಸಹ ಅದು ನೀರಾಗಿ ಇರ್ತದೆ ರಕ್ತ. ಸೊ ಹೆಪ್ಪುಗಟ್ಟುವ ಚಾನ್ಸಸ್ ಇಲ್ಲ. ಅದಕ್ಕೋಸ್ಕರ ಅವರಿಗೆ ಮೂಗಿಂದ ಕಿವಿಯಿಂದ ಎಲ್ಲ ಕಡೆ ರಕ್ತ ಸ್ರಾವ ಆಗ್ತದೆ. ಅದಕ್ಕೆ ಕೊಳಕ್ ಅಂತ ಹೇಳಿದ್ರೆ ಅದೇ ಅವರಿಗೆ ಗ್ಯಾಂಗ್ರೀನ್ ಕಚ್ಚಿದ ಜಾಗ ಎಲ್ಲ ಊತ ನೋವಿಂದ ಕೊಳತು ಹೋಗೋ, ಅದಕ್ಕೆ ಜನರು ಹಾಗೆ ಹೇಳಿರ್ಬೇಕು ಕೊಳಕು ಮಂಡಲ ಅಂತೇಳಿ.
1: ಅಂದ್ರೆ ಅದಕ್ಕೂ ಕೂಡ ಚಿಕಿತ್ಸೆ ಇದೇ ರೀತಿಯಾದ ಚಿಕಿತ್ಸೆ?
0: ಹೌದು, ನಾವು ರಕ್ತ ಹೆಪ್ಪುಗಟ್ಟಕ್ಕೆ ಅದಕ್ಕೊಂದು ಆಂಟಿ ಸ್ನೇಕ್ ವಿನಮ್ ಮತ್ತೆ ಲೋಕಲ್ ಅದಕ್ಕೆ ಆಂಟಿಬಯೋಟಿಕ್ಸ್ ಎಲ್ಲ ಕೊಡ್ತೇವೆ, ಊತ ಕಡಿಮೆ ಆಗ್ಲಿಕ್ಕೆ ನೋವು ಕಡಿಮೆ ಆಗ್ಲಿಕ್ಕೆ. ಸೊ ನಾವು ಎರಡೂ ನೋಡ್ತೇವೆ ಅಲ್ಲಿ, ದೇಹಕ್ಕೆ ಅಂಗಾಂಗ ಅಂಗಾಂಶಗಳಿಗೆ ಆದ್ರೆ ನೋಡ್ತೇವೆ, ಅದೇ ರೀತಿ ಲೋಕಲ್ ಕಚ್ಚಿದ ಜಾಗದ್ದು ನೋವು ಮತ್ತೆ ಊತ ಅದನ್ನು ಸಹ ಕಡಿಮೆ ಮಾಡಿ ಟ್ರೀಟ್ಮೆಂಟ್ ಕೊಡ್ತೇವೆ.
1: ಅಂದ್ರೆ ಆಸ್ಪತ್ರೆಯಿಂದ ಎಷ್ಟು ದಿನಕ್ಕೆ ರೋಗಿ ಬಿಡುಗಡೆ ಆಗ್ಬೋದು ಅಂತೀರಿ?
0: ನಾರ್ಮಲ್ ಏನಾಗ್ತದೆ ಅಂತ ಹೇಳಿದ್ರೆ, ಜನರು ಕೆಲವು ಸರಿ ಇಲ್ಲ ನನಗೆ ಏನು ಗಾಯ ಆಗ್ಲಿಲ್ಲ ಸೊ ಹಾಗಾಗಿ ನಾನು ಬರ್ಲಿಲ್ಲ ಇಲ್ಲ. ಅದಕ್ಕೆ ನಾನು ಹೇಳಿದೆ, ನಾವು ಈಗ ಕಚ್ಚುವ ಭಾಗಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುದಿಲ್ಲ. ಯಾಕಂದ್ರೆ ಈ ಕಟ್ಟು ಹಾವಿನಲ್ಲಿ ಸೊಳ್ಳೆ ಕಚ್ಚಿದಷ್ಟೇ ನೀವು ಹುಡುಕಬೇಕು ಎಲ್ಲಿ ಕಚ್ಚಿದೆ ಅಂದ್ರೆ, ಅಷ್ಟು ಸಣ್ಣ ಗಾಯ ಇರ್ತದೆ. ನಾಗರ ಹಾವು ಕಚ್ಚಿದ್ರಲ್ಲಿ ಕೆಲವು ಸರಿ ಅದರ ಫ್ಯಾಂಗ್ಸ್ ಅಂತ ಹೇಳ್ತೇವೆ ನಾವು, ವಿಷ ಹಲ್ಲುಗಳು ಅದರ ಎರಡು ಮಾರ್ಕ್ ಇರ್ತದೆ ಮತ್ತೆ ವಿಷಪೂರಿತ ಹಲ್ಲುಗಳು ನಮ್ಗೆ ಗೊತ್ತಾಗ್ಬೋದು. ಆದ್ರೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಈಗ ರೋಗ ಲಕ್ಷಣದಲ್ಲೇ ಗೊತ್ತಾಗ್ತದೆ ಎಂತ ಹಾವು ಅಂತೇಳಿ.
1: ಆದ್ರಿಂದ ಅದ್ರ ಆಧಾರದ ಮೇಲೆ ಯಾವ ಹಾವು ಕಚ್ಚಿರ್ಬೋದು ಅಂತ ನೀವು ಗುರುತಿಡಿದ್ರಿ?
0: ನಮ್ಗೀಗ ರೋಗ ಲಕ್ಷಣದಲ್ಲಿ ಗೊತ್ತಾಗ್ತದೆ. ಅವರು ಹೇಳ್ತಾರೆ ನಾವು ನಾಗರಾವ್ ನೋಡಿದ್ದೇವೆ ಅಂತ ಹೇಳ್ತಾರೆ, ನರಮಂಡಲ ಹಾವು ನೋಡಿ. ಕೆಲವು ಸರಿ ಅವರು ಅದರದ್ದು ಪಿಕ್ಚರ್ಸ್ ತರ್ತಾರೆ, ಸೊ ಅದು ಒಳ್ಳೇದು ಪಿಕ್ಚರ್ ತರೋದು. ನಾವು ಹಾವು ಏನ್ ತರಬೇಕಂತ ನಾನು ಯಾರಿಗೆ ಹೇಳುದಿಲ್ಲ, ಯಾಕಂದ್ರೆ ಅದನ್ನು ಹಿಡಿದು ಹೋಗಿ ಪುನಃ ಇನ್ನೊಬ್ಬರಿಗೆ ಕಚ್ಚುದು ಬೇಡ. ಸೊ ಹಾವನ್ನು ಹಾವಷ್ಟಕ್ಕೆ ಬಿಡಿ, ನೀವು ಪೇಷಂಟ್ ಅನ್ನು ಕೂಡಲೇ ಆಸ್ಪತ್ರೆಗೆ ತನ್ನಿ. ಸೊ ನೀವು ಅಲ್ಲಿ ಯಾರ ಹತ್ರ ಮಾಂತ್ರಿಕತೆ ಹುಡುನಾಟಿ ಔಷಧ ಮಾಡುದು ಯಾವ್ದು ಮಾಡ್ಬೇಡಿ. ಯಾಕಂದ್ರೆ ಇಷ್ಟು ವಿಷಪೂರಿತ ಹಾವು ಕಚ್ಚಿದ ಮೇಲೆ ನೀವು ಅಲ್ಲಿ 1 ಮಿನಿಟ್ ನಿಲ್ಬಾರ್ದು. ಎಷ್ಟು ಕ್ವಿಕ್ ಆಗ್ತದೆ ಅಷ್ಟು ಬೇಗ ನೀವು ಹಾಸ್ಪಿಟಲ್. ಆಂಟಿ ಸ್ನೇಕ್ ವಿನಮ್ ನಿಮ್ಗೆ ದೇಹಕ್ಕೆ ಕೊಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಬದುಕ್ತೀರಿ.
1: ಅಂತ ಸಂದರ್ಭದಲ್ಲಿ ಅವರಿಗೆ ಬಾಯಾರಿಕೆ ಆಗೋದು ಇಂತದಾದಾಗ ನೀರೆಲ್ಲ ಕೊಡಬಹುದು?
0: ಇಲ್ಲ, ನಾಗರ ಹಾವು ಕಚ್ಚಿದ್ರೆ ತಾವು ಯಾವ್ದು, ಯಾಕಂದ್ರೆ ಅವರಿಗೆ ವಾಮಿಟ್ ಆಗ್ತದೆ. ಸೊ ಅವರಿಗೆ ನಾವು ಏನು ಬಾಯಲ್ಲಿ ಕೊಡ್ಲಿಕ್ಕಿಲ್ಲ,
1: ರೂಪದ ಆಹಾರದ ಕೂಡ
0: ಯಾವ್ದು ಕೊಡ್ಲಿಕ್ಕಿಲ್ಲ.
1: ತಕ್ಷಣ ಆಸ್ಪತ್ರೆ,
0: ಹೌದು, ಅಷ್ಟು ತಕ್ಷಣ ನಾವು ಅಲ್ಲಿ ಡ್ರಿಪ್ ಹಾಕಿ ಈ ಆಂಟಿ ಸ್ನೇಕ್ ವಿನಮ್ ಈ ಔಷಧವನ್ನು ನಾವು ಕೊಡ್ತೇವೆ. ಇದಕ್ಕೆ ಲ್ಯಾಬ್ ಟೆಸ್ಟ್ ಯಾವುದಿಲ್ಲ. ಮಂಡಲ ಹಾವು ಕಚ್ಚುವಾಗ ಒಂದು ಬ್ಲಡ್ ಟೆಸ್ಟ್ ಒಂದು ಮಾಡ್ತೇವೆ, ಅಂದ್ರೆ ಹೆಪ್ಪು ಕಡ್ತದೆ ಇಲ್ಲ 20 ಮಿನಿಟ್ ಅಲ್ಲಿ, ಅದು ಒಂದೇ ಟೆಸ್ಟ್. ಇಲ್ಲಿ ಈಗ ಏನು ಮಾಡಬೇಕು ಏನು ಮಾಡಬಾರ್ದಂತ, ಈಗ ಫಸ್ಟ್ ತಡೆಗಟ್ಟಲಿಕ್ಕೆ ನೀವು ಫಸ್ಟ್ ಏಡ್ ಕೊಡಿ, ಬೇಕಾದ್ರೆ ಸೋಪ್ ಅಂಡ್ ವಾಟರ್ ಅಲ್ಲಿ ಆ ಜಾಗವನ್ನು ವಾಶ್ ಮಾಡಿ, ಮತ್ತೆ ಪೇಷಂಟ್ ಅನ್ನು ಅಲ್ಲಿಗಾಟ್ಲಿಕ್ಕೆ ಬಿಡಬಾರ್ದು. ಅವರು ನಿಶ್ಚಲ ಸ್ಥಿತಿಯಲ್ಲಿ ಇರಬೇಕು. ಅವರು 3-4 ಗಂಟೆ ನಂತರ ಬಂದ್ರೆ ಬೇರೆ ಎಲ್ಲ ಕಿಡ್ನಿ ಫೇಲ್ ಆಗ್ತದೆ, ಶ್ವಾಸಕೋಶ ಫೇಲಿಯರ್ ಆಗ್ತದೆ, ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಅಂತದ ಟೈಮ್ ಅಲ್ಲಿ ನಾವೇನ್ ಮಾಡ್ತೇಳಿದ್ರೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗ್ತದೆ. ಹೌದು, ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಲ್ಲ, ನಾವು ಕೂಡಲೇ ಹೈಯರ್ ಸೆಂಟರ್ಗೆ ರೆಫರ್ ಮಾಡ್ತೇವೆ. ಅದಕ್ಕೆ ನಾನು ಹೇಳಿದ್ದು ಗೋಲ್ಡನ್ ಅವರ್ ಅಲ್ಲಿ ಬಂದ್ರೆ ಪೇಷಂಟ್ ವಿಲ್ ಸರ್ವೈವ್.
1: ಮತ್ತೆ ಈ ಜೀವನ ಶೈಲಿ ಕಾಯಿಲೆಗಳು ಕೂಡ ಕೆಲವರಿಗೆ ಇರ್ತವೆ, ಅವ್ರಿಗೆ ಪ್ರತಿರೋಧಕ ಶಕ್ತಿನೂ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂತ ಹೇಳ್ಬಹುದು, ಅಂತವ್ರು ಇನ್ನೂ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ.
0: ಹೌದು, ಇಲ್ಲಿ ಅದೇ ಹೇಳಿದೆ ನಾನು, ಹಾವು ಕಚ್ಚಿದ ಮೇಲೆ ಪ್ರತಿರೋಧ ಶಕ್ತಿ ಉತ್ಪತ್ತಿ ಆಗ್ಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ ನಮ್ಮ ಬಾಡಿಗೆ. ಅದಕ್ಕೋಸ್ಕರ ಅದು ಆಂಟಿ ಸ್ನೇಕ್ ವಿನಮ್ ಅಂದ್ರೆ ಆಲ್ರೆಡಿ ಆಂಟಿಬಾಡಿ ಪ್ರತಿರೋಧ ಶಕ್ತಿ ಇರುವಂತದ್ದು ಔಷಧ ಅದು. ಸೊ ಆದ್ರಿಂದ ವಿಷವನ್ನು ಅದು ಕಡಿಮೆ ಮಾಡ್ತಾ ಹೋಗ್ತದೆ.
1: ಇನ್ನು ಮುಖ್ಯವಾಗಿ ನಾವು ಈ ಹಾವಿನ ಒಂದು ಕಡಿತಕ್ಕೆ ಒಳಗಾಗಿ ಅದರ ಒಂದು ತೊಂದರೆಗೆ ಒಳಗಾದಕ್ಕಿಂತನು ಆ ಹಾವು ಕಡಿತಕ್ಕೆ ಒಳಗಾಗದ ರೀತಿಯಲ್ಲಿ ನಾವು ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಏನೇನು ಕ್ರಮ ಅನುಸರಿಸಬಹುದು ಅಂತೀರಿ?
0: ರೈತರೆಲ್ಲ ಈ ಸಮ್ಮರ್ ಅಲ್ಲಿ ಅಥವಾ ಚಳಿಗಾಲದಲ್ಲಿ ನೆಲದಲ್ಲಿ ನಮ್ಮ ಬಯಲಲ್ಲಿ ನಿದ್ರೆ ಮಾಡುದು, ಓಪನ್ ಸ್ಪೇಸ್ ಅಲ್ಲಿ ಅದು ಮಾಡಬಾರ್ದು. ಮತ್ತೆ ಮನೆ ಒಳಾಂಗಣ ಅಥವಾ ಹೊರಾಂಗಣ ಬಹಳ ಸ್ವಚ್ಛತೆಯಿಂದ ಇರಬೇಕು. ಇಲಿ ಹೆಗ್ಗಣಗಳಿಗೆ ಆಸ್ಪದ ಕೊಡಬಾರ್ದು. ನಮ್ಮ ಸರೌಂಡಿಂಗ್ ಇಲಿ ಹೆಗ್ಗಣಗಳು ಮುಕ್ತವಾದ್ರೆ ಅದು ಒಳ್ಳೇದು, ಯಾಕಂದ್ರೆ ಅವುಗಳಿಗೆ ಬೇಕಾದ ಇಲಿ ಮತ್ತೆ ಹೆಗ್ಗಣ ಮಾತ್ರ, ಅದಿದ್ರೆ ಮಾತ್ರ ಅವುಗಳು ಬರ್ತವೆ. ಮತ್ತೊಂದು, ನಿಮ್ಮಲ್ಲಿ ಏನಾದ್ರೂ ಗೋಡೆಯಲ್ಲಿ ಬಿರುಕು ಅಥವಾ ಸಣ್ಣ ಸಣ್ಣ ಬಿಲೆಗಳಲ್ಲಿ ಮನೆ ಹತ್ರ ಇದ್ದರೆ ಅದನ್ನು ಮುಚ್ಚಿ. ಮತ್ತೆ ಹಾವುಗಳನ್ನು ಯಾವಾಗಲೂ ಗೌರವಿಸಿ. ಅವುಗಳು ನಾನು ಈಗಾಗಲೇ ಹೇಳಿದೆ, ಬಹಳ ಸೌಮ್ಯ, ನೋಡ್ಲಿಕ್ಕೂ ಸಹ ಬಹಳ ಚಂದ. ನಾವು ಅವರಿಗೆ ಆಕ್ರಮಣ ಮಾಡಿದ್ರೆ ಅವರು ನಮ್ಮ ಮೇಲೆ ಆಕ್ರಮಣ ಮಾಡ್ತೇವೆ, ಇಲ್ಲದ್ರೆ ಅವುಗಳು ಅವರಷ್ಟಕ್ಕಿರ್ತವೆ. ಅಥವಾ ನಿಮ್ಗೆ ಓಡಿಸ್ಲಿಕ್ಕಾದ್ರೆ ಓಡಿಸಬಹುದು, ಅಥವಾ ಹಾವು ಹಿಡಿಯುವವರನ್ನು ಯಾರನ್ನು ಕರೆದ್ರೆ ಅವರು ಅದನ್ನು ಕೊಂಡೋಗ್ತಾರೆ. ದಯವಿಟ್ಟು ಹಾವು ಕಚ್ಚಿದೆ ಅಂತ ನೀವು ಹೆದರು ಅವಶ್ಯಕತೆ ಇಲ್ಲ. ನಾವು ತುಂಬಾ ಕಡೆ ನೋಡಿದ್ದೇವೆ ಹಾವು ಕಚ್ಚಿ, ಅದು ನಾರ್ಮಲಿ ಹಾವು ಕಚ್ಚಿದ್ರು ಸಹ ಅಲ್ಲ, ನಾಚಿಕೆ ಮುಳ್ಳು ಕಚ್ಚಿ ಹಾವು ಅಂತ ಹೇಳಿ ಸತ್ತವರು.

0: ನಾವು ನೋಡಿದ್ದೇವೆ.
1: ಹೆದರಿಕೆ
0: ಹೆದರಿಕೆ ಅಂದ್ರೆ ಜನರು ಅಲ್ಲಿ ಹತ್ತಿದ ಜನರು ನಮ್ಮ ಭಾರತ ದೇಶದಲ್ಲಿ ಗೊತ್ತುಂಟು, ಪ್ರತಿಯೊಬ್ಬರು ನಮ್ಮ ಸಮಾಜದಲ್ಲಿ ಏನಂತ ಹೇಳಿದ್ರೆ ಅದು ಕಚ್ಚಿದ್ರೆ ಇದಾಗ್ತದೆ ಅದು ಅಲ್ಲಿ ಆ ಸ್ಪಾಟ್ ಅಲ್ಲಿ ಮಾತಾಡ್ತಾರೆ, ಅದನ್ನ ನಾವು ಯಾವುದು ಮಾತಾಡಬಾರ್ದು. ನಿಮ್ಗೆ ಅವಕಾಶ ಇದ್ರೆ ಆಸ್ಪತ್ರೆ ಇದ್ರೆ ನೀವು ಪೇಷಂಟ್ ಗೆ ಧೈರ್ಯ ತುಂಬಿ ಮತ್ತೆ ಹೇಳಿ, ನೀವು ಹಾವು ನೋಡಿದ ಸಹ ಪೇಷಂಟ್ ಗೆ ಹೇಳ್ಬಿಡಿ ಹಾವು ಅಂತೇಳಿ. ಆ ರೀತಿ ನೀವು ಅವರಿಗೆ ಧೈರ್ಯ ತುಂಬಬೇಕಾಗ್ತದೆ. ಮತ್ತೆ ಕಚ್ಚಿದ ಭಾಗ ಯಾವಾಗಲೂ ಚಲನೆ ಮಾಡಬೇಡಿ, ಪೇಷಂಟ್ ಗೆ ನಡಿಲಿ ಬಿಡ್ಬೇಡಿ, ಓಡ್ಲಿಕ್ಕೆ ಬಿಡಿ. ಉದಾಹರಣೆ ಒಂದು ಕ್ವಶನ್ ಹೇಳ್ತೀರಿ, ಗುಡ್ಡ ಪ್ರದೇಶದಲ್ಲಿ ವಾಹನ ಆಂಬುಲೆನ್ಸ್ ಬರ್ಲಿಕ್ಕೆ ಜಾಗ ಇಲ್ಲ, ತೊಂದ್ರೆ ಇಲ್ಲ, ನಾಗರಹಾವು ಕಚ್ಚಿದನ್ನು ನೀವು ಬೈಕ್ ಅಲ್ಲಿ ಕುತ್ಕೊಳ್ಳಿಸಿ, ಫ್ರಂಟ್ ಒಬ್ರು ಡ್ರೈವ್ ಮಾಡ್ತಾರೆ, ಹಿಂದೆ ಒಬ್ರು ಕುತ್ಕೊಳ್ತಾರೆ, ಮಿಡ್ಲ್ ಅಲ್ಲಿ ಪೇಷಂಟ್ ಇರ್ತಾರೆ. ಅಟ್ ಲೀಸ್ಟ್ 30 ಮಿನಿಟ್ಸ್ ಅಲ್ಲಿ ಅವನು ಬೈಕ್ ಅಲ್ಲಿ ಬರಬಹುದು, ಯಾಕಂದ್ರೆ ಅವನಲ್ಲಿ ಕುತ್ಕೊಂಡಿರ್ತಾನೆ. ಮತ್ತೆ ಹಾವುಗಳ ಬಗ್ಗೆ ಸ್ವಲ್ಪ ನಮ್ಮ ಶಾಲೆ ಈಗ ಬಹಳ ಖುಷಿ ಆಯ್ತು ನಂಗೆ, 5ನೇ ಕ್ಲಾಸ್ ಮಕ್ಕಳ ಟೆಕ್ಸ್ಟ್ ಬುಕ್ ಅಲ್ಲಿ ಈಗ ಇದರ ಬಗ್ಗೆ ಉಂಟು. ಹಾವುಗಳು ಎಂದ್ರೆ ಏನು, ವಿಷಪೂರಿತ ಹಾವುಗಳು ಯಾವುದು, ವಿಷವಲ್ಲದ ಹಾವುಗಳು ಯಾವುದು, ಹಾವು ಕಡಿತ ಆದ್ರೆ ಏನ್ ಮಾಡ್ಬೇಕು. ಸೊ ಬಹಳ ಚಂದ ಮಾಡಿ ಆ ಕರಿಕ್ಯುಲಮ್ ನಲ್ಲಿ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ,
1: ಅರಿವು ಮೂಡಿಸುವಂತ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ.
0: ಹೌದು, ಪಠ್ಯ ಪುಸ್ತಕದಲ್ಲಿ ಬಂದಿದೆ. ಮತ್ತೊಂದು ಯಾವುದು ಈಗಾಗಲೇ ಹೇಳಿದೆ, ಆಹಾರ ಪಾನೀಯ ಯಾವುದು ನೀಡಬಾರದು, ಯಾಕಂದ್ರೆ ನಾವು ಹಾಸ್ಪಿಟಲ್ ಐ ವಿ ಡ್ರಿಪ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೇವೆ.
1: ಈ ರೀತಿಯಾಗಿ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ.
0: ಹೌದು, ಹೆದರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ 100% ಮದ್ದುಂಟು. ಆದ್ರೆ ನೀವು ಎಷ್ಟು ಬೇಗ ಬರ್ತೀರಿ ಅಷ್ಟು ಒಳ್ಳೇದು.
1: ಇನ್ನ ನಮ್ಮ ಜನ ಈ ಜೇನ್ನೊಣಗಳ ಒಂದು ದಾಳಿಗೂ ಕೂಡ ತುತ್ತಾಗ್ತಾ ಇರ್ತಾರೆ. ಆ ಜೇನ್ನೊಣಗಳ ಕಡಿತ ಎಷ್ಟು ಮಟ್ಟಿಗೆ ತೊಂದರೆ ಆಗುತ್ತೆ ನಮಗೆ ಅಂತೀರಿ?
0: ಜೇನು ನೊಣಗಳು ಸಹ ಅದೇ ರೀತಿ, ಎಲ್ಲಿ ಉದ್ಯಾನವನ ಉಂಟು, ಎಲ್ಲಿ ಸ್ವಲ್ಪ
1: ಮರಗಳು
0: ಫಾರೆಸ್ಟ್ ಉಂಟು, ಅಥವಾ ನಮ್ಮ ಕೃಷಿ ಚಟುವಟಿಕೆ ಮರಗಳಲ್ಲೇ ಇರ್ತದೆ ಇವೆಲ್ಲ ಜೇನುಗೂಡುಗಳು. ಅವುಗಳು ಯಾವ್ದೇ ಪಕ್ಷಿಗಳ ಉಪದ್ರ ಮಾಡೋದು, ಯಾರು ಕಲ್ಲು ಬಿಸೋಳು ಹಾಗೆ ಮಾಡಿ ಜೇನು ಹುಳುಗಳು ನಾರ್ಮಲ್ ನಮ್ಮ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬರಬಹುದು.
1: ಕೆಲವು ಸಂದರ್ಭದಲ್ಲಿ ಬೆಂಕಿ ಹಿಟ್ಟು ಬಂದಾಗಲೂ ಬರ್ತವೆ
0: ಆ ಟೈಮ್ ನಾರ್ಮಲ್ಲಿ. ಅದಕ್ಕೆ ಫಸ್ಟ್ ಏಡ್ ಏನ್ ಅಂತ ಹೇಳಿದ್ರೆ, ನಾವು ನೆಲದಲ್ಲಿ ಮಲಗಬೇಕು, ಯಾಕಂದ್ರೆ ಅವುಗಳು ನೆಲದ ಆ ಹೈಟ್ ಗೆ ಬರುವುದಿಲ್ಲ. ನಾವು ಒಂದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನೋಡಿರ್ಬೋದು, ಯಾವುದೋ ಒಂದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಒಂದ್ಸರಿ ಹನಿ ಬಿ ಅಟ್ಯಾಕ್ ಆಗುವ ಎಲ್ಲ ಕ್ರಿಕೆಟ್ ಆಡುವವರು ಅಲ್ಲಿ ಮಲಗಿದ್ರು ಗ್ರೌಂಡ್ ಅಲ್ಲಿ.
1: ಸೊ ಅದು ಮುಖವನ್ನ ನೆಲದ ಕಡೆ ಮಾಡಿಕೊಂಡು
0: ಮಲಗಬೇಕು, ಅದು ಫಸ್ಟ್ ಏಡ್. ಯಾಕಂದ್ರೆ ಆ ಲೆವೆಲ್ ಗೆ ಜೇನು ನೊಣಗಳು ಬರುವುದಿಲ್ಲ, ಅವುಗಳ ಹೈಟ್ ಸ್ವಲ್ಪ ರೇಂಜ್ ಜಾಸ್ತಿ. ಎರಡನೇದ್ದು ಕಚ್ಚಿದ ಜಾಗದಲ್ಲಿ ಒಂದು ಕಪ್ಪು ಸ್ಟಿಂಗ್ ಇರ್ತದೆ, ಅದು ನಾರ್ಮಲಿ ನಾವು ಸ್ವಲ್ಪ ಫೇರ್ ಇದ್ರೆ ನಮ್ಗೆ ಕರೆಕ್ಟ್ ಕಾಣ್ತದೆ, ಮತ್ತೆ ಸ್ವಲ್ಪ ಕೆಂಪು ಇರ್ತದೆ ಅಲ್ಲಿ ಆ ಜಾಗ, ಅದನ್ನು ಸ್ವಲ್ಪ ಸ್ಟಿಂಗ್ ಅನ್ನು ಅದು ನಮ್ಮ ಉಗುರಲ್ಲೇ ತೆಗಿಲಿಕ್ಕೆ ಆಗ್ತದೆ.
1: ಮುಳ್ಳನ್ನು ಬಿಡುತ್ತದೆ.
0: ಹೌದು, ಮುಳ್ಳುಂಟು, ಅದನ್ನ ನಾವು ಒಳ್ಳೆ ಉಗುರಿದ್ರೆ ಅದ್ರಲ್ಲಿ ತೆಗಿಬಹುದು. ಸ್ಟಿಂಗ್ ತೆಗೆದ್ರೆ ಆಯ್ತು, ಏನ್ ಪ್ರಾಬ್ಲಮ್ ಇಲ್ಲ. ಸ್ಟಿಂಗ್ ಅಲ್ಲಿ ಇದ್ರೆ ತುಂಬಾ ಊತ ಬರ್ತದೆ, ರೆಡ್ನೆಸ್ ಆಗ್ತದೆ, ಉಸಿರಾಟ ಕಷ್ಟ ಆಗ್ತದೆ. ಸೊ ಅಂತಲ್ಲಿ ಸಮಸ್ಯೆ ಆಗ್ತದೆ. ಮತ್ತೆ ಒಂದು ಹನಿ ಬೀ ಕಚ್ಚಿದ್ರೆ ಏನಾಗುದಿಲ್ಲ, ಮಲ್ಟಿಪಲ್ ಹನಿ ಬೀ ಕಚ್ಚಿದ್ರೆ ಮಾತ್ರ ತೊಂದರೆ ಆಗ್ತದೆ.
1: ಮತ್ತೆ ಈ ಹೆಜ್ಜೇನು ಅಂತ ಕೇಳ್ತಾ ಇರ್ತೀವಿ, ಬಹಳ ಅವು ಒಂದ್ ರೀತಿ ಗುಂಪು ಗುಂಪಾಗಿನೇ ನಮ್ಮೆಲ್ಲ ದಾಳಿ ಮಾಡ್ತವೆ, ಅವಾಗ ಬಹಳ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ.
0: ಹೌದು, ಅದೇ ಆ ಟೈಮಲ್ಲಿ ಅದೇ ನಿಮ್ಗೆ ನಿಮ್ಮ ಮೈಂಡ್ ಹೇಗಿರ್ತದೆ ಅದು ಬಹಳ ಇಂಪಾರ್ಟೆಂಟ್. ನಿಮ್ಗೆ ಪ್ರೊಟೆಕ್ಷನ್ ಮಾಡ್ಲಿಕ್ಕಾದ್ರೆ ನಿಮ್ಮ ಹತ್ರ ಏನಾದ್ರೂ ಬಟ್ಟೆ ಗಿಟ್ಟೆ ಇದ್ರೆ, ನಮ್ಮ ಎಕ್ಸ್ಪೋಸ್ ಏರಿಯಾ ನಾರ್ಮಲಿ ಮುಖ ಮತ್ತೆ ಸ್ವಲ್ಪ ಕೈ ಮತ್ತೆ ಕಾಲುಗಳು, ಅದನ್ನ ಕವರ್ ಮಾಡ್ಲಿಕ್ಕಾದ್ರೆ ಮಾಡಬಹುದು. ಇಲ್ಲದ್ರೆ ಕೂಡಲೇ ಐ ತಿಂಕ್ ಹಾಸ್ಪಿಟ್ಲಿಗೆ ಬಂದ್ರೆ ನಾವು ಒಂದೊಂದು ಸ್ಟಿಂಗ್ ತೆಗೆದು ಮಾಡ್ತೇವೆ.
1: ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗೋದು ಬಹಳ ಮುಖ್ಯ.
0: ಲೋಕಲ್ ಅಲ್ಲಿ ನೀವು ಬರುವಾಗಲೇ ಸೋಪ್ ಅಂಡ್ ವಾಟರ್ ಅಲ್ಲಿ ವಾಶ್ ಮಾಡಬಹುದು. ನೀವು ಅಲ್ಲಿ ಬರುವಾಗಲೂ ಆನ್ ದ ವೇ ನೀವು ಸ್ಟಿಂಗ್ ಎಲ್ಲ ತೆಗಿತಾ ಬರಬಹುದು, ಅದು ಕಾಣ್ತದೆ ಸ್ಟಿಂಗ್.
1: ಅಂದ್ರೆ ಜೇನುಗಳಿಗೆ ಚಿಕಿತ್ಸೆ ಕೊಡಬಹುದು
0: 100%. ಆದ್ರೆ ಅದೇ ಅಲ್ಲಿ ಸಹ ಟೈಮ್ ಇಸ್ ವೆರಿ ಕ್ರೂಷಿಯಲ್. ನಾವು ಬ್ಯಾಂಗ್ಳೂರು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅಲ್ಲಿ ನೋಡಿದ್ದೇವೆ, ಒಂದು ಹುಡುಗಿಗೆ ಕಚ್ಚಿ ಎಲ್ಲ ಅಲ್ಲೇ ಸುತ್ತ ಇದ್ದ ಜನ ಯಾವ್ದು ಫಸ್ಟ್ ಏಡ್ ಎಲ್ಲ ಮಾಡ್ತಾ ಇರೋದಿಲ್ಲ, ನಾವು ಹೆಲ್ಪ್ ಮಾಡಬೇಕಾಗ್ತದೆ.
1: ಇನ್ನೊಂದು ನಾವು ನೋಡುವಂತದ್ದು ಅಂದ್ರೆ ಚೇಳುಗಳು. ಚೇಳುಗಳು ಕೂಡ ಕಚ್ತವೆ, ಮನೆಯಲ್ಲಾಗಬಹುದು ಅಥವಾ ಜಮೀನಲ್ಲಾಗಬಹುದು. ವಿಶೇಷವಾಗಿ ಕಲ್ಲು ಜಮೀನ್ ಇರುತ್ತೆ, ಕಲ್ಲುಗಳ ಕೆಳಗಡೆ ಇರ್ತವೆ, ಅವುಗಳಿಂದ ಎಷ್ಟು ಮಟ್ಟಿಗೆ ನಮಗೆ ಪ್ರಾಣಾಪಾಯ ಆಗ್ಬಹುದು?
0: ಪ್ರಾಣಾಪಾಯ ಬಹಳ ಕಮ್ಮಿ. ನೀವು ನಾಗರಾವು ನಮ್ಮ ಮಂಡಲ್ ಹೌತಿಲ್ ಕಂಪೇರ್ ಮಾಡಿದ್ರೆ ಏನು ಇಲ್ಲ ಇದು. ಆದ್ರೆ ಅಲ್ಲಿ ಇಲ್ಲಿ ಆಗ್ತದೆ, ಬಹಳ ಕಮ್ಮಿ. ಹಾಸ್ಪಿಟಲ್ಗೆ ನಾವು ಕೆಲವೆಲ್ಲ ಚೇಳು ನೋಡಿದ್ದೇವೆ, ಆದ್ರೆ ಇಲ್ಲಿ ಏನಿಲ್ಲ. ಅವ್ರಿಗೆ ಏನ್ ತೊಂದರೆ ಆಗ್ತದೆ, ನಾವು ಅದಕ್ಕೆ ಸರಿಯಾಗಿ ಬಿ ಪಿ ಜಾಸ್ತಿ ಆಗ್ತದೆ, ನಾವು ಬಿ ಪಿನ್ ಕಂಟ್ರೋಲ್ ಮಾಡ್ತೇವೆ. ತುಂಬಾ ಬೆವರ್ತಾರೆ, ನಾವು ಅದಕ್ಕೆ ಆಂಟಿ ಸಿಂಪಥೆಟಿಕ್ ಒಂದು ಡ್ರಗ್ ಕೊಡ್ತೇವೆ. ಮತ್ತೆ ತುಂಬಾ ಕೆಂಪು ಅದೆಲ್ಲ ಆಗುದುಂಟು, ಚರ್ಮ ಎಲ್ಲ ಕೆಂಪಾಗುದು, ನಾವು ಅದಕ್ಕೆ ಆಂಟಿಸ್ಟಮಿನ್ ಕೊಟ್ಟು ಸೊ ಅದಕ್ಕೆ ಸಂಪೂರ್ಣ ಗುಣಮುಖ ಮಾಡಬಹುದು.
1: ಚೇಳಿದ್ದು ಅಂತ
0: ಏನು ಹೆದರು ಅವಶ್ಯಕತೆ ಇಲ್ಲ.
1: ಇನ್ನ ನಾವು ಈ ಕಣಜ ಅಥವಾ ಕಡಜ ಅಥವಾ ವ್ಯಾಸ್ಪ್ಸ್ ಕೂಡ ನೋಡ್ತಾ ಇರ್ತೀವಿ, ಅವು ಕೂಡ ಜೇನುನೊಣಗಳ ರೀತಿಯಲ್ಲಿ ಗೂಡನ್ನ ಕಟ್ಟಿರ್ತವೆ. ಕೆಲವು ಸಂದರ್ಭದಲ್ಲಿ ಒಂದು ಅಚಾತುರ್ಯದಿಂದ ಅವು ತೊಂದರೆಗೆ ಒಳಗಾಗಿ ನಮ್ಮ ಮೇಲೆ ದಾಳಿ ಮಾಡ್ತವೆ, ಯಾಕೆಂದ್ರೆ ಅವುಗಳು ಬಹಳ ವಿಷಪೂರಿತ ಒಂದು ಕೀಟಗಳು ಅಂತ ಕೇಳಿದೀವಿ. ಅವುಗಳ ಚಿಕಿತ್ಸೆ ಹೇಗೆ ಅಂತೀರಿ ಇವು ಕಚ್ಚಿದಾಗ?
0: ಇಲ್ಲಿ ಸಹ ಹಾಗೆ, ನಮ್ಮ ಹತ್ರ ಈ ಹಾವುಗಳಿಗಿದ್ದ ಹಾಗೆ ಆಂಟಿ ಸ್ನೇಕ್ ವಿ ನಮ್ಮ ಔಷಧ ಇಲ್ಲ. ವ್ಯಾಸ್ಪಿಗೆ ಇದು, ಹನಿಬಿಗೆ ಇದಂತೇಳಿ ಇಲ್ಲಿ ನಾವು ಪೇಷಂಟ್ ಗೆ ಏನ್ ತೊಂದರೆ ಆಗ್ತದೆ ಅದನ್ನು ನಾವು ಕಂಟ್ರೋಲ್ ಮಾಡಿ ಅವರನ್ನು ಗುಣಮುಖ ಮಾಡಿಸ್ತೇವೆ. ವ್ಯಾಸ್ಪ್ ಅಲ್ಲಿ ಸಹ ಸೇಮ್, ಸಿಂಪಥೆಟಿಕ್ ಡಿಸ್ಚಾರ್ಜ್ ಅಂದ್ರೆ ತುಂಬಾ ಬೆವರದು, ತುಂಬಾ ಹಾರ್ಟ್ ರೇಟ್, ತುಂಬಾ ಪಾಲ್ಪಿಟೇಷನ್ ಅಂತದಾಗುವಾಗ ನಾವು ಅವರನ್ನು ಅಡ್ಮಿಟ್ ಮಾಡಿ ಅವರನ್ನು ಗುಣಮುಖ ಮಾಡಿಸ್ತೇವೆ.
1: ಯಾಕೆಂದ್ರೆ ಅವು ಕೂಡ ಗುಂಪು ಗುಂಪಾಗಿ ದಾಳಿ ಮಾಡೋ ಸಾಧ್ಯತೆ.
0: ಹೌದು, ಗುಂಪು ಗುಂಪಾಗಿ.

0: ಮಾಡ್ತದೆ, ಚಾನ್ಸಸ್ ತುಂಬಾ ಹೈ.
1: ಹ್ಮ್
0: ಅಂದ್ರೆ ಸ್ಟಿಂಗ್ ಅದೆಲ್ಲ ಸ್ವಲ್ಪ ಕಷ್ಟ, ಹನಿಬೇಲ್ ಸ್ವಲ್ಪ ಸ್ಟಿಂಗ್ ಆದ್ರೆ ಎದ್ದು ಕಾಣುತ್ತೆ, ತೆಗಿಬಹುದು. ಸೊ ವ್ಯಾಸ್ಪ್ ಅಲ್ಲಿ ಏನು ಅಷ್ಟೇನು ಪ್ರಾಣಕ್ಕೆ ಅಪಾಯ ಬಹಳ ಕಮ್ಮಿ ಪರಿಸ್ಥಿತಿ ಬರುದು.
1: ಮತ್ತೆ ಈ ಗೊದ್ದಗಳು ಅಂತೀವಿ, ಕಪ್ಪು ಗೊದ್ದೆಗಳು ಇರುವೆಗಳಿಗಿಂತ ಸ್ವಲ್ಪ ದೊಡ್ಡದಾಗಿರ್ತವೆ. ಮತ್ತೆ ಕೆಂಜಿಗ ಅಂತೀವಿ, ಕೆಂಪು ಇರುವೆಗಳು ಮರಗಳನ್ನ ಹತ್ತಿದಾಗ ಮರಗಳ ಸುತ್ತಮುತ್ತ ಅವುಗಳು ಜಾಸ್ತಿ ಇರ್ತವೆ.
0: ಹೌದು, ಅವುಗಳು ಪ್ರಾಣಕ್ಕೆ ಅಪಾಯ ತಂದೊಡ್ಡ ಪರಿಸ್ಥಿತಿ ಬರುದಿಲ್ಲ ಅವುಗಳು ಕಚ್ಚಿದಾಗ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲರ್ಜಿಕ್, ಸ್ವಲ್ಪ ಅಲರ್ಜಿಕ್ ಅಂದ್ರೆ ಅದು ಯಾವುದೇ ಒಂದು ಸ್ಟಿಂಗ್ ಬಾಡಿಯಲ್ಲಿ ಇರ್ತದೆ ಮತ್ತೆ ಏನೋ ಇಂಜೆಕ್ಟ್ ಮಾಡ್ತೇವೆ, ಸೊ ಪ್ರಾಣಕ್ಕೆ ಅಪಾಯ ಬರುವ ಸ್ಥಿತಿ ಬರುದಿಲ್ಲ ಇವುಗಳಲ್ಲಿ. ಸೊ ನಾರ್ಮಲಿ ನಮ್ಗೆ ಸಹ ಪೇಷಂಟ್ ಹೇಳ್ತಾ ಇರ್ತಾರೆ ವ್ಯಾಸ್ಪ ಕಚ್ಚಿದ್ದು ಹನಿಬಿ ಕಚ್ಚಿದ್ದಲ್ಲಿ, ನಾವು ಕೂಡಲೇ ಅದಕ್ಕೆ ಏನ್ ತೊಂದರೆ ಆಗ್ತದೆ ಅದನ್ನ ನಾವು ಕಡಿಮೆ ಮಾಡಿ ಅವರನ್ನು ಗುಣಮುಖ ಮಾಡ್ತೇವೆ.
1: ಇನ್ನು ಈ ಜೇಡುಗಳು ಕೂಡ ವಿಷಪೂರಿತ ಆಗಿರ್ತವೆ ಅಂದ್ರೆ ಸ್ಪೈಡರ್ಸ್?
0: ಹಾ, ಸ್ಪೈಡರ್ಸ್ ಅಲ್ಲಿ ಸಹ ಸೇಮ್ ಅಲರ್ಜಿಕ್ ರಿಯಾಕ್ಷನ್ಸ್ ಆಗುದು. ಸೊ ನಾವು ಅದಕ್ಕೆ ಅಲರ್ಜಿಕ್ ರಿಯಾಕ್ಷನ್ ಕಡಿಮೆ ಮಾಡ್ಲಿಕ್ಕೆ ಔಷಧನ ಕೊಡ್ತೇವೆ.
1: ಅಂದ್ರೆ ಇವುಗಳ ಒಂದು ಹಾವಳಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು.
0: ಹೌದು, ಬಹಳ ಕಮ್ಮಿ ಸ್ಪೈಡರ್ ಬೈಟ್, ಬಹಳ ಕಮ್ಮಿ. ಮತ್ತೆ ಅದೇ ಪ್ರಾಣಕ್ಕೆ ಏನು ಅಪಾಯ ಇಲ್ಲ. ಈ ಜೇನುನೊಣ ನೀವು ಈಗಾಗಲೇ ಹೇಳಿದ್ರೆ ಮಲ್ಟಿಪಲ್ ಕಚ್ಚಿದ್ರೆ ಅಪಾಯ ಇರಬಹುದು,
1: ಕಣಜಗಳು ಅಷ್ಟೇ.
0: ಅದೇ ಕಣಜಗಳು ಸಹ ಮತ್ತೆ ಬೇರೆ ಪ್ರಾಣಕ್ಕೆ ಅಪಾಯ ತರುವಂತ ಪರಿಸ್ಥಿತಿ ಬರುದಿಲ್ಲ. ಈ ಹಾವುಗಳಲ್ಲಿ ಬಂದಷ್ಟು ಇವುಗಳು ಏನೂ ಅಲ್ಲ ಅವುಗಳ ಎದುರಿಗೆ.
1: ಒಟ್ಟಾರೆ ಏನ್ ಹೇಳೋದಕ್ಕೆ ಬಯಸ್ತಾರೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು?
0: ನಾನು ಒಂದೇ ಹೇಳುದು, ಹಾವುಗಳು ಸಹ ನಮ್ಮ ಹಾಗೆ ನಮ್ಮ ಒಡನಾಟದಲ್ಲಿ ಇರುವವರು, ಪರಿಸರದಲ್ಲಿ ಇರುವವರು. ಅವುಗಳು ಸಹ ನಮ್ಗೆ ಬೇಕು, ನಮ್ಮ ಪರಿಸರ ಚೈನ್ ಅಲ್ಲಿ ಅವುಗಳು ಸಹ ಬಹಳ ಇಂಪಾರ್ಟೆಂಟ್. ನಾರ್ಮಲಿ ಅವುಗಳು ನಮ್ಗೆ ಏನು ಮಾಡೋದಿಲ್ಲ. ಸೊ ನೋಡಿದ್ರೆ ನೀವು ನಿಮ್ಮ ದಾರಿಯಲ್ಲಿ ಹೋಗಿ, ಅವುಗಳು ಅವುಗಳ ದಾರಿಯಲ್ಲಿ ಹೋಗ್ತವೆ. ಮತ್ತೆ ಅವುಗಳಿಗೆ ಏನು ಹಾಳು ಮಾಡಬೇಡಿ, ಕೆಣಕ್ಬೇಡಿ, ಕೊಲ್ಲಬೇಡಿ, ಏನು ಅವಶ್ಯಕತೆ ಇಲ್ಲ. ಅಪ್ಪಿತಪ್ಪಿ ಇಲ್ಲಿ ಅದು ಕಚ್ಚಿದ್ರೆ ನಾನು ಈಗಾಗಲೇ ಏನು ಮಾಡ್ಬೇಕಂತ ಹೇಳಿದ್ದೇನೆ. ಮಕ್ಕಳಿಗೆ ಸ್ವಲ್ಪ ಕೆಣಕು ಅಭ್ಯಾಸ ಜಾಸ್ತಿ ಹಾವುಗಳಿದ್ರೆ, ಸೊ ಕೆಣಕ್ಲಿಗೆ ಹೋಗ್ಬೇಡಿ, ಅದನ್ನು ನಾವು ಮಕ್ಕಳಿಗೆ ಹೇಳಬೇಕಾಗ್ತದೆ. ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಪ್ಯಾಷನ್ ಆಗಿ ಅದರ ಬಗ್ಗೆ ತಿಳುವಳಿಕೆ ಪಡೆಯುವುದು ಒಳ್ಳೇದು.
1: ಆತ್ಮೀಯ ಕೇಳಿದ್ರೆ, ತಮಗೆ ಈ ಹಾವು ಮತ್ತು ಇತರ ವಿಷಜಂತುಗಳ ಚಿಕಿತ್ಸೆ ಬಗ್ಗೆ, ಅವುಗಳ ಕಡಿತದ ಪರಿಣಾಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನ ಅವರ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9686694425. ತುಂಬಾ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ. ತಾವಿದೋರ್ಗೂ ನಮ್ಮ ಕೇಳುಗರಿಗೆ ಈ ಹಾವು ಮತ್ತೆ ಇತರ ವಿಷಜಂತುಗಳ ಕಡಿತದ ಒಂದು ಪರಿಣಾಮ ಮತ್ತೆ ಅದಕ್ಕೆ ಏನೆಲ್ಲ ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು.
2: ಶ್ರೋತೃಗಳೇ, ಇದುವರೆಗೆ ಹಾವು ಹಾಗೂ ಇತರ ವಿಷಜಂತುಗಳ ಕಡಿತ ಮತ್ತು ಚಿಕಿತ್ಸೆ ಈ ಬಗ್ಗೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಅಲ್ಪಸಂಖ್ಯಾತರಿಗಾಗಿ ಇರುವ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡುವವರು ಪತ್ರಕರ್ತ ಪಿ ಸತೀಶ್ ಆರಾಧ್ಯ.
2: ಪ್ರಧಾನಮಂತ್ರಿಯವರ ಹೊಸ 15 ಅಂಶಗಳ ಕಾರ್ಯಕ್ರಮ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ 2005 ಫೆಬ್ರವರಿ 25 ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ಘೋಷಿಸಿದ್ದಾರೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ.
2: ಅಲ್ಪಸಂಖ್ಯಾತರಿಗಾಗಿ ಇರುವ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡುವವರು ಪತ್ರಕರ್ತ ಪಿ ಸತೀಶ್ ಆರಾಧ್ಯ.
3: ಪ್ರಧಾನಮಂತ್ರಿಯವರ ಹೊಸ 15 ಅಂಶಗಳ ಕಾರ್ಯಕ್ರಮ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ 2005 ಫೆಬ್ರವರಿ 25 ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ಘೋಷಿಸಿದ್ದಾರೆ. 2005 ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ತಮ್ಮ ಭಾಷಣದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ 15 ಅಂಶಗಳ ಕಾರ್ಯಕ್ರಮವನ್ನು ಅವರು ಸಹ ಘೋಷಣೆ ಮಾಡಿದ್ದಾರೆ. ಹೊಸ 15 ಅಂಶಗಳ ಕಾರ್ಯಕ್ರಮ ನಿರ್ದಿಷ್ಟ ಸಮಯದ ಚೌಕಟ್ಟಿನಲ್ಲಿ ಸಾಧಿಸಬೇಕಾದ ನಿರ್ದಿಷ್ಟ ಗುರಿಗಳನ್ನು ಹೊಂದಿರುತ್ತದೆ. ಬದ್ಧತೆಗಳ ಅನುಸಾರವಾಗಿ ಈ ಕಾರ್ಯಕ್ರಮವನ್ನು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಪರಿಷ್ಕರಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶಗಳು ಶಿಕ್ಷಣಕ್ಕೆ ಅವಕಾಶಗಳನ್ನು ಹೆಚ್ಚಿಸುವುದು, ಅಸ್ತಿತ್ವದಲ್ಲಿರುವ ಮತ್ತು ಹೊಸ ಯೋಜನೆಗಳು, ಸ್ವಯಂ ಉದ್ಯೋಗಕ್ಕಾಗಿ ವರ್ಧಿತ ಸಾಲ ಸೌಲಭ್ಯ ಬೆಂಬಲ ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳಿಗೆ ನೇಮಕಾತಿ, ಆರ್ಥಿಕ ಚಟುವಟಿಕೆಗಳು ಮತ್ತು ಉದ್ಯೋಗಗಳಲ್ಲಿ ಅಲ್ಪಸಂಖ್ಯಾತರಿಗೆ ಸಮಾನವಾದ ಪಾಲನ್ನು ಖಚಿತಪಡಿಸುವುದೇ ಆಗಿದೆ. ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ಸೂಕ್ತವಾದ ಪಾಲನ್ನು ಖಾತ್ರಿಪಡಿಸುವ ಮೂಲಕ ಅವರ ಜೀವನ ಪರಿಸ್ಥಿತಿಯನ್ನು ಸುಧಾರಿಸುವುದೇ ಆಗಿದೆ. ಕೋಮು ಸೌಹಾರ್ದತೆ ಮತ್ತು ಹಿಂಸಾಚಾರ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಇದರ ಉದ್ದೇಶವಾಗಿದೆ. ಹಿಂದುಳಿದವರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ಅಲ್ಪಸಂಖ್ಯಾತ ಸಮುದಾಯಗಳ ಹಿಂದುಳಿದ ವರ್ಗಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವುದೇ ಈ ಕಾರ್ಯಕ್ರಮದ ಪ್ರಮುಖ ಗುರಿಯಾಗಿದೆ. ಅಲ್ಪಸಂಖ್ಯಾತರಲ್ಲಿ ಹಿಂದುಳಿದವರನ್ನು ವಿವಿಧ ಸರ್ಕಾರಿ ಯೋಜನೆಗಳ ಗುಂಪುಗಳಲ್ಲಿ ಸೇರಿಸಲಾಗುತ್ತದೆ. ಅಲ್ಪಸಂಖ್ಯಾತರಿಗೆ ಸಮಾನವಾಗಿ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಅವರ ಅಭಿವೃದ್ಧಿಗೆ ಶ್ರಮಿಸಲು

ಅಲ್ಪಸಂಖ್ಯಾತರಲ್ಲಿ ಹಿಂದುಳಿದವರನ್ನು ವಿವಿಧ ಸರ್ಕಾರಿ ಯೋಜನೆಗಳ ಗುಂಪುಗಳಲ್ಲಿ ಸೇರಿಸಲಾಗುತ್ತದೆ. ಅಲ್ಪಸಂಖ್ಯಾತರಿಗೆ ಸಮಾನವಾಗಿ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಅವರ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ. ವಿವಿಧ ಯೋಜನೆಗಳ ಅಡಿಯಲ್ಲಿ 15% ಗುರಿಗಳು ಮತ್ತು ವೆಚ್ಚಗಳನ್ನು ಅಲ್ಪಸಂಖ್ಯಾತರಿಗೆ ಮೀಸಲಿಡಬೇಕು ಎಂದು ಸಹ ಇದು ತಿಳಿಸುತ್ತದೆ. ಸೂಕ್ತ ಕ್ರಮಗಳ ಮೂಲಕ ಕೋಮು ಶಾಂತಿ ಮತ್ತು ಸೌಹಾರ್ದತೆಯ ನಿರ್ವಹಣೆಗೆ ಮತ್ತು ಸಾರ್ವಜನಿಕ ವಲಯಗಳನ್ನು ಒಳಗೊಂಡಂತೆ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯವನ್ನು ಇದರಲ್ಲಿ ಖಾತರಿಪಡಿಸಲಾಗುತ್ತದೆ. ಇವುಗಳು ಹೊಸದರಲ್ಲಿ ಪ್ರಮುಖ ಅಂಶಗಳಾಗಿ ಮುಂದುವರಿಯುತ್ತದೆ. ಅಲ್ಪಸಂಖ್ಯಾತರಿಗಾಗಿ ಯಾವುದೇ ಯೋಜನೆಯಲ್ಲಿ ಯಾವುದೇ ಮಾನದಂಡಗಳು ಅಥವಾ ಅರ್ಹತಾ ಪರಿಷತ್ತುಗಳು ಯಾವುದೇ ಬದಲಾವಣೆಗಳು ಸಡಿಲಿಕೆಗಳು ಕಲ್ಪಿಸುವುದಲ್ಲ. ಬದಲಾಗಿ ಹಿಂದೆ ಇದ್ದ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಹೊಸದಾಗಿ ಸೇರ್ಪಡೆಗೊಂಡಿರುವುದನ್ನು ಸೇರ್ಪಡಿಸಿ ಅವರಿಗೆ ಅನುಕೂಲ ಕಲ್ಪಿಸುವುದೇ ಆಗಿದೆ. 15 ಅಂಶಗಳ ಕಾರ್ಯಕ್ರಮ ಗಣನೀಯ ಅಲ್ಪಸಂಖ್ಯಾತ ಜನಸಂಖ್ಯೆ ಜಿಲ್ಲಾ ಘಟಕಗಳಿಗೆ ಅನ್ವಯಿಸುತ್ತದೆ. ಘಟಕದ ಒಟ್ಟು ಜನಸಂಖ್ಯೆಯ 25% ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಈ ಯೋಜನೆ ಲಭಿಸಲಿದೆ. ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ 1992 Section 2C ಅಡಿಯಲ್ಲಿ ಸೂಚಿಸಲಾದ ಅಲ್ಪಸಂಖ್ಯಾತರಲ್ಲಿ ಅರ್ಹವಾದ ವಿಭಾಗಗಳನ್ನು ಒಳಗೊಂಡಿದೆ. ಈ ಯೋಜನೆಯಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು ಸಹ ಇರುತ್ತಾರೆ. ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಕಾಯಿದೆ 1992 Section 2C ಅಡಿಯಲ್ಲಿ ಸೂಚಿಸಲಾದ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ರಾಜ್ಯಗಳಲ್ಲಿ ವಾಸ್ತವವಾಗಿ ಬಹುಪಾಲು ವಿವಿಧ ಯೋಜನೆಗಳ ಅಡಿಯಲ್ಲಿ ಭೌತಿಕ ಆರ್ಥಿಕ ಗುರಿಗಳನ್ನು ಮೀಸಲಿಡುವುದು ಮಾತ್ರ ಇದರ ಗುರಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಲಕ್ಷದ್ವೀಪ ಮಾತ್ರ ಈ ಒಕ್ಕೂಟದ ಗುಂಪಿನಲ್ಲಿರುವ ಪ್ರದೇಶಗಳೇ ಆಗಿದೆ. ಹೊಸ ಕಾರ್ಯಕ್ರಮವನ್ನು ಕೇಂದ್ರ ಸಚಿವಾಲಯ, ರಾಜ್ಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳ ಮೂಲಕ ಸಂಬಂಧಿಸಿದ ಇಲಾಖೆಗಳು ಅನುಷ್ಠಾನಗೊಳಿಸುತ್ತವೆ. ಪ್ರತಿಯೊಂದು ಸಚಿವಾಲಯ, ಇಲಾಖೆಯು ಈ ಕಾರ್ಯಕ್ರಮಕ್ಕಾಗಿ ಸರ್ಕಾರದ ಜಂಟಿ ಕಾರ್ಯದರ್ಶಿಯ ಶ್ರೇಣಿಗಿಂತ ಕಡಿಮೆಯಿಲ್ಲದ ನೋಡಲ್ ಅಧಿಕಾರಿಯನ್ನು ನೇಮಿಸಲಾಗಿದೆ. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಈ ಕಾರ್ಯಕ್ರಮದ ನೋಡಲ್ ಸಚಿವಾಲಯವಾಗಿರುತ್ತದೆ. ಕಾರ್ಯಕ್ರಮದ ಸಂಕೀರ್ಣತೆ ಮತ್ತು ಅದರ ವ್ಯಾಪಕ ವ್ಯಾಪ್ತಿಯನ್ನು ಪರಿಗಣಿಸಿ ಸಾಧ್ಯವಾದಾಗಲೆಲ್ಲ ಸಂಬಂಧಿಸಿದ ಸಚಿವಾಲಯಗಳು ಅಲ್ಪಸಂಖ್ಯಾತರಿಗೆ ಭೌತಿಕ ಗುರಿಗಳು ಮತ್ತು ಹಣಕಾಸಿನ ವೆಚ್ಚಗಳನ್ನು 15% ಮೀಸಲಿಡುತ್ತದೆ. ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕವಾಗಿ ಅನ್ವಯವಾಗುವ ಯೋಜನೆಗಳಿಗೆ ಗ್ರಾಮೀಣ ಪ್ರದೇಶದ ಅಲ್ಪಸಂಖ್ಯಾತ ಜನಸಂಖ್ಯೆಗೆ ಸಂಬಂಧಿಸಿದ ಅನುಪಾತವನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಇದು ನಗರ ಪ್ರದೇಶಗಳಿಗೆ ಪ್ರತ್ಯೇಕವಾಗಿ ಅನ್ವಯವಾಗುವ ಯೋಜನೆಯೂ ಸಹ ಆಗಿದೆ. ಬಿಪಿಎಲ್ ಅಲ್ಪಸಂಖ್ಯಾತ ಜನಸಂಖ್ಯೆಗೆ ಸಂಬಂಧಿಸಿದ ಅನುಪಾತ ಮಾತ್ರ ಪರಿಗಣಿಸಲಾಗಿದೆ. ಶಿಕ್ಷಣಕ್ಕಾಗಿ ಅವಕಾಶಗಳನ್ನು ಹೆಚ್ಚಿಸುವುದು, ICDS ಸೇವೆಗಳ ಮೂಲಕ ಲಭ್ಯತೆ, ಅಂಗನವಾಡಿ ಕೇಂದ್ರಗಳ ಮೂಲಕ ಸೇವೆಗಳನ್ನು ಒದಗಿಸುವ ಮೂಲಕ ಶಿಶು ಅಭಿವೃದ್ಧಿ ಸೇವೆಗಳು, ಶಾಲಾ ಸರ್ವಶಿಕ್ಷಣ ಅಭಿಯಾನ, ಕಸ್ತೂರಬಾ ಗಾಂಧಿ ಕಲಿಕಾ ವಿದ್ಯಾಲಯ ಯೋಜನೆ ಮತ್ತು ಇದೇ ರೀತಿಯ ಸರ್ಕಾರಿ ಯೋಜನೆಗಳಿಗೆ ಪ್ರವೇಶವನ್ನು ಸುಧಾರಿಸುವುದೇ ಆಗಿದೆ. ಆರ್ಥಿಕ ಚಟುವಟಿಕೆಗಳು ಮತ್ತು ಉದ್ಯೋಗದಲ್ಲಿ ಸಮಾನ ಪಾಲು, ಸ್ವ ಉದ್ಯೋಗ ಮತ್ತು ಬಡವರಿಗೆ ವೇತನ ಉದ್ಯೋಗ, ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆ, ಸ್ವರ್ಣ ಜಯಂತಿ ಸಹರಿ ರೋಜ್ಗಾರ್ ಯೋಜನೆ, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ, ತಾಂತ್ರಿಕ ತರಬೇತಿಯ ಮೂಲಕ ಕೌಶಲ್ಯಗಳ ಉನ್ನತೀಕರಣ, ಹೊಸ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಮತ್ತು ಅಸ್ತಿತ್ವದಲ್ಲಿರುವ ಶಿಕ್ಷಣ ಸಂಸ್ಥೆಗಳನ್ನು ಉನ್ನತೀಕರಿಸುವುದು, ಆರ್ಥಿಕ ಚಟುವಟಿಕೆಗೆ ವರ್ಧಿತ ಕ್ರೆಡಿಟ್ ಬೆಂಬಲ, ಆದ್ಯತೆಯ ವಲಯದ ಮೂಲಕ ಸಾಲದ ಅಡಿಯಲ್ಲಿ ಅಲ್ಪಸಂಖ್ಯಾತರ ಜೀವನ ಪರಿಸ್ಥಿತಿಯನ್ನು ಸುಧಾರಿಸುವುದೇ ಆಗಿದೆ. ಗ್ರಾಮೀಣ ವಸತಿ ಯೋಜನೆಯಲ್ಲಿ ಸಮಾನ ಪಾಲು, ಇಂದಿರಾ ಆವಾಸ್ ಯೋಜನೆ, ಅಲ್ಪಸಂಖ್ಯಾತ ಸಮುದಾಯಗಳು ವಾಸಿಸುವ ಕೊಳಗೇರಿಗಳ ಸ್ಥಿತಿಗಳಲ್ಲಿ ಸುಧಾರಣೆ, ಸಮಗ್ರ ವಸತಿ, ಕೊಳಗೇರಿ ಅಭಿವೃದ್ಧಿ ಮತ್ತು ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ಗ್ರಾಮೀಣ ಮಿಷನ್, ಇವುಗಳ ಅಡಿಯಲ್ಲಿ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸುವುದೇ ಆಗಿದೆ. ಸ್ವಯಂ ಉದ್ಯೋಗ ಉಪಕ್ರಮಗಳ ಸೃಷ್ಟಿ ಮತ್ತು ಪೋಷಣೆಗೆ ಬ್ಯಾಂಕ್ ಕ್ರೆಡಿಟ್ ಅಗತ್ಯ. ದೇಶೀಯ ಬ್ಯಾಂಕ್ಗಳಿಗೆ ಆದ್ಯತೆಯ ವಲಯದ ಸಾಲಕ್ಕಾಗಿ 40% ನಿವ್ವಳ ಬ್ಯಾಂಕ್ ಸಾಲದ ಗುರಿಯನ್ನು ನಿಗದಿಪಡಿಸಲಾಗಿದೆ. ಕೃಷಿ ಸಾಲಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಸಾಲಗಳು, ಚಿಲ್ಲರೆ ವ್ಯಾಪಾರಕ್ಕೆ ಸಾಲಗಳು, ವೃತ್ತಿಪರ ಮತ್ತು ಸ್ವಯಂ ಉದ್ಯೋಗ ಮಾಡುವ ವ್ಯಕ್ತಿಗಳು, ಶಿಕ್ಷಣ ಸಾಲಗಳು, ಗೃಹ ಸಾಲಗಳು, ಕಿರು ಸಾಲಗಳನ್ನು ಸಹ ಇದು ಒಳಗೊಂಡಿದೆ. ಎಲ್ಲ ವರ್ಗದಲ್ಲಿ ಆದ್ಯತಾ ವಲಯದ ಸಾಲದ ಸೂಕ್ತ ಶೇಕಡವಾರು ಪ್ರಮಾಣವನ್ನು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಗುರಿಪಡಿಸಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸೇವೆಗಳಿಗೆ ನೇಮಕಾತಿ. ಪೊಲೀಸ್ ಸಿಬ್ಬಂದಿಯ ನೇಮಕಾತಿಯಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಪರಿಗಣನೆಯನ್ನು ಹೊಂದಲಾಗಿದೆ. ರಾಜ್ಯ ಸರ್ಕಾರಗಳಿಗೆ ಈ ರೀತಿ ಆಯ್ಕೆ ಮಾಡಲು ಸಹ ಸಲಹೆಗಳನ್ನು ನೀಡಲಾಗಿದೆ. ಸಿಬ್ಬಂದಿ ನೇಮಕಾತಿಯಲ್ಲಿ ಕೇಂದ್ರ ಸರ್ಕಾರವು ಇದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ರೈಲ್ವೆ, ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳಿಂದ ದೊಡ್ಡ ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಸಹ ಒದಗಿಸಲಾಗುತ್ತದೆ. ಅಲ್ಪಸಂಖ್ಯಾತರಿಗೆ ಸೇರಿದ ವಿದ್ಯಾರ್ಥಿಗಳಿಗೆ

0: ವಿಶೇಷವಾದ ಯೋಜನೆಗಳನ್ನು ಪ್ರಾರಂಭಿಸಿ ಸರ್ಕಾರಿ ಸಂಸ್ಥೆಗಳು ಹಾಗೂ ಖಾಸಗಿ ಕೋಚಿಂಗ್ ಸಂಸ್ಥೆಗಳಲ್ಲಿ ಅವರಿಗೆ ತರಬೇತಿ ನೀಡಲು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಅಲ್ಪಸಂಖ್ಯಾತರ ಜೀವನ ಪರಿಸ್ಥಿತಿಯನ್ನು ಸುಧಾರಿಸುವುದು, ಗ್ರಾಮೀಣ ವಸತಿ ಯೋಜನೆಯಲ್ಲಿ ಸಮಾನ ಪಾಲು, ಇಂದಿರಾ ಆವಾಸ್ ಯೋಜನೆ, ಬಡತನ ರೇಖೆಗಿಂತ ಕೆಳಗಿರುವ ಗ್ರಾಮೀಣ ಬಡವರಿಗೆ ಆಶ್ರಯಕ್ಕಾಗಿ ಆರ್ಥಿಕ ನೆರವು ನೀಡುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಅಲ್ಪಸಂಖ್ಯಾತ ಸಮುದಾಯಗಳ ಬಡ ಫಲಾನುಭವಿಗಳಿಗೆ IAY ಅಡಿಯಲ್ಲಿ ನಿರ್ದಿಷ್ಟ ಶೇಕಡಾವಾರು ಭೌತಿಕ ಮತ್ತು ಆರ್ಥಿಕ ಗುರಿಯನ್ನು ಮೀಸಲಿಡಲಾಗಿದೆ. ಅಲ್ಪಸಂಖ್ಯಾತ ಸಮುದಾಯಗಳು ವಾಸಿಸುವ ಕೊಳೆಗೇರಿಗಳ ಸ್ಥಿತಿಯಲ್ಲಿ ಸುಧಾರಣೆ ಸಮಗ್ರ ವಸತಿ ಮತ್ತು ಕೊಳೆಗೇರಿ ಅಭಿವೃದ್ಧಿ ಕಾರ್ಯಕ್ರಮ, ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಮಿಷನ್ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಕೊಳೆಗೇರಿಗಳ ಅಭಿವೃದ್ಧಿಗೆ ಆರ್ಥಿಕ ನೆರವು ಸಹ ನೀಡುತ್ತದೆ. ಪ್ರಧಾನಮಂತ್ರಿಯವರ ಹೊಸ ಈ ಯೋಜನೆಯು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದೆ. ಶಿಕ್ಷಣಕ್ಕಾಗಿಯೂ ಸಹ ಅವಕಾಶಗಳನ್ನು ಕಲ್ಪಿಸಿರುವುದು ಇಲ್ಲಿ ಗಮನಾರ್ಹವಾದ ವಿಷಯವಾಗಿದೆ.
1: ಅಲ್ಪಸಂಖ್ಯಾತರಿಗಾಗಿ ಇರುವ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಬಿ ಸತೀಶ್ ಆರಾಧ್ಯ.
2: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
4: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
3: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
4: ಇದು ಕೃಷಿಕನ ಬದುಕಿಗೂ ಮಾರಕ.
3: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
4: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ.
3: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಆರಿಸಲು ಪ್ರಯತ್ನಿಸಿ.
4: ಅಪಾರ ಸಾವು ನೋವು ತಪ್ಪಿಸಿ, ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ,
3: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ. ಕಾಡು ಬೆಳೆದರೆ ನಾಡೂ ಬೆಳೆದೀತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ಮತ ಎಣಿಕೆ ಸಿಬ್ಬಂದಿ ನೇಮಕ ವಿಚಾರ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದ ಸುಪ್ರೀಂಕೋರ್ಟ್. 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡಿಜಿಟಲ್ ಸುಧಾರಣೆಗಳಿಂದ ಸಣ್ಣ ಉದ್ದಿಮೆಗಳ ಉತ್ಪಾದಕತೆ ವೃದ್ಧಿ, ಐಎಂಎಫ್ ಶ್ಲಾಘನೆ. ದೇಶಾದ್ಯಂತ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ ಕೇಂದ್ರ ಸರ್ಕಾರ. ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಫ್ರಾನ್ಸ್ ಪುರುಷರ ತಂಡಗಳು ಕಣದಲ್ಲಿ. ವಾರ್ತೆಗಳ ವಿವರ. ಮತ ಎಣಿಕೆ ಮೇಲ್ವಿಚಾರಕರಾಗಿ ಕೇಂದ್ರ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸುವ ಚುನಾವಣಾ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ಕೋಲ್ಕತ್ತಾ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ತೃಣಮೂಲ ಕಾಂಗ್ರೆಸ್ ಸಲ್ಲಿಸಿದ್ದ ತುರ್ತು ಮೇಲ್ಮನವಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಹಾಗೂ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಸುಪ್ರೀಂಕೋರ್ಟ್ ವಿಶೇಷ ಪೀಠ ಕೋಲ್ಕತ್ತಾ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿಹಿಡಿದಿದೆ. ವಿಚಾರಣೆಯ ವೇಳೆ ನ್ಯಾಯಮೂರ್ತಿ ಜಾಯ್ಮಲ್ಯ ಬಾಗ್ಚಿ ಅಧಿಕಾರಿಗಳ ಆಯ್ಕೆ ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರತಿ ಎಣಿಕೆ ಮೇಜಿನ ಬಳಿ ಈಗಾಗಲೇ ಏಜೆಂಟ್ಗಳು ಮತ್ತು ವೀಕ್ಷಕರು ಇರುವುದರಿಂದ ಕೇಂದ್ರ ಸರ್ಕಾರಿ ನೌಕರರ ಉಪಸ್ಥಿತಿಯ ಬಗ್ಗೆ ಆತಂಕ ಏಕೆ ಎಂದು ಪ್ರಶ್ನಿಸಿದರು. ಇದೇ ವೇಳೆ ನ್ಯಾಯಪೀಠ ಆಯೋಗದ ಸುತ್ತೋಲೆಯನ್ನು ಅಕ್ಷರಶಃ ಪಾಲಿಸಬೇಕು ಎಂದು ಆದೇಶಿಸಿತು. ಪಾರದರ್ಶಕತೆ ಕಾಪಾಡಲು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂರಕ್ಷಿಸುವಂತೆ ಕೋರಿದ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ

0: ಮನವಿಗೆ ಸ್ಪಂದಿಸಿದ ಆಯೋಗ ದೃಶ್ಯಾವಳಿಗಳನ್ನು 45 ದಿನಗಳವರೆಗೆ ಸಂಗ್ರಹಿಸಿಡಲಾಗುವುದು ಎಂದು ನ್ಯಾಯಾಲಯಕ್ಕೆ ತಿಳಿಸಿದೆ. ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗವು ಆದೇಶಿಸಿದೆ. ರಾಜ್ಯದ ಮಗ್ರಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳಲ್ಲಿ ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಇಂದು ಮತದಾನ ನಡೆಯುತ್ತಿದೆ. ಬೆಳಗ್ಗೆ 7ರಿಂದ ಆರಂಭವಾಗಿರುವ ಮತದಾನ ಪ್ರಕ್ರಿಯೆ ಸಂಜೆ 6ರವರೆಗೆ ಜರುಗಲಿದೆ. ಮೊದಲೆರಡು ಗಂಟೆಗಳಲ್ಲಿ 15 ಮತಗಟ್ಟೆಗಳಾದ್ಯಂತ ಶೇಕಡ 16ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವಾಗಿದೆ. ಕಳೆದ ಬುಧವಾರ ಪಶ್ಚಿಮ ಬಂಗಾಳದ 2ನೇ ಹಂತದ ವಿಧಾನಸಭಾ ಚುನಾವಣೆಯ ವೇಳೆ ಈ ಮತಗಟ್ಟೆಗಳಲ್ಲಿ ಮತದಾನ ನಡೆದಿತ್ತು. ಈ ವೇಳೆ ಅಕ್ರಮಗಳು ನಡೆದಿರುವ ಕುರಿತು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಮತ್ತು ವೀಕ್ಷಕರಿಂದ ಬಂದ ವರದಿಗಳ ಆಧಾರದ ಮೇಲೆ ಆಯೋಗವು ಈ ನಿರ್ಧಾರ ಕೈಗೊಂಡಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು 2026-27ನೇ ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಈ ಸಮಿತಿಗಳ ಅವಧಿ ಈ ತಿಂಗಳ 1ರಿಂದ ಆರಂಭವಾಗಿದ್ದು ಮುಂದಿನ ವರ್ಷದ ಏಪ್ರಿಲ್ 30ರವರೆಗೆ ಇರಲಿದೆ. ಬಿಜೆಪಿ ಸಂಸದ ಡಾ ಸಂಜಯ್ ಜೈಸ್ವಾಲ್ ಅವರನ್ನು 30 ಸದಸ್ಯರಿರುವ ಅಂದಾಜು ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿಯ ಸಂಸದ ಬೈಜಯಂತ್ ಪಾಂಡಾ ಅವರನ್ನು ನೇಮಕ ಮಾಡಲಾಗಿದ್ದು ಈ ಸಮಿತಿಯಲ್ಲಿ ಲೋಕಸಭೆಯ 15 ಮತ್ತು ರಾಜ್ಯಸಭೆಯ 7 ಸದಸ್ಯರು ಇರಲಿದ್ದಾರೆ. ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಅವರನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಫಗ್ಗನ್ ಸಿಂಗ್ ಕುಲಾಸ್ತೆ ಅವರನ್ನು ನೇಮಿಸಲಾಗಿದೆ. ಭಾರತ ಸಾರ್ವಜನಿಕ ಆಡಳಿತದಲ್ಲಿ ಅಳವಡಿಸಿಕೊಂಡಿರುವ ಡಿಜಿಟಲೀಕರಣ ಪ್ರಕ್ರಿಯೆ ಸಣ್ಣ ಮತ್ತು ಅತಿಸಣ್ಣ ಉದ್ದಿಮೆಗಳ ಉತ್ಪಾದಕತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ತಿಳಿಸಿದೆ. ರಾಷ್ಟೀಯ ಸಮೀಕ್ಷೆ ದತ್ತಾಂಶ ಆಧಾರಿತ ತನ್ನ ವರದಿಯಲ್ಲಿ ಐಎಂಎಫ್ 2010-15ರ ಅವಧಿಯಲ್ಲಿ ವಿವಿಧ ರಾಜ್ಯಗಳು ಜಾರಿಗೆ ತಂದ ತೆರಿಗೆ ಸಲ್ಲಿಕೆ, ಪರವಾನಗಿ ಮತ್ತು ತಪಾಸಣೆಯಂತಹ ಡಿಜಿಟಲ್ ಸುಧಾರಣೆಗಳು ಉದ್ದಿಮೆಗಳ ಮೇಲಿನ ಹೊರೆ ತಗ್ಗಿಸಿವೆ ಎಂದು ವಿಶ್ಲೇಷಿಸಿವೆ. ಡಿಜಿಟಲ್ ವ್ಯವಸ್ಥೆಗಳಿಂದ ವ್ಯವಹಾರ ವೆಚ್ಚ ಮತ್ತು ವಿಳಂಬ ತಗ್ಗಿದ್ದು ಪಾರದರ್ಶಕತೆ ಹೆಚ್ಚಿದೆ. ಹೆಚ್ಚಿನ ಸುಧಾರಣೆಗಳನ್ನು ತಂದ ರಾಜ್ಯಗಳಲ್ಲಿ ಉದ್ದಿಮೆಗಳ ನಡುವಿನ ಉತ್ಪಾದಕತೆಯ ಅಂತರ ತಗ್ಗಿದ್ದು ಸಂಪನ್ಮೂಲಗಳ ಸಮರ್ಪಕ ಬಳಕೆ ಸಾಧ್ಯವಾಗಿದೆ ಎಂದು ಐಎಂಎಫ್ ತಿಳಿಸಿದೆ. ಸುಮಾರು 11 ಕೋಟಿ ಕಾರ್ಮಿಕರಿಗೆ ಉದ್ಯೋಗ ನೀಡಿರುವ ಮತ್ತು ಉತ್ಪಾದನಾ ವಲಯದಲ್ಲಿ ಶೇಕಡ 35ರಷ್ಟು ಪಾಲು ಹೊಂದಿರುವ ಸಣ್ಣ ಉದ್ದಿಮೆಗಳ ಬೆಳವಣಿಗೆಗೆ ಈ ಡಿಜಿಟಲ್ ಆಡಳಿತ ಪೂರಕವಾಗಿದೆ ಎಂದು ಅಂತಾರಾಷ್ಟೀಯ ಸಂಸ್ಥೆ ಅಭಿಪ್ರಾಯಪಟ್ಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ನೈಸರ್ಗಿಕ ವಿಕೋಪಗಳು ಮತ್ತು ತುರ್ತು ಸಂದರ್ಭದಲ್ಲಿ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಲು ಕೇಂದ್ರ ಸರ್ಕಾರ ಇಂದು ಸೆಲ್ ಬ್ರಾಡ್ಕಾಸ್ಟ್ ಅಲರ್ಟ್ ಎಂಬ ಸ್ವದೇಶಿ ಮೊಬೈಲ್ ತುರ್ತು ಎಚ್ಚರಿಕೆಯ ವ್ಯವಸ್ಥೆಯನ್ನು ದೇಶಾದ್ಯಂತ ಯಶಸ್ವಿಯಾಗಿ ಪರೀಕ್ಷಿಸಿದೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಈ ಪರೀಕ್ಷಾರ್ಥ ಸಂದೇಶವನ್ನು ರವಾನಿಸಲಾಗಿದೆ. ಇಂದು ಅನೇಕ ನಾಗರಿಕರ ಮೊಬೈಲ್ ಫೋನ್ಗಳಿಗೆ ಫ್ಲಾಶ್ ಎಸ್ಎಂಎಸ್ ಸಂದೇಶಗಳು ಬಂದಿದ್ದು ಇದು ಕೇವಲ ಪರೀಕ್ಷಾರ್ಥ ಸಂದೇಶ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಸುನಾಮಿ, ಭೂಕಂಪ, ಸಿಡಿಲು ಮತ್ತು ಅನಿಲ ಸೋರಿಕೆಯಂತಹ ತುರ್ತು ಸಂದರ್ಭಗಳಲ್ಲಿ ನಿರ್ದಿಷ್ಟ ಪ್ರದೇಶದ ಜನರಿಗೆ ಏಕಕಾಲದಲ್ಲಿ ಕ್ಷಿಪ್ರವಾಗಿ ಮಾಹಿತಿ ತಲುಪಿಸುವುದು ಈ ತಂತ್ರಜ್ಞಾನದ ಪ್ರಮುಖ ಉದ್ದೇಶವಾಗಿದೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ 50 ದಿನಗಳ ಕ್ಷಣಗಣನೆಯ ಅಂಗವಾಗಿ ಮುರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ತೆಲಂಗಾಣದಲ್ಲಿಂದು ಯೋಗ ಮಹೋತ್ಸವ 2026ನ್ನು ಆಯೋಜಿಸಿತ್ತು. ಸಾರ್ವಜನಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸಲು ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಆಯುಷ್ ಸಚಿವಾಲಯ ದೇಶಾದ್ಯಂತ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಭಾಗವಾಗಿ ಈ ಮಹೋತ್ಸವ ಆಯೋಜನೆ ಮಾಡಲಾಗಿತ್ತು. ಸಿಂಗಾಪುರ, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ರಾಯಭಾರ ಕಚೇರಿ ಪ್ರತಿನಿಧಿಗಳು ವರ್ಚುವಲ್ ಆಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ ಮತ್ತು ಪ್ರತಾಪ್ ರಾವ್ ಜಾಧವ್ ಉಪಸ್ಥಿತರಿದ್ದರು. ಒಮಾನ್ ಕೊಲ್ಲಿ ಮತ್ತು ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಅಮೆರಿಕ ವಿಧಿಸಿರುವ ನೌಕಾ ದಿಗ್ಬಂಧನದಿಂದಾಗಿ ಇರಾನ್ ಸುಮಾರು 4.8 ಶತಕೋಟಿ

ಕೋಟಿ ಡಾಲರ್ ತೈಲ ಆಮದನ್ನು ಕಳೆದುಕೊಂಡಿದೆ ಎಂದು ಅಮೆರಿಕ ವರದಿಯನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆಯೊಂದು ವರದಿ ಮಾಡಿದೆ. ಟೆಹರಾನ್ ಮೇಲೆ ನಿರಂತರ ಆರ್ಥಿಕ ಒತ್ತಡ ಹೇರುವುದು ಈ ಕಾರ್ಯಾಚರಣೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅಮೆರಿಕ ರಕ್ಷಣಾ ಇಲಾಖೆಯ ವಕ್ತಾರ ಸೀನ್ ಪಾರ್ನೆಲ್ ತಿಳಿಸಿದ್ದಾರೆ. ಮುಂಬರುವ ಮುಂಗಾರು ಹಂಗಾಮಿನ ಹಿನ್ನೆಲೆಯಲ್ಲಿ ಪ್ರವಾಹ ಮುನ್ಸೂಚನೆ ಮಾದರಿಯ ಕುರಿತು ಚರ್ಚಿಸಲು ಭಾರತ ಮತ್ತು ನೇಪಾಳದ ಪ್ರತಿನಿಧಿಗಳ ಸಭೆ ಕಠ್ಮಂಡುವಿನಲ್ಲಿಂದು ನಡೆಯಲಿದೆ. ಬಿಹಾರದ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಈ ಸಭೆಯಲ್ಲಿ ಭಾಗವಹಿಸಲಿದೆ. ಇದಕ್ಕೂ ಮುನ್ನ ಏಪ್ರಿಲ್ 30 ಮತ್ತು ನಿನ್ನೆ ಕಠ್ಮಂಡುವಿನಲ್ಲಿ ನಡೆದ ಕೋಸಿ ಮತ್ತು ಗಂಡಕ್ ಯೋಜನೆಗಳ 11ನೇ ಭಾರತ ನೇಪಾಳ ಜಂಟಿ ಸಮಿತಿ ಸಭೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಈ ಸಭೆಯಲ್ಲಿ ಜಲ ನಿರ್ವಹಣೆ ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಉಭಯ ರಾಷ್ಟಗಳು ಸಹಮತ ವ್ಯಕ್ತಪಡಿಸಿವೆ. ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು ಜೂನ್ 15 ವಾಣಿಜ್ಯ ವಿಮಾನಯಾನ ಕಾರ್ಯಾಚರಣೆಯನ್ನು ಆರಂಭಿಸುವುದಾಗಿ ಘೋಷಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉದ್ಘಾಟನೆ ಮತ್ತು ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯಿಂದ ಅಗತ್ಯ ಅನುಮೋದನೆ ದೊರೆತ ನಂತರ ಈ ಸೇವೆಗಳು ಆರಂಭವಾಗುತ್ತಿವೆ. ಇಂಡಿಗೋ ಸಂಸ್ಥೆಯು ಇಲ್ಲಿಂದ ಮೊದಲ ವಿಮಾನಯಾನ ನಡೆಸಲಿದ್ದು ನಂತರ ಅಕಾಸಾ ಏರ್ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಂಸ್ಥೆಗಳು ತಮ್ಮ ಸೇವೆಗಳನ್ನು ಒದಗಿಸಲಿವೆ. ಡೆನ್ಮಾರ್ಕ್ನಲ್ಲಿ ನಡೆಯುತ್ತಿರುವ ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತದ ಪುರುಷರ ತಂಡ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾ ತೈಪೆ ವಿರುದ್ದ 3-0 ಅಂತರದ ಜಯ ಸಾಧಿಸುವ ಮೂಲಕ ಭಾರತ ಅಂತಿಮ 4ರ ಘಟ್ಟಕ್ಕೆ ಪ್ರವೇಶಿಸಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಜೈಪುರದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ದ 7 ಜಯ ಸಾಧಿಸಿದೆ. ಚೀನಾದಲ್ಲಿಂದು ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯಾಕಪ್ ಟೂರ್ನಿಯಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ದ ಕಣಕ್ಕಿಳಿಯುವ ಮೂಲಕ ತನ್ನ ಅಭಿಯಾನ ಆರಂಭಿಸಲಿದೆ. 2005 ನಂತರ ಅಂದರೆ 21 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಭಾರತ ಈ ಮಟ್ಟದ ಟೂರ್ನಿಯಲ್ಲಿ ಭಾಗವಹಿಸುತ್ತಿದೆ. ಭಾರತೀಯ ಕಾಲಮಾನ ಸಂಜೆ 5 ಈ ಪಂದ್ಯ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ಮತ ಎಣಿಕೆ ಸಿಬ್ಬಂದಿ ನೇಮಕ ವಿಚಾರ, ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದ ಸುಪ್ರೀಂಕೋರ್ಟ್. 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡಿಜಿಟಲ್ ಸುಧಾರಣೆಗಳಿಂದ ಸಣ್ಣ ಉದ್ದಿಮೆಗಳ ಉತ್ಪಾದಕತೆ ವೃದ್ಧಿ, ಐಎಂಎಫ್ ಶ್ಲಾಘನೆ. ದೇಶಾದ್ಯಂತ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ ಕೇಂದ್ರ ಸರ್ಕಾರ. ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಫ್ರಾನ್ಸ್ ಪುರುಷರ ತಂಡಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.

ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:35 ಆಗಲಿದೆ. ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ರಾಮದಾಸ್ ಅವರ ಈ ಗೀತೆಯನ್ನು ವೃಂದಗಾನದಲ್ಲಿ.

ಶ್ರೋತೃಗಳೇ, ಸಮಯ 1:31:45 ಆಗಲಿದೆ. ಇದೊಂದು ನಿಧನ ಸುದ್ದಿಯನ್ನು ಗಮನಿಸೋಣ. ಹೊಸೂರು ಕರಳನ ಇಕ್ಕ ಬೆಂಗಳೂರು ವಾಸಂಜೆ ಪಂದ್ಯಂಡ ಪ್ರದೀಪ್ ಐಂಡ ಪೊಣ್ಣು ನೀಮಾ

0: ஐங்கா, இந்து பழஞ்சத்துக்கு மரணப்பட்டது 53 பைத்ரா 12 நீம தாமனே தீச்சிரா ஹரியாரா. அண்ட் ஆக்கிரி காரியா, நாளை நாராச்ச மஜ்ஜனா 3 கண்டுக்கு பெங்களூர் கூடலு கேட்டு கிரிமிட்டோரியம் நடப்பாந்து ஒக்கக்கார அரிசேட்டித்து நிதன சுத்தி கேளுகிறேன். ಶ್ರೋತೃಗಳೇ, ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ ಗೀತೆಗಳನ್ನು ಕೇಳುವ ಸಮಯ. ಪ್ರಚಲಿತ ವಿದ್ಯಮಾನಗಳಲ್ಲಿ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವತ್ತಿನ ದಿನವನ್ನು ನ್ಯಾಷನಲ್ ಫಿಟ್ನೆಸ್ ಡೇ ಅಂತ ಕರೀತಾರೆ. ಅಂದರೆ ನಮ್ಮ ಶಾರೀರಿಕ ದೃಢತೆಯ ದಿನ ಅಂತ. ಶಾರೀರಿಕ ದೃಢತೆ, ಯುಕ್ತತೆ, ಆ ಶಾರೀರಿಕ ಸ್ಥಿರತೆ ಅಂತೆಲ್ಲ ಹೇಳ್ಬೋದು. ಏನು ಈ ಶಾರೀರಿಕ ದೃಢತೆ ಸ್ಥಿರತೆ ಅಂದರೆ, ನಮ್ಮ ದೇಹವನ್ನು ಒಂದು ವಿಶೇಷ ರೀತಿಯಲ್ಲಿ ಸೃಷ್ಟಿಸಲಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ದೇಹಕ್ಕೆ, ನಮ್ಮ ಶರೀರಕ್ಕೆ ಹಾಗೂ ಮನಸ್ಸಿಗೆ ಒಂದಕ್ಕೊಂದು ಸಂಪೂರ್ಣ ಒಂದು ಸಂಬಂಧವನ್ನು ಕಲ್ಪಿಸಲಾಗಿದೆ. ದೇಹಕ್ಕೆ ಏನಾದರೂ ಒಂದು ನೋವಾದರೆ ಅದು ಮನಸ್ಸಿಗೂ ಕೂಡ ನೋವಾಗ್ತದೆ. ಆ ದೇಹದಲ್ಲಿ ದೃಢತೆ ಇಲ್ಲದೇ ಇದ್ದರೆ, ದೇಹ ಒಂದು ಶಕ್ತಿಯುತವಾಗಿ ಇಲ್ಲದೇ ಹೋದರೆ ಮಾನಸಿಕವಾಗಿಯೂ ಕೂಡ ನಾವು ಕೂಗ್ತೇವೆ. ಯಾವ ಕೆಲಸ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ಈ ರೀತಿಯ ಸಂಬಂಧ ದೇಹ ಹಾಗೂ ಮನಸ್ಸಿಗಿರೋದ್ರಿಂದ ನಮ್ಮ ಶಾರೀರಿಕ ದೃಢತೆಯನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. ಬಹಳಷ್ಟು ಜನ ಫಿಟ್ನೆಸ್ ಅಂತ ಹೇಳಿದ್ರೆ ಬರೀ ದೇಹವನ್ನು ಗಟ್ಟಿಮುಟ್ಟಾಗಿ ಇಟ್ಕೊಳ್ಬೇಕು, ಅದಕ್ಕೆ ಜಿಮ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಫಿಟ್ನೆಸ್ಸಿಗೆ ಸಂಬಂಧಪಟ್ಟಂತಹ ನಡಿಗೆ ಇರ್ಬೋದು ಅಥವಾ ವ್ಯಾಯಾಮ ಇರ್ಬೋದು, ಈ ರೀತಿಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳುವಂಥದ್ದು ಕೆಲವರ ಭಾವನೆ ಇದೆ. ಅದಷ್ಟು ಮಾತ್ರ ಅಲ್ಲ, ಶರೀರವನ್ನು ಗಟ್ಟಿಮುಟ್ಟಾಗಿ ಸ್ಥಿರವಾಗಿ ದೃಢವಾಗಿ ಇಟ್ಟುಕೊಳ್ಳೋದ್ರ ಜೊತೆಗೆ ಮಾನಸಿಕವಾಗಿಯೂ ಕೂಡ ನಾವು ಗಟ್ಟಿಮುಟ್ಟಾಗಬೇಕು. ಆ ಮಾನಸಿಕ ದೃಢತೆಯನ್ನು ಕಾಯ್ದುಕೊಳ್ಬೇಕಾದ್ರೆ ಏನೇನು ಮಾಡಬೇಕು? ದೇಹವನ್ನು ನಿಜವಾಗಲೂ ದೃಢತೆಯಿಂದ ಗಟ್ಟಿಮುಟ್ಟಾಗಿ ಇಟ್ಟುಕೊಳ್ಳಲೇಬೇಕು. ಹಿತಮಿತವಾದ ಆಹಾರವನ್ನು ಬಳಸುವಂಥದ್ದು, ಹಿತಮಿತವಾದಂತಹ ವ್ಯಾಯಾಮವನ್ನು ಕೂಡ ಮಾಡುವಂಥದ್ದು, ಅದರ ಜೊತೆಗೆ ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಮಾನಸಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಸಹಕಾರಿಯಾಗ್ತದೆ. ಆ ಯೋಗ, ಅದರಲ್ಲೂ ಪ್ರಾಣಾಯಾಮದಂತಹ ಆಸನಗಳು ಮನಸ್ಸಿಗೆ ಬಹಳಷ್ಟು ಶಕ್ತಿಯನ್ನು ಕೊಡ್ತದೆ ಅಂತಲೇ ಹೇಳ್ಬೋದು. ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸ್ತದೆ, ಮನಸ್ಸನ್ನು ಸ್ಥಿರತೆಯನ್ನು ಕಾಯ್ದುಕೊಳ್ತದೆ. ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯ ಕೈಗೊಳ್ಳಬೇಕು ಅಂತ ಹೇಳುವಂಥದ್ದನ್ನ ಯೋಚನೆ ಮಾಡಿ ಕೈಗೊಳ್ಳುವಂತಹ ಒಂದು ಶಕ್ತಿಯನ್ನು ಕೊಡುತ್ತದೆ. ಅದರ ಜೊತೆಗೆ ಶರೀರದ ಆರೋಗ್ಯಕ್ಕೂ ಕೂಡ ಯೋಗ ಬಹಳಷ್ಟು ಮುಖ್ಯ. ಯೋಗ, ನಡಿಗೆ, ವ್ಯಾಯಾಮ, ನಾವು ತಗೊಳ್ಳುವಂಥ ಆಹಾರ ಎಲ್ಲವೂ ಕೂಡ ಹಿತಮಿತವಾಗಿದ್ದರೆ ಮಾತ್ರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಉತ್ತಮವಾಗಿ ಕಾಯ್ದುಕೊಳ್ಳಲಿಕ್ಕೆ ಸಹಕಾರಿಯಾಗ್ತದೆ. ಆ ನಿಟ್ಟಿನಲ್ಲಿ ಶಾರೀರಿಕ ದೃಢತೆಯ ಜೊತೆಗೆ ಮಾನಸಿಕ ದೃಢತೆಯನ್ನು ಕೂಡ ನಾವು ಕಾಯ್ದುಕೊಳ್ಬೇಕು ಅಂತ ಹೇಳುತ್ತಾ ಒಂದೆರಡು ಸಂದೇಶಗಳ ನಂತರ ಒಂದು ಹಾಡನ್ನು ಕೇಳುವ.
1: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು, ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ.

ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ನೀರನ್ನು ಮಿತವಾಗಿ ಬಳಸಿ. ನೀರು ಜೀವಜಲ, ಪ್ರಾಣಿ ಪಕ್ಷಿಗಳಿಗಾಗಿ ನೀರು ಅಗತ್ಯ ಅಲ್ಲವೇ? ಏಕೆಂದರೆ ಇದು ಬೇಸಿಗೆಯ ಕಾಲ.
1: ಸರಿ ಸಾರಿ ಸಾರಿ ಹೇಳ್ತಿದ್ದಾರೆ, ನೀರ್ನ ಜಾಸ್ತಿ ಖರ್ಚು ಮಾಡಬೇಡಿ, ಬೇಸಿಗೆ ಕಾಲ ಪ್ರಾಣಿ ಪಕ್ಷಿಗಳಿಗೆ ಬೇಕು ಅಂತ. ಒಂದು ಚಿಕ್ಕ ಬಕೆಟ್ ಅಲ್ಲಿ ನೀರ್ ತಗೊಂಡು ಕಾರ್ನ ತೊಳಿಬೋದಲ್ಲಮ್ಮ. ಬೇಸಿಗೆ ಕಾಲದಲ್ಲಿ ಕೆರೆ ಕಟ್ಟೆಗಳು ಬತ್ತೋಗಿ ಪ್ರಾಣಿ ಪಕ್ಷಿಗಳು ಎಷ್ಟು ಕಷ್ಟ ಪಡ್ತವೆ ಗೊತ್ತಾ? ಬಿಡಮ್ಮ ಸಾಕು, ನೀರ್ ಖರ್ಚು ಮಾಡಬೇಡಿ ಜಾಸ್ತಿ.
2: ಹೌದು, ಅಮೂಲ್ಯವಾದ ಜೀವ ಜಲವನ್ನು ರಕ್ಷಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೆರವಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಕೂಡ.
3: ಶ್ರೋತೃಗಳೇ, ಸಂದೇಶಗಳನ್ನು ಕೇಳಿದಿರಿ. ಒಂದು ಹಾಡನ್ನು ಕೇಳೋದಕ್ಕಿಂತ ಮುಂಚೆ ನಮ್ಮ ಇಂದಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ, ನಾವು ದೇಹದ ದೃಢತೆ ಹಾಗೂ ಮನಸ್ಸಿನ ಸ್ಥಿರತೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಇದರ ಕಾಯ್ದುಕೊಳ್ಳುವಿಕೆಗೆ ಸಂಬಂಧಪಟ್ಟ ಹಾಗೆ, ಸಣ್ಣ ಮಗುವಿದ್ದಾಗಲೇ ತಾಯಿಯ ಆರೈಕೆಯಿಂದಲೇ ನಮ್ಮ ಆರೋಗ್ಯ ಬಹಳಷ್ಟು ಉತ್ತಮವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಸಣ್ಣ ಮಗುವಿಗೆ ತಾಯಿ ನೀಡುವಂತಹ ಹಾಲಿರ್ಬೋದು, ಆಕೆಯ ಪ್ರೀತಿ ಮಮತೆ ಇರ್ಬೋದು, ಆಕೆ ನೀಡುವಂತಹ ಆಹಾರದ ಪದ್ಧತಿ ಕೂಡ ಬಹಳ ಮುಖ್ಯ ಅನಿಸುತ್ತೆ. ಆ ಮಗುವಿನ ವಯಸ್ಸಿನ ಸಂದರ್ಭದಿಂದಲೇ ದೇಹದ ದೃಢತೆಯನ್ನು ಕಾಯ್ದುಕೊಳ್ಳಿಕ್ಕೆ ಹಾಗೂ ಮನಸ್ಸಿನ ಸ್ಥಿರತೆಯನ್ನು ಕಾಯ್ದುಕೊಳ್ಳಿಕ್ಕೆ ಅಪ್ಪ ಅಮ್ಮಂದಿರಿಂದ ಪಾಠವೂ ಬೇಕಾಗ್ತದೆ. ಆ ರೀತಿಯ ಬೆಳೆಸುವಂತಹ ರೀತಿಯು ಕೂಡ ಬಹಳ ಮುಖ್ಯ ಆಗ್ತದೆ. ಬೆಳೀತಾ ಬೆಳೀತಾ ನಮಗೆ ಅರಿವಿಗೆ ಬರುವ ಮಟ್ಟಕ್ಕೆ ತಲುಪಿದ ಮೇಲೆ ನಾವು ತಗೊಳ್ಳುವಂತಹ ಆಹಾರ, ಕುಡಿಯುವಂಥ ನೀರಿನಿಂದ ಹಿಡಿದು ಬೇರೆ ಬೇರೆ ಪಾನಕಗಳಾಗ್ಬೋದು, ತಿಂಡಿ ತಿನಿಸುಗಳಾಗ್ಬೋದು, ಊಟ ಆಗ್ಬೋದು, ಸಮಯಕ್ಕೆ ಸರಿಯಾಗಿ ಹೇಗೆ ನಾವು ಆಹಾರವನ್ನು ತೆಗೆದುಕೊಳ್ಬೇಕು, ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಬೇಕು, ಆರೋಗ್ಯ ಕಾಯ್ದುಕೊಳ್ಳಿಕ್ಕೆ ಬೇಕಾದಂತಹ ವ್ಯಾಯಾಮಗಳು ಯಾವ್ಯಾವುದು, ಯೋಗಾಭ್ಯಾಸಗಳು ಯಾವ್ಯಾವುದು, ಇದೆಲ್ಲವನ್ನ ಕೂಡ ಹಿತಮಿತವಾಗಿ ತಿಳಿದುಕೊಂಡು ಹಿತಮಿತವಾಗಿ ಅನುಸರಣೆ ಮಾಡಿಕೊಂಡು ದೇಹದಾಡ್ಯತೆ, ದೇಹದ ದೃಢತೆ ಮತ್ತು ಮನಸ್ಸಿನ ಸ್ಥಿರತೆಯನ್ನು ಕಾಯ್ದುಕೊಂಡು ಉತ್ತಮ ಆರೋಗ್ಯವನ್ನು ಕಾಯ್ದುಕೊಳ್ಬೇಕು ಅಂತ ಹೇಳುವಂಥದ್ದನ್ನ ಅರಿವು ಮೂಡಿಸೋ ಕಾರಣಕ್ಕಾಗಿ ಇವತ್ತಿನ ದಿನವನ್ನು May 2 ರಾಷ್ಟ್ರೀಯ ಶಾರೀರಿಕ ದೃಢತೆ ಹಾಗೂ ಸ್ಥಿರತೆಯ ದಿನ ಅಥವಾ ನ್ಯಾಷನಲ್ ಫಿಟ್ನೆಸ್ ಡೇ ಅಂತ ಕರೀತಾರೆ. ಇದಕ್ಕೂ ಒಂದು ದಿನಾಚರಣೆ ಯಾಕೆ ಅಂತ ಹೇಳಿದರೆ, ಈ ಒತ್ತಡದ ಬದುಕಿನಲ್ಲಿ ಬೇಕಾಬಿಟ್ಟಿಯಾಗಿ ದೇಹವನ್ನು ದಂಡಿಸ್ಕೊಳ್ಳುವಂಥದ್ದಿರ್ಬೋದು, ಅಥವಾ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳದೇ ಇರುವಂಥದ್ದಿರ್ಬೋದು, ವ್ಯಾಯಾಮವನ್ನು ನಿರ್ಲಕ್ಷ್ಯ ಮಾಡುವಂಥದ್ದಿರ್ಬೋದು, ಇದೆಲ್ಲವನ್ನು ನೆನಪಿಗೆ ತರುವುದಕ್ಕಾಗಿ ಬಹಳ ಮುಖ್ಯವಾಗಿ ಈ ಒಂದು ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ದಿನಾಚರಣೆಯ ವಿಶೇಷತೆ ಬಗ್ಗೆ ತಾವೆಲ್ಲ ತಿಳ್ಕೊಂಡಿದ್ದೀರ ಅಂದ್ಕೊಂಡು, ನಮ್ಮ ನಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಮನಸ್ಸು ಮಾಡೋಣ ಅಂತ ಹೇಳುತ್ತಾ ಈ ಒಂದು ಗೀತೆಯನ್ನು ಕೇಳೋಣ. ಈಗ ಕರ್ಣ ಚಿತ್ರದ ಗೀತೆ ಇದು, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಎಂ ರಂಗರಾವ್ ಅವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು.

0: ವಿವೇಕವಿದ್ದಲ್ಲಿ ಆನಂದ, ಜಾಗ್ರತೆ ಇದ್ದಲ್ಲಿ ಉಳಿಯಬಲ್ಲವು ಅಮೂಲ್ಯ ಜೀವಗಳು, ನೆಮ್ಮದಿಯೇ ಜೀವನ.
1: ಎಷ್ಟೋ ಮಕ್ಕಳಿಗೆ ಒಬ್ಬರೇ ಮಗ ಇರ್ತಾನೆ, ಸೊ ಆ ಥರ ಇದ್ದಾಗ ಜೀವನ ಹೋಯ್ತು ಅಂತ. ಒಬ್ಬ ಮಗ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಬದುಕೇ ಇಲ್ಲ, ಅವ್ರಿಗೆ ವಯಸ್ಸಾದಾಗ ಆದಾಗೆ ಆಸರೆಗೆ ಯಾರೂ ಇರೋದಿಲ್ಲ.

0: ಸಾಕಿ ಸಲುಹಿದಂತಹ ಮಕ್ಕಳು, ದುಡುಕಿನ ನಿರ್ಧಾರ, ಆತ್ಮಹತ್ಯೆಯೋ ಅಪಘಾತವೋ ಅಪರಾಧವೋ ಕಣ್ಮುಂದೆ ಇಲ್ಲವಾದಾಗ ತಂದೆ ತಾಯಿಗಳ ಮನಸ್ಸು ಎಷ್ಟು ನೋಯಬಹುದು?
1: ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ.
2: ಅರಣ್ಯ ಸಂಪತ್ತು ನಮ್ಮ ದೇಶದ ಸಂಪತ್ತು, ಇದು ಅಮೂಲ್ಯ ಸಂಪತ್ತು ಎಂದು ಪರಿಗಣಿಸಲ್ಪಟ್ಟಿದೆ. ಅರಣ್ಯವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ. ಭವಿಷ್ಯದ ದಿನಗಳಲ್ಲಿ ಅರಣ್ಯ ನಾಶವಾದರೆ ಮನುಷ್ಯ ಪ್ರಾಣಿ ಸಂಕುಲ ಭೂಮಿಯ ಮೇಲೆ ಬದುಕಲು ಆಗುವುದಿಲ್ಲ. ಅಮ್ಮ, ಈಗ ಅರಣ್ಯ ಅಂದ್ರೆ ಕಾಡಲ್ವಾ? ಈಗ ನಾಶ ಮಾಡ್ತಿದ್ದಾರೆ, ಮುಂದೆ?
3: ಮಗಳೇ, ಏನಂತೆ? ನೀನ್ ಸರಿಯಾಗಿ ಓದಿಲ್ಲ ಕಣೆ. ಕೊಡಿಲಿ ಆ ಪುಸ್ತಕ, ನಾನಮ್ಮ ಓದಿ ಹೇಳ್ತೇನೆ ನೋಡು.
4: ಅರಣ್ಯ ಸಂಪತ್ತು ನಮ್ಮ ದೇಶದ ಸಂಪತ್ತು, ಇದು ಅಮೂಲ್ಯ ಸಂಪತ್ತು ಎಂದು ಪರಿಗಣಿಸಲ್ಪಟ್ಟಿದೆ. ಅರಣ್ಯವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಭವಿಷ್ಯದ ದಿನಗಳಲ್ಲಿ ಅರಣ್ಯ ನಾಶವಾದರೆ ಮನುಷ್ಯ ಪ್ರಾಣಿ ಸಂಕುಲ ಭೂಮಿಯ ಮೇಲೆ ಬದುಕಲು ಆಗುವುದಿಲ್ಲ. ನೀನು ಏನಂದೆ ಅಮ್ಮ? ಅರಣ್ಯ ಅಂದ್ರೆ ಕಾಡು ಅಲ್ವಾ ಅಂದೆ ಅಲ್ಲ? ಹೌದು, ಅರಣ್ಯ ಅಂದ್ರೆ ಕಾಡು. ಮತ್ತೇನೆಂದೆ? ಅರಣ್ಯ ಇಲ್ಲ ಇದ್ರೆ ಮುಂದೆ ಏನು ಅಂತ ಪ್ರಶ್ನೆ ಮಾಡಿದೆಯಲ್ಲ? ಹೌದು ಮಗಳೇ, ಅರಣ್ಯ ಇಲ್ಲದಿದ್ರೆ ಕೇವಲ ನಾವು ಮನುಷ್ಯರಲ್ಲ, ಯಾವುದೇ ಜೀವ ಸಂಕುಲವು ಭೂಮಿ ಮೇಲೆ ಜೀವಿಸಲು ಸಾಧ್ಯವಿಲ್ಲ. ಇದನ್ನು ನಾವು ಅರಿತುಕೊಳ್ಳಬೇಕು, ಕಾಡನ್ನು ಉಳಿಸಬೇಕು. ಇದಕ್ಕೋಸ್ಕರ ನಿಮ್ಮಂತ ಮಕ್ಕಳು ಇದಕ್ಕೆ ಎಚ್ಚರಿಕೆ ತೆಗೆದುಕೊಂಡು ಗಿಡಗಳನ್ನ ನೆಡಬೇಕು, ಇರುವ ಸಂಪತ್ತನ್ನ ಆದಷ್ಟು ಉಳಿಸಿಕೊಳ್ಳೋಕೆ ನೋಡಬೇಕು. ಇನ್ನೊಂದು ವಿಚಾರ ಏನು ಮಗಳೇ ಗೊತ್ತಾ? ನೀನು ಗಮನವಿಟ್ಟು ಓದುವುದನ್ನ ಕಲಿಬೇಕು. ಶಾಲೆಗೆ ಹೋಗ್ತೀಯಲ್ಲ, ಯಾತಕ್ಕೋಸ್ಕರ? ಚೆನ್ನಾಗಿ ಓದೋಕೆ ಕಲಿಬೇಕು, ಹಾಗೆ ಓದಿ ತಿಳ್ಕೊಳ್ಬೇಕು, ಹಾಗೆ ಮನನ ಮಾಡಿಕೊಳ್ಬೇಕು ಅಲ್ವಾ ಮಗಳೇ?
0: ಅರಣ್ಯ ಸಂಪತ್ತನ್ನ ಉಳಿಸುವುದು ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಅಲ್ಲವೇ? ಕಾಡಿದ್ದರೆ ನಾಡು, ನಾಡಿದ್ದರೆ ನಾವು, ನಾವಿದ್ದರೆ ಎಲ್ಲವೂ ಅಲ್ಲವೇ?
5: ಶ್ರೋತೃಗಳೇ, ಇವತ್ತಿನ ದಿನ May 2 ಇನ್ನೊಂದು ಮಹತ್ತರವಾದ ದಿನವಾಗಿದೆ. ಇದು ನ್ಯಾಷನಲ್ ಇನ್ಶೂರೆನ್ಸ್ ಡೇ, ರಾಷ್ಟ್ರೀಯ ಜೀವ ವಿಮಾ ದಿನ ಅಂತ ಈ ದಿನವನ್ನು ಕರಿತೀವಿ. ಜೀವ ವಿಮೆ ಅಂದರೆ ಏನು? ನಮಗೆಲ್ಲರಿಗೂ ಬಹಳ ಸುಲಭವಾಗಿ ಅರ್ಥ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಜೀವ ವಿಮೆ ಕಂಪನಿಗಳಿರ್ತದೆ, ಅಲ್ಲಿ ನಾವು ಹಣವನ್ನು ಹೂಡಿಕೆ ಮಾಡಿದರೆ ವರ್ಷಕ್ಕಿಷ್ಟು ಅಂತಲೋ ತಿಂಗಳಿಗಿಷ್ಟು ಅಂತಲೋ ಕಟ್ತಾ ಬಂದರೆ ಅದೊಂದಷ್ಟು ವರ್ಷ ಆದಮೇಲೆ ನಾವು ಅಪಘಾತಗಳಲ್ಲಿ ಏನಾದರೂ ಆದರೆ ಅಥವಾ ಜೀವವನ್ನು ಕಳ್ಕೊಂಡ್ರೆ ಅಪಘಾತದಲ್ಲಿ, ಅದು ನಮ್ಮ ಸಂಸಾರದವರಿಗೆ ಸಿಗುತ್ತೆ. ನಾವು ಯಾರ ಹೆಸರನ್ನು ನಾಮಿನಿಯಾಗಿ ಮಾಡಿರ್ತೀವಿ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು ಮಾತ್ರ. ಅಷ್ಟು ಮಾತ್ರ ಅಲ್ಲ, ಈ ಜೀವ ವಿಮೆ ಅಂದರೆ ಇದೊಂದು ರೀತಿಯ ಆರ್ಥಿಕ ಉಳಿಕೆ ಅಂತಲೂ ಕೂಡ ಹೇಳ್ಬೋದು. ಹಣವನ್ನು

ಉಳಿಸುವಂತಹ ಒಂದು ರೀತಿ ಕೂಡ ಇದು. ಯಾಕೆಂತೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಜೀವ ವಿಮೆಯಲ್ಲಿ ಹಲವು ವಿಧಗಳಿವೆ. ಇದು ಕೇವಲ ನಮ್ಮ ಜೀವ ಹೋದ ನಂತರ ನಮ್ಮ ಸಂಸಾರದವರಿಗೆ ಮಾತ್ರ ಸಿಗುವಂಥದ್ದಲ್ಲ. ಇತ್ತೀಚಿನ ದಿನಗಳಲ್ಲಿ ಆ ಜೀವ ವಿಮೆಯಲ್ಲಿ ಕೂಡ ಹಲವು ವಿಶೇಷಗಳನ್ನು ಕಾಣ್ಬೋದು. ಒಂದು ಇಂತಿಷ್ಟು ವರ್ಷಗಳು ಕಟ್ಟಿದ ನಂತರ ಅದು ನಮಗೆ ಹಿಂದಕ್ಕೆ ಸಿಗುವಂತಹದ್ದಿರ್ಬೋದು, ಆ ದುಪ್ಪಟ್ಟು ಹಣ ನಮಗೆ ಹಿಂತಿರುಗಿಸಿ ಸಿಗುವಂಥದ್ದಿರ್ಬೋದು, ಅಥವಾ ಒಂದು ಇಂತಿಷ್ಟು ವರ್ಷ ಕಳೆದ ಮೇಲೆ ತಿಂಗಳು ತಿಂಗಳು ಸಿಗುವಂಥದ್ದಿರ್ಬೋದು. ಈ ರೀತಿ ಹಲವು ವಿಧದ ಜೀವ ವಿಮೆಗಳು ಕೂಡ ಇದೆ. ಇದೊಂದು ಉಳಿತಾಯ ಯೋಜನೆಯ ರೀತಿಯಲ್ಲಿ ಕೂಡ ಆ ವಿಮೆಯನ್ನು ನಾವು ಕಟ್ಟುವಂಥದ್ದು ಬಹಳಷ್ಟು ಮುಖ್ಯ ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ಮುಂದಿನ ಜೀವಮಾನ ಹೇಗಿರ್ತದೆ ಅಂತ ಹೇಳುವಂಥದ್ದನ್ನ ಯಾರೂ ಬಲ್ಲವರಿಲ್ಲ. ಆದ್ದರಿಂದ ಆದಷ್ಟು ಹಣವನ್ನು ಉಳಿಕೆ ಮಾಡಿಕೊಳ್ಳೋದು ಬಹಳಷ್ಟು ಮುಖ್ಯವಾದಂಥದ್ದು ಬದುಕಿನಲ್ಲಿ. ಅದಕ್ಕೆ ಈ ಜೀವ ವಿಮೆಯನ್ನು ಪಾಲಿಸಿ ಅಂತ ಎಲ್ಲರನ್ನು ಎಚ್ಚರಗೊಳಿಸಲಿಕ್ಕೆ, ಎಲ್ಲರಿಗೂ ಅರಿವಿಕೆ ಕೊಡೋದಕ್ಕಾಗಿ ರಾಷ್ಟ್ರೀಯ ಜೀವ ವಿಮಾ ದಿನವನ್ನು ಪ್ರತಿ ವರ್ಷ ಮೇ 2 ತಾರೀಕಿಗೆ ಆಚರಣೆ ಮಾಡ್ತಾರೆ ಅಂತ ಹೇಳುತ್ತಾ, ಈಗ ಲತಾ ಹಂಸಲೇಖ ಅವರ ಸ್ವರದಲ್ಲಿ ಅವನೇ ನನ್ನ ಗಂಡ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

0: ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ, ನಿನ್ನೆ ದಿವಸ ಮೇ 1ನೇ ತಾರೀಕು ಬುದ್ಧ ಪೂರ್ಣಿಮೆ. ಬುದ್ಧ ಪೂರ್ಣಿಮೆ ಗೌತಮ ಬುದ್ಧನ ಜನ್ಮದಿನ. ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣವನ್ನು ನೆನಪಿಸುವ ಅತ್ಯಂತ ಪವಿತ್ರ ಬೌದ್ಧ ಹಬ್ಬವಾಗಿದೆ. ವೈಶಾಖ ಮಾಸದ ಹುಣ್ಣಿಮೆಯೊಂದು ಆಚರಿಸಲಾಗುವ ಈ ದಿನವನ್ನು ತ್ರಿವಿಧ ಪಾವನ ದಿನ ಅಂತಲೂ ಕೂಡ ಕರೀತಾರೆ. ಶಾಂತಿ, ಅಹಿಂಸೆ ಮತ್ತು ಕರುಣೆಯ ಸಂದೇಶ ಸಾರುವ ಈ ಹಬ್ಬದಲ್ಲಿ ಭಕ್ತರು ದಾನ, ಪೂಜೆ ಮತ್ತು ಧ್ಯಾನವನ್ನು ಮಾಡ್ತಾರೆ. ಹಾಗೆ ನಿನ್ನೆ ಇನ್ನೊಂದು ವಿಶೇಷವಾದ ದಿನಾಚರಣೆ ಏನು ಅಂತೇಳಿದ್ರೆ, ಮೇ ಡೇ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕರ ದಿನಾಚರಣೆ ಅಂತ ಈ ದಿನವನ್ನು ಆಚರಣೆ ಮಾಡ್ತಾರೆ. ಕಾರ್ಮಿಕರ ದಿನಾಚರಣೆ ಅಂದರೆ ಏನು? ಕಾರ್ಮಿಕರನ್ನು ನೆನಪಿಸಿಕೊಳ್ಳುವಂತಹ ದಿನಾಚರಣೆನ ಅಥವಾ ಕಾರ್ಮಿಕರಿಗೆ ಗೌರವವನ್ನು ನೀಡುವಂತಹ ದಿನಾಚರಣೆ. ವರ್ಷಪೂರ್ತಿ ದುಡಿಯುವಂತಹ ಶ್ರಮಿಕರು ಅಂದರೆ ಕಾರ್ಮಿಕರಂದು ಹೇಳಿದ್ರೆ ಬಹುಶಃ ಎಲ್ಲರೂ ಕೂಡ ಕಾರ್ಮಿಕರೇ. ಒಂದಲ್ಲ ಒಂದು ವಿಧದಲ್ಲಿ ಕೆಲಸವನ್ನು ಮಾಡುವಂಥವ್ರನ್ನ ಕಾರ್ಮಿಕರು ಅಂತಲೇ ಕರಿಬೋದು. ಆದರೆ ಆ ಶ್ರಮಿಕರು ಅನ್ನೋಂತಹ ಶಬ್ದ ಉಂಟಲ್ಲ, ಅದು ಬಹಳಷ್ಟು ಶ್ರಮಪಟ್ಟು ದುಡಿಮೆಯನ್ನು ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಇನ್ನೊಬ್ಬರ ಬಗ್ಗೆ ಬದುಕನ್ನು ಕಟ್ಟಿಕೊಡಲಿಕ್ಕೆ ಏನು ಬೇಕು ಅದನ್ನು ನೀಡುವಂಥ ಒಂದು ಯಾರಿದ್ದಾರೆ ಜನಾಂಗ, ಅವ್ರನ್ನ ಶ್ರಮಿಕರು, ಶ್ರಮಿಕ ಜನಾಂಗ ಅಂತ ಕರಿಬೋದು. ಇಂಥ ಶ್ರಮಿಕರನ್ನು ನೆನಪಿಸಿಕೊಳ್ಳುವಂತಹ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡುವಂಥದ್ದೇ ಮೇ ದಿನಾಚರಣೆ, ಮೇ ದಿನ ಅಂತ ಕರೆಯಲಾಗುತ್ತೆ. ಆ ಆಚರಣೆ ಬಹಳ ಯಶಸ್ವಿಯಾಗಿ ನಿನ್ನೆ ನಡೆದಿದೆ ಅಂತ ಹೇಳುತ್ತಾ, ನಮ್ಮ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಸಮಯ 2 ಗಂಟೆ ಆಗ್ತಾಯಿದೆ. ಇನ್ನು ಮುಂದೆ 2 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದಿಂದ ಇಂಗ್ಲೀಷ್ನಲ್ಲಿ ವಾರ್ತೆ ಪ್ರಸಾರವಾಗುವುದು.
1: Good afternoon. This is Akashwani and I am Naresh Mago with the Midday News. The headlines. Supreme Court declines to interfere with Election Commission's decision to appoint only central government employees as counting supervisors in West Bengal elections. Says choice of officials rests with the Election Commission. Re-polling underway at 15 booths of 2 assembly constituencies of West Bengal. Over 55% voter turnout reported till 1 p.m. Lok Sabha Speaker reconstitutes 4 parliamentary committees for the year 2026-27. India and Nepal discuss flood forecasting model ahead of the upcoming monsoon season. IMD forecast heavy rainfall over several parts of northeast and peninsular India during the next 2 days. And in IPL cricket, Chennai Super Kings to take on Mumbai Indians this evening. The Supreme Court of India has declined to interfere with the Election Commission's decision to appoint only central government employees as counting supervisors in West Bengal elections. A bench comprising Justice P.S. Narasimha and Justice Joy Mallya Bagchi directed that the Commission's guidelines must be strictly followed. The ruling comes as a setback for the Trinamool Congress, which had challenged the move. During the hearing, Justice Bagchi observed that the choice of officials rests with the Election Commission. He noted that every counting table already has agents

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದಿಂದ ವಾಣಿಜ್ಯ ಎಲ್ಪಿಜಿ ಅಡುಗೆ ಅನಿಲ ದರದಲ್ಲಿ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕ್ರೀಡಾ ಕ್ಷೇತ್ರದ ಬಲವರ್ಧನೆಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು, ಡಾ ಮನ್ಸುಖ್ ಮಾಂಡವೀಯ. ಜಾಗತಿಕ ತಾಪಮಾನ ಏರಿಕೆ ತಡೆಗೆ ಮರಗಳ ಸಂರಕ್ಷಣೆ ಅಗತ್ಯ, ಸಚಿವ ಈಶ್ವರ್ ಖಂಡ್ರೆ. ಬಿಎಸ್ಎನ್ಎಲ್ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತ ಹಾಗೂ ಯುದ್ಧದ ಸನ್ನಿವೇಶಗಳಿಂದಾಗಿ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ದರದಲ್ಲಿ ಏರಿಕೆಯಾಗಿದೆಯೇ ಹೊರತು ಇದರಲ್ಲಿ ಸರ್ಕಾರದ ಪಾತ್ರವಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆಯನ್ನು ತೈಲ ಕಂಪನಿಗಳೇ ನಿರ್ಧರಿಸುತ್ತವೆ. ಈ ಹಿಂದೆ ಯುಪಿಎ ಸರ್ಕಾರವಿದ್ದಾಗಲೇ ಬೆಲೆ ನಿರ್ಧಾರದ ಪ್ರಕ್ರಿಯೆಯನ್ನು ಉದಾರೀಕರಣಗೊಳಿಸಲಾಗಿತ್ತು. ಹಾಗಾಗಿ ಮಾರುಕಟ್ಟೆಯ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ದರಗಳು ನಿಗದಿಯಾಗುತ್ತವೆ ಎಂದರು. ಭಾರತವು ತನ್ನ ಅಗತ್ಯದ ಶೇಕಡಾ 50% ಅಡುಗೆ ಅನಿಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಯುದ್ಧಗಳಿಂದಾಗಿ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಅನಿಲ ಪೂರೈಕೆಯಾಗುತ್ತಿದ್ದು ಅಲ್ಲಿನ ಅಸ್ಥಿರತೆಯು ಬೆಲೆಯ ಮೇಲೆ ಪ್ರಭಾವ ಬೀರಿದೆ. ಜಾಗತಿಕವಾಗಿ ಬೆಲೆ ಇಳಿಕೆಯಾದ ತಕ್ಷಣ ದೇಶೀಯವಾಗಿಯೂ ದರ ತಗ್ಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದ ಇಂಧನ ಭದ್ರತೆಯನ್ನು ಕಾಪಾಡಲು ಮತ್ತು ಆಮದು ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸರ್ಕಾರವು ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ಅವರು ಪುನರುಚ್ಚರಿಸಿದರು.
1: ಈ ಸಮಸ್ಯೆಗಳ ಮಧ್ಯನೇ ನಾವು ಡೊಮೆಸ್ಟಿಕ್ ಉತ್ಪನ್ನವನ್ನು ಜಾಸ್ತಿ ಮಾಡಿ, ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ನಮ್ಮ ಸಂಪೂರ್ಣ ಪ್ರಯತ್ನ ಇದರಲ್ಲಿ ನಡೀತಾ ಇದೆ. ಆದರೆ ಇದು ಹೊರತುಪಡಿಸಿಯೂ ಸಹಿತ 50% ಇವತ್ತಿಗೂ ನಮ್ದು ಇಂಪೋರ್ಟ್ ಡಿಪೆಂಡೆನ್ಸ್ ಇರೋದ್ರಿಂದ ಸಹಜವಾಗಿ ಕಮರ್ಷಿಯಲ್ ಬೆಲೆಯನ್ನು ಇವತ್ತು ಕಂಪ್ನಿಗಳು ಏರಿಸಿದ್ದಾವೆ. ಯಾವಾಗ ಮತ್ತೆ ಪುನಃ ಯುದ್ಧದಿಂದ ಸರಿಯಾದ ಸ್ಥಿತಿ ನಿರ್ಮಾಣ ಆಗ್ತದೆ, ಆವಾಗ ಜಾಗತಿಕ ಮಟ್ಟದಲ್ಲಿ ಪ್ರೈಸ್ಗಳು ಕಮ್ಮಿ ಆದಾಗ ಪುನಃ ಕಮ್ಮಿ ಮಾಡ್ತದೆ ಸರ್ಕಾರ. ಇಲ್ಲಿ

0: ಇವರಿಗೆ ನಾವು ಬಹಳ ಪ್ರಯತ್ನ ಪೂರ್ವಕವಾಗಿ ಡೊಮೆಸ್ಟಿಕ್ ಗ್ಯಾಸು ಪೆಟ್ರೋಲ್ ಡೀಸೆಲ್ ಗಳನ್ನ ಸಾಧ್ಯವಿರುವಷ್ಟು ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ದಲ್ಲಿ ಇಟ್ಟಿದ್ದೇವೆ.
1: ಕೊಡಗಿನಲ್ಲಿ ಕ್ರೀಡಾ ಬೆಳವಣಿಗೆಯ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಹಕಾರ ನೀಡಲು ಬದ್ದವಾಗಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಘೋಷಿಸಿದ್ದಾರೆ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಆಯೋಜಿಸಿರುವ 26ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದ ವೇಳೆ ಮಾತನಾಡಿದ ಅವರು, ಕೊಡಗಿನಲ್ಲಿ ಹಾಕಿ ಅಕಾಡೆಮಿ ಸ್ಥಾಪನೆಗೆ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದರು. ಗ್ರಾಮೀಣ ಪ್ರದೇಶ ಸೇರಿದಂತೆ ದೇಶಾದ್ಯಂತ ಕ್ರೀಡಾ ಪ್ರತಿಭೆಗಳನ್ನು ಬೆಳಕಿಗೆ ತರುವಲ್ಲಿ ಎಲ್ಲರೂ ಒಗ್ಗೂಡಬೇಕು ಎಂದು ಕರೆ ನೀಡಿದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ, ಭಾರತದ ಕ್ರೀಡಾ ಕ್ಷೇತ್ರಕ್ಕೆ ಕೊಡಗಿನ ಕೊಡುಗೆ ಅಪಾರವಾಗಿದೆ. ಕೊಡಗು ಜಿಲ್ಲೆಯ ಬಾಡಗ ಗ್ರಾಮದಲ್ಲಿ 12 ಎಕರೆ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಕ್ರೀಡಾ ಸಂಕೀರ್ಣಕ್ಕೆ ಕೇಂದ್ರ ಕ್ರೀಡಾ ಇಲಾಖೆಯಿಂದ ಸೂಕ್ತ ಅನುದಾನ ನೀಡುವಂತೆ ಕೋರಿದರು. ಸಂಸದ ಯದುವೀರ್ ಒಡೆಯರ್, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಎ ಬೋಪಣ್ಣ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ತಾಪಮಾನ ಏರಿಕೆಗೆ ವೃಕ್ಷ ಸಂವರ್ಧನೆ ಸಂರಕ್ಷಣೆಯೇ ಮಾರ್ಗವಾಗಿದ್ದು, ಹಸಿರು ಹೊದಿಕೆ ಹೆಚ್ಚಿಸುವಂತೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಜಿಲ್ಲಾ ಅರಣ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಜಿಲ್ಲೆಯ 7 ವಲಯಗಳಲ್ಲಿರುವ ನರ್ಸರಿಗಳಲ್ಲಿ ತೇಗ, ಶ್ರೀಗಂಧ, ಹೊನ್ನೆ ಮತ್ತಿತರ ಸಸಿಗಳನ್ನು ಬೆಳೆಸಿ ರೈತರಿಗೆ ವಿತರಿಸಬೇಕು ಎಂದರು. ಜಿಲ್ಲೆಯ ಹಲವೆಡೆ ಚಿರತೆಗಳ ಸಮಸ್ಯೆ ಪರಿಹಾರಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಕಾಡಂಚಿನ ಗ್ರಾಮದ ಜನರೊಂದಿಗೆ ಸೌಹಾರ್ದ ಸಂಬಂಧ ಬೆಳೆಸಿಕೊಂಡು ಕಾಡ್ಗಿಚ್ಚು, ಕಳ್ಳಬೇಟೆ ಮತ್ತಿತರ ಅಪರಾಧ ತಡೆಗಟ್ಟಬೇಕು ಎಂದು ಸೂಚಿಸಿದರು. ಕಾಡಂಚಿನಲ್ಲಿರುವ ಪಟ್ಟಾ ಜಮೀನು, ಸರ್ಕಾರಿ ಜಾಗದಲ್ಲಿ ಬೆಳೆದಿರುವ ಶ್ರೀಗಂಧ, ರಕ್ತಚಂದನ, ಬೀಟೆ ಮತ್ತು ತೇಗದ ಮರಗಳ ಜಿಯೋಟ್ಯಾಗ್ ಮಾಡುವ ಮೂಲಕ ಯಾವುದೇ ಬೆಲೆ ಬಾಳುವ ವೃಕ್ಷ ಕಳುವಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಈ ತಿಂಗಳಲ್ಲೇ ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ ಹಾಗೂ ಸೌರಬೇಲಿ ನಿರ್ಮಾಣ ಕುರಿತಂತೆ ಸಭೆ ನಡೆಸುವುದಾಗಿಯೂ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಹೈಕೋರ್ಟ್ ಸಂಚಾರಿ ಹಾಗೂ ಖಾಯಂ ಪೀಠ ಸ್ಥಾಪನೆಗೆ ಸ್ಥಳ ಪರಿಶೀಲಿಸಲು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಶೀಘ್ರವೇ ಮಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳನ್ನು ಒಳಗೊಂಡು ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಾಗಬೇಕೆಂದು ಸತತವಾಗಿ ಹೋರಾಟ ಮಾಡುತ್ತಿದ್ದು, ಇದೀಗ ಬೇಡಿಕೆ ಈಡೇರುವ ಹಂತಕ್ಕೆ ತಲುಪಿದೆ ಎಂದರು. ನಗರದ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸಲು ಅಗತ್ಯವಿರುವ ಮೂಲಸೌಕರ್ಯಗಳನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪರಿಶೀಲಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬಿಎಸ್ಎನ್ಎಲ್ ಸುಧಾರಣೆ ಹಾಗೂ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ ಪ್ರಥಮ ಆದ್ಯತೆ ನೀಡಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಬಾಳಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಬಿಎಸ್ಎನ್ಎಲ್ ಟವರ್ ಉದ್ಘಾಟಿಸಿ ಮಾತನಾಡಿದ ಅವರು, ಟವರ್ಗಳಲ್ಲಿ ಬಳಸಲ್ಪಡುವ ಎಲ್ಲ ತಂತ್ರಜ್ಞಾನಗಳನ್ನು ದೇಶೀಯವಾಗಿಯೇ ಸಿದ್ದಪಡಿಸಲಾಗಿದೆ ಎಂದರು. ಬಿಎಸ್ಎನ್ಎಲ್ ನೆಟ್ವರ್ಕ್ ಖಾಸಗಿ ಕಂಪನಿಗಳೊಂದಿಗೆ ಗುಣಮಟ್ಟದ ಸೇವೆಯಲ್ಲಿ ಉತ್ತಮ ಪೈಪೋಟಿ ನೀಡಲಾರಂಭಿಸಿದ್ದು, ಕಡಿಮೆ ಕೈಗೆಟುಕುವ ದರದಲ್ಲಿ ಸೇವೆಗಳು ಲಭ್ಯವಾಗುತ್ತಿರುವುದರಿಂದ ದೇಶದಲ್ಲಿ ಈಗ ಗ್ರಾಹಕರ ಸಂಖ್ಯೆ ವೃದ್ಧಿಸಲಾರಂಭಿಸಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗಗಳಲ್ಲೂ ಆನ್ಲೈನ್ ಶಿಕ್ಷಣ, ಬ್ಯಾಂಕಿಂಗ್, ಸರ್ಕಾರಿ ಯೋಜನೆಗಳಿಗೆ ನೋಂದಣಿ ಮುಂತಾದವುಗಳಿಗಾಗಿ ಬೇಕಾಗಿರುವ ಸ್ಥಿರವಾದ 4G ಸಂಪರ್ಕ ಸೌಲಭ್ಯಗಳನ್ನು ನೀಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯಲ್ಲಿನ ಹಳೆಯ 250 ಟವರ್ಗಳಲ್ಲಿ 163 ಟವರ್ಗಳನ್ನು 4G ಪರಿವರ್ತಿಸಿ ಮೇಲ್ದರ್ಜೆಗೇರಿಸಲಾಗಿದೆ. ಹೊಸ 199 ಟವರ್ಗಳೆಲ್ಲವೂ 4G ವೇಗದಲ್ಲಿ ಸೇವೆ ನೀಡುತ್ತಿವೆ. ಜಿಲ್ಲೆಯ ಜನರ ಬೇಡಿಕೆಯಂತೆ ಹೊಸದಾಗಿ 75 ಟವರ್ಗಳ ಸ್ಥಾಪನೆಗೆ ಕೇಂದ್ರ ಸಚಿವರು ಮಂಜೂರಾತಿ ನೀಡಿದ್ದು, ಈ ಟವರ್ಗಳ ಸ್ಥಾಪನೆಗಾಗಿ ಸ್ಥಳ ಪರಿಶೀಲನಾ ಕಾರ್ಯ ಮುಂದುವರೆದಿದೆ ಎಂದರು. ಜಿಲ್ಲೆಯಲ್ಲಿ ಎದುರಾಗುತ್ತಿರುವ ಬ್ಯಾಟರಿ ಬ್ಯಾಕಪ್ ಸಮಸ್ಯೆಯನ್ನು ನೀಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಂಸದರು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾಡೋನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ

0: ದೊಡ್ಡಬಳ್ಳಾಪುರ ತಾಲೂಕಿನ ಕೊಟ್ಟಿಗೆ ಮಾಚಿನಹಳ್ಳಿ ಮತ್ತು ಹೊಸಹಳ್ಳಿ ಗ್ರಾಮದಲ್ಲಿ ಉತ್ತಮ ಈರುಳ್ಳಿ ಇಳುವರಿಗೆ ಜೇನುನೊಣಗಳ ಪರಾಗಸ್ಪರ್ಶ ಕ್ರಿಯೆ ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ತಜ್ಞ ಡಾ ಈಶ್ವರಪ್ಪ ಮಾತನಾಡಿ, ಈರುಳ್ಳಿ ಬೆಳೆಯಲ್ಲಿ ಪರಕೀಯ ಪರಾಗಸ್ಪರ್ಶವು ಅವಶ್ಯಕತೆ ಇರುವುದರಿಂದ ಜೇನುನೊಣಗಳು ಹೂಗಳಿಂದ ಹೂಗಳಿಗೆ ಪರಾಗವನ್ನು ಸಾಗಿಸಿ ಪರಿಣಾಮಕಾರಿಯಾಗಿ ಪರಾಗಸ್ಪರ್ಶ ನಡೆಸಿದಾಗ ಪ್ರತಿ ಹೂಗುಚ್ಛದಿಂದ ಹೆಚ್ಚಿನ ಬೀಜ ಉತ್ಪಾದನೆ ಸಾಧ್ಯವಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಮೊಸರು ಮಾರಾಟದಲ್ಲಿ ಶೇಕಡ 3.42% ಮತ್ತು ಯುಎಚ್ಟಿ ಹಾಲಿನ ಮಾರಾಟವು ಶೇಕಡ 4.72% ಹೆಚ್ಚಳವಾಗಿದೆ ಎಂದು ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲು ಶೇಖರಣೆ 9,67,934 ಲೀಟರ್ನಿಂದ 11,29,771 ಲೀಟರ್ಗೆ ಏರಿಕೆಯಾಗಿದ್ದು ಶೇಕಡ 16.72% ಹೆಚ್ಚಾಗಿದೆ ಎಂದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಜಿಲ್ಲಾ ಮಟ್ಟದ ಕೆಕೆಆರ್ಟಿಸಿ ಸ್ಯಾಟಲೈಟ್ ಬಸ್ ನಿಲ್ದಾಣದ ಕಾಮಗಾರಿಗೆ ಶಾಸಕ ಜಿ ಜನಾರ್ದನ ರೆಡ್ಡಿ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಒಟ್ಟು 17.5 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳುತ್ತಿದ್ದು ಗಂಗಾವತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದರು. ಈ ನಿಲ್ದಾಣದಿಂದ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಅತ್ಯುತ್ತಮ ಸಾರಿಗೆ ಸೌಲಭ್ಯ ಲಭ್ಯವಾಗಲಿದೆ ಎಂದು ಶಾಸಕರು ತಿಳಿಸಿದರು. ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ಮಧ್ಯಾಹ್ನದ ನಂತರ ವಿವಿಧೆಡೆಗಳಲ್ಲಿ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದ್ದು ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದಿಂದ ವಾಣಿಜ್ಯ ಎಲ್ಪಿಜಿ ಅಡುಗೆ ಅನಿಲ ದರದಲ್ಲಿ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕ್ರೀಡಾ ಕ್ಷೇತ್ರದ ಬಲವರ್ಧನೆಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು, ಡಾ ಮನ್ಸುಖ್ ಮಾಂಡವೀಯ. ಜಾಗತಿಕ ತಾಪಮಾನ ಏರಿಕೆ ತಡೆಗೆ ಮರಗಳ ಸಂರಕ್ಷಣೆ ಅಗತ್ಯ, ಸಚಿವ ಈಶ್ವರ್ ಖಂಡ್ರೆ. ಬಿಎಸ್ಎನ್ಎಲ್ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಕಾರ್ಯಕ್ರಮ ಹಕ್ಕಿಯ ಬಳಗ. ಕೇಳುಗರೆ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಹುಡುಗ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾನೆ, ಕಲ್ಪನೆಗೆ ರೂಪ ಕೊಡ್ತಾನೆ, ಮತ್ತೆ ಕಲಿಕೆಯ ಪ್ರತಿ ಅವಕಾಶವನ್ನ ಪ್ರಯೋಗಶಾಲೆಯನ್ನಾಗಿ ಮಾಡ್ಕೊಳ್ತಾನೆ. ಈ ಪ್ರತಿಭೆಯ ಹೆಸರು ಅದ್ವೈತ್ ಕಶ್ಯಪ್. ಸ್ಕೂಲ್ ಸ್ಟೂಡೆಂಟ್ ಆಗಿದ್ರು ಅವನ ಆಸಕ್ತಿ ಕೇವಲ ಸಬ್ಜೆಕ್ಟ್ಗೆ ಮಾತ್ರ ಸೀಮಿತ ಆಗಿಲ್ಲ. ಕಾರುಗಳು, ಆಟೋಮೋಟಿವ್ ಡಿಸೈನ್, ಫಾರ್ಮುಲಾ 1 ಟೆಕ್ನಿಕ್ಸ್ ಮತ್ತೆ ಇಂಜಿನಿಯರಿಂಗ್ ಆಧಾರಿತ ಪ್ರಾಜೆಕ್ಟ್ಗಳು ಇವೆಲ್ಲವೂ ಇವನ ಕಲಿಕೆಯ ಭಾಗ. ಇವನು ಒಂದ್ ಕಡೆ ಫ್ಲೂಯಿಡ್ ಅಬ್ಸ್ಟ್ರಾಕ್ಟ್ ಆರ್ಟ್ ಮೂಲಕ ತಮ್ಮ ಕಲಾತ್ಮಕತೆಯನ್ನ ವ್ಯಕ್ತಪಡಿಸ್ತಾನೆ, ಮತ್ತೊಂದೆಡೆ ದ ಕಲರ್ ಪ್ಯಾಲೆಟ್ ಅಂತ ತನ್ನದೇ ಆದ ಕಲಾ ಉದ್ಯಮದ ಮೂಲಕ ಸೃಜನಶೀಲತೆಗೆ ಸ್ಪರ್ಶವನ್ನು ನೀಡ್ತಾನೆ. ಶಾಲಾ ಮಟ್ಟದಲ್ಲೇ ಮಾಡೆಲ್ ಯುನೈಟೆಡ್ ನೇಷನ್ಸ್ ಲೀಡರ್ಶಿಪ್, ಪಬ್ಲಿಕ್ ಸ್ಪೀಕಿಂಗ್, ಇಂಟರ್ನ್ಶಿಪ್ ಅನುಭವ ಎಲ್ಲವನ್ನು ಸಮತೋಲನದಿಂದ ನಿಭಾಯಿಸುವ ಇವನ ಪ್ರಯಾಣ ನಮ್ಮ ಎಲ್ಲ ಮಕ್ಕಳಿಗೆ ಪ್ರೇರಣಾದಾಯಕ. ಕಲೆಯೂ ವಿಜ್ಞಾನವೂ ವಿಭಿನ್ನ ಅಲ್ಲ, ಅವು ಪರಸ್ಪರ ಪೂರಕ ಅಂತ ತಮ್ಮ ಕಾರ್ಯಚಟುವಟಿಕೆಗಳ ಮೂಲಕ ಸಾಬೀತು ಮಾಡ್ತಾ ಇರೋ ನಮ್ಮ ಪುಟ್ಟ ಪ್ರತಿಭೆ ಅದ್ವೈತ್ ಕಶ್ಯಪ್. ಅಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಅದ್ವೈತ್ ನಿಮಗೆ ಆತ್ಮೀಯ ಸ್ವಾಗತ, ವೆಲ್ಕಮ್.
2: ಥ್ಯಾಂಕ್ ಯು, ನಮಸ್ಕಾರ.
1: ನಮಸ್ತೆ. ಸೊ ಅದ್ವೈತ್, ನಮ್ಮ ಮಕ್ಕಳಿಗೆ ನಿನ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀಯಾ?
2: ತುಂಬಾ ಥಿಂಗ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ತುಂಬಾ ನಾನು ಏನೇನ್ ಇಷ್ಟನೋ ಅದ್ರಲ್ಲೆಲ್ಲ ತುಂಬಾ ಟೈಮ್ ಹಾಕಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನನಗೆ ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಇಷ್ಟ, ಬೇರೆ ಎಲ್ಲ ಹುಡುಗರ ತರನೇ ನಾನು ಇದ್ದೀನಿ ಅಂತ ನನಗೆ ಯೋಚನೆ ಮಾಡ್ಬೇಕು ಅಂತ ಇಷ್ಟ.
1: ಸೊ ಡೌನ್ ಟು ಅರ್ತ್.
2: ಥ್ಯಾಂಕ್ ಯು.
1: ಓಕೆ, ಅದ್ವೈತ್ ಯಾವ ಸ್ಕೂಲ್ ಅಲ್ಲಿ ಓದ್ತಿದ್ಯಾ ಅಂಡ್ ಎಷ್ಟೇ ಕ್ಲಾಸ್ ಅಲ್ಲಿ ಓದ್ತಿದ್ಯಾ?
2: ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸದಾಶಿವ ನಗರ್, 8th standard ಇಂದ 9th standard ಸಮರ್ ಹಾಲಿಡೇಸ್, ಸೊ 9th standard ಅಂತ ಹೇಳ್ಬೋದು.
1: ನಿನ್ ಪೇರೆಂಟ್ಸ್?
2: ಅಮ್ಮ ಆಶಾ ರವಿ ಅಂತ, ಅಪ್ಪ ರವಿ ಶೇಷಾದ್ರಿ ಅಂತ. ಅಮ್ಮ ಜೀವರಕ್ಷಾ ಅಂತ ಒಂದು NGO ಅಲ್ಲಿ ಕೆಲಸ ಮಾಡ್ತಿದ್ರು. ಇವಾಗ ಬೇರೆ ಎಲ್ಲ ಅವರು ಹಾಬೀಸ್ ಮಾಡ್ತಾರೆ. ಅಪ್ಪ ಒಂದು ಸ್ಟಾರ್ಟ್ ಅಪ್ ಮಾಡ್ತಿದ್ದಾರೆ, ಏವಿಯೇಷನ್

0: ಬೇಸ್ಡ್.
1: ಓಕೆ, ನಿನ್ ಚಿಕ್ಕವನಿದ್ದಾಗ ನಿನ್ಗೆ ಇಷ್ಟವಾದ ವಿಷಯಗಳನ್ನ ಐಡೆಂಟಿಫೈ ಮಾಡೋದಿಕ್ಕೆ ಮತ್ತೆ ಈ ಎಲ್ಲ ಹಾಬೀಸ್ನ ಬಿಲ್ಡ್ ಮಾಡಕ್ಕೆ ನಿನ್ಗೆ ಯಾರು ಡೈರೆಕ್ಷನ್ಸ್ ಕೊಟ್ರು?
0: ಇಬ್ರು ಅಪ್ಪ ಅಮ್ಮ ಇಬ್ರು.
1: ಹಾ,
0: ಆದ್ರೆ ಕಾರ್ಸ್ ನನ್ಗೆ ಇಷ್ಟ ಅಂತ ನನಗ್ ಗೊತ್ತಾಗಿದ್ದು ಚಿಕ್ಕವನಾಗಿದ್ದಾಗ್ಲೇ. ಅವಾಗ ನಾನು ಚಿಕ್ಕವನಾಗಿದ್ದಾಗ ಕಾರ್ಸ್ ನೋಡಿ ಶೇಪ್ ಅಲ್ಲೇ ನೋಡಿ ಕಾರ್ಸ್ ನ ಐಡೆಂಟಿಫೈ ಮಾಡ್ತಿದ್ದೆ ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಸೊ ಅವಾಗಿಂದ ಕಾರ್ಸ್ ಇಷ್ಟ. ಅಂದ್ರೆ ಐ ಡೋಂಟ್ ನೋ ಸಿನ್ಸ್ ವೆನ್ ಐ ಸ್ಟಾರ್ಟೆಡ್ ಲೈಕಿಂಗ್ ಕಾರ್ಸ್, ಬಟ್ ಟು ಮೀ ಇಟ್ ಆಲ್ ಇಟ್ ಫೀಲ್ಸ್ ಲೈಕ್ ಐವ್ ಆಲ್ವೇಸ್ ಲೈಕ್ಡ್. ಬಟ್ ಹಾಬೀಸ್ ಮ್ಯೂಸಿಕ್, ಡ್ರಮ್ಸ್ ನಾನು ಬಾರಿಸ್ತೀನಿ, ಕ್ರಿಕೆಟ್ ಆಡ್ತೀನಿ, ಫುಟ್ಬಾಲ್ ಆಡ್ತೀನಿ. ಕ್ರಿಕೆಟ್ ಅಪ್ಪ ಜೊತೆ ಚಿಕ್ಕವನಾಗಿದ್ದಾಗೆ ಎಲ್ಲರೂ ತರ ನಾನು ಆಟ ಆಡಕ್ಕೆ ಶುರು ಮಾಡಿದೆ. ಇವಾಗ ಆಡ್ಬೇಕು, ಚೆನ್ನಾಗಿ ಪ್ರೊಫೆಷನಲ್ ಆಗಿ ಆಡ್ಬೇಕು ಅಂತ ಕೋಚಿಂಗ್ ಸೇರ್ಕೊಂಡಿದ್ದೀನಿ.
1: ಓಕೆ, ಕಾರ್ಸ್ ಈಗ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಅಂತ ಹೇಳಿದ್ಯಲ್ಲ, ಸೊ ಯಾವ ಏಜ್ ಇಂದ ನಿಮ್ಗೆ ಓ ಇದು ಕಾರ್, ದಿಸ್ ಇಸ್ ಅ ಕಾರ್, ದಿಸ್ ಲುಕ್ಸ್ ಲೈಕ್ ಅ ಕಾರ್ ಅಂಡ್ ದಿಸ್ ಇಸ್ ಅ ಕಾರ್, ಇದರಲ್ಲಿ ಈ ತರ ಎಲ್ಲ ಪಾರ್ಟ್ಸ್ ಇರುತ್ತೆ ಅಂಡ್ ದಿಸ್ ಕಾರ್ ಇಸ್ ಡಿಫ್ರೆಂಟ್ ಫ್ರಮ್ ದಿಸ್ ಅಂತ ಯಾವ ಏಜ್ ಇಂದ ನಿಮ್ಗೆ ಅದು ನೀನು ಡಿಫ್ರೆನ್ಶಿಯೇಟ್ ಮಾಡಕ್ ಕಲ್ತೆ?
0: ಅದು ಗೊತ್ತಿಲ್ಲ, ಅಪ್ಪ ಅಮ್ಮ ಹೇಳ್ದಂಗೆ ನಾನು
1: ಟೂ ಇಯರ್ಸ್ ಇಂದ
0: ಟೂ ಇಯರ್ಸ್ ಇಂದ
1: ಯು ಆರ್ ವೆರಿ ಕೀನ್ ಅಬ್ಸರ್ವೆಂಟ್ ಆಫ್ ಕಾರ್ಸ್.
0: ಮೇ ಬಿ ಯೆಸ್.
1: ಓಕೆ, ಸೊ ನಿಮ್ ಮನೆಯಲ್ಲಿ ಇವಾಗ ನಿನ್ನ ಹತ್ರ ಕಾರ್ ಕಲೆಕ್ಷನ್ ಅಂತ ಎಷ್ಟಿದೆ?
0: ಗೊತ್ತಿಲ್ಲ, ತುಂಬಾ ಇದೆ. ಹಾಟ್ ವೀಲ್ಸ್, ಯಾ, ವೇರ್ ಎವರ್ ವಿ ಗೋ ಎಲ್ಲೋದೇನು ಅಪ್ಪ ಅಮ್ಮ ಒಂದು ನಾನು ಕೇಳಿ ಅವ್ರಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೇನು ತೆಕ್ಕೊಡ್ತಾರೆ ಹಾಟ್ ವೀಲ್ಸ್. ಅದನ್ನ ಒಂದು ವಾರ್ಡ್ ರೋಬ್ ಅಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಅಂಡ್ ಇಟ್ಸ್ ನಾಟ್, ಐ ಡೋಂಟ್ ಸಿ ಇಟ್ ಆಸ್ ಅ ಟಾಯ್, ಇಟ್ಸ್ ಮೋರ್ ಆಫ್ ಅ ಹಾಬಿ, ಇಟ್ಸ್ ಅ ಪ್ಯಾಷನ್. ಅಂಡ್ ಕಾರ್ಸ್ ನನಗೆ ಐ ಸ್ಕೆಚ್ ದೆಮ್, ಚಿಕ್ಕ ಚಿಕ್ಕ ಹಾಟ್ ವೀಲ್ಸ್ ನ ನಾನು ಪೇಪರ್ ಅಲ್ಲಿ ಐ ಟ್ರೈ ಡ್ರಾಯಿಂಗ್ ಬಿಕಾಸ್ ಇಟ್ ಇಸ್ ಅ ನೆಸೆಸರಿ ಸ್ಕಿಲ್ ಫಾರ್ ಆಟೋಮೋಟಿವ್ ಡಿಸೈನ್.
1: ಅದ್ವೈ, ನೀನ್ ಇವಾಗ ನಮ್ ಸ್ಟುಡಿಯೋಗೆ ಬಂದಾಗ್ಲೂ ಒಂದ್ ಕಾರ್ ತಗೊಂಡ್ಬಂದಿದ್ಯಾ. ಸೊ ವೆರ್ ಎವರ್ ಯು ಗೋ ಯು ಕ್ಯಾರಿ ಅ ಕಾರ್ ವಿತ್ ಯು?
0: ಯಾ, ಇಟ್ ಪೀಪಲ್ ಸೀ ಇಟ್ ಇಸ್ ವಿಯರ್ಡ್ ಬಟ್ ಐ ಲೈಕ್ ಇಟ್. ಅಂಡ್ ಇಟ್ಸ್ ಮೈ ಫ್ರೆಂಡ್ ತರ, ಐ ರಿಯಲಿ ಲೈಕ್.
1: ಓಕೆ,
0: ಸೊ ಇಟ್ ಜಸ್ಟ್ ಗಿವ್ಸ್ ಮೀ.
1: ಸೊ ಡು ಯು ವಾಚ್ ಫಾರ್ಮುಲಾ ಒನ್ ರೇಸಸ್ ಅಂಡ್ ಆಲ್ ಇನ್ ಟಿವಿ?
0: ಯಾ.
1: ಓಕೆ,
0: ಸೊ ವಿಚ್ ಇಸ್
1: ಯಾವ್ದು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್, ಕಾರ್ ಗಳನ್ನ ಡಿಸೈನ್ ಮಾಡೋದು ಇಂಟ್ರೆಸ್ಟಿಂಗ್ ಅನ್ಸತ್ತಾ ಅಥವಾ ಲೈಕ್ ವೆನ್ ಯು ಗ್ರೋ ಅಪ್ ನೀನು ಫಾರ್ಮುಲಾ ಒನ್ ರೇಸರ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ?
0: ಡಿಸೈನ್ ಮಾಡಬೇಕು ಅಂತ, ಬಿಕಾಸ್ ರೇಸರ್ ಆಗೋದು ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್
1: ಪ್ರಾಕ್ಟೀಸ್
0: ಅಂಡ್ ಯು ನೀಡ್ ಅ ಲಾಟ್ ಆಫ್ ನೆಕ್ ಸ್ಟ್ರೆಂತ್, ಸ್ಟಾಮಿನಾ, ಆಲ್ ಆಫ್ ದಟ್. ಬಟ್ ಡಿಸೈನ್ ಮಾಡೋಕ್ಕೆ ಯು ಜಸ್ಟ್ ನೀಡ್ ಸ್ಕಿಲ್ಸ್. ಅಂಡ್ ಐ ಡೋಂಟ್ ಮೀನ್ ಟು ಬೋಸ್ಟ್, ಬಟ್ ಐ ಥಿಂಕ್ ಐ ಹ್ಯಾವ್ ದೆಮ್. ಸೊ ಇಟ್ ಈಸ್ ಈಸಿಯರ್ ಫಾರ್ ಮೀ ಟು ಬಿ ಅ ಡಿಸೈನರ್. ಅಂಡ್ ಇಟ್ ವಿಲ್ ಆಲ್ವೇಸ್ ಬಿ ಸ್ಯಾಟಿಸ್ಫೈಯಿಂಗ್ ಟು ನೋ ದಟ್ ದ ಕಾರ್ಸ್ ಐ ಹ್ಯಾವ್ ಡಿಸೈನ್ ಅದನ್ನ ಅದೇ ರೇಸಸ್ ವಿನ್ ಆಗೋದು ಅಂತ.
1: ಈಗ ನಿನ್ ಮನೆಯಲ್ಲಿ ಹಾಟ್ ವೀಲ್ಸ್ ಎಲ್ಲ ಇಟ್ಕೊಂಡಿದ್ಯಲ್ಲ, ಸೊ ಇದ್ರ ಮೇಲೆ ನೀನ್ ಡಿಸೈನ್ ಮಾಡ್ತೀಯಾ, ಅದು ಶೇಪ್ ಎಲ್ಲ ಚೇಂಜ್ ಮಾಡ್ತೀಯಾ?
0: ಇದು ಅಂದ್ರೆ ಒಂದೊಂದು ಹಾಟ್ ವೀಲ್ಸ್ ಇರುತ್ತೆ ಹಳೆಯದು, ಅದನ್ ಅದ್ರ ಮೇಲೆ ಮಾಡ್ತೀನಿ ಬಿಕಾಸ್ ಹೊಸದೆಲ್ಲ ಪ್ರೀಮಿಯಂ ಅಂತ ಬರುತ್ತೆ. ಅದನ್ನ ಐ ಡೋಂಟ್ ವಾಂಟ್ ಟು, ಐ ಕಾಂಟ್ ಸೇ ಇಟ್ ಅ ಸ್ಪಾಯಿಲ್ ಬಿಕಾಸ್ ಇಟ್ಸ್ ಸಮಥಿಂಗ್ ದಟ್ ಐ ಡೂ, ಬಟ್ ಹಾ, ಐ ಡೋಂಟ್ ವಾಂಟ್ ಟು ಎಕ್ಸ್ಪೆರಿಮೆಂಟ್ ವಿತ್ ದೆಮ್.
1: ಓಕೆ, ಕಾರ್ಸ್ ಜೊತೆ ನೀನು ಫ್ಲೂಯಿಡ್ ಆರ್ಟ್ ಅಂತ ಮಾಡ್ತೀಯ, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್. ಸೊ ಕ್ಯಾನ್ ಯು ಎಕ್ಸ್ಪ್ಲೇನ್ ಈ ಫ್ಲೂಯಿಡ್ ಆರ್ಟ್ ಅಂದ್ರೆ ಏನು ಮತ್ತೆ ನೀನು ಅದರಲ್ಲಿ ಹೇಗೆ ನಿಂಗೆ ಇಂಟ್ರೆಸ್ಟ್ ಬೆಳೀತು ಅಂತ?
0: ಫ್ಲೂಯಿಡ್ ಆರ್ಟ್ ಅಂದ್ರೆ ಇಟ್ ಇಸ್ ಲೈಕ್ ಲಿಕ್ವಿಡ್ ಕಲರ್ಸ್ ಆನ್ ಕ್ಯಾನ್ವಸ್, ಅಂಡ್ ವೆನ್ ಯು ಸಿ ಇಟ್ ಇಟ್ಸ್ ಕೈಂಡ್ ಆಫ್ ರಿಫ್ರೆಶಿಂಗ್. ಅದು ಬರ್ಸ್ಟ್ ತರ ಇರುತ್ತೆ ಕಲರ್ಸ್ದು. ಆಮೇಲೆ ಅದನ್ನ ಅದು ನನ್ಗೆ ಹೆಂಗ್ ಇಂಟ್ರೆಸ್ಟ್ ಆಯ್ತು ಅಂದ್ರೆ, 10th ಬರ್ತ್ಡೇಗೆ ಅಪ್ಪ ಅಮ್ಮ ನನಗೆ ಒಂದು ಗಿಫ್ಟ್ ಕೊಟ್ರು, ಅದು ಫ್ಲೂಯಿಡ್ ಆರ್ಟ್ ಕಿಟ್ ಅಂತ ಕ್ಯಾಮ್ಲಿಂದ. ಅದನ್ನ ನಾನು ಸುಮ್ನೆ ಎಕ್ಸ್ಪೆರಿಮೆಂಟ್ ನೋಡಿದೆ, ತುಂಬಾ ಇಷ್ಟ ಆಯ್ತು. ಅದು ಹೆಂಗೆ ಅಂದ್ರೆ ಕ್ಯಾನ್ವಸ್ ಇರುತ್ತೆ, ಒಂದು 4 ಕಲರ್ಸ್ ಸುಮ್ನೆ ಕ್ಯಾನ್ವಸ್ ಮೇಲೆ ಹಾಕಿ ಅದನ್ನ ಹಿಂಗ್ ತಿರ್ಗಿಸೋದು, ಟಿಲ್ಟ್ ಮಾಡೋದು. ಸೊ ಗ್ರಾವಿಟಿನೇ ಪೇಂಟ್ ಮಾಡೋ ತರ ಇರುತ್ತೆ.
1: ಓಕೆ,
0: ಸೊ
1: ಇದನ್ನ ನೀನೇ ಕಲ್ತ್ಕೊಂಡ್ಯಾ?
0: ನಾನೇ ಕಲ್ತ್ಕೊಂಡೆ ಆ ಕಿಟ್.
1: ವೆರಿ ಗುಡ್, ವೆರಿ.
0: ಆಮೇಲೆ ಸಿಂಗಾಪುರ್ ಹೋದಾಗ ಕಲರ್ಸ್ ಪ್ರೀಮಿಯಂ ಕಲರ್ಸ್ ಎಲ್ಲ ತಗೊಂಡ್ವಿ, ತುಂಬಾ ಒಳ್ಳೆ ಕಲರ್ಸ್. ಕ್ಯಾನ್ವಸ್ ಒಂದ್ ಎರಡು ತಗೊಂಡ್ವಿ, ಕ್ಯಾನ್ವಸ್ ಇಲ್ಲೇ ಸಿಗುತ್ತೆ ಸೊ ಇಲ್ಲೂ ತಗೊಂಡ್ವಿ. ಅದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಹಾಕಿ ಕಲರ್ಸ್ ನೋಡಿ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನ ನಾನು ಎಕ್ಸಿಬಿಷನ್ ಎಲ್ಲ ತೋರಿಸಿದೆ.
1: ನೀನು ಕಲರ್ ಪ್ಯಾಲೆಟ್ ಅಂತ ಒಂದು ವೆಂಚರ್ ಸ್ಟಾರ್ಟ್

0: ಮಾಡಿದ್ಯಾ ಅಂತ ನಿಮ್ಮಮ್ಮ ಹೇಳ್ತಾ ಇದ್ರು. ಸೊ ಕ್ಯಾನ್ ಯು ಟೆಲ್ ಮಿ ಅಬೌಟ್ ದಟ್?
1: ಕಲರ್ ಪ್ಯಾಲೆಟ್ ವಾಸ್ ಸಮಥಿಂಗ್ ದಟ್ ಐ ಸ್ಟಾರ್ಟೆಡ್ ಅಸ್ ಸೂನ್ ಆಸ್ ಐ ಡಿಸ್ಕವರ್ಡ್
0: ಫ್ಲೂಯಿಡ್
1: ಆರ್ಟ್. ಜಸ್ಟ್ ಸೀಮ್ಡ್ ಕೂಲ್, ಚೆನ್ನಾಗಿತ್ತು ಅಂತ.
0: ಯೋ ಯೋ.
1: ಸೊ ನನ್ನ ಫ್ರೆಂಡ್ಸ್ ಎಲ್ಲ, ಫ್ರೆಂಡ್ಸ್ ಮಾತ್ರ ಅಲ್ಲ ಫುಲ್ ವರ್ಲ್ಡ್ ಅಲ್ಲಿ 11-year-old ಆಂಟ್ರಪ್ರಿನರ್ಸ್ ಎಲ್ಲ ನೋಡ್ತಾ ಇದ್ದೆ. ಸೊ ಐ ಆಲ್ಸೋ ವಾಂಟೆಡ್ ಟು ಬಿ ಒನ್, ಅಂಡ್ ಇನ್ ದ ಸ್ಪಿರಿಟ್ ಆಫ್ ದ ಮೂಮೆಂಟ್ ಸುಮ್ಮನೆ ಓಪನ್ ಮಾಡಿದೆ. ಬಟ್ ಅಮ್ಮ ಕಾಂಟ್ಯಾಕ್ಟ್ಸ್ ಅಂಡ್ ನೆಟ್ವರ್ಕ್ ಅಂಡ್ ಹರ್ ಫ್ರೆಂಡ್ಸ್ ಅಂಡ್ ಆಲ್, ದೇ ಹ್ಯಾಡ್ ಲಾಟ್ಸ್ ಆಫ್ ಎಕ್ಸಿಬಿಷನ್ಸ್ ಅಂಡ್ ಆಲ್ ಆಫ್ ದಟ್. ಸೊ ಐ ಸ್ಟಾರ್ಟೆಡ್ ಎಕ್ಸಿಬಿಟಿಂಗ್ ದೇರ್. And my dad had a few meetings, board meetings and all of that, which he had in hotels. One do Taj West End al madidru. So I took a few of my paintings, and I had a friend in my old apartment who was my co-founder in Color Palette. So we both went and we exhibited, and we made a good sale.
0: ಅದ್ವೈತ್, ನಂಗೆ ಒಂದು ಡೌಟ್ ಆಯ್ತು ನಿಂದು ಪ್ರೊಫೈಲ್ ನೋಡಿದ್ಮೇಲೆ. ನಾನು ವಿಚ್ ಕ್ವೆಶ್ಚನ್ಸ್ ಶುಡ್ ಐ ಆಸ್ಕ್ ಟು ದಿಸ್ ಬಾಯ್ ಅಂತ, ಬಿಕಾಸ್ ಯು ಆರ್ ಇನ್ ಟು ಎವ್ರಿ ಫೀಲ್ಡ್. ಓಕೆ, ಸೊ ಈಗ ಕಲರ್ ಪ್ಯಾಲೆಟ್ ಅಂತ ಸ್ಟಾರ್ಟ್ ಮಾಡಿದ್ಯಲ್ಲ, ಸೊ ಅದ್ರದ್ದು ಮೀನಿಂಗ್ ಏನು ಅದ್ವೈತ್?
1: ಕಲರ್ ಪ್ಯಾಲೆಟ್ ಅಂದ್ರೆ ಲಿಟ್ರಲಿ ಪೇಂಟರ್ಸ್ ಬ್ರಷ್ ತಗೊಂಡು ಪೇಂಟ್ ಹಾಕೋಬೇಕಂದ್ರೆ ಒಂದು ತಟ್ಟೆಯಲ್ಲಿ ಹಾಕೊಂಡ್ರೆ ಪೇಂಟ್ ಎಲ್ಲ ಮಿಕ್ಸ್ ಆಗೋಗುತ್ತೆ. ಆಮೇಲೆ ಒಂದೇ ಕಲರ್ ಹಾಕೊಂಡ್ರು ಹೋಗಿ ಕಲರ್ ಹಾಕೋತಾನೆ ಇರ್ಬೇಕು ಅಂತಿರುತ್ತೆ. ಸೊ ಅದಕ್ಕೆ ಪ್ಯಾಲೆಟ್ ಅಂದ್ರೆ ಅದು ಒಂದು ತಟ್ಟೆ ತರ ಇರುತ್ತೆ, ಅದರಲ್ಲಿ ಚಿಕ್ಕ ಚಿಕ್ಕ ಬೌಲ್ಸ್ ಇರುತ್ತೆ. ಸೊ ಅದರಲ್ಲಿ ಪೇಂಟ್ ಹಾಕೊಂಡ್ರೆ ಬ್ರಷ್ ತಗೊಂಡು ಪೇಂಟ್ ಮಾಡಕ್ ಈಸಿ ಆಗುತ್ತೆ.
0: ಆಯ್ತು, ನಿನ್ನ ಇದು ಕಲರ್ ಪ್ಯಾಲೆಟ್ ಸ್ಟಾರ್ಟ್ ಮಾಡೋ ನಿಂದು ಮೋಟಿವ್ ಏನಿತ್ತು? ಟು ಪ್ರಮೋಟ್ ಯುವರ್ ಪೇಂಟಿಂಗ್ಸ್ ಆರ್ ಯು ಜಸ್ಟ್ ವಾಂಟೆಡ್ ಟು ಟೀಚ್ ಅದರ್ ಕಿಡ್ಸ್ ಆರ್ ಅದರ್ ಪೀಪಲ್ ಅಬೌಟ್ ದಿ ಫ್ಲೂಯಿಡ್ ಆರ್ಟ್?
1: ಐ ವಾಂಟೆಡ್ ಟು ಪ್ರಮೋಟ್ ಮೈ ಪೇಂಟಿಂಗ್ಸ್.
0: ಬಿಸ್ನೆಸ್ ಐಡಿಯಾ?
1: Yeah.
0: Okay.
1: My dad is a business man. It's in my blood.
0: Oh, super, super. Okay. ನೀನು ಯಾವ ತರ ಪೇಂಟಿಂಗ್ ಮಾಡ್ತೀಯಾ? ಲೈಕ್ ದ ಥಾಟ್ ಆಫ್ ಎಂತ ಡ್ರಾಯಿಂಗ್ ಮಾಡೋದು, ಅದು ನಿನ್ನ ಮನಸ್ಸಲ್ಲಿರತ್ತಾ ಅಥವಾ ಯಾವುದೋ ಒಂದು ಪಿಕ್ಚರ್ ನೋಡಿ ಅದನ್ನ ನೀನು ಕಾಪಿ ಮಾಡ್ತೀಯಾ?
1: ಅದು ಪಿಕ್ಚರ್ ತರ ಕಾಣಿಸೋದೇ ಇಲ್ಲ. ಅದು ಪೇಂಟಿಂಗ್ ಮಾಡಿದ್ಮೇಲೆ ಪೀಪಲ್ ಇಂಟರ್ಪ್ರೇಟೆಡ್ ಹೌ ಎವರ್ ದೇ ವಾಂಟ್ ಟು.
0: ಓಕೆ.
1: ಅಂದ್ರೆ I may see an elephant or a vague image. It is just literally a burst of colors. So
0: different people perceive it in a different way.
1: Exactly.
0: Okay. So, nin thought bere irutte, aur thought bere irutte. Okay. Ninu Model United Nations allunu participate maadidya anta gotayitu. So, adrinda ninu, what did you learn?
1: I was a little overconfident when I went. And then I easily got humbled immediately. It was challenging, but I learned a lot. The Model United Nations andre United Nations ivag ide real life alli ಅಲ್ಲಿ ಬೇರೆ ಕಂಟ್ರಿ ಇಂದ ರೆಪ್ರೆಸೆಂಟೇಟಿವ್ಸ್ ಡೆಲಿಗೇಟ್ಸ್ ಬಂದು ಮಾತಾಡ್ತಾರೆ, ನನ್ನ ಕಂಟ್ರಿಲಿ ಈ ತರ ಪ್ರಾಬ್ಲಮ್ ಇದೆ, ಇದನ್ನ ಸಾಲ್ವ್ ಮಾಡಿ. ಸೊ ನಾನು ಮಾಡಿದ್ದು ಮಾಡೆಲ್ ಯುನೈಟೆಡ್ ನೇಷನ್ಸ್, ಅದು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ UNSC MUN ಅಲ್ಲಿ ಮಾಡಿದ್ದು. ಅದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ತರ ಇತ್ತು. ಸೊ ನಾನು ನನ್ನ ಫ್ರೆಂಡು ಹೋದ್ವಿ, ಸ್ಕೂಲ್ ಇಂದ ಕಳಿಸಿದ್ದು. ನಾನು ಸೌದಿ ಅರೇಬಿಯಾ ರೆಪ್ರೆಸೆಂಟೇಟಿವ್ ಡೆಲಿಗೇಟ್, ಅಂಡ್ ಟಾಪಿಕ್ ಬಂದು ಯೂಸ್ ಆಫ್ ಮರ್ಸನರೀಸ್ and mercenaries for hire and PMSEs or private military security contractors in proxy wars.
0: Okay.
1: So wars maadovaga ivaga navu ond building na ನೋಡ್ಕೋಬೇಕಂದ್ರೆ ಸೆಕ್ಯೂರಿಟಿ ಇದನ್ನ ಹೈರ್ ಮಾಡ್ತೀವಲ್ಲ, ಅದೇ ತರ ವಾರ್ಸ್ ಫೈಟ್ ಮಾಡಬೇಕಂದ್ರೆ ನನ್ನ ಕಂಟ್ರಿ ಆರ್ಮಿ ಚೆನ್ನಾಗಿಲ್ಲ ಅಂದ್ರೆ ಒಂದು ಕಂಪನಿ ಹೈರ್ ಮಾಡ್ತೀನಿ, ಅವರು ಅವರ್ ಸೆಕ್ಯೂರಿಟಿ ಆರ್ ಫೈಟರ್ಸ್ ನ ಕಳಿಸ್ತಾರೆ, ಅವ್ರು ನಮಗೋಸ್ಕರ ವಾರ್ ಫೈಟ್ ಮಾಡ್ತಾರೆ.
0: ಸೊ ಇದನ್ನೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ರು?
1: ನಾನು ರಿಸರ್ಚ್ ಮಾಡಿದೆ ಆನ್ಲೈನ್.
0: ಓಕೆ. ನೀನು ಒಂದು ಪ್ರಾಜೆಕ್ಟ್ ಮಾಡ್ತಿದ್ಯಾ ಅಂತ, ವಿಂಡ್ ಟನೆಲ್ ಪ್ರಾಜೆಕ್ಟ್ ಅಂತ, ಸೊ ಅದ್ರ ಬಗ್ಗೆ ನನಗೆ ನಮ್ಗೊಂಚೂರು ಸಿಂಪಲ್ ಆಗಿ ಹೇಳ್ತೀಯಾ?
1: ಓಕೆ. ಅದು ವಿಂಡ್ ಟನೆಲ್ ಅಂದ್ರೆ ಇಟ್ಸ್ ಬೇಸ್ಡ್ ಆನ್ ಫಿಸಿಕ್ಸ್ ಟಾಪಿಕ್, ಇಟ್ಸ್ ಕಾಲ್ಡ್ ಏರೋಡೈನಾಮಿಕ್ಸ್. ಏರೋಡೈನಾಮಿಕ್ಸ್ ಇಸ್ ಅ ಸಬ್ ಟಾಪಿಕ್ ಆಫ್ ಫ್ಲೂಯಿಡ್ ಡೈನಾಮಿಕ್ಸ್. ಏರೋಡೈನಾಮಿಕ್ಸ್ ಅಂದ್ರೆ ಬೇಸಿಕಲಿ ಒಂದ್ ಎನಿ ಆಬ್ಜೆಕ್ಟ್ ಇದೆ ಅರೌಂಡ್ ಇಟ್ ಹೆಂಗೆ ಏರ್ ಟ್ರಾವೆಲ್ ಆಗುತ್ತಂತೆ. ಅದು ಇವಾಗ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂದ್ರೆ ಏರ್ ವಿಲ್ ಮೂವ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಬಿಕಾಸ್ ದಟ್ ಇಸ್ ಸ್ಟಾಗ್ನೆಂಟ್ ಏರ್. ಅಂಡ್ ಇಫ್ ಲೆಟ್ಸ್ ಸೀ ಅ ಕಾರ್ ಮೂವ್ಸ್ ವೆರಿ ಫಾಸ್ಟ್ ಇನ್ ಥ್ರೂ ದಟ್ ಸ್ಟಾಗ್ನೆಂಟ್ ಏರ್ ದ ಏರ್ ವಿಲ್ ಸೀಮ್ ಟು ಮೂವ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ ವಿ ಕ್ಯಾನ್

0: assume that, and we can make air flow around a car or an airplane, and that is a wind tunnel. It is not real, but it is a simulation of what will happen in real life when a race car or any car for that matter is going in a fast speed.
1: ಫಾರ್ಮುಲಾ ರೇಸಿಂಗ್ ಅಲ್ಲೆಲ್ಲ ಹೇಗೆ ಹೆಲ್ಪ್ ಆಗತ್ತೆ ಅಂತ.
0: Aerodynamics very extremely necessary for a car that for any
1: ಫಾರ್
0: car
1: ಎನಿ ಆಬ್ಜೆಕ್ಟ್ ದಟ್
0: for
1: ಟ್ರಾವೆಲ್ಸ್. ಓಕೆ.
0: ಸೊ ಅದು ಸ್ಟಾಗ್ನೆಂಟ್ ಏರ್ ಇರುತ್ತಲ್ಲ, ಸೊ ಫಾರ್ ದ ಕಾರ್ ಟು ಗೋ ಫಾಸ್ಟ್ ಇಟ್ ಶುಡ್ ಬಿ ಸ್ಲೀಕ್, ಇಟ್ ಶುಡ್ ನಾಟ್ ಬಿ ಬಾಕ್ಸಿ, ಓನ್ಲಿ ದೆನ್ ಇಟ್ ಕ್ಯಾನ್ ಟ್ರಾವೆಲ್ ಫಾಸ್ಟ್ ಥ್ರೂ ಏರ್. ಇವಾಗ ಇಫ್ ವಿ ಸೆಂಡ್ ಅ ಪೇಪರ್ ಏರ್ಪ್ಲೇನ್ ಆರ್ ಅ ನೀಡಲ್ ಅಂಡ್ ಬಿಗ್ ಬಾಕ್ಸ್ ಕಾರ್ಡ್ಬೋರ್ಡ್ ಬಾಕ್ಸ್ and let's say they are the same weight, still the needle will go faster
1: ಓಕೆ
0: because of aerodynamics.
1: ಓಕೆ. ಸೊ ಇದನ್ನ ನೀನು ಸ್ವಂತವಾಗಿ ಮಾಡ್ತಿದ್ಯಾ, ಇಟ್ಸ್ ಅ ಸ್ಕೂಲ್ ಪ್ರಾಜೆಕ್ಟ್?
0: ಇಟ್ಸ್ ನಾಟ್ ಅ ಸ್ಕೂಲ್ ಪ್ರಾಜೆಕ್ಟ್, ದೇರ್ ವಾಸ್ ಅನ್ ಎಕ್ಸಿಬಿಷನ್ ಬಟ್ ಇಟ್ ಕುಡ್ ನಾಟ್ ಹ್ಯಾಪನ್ ದಿಸ್ ಇಯರ್ ಇನ್ ಮೈ ಸ್ಕೂಲ್. ಐ ವಾಂಟೆಡ್ ದಿಸ್ ಪ್ರಾಜೆಕ್ಟ್ ಟು ಬಿ ಫಾರ್ ದಟ್ ಎಕ್ಸಿಬಿಷನ್ ಬಟ್ ಐ
1: ಮನೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಯಾ?
0: ಮನೇಲೇ ಮಾಡ್ತಿದ್ದೀನಿ.
1: ಓಕೆ. ಇದರ ಜೊತೆಗೆ ನಿಂದು ಸ್ಟಡೀಸ್ ಅಂಡ್ ಯುವರ್ ಕಾರ್ಸ್, ದೆನ್ ಯುವರ್ ಏನು ಹೇಳ್ತಾರೆ ಕಲರ್ ಪ್ಯಾಲೆಟ್ ವೆಂಚರ್, ಅದರ ಜೊತೆ ನೀನು ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತೀಯಾ, ಅದರ ಜೊತೆಗೆ ನೀನು ಸ್ಪೋರ್ಟ್ಸ್ ಆ್ಯಂಡ್ ಮ್ಯೂಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ತೊಡಗಿಸ್ಕೊಂಡಿದ್ಯಾ ಅಲ್ವಾ. ಸೊ ನಿನಗೆ ಇಷ್ಟವಾದ ಆ್ಯಂಡ್ ನೀನು ಪ್ರಾಕ್ಟೀಸ್ ಮಾಡ್ತಿರೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದು ಅದ್ವೈತ್?
0: ಡ್ರಮ್ಸ್. ಐ ಸ್ಟಾರ್ಟೆಡ್ ವಿತ್ ಗಿಟಾರ್ ಬಟ್ ಐ ಡಿಸ್ಕವರ್ಡ್ ಡ್ರಮ್ಸ್ ಆಫ್ಟರ್ ದಟ್ ಅಂಡ್ ಐ ಆಮ್ ಸ್ಟಿಲ್ ಲರ್ನಿಂಗ್ ಡ್ರಮ್ಸ್. ಇಟ್ಸ್ ಬಿನ್ 6 months.
1: ಯಾಕೆ ಡ್ರಮ್ಸ್ ಇಷ್ಟ ಅಂತ?
0: ಐ ಡೋಂಟ್ ನೋ, ಐ ಜಸ್ಟ್ ಲೈಕ್ ಇಟ್. ಅದು ಸೌಂಡ್ ಎಲ್ಲ ಚೆನ್ನಾಗಿದೆ ಅಂಡ್ ಫಾಸ್ಟ್ ಹ್ಯಾಂಡ್ಸ್ ಬೇಕು ಡ್ರಮ್ಸ್ ಮಾಡಕ್ಕೆ, ಡ್ರಮ್ಸ್ ಬಾರಿಸಕ್ಕೆ, ಅಂಡ್ ಫಾಸ್ಟ್ ಹ್ಯಾಂಡ್ಸ್ ಇಸ್ ಆಲ್ಸೋ ನೀಡೆಡ್ ಫಾರ್ ಅದರ್ ಸ್ಕಿಲ್ಸ್ ದಟ್ ಐ ಡೂ. ಸೊ ಡ್ರಮ್ಸ್ ನಾನು ಮಾಡ್ತೀನಿ.
1: ಗಿಟಾರ್ ಬಿಟ್ಬಿಟ್ಟಿಯಾ?
0: ಗಿಟಾರ್ ಬಿಟ್ಬಿಟ್ಟು.
1: ಎವ್ರಿ ಕಿಡ್ ಸ್ಟೋರಿ. ಓಕೆ. ಈಗ ಸ್ಪೋರ್ಟ್ಸ್ ಅಲ್ಲಿ ಯಾವ್ದ್ಯಾವ್ದು ಆಡ್ತೀಯಾ ಅದ್ವೈ?
0: ಫುಟ್ಬಾಲ್ ಸ್ಕೂಲ್ ಲೆವೆಲ್ ಆಡ್ತೀನಿ, ಗೋಲ್ ಕೀಪರ್. ಕ್ರಿಕೆಟ್ ಆಡ್ತೀನಿ, ಕ್ರಿಕೆಟ್ ಅಲ್ಲಿ ಮೀಡಿಯಂ ಪೇಸ್ ಬ್ಯಾಟ್ಸ್ಮನ್. ಇನ್ನ ಕೋಚಿಂಗ್ ಇವಾಗ ಒಂದು 6 months ಆಗಿ, 6-7 months ಆಗಿದೆ ಸೇರ್ಕೊಂಡು. ಸೊ ಐ ಆಮ್ ಸ್ಟಿಲ್ ಲರ್ನಿಂಗ್.
1: ಓಕೆ.
0: ಅಂಡ್
1: ಓಕೆ, ಇಷ್ಟೆಲ್ಲ ಇಂಟ್ರೆಸ್ಟ್ ಗಳನ್ನ ಬೆಳೆಸ್ಕೊಂಡಿದ್ಯಾ ಅದ್ವೈತ್, ದೊಡ್ಡೋನಾದ್ಮೇಲೆ ಏನಾಗ್ತೀಯ ಅಂತ ನಂಗೆ ಗೊತ್ತಾಗ್ಬೇಕಪ್ಪ.
0: ಆಟೋಮೊಬೈಲ್ ಎಂಜಿನಿಯರ್ ವಿಲ್ ಬಿ ಮೈ ಎಜುಕೇಷನರಿ ಕ್ವಾಲಿಫಿಕೇಶನ್ಸ್, ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್. ಆದ್ರೆ
1: ಫಿಕ್ಸ್ ಮಾಡ್ಕೊಂಬಿಟ್ಟಿದ್ಯಾ?
0: ಹಾ.
1: ಓಕೆ.
0: ಕಾಲೇಜು ಗೊತ್ತು?
1: ಹಾ,
0: ಸ್ಟುಟ್ಗಾರ್ಟ್ ಯೂನಿವರ್ಸಿಟಿ ಜರ್ಮನಿ. ಅಂಡ್ ಆದ್ರೆ ಕೆಲಸ ವಿಲ್ ಬಿ ಆಟೋಮೋಟಿವ್ ಡಿಸೈನರ್ ಆರ್ ಈವನ್ ಎಂಜಿನಿಯರ್. ಅಂದ್ರೆ ಫಾರ್ಮುಲಾ ಒನ್ ಗೆಲ್ಲ ದೇ ನೀಡ್ ಅ ಹೆಡ್ ಇನ್ ಚೀಫ್ ಇಂಜಿನಿಯರ್ ಹೂ ವಿಲ್ ಡಿಸೈನ್ ದ ಕಾರ್ಸ್ ಅಂಡ್ ಇಫ್ ದೇರ್ಸ್ ಎನಿ ಪ್ರಾಬ್ಲಮ್ಸ್ ಹಿ ವಿಲ್ ಫಿಕ್ಸ್. ಇವಾಗ 2026 F1 ಸೀಸನ್ ಅಲ್ಲಿ ಮೆಕ್ಲಾರೆನ್ಸ್ ಕಮಿಂಗ್ ಔಟ್ ವಿತ್ ಕಂಪ್ಲೀಟ್ಲಿ ನ್ಯೂ ಕಾರ್. ಸೊ ಅದು ಚೀಫ್ ಎಂಜಿನಿಯರ್ ದ ಕೆಲಸ.
1: ಅದ್ವೈತ್, ಸೊ ನಿನ್ ಜೊತೆ ನಿನ್ ಫ್ರೆಂಡ್ಸ್ ಇದಾರೆ ಆಯ್ತಾ? ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಮೇ ಬಿ ನಾರ್ಮಲ್ ಇನ್ ದ ಸ್ಕೂಲ್. ಅಲ್ಲ, ನೀನು ಹೇಳ್ತೀಯ ಇವಾಗ ನಾನು ನಾರ್ಮಲ್ ಕಿಡ್ ಅಂತ. ಸೊ ದಟ್ಸ್ ಡಿಫ್ರೆಂಟ್, ಬಟ್ ಐ ಕ್ಯಾನ್ ಸಿ ದ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇನ್ ಯು. ಸ್ಟೂಡೆಂಟ್ಸ್ಗೆ ಲೀಡರ್ಶಿಪ್ ರೋಲ್ಸ್, ಲೀಡರ್ಶಿಪ್ ಕ್ವಾಲಿಟೀಸ್ ಯಾಕೆ ಇಂಪಾರ್ಟೆಂಟ್ ಅಂತ ನಿಂಗೆ ಅನ್ಸುತ್ತೆ?
0: ಸ್ಟೂಡೆಂಟ್ಸ್ಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಯಾಕೆ ಇಂಪಾರ್ಟೆಂಟ್? ಇವಾಗ ತುಂಬಾ ಇಂಪಾರ್ಟೆಂಟ್ ಹಂಗೆ ಕಾಣಿಸ್ಬೋದು, ಕಾಣಿಸದೇ ಇರ್ಬೋದು. ಆದ್ರೆ ದೊಡ್ಡವರಾದ್ಮೇಲೆ ಕಂಪನೀಸ್ ಲೀಡ್ ಮಾಡ್ಬೋದು. ಏನ್ ಟೆಲಿಂಗ್ ಸಮ್ವನ್ ಟು ಡೂ ಸಮಥಿಂಗ್ ಇಸ್ ಆಲ್ಸೋ ನೆಸೆಸರಿ ಲೀಡರ್ಶಿಪ್ ಕ್ವಾಲಿಟಿ. ಅಂಡ್ ಇವಾಗ್ಲೂ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಸ್ಟೂಡೆಂಟ್ ಎಲೆಕ್ಷನ್ಸ್ ಇರುತ್ತೆ ಸ್ಕೂಲಲ್ಲಿ, ಅದಕ್ಕೆಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು. ಸುಮ್ನೆ ಎಲ್ಲರ ಜೊತೆ ಫ್ರೆಂಡ್ಸ್ ಅಂತ ಎಲೆಕ್ಟ್ ಮಾಡ್ಬೋದು, ಬಟ್ ಎಲೆಕ್ಟ್ ಆದ್ಮೇಲೆ ಏನಾದ್ರು ಮಾಡ್ಬೇಕಲ್ಲ ಸ್ಕೂಲ್ನ
1: ಪಾಸಿಟಿವ್ ವೇ ಡೈರೆಕ್ಷನ್ ಕೊಡಬೇಕು ಅದೆಲ್ಲ.
0: ಲೀಡರ್ಶಿಪ್ ಕ್ವಾಲಿಟೀಸ್.
1: ಹಾ, ಈಗ ನಿನ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿದ್ಯಲ್ಲ, ಸೊ ನಿನ್ ಏಜ್ ನ ಮಕ್ಕಳಿಗೆ ಇದರಿಂದ ಏನ್ ಕಲಿಯಕ್ ಸಿಗತ್ತೆ? ನಿನ್ ಪ್ರಾಜೆಕ್ಟ್ಸ್ ಹೌ ಡು ದೇ ಹೆಲ್ಪ್ ದೆಮ್?
0: ಅದು ಕೆಲಸ ಮಾಡ್ಬೋದು, ಕೆಲಸ ಮಾಡದೇ ಇರ್ಬೋದು ಪ್ರಾಜೆಕ್ಟ್ಸ್ ಎಲ್ಲ, ಬಟ್ ದ ಎಕ್ಸ್ಪೀರಿಯನ್ಸ್ ದಟ್ ಯು ಗೆಟ್ ಅಂಡ್ ದ ಥಿಂಗ್ಸ್ ದಟ್ ಯು ಲರ್ನ್ ವೈಲ್ ಮೇಕಿಂಗ್ ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಮಾಡೋದು, ಈವನ್ ಇಫ್ ಇಟ್ ಡಸಂಟ್ ವರ್ಕ್ ಇಟ್ಸ್ ಫನ್ ಟು ಡೂ ಇಟ್. ಅಂಡ್ ಯಾ, ಅಷ್ಟೇ.
1: ಈವನ್ ಇಫ್ ಇಟ್ ಫೇಲ್ಸ್ you will get some lesson, that lesson will be there for you.

0: ವಿತ್ ಯು ಅಲ್ವಾ.
1: ವಿ ವಿಲ್ ಆಲ್ಸೋ ಗೊತ್ತಾಗುತ್ತೆ ದಟ್ ಹಿಂಗ್ ಆಗಲ್ಲ ಅಂದ್ರೆ ಹಿಂಗು ಮಾಡ್ಬೋದು ಅಂಡ್ ಇಟ್ ಮೈಟ್ ವರ್ಕ್ ದ ನೆಕ್ಸ್ಟ್ ಟೈಮ್.
0: ಓಕೆ, ಈಗ ನಿನ್ ಫ್ರೆಂಡ್ಸ್ ಇದಾರೆ ಸ್ಕೂಲಲ್ಲಿ ಸುಮಾರು ಜನ, ನಿನ್ ಕ್ಲೋಸ್ ಫ್ರೆಂಡ್ಸ್ ಇದಾರೆ, ಸೊ ಹೌ ಡು ದೇ ಸಪೋರ್ಟ್ ಯು ಅಂಡ್ ಯುವರ್ ಆಕ್ಟಿವಿಟೀಸ್?
1: ಸಪೋರ್ಟ್ ಅಂದ್ರೆ ಸ್ಕೂಲಲ್ಲಿ ಎಲ್ಲಾರ ತರನೇ ಇರ್ತೀನಿ ನಾನು, ಅಂದ್ರೆ ಓದು, ಆಮೇಲೆ ಪಿ ಇದ್ರೆ ಆಟ ಆಡು. ಬಟ್ ದ ಕ್ಲೋಸ್ ಫ್ರೆಂಡ್ಸ್ ದಟ್ ಐ ಹ್ಯಾವ್ ಲೈಕ್ ಐ ಮೆನ್ಷನ್ಡ್ ದಟ್ ಕೋ ಫೌಂಡರ್ ದಟ್ ಐ ಹ್ಯಾಡ್ ಇನ್ ದ ಕಲರ್ ಪ್ಯಾಲೆಟ್, ಫ್ರೆಂಡ್ಸ್ ಲೈಕ್ ದಟ್ ಆರ್ ರಿಯಲಿ ರೇರ್ ಅಂಡ್ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಫ್ರೆಂಡ್ಸ್ ಲೈಕ್ ದಟ್. ಅವನ್ಗೆ ಸುಮ್ನೆ ಕಾಲ್ ಮಾಡಿ ಹೇಳ್ದೆ ಈ ತರ ಮಾಡ್ತಿದ್ದೀನಿ ಬರ್ತೀಯಾ ಬರಲ್ವಾ ಅಂತ. ಅವನು ಎಲ್ ಬರ್ಬೇಕು ಅಂತ ಕೇಳ್ದ, ಬರ್ತೀನಿ ಅಂತಾನು ಹೇಳಿಲ್ಲ, ಎಲ್ ಬರ್ಬೇಕು ಅಂತ ಕೇಳ್ದ.
0: ಓಕೆ,
1: ಅದಕ್ಕೆ ಆತರ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ಬೇಕು ಹಂಗೆ.
0: ಓಕೆ, ಸೊ ಯು ಹ್ಯಾವ್ ಆಲ್ ಫಾರ್ ಆಲ್ ಯುವರ್ ಆಕ್ಟಿವಿಟೀಸ್ ಹ್ಯಾವ್ ಯು ಬಿಲ್ಡ್ ಎನಿ ವೆಬ್ಸೈಟ್?
1: ವೆಬ್ಸೈಟ್ ಅಂದ್ರೆ ಅದು ಮಾಡಿದ್ದೀನಿ, ಆದ್ರೆ ಕ್ಯಾನ್ವಾದಲ್ಲಿ ಡಿಸೈನ್ ಮಾಡಿದ್ದೀನಿ ವೆಬ್ಸೈಟ್ಸ್. ಬಟ್ ಡೊಮೇನ್ಗೆ ವಿ ಹ್ಯಾವ್ ಟು ಪೇ ಅಂಡ್ ಇಟ್ಸ್ ನಾಟ್ ರಿಯಲಿ ನೆಸೆಸರಿ ಟು ಪೇ ಫಾರ್ ಅ ವೆಬ್ಸೈಟ್ ದಟ್ ವಿಲ್ ರೇರ್ಲಿ ಸಿ ಅಂಡ್ ಅದರ್ಸ್ ವಿಲ್ ರೇರ್ಲಿ ಸಿ. ಸೊ ಇಟ್ಸ್ ಐ ಡಿಸೈನ್ ಕ್ಯಾನ್ ವೆಬ್ಸೈಟ್.
0: ದ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮಗೆ ವೆಬ್ಸೈಟ್ ಡಿಸೈನ್ ಮಾಡಕ್ ಬರುತ್ತೆ ಅಂಡ್
1: ಬರುತ್ತೆ
0: ಇನ್ ದ ಫ್ಯೂಚರ್ ಯು ಕ್ಯಾನ್ ಯೂಸ್ ಇಟ್.
1: ಇನ್ ದ ಫ್ಯೂಚರ್ ಐ ಕ್ಯಾನ್ ಯೂಸ್ ಇಟ್.
0: ಯೆಸ್ ಯೆಸ್. ಆಕ್ಚುಲಿ ನಿನ್ ಟ್ಯಾಲೆಂಟ್ಗೆ ಟೈಮ್ ಕಡಿಮೆ ಇದೆ ಅದ್ವೈತ್. ಇವಾಗ ನೀನು ಕ್ಯಾನ್ವಾದಲ್ಲಿನೂ ಡಿಸೈನ್ಸ್ ಮಾಡ್ತೀಯ, ನಾನು ನೋಡಿದೆ. ಆಮೇಲೆ ಇನ್ನು ಸುಮಾರು ಅಚೀವ್ಮೆಂಟ್ಸ್ ಇದೆ. ಸೊ ಐ ಥಿಂಕ್ ಹೋಪ್ ವಿಲ್ ಸಿ ಯು ಅಗೈನ್ ಇನ್ ಆರ್ ಸ್ಟುಡಿಯೋಸ್ ಒನ್ಸ್ ಅಗೇನ್. ಬಟ್ ಅದ್ವೈತ್, ಯು ಆರ್ ರಿಯಲಿ ಅ ಬಾರ್ನ್ ಟ್ಯಾಲೆಂಟ್. ನಿನ್ನ ಫ್ಯೂಚರ್ ಅಡ್ವೆಂಚರ್ಸ್ಗೆ, ನಿನ್ನ ಎಲ್ಲ ವಾಟ್ ಎವರ್ ಪ್ರಾಜೆಕ್ಟ್ಸ್ ಯು ಟೇಕ್ ಅಪ್, ಎಲ್ಲ ಸಕ್ಸಸ್ ಆಗಲಿ.
1: ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಅಂಡ್ ಸೇಮ್ ಪ್ಯಾಷನ್ ನಿನ್ನ ಸ್ಟಡೀಸ್ ಅಲ್ಲೂ ಇರಲಿ. ಸೊ ಫಸ್ಟ್ ಸ್ಟಡೀಸ್ ಬೇಸ್ ಬಿಲ್ಡ್ ಆದ್ರೆ ಸೊ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಆಫ್ಟರ್ ದಟ್ ಅಲ್ವಾ. ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು.
0: ಆಲ್ ದಿ ಬೆಸ್ಟ್.
1: ಧನ್ಯವಾದಗಳು.

ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಫ್ಲೂಯಿಡ್ ಆರ್ಟ್, ಡಿಜಿಟಲ್ ಡಿಸೈನ್, ಡ್ರಮ್ಸ್ ಕಲಾವಿದ, ಬಹುಮುಖ ಪ್ರತಿಭೆ ಅದ್ವೈತ್ ಕಶ್ಯಪ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಆಶಾ. ಹಕ್ಕಿಯ ಬಳಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 3:39. ಈಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಕಾರ್ಯಕ್ರಮ ಬೆಳಕು ತೋರಿದ ಬುದ್ಧ, ರೂಪಕ ನಿರ್ಮಾಣ ಬಿ ಎಂ ಶರಭೇಂದ್ರ ಸ್ವಾಮಿ.

0: ಜ್ಞಾನಿ, ಬುದ್ಧ ಎಂದರೆ ಬೆಳಕು.
1: ಬುದ್ಧನ ವಿಚಾರಗಳಿಗೆ ಮಾರುಹೋಗದ ದೇಶವಿಲ್ಲ, ವ್ಯಕ್ತಿಗಳಿಲ್ಲ, ಸಮಾಜವಿಲ್ಲ. ಈ ಜಗತ್ತಿನಲ್ಲಿ ಇಂತಹ ಪ್ರೀತಿ ಕರುಣೆಗಳ ತಂದೆ, ವೈಚಾರಿಕತೆಯ ಗುರುವಾದ ಬುದ್ಧನನ್ನು ನಮ್ಮ ನಾಡಿನಲ್ಲಿ ಕಾಣುವ ದೃಷ್ಟಿಕೋನ, ಚಿಂತನಾ ಕ್ರಮಗಳು ಬೇರೆ ಬೇರೆಯಾಗಿವೆ.
0: ಮನುಷ್ಯ ಮನುಷ್ಯರ ನಡುವೆ ಅಗಾಧ ಅಂತರ, ಮಾನವೀಯತೆ ಮರೆತ ಧಾರ್ಮಿಕ ಮೌಲ್ಯಗಳು, ಹಿಂಸೆ, ಕ್ರೌರ್ಯ, ಗದ್ದಲ, ಅಮಾನವೀಯ ಸಮಾಜಕ್ಕೆ ಬುದ್ಧನ ವಿಚಾರಗಳು ದಿವ್ಯ ಔಷಧಿಗಳು.
1: ಸಮಾಜದ ರೋಗಗ್ರಸ್ತ ಮನಸ್ಥಿತಿ ಮತ್ತು ಅಸಮಾನತೆಯ ಕಳಂಕಗಳಿಗೆ ಸುವಿಚಾರಗಳ ದೀವಿಟಿಕೆಯನ್ನು ಹಿಡಿದು ಸಮಾನತೆಯ ಸಂದೇಶ ಸಾರಿದ ಅದ್ವಿತೀಯ ಚೇತನ ಗೌತಮ ಬುದ್ಧ. ಜಗತ್ತಿನ ಎಲ್ಲಾ ಪ್ರಸಿದ್ಧ ಧಾರ್ಮಿಕ ಪದ್ಧತಿಗಳ ಸೂತ್ರಗಳು ಮಾನವನ ಬದುಕಿನಲ್ಲಿ ದೈವತ್ವದ ಸ್ವರೂಪದಲ್ಲಿ ಬೆಳೆದು ಬಂದಿವೆ. ಮನುಷ್ಯರಲ್ಲಿ ಹುಟ್ಟು ಸಾವುಗಳು, ಹುಟ್ಟು ಸಾವಿಗೆ ಕಾರಣ, ಬದುಕಿನ ಸಾರ್ಥಕ ಅಂಶಗಳ ಕುರಿತ ವಿಚಾರಗಳನ್ನು ಒಳಗೊಂಡಿವೆ.
0: ಆದರೆ ಬೌದ್ಧ ಧರ್ಮ ಮಾತ್ರ ಮಾನವನ ಬದುಕಿಗೆ ಪರಿಪೂರ್ಣತೆ, ವಿಶಾಲತೆ, ಸೌಂದರ್ಯ, ಪ್ರೀತಿ, ಕರುಣೆ, ಪ್ರೇಮಗಳನ್ನು ಕೊಟ್ಟ ಮೊದಲ ಧರ್ಮವಾಗಿದೆ. ಜೀವನ ಕಲೆಯನ್ನು ಕಲಿಸಿದ ಧರ್ಮವಾಗಿದೆ. ಧರ್ಮದಲ್ಲಿ ಬೌದ್ಧಿಕ ನೆಲೆಯಲ್ಲಿ ಬದುಕನ್ನು ರೂಪಿಸುವ ದಾರಿ ವಿಶಿಷ್ಟವಾಗಿದೆ. ಅಶಾಂತಿ, ಅಸಮಾನತೆಯ ನೆಲದಲ್ಲಿ ಸಹಬಾಳ್ವೆ, ಸಹಿಷ್ಣುತೆಯ ದಾರಿಯನ್ನು ತೋರಿದವರು ತಥಾಗತ ಬುದ್ಧ.
1: ಈ ನೆಲದಲ್ಲಿ ಪರಿಶುದ್ಧ ಜೀವನಕ್ಕೆ ಅಷ್ಟಾಂಗ ಮಾರ್ಗವನ್ನು ಮನುಕುಲಕ್ಕೆ ನೀಡಿದವರು ಮಹಾಬೋಧಿ ಬುದ್ಧ. ಇಂತಹ ಮಹಾನ್ ಚೇತನದ ಹುಟ್ಟು ಬದುಕು ನಮ್ಮ ಮುಂದಿಟ್ಟ ಮಹಾಬೆಳಕು.

0: ಶಾಕ್ಯ ರಾಜ್ಯದ ಜನರು ಆಷಾಢ ತಿಂಗಳಲ್ಲಿ ಒಂದು ಉತ್ಸವ ಮಾಡುತ್ತಿದ್ದರು. ಆ ಸಮಾರಂಭದಲ್ಲಿ ರಾಜರು ಪ್ರಜೆಗಳು ಬೆರೆತು ಸಂಭ್ರಮಿಸುತ್ತಿದ್ದರು. ಏಳು ದಿನಗಳವರೆಗೆ ಆಚರಿಸುತ್ತಿರುವ ಈ ಉತ್ಸವದ ದಿನಗಳಲ್ಲಿ ಮದ್ಯ ಮಾಂಸಗಳಿಗೆ ನಿಷೇಧವಿತ್ತು. ಶುದ್ಧೋಧನನ ಪತ್ನಿ ಮಹಾಮಾಯಾದೇವಿ ಈ ಉತ್ಸವದಲ್ಲಿ ಪಾಲ್ಗೊಂಡು ಕೊನೆಯ ದಿನ ಬಡಬಗ್ಗರಿಗೆ ದಾನ ಧರ್ಮ ಮಾಡಿದಳು.
1: ಅವರ ದಾನ ಧರ್ಮಗಳ ಪುಣ್ಯದ ಫಲದಿಂದ ಅಂದೇ ಗರ್ಭವತಿಯಾದಳಂತೆ ಮಾಯಾದೇವಿ. 10 ತಿಂಗಳು ಗರ್ಭವತಿಯಾಗಿದ್ದಾಗ ತನ್ನ ತವರಿಗೆ ಹೋಗುವುದಾಗಿ ಪತಿ ಶುದ್ಧೋಧನನಿಗೆ ತಿಳಿಸಿದಳು. ಪಲ್ಲಕ್ಕಿಯನ್ನು ಹತ್ತಿ ಸೇವಕರೊಡನೆ ತವರೂರಾದ ದೇವದಹಕ್ಕೆ ನಡೆದಳು. ದಾರಿಯಲ್ಲಿ ಲುಂಬಿನಿ ವನದಲ್ಲಿ ವಿಶ್ರಾಂತಿಗಾಗಿ ಇಳಿದಾಗ ಅಲ್ಲಿಯೇ ಪ್ರಸವ ವೇದನೆ ಆರಂಭವಾಗಿ ಅಲ್ಲಿಯೇ ಪುತ್ರನ ಜನನವಾಯಿತು.
0: ಅದು ಕ್ರಿಸ್ತಪೂರ್ವ 563 ವೈಶಾಖ ಹುಣ್ಣಿಮೆ ದಿನ. ಮಹಾಬೋಧಿಗೆ ಜನ್ಮ ನೀಡಿದಳು ಮಾಯಾದೇವಿ. ಬಹಳ ದಿನಗಳಿಂದ ಮಕ್ಕಳಿಲ್ಲದ ಶುದ್ಧೋಧನನಿಗೆ ಹಾಗೂ ಪರಿವಾರದವರಿಗೆ ಪ್ರಜೆಗಳಿಗೆ ಸಂತೋಷದ ಸಾಗರವೇ ಹರಿದಂತಾಯಿತು. 5ನೇ ದಿನ ನಾಮಕರಣ ಸಮಾರಂಭ ವೈಭವದಿಂದ ಜರುಗಿತು. ಮಗುವಿಗೆ ಸಿದ್ಧಾರ್ಥನೆಂದು ಹೆಸರು.

0: ಗೌತಮಿಯದಾಯಿತು. ಮಹಾಪ್ರಜಾಪತಿಗೆ ನಂದ ಎಂಬ ಮಗನಿದ್ದ, ಸಿದ್ಧಾರ್ಥನಿಗೆ ತಮ್ಮನಾಗಿದ್ದ. ಆತನ ಚಿಕ್ಕಪ್ಪನಿಗೆ ಮಹಾನಾಮ, ಅನಿರುದ್ಧ, ಆನಂದ, ದೇವದತ್ತನೆಂಬ ಮಕ್ಕಳಿದ್ದರು. ಇವರು ಕೂಡ ಸಿದ್ಧಾರ್ಥನೊಂದಿಗೆ ಆಟವಾಡುತ್ತಾ ಬೆಳೆದರು.
1: ಸಿದ್ಧಾರ್ಥನಿಗೆ 8 ವರ್ಷ ತುಂಬುತ್ತಲೇ ವಿದ್ಯಾಭ್ಯಾಸ ಪ್ರಾರಂಭವಾಯಿತು.

0: ವೇದೋಪನಿಷತ್ತುಗಳನ್ನು ಎಲ್ಲ ದರ್ಶನ ಶಾಸ್ತ್ರಗಳನ್ನು ಕಲಿತು ಪ್ರವೀಣನಾದ ಬಳಿಕ ಚಿಂತನಾಶೀಲನಾದನು. ಬಿಸಿಲು, ಗಾಳಿ, ಮಳೆ, ಚಳಿ ಎನ್ನದೆ ದುಡಿದು ಹೊಟ್ಟೆಗೆ ಅನ್ನವಿಲ್ಲದೆ ಕುಶವಾದ ದೇಹಗಳನ್ನು ಕಂಡು ಕಸಿವಿಸಿಗೊಂಡ ಗೌತಮ ಕರ್ಮಸಿದ್ಧಾಂತದ ವೇದಗಳನ್ನು ಕುರಿತು ಪ್ರಶ್ನಿಸತೊಡಗಿದನು. ಬಡವರ ಶ್ರಮದಲ್ಲಿ ಶ್ರೀಮಂತರ ಸುಖ ಇರುವುದನ್ನು ಕಣ್ಣಾರೆ ಕಂಡ ಗೌತಮನು ಅನ್ಯಾಯವನ್ನು ಸಹಿಸದಾದನು.
1: ವರ್ಷಕ್ಕೊಮ್ಮೆ ಬಿತ್ತುವ ಮೊದಲ ದಿನದಂದು ಆಳುಗಳ ಜೊತೆಯಲ್ಲಿ ಮಾಲೀಕರು ಸೇರಿ ಉಳುವ ಪದ್ಧತಿ ಶಾಕ್ಯ ಸಂಸ್ಕೃತಿಯಲ್ಲಿತ್ತು. ಗೌತಮನು ಕೂಡ ಈ ಕಾರ್ಯದಲ್ಲಿ ಭಾಗಿಯಾಗುತ್ತಿದ್ದ. ಈ ಹಿನ್ನೆಲೆಯಿಂದಲೇ ಗೌತಮನಿಗೆ ಶ್ರಮದ ಕಲ್ಪನೆ ಬಗ್ಗೆ, ಸಮಾನತೆಯ ಮೌಲ್ಯಗಳ ಬಗ್ಗೆ ಗೌರವವಿತ್ತು. ಸಮಾನತೆಯ ಬದುಕಿಗಾಗಿ ಶ್ರಮಿಸಲು ಪಣ ತೊಟ್ಟು ಗೌತಮ ಬುದ್ಧ ಅದ್ವಿತೀಯ ವ್ಯಕ್ತಿಯಾಗಲು ಕಾರಣವಾಯಿತು.
0: ಬುದ್ಧ ಕ್ಷತ್ರಿಯ ರಾಜ ಎನ್ನಲಾಗುತ್ತಿದೆ. ಕೆಲ ಆಧಾರಗಳು ಬೇರೆಯೇ ಕಥೆಯನ್ನು ಹೇಳುತ್ತವೆ. ಬುದ್ಧನು ತನ್ನ ಪೂರ್ವ ಜನ್ಮದಲ್ಲಿ ಅಸ್ಪೃಶ್ಯ ಮಾತಂಗನಾಗಿದ್ದನು ಎಂಬ ಆಖ್ಯಾಯಿಕೆಯನ್ನು ಮಾತಂಗ ಜಾತಕದಲ್ಲಿ ಕಾಣುತ್ತೇವೆ. ಬೋಧಿಸತ್ವನಾಗಿ ಜ್ಞಾನೋದಯಗೊಂಡ ಬುದ್ಧನಾಗಿ ಮಾತಂಗನು ಜನ್ಮತಾಳಿದ್ದ. ನಾನು ಆ ಜನ್ಮದಲ್ಲಿ ಅಸ್ಪೃಶ್ಯ ಮಾತಂಗನಾಗಿದ್ದೆ ಮತ್ತು ರಾಜ ಉದಯನನು ರಾಜಕುಮಾರ ಮಾಂಡವನಾಗಿದ್ದ ಎನ್ನುತ್ತಾನೆ ಬುದ್ಧ. ಮಾತಂಗ ಜಾತಕವೇ ಇದಕ್ಕೆ ಪುರಾವೆ.
1: ನಮಗೆಲ್ಲಾ ತಿಳಿದಿರುವ ಕಥೆಯ ಪ್ರಕಾರ ಗೌತಮನು ದಂಡಪಾಣಿ ಎಂಬ ಶಾಕ್ಯನ ಮಗಳು ಯಶೋಧರಳನ್ನು ಮದುವೆಯಾದನು. ಈ ದಂಪತಿಗಳಿಗೆ ಜನಿಸಿದ ಪುತ್ರನೇ ರಾಹುಲ. ಗೌತಮ ಬುದ್ಧನ ಕುರಿತು ಬಹುತೇಕ ಚರಿತ್ರೆಯ ಪುಸ್ತಕಗಳಲ್ಲಿ ಈ ರೀತಿ ದಾಖಲೆಯಾಗಿದೆ.
0: ಗೌತಮ ಬುದ್ಧನನ್ನು ಆತನ ತಂದೆ ಶುದ್ಧೋಧನ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ, ಸುಖಭೋಗಗಳಿಂದ, ಜಗತ್ತಿನ ಯಾವ ಸಂಕಟಗಳು ಆತನಿಗೆ ತಿಳಿದ ರೀತಿಯಲ್ಲಿ ಎಚ್ಚರದಿಂದ ಬೆಳೆಸಿದನು. ಸುಖಭೋಗ ವಿಲಾಸಗಳು ಆತನ ಕಾಲಬಳಿಗೆ ಬಂದು ಬೀಳುವಂತೆ ಮಾಡಿದನು. ಬಾಹ್ಯ ಪ್ರಪಂಚದ ಸ್ಪರ್ಶವೇ ತಿಳಿಯದ ಹಾಗೆ ಸಿದ್ಧಾರ್ಥನನ್ನು ಬೆಳೆಸಲಾಯಿತು.

0: ಇಂತಹ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಸಿದ್ಧಾರ್ಥ ಒಂದು ದಿನ ಅರಮನೆ ಬಿಟ್ಟು ನಗರ ವೀಕ್ಷಣೆಗೆ ಹೊರಹೋದಾಗ ಸಿದ್ಧಾರ್ಥನು ದಾರಿಯಲ್ಲಿ ಒಬ್ಬ ರೋಗಿಷ್ಠನನ್ನು, ಭಿಕ್ಷುಕನನ್ನು, ಮುಪ್ಪಾದ ಮುದುಕನನ್ನು ಮತ್ತು ಹೆಣವನ್ನು ನೋಡಿ,
1: ಸಾವಿಗದೇನು ಕರುಣೆಯಿದೆ, ಸಾವಿನ ಬಾಯಲಿ ನಾನು ನೀನು ತೂಗುತ ನಿಂತಿರೆ ಸುಖವಿಲ್ಲೇನು, ಬೇನೆಗೆ ಮುಪ್ಪಿಗೆ ಸಾವಿಗೆ ತೊಳಲುವ ಬಾಳುವೆ ನೆಚ್ಚುವ ಹುಚ್ಚಿದು ಏನು, ಎವೆಯನು ಮುಚ್ಚುತ್ತೆ

ನನಗೂ ರೋಗ ಮುಪ್ಪು ಸಾವು ಬರುತ್ತದೆ ಎಂದು ತಿಳಿದುಕೊಂಡು ವೈರಾಗ್ಯ ತಾಳಿ ಮನುಷ್ಯನ ಈ ದುಸ್ಥಿತಿಗೆ ಪರಿಹಾರ ಕಾಣಲು ಹೆಂಡತಿ ಯಶೋಧರೆ ಮತ್ತು ಮಗ ರಾಹುಲನನ್ನ ಬಿಟ್ಟು ಮನೆಯಿಂದ ಹೊರನಡೆದ ಎಂದು ಬಹುತೇಕ ಚರಿತ್ರೆಯ ಪುಸ್ತಕಗಳಲ್ಲಿ ಓದಿ ತಿಳಿದುಕೊಂಡಿದ್ದೇವೆ.

ಆದರೆ ಖ್ಯಾತ ಇತಿಹಾಸಕಾರ ಕೋಸಂಬಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಕತೆ ಸುಳ್ಳೆಂದು ಇದೊಂದು ಕಟ್ಟುಕತೆ ಎಂದು ಹೇಳುತ್ತಾರೆ.

0: ಶಾಕ್ಯ ಮತ್ತು ಕೋಲಿಯಾ ರಾಜ್ಯಗಳ ನಡುವೆ ಹರಿಯುವ ರೋಹಿಣಿ ನದಿಯ ನೀರಿನ ಹಂಚಿಕೆ ವಿಷಯದಲ್ಲಿ ಎರಡು ರಾಜ್ಯಗಳಲ್ಲಿ ವಿವಾದವಿದ್ದಿತ್ತು. ಈ ವಿವಾದ ಯುದ್ಧ ಮಾಡುವ ಹಂತಕ್ಕೆ ಹೋಯಿತು. ಎರಡು ರಾಜ್ಯಗಳು ಪರಸ್ಪರ ಯುದ್ಧ ಮಾಡಲು ನಿರ್ಧಾರವನ್ನು ಕೈಗೊಂಡರು. ಈ ನಿರ್ಧಾರವನ್ನ ಸಿದ್ಧಾರ್ಥ ವಿರೋಧಿಸಿದ. ಹಿಂಸೆ ಸರಿಯಲ್ಲ, ಯಾವುದೇ ರೀತಿಯ ಹಿಂಸೆಯಿಂದ ಶಾಂತಿ ಕಾಣಲು ಸಾಧ್ಯವಿಲ್ಲ, ಅದಕ್ಕೆ ಪರಿಹಾರ ಸಿಗದು. ಹಿಂಸೆ ಹಿಂಸೆಯನ್ನು ಹೆಚ್ಚಿಸುತ್ತದೆಯೇ ಹೊರತು ಶಾಂತಿಯನ್ನಲ್ಲ ಎಂದು ಯುದ್ಧವನ್ನು ಕೈಬಿಡಲು ಸಿದ್ಧಾರ್ಥನು ಒತ್ತಾಯಿಸಿದ.
1: ಆಗ ಸಿದ್ಧಾರ್ಥನಿಗೆ 28 ವರ್ಷ. ಸಿದ್ಧಾರ್ಥನ ನಿರ್ಧಾರವನ್ನು ರಾಜ್ಯದ ಸೈನಿಕರು ವಿರೋಧಿಸಿದರು. ಸಿದ್ಧಾರ್ಥನನ್ನು ಧರ್ಮದ್ರೋಹಿ, ರಾಜದ್ರೋಹಿ ಎಂದು ತೀರ್ಮಾನಿಸಿದರು. ಸರ್ವಾನುಮತದಿಂದ ಸಿದ್ಧಾರ್ಥನನ್ನು ಅವನ ಕುಟುಂಬವನ್ನು ಬಹಿಷ್ಕರಿಸಲು ತೀರ್ಮಾನಿಸಲಾಯಿತು.
0: ಈ ಶಸ್ತ್ರಯುದ್ಧದಿಂದ ಲಾಭವೇನು ಎಂದು ಪ್ರಶ್ನಿಸಿಕೊಂಡ ಸಿದ್ಧಾರ್ಥ ರಾಜ್ಯವನ್ನು ತ್ಯಜಿಸಲು ಮುಂದಾದ. ಇದು ಮನೆ ಬಿಡಲು ಪ್ರಮುಖ ಕಾರಣವಾಯಿತು ಎಂದು ಬರೆಯುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 28 ವರ್ಷ ತುಂಬಿದ ಸಿದ್ಧಾರ್ಥನು ವಿಚಾರಗಳ ಪಕ್ವತೆಯಿಂದ ಸಮಾಜದ ಅನಿಷ್ಟ, ಅಜ್ಞಾನ, ಬದುಕಿನ ನಿರರ್ಥಕತೆ ಕುರಿತು ಆಳವಾಗಿ ಬಲ್ಲವನಾಗಿದ್ದ.
1: ಈ ಚಿಂತನ ಮಂಥನಗಳ ಫಲದಿಂದಲೇ ಆ ಮಹಾಬೋಧಿಯ ಅಡಿಯಲ್ಲಿ ಸಿದ್ಧಾರ್ಥನು ಬುದ್ಧನಾದನು. ಬುದ್ಧ ಎಂದರೆ ಜ್ಞಾನವನ್ನು ಪಡೆದವನು ಎಂದರ್ಥ. ಆ ಮಹಾಬೋಧಿ ಬುದ್ಧ ಹೇಳುತ್ತಾನೆ,
2: ಆತ್ಮನು ಸ್ವಯಂ ಸ್ವಾಮಿಯಾಗಿದ್ದಾನೆ ಮತ್ತು ಆತ್ಮನು ಸ್ವಯಂ ಆತ್ಮನ ಗತಿಯಾಗಿದ್ದಾನೆ. ಯಾವ ರೀತಿ ವೈಶ್ಯನು ತನ್ನ ಶ್ರೇಷ್ಠ ಕುದುರೆಯನ್ನ ಸಂಯಮದಲ್ಲಿಡುತ್ತಾನೋ ಅದೇ ರೀತಿ ನೀವು ನಿಮ್ಮ ಮನಸ್ಸನ್ನ ಸಂಯಮದಲ್ಲಿ ಇಟ್ಟುಕೊಳ್ಳಿರಿ. ತನ್ನನ್ನು ತಾನು ಅರಿಯಬೇಕು. ದೈವತ್ವದ ಬಗ್ಗೆ ಯೋಚನೆ ಬೇಡ, ನಿನಗೆ ನೀನೇ ಗುರುವಾಗ.
0: ಇಂತಹ ಉದಾತ್ತ, ಪ್ರಗತಿಶೀಲ, ಸಮಾನತೆಯ ತತ್ವ ಹಾಗೂ ಸ್ವಾವಲಂಬಿ ವಿಚಾರಗಳು ಡಾಕ್ಟರ್ ಅಂಬೇಡ್ಕರ್ರ ಮೇಲೆ ತುಂಬಾ ಪ್ರಭಾವ ಬೀರಿದ್ದರಿಂದಲೇ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಲು ಕಾರಣವಾಯಿತು. ಜೊತೆಗೆ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ದಲಿತರಿಗೆ ಸಮಾನತೆ ಇರಲಿಲ್ಲ. ಅಲ್ಲಿ ದಲಿತ ಅಸ್ಪೃಶ್ಯರಿಗೆ ಒಂದು ಸಾಂಸ್ಕೃತಿಕ ಪರಂಪರೆ ಇರಲಿಲ್ಲ. ಅದನ್ನು ಕಟ್ಟಿಕೊಡುವ ಪ್ರಯತ್ನ ಅಂಬೇಡ್ಕರ್ರವರದಾಗಿತ್ತು.
3: What the Buddha has to say, he said, there is dukkha in the world. He did not use the word exploitation, but he did lay the foundation of his religion on what he called dukkha. There is dukkha in the world. The word dukkha, no doubt, has been interpreted in various ways. It has been interpreted to mean rebirth, the round of life. That is dukkha. I do not agree with that. I think there are a lot of places in the Buddhist literature where the Buddha has used the word dukkha in the sense of poverty. Therefore, so far as the foundation is concerned, there is really no difference at all. It is unnecessary for the Buddhist people to go to Karma to get that foundation. That foundation is already there, well laid, well laid. It is the first proposition with which the Buddha begins his first sermon, the Dhamma Chakra Parivartana Sutta. I say study the Dhamma Chakra Parivartana Sutta and find out what the Buddha said, and you will find sufficient satisfaction on this question. The Buddha did not lay the foundation of his religion either on God or on soul or anything supernatural as to that.
0: Jati paddhatiya meluki

ವಿಷಚಕ್ರದಲ್ಲಿ ಸಿಲುಕಿಕೊಂಡವರು ಅದರಿಂದ ಹೊರಬಂದು ಮಾನವೀಯ ಧರ್ಮವನ್ನು ಅಪ್ಪಿಕೊಳ್ಳಲು ಸ್ವಾವಲಂಬಿಗಳಾಗಲು ಕರೆ ನೀಡಿದರು. ಅನೇಕ ಕಂದಾಚಾರಗಳ, ಮತ ಮೌಢ್ಯಗಳ ಮತ್ತು ಅನಿಷ್ಟ ಆಚರಣೆಗಳ ಸಂಕೋಲೆಗಳನ್ನು ಕಳಚಿಕೊಂಡು ಮಾನವೀಯ ನೆಲೆಯನ್ನ ಹುಡುಕಿಕೊಳ್ಳಬೇಕು. ಇದೊಂದೇ ಮೇಲ್ಜಾತಿಗಳ ಮನಸ್ಸನ್ನು ಬದಲಾಯಿಸಲು ಇರುವ ಮಾರ್ಗ ಎಂದು ತಿಳಿದ ಅಂಬೇಡ್ಕರ್ರು ಬೌದ್ಧ ಧರ್ಮವನ್ನು ಅಪ್ಪಿಕೊಂಡರು. ಎಲ್ಲ ದಮನಿತ ಜಾತಿಗಳಿಗೆ ಬೌದ್ಧ ಧರ್ಮದಲ್ಲಿ ಸಮಾನತೆ, ಸಹಬಾಳ್ವೆಯ ತತ್ವದ ಬೆಳಕು ಇದೆ ಎಂದು ಅದನ್ನು ಅನುಸರಿಸಿ ಎಂದು ಸಾರಿದರು.

0: ಬುದ್ಧನು ಅಂದಿನ ಚಾತುರ್ವರ್ಣಗಳನ್ನು ಗುರುತಿಸಿದ್ದನು. ಆದರೆ ಶ್ರೇಷ್ಠತೆ ಎನ್ನುವುದು ವ್ಯಕ್ತಿಯ ವರ್ಣಗಳ ಉಚ್ಚ ನೀಚ ಕಲ್ಪನೆಯಿಂದಲ್ಲ, ಆತನ ಶೀಲದಿಂದ. ವೇದ ಪಂಡಿತನು ದುರಾಚಾರಿಯಾಗಿದ್ದರೆ ಆತ ಶ್ರೇಷ್ಠ ಹೇಗೆ? ಅಸ್ಪೃಶ್ಯನೆಂದೆನಿಸಿಕೊಳ್ಳುವವನು ಸದಾಚಾರಿಯಾಗಿದ್ದರೆ ಆತ ಕನಿಷ್ಠ ಹೇಗೆ? ಆ ಕಾಲದ ಪುರೋಹಿತ ಶಾಹಿ ಪಾರಮ್ಯವನ್ನು ಪ್ರಶ್ನಿಸಿ ಬಿಕ್ಕುಗಳು ಎಲ್ಲಾ ಜಾತಿ ಬಂಧನದಿಂದಲೂ ಮುಕ್ತರು. ಸಮಾಜದಲ್ಲಿ ಉಪಾಸಕ ಮತ್ತು ಬಿಕ್ಕುಗಳು ಇವೆರಡೇ ವರ್ಗ ಎಂದನು ಬುದ್ಧ.
1: ಕಥೆಯ ಬ್ರಾಹ್ಮಣಾವಸ್ ಶುದ್ಧ ಚಂಡಾಲ ಕಸ ಇದನ್ನು ಚರಿತ್ವಾನ ಭವನ್ವೇ ಸಮ.
2: ಒಬ್ಬ ರಾಜಕುಮಾರ, ಒಬ್ಬ ಅರ್ಚಕ ಅಥವಾ ವ್ಯಾಪಾರಿ, ಒಬ್ಬ ಕೂಲಿಕಾರ, ಒಬ್ಬ ಜಾಡಮಾಲಿ ಅಥವಾ ಒಬ್ಬ ಅಸ್ಪೃಶ್ಯ, ಸದ್ಗುಣಗಳಿಂದ ಕೂಡಿದ ಸಚ್ಚೀಲದವನಾಗಿದ್ದರೆ ಅವರೆಲ್ಲರೂ ಸರಿಸಮಾನರು.
0: ಪಾಂಡಿತ್ಯವಾಗಲಿ ಹುಟ್ಟಾಗಲಿ ಸಂಬಂಧಿಕರಾಗಲಿ ನಂತರದ ಬದುಕನ್ನು ನಿರ್ಧರಿಸಲಾರವು. ಆದರೆ ಸಚ್ಚಾರಿತ್ರ್ಯ ಸದ್ಗುಣ ಮಾತ್ರ ಭವಿಷ್ಯತ್ತಿನ ಜೀವನದಲ್ಲೂ ಸಂತೋಷವನ್ನು ಕೊಡುವುದು.
1: ಮುಖ ಜಾತಿವ ವರ್ಣೋಚ ಸೀಲಮೆವ ಕಿರುತ್ತಮಂ ಸೀಲೇನ ಅನುಪತಸ್ಸ ಸುತ್ತೆನತೋ ನ ವಿಜ್ಜತಿ.
2: ಸದ್ಗುಣ ಶೀಲ ಮಾತ್ರವೇ ಅತ್ಯುತ್ತಮವಾದದ್ದು. ಜಾತಿ ಅಥವಾ ಹುಟ್ಟೆಂದರೆ ವಣಜಂಬವಲ್ಲದೆ ಮತ್ತೇನು? ಶೀಲವಿಲ್ಲದ ಪಾಂಡಿತ್ಯಕ್ಕೆ ಯಾವ ಬೆಲೆಯೂ ಇಲ್ಲ.

ಈ ವಿಚಾರಗಳು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಮನುಕುಲಕ್ಕೆ ನೀಡಿದ ಸಂದೇಶಗಳು, ಜೊತೆಗೆ ಧರ್ಮದ ಅನಾಚಾರಗಳಿಗೆ ಪೆಟ್ಟುಕೊಟ್ಟ ವಿಚಾರಗಳು ಇವು. ಬೌದ್ಧವಾದವು ವೇದ ಪುರಾಣ ಸಿದ್ಧಾಂತಗಳನ್ನು ತಿರಸ್ಕರಿಸಿ

0: ಪರ್ಯಾಯ ಚಿಂತನೆಗಳಡಿ ಸಮಾಜವನ್ನ ಕೊಂಡೊಯ್ಯುವ ಕ್ರಿಯಾಶೀಲ ಕಾರ್ಯ ಇದಾಗಿತ್ತು.
1: ಜಾತಿ ವರ್ಣಗಳಿಗೆ ಕೊಡಲಿ ಪೆಟ್ಟು ಕೊಟ್ಟ ಮೊದಲ ಸಿದ್ಧಾಂತವೇ ಬೌದ್ಧ ಸಿದ್ಧಾಂತ. ಎಲ್ಲರೂ ಸಮಾನರು, ಯಾರು ಹೆಚ್ಚಲ್ಲ ಕಡಿಮೆಯಲ್ಲ, ಎಲ್ಲರೂ ಈ ಪ್ರಕೃತಿಯ ಸೊತ್ತಿಗೆ ಸಮಾನ ಅರ್ಹರು ಎಂದು ತಿಳಿಸಿದ ಮಹಾಕರುಣಾಮಯಿ ಬುದ್ಧ. ದೈವ ಆತ್ಮದ ಅಸ್ತಿತ್ವವನ್ನು ಪ್ರಶ್ನಿಸಿ ಅದನ್ನು ಅಲ್ಲಗಳೆದು ಕರ್ಮ ಮತ್ತು ಪುನರ್ಜನ್ಮಕ್ಕೆ ಬೇರೆ ಅರ್ಥಗಳನ್ನು ನೀಡಿದವರು. ಅದೇ ಮಧ್ಯಮ ಮಾರ್ಗ. ಗೌತಮ ಬುದ್ಧನಾದ ಮೇಲೆ ಆತನಿಗೆ ಗೋಚರಿಸಿದ ಪರಮಸತ್ಯ ಕರುಣೆಯನ್ನು ಸಮಾಜಕ್ಕೆ ತಿಳಿಸಿದನು. ಮನುಷ್ಯನ ನೋವು ದುಃಖಕ್ಕೆ ವಿಮುಕ್ತಿ ದೊರಕಿಸುವ ಕೆಲಸ ಮಾಡಿದನು.
0: ಬುದ್ಧನ ಇಂತಹ ಬಹುಜನ ಹಿತಕ್ಕಾಗಿ ತುಡಿಯುವ ತತ್ವಗಳು ಜಗಜ್ಯೋತಿ ಬಸವಣ್ಣ, ಅಂಬೇಡ್ಕರ್, ಜ್ಯೋತಿ ಬಾಪುಲೆ, ನಾರಾಯಣ ಗುರುಗಳಂತಹ ಸಮಾಜ ಸುಧಾರಕರ ಮೇಲೆ ತುಂಬಾ ಪ್ರಭಾವ ಬೀರಿದವು. ವೈಚಾರಿಕತೆಯೇ ಧರ್ಮದ ಮೂಲ ತತ್ವ ಎಂದು ಧಾರ್ಮಿಕ ಸಮಾಜವಾದದ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದು ದಯಾಮಯಿ ಗೌತಮ.

0: ಇಂತಹ ಪ್ರಜ್ವಲಿಸುವ ಜ್ಯೋತಿ ಅಂದಿನಿಂದ ಇಂದಿನವರೆಗೆ ಕೋಟಿ ಕೋಟಿ ಜನರ ಬಾಳಲ್ಲಿ ಅರಿವಿನ ಬೆಳಕನ್ನ ಬೆಳಗಿಸಿದೆ. ಬಾಳಿನ ಕತ್ತಲನ್ನ ತೊಲಗಿಸಿ ಮನದಲ್ಲಿ ಶಾಂತಿ, ನೆಮ್ಮದಿ, ಸಾಂತ್ವನ ನೀಡಿದೆ. ಆದರ್ಶ ಗುರುವಾದ ಬುದ್ಧನು ತಾನು ತೋರಿಸಿದ ದಾರಿಯಲ್ಲಿ ನಡೆಯುವವರಿಗೆ ಮಾರ್ಗದರ್ಶಕನಾಗಿ ಪ್ರೀತಿ, ಕರುಣೆ, ಮಮತೆ, ಸಮಾನತೆ ಮತ್ತು ಜ್ಞಾನದೊಂದಿಗೆ ಅಲೌಕಿಕ ಆದರ್ಶ ತತ್ವಗಳನ್ನು ನೀಡಿದ್ದಾನೆ.
1: ಬುದ್ಧನ ದೃಷ್ಟಿಯಲ್ಲಿ ಧರ್ಮ ಎಂದರೆ ತಾನು ಸ್ವ ಅನುಭವದಿಂದ ಕಂಡುಹಿಡಿದ ಮುಕ್ತಿ ಮಾರ್ಗ. ಧರ್ಮವೆಂದರೆ ಅದು ತತ್ವಶಾಸ್ತ್ರವಲ್ಲ, ಅದು ಸತ್ಯದ ಸಾಕ್ಷಾತ್ಕಾರ, ಅದು ಜ್ಞಾನ ಮಾರ್ಗ. ಆ ಬುದ್ಧನು ತೋರಿದ ಕಾರುಣ್ಯದ ಬೆಳಕಲ್ಲಿ ನಾವೂ ಸಾಗೋಣ.

ಇದುವರೆಗೆ ಬೆಳಕು ತೋರಿದ ಬುದ್ಧ ರೂಪಕ ಕೇಳಿದಿರಿ. ರಚನೆ ವೆಂಕಟೇಶ್ ಬೇವಿನ ಬೆಂಚಿ. ನಿರೂಪಣೆ ಶ್ರೀದೇವಿ ಹಾಗೂ ಬಿ ವಿಜಯರಾಜೇಂದ್ರ. ನಿರ್ಮಾಣ ಡಾಕ್ಟರ್ ಬಿ ಎಂ ಶರ್ಮೇಂದ್ರ ಸ್ವಾಮಿ.

ಇದುವರೆಗೆ ಬೆಳಕು ತೋರಿದ ಬುದ್ಧ ರೂಪಕ ಕೇಳಿದಿರಿ. ಈಗ ಸಮಯ 3:40:42. ಯಕ್ಷಗಾನದ ಹಾಡುಗಳು, ಪ್ರಸಂಗ ಜಯ ವಿಜಯರ ಶಾಪ. ನಡೆಸಿಕೊಡುತ್ತಾರೆ ಪಿ ವೆಂಕಟರಮಣ ಐತಾಳ್.

0: ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಜಯ ವಿಜಯರ ಶಾಪ, ನಡೆಸಿಕೊಟ್ಟವರು ಪಿ ವೆಂಕಟರಮಣ ಐತಾಳ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ತಾಯ್ತನ ಅನ್ನೋದು ನಿಜವಾಗ್ಲೂ ಒಂದು ವರ ಇದ್ದಾಗೆ.
7: ಅತಿಯಾದ ಮೊಬೈಲ್ ಬಳಕೆಯಿಂದ ಮನನೊಂದ ತಾಯಿಯ ಪಶ್ಚಾತ್ತಾಪ.
6: ಇಷ್ಟು ಒಳ್ಳೆ ಸಮಯನ ನಾನು ಕಳ್ಕೊಂಡ್ಬಿಟ್ಟೆ ಅಲ್ಲ, ಮಗು ಜೊತೆ ಇರಬೇಕಾದ ಸಮಯನ ನಾನು ಮೊಬೈಲಲ್ಲಿ ನೋಡಿ ಕಳೆದ್ಬಿಟ್ಟೆ ಅಲ್ಲ ಅಂತ ಹೇಳಿ ತುಂಬ ಬೇಸರ ಆಗುತ್ತೆ. ಮತ್ತೆ ಆ ಸಮಯ ಸಿಗೋದು ಇಲ್ಲ.
7: ಹಾಗಾದರೆ
6: ಮೊಬೈಲನ್ನು ಅವಾಯ್ಡ್ ಮಾಡಬೇಕು, ಸಾಧ್ಯವಾದಷ್ಟು ದೂರ ಇಡಬೇಕು. ಆದರೆ ಮಕ್ಕಳಿಗೆ ನಾವು ಹೇಳ್ತೀವಿ ಮಕ್ಕಳೇ ಮೊಬೈಲ್ಗೆ ಅಡಿಕ್ಟ್ ಆಗಬೇಡಿ ಅಂತ, ಬಟ್ ಈಗ ನಾವು ಕೂಡ ಅದನ್ನೇ ಮಾಡ್ತಾ ಇರೋದು.

0: ಹೌದು, ಅತಿಯಾದ ಮೊಬೈಲ್ ಬಳಕೆಯಿಂದ ಮಗುವಿನ ಬಾಲ್ಯವನ್ನ ಸಂತೋಷದಿಂದ ಕಾಣದೇ ಇರಲು ಕಾರಣಕರ್ತರು ನಾವೇ ಆಗಬಾರದು ಅಲ್ಲವೇ?
1: ಮನಸೇ
0: ಇರಲಿ ಜಾಗೃತ.
1: ಮಗಳೇ ಮುದ್ದು ಮಗಳೇ, ಇದು ಅಪ್ಪನ ಜೋ.
2: ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್

0: ಓ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
1: ಹೌದಾ, ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಶ್ರೋತೃಗಳು, ಈಗ ಸಮಯ 4:11. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
3: ಹಲೋ ಪುಟಾಣಿಗಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇಂದು ಕೇಳಿ,
5: ಅಚ್ಚು ಬೆಲ್ಲ, ಅಚ್ಚು ಅಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು.

0: ಭಾಗವಹಿಸುತ್ತಿರುವ ಮುದ್ದು ಪುಟಾಣಿ ಮಡಿಕೇರಿಯ
1: ವೈಶಾಲಿ ಜಿಪಿ.
2: ಪುಟಾಣಿ ನೀಲಿ ಹಕ್ಕಿ ಹಾಡು ಹಾಡು ಹಾಡು ಹಾಡು.
1: ನಮಸ್ತೆ ಪುಟ್ಟ.
3: ನಮಸ್ತೆ.
1: ಏನ್ ಹೆಸರು ನಿಂದು?
3: ವೈಶಾಲಿ.
1: ಯಾವ ಸ್ಕೂಲಲ್ಲಿ ಓದ್ತಾ ಇದೀಯಾ?
3: ಕೇಂದ್ರ ವಿದ್ಯಾಲಯ.
1: ಎಷ್ಟನೇ ಕ್ಲಾಸ್?
3: ಫಸ್ಟ್ ಸ್ಟ್ಯಾಂಡರ್ಡ್.
1: ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಫಸ್ಟ್ ಆಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಗಾ?
3: ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್.
1: ಯು ಕೆ ಜಿ ಅಲ್ಲಿ ಓದಿದ್ದೆ.
3: ಸೆಂಟ್ ಜೋಸೆಫ್.
1: ಹೌದಾ? ಯಾರೆಲ್ಲ ಇದ್ದೀರಾ ನಿಮ್ಮ ಮನೆಯಲ್ಲಿ?
3: ನಾನು, ಅಕ್ಕ, ಅಮ್ಮ, ಅಪ್ಪ.
1: ಅಕ್ಕನ ಹೆಸರೇನು?
3: ವೈಷ್ಣವಿ.
1: ವೈಷ್ಣವಿ ವೈಶಾಲಿ. ಅವಳು ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾಳೆ?
3: ಅವಳು ಫೋರ್ತ್.
1: ಫೋರ್ತ್ ಸ್ಟ್ಯಾಂಡರ್ಡಾ? ಯಾವ ಸ್ಕೂಲ್ ಅವಳು?
3: ಕೇಂದ್ರ ವಿದ್ಯಾಲಯ.
1: ಓ, ಅಕ್ಕ ಇದ್ದಾಳೆ ಅಂತ ನೀನು ಕೂಡ ಅದೇ ಸ್ಕೂಲ್ಗೆ ಸೇರ್ತಾ ಇದೀಯಾ? ಅಮ್ಮನ ಹೆಸರೇನು?
3: ಕೃತಿಕಾ.
1: ಅಪ್ಪಂದು?
3: ಪವಿತ್ರನ್.
1: ಪವಿತ್ರನ್. ಏನ್ ಕೆಲ್ಸ?
3: ಅಪ್ಪ ಆರ್ಮಿ.
1: ಅಮ್ಮ ಏನ್ ಮಾಡ್ತಾರೆ?
3: ಅಮ್ಮ ಅಡಿಗೆ ಮಾಡ್ತಾರೆ.
1: ಹಾ, ಮನೆಯಲ್ಲಿ ಅಡಿಗೆ ಮಾಡ್ತಾರೆ. ಜಾಬ್ ಮಾಡ್ತಾ ಇದ್ದಾರಾ?
3: ಇವಾಗ ಮಾಡ್ತಿಲ್ಲ.
1: ಅಂದ್ರೆ ಮುಂಚೆ ಮಾಡ್ತಾ ಇದ್ರ? ಯಾವ ಕೆಲ್ಸದಲ್ಲಿದ್ರು?
3: ಫಾರ್ಮಸಿಯಲ್ಲಿಯಾ?
1: ಓಕೆ. ಈಗ ನಿನ್ನ ನೋಡ್ಕೊಳಕ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಬ್ ಬಿಟ್ಟಿದಾರ? ಸ್ಕೂಲ್ಗೆಲ್ಲ ಅಮ್ಮನೆ ಕರ್ಕೊಂಡು ಹೋಗ್ತಾರ ನಿನ್ನ?
3: ಆಟೋ ಮಾಮ ಕರ್ಕೊಂಡು ಹೋಗ್ತಾರೆ. ಆಟೋ ಮಾಮ ಆಬ್ಸೆಂಟ್ ಆದ್ರೆ ಅಮ್ಮ ಕರ್ಕೊಂಡು ಹೋಗ್ತಾರೆ.
1: ಹೌದಾ? ನಿನ್ಗೆ ಯು ಕೆ ಜಿ ಅಲ್ಲಿ ತುಂಬಾ ಫ್ರೆಂಡ್ಸ್ ಇದ್ರ? ಏನ್ ಹೆಸರು ಅವ್ರದ್ದು?
3: ಸಾನ್ವಿಕ, ಆಗ್ನ್ಯಾ, ನಿತಾನ್ಶಿ, ತನ್ವಿ, ಗನ್ವಿತ, ಯಕ್ಷಾ, ವೈಷ್ಣವಿ ಮತ್ತೆ ಆದ್ಯ.
1: ಓ, ಸುಮಾರು ಜನ ಫ್ರೆಂಡ್ಸ್. ಫ್ರೆಂಡ್ಸ್ ಅಂದ್ರೆ ಇಷ್ಟನಾ? ಹೌದಾ? ಗಲಾಟೆ ಮಾಡ್ತಿದ್ರ ನೀವೆಲ್ಲ ಸೇರ್ಕೊಂಡು?
3: ಇಲ್ಲ.
1: ಸಿಟ್ ಮಾಡ್ಕೊಳ್ತಿದ್ರ?
3: ಇಲ್ಲ.
1: ಜಗಳ ಮಾಡ್ತಿದ್ರ?
3: ಇಲ್ಲ.
1: ಇಲ್ವಾ? ಮತ್ತೆ ಏನ್ ಮಾತಾಡ್ತಾ ಇದ್ರಿ ನೀವು ಆಟೋದಲ್ಲಿ ಹೋಗುವಾಗ?
3: ಆಟೋದಲ್ಲಿ ಹೋಗುವಾಗ ಸುಮ್ನೆ ಕೂತಿದ್ವಿ.
1: ಸುಮ್ನೆ ಕೂತ್ಕೊಂಡೇ ಹೋಗ್ತಾ ಇದ್ರ? ಹಾ ಹಾ. ಈಗ ನೀನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗ್ತೀನಿ ಅಂತ ಹೇಳ್ದೆ. ಯಾವಾಗಿಂದ ಸ್ಕೂಲ್ ಶುರು ಆಗುತ್ತೆ?
3: June 22nd.
1: ಅಷ್ಟರವರೆಗೆ ಮನೇಲಿ ಇರ್ತೀಯ?
3: ಅಜ್ಜಿ ಮನೇಲಿ ಇರ್ತೀನಿ.
1: ಅಜ್ಜಿ ಮನೆಯಲ್ಲಿದೆ
3: ಅರ್ಶಿನ ಕುಪ್ಪೆ.
1: ಅಲ್ಲಿ ಯಾರೆಲ್ಲ ಇದ್ದಾರೆ?
3: ಅಜ್ಜಿ, ತಾತ ಮತ್ತೆ ಮುತ್ತಜ್ಜಿ, ಇಷ್ಟು ಜನ ಇದ್ದಾರೆ.
1: ಪ್ರತಿ ವರ್ಷ ರಜಕ್ಕೆ ಹೋಗ್ತೀಯ ನೀನು? ಅಲ್ಲಿ ಹೋಗಿ ಏನೇನು ಆಟ ಆಡ್ತೀಯ?
3: ನಾನು ಅಜ್ಜಿ ಜೊತೆ ಆಟ ಆಡ್ತೀನಿ ಮತ್ತೆ ಅಜ್ಜಿನ ಓದಿಸ್ತೀನಿ, ನಾಸ ಓದ್ತೀನಿ, ಹೇಳ್ಕೊಡ್ತಾರೆ ನನಗೆ. ಇದು ಗೊತ್ತಿಲ್ಲ ಅಂದ್ರೆ ಅಜ್ಜಿ ಮನೇಲಿ ಹೋಗಿ ಓದ್ಬಿಟ್ಟು ಹೇಳ್ಕೊಡ್ತಾರೆ.
1: ಅಜ್ಜಿಗೆ

0: ಪ್ರತಿ ವರ್ಷ ರಜಕ್ಕೆ ಹೋಗ್ತೀಯ ನೀನು? ಅಲ್ಲಿ ಹೋಗಿ ಏನೇನು ಆಟ ಆಡ್ತೀಯ?
1: ನಾನು ಅಜ್ಜಿ ಜೊತೆ ಆಟ ಆಡ್ತೀನಿ, ಮತ್ತೆ ಅಜ್ಜಿನ ಓದಿಸ್ತೀನಿ, ಉಪನ್ಯಾಸ ಓದ್ತೀನಿ. ಹೇಳ್ಕೊಡ್ತಾರೆ ನನಗೆ, ಇದು ಗೊತ್ತಿಲ್ಲ ಅಂದ್ರೆ ಅಜ್ಜಿ ಮನೇಲಿ ಹೋಗಿ ಓದ್ಬಿಟ್ಟು ಹೇಳ್ಕೊಡ್ತಾರೆ.
0: ಅಜ್ಜಿಗೆ ನೀನ್ ಹೇಳ್ಕೊಡ್ತೀನಿ ಅಂದೆ, ಅಜ್ಜಿನೂ ನಿಂಗೆ ಹೇಳ್ಕೊಡ್ತಾರ? ಏನ್ ಓದಿಸ್ತೀಯ ಅಜ್ಜಿನ ನೀನು?
1: ನಾನು ಎ ಬಿ ಸಿ ಡಿ ಓದಿಸ್ತೀನಿ.
0: ಬುಕ್ ಹಿಡ್ಕೊಂಡ ಅಥವಾ ಬೋರ್ಡ್ ಅಲ್ಲಿ ಬರೆದು ಓದಿಸ್ತೀಯ?
1: ಬುಕ್ ಇಟ್ಕೊಂಡು.
0: ಹೌದಾ? ಓದ್ತಾರಾಗ? ತಪ್ಪ ತಪ್ಪ ಹೇಳ್ತಾರ?
1: ಇಲ್ಲ.
0: ಓಲೆಲ್ಲ ಇಟ್ಕೊಂಡು ಪಾಠ ಮಾಡ್ಕೊಡ್ತೀಯ ಟೀಚರ್ ಆಗೆ?
1: ಇಲ್ಲ.
0: ಇಲ್ವಾ? ಮತ್ತೆ ಎ ಬಿ ಸಿ ಡಿ ಹೇಳ್ಕೊಡ್ತೀಯ, ಬೇರೆ ಏನು ಹೇಳ್ತೀಯ?
1: ಮತ್ತೆ ಅಜ್ಜಿ ನಮಗೆ ಕತೆಗಳೆಲ್ಲ ಹೇಳ್ಕೊಡ್ತಾರೆ.
0: ಒಂದ್ ಕತೆ ಹೇಳ್ತೀಯ ಹಾಗಾದ್ರೆ? ಹೇಳು.
1: ಒಂದು ಊರಲ್ಲಿ ಎರಡು ಬೆಕ್ಕು ಇತ್ತು, ಆಮೇಲೆ ಒಂದು ರೊಟ್ಟಿ ಇತ್ತು. ಅದ್ರೆ ಸಮ ಸಮ ಮಾಡುವಾಗ ಒಂದು ಕೋತಿ ಬಂತು, ಒಂದು ದೊಡ್ಡದಾಯ್ತು ಚಿಕ್ಕದಾಯ್ತು. ಎರಡು ತಟ್ಟೆ ಇಡ್ತ ಅದ್ರಲ್ಲಿ ಹಾಕ್ತು, ಒಂದು ದೊಡ್ಡದಾಯ್ತು ಅಂತ ಹೇಳಿದ್ರು. ಒಂದು ಕಚ್ಚಿತು, ಇನ್ನೊಂದು ಕಚ್ಚಿ ಹಾಗೆ ಕಚ್ಕೊಂಡು ಖಾಲಿ ಆಯ್ತು ರೊಟ್ಟಿ.
0: ಓ, ಅಂದ್ರೆ ಕೋತಿ ಆ ರೊಟ್ಟಿನ ಈಕ್ವಲ್ ಆಗಿ ನಿಮ್ಮಿಬ್ರಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತು. ಇವರಿಬ್ರು ಜಗಳ ಆಡ್ತಾ ಇದ್ರ, ಆ ಬೆಕ್ಕು ನನಗ್ ದೊಡ್ಡದು ನಿಂಗ್ ಸಣ್ಣದು ಅಂತ. ಆಗ ಮಂಗ ಬಂದ್ಬಿಟ್ಟು ಒಂದು ಐಡಿಯಾ ಮಾಡ್ತು, ನಾನ್ ನಿಮ್ಗೆ ಇಬ್ರಿಗೆ ಪಾಲ್ ಮಾಡ್ಕೊಡ್ತೀನಿ ಸಮಾಗಿ ಅಂತ ಹೇಳಿ. ಆಗ ಒಂದ್ ರೊಟ್ಟಿನ ಹಿಡ್ಕೊಂಡು ಹರಿಯಿತು,
1: ಆಮೇಲೆ ಇದೊಂಥರ ಕಚ್ಕೊಟ್ಟೆ.
0: ಆವಾಗ ಒಂದು ಪೀಸ್ ದೊಡ್ಡದಾಯ್ತು, ಇನ್ನೊಂದು ಪೀಸ್ ಸಣ್ಣ ಆಯ್ತು. ಓ, ಇದ್ರಲ್ಲಿ ಸ್ವಲ್ಪ ದೊಡ್ಡದಾಯ್ತು ಅಂತ ಹೇಳ್ಬಿಟ್ಟು ಆ ದೊಡ್ಡ ಪೀಸ್ ಅಂದ ಇನ್ನೊಂದು ಸ್ವಲ್ಪ ತೆಗ್ದ್ಬಿಟ್ಟು ತಿಂತು. ಆಗ ಇನ್ನೊಂದು ಪೀಸ್ ಇದ್ದಿದ್ದು ಅದು ಸಣ್ಣ ಆಯ್ತು ಅಲ್ವಾ? ಹಂಗೆ ಅದು ದೊಡ್ಡದಾಯ್ತು, ಇದು ಸಣ್ಣದಾಯ್ತು, ಅದು ದೊಡ್ಡದಾಯ್ತು, ಇದು ಸಣ್ಣದಾಯ್ತು ಅಂತ ಹೇಳಿ ತಿಂದು ತಿಂದು ತಿಂದು ಎಲ್ಲ ಖಾಲಿ ಮಾಡಿಬಿಡ್ತು. ಇದಕ್ಕೆ ಒಂದು ನೀತಿ ಇದೆ, ಗೊತ್ತಿದೆಯಾ ನಿಂಗೆ? ಏನ್ ಹೇಳು?
1: ಗೊತ್ತಿಲ್ಲ. ನನಗೆ
0: ಗೊತ್ತಿಲ್ವಾ? ಇಬ್ಬರ ಜಗಳ
1: ಮೂರನೇ ಅವರಿಗೆ ಲಾಭ.
0: ನಿಂಗ್ ಗೊತ್ತಿತ್ತು, ಹೇಳಿಲ್ಲ ಅಲ್ವಾ? ನೆನಪಾಗಿಲ್ವಾ ನಾ ಕೇಳುವಾಗ? ಮತ್ತೆ ಹಾಡು ಹೇಳ್ತೀಯ ನೀನು? ಒಂದ್ ಹಾಡು ಹೇಳು ಹಾಗಾರೆ.

0: ಇದು ಎಲ್ಲಿ ಕಲಿತೆ ರೈಮ್ಸ್?
1: ಸ್ಕೂಲಲ್ಲಿ.
0: ಯಾರು ಹೇಳ್ಕೊಟ್ಟಿದ್ದು?
1: ಟೀಚರ್.
0: ಟೀಚರ್ ಹೇಳ್ಕೊಟ್ಟಿದ್ರಾ? ಟೀಚರ್ ಹೆಸರೇನು?
1: ವನಿತಾ ಮ್ಯಾಮ್.
0: ನಿಮ್ಗೆ ಇಷ್ಟನಾ? ಬೇರೆ ಬೇರೆ ಸಬ್ಜೆಕ್ಟ್ಸ್ ಇತ್ತಾ ನಿಮಗೆ ಸ್ಕೂಲಲ್ಲಿ? ಯಾವ ಯಾವ ಸಬ್ಜೆಕ್ಟ್ ಇತ್ತು?
1: ಇಂಗ್ಲಿಷ್, ಕನ್ನಡ, ಮ್ಯಾಥ್ಸ್ ಅಷ್ಟೇ ಇರೋದು. ಜಿ ಕೆ,
0: ಜನರಲ್ ನಾಲೆಜ್. ಏನು ಹೇಳ್ಕೊಡ್ತಾ ಇದ್ರು ಅದರಲ್ಲಿ?
1: ಅದರಲ್ಲಿ ಏನೆಲ್ಲ ಹೇಳ್ಕೊಡ್ತಿದ್ರು?
0: ಏನೆಲ್ಲ ಅಂದ್ರೆ ಏನು, ನಂಗೆ ಗೊತ್ತೇ ಇಲ್ವಲ್ಲ.
1: ABCD ಮತ್ತೆ
0: ABCD ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ತಿದ್ರು. ಜನರಲ್ ನಾಲೆಜ್ ಅಲ್ಲಿ ಜಿ ಕೆ ಅಲ್ಲಿ?
1: ಜಿ ಕೆ ಅಲ್ಲಿ ಗೊತ್ತಿಲ್ಲ ನನಗೆ.
0: ಯೋಚಿಸು, ನಿಂಗೆ ಗೊತ್ತಿದೆ, ನಂಗೆ ಹೇಳ್ತಾ ಇಲ್ಲ.
1: ಗೊತ್ತಿಲ್ಲ ನನಗೆ, ನಿಜ ಗೊತ್ತಿಲ್ಲ.
0: ಏ, ಇಂಡಿಯಾದು ಪ್ರೈಮ್ ಮಿನಿಸ್ಟರ್ ಯಾರು ಅಂತದೆಲ್ಲ ಹೇಳ್ಕೊಡ್ತಾ ಇದ್ರಾ? ಎಷ್ಟು ಕಂಟ್ರೀಸ್ ಇದೆ, ಎಷ್ಟು ಸ್ಟೇಟ್ಸ್ ಇದೆ ಅಂತ ಏನು ಹೇಳ್ಕೊಡ್ತಾ ಇದ್ರು?
1: ಟೀಚರ್, ಇದು ಆಕಾಶದಲ್ಲಿ ಒಂದು ಸಣ್ಣ ಹತ್ರ ಒಂದು ಇದ್ದಿರ್ತದಲ್ಲ ಪ್ಲಾನೆಟ್, ಅದನ್ನೇ ಹೇಳ್ಕೊಡ್ತಾರೆ.
0: ಪ್ಲಾನೆಟ್ಸ್ ಯಾವ್ದು ಇರುತ್ತೆ ಸೋಲಾರ್ ಸಿಸ್ಟಮ್ ಅಲ್ಲಿ ಅದೆಲ್ಲ ಹೇಳ್ಕೊಡ್ತಾ ಇದ್ರು ಅಲ್ವಾ? ಓ, ನಾನು ಹೇಳಿಲ್ಲ, ನಿಂಗೆ ಗೊತ್ತಿದೆ, ನೀನು ಹೇಳ್ತಾ ಇಲ್ಲ ಅಂತ. ನಿಂಗೆ ಯಾವ ಸಬ್ಜೆಕ್ಟ್ ತುಂಬ ಇಷ್ಟ?
1: ನನಗೆ ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಮತ್ತೆ ಕನ್ನಡ ಮತ್ತೆ ಜಿ,
0: ಎಲ್ಲ ಸಬ್ಜೆಕ್ಟ್ಸ್ ಸಹ ಇಷ್ಟ. ನೀನು ದಿನ ಎಷ್ಟು ಗಂಟೆಗೆ ಬೆಳಗ್ಗೆ ಹೇಳ್ತೀಯ?
1: 7 ಗಂಟೆಗೆ.
0: 7 ಗಂಟೆಗೆ ಹೇಳ್ತೀಯಾ?
1: ಹಾಲು ಉಜ್ತೀವಿ, ಆಮೇಲೆ ಕಾಫಿ ಕುಡಿದು ಬಿಟ್ಟು ನಾಷ್ಟ ಮಾಡ್ತೀವಿ.
0: ಏನ್ ನಾಷ್ಟ ಮಾಡ್ತೀಯ ಸಾಮಾನ್ಯಕ್ಕೆ?
1: ಊಟ, ದೋಸೆ, ಚಪಾತಿ ಮತ್ತೆ ರೊಟ್ಟಿ ಮತ್ತೆ ಇದು ಅಕ್ಕಿ ಉಪ್ಪಿಟ್ಟು. ಉಪ್ಪಿಟ್ಟು
0: ಊಟ ಮಧ್ಯಾಹ್ನಕ್ಕೆ ಮಾಡ್ತೀಯ ಅಲ್ವಾ? ತಿಂಡಿ ಎಲ್ಲ ಬೆಳಗ್ಗೆ ತಿಂತೀಯ. ಯಾವ ತಿಂಡಿ ತುಂಬಾ ಇಷ್ಟ ನಿಂಗೆ?
1: ನನಗೆ ರೊಟ್ಟಿ.
0: ರೊಟ್ಟಿ ಇಷ್ಟನಾ? ಮತ್ತೆ ಸ್ವೀಟು ಆ ಥರ ಎಲ್ಲ?
1: ಸ್ವೀಟ್ ಇಷ್ಟ.
0: ಇಷ್ಟ ಇಲ್ವಾ? ಖಾರ?
1: ಖಾರ ಸಹ ಇಷ್ಟ.
0: ಇಷ್ಟ ಇಲ್ವಾ? ಅಡುಗೆ ಎಲ್ಲ ಅಮ್ಮನೇ ಮಾಡ್ತಾರಾ?
1: ಚೂರು ಹೆಲ್ಪ್ ಮಾಡ್ತೀನಿ.
0: ಯಾವ ವಾ, ಏನೆಲ್ಲ ಹೆಲ್ಪ್ ಮಾಡ್ತೀಯ ನೀನು?
1: ನಾನು ದೋಸೆ ಮಾಡಕ್ಕೆ ಉಯ್ದು ಕೊಡ್ತೀನಿ, ಆಮೇಲೆ ಅಡುಗೆ ಮಾಡಕ್ಕೆ ಸಾಮಾನುಗಳೆಲ್ಲ ತೆಗೆದು ಕೊಡ್ತೀನಿ.
0: ಎಲ್ಲಿಂದ ತಕ್ಕೊಡ್ತೀಯ ನೀನು? ಡಬ್ಬಿಯಿಂದ ತಕ್ಕೊಡ್ತೀಯ ಅಥವಾ

0: ಏನೇನ್ದೆ ತಂದು ಕೊಡ್ತೀಯಾ?
1: ಡಬ್ಬಿಂದ
0: ತೆಕ್ಕೊಡ್ತೀಯಾ? ಹಾ, ಏನೇನು ಹಾಕ್ತಾರೆ ಹಾಕರೆ ಸಾಂಬಾರಿಗೆ?
1: ಜೀರಿಗೆ ಮತ್ತೆ ಬೆರಸು ಮತ್ತೆ ಇದು ವೆಜಿಟೇಬಲ್ಸ್.
0: ಓಹೋ, ನಿಂಗೆಲ್ಲ ಗೊತ್ತಿದೆ ಹಾಗಾರೆ. ಅಮ್ಮ ಮಾಡೋದ ಹಂಗಾರೆ? ನೀನು ಅವ್ರಿಗೆ ತೆಕ್ಕೊಟ್ರೆ ಅವರೆಲ್ಲ ಮಾಡ್ತಾರೆ. ಹೌದಾ? ನಿಮ್ಗೆ ಯಾವ ಸಾಂಬಾರ್ ತುಂಬಾ ಇಷ್ಟ ಆಗುತ್ತೆ?
1: ನನಗೆ ಟೊಮೆಟೊ.
0: ಟೊಮೆಟೊ ಸಾರಾ? ಹ್ಮ್. ನಿಂಗೆ ಸ್ವೀಟು ಖಾರ ಯಾವ್ದು ಇಷ್ಟ ಇಲ್ಲ? ಚಾಕ್ಲೇಟ್ಸ್? ಚಾಕ್ಲೇಟ್ಸ್ ತಿನ್ನಲ್ವಾ?
1: ಇಲ್ಲ.
0: ಓ, ಬಹಳ ಒಳ್ಳೆ ಹುಡುಗಿ ಆಗಾರೆ ನೀನು. ಈಗ ಶಾಪಿಂಗ್ ಎಲ್ಲ ಹೋಗ್ತೀಯಾ ಅಮ್ಮ ಜೊತೆ ಅಪ್ಪ ಬಂದಾಗ?
1: ಅಪ್ಪ ಬಂದಾಗ ಒಂದೊಂದು ಸತಿ ಅಪ್ಪ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಚಾಕ್ಲೇಟ್ ತಕ್ಕೊಡ್ತಾರೆ. ನಾ ತಿನ್ನಲ್ಲ, ಅಲ್ಲೇ ಇಟ್ಕೊಳ್ತೀನಿ, ಅಮ್ಮನಿಗೆ ಕೊಡ್ತೀನಿ. ಅಮ್ಮ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಾರೆ, ಫ್ರೆಂಡ್ಸ್ ಬಂದ್ರೆ ಅವ್ರಿಗೆ ನಾನು ಕೊಡ್ತೀನಿ, ಮತ್ತೆ ತಮ್ಮ ಬರ್ತಾರೆ ಯಾವಾಗ್ಲೂ, ಅವಾಗ ಅವನಿಗೋಸ ಕೊಡ್ತೀನಿ.
0: ಅವನಿಗೆ ಕೊಟ್ಟಾಗ ನೀನ್ ತಿನ್ನಲ್ವಾ?
1: ಇಲ್ಲ.
0: ತಿನ್ನೋದಿಲ್ವಾ ನೀನು? ವಾ, ಪರವಾಗಿಲ್ವೇ. ಮತ್ತೆ ಈಗ ವೆಕೇಶನ್ ಇದೆ, ವೆಕೇಶನ್ ಅಲ್ಲಿ ಹೆಂಗ್ ಟೈಮ್ ಪಾಸ್ ಮಾಡ್ತೀಯಾ?
1: ಡಾನ್ಸ್ ಕ್ಲಾಸಿಗೆ ಹೋಗ್ತೀನಿ.
0: ಡಾನ್ಸ್ ಕ್ಲಾಸ್ಗೆ ಹೋಗ್ತೀಯಾ? ದಿನ ಇರುತ್ತಾ?
1: ಸಟರ್ಡೆ ಸಂಡೇ, ಒಂದೊಂದು ಸತಿ ಮಂಡೇ ಟು ಫ್ರೈಡೇ ದಿವಸ ಇರುತ್ತೆ.
0: ಮಂಡೇ ಟು ಫ್ರೈಡೇ ಎವ್ರಿ ಡೇ ಇರುತ್ತಾ? ದಿನ ಇರುತ್ತಾ?
1: ಇಲ್ಲ ಇಲ್ಲ, ಒಂದೊಂದು ಸತಿ.
0: ಹೌದಾ? ನೀನು ಹಾಗಾದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ಯಾ ಸ್ಟೇಜ್ ಅಲ್ಲಿ?
1: ಇಲ್ಲ.
0: ಇಲ್ಲ, ಸ್ಕೂಲ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡಿಸಿದಾರ?
1: ಮಾಡಿಸಿದ್ದಾರೆ.
0: ಹೌದಾ? ಯಾವ್ದಿತ್ತು ಸಾಂಗ್ ಅದಕ್ಕೆ?
1: ಅದಕ್ಕೆ ಗೊತ್ತಿಲ್ಲ ನನಗೆ,
0: ಯೋಚನೆ ಮಾಡು.
1: ಮೋನಿಕಾ ಇತ್ತು.
0: ಮೋನಿಕಾ ಗೊತ್ತಿದ್ಯಾ ನಿಂಗೆ ಹಾಡು? ಹಾ, ಹೇಳು ಒಂಚೂರು ನೋಡೋಣ.
1: ಮೋನಿಕಾ ಮೋನಿಕಾ ಐಟೆ ಮೋನಿಕಾ, ಲವ್ ಯು ಮೋನಿಕಾ, ಫೀವ ಮೋನಿಕಾ, ಕಿಚ್ ಕಿಚ್ಚುಮ ಸಿ ಕಿಚ್ ಕಿಚ್ಚುಮ. ಮೋನಿಕಾ ಲವ್ ಯು ಮೋನಿಕಾ, ಫೀವ ಮೋನಿಕಾ, ಕಿಚ್ ಕಿಚ್ಚು ಸಿ ಕಿಚ್ ಕಿಚ್ಚುಮ.
0: ಈಗ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದ ಹಾಡು ಹೇಳಿದೆ, ಬೇರೆ ಯಾವ್ದಾರು ಹಾಡು ಗೊತ್ತಿದ್ಯಾ ನಿಂಗೆ?
1: ಐಗಿಲ್ ದೇವ್ರದ್ದು
0: ಹಾಡು. ಹ್ಮ್, ಹೇಳ.

0: சிறு விஷ்ணுதே
1: ಮುಂದೆ
0: ಅಷ್ಟು ಗೊತ್ತಿರೋದು.
1: ಚೆನ್ನಾಗಿ ಹೇಳ್ದೆ, ಇನ್ನು ಪೂರ್ತಿ ಕಲಿಯಾಯ್ತಾ? ಈಗ ಹೇಗು ವೆಕೇಶನ್ ಅಲ್ಲ, ಯಾರು ಹೇಳ್ಕೊಟ್ಟಿದ್ದಿ ಈ ಹಾಡನ್ನ ನಿಂಗೆ?
0: ಅಮ್ಮ.
1: ಹೇಗ್ ಕಲಿತೀಯ ಹಾಡನ್ನ ಅಮ್ಮ ಹೇಳ್ಕೊಡುವಾಗ?
0: ಚಂದ ಕಲಿತೆ.
1: ಹೇಗ್ ಹೇಳ್ಕೊಡ್ತಾರೆ ಅಂದ್ರೆ, ಲೈನ್ ಬೈ ಲೈನ್ ಹೇಳ್ಕೊಡ್ತಾರ ಅಥವಾ ಮ್ಯೂಸಿಕ್ ಹಾಕ್ಬಿಟ್ಟು ನೀನು ಹೇಳು ಅಂತ ಹೇಳ್ತಾರ? ಹೇಗೆ
0: ಮ್ಯೂಸಿಕ್ ಹಾಕ್ಬಿಟ್ಟು ಹೇಳಿ?
1: ಹೌದಾ?
0: ಆಮೇಲೆ ನಾ ಕಲ್ತ್ಕೊಂಡ್ಬಿಡ್ತೀನಿ. ಆಮೇಲೆ ಮತ್ತೆ ನೆಕ್ಸ್ಟ್ ಬೆಳಗ್ಗೆ ಆದ್ಮೇಲೆ ಕಲ್ತ್ಕೊಂಡ್ಬಿಡ್ತೀನಿ.
1: ಓ, ಒಂದೇ ದಿನ ಕಲಿತೀಯಾ? ಈ ತರ ಯಾವ್ಯಾವ ಹಾಡೆಲ್ಲ ಹೇಳ್ಕೊಟ್ಟಿದಾರ ಅಮ್ಮ ನಿಂಗೆ?
0: ಅಮ್ಮ ನನಗೆ ಐದಿನ ಆತ್ಮರಾಮ
1: ಆತ್ಮರಾಮ ಹಾಡುಸ ಗೊತ್ತಾ? ಹೇಳು ನೋಡೋಣ.
0: ಆತ್ಮರಾಮ ಆನಂದ ರಮಣ ಅಚ್ಚುತ ಕೇಶವ ಹರಿದಾರ ಅಚ್ಚುತ ಕೇಶವ ಹರಿದ ಭಗಭಯ ಹರಣ ವಂದಿತ ಚರಣ ಭಗಭಯ ಹರಣ ವಂದಿತ ಚರಣ ರಘುಕುಲ ಮೋಕ್ಷ ರಾಜಿ ಲೋಚನ ರಘುಕುಲ ಮೋಕ್ಷ ರಾಜೀವ ಲೋಚನ ಆತ್ಮಾರಾಮ ಆನಂದ ರಮಣ ಅಚ್ಚುತ ಕೇಶವ ಹರಿದಾರಾಯ ಅಚ್ಚುತ ಕೇಶವ ಹರಿದಾರಾಯಣ.
1: ಇದೆಲ್ಲ ನೀನು ಅಮ್ಮಂಗೆ ಸಾಸಿವೆ ಮೆಣಸು ಎಲ್ಲ ತಕ್ಕೊಡ್ತೀಯಲ್ವಾ, ಅವಾಗ ಹೇಳ್ಕೊಡ್ತಾ ಇರ್ತಾರ? ಹೌದಾ? ನೀನೇನ್ ಕೆಲ್ಸ ಮಾಡ್ಕೊಡ್ತೀಯ ಮತ್ತೆ ಅಮ್ಮಂಗೆ?
0: ಅಮ್ಮನಿಗೆ ಗುಡ್ಸ್ಕೊಡ್ತೀನಿ, ಮತ್ತೆ ಓಡ್ಸ್ಕೊಡ್ತೀನಿ, ಮತ್ತೆ ನೆಲ ಓಡ್ಸ್ಕೊಡ್ತೀನಿ, ಕೋಟೆ ಎಲ್ಲ ಗುಡ್ಸ್ತೀನಿ, ಎಲ್ಲ ಬರ್ತೀನಿ.
1: ನಿಜವಾಗ್ಲು ಅಮ್ಮಂಗ ಏನು ಕೆಲ್ಸ ಇಲ್ಲ? ಆಗ
0: ಅಮ್ಮ ಬೇರೆ ಅಡಿಗೆ ಮಾಡಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಮತ್ತೆ ಹೆಲ್ಪ್ ಮಾಡ್ತೀನಿ.
1: ನೋಡು, ಗುಡ್ಸ್ಕೊಡ್ತೀಯಾ, ಒರ್ಸಿ ಕೊಡ್ತೀಯಾ, ಗೋಡೆ ಎಲ್ಲ ಒರ್ಸ್ಕೊಡ್ತೀಯಾ, ಅಡಿಗೆ ಮಾಡಕ್ಕೂ ಹೆಲ್ಪ್ ಮಾಡ್ತೀಯಾ. ಯಾರೇ ಇದೆಲ್ಲ ಕೆಲಸ ಮಾಡ್ ಹೇಳ್ಕೊಟ್ಟಿದ್ದು? ಜಾಣ್ಮರಿ ನೀನು. ಅಮ್ಮಂಗ್ ಕಷ್ಟ ಆಗುತ್ತೆ, ಅಕ್ಕನ್ನು ನೋಡ್ಕೋಬೇಕು, ನಿನ್ನನ್ನು ನೋಡ್ಕೋಬೇಕು, ಎಲ್ಲ ಹೆಲ್ಪ್ ಮಾಡು ಅಂತ ಅಪ್ಪ ಹೇಳ್ಕೊಟ್ರ. ಅಪ್ಪ ಆರ್ಮಿಲಿ ಇರೋದು ಅಂತ ಹೇಳ್ರೆ ಅಲ್ಲ, ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ?
0: ಇಂಡಿಯಾ ಪ್ಲೇಸ್ ಅಲ್ಲಿ.
1: ಯಾವ ರೆಜಿಮೆಂಟ್ ಅಲ್ಲಿ ಇದ್ದಾರೆ? ಅಸ್ಸಾಂ ಅಲ್ಲಿ ಇದ್ದಾರ? ಯಾವಾಗ ಬರ್ತಾರೆ ಸಾಮಾನ್ಯಕ್ಕೆ?
0: ಆರು ತಿಂಗಳಿಗೆ ಒಂದ್ಸಲ.
1: ಆರು ತಿಂಗಳಿಗೆ ಒಂದ್ಸತಿ ಬರ್ತಾರ? ಎಷ್ಟ್ ಸಮಯ ಇರ್ತಾರೆ ನಿನ್ ಜೊತೆ?
0: ಒಂದು ತಿಂಗಳಿರ್ತಾರೆ. ಡ್ಯೂಟಿಗೆ ಒಬ್ರೊಬ್ರು ಫೋನ್ ಮಾಡುವಾಗ ಹೊರಡುತ್ತಾರೆ, ಡ್ಯೂಟಿ ಸ್ಟಾರ್ಟ್ ಆಯ್ತು ಅಂತ ಹೇಳುವಾಗ ಹೊರಡು ಬಿಡ್ತಾರೆ.

0: ಅಲ್ಲಿದ್ದಾರೆ.
1: ಆಮೇಲೆ ಅಲ್ಲಿ ಡ್ಯೂಟಿಗೆ ಹೋದಾಗ ನಿಮ್ಗೆ ಮಾತಾಡಕ್ಕೆಲ್ಲ ಫೋನಲ್ಲೆಲ್ಲ ಸಿಗ್ತಾರ?
0: ಸಿಗುತ್ತೆ.
1: ಏನಂತ ಮಾತಾಡ್ತೀಯ ನೀನು?
0: ನಾನು ಊಟ ಮಾಡ್ದ ಅಂತೆಲ್ಲ ಕೇಳ್ತೀನಿ.
1: ಆಮೇಲೆ
0: ಕಾಫಿ ಕುಡ್ದ ಅಂತೆಲ್ಲ ಕೇಳಿ.
1: ಅವರೇ ಫೋನ್ ಮಾಡ್ಬೇಕಾ, ನೀವು ಮಾಡ್ಬೋದಾ?
0: ನಾವು ಸಹ ಮಾಡ್ಬೋದು, ಅವರು ಸಹ ಮಾಡ್ಬೋದು.
1: ಹೌದಾ? ಹಾಂ ಹಾಂ. ಟೈಮಿಂಗ್ಸ್ ಇರುತ್ತಾ, ಇದೇ ಸಮಯಕ್ಕೆ ಫೋನ್ ಮಾಡಬೇಕು ಹತ್ರ ಏನಾರು ಇರುತ್ತಾ?
0: ಇಲ್ಲ ಇಲ್ಲ, ಫ್ರೀ ಆಗುವಾಗ ಅವರೇ ಫೋನ್ ಮಾಡ್ತಾರೆ. ಒಂದೊಂದು ಸತಿ ಫೋನ್ ಮಾಡುವಾಗ ಅವರು ಬಿಜಿ ಇರ್ತಾರೆ, ಆವಾಗ ಫೋನ್ ತೆಗಿಯಲ್ಲ. ಇನ್ನೊಂದು ಸತಿ ಫೋನ್ ಮಾಡುವಾಗ ತೆಗಿತಾ, ಫೋನ್ ಮಾಡುವಾಗ ನಾವು ಚೂರು ಬಿಸಿ ಇರುವಾಗ ನಾವೇ ತೆಗಿಬೇಕು.
1: ನೀವು ಸಹ ಬಿಸಿ ಇರ್ತೀರಾ?
0: ನಾವು ಬಿಸಿ ಇರ್ತೀವಿ, ಆವಾಗ ನಾನು ಅಕ್ಕನ ಹೋಗಿ ತೆಗಿತೀನಿ. ಅಕ್ಕ ಚಾರ್ಜಿಗಿಟ್ಟಿರೋದನ್ನ ತೆಗಿತಾರಲ್ಲ, ನಾ ಫೋನ್ ತೆಗೆದು ಅಮ್ಮನಿಗೆ ಕೊಡ್ತೀನಿ, ಮತ್ತೆ ಮಾತಾಡ್ತೀನಿ.
1: ಏನಂತ ಮಾತಾಡ್ತೀಯ?
0: ಚೆನ್ನಾಗಿದ್ದೀರಂತೆಲ್ಲ ಕೇಳ್ತೀನಿ.
1: ಮತ್ತೆ ಮಿಸ್ ಆಗುತ್ತಾ ನಿಂಗೆ, ಅಪ್ಪ ದೂರ ಇದ್ದಾರೆ, ದಿನ ನೋಡಕ್ ಸಿಕ್ಕಲ್ಲ ಅಂತ?
0: ಇಲ್ಲ
1: ಆಗಲ್ವಾ, ಇಲ್ಲಿ ಬಂದಾಗ ಖುಷಿ ಆಗುತ್ತೆ. ನಿಂಗೆ ಗೊತ್ತಿದೆ ಅಲ್ವಾ ಹೇಗೂ ದಿನ ಒಟ್ಟಿಗೆ ಇರೋಕ್ಕಾಗಲ್ಲ, ವೆಕೇಷನಲ್ಲಿ ಬಂದಾಗ ಮಾತ್ರ ಸಿಕ್ಕೋದು ಅಂತ. ಅದಕ್ಕೆ ನಿಂಗೆ ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ?
0: ಅವತ್ತೊಂದು ಸತಿ ಬೇಜಾರು ಮಾಡ್ಕೊಂಡಿದ್ದೆ.
1: ಏನಂತ?
0: ಅಪ್ಪ ಡ್ಯೂಟಿಗೆ ಹೋದ್ರು ಅಂತ ಹೇಳ್ಬಿಟ್ಟು.
1: ಓ, ಅಪ್ಪ ರಜಾ ಮುಗಿಸಿ ಹೋಗುವಾಗ ನೀನು ಬೇಜಾರು ಮಾಡ್ಕೊಂಡು ಕಳ್ಸ್ಕೊಡ್ತೀಯ?
0: ಬೇಜಾರು ಮಾಡ್ಕೊಂಡಿದ್ದೆ.
1: ನಿಂಗೆ ಸ್ಕೂಲ್ ಇಲ್ಲ, 22nd ವರೆಗೆ ರಜೆ. ಈ ರಜೆಯಲ್ಲಿ ಏನೇನು ಮಾಡ್ತೀಯ? ಅಜ್ಜಿ ಮನೆಗೆ ಹೋಗ್ತೀಯಾ ಅಂತ ಹೇಳಿದೆ. ಅಜ್ಜಿ ಮನೇಲಿ ಏನೇನು ಮಾಡ್ತೀಯ?
0: ಅಜ್ಜಿ ಮನೆಯಲ್ಲಿ ಕೂಡ ಕೆಲಸ ಮಾಡ್ತೀವಿ.
1: ಹೌದಾ? ಓಹೋ, ಅಪ್ಪ ಅದನ್ನೂ ಹೇಳಿದಾರ, ಅಜ್ಜಿ ಮನೆಗೆ ಹೋದಾಗ ಸಹ ಕೆಲಸನೇ ಮಾಡು ಅಂತ. ಏನೇನು ಕೆಲಸ ಮಾಡಕ್ಕೆ ಹೇಳಿದ್ದಾರೆ?
0: ಅಜ್ಜಿ ಹೇಳಲ್ಲ, ತಾನೇ ಗುಡಿಸ್ತೀನಿ ಮತ್ತೆ ಒರೆಸ್ತೀನಿ, ಆ ಥರ ಎಲ್ಲ ಬರ್ತೀನಿ.
1: ಹೌದಾ? ಹಾ ಹಾ ಹಾ. ನಿಂಗೆ ಸೀರೆ ಎಲ್ಲ ಉಡೋದು ಇಷ್ಟನಾ?
0: ಇಷ್ಟ.
1: ಹೌದಾ? ಆಟ ಆಡ್ತೀಯ ನೀನು ಗೊಂಬೆ ಜೊತೆ ಎಲ್ಲ? ಯಾವ್ಯಾವ ಗೊಂಬೆಗಳಿದ್ದಾವೆ?
0: ತುಂಬಾ. ಅದು ಒಂದು ಫ್ಲವರ್ದು ಡಾಲ್, ಇನ್ನೊಂದು ಇದೊಂದು ಅದು ಅಜ್ಜಿ ಮನೆಯಲ್ಲಿರೋದು, ಒಂದು ಚಿಕ್ಕದಿಷ್ಟೇ ಇರೋ ಡಾಲ್, ಅದು ತಕ್ಕೊಟ್ಟಿದ್ದಾರೆ ಅಪ್ಪ.
1: ಆ ಡಾಲ್ಗೆಲ್ಲ ಡ್ರೆಸ್ ಮಾಡ್ತೀಯ?
0: ಡ್ರೆಸ್ ಮಾಡ್ತೀನಿ, ಆಮೇಲೆ ಅದನ್ನ ಸ್ನಾನ ಮಾಡಿಸ್ತೀನಿ.
1: ಓ, ಸ್ನಾನ ಮಾಡಿಸ್ತೀಯ, ಆಮೇಲೆ ಡ್ರೆಸ್ ಹಾಕ್ತೀಯ, ಮೇಕಪ್ ಎಲ್ಲ ಮಾಡ್ತೀಯ ಅದಕ್ಕೆ? ಅವಾಗ ನೀನು ಸೀರೆ ಉಟ್ಕೊಳ್ತೀಯ?
0: ಇಲ್ಲ
1: ಇಲ್ಲ,
0: ನೀ
1: ಡ್ರೆಸ್ ಹಾಕೊಂಡಿದ್ದು ಅದಕ್ಕೆ ಸ್ನಾನ ಮಾಡಿಸಿ ಮೇಕಪ್ ಎಲ್ಲ ಮಾಡೋದು, ಆಮೇಲೆ ಅದಕ್ಕೆ ಡ್ರೆಸ್ ಹಾಕೋದು, ಅದನ್ನ ಜೊತೆಲೇ ಇಟ್ಕೊಳ್ತೀಯ ಬೆಡ್ಗೆ ಹೋಗುವಾಗ ಸಹ, ಮಲ್ಕೋವಾಗ ಎಲ್ಲ. ಸ್ಕೂಲ್ಗೂ ಕರ್ಕೊಂಡು ಹೋಗ್ತೀಯ ಮತ್ತೆ? ಇಲ್ವಾ? ಯಾಕೆ?
0: ಮನೆಯಲ್ಲಿ ಬಿಟ್ಕೊಂಡು
1: ಅಳಲ್ವಾ? ಆಗದು ನಾನು ಬಿಟ್ಟೋದೆ ಅಂತ? ಅಳಲ್ವಾ? ಏನ್ ಹೆಸರಿಟ್ಟಿದ್ಯಾ ಅದಕ್ಕೆ? ಇಲ್ವಾ? ನೀನು ಅಕ್ಕ ಜಗಳ ಆಡ್ತೀರಾ? ಇಲ್ಲ
0: ಇಲ್ಲ.
1: ನೀನ್ ಜೋರಂತೆ? ಅವಳು ಜೋರ? ಹೌದಾ? ಜಗಳ ಮಾಡ್ತಾಳ?
0: ಅಕ್ಕ ಜಗಳ ಮಾಡ್ತಾಳೆ, ನಾ ಜಗಳ ಮಾಡ?
1: ಇಲ್ವಾ? ಏನ್ ಮಾಡ್ತಾಳೆ ಅಕ್ಕ?
0: ಅಕ್ಕ ಹೊಡಿತಾಳೆ.
1: ಆಗ ನೀ ಏನ್ ಮಾಡಿರ್ತೀಯ?
0: ನಾನೇನ್ ಮಾಡಲ್ಲ.
1: ನೀ ಏನ್ ಮಾಡ್ದೆ ಸುಮ್ನೆ ಹೊಡಿತಾಳ? ನೀವು ಆಟ ಆಡ್ತೀರಾ?
0: ಹೋಗ್ತಾಳೆ.
1: ಯಾವ ಆಟ ಆಡ್ತೀರಾ ನೀವಿಬ್ರು?
0: ನಾವು ಹೈಡ್ ಅಂಡ್ ಸೀಕ್, ಮತ್ತೆ ಮನೇಲಿ ಒಂದು ಏನಾದ್ರೂ ಸಿಕ್ಕಿದ್ರೆ ಮುಚ್ಚಿಡ್ಬೇಕು, ಅದನ್ನ ಚೆನ್ನಾಗಿ ಕ್ಲೋಸ್ ಮಾಡ್ತೀನಿ, ಯಾರದನ್ನ ಪುನಃ ಮುಟ್ತಾರೆ ಅವರೇ
1: ಹುಡುಕ್ತಾರೆ,
0: ಹುಡುಕ್ತಾರೆ ಅವರೇ ಪುನಃ ಮಾಡೋದು.
1: ಓ, ಒಂದ್ಸತಿ ನೀನ್ ಮುಚ್ಚಿಡೋದು ಮರಳಲ್ಲಿ, ಆಗ ಅವಳು ಹುಡುಕ್ಬೇಕು, ಅವಳಿಗೆ ಸಿಕ್ಕಿದ್ರೆ ಅವಳು ಮುಚ್ಚಿಡೋದು, ನೀನ್ ಹುಡುಕೋದು. ಓಹೋ, ಅವಾಗ ಜಗಳ ಆಡ್ಕೋತೀರಾ?
0: ಇಲ್ಲ.
1: ಏ, ನಾನ್ ಗೆದ್ದಿದ್ದು ನೀ ಗೆದ್ದಿದ್ದು ಅಂತ?
0: ಇಲ್ಲ.
1: ಇಲ್ವಾ? ಮತ್ತೆ ಯಾಕೆ ಹೊಡಿತಾಳೆ ಅವಳು?
0: ಸುಮ್ನೆ
1: ಹೊಡಿಯತ್ತಾಳ? ನೀನೇನೋ ಮಾಡಿರ್ತೀಯ.
0: ಇಲ್ಲ.
1: ಏನ್ ಮಾಡಿರಲ್ವಾ? ಓಹೋ, ನಿನ್ ಪಾಪನಾ ಅವಳ ಪಾಪನಾ? ನಿನ್ ಪಾಪನಾ? ಅಮ್ಮ ಹೊಡಿತಾರ ನಿಂಗೆ?
0: ಇಲ್ಲ.
1: ಇಲ್ಲ. ಅಪ್ಪ?
0: ಇಲ್ಲ.
1: ಇಲ್ಲ. ನೀನ್ ಜೋರ್ ಮಾಡ್ತೀಯಂತೆ ಅಪ್ಪಂಗೆ?
0: ಇಲ್ಲ.
1: ಅಮ್ಮಂಗೆ?
0: ಇಲ್ಲ.
1: ಏ, ಅಮ್ಮಂಗ್ ಜೋರ್ ಮಾಡ್ತೀಯಲ್ಲ ನೀನು.
0: ಇಲ್ಲ.
1: ಅಕ್ಕನಿಗೆ ಮಾತ್ರ ನೀನು ಬಹಳ ಪ್ರೀತಿ ಮಾಡ್ತೀಯ, ನನ್ನ ಮಾಡಲ್ಲ ಅಂತೆಲ್ಲ ಮಾಡ್ತೀಯಂತೆ?
0: ಇಲ್ಲ.
1: ಇಲ್ವಾ? ಬೇರೆ ಯಾವ್ಯಾವ ಆಟ ಆಡ್ತೀರಾ ಹೊರಗಡೆ ಹೋಗಿ?
0: ಹೊರಗಡೆ ಹೋಗಿ ಇದು ಟೀಚರ್ ಟೀಚರ್ ಆಟ ಆಡ್ತೀವಿ.
1: ಹೇಗಪ್ಪ ಅದು ಟೀಚರ್ ಟೀಚರ್ ಆಟ?
0: ಒಂದು ಸ್ಪೆಕ್ಸ್ ಇರುತ್ತೆ, ಅದನ್ನ ಹಾಕ್ತಾರೆ ಅಕ್ಕ, ಆಮೇಲೆ ಕೋಲ್ ತಕೊಳ್ತಾರೆ ಹೊರಗಡೆಯಿಂದ, ಅಲ್ಲಿ ಕೋಲ್ ಸಿಗುತ್ತೆ, ಅದನ್ನ ಈ ತರ ಒಡೆಯಕ್ಕೆ ಬರುವಾಗ ನಾವೆಲ್ಲಾದ್ರೂ ಬಚ್ಚಿಟ್ಕೊಳ್ಳೋದು, ಆಮೇಲೆ ಸಿಕ್ಕಿದ್ರೆ ನಮ್ಮನ್ನ ಹೊಡಿತಾರೆ.
1: ಓಹೋಹೋ, ಅದು ಹೈಡ್ ಅಂಡ್ ಸೀಕ್ ತರಾನೇನಾ ಆಟ ಅಂದ್ರೆ? ಟೀಚರ್ ಆಟ ಅಂದ್ರು ಸಹ ಆಮೇಲೆ ಹೊಡಿಯೋದಾ ನಿಮ್ಗೆ ಸಿಕ್ಕಿದ್ರೆ?

0: ସିକ୍ ଦେ ହଦ୍ରେ
1: ସିକ୍ ରେ ହୋଦ୍ରେ ନାଉ କାଲ ତ କଲ ତ ଆମେଲେ କାଲ ତ କଣ୍ଟୁ ନାଉ ସେ ବଚିଟ ଆଗ୍ନୁ ସେ ବଚିଟ
0: ଓହୋ ଆମେଲେ ଇନ୍ନೊସ್ତି ନି ಟೀಚರ್ ಆಗದ ಎಷ್ಟು ಜನ ಇದ್ರೆ ಅಕ್ಕಪಕ್ಕ ಮನೆಯಲ್ಲೆಲ್ಲ ಮಕ್ಕಳಿದಾರ ಫ್ರೆಂಡ್ಸ್ ಇದಾರ ನಿಂಗೆ ಪಕ್ಕದ ಮನೆಯಲ್ಲೆಲ್ಲ
1: ಒಂದಿದ್ದಾರೆ
0: ಒಬ್ರು ಇದಾರ ಏನ್ ಹೆಸರು
1: ನೈನಿಕ್ ಅಂತ
0: ಎಷ್ಟನೇ ಕ್ಲಾಸ್
1: ಅವರು ಥರ್ಡ್ ಸ್ಟ್ಯಾಂಡರ್ಡ್ ಅಕ್ಕನ ಫ್ರೆಂಡ್
0: ಓ
1: ಆಮೇಲೆ ನನಗೆ ಒಂದು ಚಿಕ್ಕ ಅಣ್ಣ ಇದ್ದಾರೆ ಆ ಅಣ್ಣ ಸಹ ಆಟ ಆಡ್ತಾರೆ ಮತ್ತೆ ತಮ್ಮ ಸಹ ಆಟ ಆಡಕ್ಕೆ ಬರ್ತಾನೆ ಅವ್ರ ತಮ್ಮ ಸಹ ಆಟ ಆಡಕ್ಕೆ ಬರ್ತಾರೆ
0: ಅವರೆಲ್ಲ ಎಲ್ಲಿರ್ತಾರೆ
1: ನನ್ನ ಚಿಕ್ಕಣ್ಣ ಬೇರೆ ಮನೆಯಲ್ಲಿ ನೈನಿಕಕ್ಕ ನಮ್ಮ ಮನೆಯಿಂದ ಕೆಳಗಡೆ ಹೋದ್ರೆ ಸಿಗುತ್ತೆ
0: ಚಿಕ್ಕಣ್ಣ ಬೇರೆ ಮನೆಯಲ್ಲಿ ಅಂದ್ರೆ ಅವನ ಯಾವ ಸ್ಕೂಲ್ ಬೇರೆ ಊರಲ್ಲಿಯಾ
1: ಅವ್ರ ಮನೆ ಬಿಲ್ಗುಂದ
0: ಬಿಳುಗುಂದ ಹಾ ಹಾ ಅಂದ್ರೆ ನಿಂದು ನೆಂಟ್ರು ಯಾವ ಕ್ಲಾಸ್ ಅವನು
1: ಅವನು ಥರ್ಡ್
0: ಥರ್ಡ್ ಸ್ಟ್ಯಾಂಡರ್ಡ್ ಅವನ್ ಚಿಕ್ಕಣ್ಣ ದೊಡ್ಡಣ್ಣ
1: ದೊಡ್ಡಣ್ಣ ಫಿಫ್ತ್
0: ಅವನ ಹೆಸರೇನು
1: ಪ್ರಣವ್
0: ಅವರಿಬ್ರು ಒಟ್ಟಿಗೆ ಬರ್ತಾರ ಬರುವಾಗ
1: ಇಲ್ಲ
0: ಇಲ್ವಾ ಮತ್ತೆ
1: ಪ್ರಣವ್ ಅಣ್ಣ ಮಡಿಕೇರಿಯಲ್ಲಿರೋದು ನೈನಿಕ ಅಕ್ಕ ಅಜ್ಜಿ ಮನೆಯಲ್ಲಿರೋದು
0: ಓ ನೈ
1: ಮನೆಗೆ ಹೋಗುವಾಗ ಆಟ ಆಡೋದು ಆತರ
0: ಓ ನೀವು
1: ನಮ್ಮ ಮನೆಯಲ್ಲಿ ಮಣ್ಣಿಲ್ಲ
0: ಓ ಅಜ್ಜಿ ಮನೆಯಲ್ಲಿ ಮಣ್ಣಾಟ ಆಡೋದ ಓ ಮತ್ತೆ ಬೇರೆ ಬೇರೆ ಏನೇ ಆಟ ಆಡ್ತೀಯ ಅಲ್ಲಿ ಹಣ್ಣು ತೋಟ ಹಂಗೆಲ್ಲ ಇದೆಯಾ ಅಜ್ಜಿ ಮನೆಯಲ್ಲಿ
1: ಹಣ್ಣಿದೆ
0: ಯಾವ್ಯಾವ ಹಣ್ಣಿದೆ
1: ಚಿಕ್ಕದೊಂದು ರೌಂಡ್ ಆಗಿರ್
0: ಚಿಕ್ಕದ ಯಾವ್ದಪ್ಪ
1: ರೆಡ್ ಕಲರ್ದು ಒಂದು
0: ರೆಡ್ ಕಲರ್ದು ಚಿಕ್ಕದ ಯಾವ್ದು ಟೊಮೆಟೊ
1: ಅಲ್ಲ
0: ಮತ್ತೆ ಕಾಡು ಟೊಮೆಟೊ ಸಣ್ಣದಾಗಿರುತ್ತಲ್ಲ ಅದು ಚೆರ್ರಿ ಮತ್ಯಾವ್ದಪ್ಪ ನಂಗೆ ಗೊತ್ತಾಗಲ್ಲ ನೀನೇ ಹೇಳ್ಬಿಡು
1: ಗಸಗಸೆ
0: ಗಸಗಸೆ ಹಣ್ಣ ಅದು ತಿಂತೀಯ ತುಂಬಾ ಸಿಕ್ಕುತ್ತಾ
1: ತುಂಬಾ ಸಿಗುತ್ತೆ ಒಂದೊಂದು ಕೆಳಗೆ ಬಿದ್ದಾಗ ತೊಳೆದು ಬಿಟ್ಟು ತಿಂತೀವಿ ಮರದಲ್ಲಿ ಇರೋದು ಅಜ್ಜಿ ಬಂದು ಕಿತ್ಕೊಡ್ತಾರೆ
0: ಓ ತುಂಬಾ ರುಚಿಯಾಗಿರುತ್ತ ಅದು
1: ತುಂಬಾ ಸ್ವೀಟ್ ಇರುತ್ತೆ
0: ಹೌದಾ ಇಡೀ ವರ್ಷ ಸಿಕ್ಕುತ್ತಾ ಅದು
1: ಸಿಕ್ಕುತ್ತೆ
0: ಯಾವಾಗ್ಲೂ ಸಿಕ್ಕುತ್ತಾ ನೀನು ಹೋದಾಗೆಲ್ಲ ಸಿಕ್ಕುತ್ತೆ
1: ಹೋದಾಗ ಅಜ್ಜಿ ಇಟ್ಟಿರ್ತಾರೆ ಪರದಿಂದ ಕಿತ್ಕೊಂಡು ಆಮೇಲೆ ಬರುವಾಗ ಎಲ್ಲರಿಗೆ ಶೇರ್ ಶೇರ್ ಮಾಡಿ ಕೊಡ್ತಾರೆ
0: ಓ ನೀನು ಇಲ್ಲಿ ಬಂದು ಕೂಡ ನಿನ್ ಫ್ರೆಂಡ್ಸ್ಗೆಲ್ಲ ಕೊಡ್ತೀಯ ಬೇರೆ ಯಾವ ಯಾವ ಹಣ್ಣಿದೆ ಅಜ್ಜಿ ಮನೆಯಲ್ಲಿ
1: ಮಾವಿನಕಾಯಿ ಸೀಬೆಕಾಯಿ ನೆಲ್ಲಿಕಾಯಿ
0: ಓಹೋ ನೆಲ್ಲಿಕಾಯಿ ಉಪ್ಪಿಗೆ ಹಾಕಿ ತಿನ್ನೋದ
1: ಉಪ್ಪಿನಕಾಯಿ ಮತ್ತೆ ಮಾವಿನಕಾಯಿ
0: ಓ ಮಾವಿನಕಾಯಿ ಉಪ್ಪಿನಕಾಯಿ ಅದು ಸಹ ನೀನೇ ಮಾಡ್ತೀಯ ಮತ್ತೆ
1: ಇಲ್ಲ ಅಜ್ಜಿ ಮಾಡ್ತಾರೆ
0: ಅಜ್ಜಿ ಮಾಡ್ತಾರೆ ಅಲ್ಲ
1: ಅವಾಗ ನಾನು ಚೂರು ಪಾತ್ರೆ ಬೇಕಾಗಿರುವಾಗ ನಾನು ಕೊಡ್ತೀನಿ
0: ಎಲ್ಲಿಂದ ಕೊಡ್ತೀಯ ನೀನು
1: ನಾನು ಮನೆಯಲ್ಲಿ ಪ್ಲೇಟ್ ಇರುತ್ತೆ ಅದು ಕೊಡ್ತೀನಿ
0: ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅಲ್ಲಿದೆ ಪ್ಲೇಟ್ ತಕೊಂಡ್ ಬರ್ತೀಯ ಪುಟ್ಟ ಅಂತ ಅಜ್ಜಿ ಕೇಳಿದಾಗ ನೀನ್ ತಕೊಂಡು ಹೋಗಿ ಕೊಡ್ತೀಯ ಮುತ್ತಜ್ಜಿ ಏನಂತ ಮಾತಾಡ್ತಾರೆ ನಿನ್ನ
1: ನನ್ನ ಚೂರು ಆಟ ಆಡ್ತಾರೆ ಮತ್ತೆ ಹೊರಗೆ ಹೋಗಿ ಆಟ ಆಡ್ತಾರೆ ಆ ತರ ಎಲ್ಲ ಬರ್ತಾರೆ
0: ಮುತ್ತಜ್ಜಿ ಅಂದ್ರೆ ಅಮ್ಮಂದು ಅಜ್ಜಿನ
1: ಅಮ್ಮಂದು ಅಮ್ಮಂದು ಅಮ್ಮ
0: ಅದೇ ಅಮ್ಮಂದು ಅಜ್ಜಿ ನಿಂದು ಮುತ್ತಜ್ಜಿ ಅಲ್ವಾ ಅಜ್ಜಿ ಇಷ್ಟನಾ ಮುತ್ತಜ್ಜಿ ಇಷ್ಟನ ಎಲ್ಲರ ಇಷ್ಟನ ಏನಂತ ಕರೀತಾರೆ ನೀನ
1: ನನ್ನ
0: ವೈಶಾಲಿ ಅಂತ ಕರೀತಾರ
1: ಕುಲಿಮೋಳು
0: ಪುಟ್ಟ ಅಂತಾನೆ ಕರೀತಾರ ನಿಂಗ ಅದಕ್ಕೆ ರಜ ಬಂದಾಗೆಲ್ಲ ಅಲ್ಲಿ ಹೋಗಕ್ ಇಷ್ಟ ಆಗುತ್ತೆ ತುಂಬಾ ದಿನ ಇರ್ತೀಯ ಅಮ್ಮನೂ ಇರ್ಬೇಕಾ ಅಥವಾ ಅಮ್ಮನ್ ಬಿಟ್ಟು ಹೋಗ್ತೀಯ ನೀನು
1: ಅಮ್ಮನ ಬಿಟ್ಟು ಹೋಗ್ತೀನಿ
0: ಓ ನೀನು ಒಬ್ಳೆ ಇರ್ತೀಯ ಅಮ್ಮನ ಬಿಟ್ಟು ಹಾಗಾರೆ ಅಕ್ಕ ಸಹ ಇರ್ತಾಳ
1: ಅಕ್ಕ ಸತ್ತಿರ್ತಾಳೆ ಮತ್ತೆ ಹೋಗ್ತಾಳೆ ಅಮ್ಮನ ಜೊತೆ ಬೇಕು ಅಂತ
0: ಅಮ್ಮ ಜೊತೆ ಬೇಕು ಅಂತ ಹೇಳ್ಬಿಟ್ಟು ಅವಳು ಬಂದ್ಬಿಡ್ತಾಳೆ ಅಮ್ಮನ ಜೊತೆ ನೀನು ಅಜ್ಜಿ ಮನೇಲಿ ಇರ್ತೀಯ ಖುಷಿ ಆಗ್ತದ ನಿಂಗೆ ಮಡಿಕೇರಿ ಇಷ್ಟನಾ ಅಜ್ಜಿ ಮನೆ ಇಷ್ಟನಾ ನಿಂಗೆ
1: ಎರಡು ಇಷ್ಟ
0: ಎರಡು ಇಷ್ಟನಾ ಸ್ಕೂಲ್ ಇಷ್ಟನಾ ಮನೆ ಇಷ್ಟನಾ ನಿಂಗೆ ಎರಡು ಇಷ್ಟನಾ ಮತ್ತೆ ಯಾಕೆ ಅಷ್ಟೊಂದು ಯೋಚಿಸ್ತೆ ಹೋಮ್ವರ್ಕ್ ಮಾಡೋದು ಇಷ್ಟನಾ ಟಿವಿ ನೋಡೋದು ಇಷ್ಟನಾ
1: ಹೋಮ್ವರ್ಕ್ ಮಾಡೋದು
0: ಹೋಮ್ವರ್ಕ್ ಮಾಡೋದು ಇಷ್ಟನಾ ಟಿವಿ ನೋಡ್ತೀಯ
1: ಟಿವಿ ನೋಡ್ತೀನಿ
0: ಟಿವಿಲಿ ಯಾವ ಪ್ರೋಗ್ರಾಮ್ ನೋಡ್ತೀಯ
1: ಟಿವಿಯಲ್ಲಿ ಪೇಪರ್ ಪಿಗ್ ಮತ್ತೆ ಲಿಟಲ್ ಕೃಷ್ಣ ನೋಡ್ತೀನಿ
0: ಯಾ ಕೃಷ್ಣನ್ ಸ್ಟೋರಿ ಗೊತ್ತಾಗರೆ ಒಂಚೂರು ಚೂರು
1: ಚೂರು ಚೂರು ಗೊತ್ತು
0: ಹೇಳಿ ನೋಡೋಣ
1: ದೊಡ್ಡ ಹಾವಿರುತ್ತೆ ಆ ದೊಡ್ಡ ಹಾವನ್ನ ಸಾಯಿಸ್ತದೆ ಕೃಷ್ಣ
0: ಓ ಕಾಳಿಂಗ ಮರ್ದನ ಅಂತ ಅದಕ್ಕೆ ಹೆಸರು ಬಂತ ಅವನ್ಗೆ ಕಾಳಿಂಗ ಸರ್ಪನ ಕೊಲ್ತಾನಲ್ವಾ ಅವನು
1: ಮತ್ತೆ ಇನ್ನೊಂದು ಹಾವು ಇದು ಎಂತ ಹೇಳೋದು ವಾಟರ್ ಅಲ್ಲಿ ಇರುತ್ತೆ ಅದು ಬರುತ್ತೆ ಆಮೇಲೆ ಕೃಷ್ಣನ ಕಾಲು ತಲೆ ಮೇಲೆ ಇರ್ತಾ ಅದ್ರದ್ದು ಚೂರು ಮಾರ್ಕ್ ಇರುತ್ತೆ ಅದ್ರ ತಲೆಯಲ್ಲಿ
0: ಕೃಷ್ಣ ಹಾವಿಂದು ಹೆಡೆ ಮೇಲೆ ನಿಂತು ಡಾನ್ಸ್ ಮಾಡ್ತಾನೆ ಓ ಅದೆಲ್ಲ ನೋಡ್ತೀಯಾ

0: ಮತ್ತಿನ್ನೊಂದು ಯಾವ್ದು ನೋಡೋದು ಅಂತ ಹೇಳ್ದೆ?
1: ಪೇಪಾ ಪಿಗ್.
0: ಹಾಂ, ಅದು ಕಾರ್ಟೂನಾ? ಚೆನ್ನಾಗಿರುತ್ತಾ? ಎಷ್ಟೊತ್ತು ನೋಡ್ತೀಯ ಟಿ ವಿ?
1: ನಾನು 1 ಮಿನಿಟ್ ಅಷ್ಟೇ ನೋಡೋದು.
0: 1 ಮಿನಿಟ್? 1 ಅವರ್?
1: 1 ಅವರ್.
0: ಎವ್ರಿ ಡೇ 1 ಅವರ್ ನೋಡ್ತೀಯಾ?
1: ಆಮೇಲೆ ಟಿ ವಿ ಆಫ್ ಮಾಡಿ ಓದುತ್ತೀವಿ, ಆಮೇಲೆ ಬರೀತೀವಿ, ಆಮೇಲೆ ಅಮ್ಮನಲ್ಲ ಡ್ರಾಯಿಂಗ್ ಮಾಡ್ತೀವಿ.
0: ಎಂತಕ್ಕೆ ಜಾಯಿನ್ ಮಾಡ್ತೀಯ ಅಮ್ಮನ?
1: ಡ್ರಾಯಿಂಗ್ ಮಾಡೋ.
0: ಡ್ರಾಯಿಂಗ್? ಅಮ್ಮನ ಡ್ರಾಯಿಂಗ್ ಮಾಡ್ತೀಯ?
1: ಆಮೇಲೆ ಕಲರ್ ಸಹ ಹಚ್ತೀವಿ.
0: ಓ, ಅಮ್ಮ ಹೇಗಿದ್ದಾರೆ ಆ ತರ ಅಮ್ಮನ ಬಿಡಿಸ್ತೀಯಾ? ಪರವಾಗಿಲ್ವೇ. ಅಂದ್ರೆ ಡ್ರಾಯಿಂಗ್ ಸ್ಕೂಲ್ಗೆನ ಕಳಿಸ್ತಾರ ಇನ್ನ?
1: ಕಳಿಸ್ತಾರೆ, ವರ್ಷ ವರ್ಷ ಹೋಗ್ತೀವಿ.
0: ಅಂದ್ರೆ ಸಮ್ಮರ್ ಕ್ಯಾಂಪ್ ಇದ್ದಾಗ ಹೋಗೋದಾ? ಮತ್ ನೀ ಹೆಂಗೆ ಡ್ರಾಯಿಂಗ್ ಕಲ್ತಿದ್ದು? ಅಮ್ಮನೆಲ್ಲ ಬಿಡಿಸುವಷ್ಟು ಏನೆಲ್ಲ ಬಿಡಿಸ್ತೀಯ? ಅಮ್ಮನ ಬಿಡಿಸ್ತೀಯ?
1: ಅಮ್ಮನ, ಅಪ್ಪನ, ಅಜ್ಜಿನ, ಎಲ್ಲರನ್ನ ಬಿಡಿಸ್ತೀನಿ.
0: ಓಹೋ, ನನ್ಗೆ ಇನ್ನೊಂದ್ಸತಿ ಬಂದಾಗ ಅದಕ್ಕೆ ಕಲರ್ ಹಾಕಿ ಫ್ರೇಮ್ ಹಾಕಿ ತಂದು ತೋರಿಸು, ಆಯ್ತಾ? ತೋರಿಸ್ತೀಯ? ಈಗ ನೀ ಎಲ್ಲಿ ಬಂದಿದ್ಯಾ?
1: ನಾನು ಆಕಾಶವಾಣಿ.
0: ಯಾಕೆ ಬಂದಿದ್ಯಾ?
1: ನಾನು ಮಾತಾಡಕ್ತೀನಿ.
0: ಹೌದಾ, ಖುಷಿ ಆಯ್ತಾ ಇಲ್ಲಿ ಬಂದಿದ್ದು? ಇನ್ನೊಂದು ಕತೆ ಹೇಳ್ತೀಯಾ?
1: ಕತೆ ಹೇಳ್ತೀನಿ.
0: ಹೇಳು.
1: ಒಂದು ಮೊಳ್ಳು ಇರುತ್ತೆ, ಅದರ ಮೂಗಲ್ಲಿ ಸೊಳ್ಳೆ ಕುಣಿತ ಇರುತ್ತೆ. ಅವಾಗ ಮೊಳ್ಳ ಈ ತರ ಮಾಡುವಾಗ ಸೊಳ್ಳೆ
0: ಈ ತರ ಅಂತ ಹೇಳಿದ್ರೆ, ಈಗ ಬೇರೆ ಪುಟಾಣಿಗಳು ಕತೆ ಕೇಳ್ತಾ ಇರ್ತಾರಲ್ಲ, ಅವ್ರಿಗೆ ಕಾಣಲ್ಲ. ಅವಾಗ ನೀನ್ ಹೆಂಗ್ ಹೇಳ್ಬೇಕು? ಕೈನ ಹಿಂಗ್ ಹೊಡಿಯಕ್ಕೆ ಅಂತ ಟ್ರೈ ಮಾಡುತ್ತೆ ಅಲ್ವಾ?
1: ಅವಾಗ ಹಾಯಿ ಹೋಗುತ್ತೆ. ಆಮೇಲೆ ಮೊಲದ ಅಮ್ಮನಿಗೆ ಮತ್ತೆ ಅಪ್ಪನಿಗೆ ಮತ್ತೆ ಮೊಲದಿಗೆ ಖುಷಿಯಾಗಿ ಬಿಟ್ಟು ಅದು ಡ್ಯಾನ್ಸ್ ಮಾಡುತ್ತೆ. ಆತರ ಹೇಳ್ಕೊಟ್ಟಿ.
0: ಅಷ್ಟೇ ಕತೆನಾ? ಯಾರು ಹೇಳ್ಕೊಟ್ಟಿದ್ದು ಇದು ಕತೆನ? ಟೀಚರ್ ಹೇಳ್ಕೊಟ್ಟಿದ್ದ. ಓ, ಚೆನ್ನಾಗಿದೆ. ಮತ್ತೆ ಬೇರೆ ಏನ್ ಹೇಳ್ತೀಯ?
1: ಬೇರೆ ಗೊತ್ತಿಲ್ಲ.
0: ಇನ್ನೊಂದು ಹಾಡು ಹೇಳು.
1: ಇದೊಂದು ಬಾಣದಾರಿ.
0: ಬಾಣದಾರಿಯಲ್ಲಿ ಹೇಳ್ತೀಯ?
1: ಬಾಣದಾರಿಯಲ್ಲಿ ಸೂರ್ಯ ಜಾರಿ ಓದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂತ ನೋಡು ಎಷ್ಟು ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.
0: ಮತ್ತೆ
1: ಗೊತ್ತಿಲ್ಲ.
0: ನೀನಾಡೋ ಮತ್ತೆ? ಅಷ್ಟೇನಾ? ಹೌದಾ? ಅಷ್ಟೇ ಕಲ್ತಿರೋದ ನೀನು? ಮುಂದೆ ಹೇಳಲ್ವಾ?
1: ಮುಂದೆ ಗೊತ್ತಿಲ್ಲ.
0: ಬಂದಾಗ ಪೂರ್ತಿ ಕಲ್ತ್ಕೊಂಬಾ. ಬೇರೆ ಟೈಮಲ್ಲಿ ಏನ್ ಮಾಡ್ತಿರ್ತೀಯ ನೀನು? ಡ್ರಾಯಿಂಗ್ ಮಾಡ್ತೀಯ?
1: ಹಾಡು ಹೇಳ್ತೀನಿ, ಮತ್ತೆ ಕತೆ ಹೇಳ್ತೀನಿ.
0: ಕತೆ ಹೇಳ್ದೆ, ಈಗ ಒಂದು ಹಾಡು ಹೇಳ್ದೆ, ಮತ್ತೇನೇನು ಹೇಳ್ತೀಯ?
1: ಇದು ಮರದಲ್ಲಿ ಕೋತಿ ಪಕ್ಷಿ ಹಿಡಿಯಕ್ಕೆ ನೋಡುತ್ತೆ, ಅವಾಗ ಕೋತಿ ಕೆಳಗೆ ಬೀಳುವಾಗ ಪಕ್ಷಿ ಕೋತಿರ ಹಿಡಿದು ಬಿಟ್ಟು ತಿನ್ನುತ್ತೆ.
0: ಇದೇನೋ ಸುಳ್ಳು ಸುಳ್ಳು, ನೀನೇ ಕತೆ ಹೇಳ್ತಾ ಇರೋದ ಅಂತ ಇದು ಕ್ರಿಯೇಟ್ ಮಾಡ್ಕೊಂಡು. ನಂಗೇನೋ ಡೌಟ್, ಈ ತರ ಕತೆ ನಾನು ಎಲ್ಲೂ ಕೇಳಿಲ್ವಲ್ಲ.
1: ಟೀಚರ್ ಹೇಳ್ಕೊಟ್ಟು.
0: ಯಾವ ಟೀಚರ್ ಅದು ಹೇಳ್ಕೊಟ್ಟಿದ್ದು ಹಿಂಗೆ?
1: ಸುಳ್ಳು.
0: ಪನಿತಾ ಮ್ಯಾಮ್ ಕೂಡ ಹೇಳ್ತಾ ಇರ್ತಾರೆ ಪ್ರೋಗ್ರಾಮ್. ಆಗ ನಾನು ಹೇಳ್ಕೊಟ್ಟೆ ಇಲ್ಲಲ್ಲ ಈ ತರ ಕತೆ. ವೈಶಾಲಿಗೆ ಹೇಗೆ ಗೊತ್ತಾಯ್ತು ಈ ಕತೆ ಎಲ್ಲಿಂದ ಹೇಳಿದ್ಲು ಅಂತ? ಅವ್ರು ನಾಳೆ ಬಂದು ಕೇಳಿದ್ರೆ ಏನ್ ಹೇಳಿ?
1: ಗೊತ್ತಿಲ್ಲ.
0: ಗೊತ್ತಿಲ್ಲ, ಮತ್ತೆ ಎಲ್ಲಿಂದ ಅವಳು ಕತೆ ಹೇಳಿದ್ಲು ಅಂತ ಕೇಳಲ?
1: ಟಿವಿ ನೋಡುವಾಗ ವನಿತಾ ಮ್ಯಾಮ್ ಕಲ್ಸ್ಕೊಟ್ಟಿರು. ಸ್ಕೂಲಲ್ಲಿ ಟಿವಿ ನೋಡುವಾಗ ಕಲ್ಸ್.
0: ಸ್ಕೂಲಲ್ಲೂ ಟಿವಿ ಇರುತ್ತಾ?
1: ಮತ್ತೆ ಅಲ್ಲಿ ಸ್ಕೂಲ್ ಅಲ್ಲಿ ಪಾರ್ಕ್ ಇದೆ.
0: ಹೌದಾ?
1: ಅಲ್ಲಿ ಜಾರ್ಬಂಡಿಯಲ್ಲಿ ಎಲ್ಲ ಆಟ ಆಡ್ಬೋದು.
0: ನಿಂಗೆ ಇಷ್ಟ ಆಗುತ್ತಾ ಸ್ಕೂಲಲ್ಲಿ? ಮತ್ತೆ ಬೇರೆ ಯಾವ್ದ್ಯಾವ್ದು ಆಟ ಇದೆ ಅಲ್ಲಿ?
1: ಆಮೇಲೆ ಒಂದು ಕೂತ್ ಬಿಟ್ಟು ತಿರ್ಗದ ಆಟ ಇದೆ,
0: ಮೆರಿಗೋ ರೌಂಡ್.
1: ನನ್ನ ಮೇಲೆ ನನ್ನ ಫ್ರೆಂಡ್ ಕೂರ್ತಾರೆ.
0: ಹೌದಾ?
1: ಅಷ್ಟೊಂದು ಜನ ಕೂರಕ್ಕಾಗಲ್ಲ, ಅದಕ್ಕೆ ಎಲ್ಲಾರು ಸೇರ್ಬಿಟ್ಟು ನಮ್ಮ ಎಲ್ಲಾರ ಮೇಲೆ ಕೂತ್ಬಿಡ್ತಾರೆ.
0: ನಿಂಗೆ ಭಾರ ಆಗಲ್ವಾಗ?
1: ಇಲ್ಲ.
0: ಮತ್ತಿನ್ನೇನು ಆಡ್ತೀರಾ ಸ್ಕೂಲಲ್ಲಿ?
1: ಸ್ಕೂಲಲ್ಲಿ ಜಾರ್ಬಂಡಿ ಆಟ ಆಡ್ತೀವಿ.
0: ಮತ್ತೆ?
1: ಮತ್ತೆ ಉಯ್ಯಾಲೆ ಆಟ ಆಡ್ತೀವಿ.
0: ಗೇಮ್ಸ್ ಪೀರಿಯಡ್ ಇರುತ್ತಾ ನಿಮ್ಗೆ?
1: ಇಲ್ಲ, ಒಂದೊಂದ್ಸತಿ.
0: ಒಂದೊಂದ್ಸತಿ ವಾರಕ್ಕೊಂದು, 2 ದಿನ, 3 ದಿನ ಹಂಗಿರುತ್ತಾ? ಮತ್ತೆ ಬೇರೆ ಏನು ಹೇಳ್ಕೊಡ್ತಾರೆ?
1: ಬೇರೆ ಮ್ಯಾಮ್ ಇದು ಹೇಳ್ಕೊಡ್ತಾರೆ.
0: ಯಾವುದು
1: ಹಾಡು?
0: ಯಾವುದು?
1: ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್.
0: ಹೌದಾ? ಹೇಳಿ ನೋಡೋಣ.
1: ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್. ಅಪ್ಪೆ ಬೋದವರ್ಸ್ ಹೈ ಲೈಕ್ ಎನ್ ಡೈಮಂಡ್ ಇನ್ ದ ಸ್ಕೈ.
0: ಅದು ಹೇಳ್ಕೊಡ್ತಾರೆ. ಮತ್ತೆ
1: ಅಪ್ ಇನ್ ದ ಡಾಗ್ ಸ್ಕೈ.

0: ಅದಕ್ಕೆ 100 ತನಕ.
1: 1 ಇಂದ 100 ತನಕ ಗೊತ್ತಾ? ಅಂದ್ರೆ ಸ್ಪೆಲ್ಲಿಂಗ್ ಅಲ್ಲಿಯಾ ನಂಬರ್ಸ್ ಅಲ್ಲಿಯಾ?
0: ನಂಬರ್ಸ್ ಅಲ್ಲಿ.
1: ಮತ್ತೆ ಸ್ಪೆಲ್ಲಿಂಗ್ ಅಲ್ಲಿ?
0: ಸ್ಪೆಲ್ಲಿಂಗ್ ಅಲ್ಲಿ 10, 20, 30, 40 ಆ ಥರ
1: ಹೇಳು.
0: ಓ ಎನ್ ಇ 1 ಟಿ ಡಬ್ಲ್ಯೂ 2 ಟಿ ಎಚ್ ಆರ್ ಇ 3 ಎಫ್ 4 ಯು ಆರ್ 4 ಎಫ್ ಐ ವಿ 5 ಎಸ್ ಐ ಎಕ್ಸ್ 6 ಎಕ್ಸ್ ವಿ ಎನ್ 7 ಎ ಜಿ ಎಚ್ ಡಿ 8 ಎನ್ ಐ ಎನ್ ಇ 9 ಟಿ ಎನ್ 10 ಎಲ್ ವಿ ಎನ್ 11 ಟಿ ಡಬ್ಲ್ಯೂ ಎಲ್ ವಿ 2 ಟಿ ಎಚ್ ಐ ಆರ್ ಟಿ ಇ ಎನ್ 13 ಎಫ್ 4 ಯು ಆರ್ ಟಿ ಇ ಎನ್ 14 ಎಫ್ ಐ ಎಫ್ ಟಿ ಇ ಎನ್ 15 ಎಸ್ ಐ ಎಕ್ಸ್ ಟಿ ಇ ಎನ್ 16 ಎಸ್ ವಿ ಎನ್ ಟಿ ಇ ಎನ್ 17 ಎ ಜಿ ಎಚ್ ಟಿ 8 ಎ ಐ ಜಿ ಎಚ್ ಟಿ EN 18 NIT EN 19 TWEN TY 20
1: ವೆರಿ ಗುಡ್. ಈಗ 1 ಇಂದ 20 ತನಕ ಹೇಳಿದೆ, ಆಮೇಲೆ 13 ಗೊತ್ತಾ ನಿಂಗೆ?
0: ಫಸ್ಟ್ TEN 10 TWEN TY 20 THIN TY 30 FOR UR TY 40 FIFT Y 50 SIXT Y 60 SCVN TY 70 AGXT ವೈ 80 ಅನ್ನ ಎನ್ ಇಟ್ಟಿ ವೈ 90 ಹಚ್ಚು ಅಂಡಿ ಆರಿದೆ 100.
1: ಆಗ ನಿಮಗೆ 1 to 100 ಎಲ್ಲ ನಂಬರ್ಸ್ ಗೊತ್ತು,
0: 10 to 100 ಗೊತ್ತು.
1: ಹ್ಞೂ, ನಂಬರ್ಸು ಗೊತ್ತು, ಸ್ಪೆಲ್ಲಿಂಗ್ಸು ಗೊತ್ತು. ವೆರಿ ಗುಡ್, ವೆರಿ ಗುಡ್. ಯಾರು ಹೇಳ್ಕೊಟ್ಟಿದ್ದೀರಲ್ಲ ನಿಮಗೆ?
0: ಟೀಚರ್.
1: ಟೀಚರ್ ಹೇಳ್ಕೊಟ್ಟಿದ್ದ? ಆಯಿ ಎಲ್ಲ ಗೊತ್ತಾ?
0: ಆಯಿ ಗೊತ್ತು.
1: ಹಾಂ,
0: ಆ ಇ ಊರು ಎ ಎ ಐ ಓ ಅಪ್ಪ ಹ ಕ ಕ ಗ ಗ ಚ ಚ ಚ ಚ ಚ ಟ ಟ ಡ ಡ ಡ ತ ತ ದ ದ ದ ಪಾಪ ಮಮ್ಮ ಯಾರಾಳಾವ ಶ ಶ ಸಹಳ.
1: ವಾ, ಕನ್ನಡದ ರೈಮ್ ಹೇಳು ಒಂದು.
0: ಅದು ಈಸಿ,
1: ಹೇಳು ಹೇಳು ನೋಡೋಣ.
0: ಜಾರ್ಬಂಡಿ ಆಟ ಮಸ್ತ್ ಮಜಾಟ ಜಾರಿ ಬಿದ್ದ ರಾವಣ ಹಲ್ಲು ಬಿದ್ದ ನಕ್ಕಳು.
1: ವಾ, ನಿಂಗೆ ಇಷ್ಟ ಆಯ್ತಾ ಆಕಾಶವಾಣಿಗೆ ಬಂದಿದ್ದು? ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ್ಮೇಲೆ ಇನ್ನೂ ಜಾಸ್ತಿ ಕಲ್ತ್ಕೊಂಡ್ಬಾ.
0: ಅಷ್ಟೋಸ ಕರ್ಕೊಂಡು ಬರ್ತೀನಿ.
1: ಅಕ್ಕನಸ ಕರ್ಕೊಂಡು ಬರ್ತೀಯಾ? ಆಯ್ತು, ಕರ್ಕೊಂಬಾ. ಖುಷಿ ಆಯ್ತು ನೀನ್ ಮಾತಾಡಿದ್ದು ಕೇಳಿ.
0: ಥ್ಯಾಂಕ್ ಯು,
1: ಬಾಯ್
0: ಬಾಯ್. ಅಚ್ಚು ಬೆಲ್ಲದ ಅಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಗ್ಗು ನೋಡು.

0: ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಶುಭ ಸಮಯ.
1: ಭಾಗವಹಿಸಿದ ಬಾಲ ಪ್ರತಿಭೆ
2: ವೈಶಾಲಿ ಜಿಪಿ, ಪ್ರಸ್ತುತಿ ಮಮತಾ ಶಾಸ್ತ್ರಿ, ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
0: ಪ್ರೀತಿಯ ಮಕ್ಕಳೇ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ.
3: ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲವ್ವ, ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲವ್ವ.
0: ಕೊಡಗಿನ ಮಡಿಕೇರಿಯ ಕೊಟ್ಟೂರು ಚೀರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
4: ಸ್ವರ ಒಂದು ಇತ್ತಿಲ್ಲ, ಮಾತ್ರ ಧ್ವನಿ ಮಾತ್ರ ಕೇಳುತ್ತಿತ್ತು. ಅದು ಹೇಗಿತ್ತು ಎಂದರೆ,
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
5: ನಿಮ್ ಮಗಂಗೆ ಎಷ್ಟ್ ಮಾರ್ಕ್ಸ್ ಬಂತು?
6: ನನ್ ಮಗಂಗೆ 101 ಮಾರ್ಕ್ಸ್ ಕಣೆ.
5: ಹೌದಾ? ಹಾಗಾದ್ರೆ ನಿನ್ ಮಗಂಗಿಂತ ನನ್ ಮಗಂಗೆ 14 ಮಾರ್ಕ್ಸ್ ಜಾಸ್ತಿನಾ.
0: ಸಮಯ ಮತ್ತೊಮ್ಮೆ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಯಾವ ಕಾರ್ಯಕ್ರಮ? ಚಿನ್ನರ ಲೋಕ. ಮಕ್ಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?
7: ಸ್ವಾಗತ ಸುಸ್ವಾಗತ. ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ.

ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 228558, ಎಸ್ಟಿಡಿ ಕೋಡ್ 08272, ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 228558, ಎಸ್ಟಿಡಿ ಕೋಡ್ 08272. ಇಂದು ಸಂಜೆ 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಅಗ್ರಿ ಸ್ಟಾಕ್ ಅಥವಾ ಕೃಷಿ ಬಣವೆ ಮತ್ತು ಅದರ ಪ್ರಯೋಜನ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾಡನೆ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 4:35:40. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. ಆರಂಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿ ಮುಗಿಯದ ಕಥೆ ಚಿತ್ರದ ಗೀತೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ನಾಗೇಂದ್ರ.

ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಸಂಗೀತ ಅಳವಡಿಸಿರುವ ಸ್ವಾಭಿಮಾನ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು.

ಬಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಾಕ್ಷಾತ್ಕಾರ ಚಿತ್ರದ ಗೀತೆ, ಸಾಹಿತ್ಯ ಕಣಗಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ಎಂ ರಂಗರಾವ್.

0: ಇದುವರೆಗೆ ನೀವು ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸಂಗೀತ ಅಳವಡಿಸಿದ್ದ ಬೆಸುಗೆ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ ಕೇಳಿದಿರಿ.
1: ನೀರನ್ನು ಮಿತವಾಗಿ ಬಳಸಿ. ನೀರು ಜೀವಜಲ. ಪ್ರಾಣಿ ಪಕ್ಷಿಗಳಿಗಾಗಿ ನೀರು ಅಗತ್ಯ ಅಲ್ಲವೇ? ಏಕೆಂದರೆ ಇದು ಬೇಸಿಗೆಯ ಕಾಲ.
2: ಸರಿ ಸಾರಿ ಸಾರಿ ಹೇಳ್ತಿದ್ದಾರೆ, ನೀರ್ನ ಜಾಸ್ತಿ ಖರ್ಚು ಮಾಡಬೇಡಿ, ಬೇಸಿಗೆ ಕಾಲ ಪ್ರಾಣಿ ಪಕ್ಷಿಗಳಿಗೆ ಬೇಕು ಅಂತ. ಒಂದು ಚಿಕ್ಕ ಬಕೆಟ್ ಅಲ್ಲಿ ನೀರ್ ತಗೊಂಡು ಕಾರ್ನ ತೊಳಿಬೋದಲ್ಲಮ್ಮ. ಬೇಸಿಗೆ ಕಾಲದಲ್ಲಿ ಕೆರೆ ಕಟ್ಟೆಗಳು ಬತ್ತೋಗಿ ಪ್ರಾಣಿ ಪಕ್ಷಿಗಳು ಎಷ್ಟು ಕಷ್ಟ ಪಡ್ತವೆ ಗೊತ್ತಾ? ಬಿಡಮ್ಮ ಸಾಕು, ನೀರ್ ಖರ್ಚು ಮಾಡಬೇಡಿ ಜಾಸ್ತಿ.
3: ಹೌದು, ಅಮೂಲ್ಯವಾದ ಜೀವ ಜಲವನ್ನು ರಕ್ಷಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೆರವಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಕೂಡ.
4: ಪ್ರೀತಿಯ ಮಕ್ಕಳೇ, ನಾಳೆ ಬೆಳಗ್ಗೆ 10 ಗಂಟೆಗೆ ಚಿನ್ನರ ಲೋಕ.
5: ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲವ್ವ, ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲವ್ವ.

0: ಕೊಡಗಿನ ಮಡಿಕೇರಿಯ ಕೊಟ್ಟೂರು ಚೀರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಸ್ವರ ಒಂದು ಇತ್ತಿಲ್ಲ, ಮಾತ್ರ ಧ್ವನಿ ಮಾತ್ರ ಕೇಳುತ್ತಿತ್ತು. ಅದು ಹೇಗಿತ್ತು ಎಂದರೆ
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ನಿಮ್ ಮಗಂಗೆ ಎಷ್ಟು ಮಾರ್ಕ್ಸ್ ಬಂತು?
3: ನನ್ ಮಗಂಗೆ 201 ಮಾರ್ಕ್ಸ್ ಕಣೆ.
2: ಹೌದಾ? ಹಾಗಾದ್ರೆ ನಿನ್ ಮಗಂಗಿಂತ ನನ್ ಮಗಂಗೆ 14 ಮಾರ್ಕ್ಸ್ ಜಾಸ್ತಿನಾ.
0: ಸಮಯ ಮತ್ತೊಮ್ಮೆ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಯಾವ ಕಾರ್ಯಕ್ರಮ? ಚಿಣ್ಣರ ಲೋಕ. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಲ್ಲ?
4: ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿ ಅನುಪಮ ಚಿತ್ರದ ಗೀತೆ, ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಅಶ್ವಥ್ ವೈದಿ.

0: ಇದುವರೆಗೂ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ನೆನಪು ನಿನಾದ ಕಾರ್ಯಕ್ರಮ.
1: ನನಗೊಂದು ಆಸೆ ಇತ್ತು ಹುಟ್ಟಿದ ತಕ್ಷಣದಿಂದ, ಒಂದು ಡಾಕ್ಟರ್ ಮಾಡಬೇಕು ಅಂತ ಹೇಳಿ.
2: ಮಗಳೇ ಹೆಗಲೆ ವಿಮಾನ ನಿನಗೆ
3: ನಿರೀಕ್ಷಿಸಿ,
2: ನಿನ್ನ ಖುಷಿಯೇ ಪ್ರಧಾನ ನನಗೆ.
4: ನನಗೆ ಮೇನ್ ಆಗಿ ಎಂ ಬಿ ಬಿ ಎಸ್ ಮಾಡಬೇಕಿತ್ತು, ಸೊ ನಾನು ಸೈನ್ಸ್ ತಗೊಂಡೆ.
3: ವೆರಿ ಗುಡ್. ಅಪ್ಪ ಏನ್ ಮಾಡ್ತಾ ಇದ್ದಾರೆ?
4: ಅಪ್ಪ ಎ ಎಸ್ ಐ.
3: ಎಲ್ಲಿ?
4: ಮಡಿಕೇರಿ.
2: ಋಣವೇ ನೀನು ನನ್ನ ತಾಯಿ ಹಾಗೆ.
3: ಮಗಳನ್ನ ವೈದ್ಯೆಯಾಗಿ ಕಾಣುವಂತಹ ಕನಸನ್ನ ನನಸಾಗಿಸಿಕೊಂಡಂತಹ ಅಪ್ಪನ ಮಾತುಗಳು.
1: ಏನಿಲ್ಲ ಮೇಡಮ್, ಇವತ್ತೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ. ಆಕ್ಚುಲಿ ಹೆಣ್ಮಕ್ಳು ಚೆನ್ನಾಗಿ ಓದ್ತಾ ಇದಾರೆ. ನನಗೆ ಫಸ್ಟ್ ಆದ ಸ್ವಲ್ಪ ನಮ್ಮ ತಂದೆಗೆ ಸ್ವಲ್ಪ ಬೇಜಾರಾಯ್ತು, ಎರಡು ಹೆಣ್ಣು ಆಯ್ತಲ್ಲಪ್ಪ, ನಾನು ಒಬ್ಬನೇ ಮಗ. ನಾನು ಮತ್ತೆ ಕೊನೆ ಹೋಗ್ತಾ ಹೋಗ್ತಾ ನನಗೆ ಜಸ್ಟ್ ಅದೇ ಯಾಕಂದ್ರೆ ಮಕ್ಕಳು ಹೆಣ್ಮಕ್ಳು ಓದ್ತಾರೆ ಮೇಡಮ್, ಅವ್ರು ಚೆನ್ನಾಗಿ ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ.
3: ಚಿನ್ನರ ಲೋಕದ ಪೂರಣ ಕಾರ್ಯಕ್ರಮದಲ್ಲಿ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆ ಎಚ್ ಅವರ ಸಲಹೆ ಪೋಷಕರಿಗೆ.
1: ಈಗ ಮಕ್ಕಳು ಮುಂದೆ ಹೋಗ್ತಾರೆ, ಪೋಷಕರು ಮತ್ತು ಶಿಕ್ಷಕರು, ಶಿಕ್ಷಕರಾದವರು ಅವ್ರು ಕರ್ತವ್ಯ ಮಾಡ್ತಾರೆ ಮೇಡಮ್. ಗುರು ಯಾರಿಗೂ ಮೋಸ ಮಾಡಲ್ಲ, ವಿದ್ಯಾರ್ಥಿಗಳಾದ ನಾವುಗಳದನ್ನ ಅರ್ಥ ಮಾಡ್ಕೊಬೇಕು.
3: ನಿರೀಕ್ಷಿಸಿ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
8: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
9: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
10: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗುತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಬೇಗ ಆಸ್ಪತ್ರೆಗೆ ಬರಬೇಕು.
11: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್

0: you by Manipal Hospital, Mysuru, Lives On. For any health emergency, call 0821-255-000. Save the number, save the life.
1: ಶ್ರೋತೃಗಳು, ಈಗ ರೇಡಿಯೋ ಸಮಯ 5:03:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ ಕಾರ್ಯಕ್ರಮ ಕ್ರೀಡಾ ಲಹರಿ.

0: ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ ಕಾರ್ಯಕ್ರಮ ಕ್ರೀಡಾ ಲಹರಿ.
1: ಎಲ್ಲ ಕೇಳುವರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯುವ ಹಾಕಿ ಪ್ರತಿಭೆ ನಿಡ್ಡೆಮಲೆ ದಿಶಾ ಅವರಿದ್ದಾರೆ. ಈಗಾಗಲೇ ರಾಷ್ಟ್ರಮಟ್ಟದಲ್ಲಿ ಹಾಕಿಯಲ್ಲಿ ಮಿಂಚುತ್ತಿರುವ ಇವರ ಸಾಧನೆ ಹಾಗೂ ಇವರ ಪರಿಶ್ರಮ ಹೇಗಿತ್ತು, ಮುಂದೆ ಇವರ ಗುರಿ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಹತ್ರ ತಿಳ್ಕೊಳ್ಳೋಣ. ದಿಶಾ ಅವರೇ ನಮಸ್ತೆ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸರ್, ಥ್ಯಾಂಕ್ ಯು.
1: ದಿಶಾ ಅವರೇ, ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ, ನಿಮ್ಮ ಊರು, ತಂದೆ ತಾಯಿ.
2: ನಾನು ದಿಶಾ ನಿಡ್ಯಮಲೆ, ನಂದು ಬೈ ಬರ್ತ್ ಬಂದು ಭಾಗಮಂಡ್ಲ. ನಾನು ಇವಾಗ ಇರೋದು ಕೊಪ್ಪ ಮರಡಿಯೂರು ಅನ್ನೋ ಚಿಕ್ಕ ಒಂದು ಹಳ್ಳಿಯಲ್ಲಿ. ಅಪ್ಪ ದಿನೇಶ್ ನಿಡ್ಯಮಲೆ, ಅಮ್ಮ ಸುಲೋಚನಾ ನಿಡ್ಯಮಲೆ.
1: ಈಗ ನಿಮಗೆ ಮೂಲತಃ ಕೊಡಗಿನಲ್ಲಿ ಹಾಕಿ ಅನ್ನುವಂಥದ್ದು ಫೇಮಸ್ ಆಗಿದೆ, ಎಲ್ಲರೂ ಕೂಡ ಹಾಕಿ ಟಚ್ ಇದ್ದೇ ಇರುತ್ತೆ ಅಥವಾ ಅದರ ಬಗ್ಗೆ ಗೊತ್ತಿರುತ್ತೆ. ನಿಮಗೆ ಹಾಕಿಯ ಒಂದು ನಂಟು ಎಲ್ಲಿಂದ ಮತ್ತೆ ಹೇಗೆ ಬೆಳೀತಾ ಬಂತು?
2: ನಾನು ಆಕ್ಚುಲಿ ಫಸ್ಟ್ ಅಥ್ಲೆಟಿಕ್ಸ್ ಅಲ್ಲಿ ಇದ್ದಿದ್ದು, ಶಾರ್ಟ್ ಪುಟ್ ಗೆ ಅಂತ ಸೆಲೆಕ್ಷನ್ ಕೊಟ್ಟು ಮೈಸೂರಿಗೆ ಸೆಕೆಂಡ್ ಸೆಲೆಕ್ಷನ್ ಅಂತ ಬಂದಿದ್ದೆ. ಆಗ ನಮ್ಮಪ್ಪ ಗೊತ್ತಿರೋ ಒಂದು ಕೋಚ್ ಇದಾರಲ್ಲ, ಅವ್ರ ಸೋಮರ್ಪೇಟೆ ಅವರು, ವೆಂಕಟೇಶ್ ಸರ್ ಅಂತ, ಅವರು ಬನ್ನಿ ಕರ್ಕೊ ಬನ್ನಿ ನೋಡೋಣ ಅಂತ ಹೇಳಿ ಕರ್ಕೊಂಡು ಹೋದ್ರು. ಸೊ ನನಗೂ ಹಾಕಿ ಬಗ್ಗೆ ಅಷ್ಟೇನ್ ಗೊತ್ತಿರ್ಲಿಲ್ಲ. ಅವತ್ತು ಜಸ್ಟ್ ಒಂದ್ ಸ್ಟಿಕ್ ಕೊಟ್ಬಿಟ್ಟು ಡ್ರಿಬಲ್ ಮಾಡು, ಇಷ್ಟ ಮಾಡು ಸಾಕು, ನಾನು ಸೆಲೆಕ್ಷನ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿ. ಸೊ ಎಂಡುರೆನ್ಸ್ ಎಲ್ಲ ಚೆಕ್ ಮಾಡಿದ್ರು, ಎಲ್ಲ ಓಕೆ ಪಾಸಿಟಿವ್ ಆಗಿ ಆಯ್ತು. ಸೊ ಸ್ಟಿಕ್ ವರ್ಕ್ ಅಲ್ಲಿ ಸ್ವಲ್ಪ ಪೂರ್ ಇದ್ದೆ, ಓಕೆ ಫೈನ್ ಇನ್ ಹೇಳ್ಕೊಡ್ಬೋದು, ಯಾಕಂದ್ರೆ 8th 5th ಎಲ್ಲ ಅದು ಅವಾಗ ಕಲಿಬೇಕಾಗಿರೋ ಇದ ಟೈಮ್ ಅಲ್ವಾ. ಹಾಗೆ ಅವಾಗ ಕರೆದು ನಾನು 8th ಸ್ಟ್ಯಾಂಡರ್ಡ್ ಗೆ ಕೂಡಿಗೆಗೆ ಸೆಲೆಕ್ಷನ್ ಆಗಿ ಹೋಗಿದ್ದು. ಅದರಲ್ಲೂ ಫಸ್ಟ್ 1.5 ಇಯರ್ ಅಂತೂ ಕೋವಿಡ್ ಇಂದ ನಾನೇನು ಕಲಿಯಕ್ಕಾಗಿಲ್ಲ. ಕಲ್ತಿದ್ದೆ, ಬೇಸಿಕ್ ಸ್ವಲ್ಪ ಅಷ್ಟೇ ಕಲ್ತಿದ್ದೆ, ಮನೆಯಲ್ಲಿ ಪ್ರಾಕ್ಟೀಸ್ ಅಂತ ಸ್ವಲ್ಪ ಸರ್ ಹೇಳ್ಕೊಟ್ಟಿದ್ನ ಮಾಡ್ತಾ ಇದ್ದೆ. ಆಮೇಲೆ 1.5 ಇಯರ್ ನಾನು ಏನು ಮಾಡಕ್ ಆಗಿಲ್ಲ, ಅಂದ್ರೆ ಜಾಸ್ತಿ ಹಾಕಿ ಮೇಲೆ ಇಂಟ್ರೆಸ್ಟ್ ಕೊಡಕ್ ಆಗಿಲ್ಲ. ಈಚೆ ಕೋವಿಡ್ ಲಾಕ್ಡೌನ್ ಎಲ್ಲೂ ಹೋಗಕ್ ಆಗ್ತಾ ಇರ್ಲಿಲ್ಲ. ಇನ್ನ ನಾನು ಎಲ್ಲ ಕಲ್ತಿದ್ದಂದ್ರೆ 9th 10th ಅಲ್ಲೇ ನಾನು ಬೇಸಿಕ್ಸ್ ಎಲ್ಲಾನು ಸ್ವಲ್ಪ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಅಲ್ಲಿಂದ ಕಲ್ತಿದ್ ನಾನು. ಆಮೇಲೆ 10th ಅಲ್ಲಿ ಸ್ಟೇಟ್ ಆಡಿದ್ವಿ, ಕೂಡಿಗೆ ಮತ್ತೆ ಹಾಸನ ಅವ್ರ ಫೈನಲ್ಸ್ ಬಿದ್ದಿದ್ರು. ಸೊ ಅಲ್ಲಿ ನಾವು ಸೋತ್ವಿ, ಯಾಕಂದ್ರೆ ನಾವು ಡೈರೆಕ್ಟ್ ಸ್ಟೇಟ್ ಗೆ ಕ್ವಾಲಿಫೈ ಆಗೋದು. ಹಾಸನ್ ಜೊತೆ ಸೋತು ಆ ಟೀಮ್ ಇಂದ ಸೋತಿರೋ ಟೀಮ್ ಇಂದ 6 ಮೆಂಬರ್ಸ್ ನ ನ್ಯಾಷನಲ್ಸ್ ಗೆ ಅಂತ ತಗೊಳ್ತಾರೆ. ಅವಾಗ ಅದರಲ್ಲಿ ನಾವು 6 ಮೆಂಬರ್ಸ್ ಕೂಡ ಸೆಲೆಕ್ಟ್ ಆಗಿದ್ವಿ, ಅದರಿಂದ ನಾನು ಒಬ್ಳಿದ್ದೆ. ಅಲ್ಲಿ ಅವಾಗ ಏನು ಇಶ್ಯೂಸ್ ಇತ್ತು ಅಂತ ಹೇಳಿ ಆ ನ್ಯಾಷನಲ್ಸ್ ಆಡಕ್ ಆಗಿಲ್ಲ. ಹಾಗೆ ಅಲ್ಲಿ ಮುಗ್ಸಿ ಆಡಕ್ ಆಗಿಲ್ಲ ಅಂತ ಮುಗ್ಸಿ, ಓಕೆ ಫೈನ್ ಅಲ್ಲಿ ಇನ್ನೂ ಜಾಸ್ತಿ ಕಲಿಬಹುದು ಅಂತ ಹೇಳಿ ಮೈಸೂರಿಗೆ ಸೆಲೆಕ್ಷನ್ ಕೊಟ್ಟೆ. ಆಲ್ಮೋಸ್ಟ್ ಎಲ್ಲ ಸಾಯಿಗೆ ಅಂತ ಹೋಗ್ತಾ ಇದ್ರು, ನನ್ನ ಪ್ರಿಫರೆನ್ಸ್ ಯಾವಾಗ್ಲೂ ಮೈಸೂರಿಗೆ ಅಂತ ಇತ್ತು, ಯಾಕಂದ್ರೆ ತುಂಬಾ ಚೆನ್ನಾಗಿ ಕೋಚಿಂಗ್ ಅಲ್ಲೇ ಸಿಗ್ತಾ ಇದೆ ಅಂತ ತುಂಬಾ ಕಡೆಯಿಂದ ಗೊತ್ತಾಗಿ. ಸೊ ನಾನು ಮೈಸೂರಿಗೆ ಸೆಲೆಕ್ಷನ್ ಕೊಟ್ಟೆ, ಸೆಲೆಕ್ಷನ್ ಸಿಕ್ತು. ಮೈಸೂರಿಗೆ ಫಸ್ಟ್ ಪಿರಿಯಡ್ ಬಂದಿಲ್ಲ ಅಡ್ಮಿಷನ್ ಆದ. ಹಂಗೆ ಅಂತ ಬಂದ್ರೆ ಸೀನಿಯರ್ ಅಷ್ಟೇ ಅಂತ ಬಂದ್ರೆ ಕಲಿಯೋದು ತುಂಬಾ ಇತ್ತು. ನನ್ಗೆ ಎಷ್ಟು ಬೇಕೋ ಅಷ್ಟೇ, ಅಂದ್ರೆ ಬೇಸಿಕ್ಸ್ ಅಷ್ಟೇ ಪರ್ಫೆಕ್ಟ್ ಆಗಿದ್ದೆ ನಾನು. ಇಲ್ಲಿ ಬಂದು ನನ್ಗೆ ಸರ್ ನಿನ್ ಜೊತೆ ಆ ಟ್ಯಾಲೆಂಟ್ ಇದೆ, ನಿನ್ನ ಅದ್ ಮಾಡಿಸ್ಬೋದು ಅಂತ ಹೇಳ್ಕೊಟ್ಟು, ನನ್ಗೆ ಒಂದ್ ಸ್ಕಿಲ್ ಆಗ್ಲಿ, ನನ್ ಪೋರ್ಷನ್ ಕೂಡ, ನಾನು ಮುಂಚೆ ಫಾರ್ವರ್ಡ್ ಆಡ್ತಾ ಇದ್ದೆ, ಫಾರ್ವರ್ಡ್ ಇಂದ ತಕೊಬಂದು ಡಿಫೆನ್ಸ್ ಗೆ ಹಾಕಿ, ಸರ್ ತುಂಬಾ ಅಂದ್ರೆ ಸುಂದರೇಶ್ ಸರ್ ನನ್ ಕೋಚ್, ತುಂಬಾ ನನ್ ಮೇಲೆ ಏನೋ ಪ್ರೆಷರ್ ಕೊಟ್ಟು ವರ್ಕ್ಸ್ ಮಾಡಿ ಸ್ಕಿಲ್ಸ್ ಎಲ್ಲ ಹೇಳ್ಕೊಟ್ಟು, ನಾನ್ ಇವಾಗ ಧೈರ್ಯದಿಂದ ಡಿಫೆನ್ಸ್ ಮಾಡ್ತೀನಿ ಅಂದ್ರೆ ಅದು ಸುಂದರೇಶ್ ಸರ್ ಇಂದಾನೆ. ಅವ್ರು ಕೊಡೋ ಎಲ್ಲಾ ಕೋಚಿಂಗ್ ಕೂಡ ನಾನು ತಕೊಂಡು ಕ್ಲಿಯರ್ ಆಗಿ ನನ್ಗೇನ್ ಬೇಕು ಅದ್ರ ಜೊತೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಪಿ ಅಲ್ಲಿ ನಾನು ಫಾರ್ವರ್ಡ್ ಆಡ್ತಾ ಇದ್ದೆ. ಅವಾಗ ಗದಗಲ್ಲಿ ಸ್ಟೇಟ್ ಟೂರ್ನಮೆಂಟ್ ಇತ್ತು ಪಿ ಯು ಲೆವೆಲ್ ದು. ಆ ಪಿ ಯು ಲೆವೆಲ್ ಟೂರ್ನಮೆಂಟ್ ಅಲ್ಲಿ ಆಲ್ಮೋಸ್ಟ್ ನನ್ ಕಡೆಯಿಂದ ಜಾಸ್ತಿ ಸ್ಕೋರ್ ಮಿಸ್ ಆಗಿ ನಾವು ಆ ಟೈಮ್ ಲಾಸ್ಟ್ ಸೆಕೆಂಡ್ ಬಂದಿದ್ವಿ. ನನ್ ಕಡೆಯಿಂದಾನೆ ಆಲ್ಮೋಸ್ಟ್ ಜಾಸ್ತಿ ಸ್ಕೋರ್ ಮಿಸ್ ಆಗಿತ್ತು. ಸರ್ ಸೆಕೆಂಡ್ ಪಿ ಯು ಗೆ ಡಿಫೆನ್ಸ್ ಗೆ ಬಾ ನೀನು, ಡಿಫೆನ್ಸ್ ಚೆನ್ನಾಗ್ ಆಡ್ತಾ ಸ್ವಲ್ಪ ಚೆನ್ನಾಗಿದ್ಯಾ ನೋಡಕ್ಕೆ, ಹೆದ್ರುಕೊಳ್ತಾರೆ ನಿನ್ನ ನೋಡಿದ್ರೆ ಅಂತ ಹೇಳಿ ಡಿಫೆನ್ಸ್ ಗೆ ತಗೊಂಡ್ ಪೋರ್ಷನ್ ಚೇಂಜ್ ಮಾಡಿದ್ರು. ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗ್ತಾ ಇತ್ತು ಅಲ್ಲಿ ಆಡಕ್ಕೆ, ಯಾಕಂದ್ರೆ ಫಾರ್ವರ್ಡ್ ಆಡಿ ಆಡಿ ಅಭ್ಯಾಸ ಆಗಿ ಡಿಫೆನ್ಸ್ ಆಡಕ್ ಕಷ್ಟ ಆಗ್ತಾ ಇತ್ತು. ಸರ್ ನನ್ಗೆ ಅಂತಾನೆ ಸ್ಪೆಷಲ್ ಆಗಿ ಹಿಂಗ್ ಮಾಡೋದ್ರ ಹಿಂಗ್ ಸಿಗುತ್ತೆ ಬಾಲ್, ಹಿಂಗ್ ಟ್ಯಾಕಲ್ ಮಾಡ್ಬೇಕು, ಅದ್ ಮಾಡು, ಈ ಸ್ಕಿಲ್ ಮಾಡು, ಅದ್ ಮಾಡು, ಇದ್ ಮಾಡು ಅಂತೆಲ್ಲ ಪ್ರಾಕ್ಟೀಸ್ ಮಾಡಿಸಿ, ಕೊನೆಗೆ ಈಗ ಒಂದ್ ಡಿಫೆಂಡರ್ ಕರ್ನಾಟಕದಲ್ಲಿ ನನ್ನ ಕಂಡಿರಿತಾರೆ ಅಂತ ಹೇಳಿದ್ರೆ ಸುಂದರ್ ಸರ್ ಇಂದಾನೆ. ಹಾಗೆ ಆ ಟೂರ್ನಮೆಂಟ್ ಆಮೇಲೆ ನಾವ್ ಆಡಿದ ಆ ವರ್ಷ ಕೂಡ ನಾವ್ ವಿನ್ ಆಗಿದ್ದೀವಿ ಕೂಡ.

0: ಅದೇ ನನ್ ಫಸ್ಟ್ ನ್ಯಾಷನಲ್ಸ್ SGFI ಜಾರ್ಖಂಡ್ ಅಲ್ಲಿತ್ತು. ಒಡಿಶಾ ಮೇಲೆ ಸೋತು ನಾವು ಒಂದೆಲ್ಲೋ ಒಂದ್ ಕಡೆ ಸಿಲ್ವರ್ ಮೆಡಲ್ ಬರ್ತಿದ್ದ ಒಂದ್ ಚಾನ್ಸ್ ಮಿಸ್ ಮಾಡ್ಕೊಂಡ್ವಿ ಅನ್ಕೊಳ್ತೀನಿ. ಸೆಮಿಫೈನಲ್ಸ್ ಅಲ್ಲಿ ಸೋತು ಸೆಕೆಂಡ್ ಬರೋ ಒಂದ್ ಚಾನ್ಸ್ ಮಿಸ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್ ಅಸೋಸಿಯೇಷನ್ ಅಲ್ಲಿ ನಾನು ಕೊನೆ ಕ್ಯಾಂಪ್ ತನಕ ಇದ್ದೆ. ನಾನು ಪ್ರತಿ ವರ್ಷ ಸಮೇತ ಕ್ಯಾಂಪ್ ಅಲ್ಲಿ ಇದ್ದು ಟೀಮ್ ಕರೆಯೋ ಟೈಮಿಗೆ ಆಚೆ ಬರ್ತಾ ಇದ್ದೆ. ಕಳೆದ ವರ್ಷ ಸೌಜೋ ನ್ಯಾಷನಲ್ಸ್ ಅಂತ ಕರೆದ್ರು. ಆ ಸೌಜೋ ನ್ಯಾಷನಲ್ಸ್ ಅಲ್ಲಿ ನನ್ ಬೆಸ್ಟ್ ನನ್ ಕೊಟ್ಟು ಆಟ ಆಡಿ ಅವರೆಲ್ಲ ಇವಾಗ್ಲೂ ಸಮೇತ ಹೇಳ್ತಾರೆ ದಿಶೆಯಿಂದ ಚೆನ್ನಾಗಿ ಆಡ್ತಾಳೆ ಅಂತ ಇವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ. ಅಂದ್ರೆ ಈಗ ನಾನ್ ಲಾಸ್ಟ್ ಟೂರ್ನಮೆಂಟ್ ಹೋಗಿ ಅಟೆಂಡ್ ಸೌತ್ ಝೋನ್ ಅಟೆಂಡ್ ಮಾಡಿ ಬಂದ ಮೇಲೆ ಇವಾಗ ಇದೆ ಅಸ್ಮಿತಾ ಜೂನಿಯರ್ ನ್ಯಾಷನಲ್ಸ್ ಹೋಗಿದ್ನಲ್ಲ, ಅವ್ರು ಕರ್ದ್ ಕೂಡ ಹೇಳಿದ್ರು ಈ ವರ್ಷ ನೀನು ಅದೇ ತರ ಚೆನ್ನಾಗಿ ಆಡ್ಬೇಕು, ಲಾಸ್ಟ್ ಟೂರ್ನಮೆಂಟ್ ಆಡ್ದಂಗೆ ಈ ವರ್ಷ ಆಡ್ಬೇಕು ಅಂತ. ನಾನ್ 100% ಕೊಟ್ಟು ನಾನು ಈ ಟೂರ್ನಮೆಂಟ್ ಆಡಿ ಬ್ರಾಂಜ್ ಮೆಡಲ್ ತಕೊಬಂದಿದೀವಿ. ಅಂಡ್ ನಾನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನನ್ನ ಪೇರೆಂಟ್ಸ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಂಗೆ ಚಿಕ್ಕ ಚಿಕ್ಕ ಥಿಂಗ್ಸ್ ಇಂದ ಹಿಡಿದು ನಾನು ಯಾವುದೇ ಎಲ್ಲೇ ಟೂರ್ನಮೆಂಟ್ ಹೋದ್ರು ನನಗೆ ಖರ್ಚಿಗೆ ಅಂದ್ರೆ ಈಗ ಯೂನಿವರ್ಸಿಟಿ ಕಡೆಯಿಂದ ಕೊಟ್ಟಿಲ್ಲ ಅಂದ್ರೆ ನಮ್ದೆಲ್ಲಾ ಖರ್ಚು ಕೂಡ ಪೇರೆಂಟ್ಸ್ ನೋಡ್ಕೋಬೇಕಾಗುತ್ತೆ. ತುಂಬಾ ಮನೆಯಲ್ಲಿ ಪ್ರಾಬ್ಲಮ್, ಎಲ್ಲ ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ, ಬಟ್ ಸ್ಟಿಲ್ ನನ್ ಮನೆಯಲ್ಲಿ ಆ ಪ್ರಾಬ್ಲಮ್ ಎಲ್ಲೂ ತೋರಿಸ್ಕೊಳ್ದೆ ನಾನು ಏನ್ ಬೇಕು ಅಂದ್ರೆ ಒಂಚೂರು ಇಲ್ಲ ಅಂದೆ, ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ. ಸೊ ಇನ್ನೂ ಕಮ್ಮಿ ಅನ್ಕೊಳ್ತೀನಿ ಇನ್ನೂ ಅಚೀವ್ ಮಾಡಿರೋದು. ಸ್ಟಿಲ್ ನನ್ ಡ್ರೀಮ್ ಇರೋದು ನಾನು ಹಿಂದೆ ಆಡ್ಲೇಬೇಕು ಅಂತ ಆಡ್ತೀನಿ, ಶೋರ್ ಆಡ್ತೀನಿ. ನಾನು ಬೆಸ್ಟ್ ಈ ವರ್ಷ ನೆಕ್ಸ್ಟ್ ಜೂನಿಯರ್ ನ್ಯಾಷನಲ್ ಪೋಸ್ಟ್ಪೋನ್ ಆಗಿದೆ, ಬಟ್ ಆ ಜೂನಿಯರ್ ನ್ಯಾಷನಲ್ಸ್ ಗೆ ನಾನು ನನ್ನ ಬೆಸ್ಟ್ ಕೊಟ್ಟು ಇಂಡಿಯನ್ ಕ್ಯಾಂಪ್ ಗೆ ಟ್ರೈ ಮಾಡ್ತಾ ಇದ್ದೀನಿ. ಆ ಟೂರ್ನಮೆಂಟ್ ಚೆನ್ನಾಗಿ ಆಡಿ ನನ್ನ ಕ್ಯಾಂಪ್ ಸೆಲೆಕ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ.
1: ಈಗ ನೀವು ಹೇಳಿದ್ರಿ ಯಾವ್ದೋ ಒಂದು ಕ್ರೀಡೆದಿದ್ರಿ, ಅಲ್ಲಿಂದ ನಿಮ್ಮನ್ನ ಇರ್ಲಿ ನೀವು ಫಿಸಿಬಲ್ ಆಗ್ತೀರಿ ಅಂತೇಳಿ ಗುರುತಿಸಿ ಕರ್ಕೊಂಡ್ಬಂದ್ರು ಅಂತೇಳಿ, ಆ ಒಂದು ಆರಂಭ ದಿನಗಳು ಹೇಗಿತ್ತು? ಅಂದ್ರೆ ನೀವೀಗ ಇದ್ರ ಬಗ್ಗೆ ನಿಮಗೆ ಯಾವುದೇ ಐಡಿಯಾ ಸಿಕ್ಕಿಲ್ಲ, ಶಾರ್ಟ್ ಪುಟ್ ಮಾಡ್ತಾ ಇದ್ರಿ ಅಥವಾ ನಿಮ್ಮ ಸ್ಪ್ರಿಂಟ್ ಅಲ್ಲಿ ಇದ್ರಿ, ಇಲ್ಲಿ ಸ್ವಲ್ಪ ನಿಮ್ಗೆ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕಾಗಿತ್ತು, ಆ ಒಂದು ದಿನಗಳು ಹೇಗಿತ್ತು? ಅಂದ್ರೆ ಒಗ್ಗಿಕೊಳ್ಬಹುದು ಅಂತ ಅನಿಸ್ತಾ ಅಥವಾ ಕಷ್ಟ ಆಗ್ತಿತ್ತಾ?
0: ಸ್ಟಾರ್ಟಿಂಗ್ ಕಲಿಯುವಾಗ ಸ್ವಲ್ಪ ಖುಷಿ ಆಗ್ತಿತ್ತು, ಯಾವ್ದು ಹೊಸ ಗೇಮ್ ಕಲಿತಾ ಇದ್ದೀನಿ ನಾನು ಅಂತ. ನಂಗೆ ಹಾಕಿ ಬಗ್ಗೆ ಏನು ಅಂದ್ರೆ ಏನು ಗೊತ್ತಿರ್ಲಿಲ್ಲ, ಸ್ಟಿಕ್ ಹಿಡಿಯೋದು ಹೇಗೆ ಅಂತಾನು ಗೊತ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಖುಷಿ ಆಗ್ತಿತ್ತು, ಆಮೇಲೆ ಕುಡಿಗೆ ಹೋದ್ಮೇಲೆ ಮನೆ ಬಿಟ್ಟಿರೋದು, ಆಮೇಲೆ ಪ್ರಾಕ್ಟೀಸ್ ಎಲ್ಲ ಅಯ್ಯೋ ಓದಕ್ಕಾಗಲ್ಲ. ಅವಾಗ ಸ್ಟಾರ್ಟಿಂಗ್ ಎಲ್ಲ ಓದೋದ್ ಅಂದ್ರೆ ಮುಂಚೆ ನಾವು ಸ್ಟಡೀಸೇ ಮಾಡ್ಕೊಂಡ್ ಬಂದಿದ್ದಲ್ಲ, ಓದಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಮ್ಯಾನೇಜ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡಾದ್ಮೇಲೆ ಆಚೆನು 50 ಈಚೆನು 50 ಕೊಟ್ಟು ಆಡ್ತಾ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಜಾಸ್ತಿನೇ ಬಂತು. ಏನಾದ್ರು ಈಗ ನಮ್ ಸೀನಿಯರ್ಸ್ ಜಾಬ್ ತಕೊಂಡಿದ್ದಾರೆ, ತುಂಬಾ ಜನ ಜಾಬ್ ತಕೊಂಡಿದ್ದಾರೆ, ಬ್ಯಾಂಕ್ ಅಲ್ಲಿ, ಪೊಲೀಸ್ ಅಲ್ಲಿ ಆಗಿರ್ಲಿ, ರೈಲ್ವೇಸ್ ಆಗಿರ್ಲಿ, ಎಲ್ಲದಲ್ಲೂ ತಕೊಂಡಿದಾರೆ ಅಲ್ವಾ ಕೆಲಸ. ನಾನು ತಕೋಬೇಕು ಹೀಗೆ ಅವ್ರ ತರ ನಾನು ಆಡ್ಬೇಕು ಅಂತ ಅನ್ಕೊಂಡು, ಅವ್ರ ಆಡ್ತಾರಲ್ಲ ಅನ್ನೋ ಒಂದ್ ಇಂಟ್ರೆಸ್ಟ್ ಇಂದ ನನಗೂ ಅವ್ರನ್ನ ನೋಡಿ ಇಂಟ್ರೆಸ್ಟ್ ಜಾಸ್ತಿ ಬಂತು. ಆಮೇಲೆ ಇವಾಗಂತೂ ಸ್ಪೋರ್ಟ್ಸ್ ಕೋಟದಲ್ಲೇ ಜಾಬ್ ತಕೋಬೇಕು ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಇವಾಗ ಪೀಕ್ ಮೂಮೆಂಟ್ ಅಲ್ಲಿ ಅರ್ಧದಲ್ಲಿ ಬಿಟ್ಟು ಹೋದ್ರೆ ವ್ಯಾಲ್ಯೂ ಇರಲ್ಲ ಅಲ್ವಾ. ಇಷ್ಟು ಡೆಡಿಕೇಶನ್ ಕೊಟ್ಟು ಇಷ್ಟ ಆಡಿ ಅದಕ್ಕೊಂದು ಅರ್ಥ ಬರೋದು ಒಂದ್ ಕೆಲ್ಸ ತಕೊಂಡ್ ಮೇಲೆ. ಸೊ ನನ್ ಇಂಟ್ರೆಸ್ಟ್ ಅಂತೂ ಫಸ್ಟ್ ಇಂದಾನೆ ಜಾಸ್ತಿ ಇದೆ.
1: ಹಾಗೆ ಅದೇ ಆಸಕ್ತಿಯಿಂದ ನೀವು ಮುಂದುವರಿತಾ ಬಂದ್ರಿ, ನಂತರ ನೀವು ಹೇಳಿದ್ರಿ ಮೈಸೂರಿಗೆ ಬಂದ್ರಿ, ಸುಂದರೇಶನ್ ಸರ್ ಸಿಕ್ಕಿದ್ರು ಅಂತ ಹೇಳಿ, ಅಲ್ಲಿ ಒಂದು ಕಾಂಪಿಟೇಷನ್ ಲೆವೆಲ್ ಹೇಗಿತ್ತು? ಅಂದ್ರೆ ಈಗ ಮೈಸೂರಿಗೆ ಬಂದ ತಕ್ಷಣ ಹೆಚ್ಚು ಕೊಡಗಿನಿಂದ ಕೂಡ ಬಹಳಷ್ಟು ಜನ ಆಟಗಾರರು ಅಲ್ಲಿ ಇರ್ತಾರೆ, ಅವ್ರ ಮಧ್ಯೆ ನಿಮ್ಮ ಒಂದು ಕಾಂಪಿಟೇಷನ್ ಹೇಗಿತ್ತು, ಅದನ್ನ ಹೇಗ್ ನೀರು ಬಂದ್ರಿ?
0: ಆಕ್ಚುಲಿ ನಾನು ಮೈಸೂರಿಗೆ ಫಸ್ಟ್ ಬಂದಿದ ತಕ್ಷಣ ತುಂಬಾ ಲೋಯೆಸ್ಟ್ ಪ್ಲೇಯರ್ ಅಂದ್ರೆ ನಾನೇ ಆಗಿದೆ ಅನ್ಕೊಳ್ತೀನಿ. ಯಾಕಂದ್ರೆ ನನ್ಗೆ ಸ್ಕಿಲ್ ಅಷ್ಟೇನ್ ಕಲ್ತಿರ್ಲಿಲ್ಲ, ನಾನು ಕುಡಿ ಕಲ್ತಿದ್ದೆ ಬಟ್ ಪರ್ಫೆಕ್ಟ್ ಆಗಿ ಅದು ಕಲ್ತಿರ್ಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನಾನು ಸ್ವಲ್ಪ ಇಂಟ್ರೆಸ್ಟ್ ತೋರಿಸೋದ್ರಿಂದ ಸರ್ಗು ಸಮೇತ ಇಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಂಡ್ರು ಕಾಣಿಸುತ್ತೆ. ಅನ್ಕೊಂಡು ನನ್ ಮೇಲೆ ಜಾಸ್ತಿ ಎಲ್ಲಾ ಸ್ಕಿಲ್ಸ್ ನಿನ್ಗಾಗುತ್ತೆ ಮಾಡು ಆಗುತ್ತೆ ಮಾಡು ಅಂತ ಹೇಳಿ ಹೇಳಿ ಹೇಳಿ, ನನ್ಗೂ ಇವಾಗ ಒಂದ್ ಸ್ಕಿಲ್ ಕಲಿಬೇಕು ಅಂದ್ರೆ ಇಂಟ್ರೆಸ್ಟ್ ಇರ್ಬೇಕಲ್ವಾ. ನಮ್ ಸರ್ ಅದನ್ನ ಕರೆಕ್ಟ್ ಆಗಿ ನಿಲ್ಸ್ಕೊಂಡ್ ಹೇಳ್ತಾ ಇದ್ರು ಈ ತರ ಮಾಡು ನಿಂಗ್ ಸಿಗುತ್ತೆ ಅಂತ. ನಾನು ಅವ್ರು ಹೇಳ್ಕೊಟ್ಟಂಗೆ ಮಾಡ್ದೆಯಿಂದ ಆ ಧೈರ್ಯ ನನ್ಗೆ ಇಲ್ಲಿವರೆಗೂ ಇದೆ. ನನ್ಗೆ ಇವಾಗ ಸರ್ ಏನೇ ಹೇಳ್ಕೊಟ್ರು ಆನ್ ಟೈಮ್ ನಾನು ಮಾಡ್ ಸರ್ ತೋರಿಸಿ ಕರೆಕ್ಟ್ ಅಂತ ತಿಳಿಸ್ತೀನಿ.
1: ಈಗ ಆರಂಭದಲ್ಲಿ ಹೇಳಿದ್ರೆ ನೀವು ಫಾರ್ವರ್ಡ್ ಆಗಿದ್ದೀರಿ ಅಂತ, ಈಗ ಒಂದು ಹಾಕಿ ಆಗಿರ್ಬೋದು ಅಥವಾ ಫುಟ್ಬಾಲ್ ಆಗಿರ್ಬೋದು, ಯಾರು ಗೋಲ್ ಹೊಡಿತಾರೆ ಅವರನ್ನ ಹೆಚ್ಚಾಗಿ ಗುರುತಿಸ್ತಾರೆ, ಗೋಲ್ ಸ್ಕೋರ್ ಬೈ ದಿಸ್ ಪರ್ಸನ್ ಅಂತ ಹೇಳಿ. ಡಿಫೆಂಡರ್ ಅಂತ ಹೇಳಿದಾಗ ಅದು ನಮ್ಮ ಒಂದು ತಂಡದ ತಡೆಗೋಡ ಇದ್ದ ಹಾಗೆ, ನಮ್ಮ ಗೋಲ್ ಪೋಸ್ಟ್ ಗಿಂತ ಮುಂಚೆ ನಾವು ನಿಂತಿರ್ತೀವಿ. ಆ ಒಂದು ಪೋಸ್ಟ್ ಇಂದ ಈ ಒಂದು ಪೋಸ್ಟ್ ಹಾಕಿದಾಗ ನಿಮ್ಗೆ ಏನೋ ಆರಂಭದಲ್ಲಿ ಕಸಿವಿಸಿ ಆಯ್ತು, ಅಂದ್ರೆ ನಾನು ಇದೊಂದು ಗೋಲ್ ಸ್ಕೋರಿಂಗ್ ಏರಿಯಲ್ಲಿ ಇದ್ದೆ, ಈಗ ಬ್ಯಾಕ್ ಗೆ ಹಾಕ್ತಾ ಇದಾರೆ ಅಂತ ಒಂದು ಏನಾದ್ರು ಫೀಲ್ ಇತ್ತ ಹೇಗೆ?
0: ಇಲ್ಲ, ಇವನ್ ಇವಾಗ್ಲೂ ಕೂಡ ನಾನು ಗೋಲ್ ಸ್ಕೋರಿಂಗ್ ಪರ್ಸನ್. ಪಿಸಿ ಅಲ್ಲಿ ನನ್ಗೆ ಎಲ್ಲಿವರೆಗೂ ಯಾವ ಟೂರ್ನಮೆಂಟ್ ಅಲ್ಲಿ ನನ್ನ ಸರ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಿಮ್ ಸ್ಕೋರ್ ಹೊಡಿಬೇಕು

0: ಡಿಫೆನ್ಸ್ ಮಾಡ್ಬೇಕು. ಇವನ್ ಪಿಸಿಯಲ್ಲಿ ಫಸ್ಟ್ ಹಿಟ್ಟರ್ ನನ್ನಾಗೆ ಇಟ್ಟಿದ್ದಾರೆ. ನನ್ ಸರ್ ಅದು ಇಲ್ಲಿ ಬಂದ ಮೇಲೆ ಸರ್ ಹೇಳ್ಕೊಟ್ಟಿದ್ದು, ತುಂಬಾ ಟೂರ್ನಮೆಂಟ್ಸ್ ಅಲ್ಲಿ ತುಂಬಾ ಸ್ಕೋರ್ ಮಾಡಿದ್ದೀನಿ. ಆಮೇಲೆ ಡಿಫೆನ್ಸ್ ಇನ್ ಪಿಸಿ ಫಸ್ಟ್ ರನ್ನರ್ ಅಂತ ಇಟ್ಟಿದ್ದಾರೆ ಡಿಫೆನ್ಸ್. ಅದು ಫಸ್ಟ್ ರನ್ನರ್ ಅಲ್ಲಿ ಕೂಡ ನಾನು ತುಂಬಾ ಬೌಲಿಂಗ್, ಲಾಸ್ಟ್ ಸ್ಮಿತಾ ಜೂನಿಯರ್ ನ್ಯಾಷನ್ಸ್ ಅಲ್ಲಿ ಅಂತೂ ಸರ್ ಹೇಳ್ಕೊಟ್ಟಿರೋ ಹಂಗೆ ತುಂಬಾ, ನಂಗಂತೂ ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಭಯಿತು, ಅಯ್ಯೋ ಬಾಲ್ ಎಲ್ಲಿ ಮೈ ಮೇಲೆ ಬೀಳುತ್ತೋ, ಎಲ್ಲಿ ಇಂಜುರಿ ಆಗುತ್ತೋ ಇದು ಅಂತ. ನಂಗಂತೂ ತುಂಬಾ ಇಂಜುರಿ ಆಗಿದೆ, ಎಲ್ಲ ಬಾಲ್ ಮುಟ್ಟಿರೋ ಬಾಲ್ ಎಲ್ಲ ನನ್ಗೆ ಓಪನ್ ಆಗಿ ಸ್ಟಿಚ್ ಆಗಿ ಈ ತರ ಬಾಲ್ಸ್ ಆಗಿರೋ. ಬಟ್ ಅದಕ್ಕೆ ಹೆದರ್ಕೊಂಡಂತೂ ಇಲ್ಲಿವರೆಗೂ ನಾನು ಇದ್ ಮಾಡಿಲ್ಲ. ಧೈರ್ಯ ಅಂತ ಬಂದ್ಮೇಲೆ ಬಾಲ್ ಬೀಳಿ ಬೀಳಿ ಬೀಳಿ ಅಂತ ಅನ್ಕೊಂಡೆ. ಅಟ್ ಲೀಸ್ಟ್ ಸ್ಕೋರ್ ಆಗ್ಬಾರ್ದು, ಇಂಜುರಿ ಆದ್ರೂ ಪರವಾಗಿಲ್ಲ, ಸ್ಕೋರ್ ಆಗ್ಬಾರ್ದು ಅನ್ನೋ ಒಂದ್ ಇದ್ರಿಂದ ನಾನು ಇಲ್ಲಿವರೆಗೆ ಒಂದ್ ಧೈರ್ಯದಿಂದ ಇರೋದು.
1: ಈಗ ನೀವು ಹೇಳಿದ್ರೆ ಪಿಸಿ ಸ್ಪೆಷಲಿಸ್ಟ್ ಆಗ್ತಾ ಇದ್ದೀರಿ ಅಂತ ಹೇಳಿ, ಏನು
0: ಹೌದು,
1: ಸ್ಕಿಲ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ದಾರೆ, ಯಾವ ಒಂದು ಸ್ಪೆಷಾಲಿಟಿ ನಿಮ್ಮಲ್ಲಿ ಅದನ್ನ ಗುರುತಿಸಿದ್ದಾರೆ?
0: ಹಿಟ್ಟಿಂಗ್
1: ಫಾಸ್ಟ್ ಹಿಟ್ಟಿಂಗ್.
0: ಯಾ ನನ್ಗೆ ಅಲ್ಲಿ ಒಂದ್ ಕಡೆ ಅಂತಲ್ಲ, ಎಲ್ಲಾ ಕಡೆಯಿಂದನು ಓಡಿಸಿದ್ದಾರೆ. ಅಂದ್ರೆ ಡಿ ಏರಿಯಾದಲ್ಲಿ ಎಲ್ಲೇ ಬಾಲ್ ಸಿಕ್ಕಿದ್ರು ನನ್ ಕ್ವಿಕ್ ಆಗಿ ಹೊಡಿಬೇಕು ಅನ್ನೋ ಮೂಮೆಂಟ್ ಇಂದ ನನಗೆ ಸಂಜೆ ಯಾವಾಗ್ಲೂ ಸರ್ ಪ್ರಾಕ್ಟೀಸ್ ಸೆಷನ್ ಮುಗ್ದ ಮೇಲೆ ನನ್ಗೆ ಅಂತಾನೆ ಎಕ್ಸ್ಟ್ರಾ 1/2 hour 45 minutes ನಂಗೆ ಅಂತಾನೆ ಸ್ಪೆಂಡ್ ಮಾಡ್ತಾರೆ. ಯಾಕಂದ್ರೆ ಇವಾಗ ನ್ಯಾಷನಲ್ಸ್ ಅಲ್ಲೆಲ್ಲ ಹಿಟ್ ಆಗೋದು ಪಿಸಿ ಹೊಡಿದ್ರೆ ಈ ತರದಲ್ಲಿ ತುಂಬಾ ಚೆನ್ನಾಗಿ ಹಿಟ್ ಆಗ್ತೀವಿ. ಸೊ ನನಗೆ ಎಲ್ಲಾ ಕಡೆಯಿಂದನು ಬಾಲ್ ಕೊಟ್ಟು ಕೊಟ್ಟು ಹೊಡಿಸ್ತಾ ಇದ್ದಾರೆ. ಸೊ ಹಿಟ್ಟಿಂಗ್ ಅಲ್ಲಿ ನಾನು ಇವಾಗ ಏನು ಪಿಸಿ ನಡೆಸ್ತಾ ಇರೋದು.
1: ಈಗ ನೀವು ಹೇಳಿದ್ರಿ ತರದ ಮೈಸೂರು ಝೋನ್ ಅಲ್ಲಿ ಬಂದ್ರಿ, ಅಲ್ಲಿ ನಂತರ ಸ್ಟೇಟ್ ಗೆ ಸೆಲೆಕ್ಟ್ ಆಯ್ತು, ನ್ಯಾಷನಲ್ ಕೂಡ ಸೆಲೆಕ್ಟ್ ಆದ್ರಿ ಅಂತ ಹೇಳಿ.
0: ಹೌದು
1: ಅಲ್ಲಿ ಕೂಡ ಹೇಗೆ, ಈಗ ಅಲ್ಲಿ ಕ್ಯಾಂಪ್ ಗಳಿಗೆ ಹೋದಾಗ ಅಲ್ಲಿ ಒಂದು ಬೇರೆ ಬೇರೆ ಕಡೆಯಿಂದ ಜನ ಬಂದಿರ್ತಾರೆ, ಅವರ ಒಂದು ಸ್ಕಿಲ್ಸ್ ನೋಡ್ತಾ ಇದ್ದಾಗ ಏನ್ ಅನಿಸ್ತಾ ಇತ್ತು?
0: ನಾನು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ನನ್ಗೆ ಎಲ್ಲೂ ಕಮ್ಮಿ ಅಂತ ಅನ್ಸಿರ್ಲಿಲ್ಲ. ಯಾಕಂದ್ರೆ ನನ್ ಸರ್ ಟೂರ್ನಮೆಂಟ್ ಗೆ ಎಷ್ಟ್ ಬೇಕು ಅಷ್ಟ್ ರೆಡಿ ಮಾಡಿ ಕಳಿಸ್ತಾ ಇದ್ರು. ನನ್ನಂತಲ್ಲ, ನಮ್ಮಲ್ಲಿರೋ ಎಲ್ಲಾ ಹಾಸ್ಟೆಲ್ ಎಲ್ಲ ಗರ್ಲ್ಸ್ ಅಷ್ಟೇ, ಯಾರಿಗೆ ಎಷ್ಟ್ ಬೇಕು ಅವ್ರ ಕೆಪಾಸಿಟಿ ಎಷ್ಟಿದೆ ಅಷ್ಟ್ ಮಾಡಿ ಕಳಿಸ್ತಾ ಇದ್ರು. ಅವ್ರನ್ನ ನೋಡಿ ಅಂದ್ರೆ ನಂದ್ ಏನಾದ್ರು ಮಿಸ್ಟೇಕ್ ಇದ್ರೆ ಅಲ್ಲಿರೋ ಕೋಚಸ್ ಹೇಳ್ಕೊಡ್ತಾ ಇದ್ರು ಈ ಮಿಸ್ಟೇಕ್ ನ ಕರೆಕ್ಟ್ ಮಾಡ್ಕೋ ಅಂತ. ಇನ್ ಕೇಸ್ ಏನಾದ್ರು ನಂಗೆ ಡೌಟ್ ಇದ್ರೆ ನಾನು ಟೂರ್ನಮೆಂಟ್ ಮುಗಿಸ್ಕೊ ಬಂದ್ರೆ ಸರ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ತಾ ಇದೆ, ಸರ್ ಈ ತರ ಹೇಳ್ತಾ ಇದ್ರು ಅಂತ. ಸೊ ಸರ್ ಅದನ್ನ ಇನ್ನೂ ಪರ್ಫೆಕ್ಟ್ ಮಾಡಿಸಿ ನಾನು ನೆಕ್ಸ್ಟ್ ಟೂರ್ನಮೆಂಟ್ ಗೆ ಇನ್ನೂ ಬೆಸ್ಟ್ ಆಡಂಗ್ ಮಾಡಿ ಹೇಳಿ ಕಳಿಸ್ತಾ ಇದ್ರು.
1: ಈಗ ನೀವು ಹೇಳಿದಾಗ ನ್ಯಾಷನಲ್ಸ್ ಇರ್ಬೋದು, ಸ್ಟೇಟ್ ಅಥವಾ ಬೇರೆ ಬೇರೆ ಕಡೆಗೆ ಹೋದಾಗ ಅಲ್ಲಿ ನಿಮ್ಮ ಜೊತೆ ಪೇರೆಂಟ್ಸ್ ಏನಾದ್ರು ಬರ್ತಾ ಇದ್ರಾ, ಅಥವಾ ನಿಮ್ಮ ಟೀಮ್ ಜೊತೆ ಹೇಗೆ ಕೋಆರ್ಡಿನೇಟ್ ಆಗ್ತಿತ್ತು?
0: ಅಪ್ಪ ಅಂತೂ ನಾನು ಯಾವ ಟೂರ್ನಮೆಂಟ್ ಹೋಗಿದ್ದೀನಿ ಎಲ್ಲಾ ಟೂರ್ನಮೆಂಟ್ ಬಂದಿದ್ದಾರೆ. ನಾರ್ತ್ ಒಡಿಸಾ ಹೋಗಿದ್ದೆ ಆಲ್ ಇಂಡಿಯಾ ಯೂನಿವರ್ಸಿಟಿ ನ್ಯಾಷನಲ್ಸ್ ಗೆ, ಆಮೇಲೆ ಚೆನ್ನೈಲಿ ಇದ್ದಿದ್ದ ಸೌತ್ ಝೋನ್ ನ್ಯಾಷನಲ್ಸ್ ಯೂನಿವರ್ಸಿಟಿಗೂ ಬಂದಿದ್ರು, ಸೌತ್ ಝೋನ್ ಅಸ್ಮಿತಾ ನ್ಯಾಷನಲ್ಸ್ ಗೂ ಬಂದಿದ್ರು. ನಾನು ಎಲ್ಲೇ ಹೋದ್ರು ನಮ್ಮಪ್ಪ ನನ್ನ ಬ್ಯಾಕ್ ಬೋನ್ ಆಗಿ ನನ್ನ ಜೊತೆ ಇದ್ದೇ ಇರ್ತಾರೆ. ನಮ್ಮಪ್ಪಂಗೆ ನನ್ಕಿಂತ ಜಾಸ್ತಿ ನಮ್ಮಪ್ಪಂಗೆ ಕ್ಯೂರಿಯಾಸಿಟಿ ಜಾಸ್ತಿ, ನಾನು ಹೇಗೆ ಆಡ್ತೀನಿ, ಚೆನ್ನಾಗಿ ಆಡ್ತೀನ, ಟೀಮ್ ಚೆನ್ನಾಗಿದ್ಯಾ. ನಮ್ಮಪ್ಪಂಗೆ ಗೇಮ್ ನೋಡೋದಂದ್ರೆ ತುಂಬಾ ಇಷ್ಟ. ಇವಾಗ ನಮ್ಮಿಂದಾಗಿ ಮನೆಯಲ್ಲಿ ನಾವು ಹೋದ್ರೆ ಸಾಕು ಸ್ಪೋರ್ಟ್ಸ್ ಚಾನಲ್ ಬಿಟ್ಟರೆ ಯಾವ ಚಾನಲ್ ಹಾಕಲ್ಲ. ನಮ್ಕಿಂತ ಜಾಸ್ತಿ ನಮ್ಮ ಅಪ್ಪಂಗೆನೆ ಇಂಟ್ರೆಸ್ಟ್ ಜಾಸ್ತಿ ಇರೋದು. ಸೊ ನಾವು ಯಾವುದೇ ಟೂರ್ನಮೆಂಟ್ ಹೋದ್ರು ಕೂಡ ನನ್ನ ಜೊತೆ ನನ್ನ ಬ್ಯಾಕ್ ಬೋನ್ ಆಗಿ ಅಪ್ಪ ಬಂದೇ ಬರ್ತಾರೆ.
1: ಈಗ ನೀವು ಹೇಳಿದ್ರಿ ಬಹಳಷ್ಟು ಟೂರ್ನಮೆಂಟ್ ಗಳಲ್ಲಿ ಒಂದು ಸಾಧನೆಯನ್ನ ಮಾಡ್ಕೊಂಡು ಬರ್ತಾ ಇದ್ರಿ ಅಂತ ಹೇಳಿ, ಹಾಗ
0: ಹೌದು
1: ಅದ್ರ ಜೊತೆಗೆ ನಿಮ್ಮ ಕೋಚ್ ಜೊತೆಗೆ ನಿಮ್ಮ ಒಂದು ಟೀಮ್ ಕೋಆರ್ಡಿನೇಷನ್ ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ಆ
0: ಹೌದು,
1: ಒಂದು ಟೀಮ್ ಕೋಆರ್ಡಿನೇಷನ್ ಹೇಗಿದೆ ನಿಮ್ಮ ಟೀಮ್ ಅಲ್ಲಿ?
0: ಸ್ಟಾರ್ಟಿಂಗ್ ಬರ್ತಾ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಪ್ರಾಕ್ಟೀಸ್ ತುಂಬಾ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ಇವಾಗ ನಾನು ಯೂನಿವರ್ಸಿಟಿ ಎಂಟರ್ ಆಗಿರೋದ್ರಿಂದ ಮೈಸೂರು ಯೂನಿವರ್ಸಿಟಿ ನಮ್ ಹಾಸ್ಟೆಲ್ ಅವ್ರ ಎಲ್ಲ ಟೀಮ್ ಇರೋದು. ಅವ್ರ ಜೊತೆ ನಾವು ಇವಾಗ ಪಿಯು ಅಲ್ಲಿ ಆಡ್ತಾ ಇದ್ದೀವಿ ಟೀಮ್. ಪಿಯು ಇಂದ ಈಚ್ ಕಡೆ ಡಿಗ್ರಿ ಬಂದ್ಮೇಲೆ ಸೀನಿಯರ್ಸ್ ಜೊತೆ ಆಡ್ಬೇಕು. ಸೀನಿಯರ್ಸ್ ಜೊತೆ ಅವ್ರು ಆಡೋ ಗೇಮ್ಗೂ ನಮ್ಗೂ ಅಂತ ಸ್ವಲ್ಪ ಭಯ ಇರ್ತಿತ್ತು ಸ್ಟಾರ್ಟಿಂಗ್ ಮುಂಚೆ, ನಾವು ಫಸ್ಟ್ ಪಿಯು ಸೆಕೆಂಡ್ ಪಿಯು ಎಲ್ಲ ಇರ್ತಾ. ಆಮೇಲೆ ಡಿಗ್ರಿಗೆ ಅಂತ ಬಂದ್ಮೇಲೆ ಅವ್ರ ಜೊತೆ ಕಂಬೈನ್ ಆಗಿ ಅವರು ನಮ್ಗೆ ನಾವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಹಂಗ್ ಮಾಡ್ಬೇಡ, ಹಿಂಗ್ ಮಾಡು ಅಂತ ಹೇಳಿ ನಿಲ್ಸ್ಕೊಂಡು ಹೇಳ್ಕೊಟ್ಟು ನಮಗ್ ಧೈರ್ಯ ತುಂಬಿಕೊಂಡು ಅವ್ರು ಕೂಡ ನಮ್ ಗೇಮಿಗೆ ಅವ್ರ ಗೇಮಿಗೆ ಮ್ಯಾಚ್ ಆಗಂಗೆ ನಮ್ನ ತಯಾರಿಸ್ಕೊಂಡು ಅವರು ಕೂಡ ಆಡ್ತಾ ಇದ್ರು. ಕೋಆರ್ಡಿನೇಷನ್ ಆಗ್ಲಿ, ನಮ್ಮಲ್ಲಿರೋ ಯೂನಿಟಿ ಆಗ್ಲಿ, ಇಲ್ಲಿವರೆಗೂ ಎಲ್ಲೂ ಯಾರು ಬಿಟ್ಕೊಟ್ಟಿಲ್ಲ.
1: ಈ ತರದ ನೀವೊಂದು ಸಾಧನೆ ಮಾಡ್ಕೊಂಡು ಬರ್ತಾ ಇದ್ದಾಗ,
0: ಹೌದು,
1: ನೀವು ಹೇಳಿದ ಆರಂಭದ ದಿನಗಳಲ್ಲಿ ಯಾವುದೇ ಒಂದು ಕ್ರೀಡಾಪಟು ಇದ್ದಾಗ ಒಂದು ತಮ್ಮ ಸ್ವಂತ ಸಾಧನೆ ಅಥವಾ ತಮ್ಮ ಸ್ವಂತ ಪರಿಶ್ರಮದಿಂದ ಮೇಲ್ ಬರ್ತಾ ಇರಬೇಕು. ಒಂದು
0: ಹೌದು
1: ಹಂತಕ್ಕೆ ಬಂದು ಸಾಧಿಸಿದ ಮೇಲೆ ಮತ್ತೆ ಬಹಳಷ್ಟು ಜನ ಅವರನ್ನ ಗುರುತಿಸೋಕೆ ಶುರು ಮಾಡ್ತಾರೆ, ಅಂದ್ರೆ ಈ ತರ ಒಂದು ಒಳ್ಳೆ ಪ್ಲೇಯರ್ ಇದ್ದಾರೆ ಅಂತ ಹೇಳ್ಕೊಂಡು,
0: ಹೌದು,
1: ಹಾಗೆ ಅದಕ್ಕೆ ಕೆಲವು ಕಂಪ್ನಿಗಳು ಇರ್ಬೋದು ಅಥವಾ ಬೇರೆ ಬೇರೆ ಸ್ಪಾನ್ಸರ್ಶಿಪ್ ಗಳು ಅವ್ರನ್ನ ಗುರುತಿಸ್ಕೊಳ್ತಾರೆ. ಆತರದ ಏನಾದ್ರು ನಿಮ್ಗೆ ಆಫರ್ಸ್ ಬಂದಿದೆಯಾ?
0: ಆತರ ಅಂದ್ರೆ ಅದು ಕ್ಯಾಂಪ್ಗೆ ಅಂತ ಹೋದ್ಮೇಲೆ ಬರುತ್ತೆ, ಇಂಡಿಯನ್ ಕ್ಯಾಂಪ್ಗೆ ಅಂತ ಹೋದ್ಮೇಲೆ ಬರುತ್ತೆ. ಆಕ್ಚುಲಿ ನಾನು ನೆಕ್ಸ್ಟ್ ಆಡೋ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಆಪರ್ಚುನಿಟೀಸ್ ಇರಬಹುದು, ನಮ್ ಬೆಸ್ಟ್ ನಾವು ಶೋ ಮಾಡ್ಬೇಕು. ಯಾಕಂದ್ರೆ ನಾನು ಇಲ್ಲಿವರೆಗೂ ಅಸೋಸಿಯೇಷನ್ ನ್ಯಾಷನಲ್ಸ್ ಅಂತ ಆಡಿರೋದು ಎರಡೇ, ಒಂದು ಸೌತ್ ಝೋನ್, ಇನ್ನೊಂದು ಇಂಟರ್ ಝೋನ್ ಹೋಗಿರೋದು, ಮೊನ್ನೆ ಮೆಡಲ್ ಆಗಿರೋದು. ಇವಾಗ ನೆಕ್ಸ್ಟ್ ನಂಗ್ ಗೊತ್ತಿಲ್ಲ ಸಿಗುತ್ತಾ ಇಲ್ವೋ ಅಂತ, ಬಟ್ ನನ್ ಕಾನ್ಫಿಡೆನ್ಸ್ ಇದೆ ನನ್ಗೆ ಸಿಗ್ಬಹುದು ಅಂತ. ಸೊ ಅದ್ರಲ್ಲಿ ನಾನು ಶೋ ಮಾಡ್ಕೊಂಡ್ರೆ ಸಿಗೋ ಚಾನ್ಸಸ್ ಇರುತ್ತೆ.

0: ಈಗ ದಿಶಾ ಅವರು, ನಿಮ್ಮ ಪ್ರತಿದಿನದ ಒಂದು ದಿನಚರಿ ಹೇಗಿರುತ್ತೆ? ಎಷ್ಟು ಗಂಟೆಗೆ ಎದ್ದು ಎಷ್ಟು ಗಂಟೆಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಿ, ಎಷ್ಟು ಗಂಟೆಗೆ ಓದ್ಲಿಕ್ಕೆ ಟೈಮ್ ಕೊಡ್ತೀರಿ, ಹೇಗಿರುತ್ತೆ ಈ ದಿನದ ದಿನಚರಿ?
1: ನಾವು ಹಂಗ್ ನೋಡಕ್ ಹೋದ್ರೆ ಬೆಳಿಗ್ಗೆ 5:30 to 6 ಗಂಟೆಗೆ ಎದ್ದೇಳ್ತೀವಿ. 6:15 ಗೆಲ್ಲ ನಮ್ಗೆ ಅಂತ ಜ್ಯೂಸ್ ಮತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ. 6:30 ಗೆ ಲೈನ್ ಅಪ್ ಇರುತ್ತೆ. 6:30 to ನಮ್ ಸರ್ ಎಷ್ಟೋತಂಕ ಕೋಚಿಂಗ್ ಕೊಡ್ತಾರೆ, ಲೈಕ್ 10:30 ಇಷ್ಟೋತಂಕ ಕೋಚಿಂಗ್ ಆಗುತ್ತೆ. ಆಮೇಲೆ 10:30 ಇಂದ ನಾವು ಬಂದು ಕಾಲೇಜ್ಗೆ, ತುಂಬಾ ಹೆವಿ ವರ್ಕರ್ಸ್ ಇದ್ರೆ ಕೋಚಿಂಗ್ ಹೇಳ್ತಾರೆ, ಇಲ್ಲ ರೆಸ್ಟ್ ಮಾಡಿ ನಾನು ಮಾತಾಡ್ತೀನಿ ಕಾಲೇಜ್ ಅಲ್ಲಿ ಅಂತ ಹೇಳ್ತಾರೆ. ಇನ್ ಕೇಸ್ ನಾವ್ ಎಲ್ಲಾದ್ರೂ ಇಲ್ಲ ಲೈಟ್ ವರ್ಕೌಟ್ ಏನಾದ್ರು ಇದ್ದಿದ್ರೆ 11:00 ಒಳಗಡೆ ಕಾಲೇಜಿಗೆ ಹೋಗ್ತೀವಿ. ಅವ್ನ್ ಮಧ್ಯಾಹ್ನ ತನಕ ಕಾಲೇಜ್ ಅಟೆಂಡ್ ಮಾಡ್ತೀವಿ. ಆಮೇಲೆ ಮತ್ತೆ ಪುನಃ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 4:30 ಪುನಃ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. 4:30 to 8:30 ಆಗುತ್ತೆ ನಿಯರ್ ಬೈ. ಬಂದು ಊಟ ಮಾಡಿ ಮಲಗೋ ಅಷ್ಟರಲ್ಲಿ 10:30 to 11 ಹತ್ರ ಆಗಿರುತ್ತೆ. ಮಧ್ಯದಲ್ಲಿ ಎಲ್ಲೋ ಸಿಕ್ಕಿದ್ರೆ ಅಷ್ಟೇ ನಾವು ಓದಕ್ ಆಗೋದು, ಇಲ್ಲಾಂದ್ರೆ ನಾವು ಎಕ್ಸಾಮ್ ಟೈಮ್ ಅಲ್ಲೇ ಕುತ್ಕೊಂಡು ಓದಕ್ ಆಗೋದು. ಯಾಕಂದ್ರೆ ಸಂಜೆ ಟೈಮ್ ಹೆಂಗಿದ್ರು ರೆಸ್ಟ್ ಇರುತ್ತಲ್ಲ, ನೈಟ್ ಎಲ್ಲ ಸ್ವಲ್ಪ ಹೆವಿ ವರ್ಕೌಟ್ಸ್ ಇರುತ್ತೆ. ಹಿಂಗ್ ಮ್ಯಾಚ್ ಆಗಿರ್ಲಿ, ಒಂದ್ ಸ್ಕಿಲ್ಸ್ ಆಗಿರ್ಲಿ, ಇದನ್ನ ತುಂಬಾ ಹೆವಿ ಆಗಿ ಮಾಡ್ತೀವಿ ನಾವು. ಸೊ ಓದೋ ಟೈಮ್ ಅಂತ ತುಂಬಾ ಕಮ್ಮಿ ಸಿಗುತ್ತೆ. ಬಟ್ ನಮ್ ಮೇಲ್ ಬಿಟ್ಟಿರುತ್ತೆ ಓದೋದು ಇಲ್ಲ ರೆಸ್ಟ್ ಮಾಡೋದು. ಈ ತರ ನೀನ್ ಓದ್ತೀಯ ಅಂತ ಹೇಳಿದ್ರೆ ಒಂದ್ 12:00 ತನಕ ಈ ತರ ಎಲ್ಲ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಬಟ್ ಅಷ್ಟೊತ್ತೆಲ್ಲ ಟೈಮ್ ನಮಗೆ ಮಾರ್ನಿಂಗ್ ರಿಕವರಿ ಆಗಲ್ಲ ಅಂತ ಹೇಳಿ ಓದೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ಪೋರ್ಟ್ಸ್ ಹಾಸ್ಟೆಲ್ ಬಂದ್ರೆ. ಬಟ್ ಇಲ್ಲ, ಪರ್ಸೆಂಟೇಜ್ ತೆಗಿತಾರೆ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮಿಗೆ ಆಗ್ಲಿ, ಯಾವ್ದಾದ್ರು ಇಂಟರ್ನಲ್ಸ್ ಬರೋಕ್ಕಾಗ್ಲಿ, ಟೆಸ್ಟ್ ಆಗ್ಲಿ, ಏನಕ್ಕಾದ್ರೂ ಕೋಚಿಂಗ್ ಕೇಳಿದ್ರೆ ಪರ್ಮಿಷನ್ ಕೊಡ್ತಾರೆ. ನಿಮ್ಗೆ ಯಾವ ಸೆಷನ್ ಬೇಕು ರೆಸ್ಟ್ ರೆಸ್ಟ್ ಆ ಸೆಷನ್ ರೆಸ್ಟ್ ಕೊಡ್ತಾರೆ ಸರ್.
0: ಈಗ ದಿನಚರಿ ಹೇಗಿತ್ತು ಅಂದ್ರೆ ಫುಡ್ ಅಲ್ಲೂ ಕೂಡ ನಾವು ಒಂದಷ್ಟು ಡಯಟ್ ನ ಮಾಡ್ಬೇಕಾಗುತ್ತೆ. ಆತರ ಸ್ಟ್ರಿಕ್ಟ್ ಡಯಟ್ ಇದೆಯಾ? ಹೇಗೆ
1: ಡೈರೆಕ್ಟ್ ಅಂದ್ರೆ ಮಾರ್ನಿಂಗ್ ನಮ್ಗೆ ವೆರೈಟೀಸ್ ಆಫ್ ಇರುತ್ತೆ, ಲೈಕ್ ದೋಸಾ ಇಡ್ಲಿ ಈ ತರ ಇರುತ್ತೆ. ನಮ್ಗೆ ಡೈಲಿ ನೈಟ್ ನಾನ್ ವೆಜ್ ಇರುತ್ತೆ, ನಾನ್ ವೆಜ್ ಚಪಾತಿ. ಚಪಾತಿ ಅಂತೂ ಮಧ್ಯಾಹ್ನ ಮತ್ತೆ ನೈಟ್ ಕಂಪಲ್ಸರಿ. ಅದ್ರ ಜೊತೆ ರಾಗಿ ಮುದ್ದೆ ವೀಕ್ಲಿ 3 times ಕೊಡ್ತಾರೆ. 3 days ಚಿಕನ್ ಇರುತ್ತೆ, 1 day ಮಟನ್, ಇನ್ನೊಂದ್ 1 day ಫಿಶ್ ಇರುತ್ತೆ. ಸಂಡೇ ರಿಫ್ರೆಶ್ಮೆಂಟ್ ಆಗಿ ಬಿರಿಯಾನಿ, ಐಸ್ ಕ್ರೀಮ್, ಸಲಾಡ್, ಪಾಯಸ ಈ ತರ ಕೊಡ್ತಾರೆ.
0: ನ್ಯೂಟ್ರಿಷನ್ ಫುಡ್ ಏನು ಕಮ್ಮಿ ಇಲ್ಲ.
1: ಇಲ್ಲ.
0: ಈಗ ನೀವು ಹೇಳಿದ್ರೆ ನಿಮ್ಮ ಮೂಲತಃ ಭಾಗಮಂಡಲ ಅಂತ ಹೇಳಿ.
1: ಹೌದು.
0: ಈಗ ಭಾಗಮಂಡಲವನ್ನ ನಾವು ನೋಡೋದಾದ್ರೆ ಅಲ್ಲಿ ನಿಮಗೆ ಹೆಚ್ಚು ಮಳೆ ಇರುತ್ತೆ, ಹಾಗಾಗಿ ನಮಗೆ ಡ್ರೈ ಏರಿಯಾ ಅಥವಾ ಡ್ರೈ ಪೀರಿಯಡ್ ಸಿಗೋದು ತುಂಬಾ ಕಮ್ಮಿ. ಇಂತ ಒಂದು ಪ್ರದೇಶದಲ್ಲಿ ನಾವು ಸಮಾಜ ನೋಡಿದೀವಿ, ಭಾಗಮಂಡಲ ಒಂದು ಹಳ್ಳಿಗಾಡು ಪ್ರದೇಶಗಳು, ಬಹಳಷ್ಟು ಜನ ಕ್ರೀಡಾಪಟುಗಳು ಬರ್ತಾ ಇದಾರೆ, ಆದ್ರೆ ಅವರಿಗೆ ಒಂದು ಸರಿಯಾದ ಪ್ರೋತ್ಸಾಹ ಮತ್ತೆ ಈ ರೀತಿಯ ಒಂದು ಬೇಸಿಕ್ ಫೆಸಿಲಿಟಿ ಇಲ್ಲದೆ ಅವರು ತುಂಬಾ ಹಿಂದಕ್ಕೆ ಹೋಗಿದ್ದಾರೆ. ಹಾಗಿರುವಾಗ ಏನಂತ ಹೇಳಿಕ್ ಬಯಸ್ತೀರಿ ಅಂದ್ರೆ, ಈ ತರದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾಪಟುಗಳು ಬಂದ್ರೆ ಅವರನ್ನ ಯಾವ ರೀತಿ ಗುರುತಿಸಬೇಕು, ಯಾವ ರೀತಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ?
1: ಮುಖ್ಯವಾಗಿ ಎಲ್ಲಕ್ಕಿಂತ ಪೇರೆಂಟ್ಸ್ ಸಪೋರ್ಟ್ ಜಾಸ್ತಿ ಇರಬೇಕು. ಸೊಸೈಟಿನ ಮೀರಿ ಬರೋ ಶಕ್ತಿ ಅವರಲ್ಲಿ ಇರ್ಬೇಕು, ಅವರಲ್ಲಿರೋ ಒಂದು ಆಸಕ್ತಿ ಇರಬೇಕು, ಧೈರ್ಯ ಇರಬೇಕು, ಆಗುತ್ತೆ ಅಂತ ಧೈರ್ಯ ಇರ್ಬೇಕು. ಇಲ್ಲ ನಂಗೆ ಆಗಲ್ಲ, ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು, ಅಲ್ಲಿ ಕಲಿಬೇಕು, ಈ ತರ ಇದ್ರೆ ಏನು ಮಾಡಕ್ಕಾಗಲ್ಲ. ಧೈರ್ಯ ಒಂದ್ ಇರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು ಅವರಲ್ಲಿ. ಇಲ್ಲ ನಂಗ್ ಕೈಲಿ ಆಗುತ್ತೆ, ನಾನ್ ಮಾಡ್ತೀನಿ ಇದನ್ನ ಅಂತ ಅವ್ರ ಪೇರೆಂಟ್ಸ್ ಗೆ, ಯಾರ ಪೇರೆಂಟ್ಸ್ ಇದ್ರು ಸಪೋರ್ಟ್ ಮಾಡಲ್ಲ ಅಂತ ಯಾರು ಹೇಳಲ್ಲ. ಮಾಡೋ ಅಂತ ಎಲ್ರು ಹೆಲ್ಪ್ ಮಾಡ್ತಾರೆ, ಅವರಿಗೆ ಎನ್ಕರೇಜ್ ಮಾಡ್ತಾರೆ. ನಾವೇ ಇಲ್ಲ ನನ್ ಕೈಲಿ ಆಗಲ್ಲ, ನಾನ್ ಹೋಗಲ್ಲ ಅಂತ ಹೇಳಿದ್ರೆ, ಅವಳಿಗೆ ಇಷ್ಟ ಇಲ್ಲ, ಅವಳು ಇಷ್ಟ ಬಂದಿದ್ ಮಾಡ್ತಾಳೆ, ಏನಾದ್ರೂ ಮಾಡ್ಕೊಳ್ತಾಳೆ, ಅವಳು ಇಷ್ಟ ಬಂದಿದ್ ಮಾಡ್ತಾಳೆ ಅಂತ ಒಂದ್ ನಂಬಿಕೆ ಇಟ್ಟಿರ್ತಾರೆ ಅವರು. ಸೊ ಅವರು ಇಂಟ್ರೆಸ್ಟ್ ಕೊಟ್ಟು ಮುಂದೆ ಬಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಫೆಸಿಲಿಟೀಸ್ ಇದೆ. ಇನ್ನು ನಾವ್ ಅನ್ಕೊಂಡಿರಕ್ಕಿಂತ ತುಂಬಾ ದೊಡ್ಡ ಜಗತ್ತ ಇದೆ, ಎಲ್ಲರೂ ಎದುರಿಸಿ ಮುಂದೆ ಬರ್ಬೇಕು ನಾವು.
0: ಒಳ್ಳೆ ಮಾತನಾಡಿದ್ರೆ, ಯಾಕಂತಂದ್ರೆ ನಮ್ಮಲ್ಲಿ ಮೊದಲು ಆಸಕ್ತಿ ಇರಬೇಕು, ನಮ್ಮಲ್ಲಿ ಒಂದು ಗುರಿ ಇರಬೇಕು, ಅದ್ರ ಜೊತೆಗೆ ಪೇರೆಂಟ್ಸ್ ಅವರ ಒಂದು ಸಪೋರ್ಟ್ ಕೂಡ ಇರಬೇಕು ಅಂತೇಳಿ.
1: ಹೌದು.
0: ಈಗ ನೀವು ಹೇಳಿದ್ರಿ ಒಂದು ಆರಂಭ ದಿನಗಳಲ್ಲಿ ತಂದೆ ಹೇಳ್ತಾರೆ, ಯಾರೋ ಫ್ರೆಂಡ್ ಹೇಳಿ ಮನೆ ಕಳಿಸೋದ್ರು ಅಂತೇಳಿ, ಆಗ ತಂದೆಗೆ ಆಸಕ್ತಿ ಇದ್ದಾಗ ಮನೆಯಲ್ಲಿ ಒಂದು ವಾತಾವರಣ ಆಗಿತ್ತು ಅಂದ್ರೆ ಈ ರೀತಿ ಹೋಗ್ಲಿ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲೇ ಮುಂದುವರಿಲಿ ಅಂತ ಇತ್ತ, ಅಥವಾ ಯಾರ್ದಾರು ಅದಕ್ಕೆ ಬೇಡ ಅಂತ ಏನಾದ್ರು ಆಕ್ಷೇಪಣೆ ಇತ್ತ ಹೇಗೆ?
1: ಇಲ್ಲ, ನಮ್ಮನೇಲೆಲ್ಲ ಹೇಳಿದ್ರು ನಿನ್ ಖುಷಿ ಇದ್ರೆ ನೀನ್ ಹೋಗು, ನೀನ್ ಏನಾದ್ರು ಮಾಡ್ತೀಯ ಅಂತ ಅನ್ಕೊಂಡಿದ್ರೆ, ನಿನ್ ಮೈಂಡ್ ಅಲ್ಲಿ ಇದ್ರೆ ನೀನ್ ಹೋಗಿ ಅಚೀವ್ ಮಾಡು, ಎಲ್ರು ಸಪೋರ್ಟ್ ಮಾಡ್ತೀವಿ ಅಂತಾನೆ ಹೇಳಿದ್ದು. ನಮ್ ಮನೇಲಿ ಯಾರು ಇಲ್ಲ ಬೇಡ ಬೇಡ ಕಾಣ್ಸುತ್ತೆ ಅಂತ ಇಲ್ಲಿವರೆಗೂ ಯಾರು ಹೇಳಿಲ್ಲ. ಸಾಕು ಅಂತಾನು ಇಲ್ಲಿವರೆಗೂ ಯಾರು ಹೇಳಿಲ್ಲ, ಇನ್ನೂ ಕಂಟಿನ್ಯೂ ಮಾಡು ಅಂತಾನೆ ಎಲ್ಲ ಹೇಳಿರೋದು.
0: ಈಗ ನೀವ್ ಇವತ್ತು ಒಂದು ಸಾಧನೆಯನ್ನ ಮಾಡಿದ್ಮೇಲೆ, ಈಗ ಪೇಪರ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ನಿಮ್ಮ ಒಂದು ಪ್ರಚಾರ ಆದ್ಮೇಲೆ ನೀವು ಊರಿಗೆ ಬಂದಾಗ ನಿಮ್ಮ ಫ್ಯಾಮಿಲಿ ಅಥವಾ ಈ ಸಂಬಂಧಿಕರ ಮಧ್ಯೆ ನಿಮ್ಮನ್ನ ಗುರುತಿಸುವಾಗ ಹೇಗನ್ಸುತ್ತೆ?
1: ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ಯಾರಿಗೂ ನನ್ ಫ್ಯಾಮಿಲಿ ಅಲ್ಲಿ ಯಾರಿಗೂ ಜಾಸ್ತಿ ಗೊತ್ತಿಲ್ಲದೆ ಇದ್ದವಳು. ಅಂದ್ರೆ ಫ್ಯಾಮಿಲಿ ಕನೆಕ್ಷನ್ಸ್ ಅಂದ್ರೆ ರಿಲೇಷನ್ಸ್ ಕನೆಕ್ಷನ್ಸ್ ಯಾವ್ದು ಜಾಸ್ತಿ ಇರ್ಲಿಲ್ಲ.

0: ಇವಾಗ ಎಲ್ರಿಗೂನು ದಿನೇಶ್ ಮಗ್ಳು ದಿಶಾ ನಿದ್ದೆಮಲೆ ಅಂತ ಇವಾಗ ಎಲ್ರಿಗೂ ಗೊತ್ತಾಗಿದೆ. ಇನ್ನು ಎಲ್ಲೋ ಸ್ವಲ್ಪ ಇನ್ನು ಜಾಸ್ತಿ ಬೆಳಿಬೇಕು, ಇವಾಗ ಎಲ್ಲೋ ನೋಡ್ತಾ ಇದಾರೆ ನನ್ನ ಅಂತ ಅನ್ಸ್ತಿದೆ.
1: ಹೀಗೆ ನೀವ್ ಈ ತರ ಬಂದ ಮೇಲೆ ನಿಮ್ಮ ಊರಿನ ಯಾರಾದ್ರೂ ನಿಮ್ಮನ್ನ ಭೇಟಿಯಾಗಿಲ್ಲ, ನಮ್ಮ ಮಗಳು ಈ ತರ ಬರ್ಬೇಕು ಅಥವಾ ನಾನು ಈ ತರ ಬರ್ಬೇಕು ನನ್ಗೊಂದು ಗೈಡ್ ಮಾಡಿ ಅಂತ ಯಾರು ಕೇಳಿದಾರ?
0: ತುಂಬಾ ಜನ ಕೇಳಿದಾರೆ, ನಾನು ಇಲ್ಲಿವರೆಗೂ ನನ್ ಮೈಸೂರಿಗೆ ಬಂದಾಗಿಂದ ತುಂಬಾ ಜನ ಕೇಳಿದಾರೆ. ತುಂಬಾ ಜನ ಹಾಸ್ಟೆಲ್ ಕೂಡ ಸೇರಿದ್ದಾರೆ. ಇವಾಗ ನನ್ನ ತಂಗಿ ಕೂಡ ಇಂಟ್ರೆಸ್ಟ್ ಇದೆ ನನ್ನ ಅಪ್ಪಂದು ತಂಗಿ ಮಗಳಿಗೆ, ಅವಳು ಕೂಡ ನನ್ನ ತಮ್ಮಂಗ್ ಕೂಡ ಅಷ್ಟೇ. ಈ ವರ್ಷ ಅವನು ಜಾಯ್ನ್, ನನ್ನ ತಮ್ಮ ಅಂದ್ರೆ ನನ್ನ ಕಸಿನ್ ತಮ್ಮ, ನನ್ನ ಸ್ವಂತ ತಮ್ಮ ಆಲ್ರೆಡಿ ಅವನು ಹಾಸ್ಟೆಲ್ ಅಲ್ಲಿ ಇರೋದು, ಈ ವರ್ಷ ಬ್ಯಾಂಗ್ಳೂರಿಗೆ ಜಾಯ್ನ್ ಆಗ್ತಾ ಇದ್ದಾನ ಅವನು. ಅವನು ಕೂಡ ಹಾಕಿ ಪ್ಲೇಯರ್. ನನ್ನ ತಂಗಿ, ನನ್ನ ರಿಲೇಷನ್ಸ್ ತುಂಬಾ ಜನ ಅಷ್ಟೇ, ತುಂಬಾ ಜನ ಹಾಸ್ಟೆಲ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಜಾಯ್ನ್ ಆಗ್ತೀನಿ, ಅವ್ರು ಅವ್ರ ಓನ್ ಇಂಟ್ರೆಸ್ಟ್ ಇಂದಾನೆ ಅವರು ಬರ್ತಾ ಇರೋದು. ಅಕ್ಕ ನಾವು ಜಾಯ್ನ್ ಆಗ್ತೀವಿ ಅಕ್ಕ, ಸೆಲೆಕ್ಷನ್ಸ್ ಇರುವಾಗ ಹೇಳಿ ನಾವು ಬಂದ್ ಕೊಡ್ತೀವಿ ಅಂತ. ಅವ್ರು ಅವ್ರ ಬೆಸ್ಟ್ ಕೊಟ್ಟು ಇವಾಗ ಅವರು ಸ್ವಲ್ಪ ಜನ ಹಾಸ್ಟೆಲ್ ಅಲ್ಲಿ ಇದಾರೆ, ಇನ್ ಸ್ವಲ್ಪ ಜನ ಹಾಸ್ಟೆಲ್ಗೆ ಈ ವರ್ಷ ಜಾಯ್ನ್ ಆಗ್ತಾ ಇದಾರೆ, ಅವ್ರಿಗೂ ಇಂಟ್ರೆಸ್ಟ್ ಇದೆ.
1: ನಿಮ್ಮೊಂದು ಸರ್ಕಲ್ ಒಂದು ಇನ್ಸ್ಪಿರೇಷನ್ ಆಗಿದೆ ನೀವು.
0: ಹಾ, ಹಾಗೆ ಹೇಳ್ಬೋದು.
1: ಈಗ ನೀವು ಹೇಳಿದ ನಿಮ್ಮ ಒಂದು ಗುರಿ ಇತ್ತು ಭಾರತದ ಮಹಿಳಾ ತಂಡದಲ್ಲಿ ಆಡಬೇಕು ಅನ್ನುವಂಥದ್ದು. ಈಗ ಇತ್ತೀಚಿನ ದಿನಗಳು ನೋಡಿದ್ರೆ ಪುರುಷರ ಒಂದು ಕ್ರೀಡೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಕ್ಕೆ ನೋಡಬಹುದು, ಕ್ರಿಕೆಟ್ ಆಗಿರ್ಬೋದು ಅಥವಾ ಹಾಕಿ ಆಗಿರ್ಬೋದು. ಮಹಿಳಾ
0: ಹೌದು,
1: ಕ್ಷೇತ್ರದಲ್ಲಿ ಸ್ವಲ್ಪ ಅನಿವಾರ್ಯತೆ ಹಿಂಜರಿತ ಇದೆ, ಅಂದ್ರೆ ಅಲ್ಲಿ ಅಪರ್ಚುನಿಟಿ ನಿಮಗೆ ಜಾಸ್ತಿ ಇದೆ ಮಹಿಳಾ ವಿಭಾಗದಲ್ಲಿ ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು. ಈ
0: ಹೌದು.
1: ಹಾಕಿಯಲ್ಲಿ ಹೇಗಿದೆ, ಅಂದ್ರೆ ನಿಮಗೆ ಸುಲಭವಾಗಿ ಹೋಗ್ಬೋದು ಅನ್ಸುತ್ತಾ ಅಥವಾ ಅಲ್ಲೂ ಕೂಡ ಏನಾದ್ರು ಅಂದ್ರೆ ಈಗ ಇಂಥ ಕಡೆ ಅವರಿಗಿದ್ರೆ ಮಾತ್ರ ಅಥವಾ ಇಂಥ ಕಡೆಯಲ್ಲಿ ಗುರುತಿಸಿಕೊಂಡ್ರೆ ಮಾತ್ರ ಸಿಗುತ್ತೆ ಅಂತ ಆ ತರದ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇದೆಯಾ ಹೇಗೆ?
0: ಹಂಗೇನಿಲ್ಲ, ಏನಂದ್ರೆ ಈಸಿಯಾಗಿ ಯಾವ್ದು ಸಿಗಲ್ಲ, ಕಷ್ಟ ಪಡ್ಲೇಬೇಕು. ನಮ್ಕಿಂತ ಜಾಸ್ತಿ ಚೆನ್ನಾಗ್ ಆಡೋರು ತುಂಬಾ ಜನ ಇರ್ತಾರೆ. ನಾವು ಬೆಸ್ಟ್ ಅಂತ ಯಾವತ್ತು ಅಂದ್ರೆ ನಮ್ ಮನ್ಸೇ ಇರ್ಬೇಕು ನಾವು ಬೆಸ್ಟ್ ಅಂತ. ಬಟ್ ಅದನ್ನ ತಲೆ ಮೇಲೆ ಇಟ್ಕೊಂಡು ಯಾರು ಓಡಾಡಿದ್ರೆ ಯಾವ್ದು ಈಸಿಯಾಗಿ ಸಿಗಲ್ಲ. ನಾವು ಕಷ್ಟ ಪಟ್ಟು ಹೋದ್ರೆ ಫೈನಲ್ ನಮ್ ಗೇಮ್ಗೆ ಓದ್ತಿದೀವಿ ಅಂದ್ರೆ ನಮ್ಗೆ ಸಿಕ್ಕೇ ಸಿಗುತ್ತೆ ಟೀಮ್.
1: ಈಗ ನಾವು ಬೇರೆ ಕಡೆ ಕೇಳಿದಾಗೆ ಈಗ ಕೊಡಗಿನಲ್ಲೇ ಬಿಟ್ಟು ಹೊರಗಡೆ ಅಥವಾ ಮೈಸೂರು ಬೆಂಗಳೂರು ಅಥವಾ ಬೇರೆ ಎಲ್ಲರೂ ಈಗ ಆರ್ಮಿ ಟೀಮ್ ಅಲ್ಲಿ ಇದ್ರು ಕೂಡ ಅಲ್ಲಿ ಕೊಡಗಿನವರು ಇದ್ದಾರೆ, ಓ ಇವರು ಕೊಡಗಿನ ಪ್ಲೇಯರ್ ಅಂತ ಹೇಳಿದಾಗ ಅವರಿಗೆ ಒಂದು ಆ ಒಂದು ಆ ಹೆಸರೇ ಒಂದು ಹೆದರಿಕೆ ಏನಾದ್ರು ತರಿಸಿರುತ್ತೆ, ಓ ಕೊಡಗಿನವರು ಒಳ್ಳೆ ಆಟಗಾರರು ಅಂತ ಹೇಳಿ. ಆ ತರದ ಅನುಭವ ಏನಾದ್ರು ಆಗಿದೆ ನಿಮಗೆ?
0: ತುಂಬಾ ಸತಿ ಆಗಿದೆ. ಓ, ನಿನ್ ಕೊಡಗವರ ಎಲ್ಲಿರೋದು ಕೊಡಗಲ್ಲಿ ಅಂತ ತುಂಬಾ ಜನ ಕೇಳಿದಾರೆ. ಇನ್ನ ಕೊಡಗು ಅಂತ ಹೇಳಿದ್ರೆ ಸಾಕು ತುಂಬಾ ಖುಷಿ ಪಡ್ತಾರೆ, ಎಲ್ಲಿರೋದು ನೀವು, ಯಾವ ಮನೆ, ಮನೆ ಹೆಸರು ಕೂಡ ಕೇಳ್ತಾರೆ ನಮ್ನ ನೋಡಿ ಒಬ್ಬೊಬ್ರು. ಆಮೇಲೆ ಎಲ್ಲಿದ್ದು ಮುಂಚೆ, ಈ ತರ ಎಲ್ಲ ಕೇಳ್ತಾರೆ.
1: ಒಂಥರ ಹೆಮ್ಮೆ ಸಂಗತಿ ಆ ಸಂದರ್ಭದಲ್ಲಿ.
0: ಹೌದೌದು.
1: ಹೀಗೆ ನಿಮ್ಮ ಈ ಒಂದು ಸಾಧನೆ ಆದ್ಮೇಲೆ ಯಾವ್ದಾರ ಸಂಘ ಸಂಸ್ಥೆಗಳು ಗುರುತಿಸಿದ್ಯಾ, ಸನ್ಮಾನ ಮಾಡಿದ್ಯಾ ಹೇಗೆ?
0: ಇವತ್ತಷ್ಟೇ ಇತ್ತು, ಅದಕ್ಕೆ ನಾನ್ ಹೋಗಕ್ಕಾಗಲ್ಲ, ಸೊ ಅಪ್ಪನ ಕಸೆ. ಇದಕ್ಕಿಂತ ಮುಂಚೆನು ನ್ಯಾಷನಲ್ ಸ್ಟ್ಯಾಂಡರ್ಡ್ ಇಂದ ತುಂಬಾ ಕಡೆ ಕರ್ದಿದ್ರು. ಕೆಲವೊಂದ್ ಕಡೆ ಹೋಗಿದ್ದೀನಿ, ಕೆಲವೊಂದ್ ಕಡೆ ಹೋಗಕ್ಕಾಗಿಲ್ಲ. ಯಾಕಂದ್ರೆ ಟೂರ್ನಮೆಂಟ್ ಇತ್ತು, ಇನ್ನೊಂದು ಇಲ್ಲಿ ಪ್ರಾಕ್ಟೀಸ್ ಇರ್ತಿತ್ತು, ಕಾಲೇಜ್ ಸ್ವಲ್ಪ ಮ್ಯಾನೇಜ್ ಮಾಡಕ್ ಕಷ್ಟ ಆಯ್ತು. ಬಟ್ ಕೆಲವೊಂದ್ ಒಂದ್ ಎರಡ್ ಮೂರ್ ಕಡೆ ಹೋಗಿದ್ದೀನಿ, ಬಾಕಿ ಎಲ್ಲಾ ಕಡೆ ಅಪ್ಪನೇ ಕಲ್ಸಿರೋದು. ಇವತ್ ಕೂಡ ಒಂದಿತ್ತು, ಅದಕ್ಕೂ ಅಪ್ಪನೇ ಕಲ್ಸಿದ್ದೆ.
1: ಈಗ ನೀವು ಹೇಳಿದ್ರೆ ಆಟ ಆಡ್ತಿದ್ವಾಗ ಬಹಳಷ್ಟು ಇಂಜುರಿ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು, ಆ
0: ಹೌದು.
1: ಒಂದು ಟೈಮ್ ಪೀರಿಯಡ್ ಹೇಗಿರುತ್ತೆ? ಇಂಜುರಿ ಆದ್ಮೇಲೆ ಮತ್ತೆ ರಿಹ್ಯಾಬ್ ಆಗಿ ಮತ್ತೆ ಪುನಃ ಟ್ರೈನ್ ಅಪ್ ಆಗಿ ಫೀಲ್ಡ್ ಬರೋ ಒಂದು ಟೈಮ್ ಹೇಗಿರುತ್ತೆ?
0: ಅಂದ್ರೆ ಸ್ವಲ್ಪ ಸ್ಟಿಚಿಂಗ್ ಅಂತೆಲ್ಲ ಹೇಳಿದ್ರೆ ಸ್ವಲ್ಪ ಎಲ್ರಿಗೂ ಭಯನೋ, ಅಯ್ಯೋ ಸ್ಟಿಚಿಂಗ್ ಹಾಗೆ ಹೀಗೆ ಅಂತ. ಅದು ಪ್ಲೇಯರ್ ಮೇಲೆ ಬಿಟ್ಟಿರುತ್ತೆ, ಯಾಕಂದ್ರೆ ಪ್ಲೇಯರ್ ಹೆದರ್ಕೊಂಡ್ರೆ ನೆಕ್ಸ್ಟ್ ಫುಲ್ ಮೂಡ್ ಆಫ್ ಆಗಿರುತ್ತೆ ಅವನು, ಅಯ್ಯೋ ಮತ್ತೆ ಪುನಃ ಇಂಜುರಿ ಆಗುತ್ತೆ ಅಂತ ಅವ್ನ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಬಿಟ್ಟಿರುತ್ತೆ ಅಲ್ವಾ. ಆ ಭಯನ ಫಸ್ಟ್ ಹೋಗಿಸ್ಬೇಕು, ಇಂಜುರಿ ಅಲ್ವಾ ಬಿಡು ಹೋಗ್ಲಿ, ಆದ್ರೆ ಆಯ್ತು ನೆಕ್ಸ್ಟ್ ಪುನಃ ಕಮ್ ಬ್ಯಾಕ್ ಆಗ್ತೀನಿ, ಯಾಕೆ ಆಗಲ್ಲ ನನ್ ಕೈಲಿ ಅಂತ ಮಾಡಿದ್ರೆ ಶೋರ್ ಇಂಜುರೀಸ್ ಎಲ್ಲ ನಮ್ಮ ಮೈಂಡ್ ಗೆ ಬರಲ್ಲ ಅನ್ಕೊಳ್ತೀನಿ.
1: ಈಗ ಹಾಕಿಯಲ್ಲಿ ನೋಡ್ತಾ ಇದ್ದಾರೆ, ನೀವು ಯಾರನ್ನ ರೋಲ್ ಮಾಡೆಲ್ ಅಂತ ಇಟ್ಕೊಂಡಿದ್ದೀರಾ ಹೇಗೆ?
0: ನಾನು ಇಂಡಿಯನ್ ಹಾಕಿ ಟೀಮ್ ಕ್ಯಾಪ್ಟನ್, ಅವರು ಅಣ್ಣ ಡಿಫೆಂಡರ್, ಅಣ್ಣ ಕೂಡ ಅಣ್ಣ ಆಡೋ ಎಲ್ಲಾ ಸ್ಕಿಲ್ಸ್ ಎಲ್ಲಾ ಏನೋ ಗೇಮ್ ಕೂಡ ನಂಗೆ ತುಂಬಾ ಇಷ್ಟ. ಇವನ್ ಅಣ್ಣನ್ ಕೂಡ ಮೀಟ್ ಮಾಡಿದ್ದೆ, ಅಣ್ಣ ಇಲ್ಲಿ ನಮ್ ಗೆಸ್ಟ್ ಆಗಿ ಬಂದಿದ್ದಾರೆ ಸರ್ ಒಂದ್ ಇವೆಂಟ್ ಗೆ. ಸೊ ಅವಾಗ ಅಣ್ಣನ್ ಮಾತಾಡ್ಸಿ ಅದೇ ಫಸ್ಟ್ ನಾನು ಮಾತಾಡ್ಸಿದ್ದು, ಅದೇ ಅಣ್ಣನ್ ಫಸ್ಟ್ ನಾನು ನೋಡಿದ್ದು. ಅಣ್ಣ ಕೂಡ ಏನ್ ಹೇಳಿದ್ರು ಅಂದ್ರೆ ಅಂತ ಹೇಳಿದ್ರು.
1: ಈಗ ನೀವು ಆರಂಭದಲ್ಲೇ ಹೇಳಿದ್ರಿ ಒಂದು ನಿಮ್ಮ ಗುರಿ ಒಂದು ಇಂಡಿಯನ್ ಟೀಮ್ ಹೋಗಬೇಕು, ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಕಡೆ ಒಳ್ಳೆ ಕಡೆ ಜಾಬ್ ಅನ್ನ ತಕೋಬೇಕು ಅಂತ ಹೇಳಿ. ಅದ್ರಲ್ಲಿ
0: ಹೌದು.
1: ಏನಾದ್ರು ನೀವು ಈಗಲೇ ಒಂದು ಗುರಿ ಇದೆಯಾ, ಅಂದ್ರೆ ಈಗ ರೈಲ್ವೆ ಸರ್ವಿಸಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಬ್ಯಾಂಕ್ ಸೆಕ್ಟರ್ ಎಲ್ಲಿಗೆ ಅಂತ ಟಾರ್ಗೆಟ್ ಇದೆಯಾ
0: ನಾನು
1: ಹೇಗೆ?
0: ಬ್ಯಾಂಕ್ ಮತ್ತೆ ರೈಲ್ವೇಸ್ ತುಂಬಾ ಟ್ರೈ ಮಾಡ್ತೀನಿ, ಯಾಕಂದ್ರೆ ನಂಗೆ ಅದೆರಡಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ಫಸ್ಟ್ ಇಂದಾನು ಸ್ಪೋರ್ಟ್ಸ್ ಮಾಡೋಕ್ಕಿಂತ ಮುಂಚೆನು ನನ್ನ ಅಪ್ಪನಿಗೆ ಹೇಳ್ಕೊ ಬರ್ತಿದ್ದು, ನಂಗೆ ಬ್ಯಾಂಕ್ ಅಲ್ಲಿ ಕೆಲಸ ಆಗ್ಬೇಕಪ್ಪ, ಬ್ಯಾಂಕ್ ಅಲ್ಲಿ ಕೆಲಸ ಆಗ್ಬೇಕು ಅಂತ. ನಾನು ಇವಾಗ ಆಲ್ಮೋಸ್ಟ್ ಇವಾಗ ನಾನು ತಗೊಂಡಿರೋ ಕೋರ್ಸ್

0: ಕೂಡ ಬಿಕಾಮ್ ಅದರಲ್ಲಿ ನೆಕ್ಸ್ಟ್ ನಾನು ನನ್ನ ಮೈಂಡ್ ಸೆಟ್ ಇರೋದು ಡಿಗ್ರಿ ಮುಗ್ದಂಗೆನೆ ಬ್ಯಾಂಕ್ ಹೋಗ್ಬೇಕು ಅಂತ. ಅದ್ರ ಜೊತೆ ರೇಲ್ವೇಸ್ ಎಕ್ಸಾಮ್ಸ್ ಅಂದ್ರೆ ಅಪ್ಲೈ ಮಾಡಿ ಬರೆಯುವಂತ ಪ್ಲಾನ್ಸ್ ಇದೆ.
1: ಒಂದು ಕ್ರೀಡೆಯಿಂದನೇ ನೀವು ಜೀವನವನ್ನು ಕಟ್ಕೊಳ್ಳುವಂತ ಒಂದು ಪ್ಲಾನ್ ಅಲ್ಲಿ ಇದ್ದೀರಿ,
0: ಹೌದು
1: ಹಾಗೆ ಅದಕ್ಕೆ ಒಂದು ತಯಾರಿ ಕೂಡ ನಡೀತಾ ಇದೆ. ಈಗ
0: ಹೌದು
1: ಅವಾಗಲೇ ಹೇಳಿದಾಗೆ ಬಹಳಷ್ಟು ಜನ ಹಾಕಿ ಅಂತಲ್ಲ ಕ್ರೀಡೆಯಲ್ಲಿ ಒಂದು ಆಸಕ್ತಿ ಇರುತ್ತೆ ಅವರಿಗೆ, ಅಂದ್ರೆ ಈಗಿನ ಒಂದು ದಿನಗಳಲ್ಲಿ ಹೇಗಿದೆ ಕ್ರೀಡೆಗೆ ಒಂದು ನಮ್ಮ ದೇಶದಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಅದಕ್ಕೆ ಪ್ರೋತ್ಸಾಹ?
0: ಪ್ರೋತ್ಸಾಹ ಅಂತ ಹೇಳಿದ್ರೆ ಅವ್ರು ಯಾವ ಸೆಂಟರ್ ಹೋಗ್ತಾರೆ ಅಲ್ಲಿನ ಕೋಚ್ ಗಳು ಮತ್ತೆ ಅವ್ರ ಪೇರೆಂಟ್ಸ್ ಗಳು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಮುಂದೆ ಬಂದೇ ಬರ್ತಾರೆ.
1: ಖಂಡಿತ ದಿಶಾ ಅವರೇ, ಇದುವರೆಗೆ ನಿಮ್ಮ ಒಂದು ಹಾಕಿಯ ಜೀವನದ ಬಗ್ಗೆ ನಮಗೆ ತಿಳಿಸ್ತಾ ಬಂದ್ರಿ, ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸಿಕೊಂಡಿದ್ದೀರಿ, ಇನ್ನಷ್ಟು ಸಾಧನೆ ಮಾಡುವಂತ ಒಂದು ಹಂಬಲ ಕೂಡ ನಿಮಗಿದೆ. ಆದಷ್ಟು ಬೇಗ ನಿಮ್ಮ ಎಲ್ಲಾ ಕನಸುಗಳು ಈಡೇರಲಿ, ಭಾರತದ ವನಿತೆಯರ ತಂಡದಲ್ಲಿ ಕೂಡ ನಿಮ್ಮನ್ನ ನೋಡುವಂತಾಗ್ಲಿ ಅಂತ ಸಂದರ್ಭದಲ್ಲಿ ಹಾರೈಸ್ತೇವೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್, ಧನ್ಯವಾದ.
2: ಇದುವರೆಗೆ ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕ್ರೀಡಾ ಲಹರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿನೋದ್ ಮೂಡಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಎಲ್ಲಿದೆ ಅಂತದ್ದು?
3: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯನೂ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900901282
3: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ಶ್ರೋತೃಗಳು, ಈಗ ರೇಡಿಯೋ ಸಮಯ 5:31:42. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
7: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ರಸಪ್ರಶ್ನೆಗಳನ್ನು ಆಧರಿಸಿದ ನೀರ ಫೋನಿನ್ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ನಮಸ್ಕಾರ ಹಾಗೂ ನಿಮ್ಮ ಗೆಳತಿ ಕೂರುವಂತಹ ಸ್ವಾಗತ. ಮತ್ತೆ ಕಿತಡ, ಯಾರು ನಮಗೋಸ್ಕರ ಕಾಯ್ತಾ ಇದ್ದಾರೆ ನೋಡೋಣ ಅಲ್ಲ. ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡ್ತೀನಿ.
0: ಸರಸ್ವತಿ ತಿಮ್ಮಪ್ಪ ಅವರಾ?
1: ಹೌದು ಮೇಡಮ್.
0: ಸರಸ್ವತಿ ತಿಮ್ಮಪ್ಪರು ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರಲ್ವಾ?
1: ಕೇಳ್ತೇನೆ ಮೇಡಮ್.
0: ಯಾವುದೆಲ್ಲ ಕಾರ್ಯಕ್ರಮ ನಿಮಗೆ ಈ ವಾರದಲ್ಲಿ ಇಷ್ಟ ಆಯ್ತು?
1: ನನಗೆ ಮೊನ್ನೆ ಗುಂಪಾದ ಇವರದ್ದು ಶಕುಂತಲ ಮೇಡಮ್ ಒಂದು ಡಿಸಿ ಅವರದ್ದು ಸಂದರ್ಶನ ಮಾಡಿದ್ರಲ್ಲ ಮೇಡಮ್.
0: ಆ ಜಿಲ್ಲಾಧಿಕಾರಿ ಅವರೊಂದಿಗೆ ಸಂದರ್ಶನ ಅಲ್ಲ?
1: ಹೌದು ಮೇಡಮ್, ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರಲ್ಲ, ತುಂಬಾ ಖುಷಿ ಆಯ್ತು.
0: ಅದೇ ನಮ್ಮ ನಮ್ಮ ಆಕಾಶವಾಣಿಯಿಂದನು ಸಹ ಜನರ ಕಷ್ಟಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮಕ್ಕೆ ಶುರುವನ್ನ ಮಾಡಿದ್ದಾರೆ. ಖಂಡಿತ.

0: ಹೌದೌದು,
1: ಹೌದು
0: ಎಲ್ಲ ಕಡೆಲೂ ಹಾಗೆ ಮಾಡಬೇಕು ಅಂತ ನಿಮ್ಮ ಆಸೆ ಅಲ್ಲ?
1: ಹೌದು, ಆಸೆ ಆಸೆ. ಮಡಿಕೇರಿಯಲ್ಲಿ ತುಂಬಾ ಮಡಿಕೇರಿ ಆಕಾಶವಾಣಿಗೆ ತುಂಬಾ ಧನ್ಯವಾದ. ಅದು ಒಂದು ಕಾರ್ಯಕ್ರಮ ಮೇಡಮ್,
0: ಖಂಡಿತ. ಮಡಿಕೇರಿ
1: ಉದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡಿದ್ರಲ್ಲ, ಅದು ಒಂದು ತುಂಬಾ ಖುಷಿಯಲ್ಲ ಮೇಡಮ್.
0: ನಮ್ಮ ಆಕಾಶವಾಣಿಯು ಸಹ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದೆ. ಯಾಕಂದರೆ ಕಾರ್ಯಕ್ರಮಗಳು ಕೇಳ್ತಾ ಇದ್ದೀರಾ, ಸ್ಪಂದನೆ ಮಾಡ್ತಾ ಇದ್ದೀರಾ, ಹಾಗಾಗಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಅಂತ ನಾವು ಬಯಸೋಣ ಅಲ್ಲ?
1: ಹೌದು ಮೇಡಮ್,
0: ಮತ್ತೆ
1: ಕಾರ್ಯಕ್ರಮ ಈಗ 4 ಗಂಟೆಗೆ ಮಕ್ಕಳ ಕಾರ್ಯಕ್ರಮ, ಮತ್ತೆ ಚಿತ್ರಗೀತೆ ಒಳ್ಳೆ ಅದು ಆಡಿ ಹಾಡುಗಳನ್ನ ಹಾಕಿದ್ದು, ಮತ್ತೆ ಈಗ ಕ್ರೀಡೆ ಇದು ಇತ್ತು ಮಕ್ಕಳದ್ದು,
0: ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಾ
1: ಕಾರ್ಯಕ್ರಮದ ಸಂದರ್ಶನ ಮಾಡಿದ್ರು, ಅದನ್ನ ಸಹ ತುಂಬಾ ಖುಷಿ ಆಯ್ತು ಮೇಡಮ್. ಅದು ಸತ್ಯ
0: ನೋಡಿ, ಶ್ರೋತೃಗಳು ಖುಷಿಯಾದರೆ ಆಕಾಶವಾಣಿಗೆ ಖುಷಿಯ ವಿಷಯ ಅಲ್ವಾ? ನಿಮಗೋಸ್ಕರ
1: ಹೌದು
0: ಇರುವಂಥದ್ದು
1: ಮೇಡಮ್,
0: ಆಕಾಶವಾಣಿ
1: ಹೌದು ಮೇಡಮ್,
0: ಅಲ್ವಾ?
1: ಹೌದು.
0: ನಿಮಗೊಂದು ಸಣ್ಣ ಪ್ರಶ್ನೆಯನ್ನು ಕೇಳಲಾ? ನೀವು
1: ಮೇಡಮ್
0: ಫಿಲಮ್ ಸಾಂಗ್ಸ್ಗಳನ್ನು ತುಂಬ ಚೆನ್ನಾಗಿ ಕೇಳ್ತೀರಾ, ಹಾಗೆ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಲಾ?
1: ಕೇಳಿ ಮೇಡಮ್.
0: ಅಭಿನಯ ಶಾರದೆ ಎಂದು ಸುಪ್ರಸಿದ್ಧರಾದ ಕನ್ನಡ ಸಿನಿಮಾ ನಟಿ ಯಾರು?
1: ಜಯಂತಿ ಮೇಡಮ್.
0: ಓ, ಪರವಾಗಿಲ್ಲ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಅಭಿನಯ ಶಾರದೆ ಅಂತ ಅವರಿಗೆ ಹೆಸರಿತ್ತಲ್ವಾ?
1: ಹೌದು ಮೇಡಮ್,
0: ಯಾವ ಗೀತೆ ನಿಮಗೆ ಬೇಕಿತ್ತು?
1: ನನಗೆ ಮಿಡಿದ ಸೃಷ್ಟಿ ಚಿತ್ರದಿಂದ ಮೇಡಮ್, ನನ್ನ ನನ್ನ ನಮ್ಮ ಪ್ರೇಮ ಭಾಷೆ ಅಂತ ಒಂದು ಹಾಡು ಬಂದಿದೆ,
0: ಯಾಕೆ ನಿಮಗೆ ಆ ಗೀತೆ ಇಷ್ಟ ಆಗುತ್ತೆ?
1: ನನಗೆ ತುಂಬಾ ಇಷ್ಟ ಮೇಡಮ್. ಎಲ್ಲರದ್ದು ಪ್ರೀತಿ ಭಾವನೆ ಇದ್ದೇ ಹಾಗೆ ತುಂಬಾ ಖುಷಿ.
0: ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ನಮಸ್ತೆ.

0: ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ರಸಪ್ರಶ್ನೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಚಿತ್ರಕಾವೇರಿ ಕಾರ್ಯಕ್ರಮವನ್ನು ಯಾರು ನಮಗೋಸ್ಕರ ಕಾಯ್ತಾ ಇದ್ದಾರೆ ನೋಡೋಣ ಅಲ್ಲ. ಹಲೋ ಹಲೋ
1: ಹಲೋ
0: ಹಲೋ,
1: ಮೇಡಮ್
0: ನಮಸ್ತೆ. ಯಾರು?
1: ನಾನು ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಮೇಡಮ್.
0: ಪುಷ್ಪಾವತಿ ಎಲ್ಲಿಂದ?
1: ಮಡಿಕೇರಿಯಿಂದ ಮೇಡಮ್.
0: ಮಡಿಕೇರಿಯಿಂದ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತೀರಾ ಪುಷ್ಪಾವತಿ?
1: ಕೇಳ್ತೀವಿ ಮೇಡಮ್. ಬೆಳಗ್ಗೆ ನಮ್ಗೆ ಚಿಂತನ್ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಅದಂದ್ರೆ ಅದರಲ್ಲಿ ತುಂಬಾ ನಮ್ಗೆ ನಮ್ಮಲ್ಲೂ ಸಹ ಅಳವಡಿಸ್ಕೊಳ್ಬಹುದು ಮೇಡಮ್. ಅದರಲ್ಲಿ ಬರುವಂತ ಒಂದೊಂದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಎಲ್ಲ ಚಿಂತನೆಗಳು ನಂಗೆ ತುಂಬಾ ಇಷ್ಟ ಮೇಡಮ್.
0: ಹೌದು, ನಮ್ಮ ಆಕಾಶವಾಣಿಯಿಂದ ಪ್ರಸಾರ ಆಗುವಂತ ಎಲ್ಲಾ ಕಾರ್ಯಕ್ರಮಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತ ತತ್ವಗಳನ್ನ ಆಧರಿಸಿ ಮಾಡಿರ್ತಾರಲ್ವಾ
1: ಮೇಡಮ್. ಅದರಲ್ಲೂ ಚಿಂತನೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್.
0: ಮತ್ತೆ ಯಾವ್ದು ಕಾರ್ಯಕ್ರಮಗಳನ್ನ ಕೇಳ್ತೀರಾ?
1: ಎಲ್ಲ ಕಾರ್ಯಕ್ರಮ ಚಿತ್ರ ಚಿತ್ತಾರ ಕೇಳ್ತೀವಿ ಮೇಡಮ್. ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಕೇಳ್ತೀವಿ ಮೇಡಮ್.
0: ಹಾ ಹಾ, ನಿಮಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮಗಳ ಬಹಳ ಇಷ್ಟ ಅಂತ ಅನ್ನಿಸ್ತಾ ಇದೆ.
1: ಎಲ್ಲ ಕಾರ್ಯಕ್ರಮ ಸಹ ಕೇಳ್ತೀವಿ ಮೇಡಮ್. ನಿನ್ನೆ ಇದು ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮ ಇತ್ತು ಮೇಡಮ್, ಅದು ಸಹ ಕೇಳಿದೆ. ಚೆನ್ನಾಗಿತ್ತು ಮೇಡಮ್. ಎಲ್ಲ ರೇಡಿಯೋದಲ್ಲಿ ಬರುವಂತ ಎಲ್ಲ ಕಾರ್ಯಕ್ರಮ ಚೆನ್ನಾಗಿದೆ ಮೇಡಮ್.
0: ಹೌದಾ? ಈಗ ನಿಮಗೊಂದು
1: ಮೇಡಮ್
0: ಪುಟ್ಟ ಪ್ರಶ್ನೆ ಕೇಳಲ್ಲ, ಬಹಳ ಸುಲಭ.
1: ಆಯ್ತು ಮೇಡಮ್.
0: ಶಿಲ್ಪಕಲೆಗಳ ಬೀಡು, ಹೊಯ್ಸಳ ನಾಡು ಎಂದು ಕರೆಯಲ್ಪಟ್ಟಿರುವ ಕರ್ನಾಟಕದ ಜಿಲ್ಲೆ ಯಾವುದು?
1: ಹಾಸನ ಮೇಡಮ್.
0: ಹೌದು ನೋಡಿ, ಶಿಲ್ಪಕಲೆಗಳ ಬೀಡು, ಹೊಯ್ಸಳ ನಾಡು, ಹಾಸನ ಅಲ್ವಾ? ಸರಿಯಾದ ಉತ್ತರ ಕೊಟ್ಟಿದ್ದೀರಾ.
1: ಕೆಲವೊಂದು ಪ್ರಶ್ನೆ ರೇಡಿಯೋದಲ್ಲಿ ಬಂದಿದ್ದನ್ನ ನಾನು ತಿಳ್ಕೊತೀನಿ. ಅಂದ್ರೆ ಬೇರೆಯವರಿಗೆ ಕೇಳಿದ ಪ್ರಶ್ನೆ ನಮ್ಗೆ ಗೊತ್ತಿರುತ್ತೆ, ಆದ್ರೆ ನಮ್ಗೆ ಕೇಳಿದಾಗ ಅದು ಗೊತ್ತಿರೋದಿಲ್ಲ ಮೇಡಮ್.
0: ಕಷ್ಟ ಆಗ್ತದೆ ಉತ್ತರಿಸಕ್ಕಲ್ಲ.
1: ಹೌದು ಮೇಡಮ್.
0: ಯಾವ ಗೀತೆ ಬೇಕಿತ್ತು ನಿಮಗೆ?
1: ಮೇಡಮ್ ನಂಗೆ ಏಳು ಸುತ್ತಿನ ಕೋಟೆಯಿಂದ ಅಂತರಂಗದ ಹೂ ಬನಕ್ಕೆ ಒಲುಮೆ ಗಾಳಿ ಬೀಸಿ ಹಾಡಬೇಕು ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀವಿ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ಥ್ಯಾಂಕ್ಸ್ ಮೇಡಮ್.

0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ. ಯಾರು ಮಾತಾಡ್ತಾ ಇರೋದು?
1: ಸರಸ್ವತಿ ಮಕ್ಕಂದೂರಿಂದ.
0: ಸರಸ್ವತಿ, ಮೊದಲ ಕರೆ
1: ಹೌದು,
0: ಸರಸ್ವತಿ ತಿಮ್ಮಪ್ಪ ಅವರು, ಈಗ ಸರಸ್ವತಿ ಅವರು ಮಕ್ಕಂದೂರಿಂದ ಅಲ್ಲ?
1: ಹೌದು ಮೇಡಮ್.
0: ಹಾಂ ಹಾಂ, ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ ಸರಸ್ವತಿ ಅವರೇ?
1: ಕೇಳ್ತಾ ಇರ್ತೀನಿ ಮೇಡಮ್.
0: ನೀವು ರೇಡಿಯೋದಿಂದ ಸ್ವಲ್ಪ ದೂರ ಬರ್ತೀರಾ, ಎಕೋ ಬರುತ್ತೆ, ನಿಮ್ಮ ಶಬ್ದ ನಿಮಗೆ ಕೇಳಿಸುತ್ತೆ.
1: ಹೊರಗಡೆನೆ ಇದ್ದೀನಿ ಮೇಡಮ್.
0: ನೋಡಿ, ಆ ವಾಯ್ಸ್ ಹಂಗೆ ಬರ್ತಾ ಇದೆ, ಸ್ವಲ್ಪ ದೂರ ಇದ್ರೆ ಸಾಕು. ಹೇಳಿ, ಯಾವುದೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀರಾ?
1: ಬೆಳಿಗ್ಗೆ ಭಕ್ತಿಗೀತೆ ಮತ್ತೆ ಚಿಂತನ, ಮತ್ತೆ ಬೆಳಿಗ್ಗೆ 10 ಗಂಟೆಯಿಂದ ಅದು 6 ವರೆಗೆ ಚಿತ್ರಗೀತೆ ಎಲ್ಲ ಬರುತ್ತಲ್ಲ ಮೇಡಮ್.
0: ಗಾನ ಭಜಾನ ಗಾನ ಡಂಗೂರ
1: ಅದೆಲ್ಲ ಕೇಳ್ತಾ ಇರ್ತೀವಿ ಮೇಡಮ್. ವನಿತಾ ವಿವಾರ ಮತ್ತೆ ಚಿಂತನ ಲೋಕ ಭಾನುವಾರ ಬಂದ್ರೆ.
0: ಶನಿವಾರ ಸಹ ಪ್ರಸಾರವಾಗುತ್ತಲ್ಲ?
1: ಹೌದು ಮೇಡಮ್, ಹೌದು. ಇವಾಗ ಸಂಜೆನೂ ಆಯ್ತಲ್ಲ ಮೇಡಮ್, ಬೆಳಿಗ್ಗೆ ಎಲ್ಲ.
0: ಇದು ಮರುಪ್ರಸಾರ, ಇವತ್ತು ಬೆಳಿಗ್ಗೆ ಆಗಿದ್ದನ್ನ ಈಗ ಸಾಯಂಕಾಲಕ್ಕೆ ಮರುಪ್ರಸಾರ.
1: ಹೌದು
0: ನಾಳೆ
1: ಮೇಡಮ್.
0: ಬೆಳಿಗ್ಗೆನು ಕಾರ್ಯಕ್ರಮ ಇದೆ, ಕೇಳಿ ಮಕ್ಕಳಿಗಾಗಿ.
1: ಆಯ್ತು ಮೇಡಮ್, ಆಯ್ತು ಮೇಡಮ್. ಮಕ್ಕಳು ಕೇಳ್ತಾರೆ ಮೇಡಮ್ ಮನೇಲಿ.
0: ಹೌದಾ, ಎಷ್ಟು ಮಕ್ಕಳಿದ್ದಾರೆ ನಿಮಗೆ?
1: ಇಬ್ಬರಿದ್ದಾರೆ ಮೇಡಮ್.
0: ಎಷ್ಟನೇ ಕ್ಲಾಸು?
1: ಒಬ್ಳು 10th, ಒಬ್ಳು 2nd. ಆಯ್ತು ಮೇಡಮ್.
0: 10th ಆಗಿದೆಯಾ ಅಥವಾ ಈ ಸಲ 10th
1: ಇಲ್ಲ,
0: ಬರಿಬೇಕಾ?
1: ಇವಾಗ 10th, ಇವಾಗ 10th.
0: ಅವಳು 2nd PUC ಆಯ್ತಾ?
1: ಆಯ್ತು ಮೇಡಮ್.
0: ಮುಂದೆ ಏನು ಮಾಡಬೇಕು ಅಂತಿದ್ದಾರೆ?
1: ಹೌದು, ನೆಕ್ಸ್ಟ್ ಓದ್ತಾಳೆ, ಡಿಗ್ರಿ ಹೋಗ್ತಾಳೆ.
0: ಓದಲಿ, ಚೆನ್ನಾಗಿ ಓದಬೇಕು ಮಕ್ಕಳು ಅಲ್ವಾ?
1: ಹೌದು ಮೇಡಮ್,
0: ಶಿಕ್ಷಣವೇ ನಮ್ಮ ಆಸ್ತಿ.
1: ಹೌದು ಮೇಡಮ್.
0: ನಿಮಗೊಂದು ಪ್ರಶ್ನೆಯನ್ನು ಕೇಳಲ?
1: ಸರಿ ಮೇಡಮ್.
0: ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ ಈ ಗೋವಿನ ಹಾಡಲ್ಲಿ ಬರುವ ಎರಡು ಪ್ರಾಣಿಗಳು ಯಾವುವು? ಬಹಳ ಸುಲಭ.
1: ಇದು ಹಸು ಮತ್ತೆ ಹುಲಿ ಮೇಡಮ್.
0: ನೋಡಿ, ಎಷ್ಟು ಸುಲಭವಾದ ಪ್ರಶ್ನೆ ನಿಮಗೆ ಕೇಳಿದ್ದೀನಲ್ಲ.
1: ಹೌದು ಮೇಡಮ್.
0: ಯಾವ ಗೀತೆ ಬೇಕಿತ್ತು ನಿಮಗೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಾ?
1: ಮೌರ್ಯ ಫಿಲಂ ಇಂದ ಅಮ್ಮ ಅಮ್ಮ ಅಂತ ಸಾಂಗ್ ಇದೆ ಮೇಡಮ್, ಅದು.
0: ಸರಿ, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕರೆ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು
0: ನಮಸ್ಕಾರ.
1: ಮೇಡಮ್.

0: ಕಾರ್ಯಕ್ರಮದ ಕೊನೆಯ ಕರೆ ಯಾರಿಗೆ ಸಿಕ್ಕಿದೆ ಅಂತ ನೋಡೋಣಲ್ಲ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಹಲೋ, ನಮಸ್ಕಾರ ಮೇಡಮ್. ನಾನು ಸಕಲೇಶ್ಪುರದಿಂದ ಗಿರಿಜಾ.
0: ಗಿರಿಜಾ ಅವರು ಸಕಲೇಶ್ಪುರದಿಂದ?
1: ಹೌದು ಮೇಡಮ್.
0: ಹೇಗಿದೆ ನಿಮ್ಮ ಸಕಲೇಶ್ಪುರದಲ್ಲಿ ವಾತಾವರಣ, ಮಳೆ ಏನಾದರೂ ಇದೆಯಾ?
1: ಅಯ್ಯೋ, ಮಳೆ ಇಲ್ವೇ ಇಲ್ಲ ಮೇಡಮ್. ಬೆಳಗ್ಗೆ ನೋಡಿದ್ರೆ 28 ಟೆಂಪರೇಚರ್ ಇರುತ್ತೆ, ಮಧ್ಯಾಹ್ನ ಆಗ್ತಾ ಆಗ್ತಾ ಆಗ್ತಾ 35-36 ಟೆಂಪರೇಚರ್ ಏರ್ಬಿರುತ್ತೆ ಮೇಡಮ್.
0: ಮಳೆಯ ಬಗ್ಗೆ ನಂಬಿಕೆ ಇಟ್ಕೊಳ್ಳೋಣ, ಬರುತ್ತೆ ಬಿಡಿ.
1: ಸ್ವಲ್ಪ ಬಂದೆ, ಸಕಲೇಶ್ಪುರಕ್ಕೆ ಬಂದೇ ಇಲ್ಲ ಮೇಡಮ್. ಏನೋ ಆ ವರ್ಣದೇವ ನಮ್ಮಲ್ಲಿ ಕೋಪಿಸ್ಕೊಂಡಿದೇನೋ ಏನೋ.
0: ಅಲ್ಲಿಂದ ಅಲ್ಲಿಗೆ ಬರೋ ತನಕ ಟೈಮ್ ಸಿಕ್ಕಿಲ್ಲ ಅನ್ಸುತ್ತೆ, ಬರ್ತಾರೆ ಬಿಡಿ.
1: ಖಂಡಿತ
0: ವರುಣದೇವ ಆ ಕಡೆ ಬರಬಹುದು,
1: ನಮಗೂ ಪ್ರಾರ್ಥನೆ ಮಾಡಿ ಮೇಡಮ್, ನಮಗೂ ಸ್ವಲ್ಪ ಮಳೆ ಬರಲಿ.
0: ಖಂಡಿತ ಎಲ್ಲರಿಗೂ ಬರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಲ್ವಾ? ಆಕಾಶವಾಣಿ ದೇವೇ ಅದಲ್ವಾ?
1: ಹೌದು ಮೇಡಮ್.
0: ನೀವು ಯಾವ್ದೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಚೆನ್ನಾಗಿ ಕೇಳಿಸ್ತದ ಅಲ್ಲಿಗೆ?
1: ಎಲ್ಲ ಕಾರ್ಯಕ್ರಮಗಳು ಇಷ್ಟ. ನಾನು ಬೆಳಗ್ಗೆ ನಾಗಸ್ವರ ಬರುವಾಗ ಹಾಕಿದ್ರು ಕೇಳ್ತಾನೆ ಇರ್ತೇನೆ, ಅಂದ್ರೆ ತುಂಬಾ

0: ಹೆಚ್ಚಿನ ವಿಶೇಷ ಅಂದ್ರೆ ವ್ಯಕ್ತಿ ವಿಶೇಷ ತುಂಬಾ ಇಷ್ಟ ಆಗುತ್ತೆ ನಂಗೆ.
1: ಹೌದಾ?
0: ಅದ್ರಲ್ಲೇ ಮೊನ್ನೆ ಡಿ ಕೃಷ್ಣಕುಮಾರ್ ಅವರು ಅವ್ರ ಅಮ್ಮಂದು ಎಲ್ಲ ಪ್ರಸಾರ ಮಾಡಿದ್ರಲ್ಲ, ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ನಾನು ಹೇಳ್ತೀನಿ, ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ ಮೇಡಮ್ ಅವ್ರಿಗೆ, ತಾಯಿಗೂ ಮಗಂಗೂ.
1: ಖಂಡಿತ, ಅಂತಹ ಒಳ್ಳೆ ಮಕ್ಕಳಿರಲಿ ಅಂತ ಎಲ್ಲರೂ ಬಯಸ್ತಾರಲ್ಲ.
0: ನಿಜವಾಗ್ಲೂ ನಿಜವಾಗ್ಲೂ ಮೇಡಮ್ ಇಂಥ ಮಕ್ಳು ಇರ್ಬೇಕು ಪ್ರಪಂಚದಲ್ಲಿ ಅಂತ. ಕೋಟಿಗೆ ಒಬ್ಬರು ಇದಾರೋ, ಅವ್ರ ಪಾಪ ನೋಡಿ ಎಷ್ಟು ಚೆನ್ನಾಗಿ ಮಾಡಿ ನೋಡ್ಕೋತಾರೆ ಅಮ್ಮನ್ನ.
1: ಹಾಗೆ ಎಲ್ಲರೂ
0: ಆಮೇಲೆ
1: ಪ್ರೀತಿಯಿಂದ ನೋಡ್ಕೊಳ್ಳಿ ಅಲ್ಲ.
0: ಹೌದು ಮೇಡಮ್, ನಾನು ಈ ಹಾಡು ಯಾಕೆ ಈ ಹಾಡು ಯಾಕೆ ಹೇಳಿದೆ ಗೊತ್ತಾ? ಸಾಯಂಕಾಲ ಬಾಲನಂದನದಲ್ಲಿ ವೈಶಾಲಿ ಪುಟ್ಟಿ ಮಾತಾಡದ್ಲಲ್ಲ, ಎಷ್ಟು ಖುಷಿ ಆಗ ಗೊತ್ತಾ ನಂಗೆ? ಎದುರುಗಡೆ ಇದ್ರೆ ಎತ್ತಿ ಮುದ್ದಾಡ್ಬಿಡ್ತಿದ್ದೆ ಮಗು.
1: ಅಂದ್ರೆ ಆ ಕಾರ್ಯಕ್ರಮಗಳು ಹಾಗೆ ಇದೆ, ನಮ್ಮ ಆಕಾಶವಾಣಿಯಿಂದ
0: ತುಂಬಾ
1: ಪ್ರಸಾರವಾಗುವಂಥದ್ದಲ್ಲ.
0: ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತು ಮಗು, ಅವಳಿಗೋಸ್ಕರ ಈ ಹಾಡು ಮೇಡಮ್.
1: ಗಂಧದ ಗುಡಿ ಅಲ್ಲ, ಯಾವ
0: ಹೌದು
1: ಹಾಡದು?
0: ಮೇಡಮ್, ಗಂಧದ ಗುಡಿದು ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಅಂತ.
1: ಆ ಮಗುಗೋಸ್ಕರ ಹೇಳ್ತಾ ಇದ್ದೀರಲ್ಲ.
0: ಆ ಮಗುಗೋಸ್ಕರ, ಆ ಮಗುಗೆ ನನ್ನ ಆಶೀರ್ವಾದ ಇರ್ಲಿ ಮಗು, ಚೆನ್ನಾಗಿ ಹೀಗೆ ಮುಂದೆ ಚೆನ್ನಾಗಿ ವಿದ್ಯಾವಂತೆ ಆಗಿ ಸಮಾಜದಲ್ಲಿ ಒಂದು ವ್ಯಕ್ತಿ ಅಂತ ಗುರುತಿಸ್ಕೊಳ್ಳಿ ಮೇಡಮ್.
1: ಖಂಡಿತ, ನಮ್ಮ ಆಸೆನೂ ಅದೇ. ಆದರೆ ಅದಕ್ಕೆ ಮೊದಲು ನಿಮಗೊಂದು ಕಂಡೀಷನ್ ಇದೆ, ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮಾತ್ರ.
0: ಹಾ ಕೇಳಿ ಮೇಡಮ್.
1: ಬಿಳಿಗಿರಿ ರಂಗನಾಥನ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ?
0: ಚಾಮರಾಜನಗರದಲ್ಲಿದೆ, ಚಾಮರಾಜ ಜಿಲ್ಲೆ.
1: ಹಾಂ,
0: ಹೌದು ಮೇಡಮ್.
1: ಸರಿಯಾದ ಉತ್ತರ. ನೀವು ನೋಡಿದ್ದೀರಾ?
0: ನೋಡಿ ನೋಡಿಲ್ಲ, ಹೋಗ್ಬೇಕು ಅನ್ಕೊಂಡಿದೀವಿ. ಅಲ್ಲಿ ತನಕ ಹೋಗಿದ್ವಿ, ಬೆಟ್ಟಕ್ಕೆ ಹೋಗಿಲ್ಲ ಮೇಡಮ್.
1: ಸರಿ, ಇನ್ನೊಂದ್ಸಲ ಹೋಗಿ ಬನ್ನಿ.
0: ಹೋಗ್ತೀವಿ.
1: ಹೀಗೆ ಕರೆ
0: ತುಂಬಾ
1: ಮಾಡ್ತಾ ಇರಿ.
0: ಆಯ್ತು,
1: ನಮಸ್ಕಾರ.
0: ಮಡಿಕೇರಿ ಆಕಾಶವಾಣಿಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್.
1: ನಿಮಗೂ ಸಹ ನಮಸ್ಕಾರ.
0: ಧನ್ಯವಾದ.
1: ಸಮಯ ಯಾರನ್ನು ಕಾಯೋದಿಲ್ಲ. ಇಷ್ಟೊತ್ತು ನಿಮ್ಮಿಷ್ಟದ ಮಾತು ಹಾಡು ಕೇಳ್ತಾ ಕೇಳ್ತಾ ಕರೆ ಮಾಡಿ ಹಾಡನ್ನು ಕೇಳಿದಿರಾ? ಈ ಯಾವ ಶ್ರೋತೃಗಳಿಗೆ ಕರೆ ಮಾಡಲು ಪ್ರಯತ್ನಿಸುವಾಗ ಕರೆ ಸಿಗಲಿಲ್ವೋ, ಸಮಯ ಆಗೋಯ್ತಲ್ಲ ಅನ್ನೋ ಭಾವನೆ ಬೇಡ, ಬೇಜಾರು ಬೇಡ. ನಾಳೆ ಕರೆ ಮಾಡಿ, ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಿಮ್ಮ ಗೆಳತಿಯ ನಮಸ್ಕಾರ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6 ಗಂಟೆ ಆಗಲಿದೆ. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ. ಇಂದು ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಅಗ್ರಿ ಸ್ಟಾಕ್ ಅಥವಾ ಕೃಷಿ ಬಣವೆ ಮತ್ತು ಅದರ ಪ್ರಯೋಜನ ಕುರಿತು ಡಾ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಅನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ. 7:29 ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಇವರ ಪ್ರಾಯೋಜಿತ ಸುದ್ದಿ ಸಮಾಚಾರ. 7:45 ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 8:00 ಸಿರಿಗಂಧ, ವಾಟ್ಸಪ್ ಆಧಾರಿತ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಕನ್ನಡ ಚಲನಚಿತ್ರ ಗೀತೆಗಳು 9:15. 9:30 ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಆಧರಿಸಿದ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸ್ವರ್ಣದಾಸ್ ಮತ್ತು ಲಿಖಿತ ಎಂಪಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇವು ಇಂದು ಪ್ರಸಾರವಾಗಲಿರುವಂತಹ ಸಂಜೆಯ ಕಾರ್ಯಕ್ರಮಗಳು. ಇನ್ನು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ನಾಳೆ ಬೆಳಿಗ್ಗೆ 6:00 ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ 6:10. 6:30 ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಜಾಹೀರಾತುಗಳು. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಣ್ಣ ಹಾಂಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ಹಾಗೂ 7:00 ಪ್ರಕಟಣೆಗಳು. 7:46 ಅದ್ವೈತ್ ಹುಂಡಾಯಿ ಅವರ ಸುದ್ದಿ ಸಮಾಚಾರ. 7:47 ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮ. 8:30 ಹಾಗೂ 8:35 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ಚಂದನ್ ಕುಮಾರ್ ಎಲ್ಒ. 8:35 ಆಕಾಶಬುಟ್ಟಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ನಮ್ಮ ಆಕಾಶವಾಣಿಗೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಈ ಕುರಿತು ಚರ್ಚೆ ಬೆಂಗಳೂರು ಕೇಂದ್ರದಿಂದ. 9:30 ಕನ್ನಡ ಚಲನಚಿತ್ರ ಗೀತೆಗಳು. 9:45 ದಿಕ್ಸೂಚಿ. 10:00 ಚಿಣ್ಣರ ಲೋಕ ಚೇರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ನಡೆಸಿಕೊಟ್ಟಿರುವ ಕಾರ್ಯಕ್ರಮ ವೈದ್ಯದ ಮೊದಲ ಭಾಗ ನಿರ್ವಹಣೆ ಶಕುಂತಲಾ ಎಂ. ಗಾನ ಭಜನ 10:30. 11:00 ಕೊಡವಸಿರಿ ಬದಲಾಯಿನುಳ್ಳ ಕೊಡಗು ಈ ವಿಷಯವಾಗಿ ಪರಿಸರವಾದಿ ಸಮಾಜ ಸೇವಕ ರುದ್ರಗುಪ್ಪೆ ಗ್ರಾಮದ ಕೊಲ್ಲತಂಡ ರಘು ಮಾಚೆ ಅವರೊಂದಿಗೆ ನಡೆಸಿದ ಮಾತುಕತೆ. ಗಾನ ಡಂಗೂರ 11:30 ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮ ಹೀಗಿದೆ. 12:05 ವನಿತಾ ವಿಹಾರ ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ ಡಾ ಉಮಾ ಕೆ ರಾವ್ ಅವರೊಂದಿಗೆ ಸಂದರ್ಶನ ಇವರೊಂದಿಗೆ ಆಶಾ. 12:35 ಆರೋಗ್ಯ ಕಾರ್ಯಕ್ರಮ ಲೆಪ್ರೋಸ್ಕಪಿ ಸರ್ಜರಿ ಕುರಿತು ಡಾ ಕೀರ್ತಿರಾಜ್ ಅವರೊಂದಿಗೆ ಸಂದರ್ಶನ ಇವರೊಂದಿಗೆ ಲತೀಶ್ ಪಾಲ್ದಾನಿ. 1:00 ಕೇಂದ್ರ ಸರ್ಕಾರದ ಕುರಿತ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಪ್ರಗತಿ ಪಥ. 1:20 ಅಮರಧ್ವನಿ ನಮಸ್ಕಾರ ಭಾರತೀ ಸುತ ಭಾರತೀ ಸುತರ ಕುರಿತು ಟಿಪಿ ರಮೇಶ್ ಅವರಿಂದ ಭಾಷಣ ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಪ್ರಚಲಿತ 1:40. 2:40 ರಸಮಂಜರಿ ಕಾರ್ಯಕ್ರಮ. 3:00 ಕಥಾ ಶ್ರೀಮದ್ ರಾಮ

ಭಾಗ ಪಾದುಕ ಪ್ರದಾನ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಸಂಜೆ 4 ಗಂಟೆಗೆ ಕಲಿಸು ಗುರುವೆ ಕಲಿಸು ಮಾಲಿಕೆಯಲ್ಲಿ ವಿರಾಜಪಟ್ಟಿಯ ತ್ರಿವೇಣಿ ಶಾಲೆ ಶಿಕ್ಷಕರಾದ ಕೃಷ್ಣ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹೆಚ್ಜೆ ವಿಶಾಲಾಕ್ಷಿ, ನಿರ್ವಹಣೆ ಪಿಎಂ ಜಗದೀಶ್. ಸಂಜೆ 5 ಗಂಟೆಗೆ ಯುವವಾಣಿ ಯುವಲಹರಿ, ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಕಥಾ ಸಂಕಲನದಲ್ಲಿ ಯುವ ಸಮೂಹಕ್ಕೆ ಕಿವಿಮಾತು ಹೇಳಿರುವ ಕಥೆಗಳು. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ವಿಜ್ಞಾನದ ಮುನ್ನಡೆ 6:30ಕ್ಕೆ 6:50ಕ್ಕೆ ಕೃಷಿರಂಗ. ಮಾವಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಬಿ ಕಲ್ಪನಾ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ ಮಾರುಕಟ್ಟೆ ಧಾರಣೆ. 7:20ಕ್ಕೆ ಸುದ್ದಿಜಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐ ಎನ್ ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳಿ ಗ್ರಾಮ.

0: 26 at Horsens in Denmark today. And with that, we end this news bulletin.
1: ಆಕಾಶವಾಣಿ ಮಡಿಕೇರಿ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 6:10:07. ಈಗ ಪ್ರಕಟಣೆಗಳು.
2: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
3: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯ್ತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಕೇಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
12: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಮಾರ್ಚ್ 27ರಿಂದ ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
13: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
14: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
15: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641.
16: ಅಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಅಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
17: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
18: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸೋ ಮುಖಾಂತರ 100% ಲೋನ್, ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್.
17: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
19: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ

0: ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
2: SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರುವ ಸುವರ್ಣಾವಕಾಶ.
1: ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
2: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
1: ಮಾಹಿತಿಗೆ ಸಂಪರ್ಕಿಸಿ 9900957 53.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ?
4: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900901282
0: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್. ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ, ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
5: KNC ಮಾನ್ಯತೆ ಪಡೆದ ನಿರ್ಮಲ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ PUC ಪಾಸ್ ಆದ ಅಭ್ಯರ್ಥಿಗಳಿಂದ GNM ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
6: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
13: ಶ್ರೀಮಂಗಲ ಕಾಯಮಾನಿ ಶ್ರೀ ಭದ್ರಕಾಳಿ ಹಾಗೂ ಅಯ್ಯಪ್ಪ ದೇವರ ವಾರ್ಷಿಕ ಉತ್ಸವ ಇದೇ ತಾರೀಕು 7ರಂದು ಗುರುವಾರ ರಾತ್ರಿ ಹಾಗೂ 8ರಂದು ಶುಕ್ರವಾರ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕಾಯಮಾನಿ ಶ್ರೀ ಭದ್ರಕಾಳಿ ಹಾಗೂ ಅಯ್ಯಪ್ಪ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಕೇಳಿಕೊಂಡಿದ್ದಾರೆ.
14: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
15: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
13: ಮಡಿಕೇರಿ ಕರ್ಣಂಗೇರಿ ಕ್ಷೇತ್ರ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ಇದೇ 5ರಂದು ಮಂಗಳವಾರ ನಡೆಯಲಿದೆ.

0: ಆರೂವರೆ ಗಂಟೆಗೆ ಗಣಪತಿ ಹೋಮ, ಏಳೂವರೆ ಗಂಟೆಗೆ ದೇವಿಗೆ ಅಭಿಷೇಕ, 9:20 ಕಳಶ ಪೂಜೆ, 11:45 ದೇವಾಲಯದ ಆವರಣದಲ್ಲಿ ದೇವಿಯ ರಥೋತ್ಸವ, ನಂತರ ತುಲಾಭಾರ, ತಲೆಮುಂಡಿ ತೆಗೆಯುವುದು, ತೀರ್ಥ ಸ್ನಾನ, ಉರುಳು ಸೇವೆ, ಕುಂಕುಮಾರ್ಚನೆ, ಮಧ್ಯಾಹ್ನ 12:30 ತಾಯಿಯ ದರ್ಶನ, ಸಂಜೆ 6:00 ಸಾಂಸ್ಕೃತಿಕ ಕಾರ್ಯಕ್ರಮ, ದೀಪಾಲಂಕಾರ, ರಾತ್ರಿ ದೇವಿಯ ದರ್ಶನ ನಡೆಯಲಿದೆ. ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಗೋವಿಂದ ಸ್ವಾಮಿ ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅಂಗೀಕೃತಗೊಂಡ ಮೈಸೂರಿನ ಸಿಗ್ಮಾ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ನಲ್ಲಿ ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅನಸ್ತೇಷಿಯಾ ಹಾಗೂ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಬಿಎಸ್ಸಿ ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಬಿಒಟಿ ಬ್ಯಾಚುಲರ್ ಆಫ್ ಅಕ್ಯುಪೇಷನ್ ಥೆರಪಿ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಪ್ರಾಯೋಗಿಕ ತರಬೇತಿ ಮಾತೃಸಂಸ್ಥೆ ಸಿಗ್ಮಾ ಆಸ್ಪತ್ರೆಯಲ್ಲಿ ನೀಡಲಾಗುವುದು. ವಿದ್ಯಾರ್ಹತೆ ಪಿಯುಸಿ ವಿಜ್ಞಾನ ವಿಭಾಗ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ 0821-482-916.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
4: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
3: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
5: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಮಾಪೋಕ್ಲು ನಾಡ್ರ ಬೇತು ಗ್ರಾಮತ್ರ ಕಳಿಪಟ್ಟ ಶ್ರೀ ಮಕ್ಕಿಶಾಸ್ತವು ದೇವನೆದರ ಎಡಮ್ಯಾರ ನಮ್ಮೆ ಮೇತಿಂಗತ್ರ ನಾಳಂಕೆ ದಂಡು ಮೂಂದು ಪಿಂಜ ನಾಲಂಗ್ ನಡಪ ನಾಳಂಕೆ ದಂಡಾಂಗ್ ಚಿನಿಯಾಚೆ ಬೈಟ್ ಪತ್ತಗಟ್ಟೆಗೆ ದೇವಳ ಕೊಟ್ಟಿ ಪಾಡುವು. ನಾಳಂಕೆ ಮೂಂದಾಂಗ್ ನಾರಾಚೆ ಪೊಲಾಕ 11 ಗಂಟೆಗೆ ಹತ್ತು ಪೋರಾಟ ಅಂದೇ ಬೈಟ್ 9:30 ಗಂಟೆಗೆ ಅಂದಿ ಬುಳಕ ನಡಪ. ನಾಳಂಕೆ ನಾಲಾಂಗ್ ತಿಂಗಳಾಚೆ ಪೊಲಾಕ 10 ಗಂಟೆಗೆ ಅಜ್ಜಪತರೆ ಮಜ್ಜನ 1 ಗಂಟೆಗೆ ವಿಷ್ಣುಮೂರ್ತಿ ತೆರೆ ನಡಪ. ನಾಡ್ರ ಭಕ್ತ ಮಾಜನ ಅರ ಕಣಕಲು ಬಂದಿತ್ತು ದೇವಳ ಆಶೀರ್ವಾದ ಪಡೆದು ಉಣ್ಣು ತಕ್ಕ ಮುಖ್ಯಸ್ಥಂಗ ಆಡಳಿತ ಮಾಡಲಿಕ್ಕಾರ ಕಟ್ಟಣಿತು.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
0: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6:00 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
3: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
0: ಮಡಿಕೇರಿ ತಾಲೂಕು ಅವಂದೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ದೇವರ ಬಿಂಬಪ್ಪನ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ May 5-8 ನೀಲೇಶ್ವರ ಉಚ್ಚಲತಾಯ ಶ್ರೀ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. 8:00 ರಿಂದ 12:00 ಗಂಟೆಗೆ ಆಶೀರ್ವಚನ ಸಭಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ಅನ್ನಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು ಹಾಗೂ ಅವಂದೂರು ಗ್ರಾಮಸ್ಥರು ಕೋರಿದ್ದಾರೆ.
3: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
8: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
9: Start your journey at Coorg Institute of PU College, Ponnampet, Kodagu. Admissions are now open for Science, PCMB, PCMC and Commerce, EBAC, EBAB. Exclusive integrated coaching for CET, NEET, JEE and NDA all under one roof.

0: With hostel facilities for boys and girls, bus service from Hunsur, Piriyapatna and across Coorg. If you are an achiever, grab special fee concessions for excellence in academics and extracurriculars. For more information, visit Coorg Institute of BU College, Ponnampet, Kodagu or call 9611-55457.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಪ್ರೀತಿಯ ಮಕ್ಕಳೇ, ನಾಳೆ ಬೆಳಗ್ಗೆ 10 ಗಂಟೆಗೆ ಚಿನ್ನರ ಲೋಕ.
3: ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲವ್ವ, ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲವ್ವ.
2: ಕೊಡಗಿನ ಮಡಿಕೇರಿಯ ಕೊಟ್ಟೂರು ಚೀರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
4: ಸ್ವರ ಒಂದೂ ಇತ್ತಿಲ್ಲ, ಮಾತ್ರ ಧ್ವನಿ ಮಾತ್ರ ಕೇಳುತ್ತಿತ್ತು. ಅದು ಹೇಗಿತ್ತು ಎಂದರೆ
2: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ನಿಮ್ ಮಗಂಗೆ ಎಷ್ಟು ಮಾರ್ಕ್ಸ್ ಬಂತು?
5: ನನ್ ಮಗಂಗೆ 201 ಮಾರ್ಕ್ಸ್ ಕಣೆ.
3: ಹೌದಾ? ಹಾಗಾದ್ರೆ ನಿನ್ ಮಗಂಗಿಂತ ನನ್ ಮಗಂಗೆ 14 ಮಾರ್ಕ್ಸ್ ಜಾಸ್ತಿನಾ.
2: ಸಮಯ ಮತ್ತೊಮ್ಮೆ ನಾಳೆ ಬೆಳಗ್ಗೆ 10 ಗಂಟೆಗೆ. ಯಾವ ಕಾರ್ಯಕ್ರಮ? ಚಿಣ್ಣರ ಲೋಕ. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಲ್ಲ.
6: ಸ್ವಾಗತ.
7: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು, ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು.
1: ಬೆಳ್ಳನೆ ಮಂಜಿನ ಸೀರೆಯೋ, ಇಳಿಜಾರುವ ನೀರಿನ ಧಾರೆಯೋ,
0: ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜೊಂಪೆ, ಸುದ್ದಿ

ಯೋಧರ ನಾಡು ಕೊಡಗು, ಮಡಿಕೇರಿ ಸಿಪಾಯಿಗಳಿಗೆ ಇದು ಮೆರುಗು. ನಮ್ಮ ದೇಶ ನಮ್ಮ ರಾಜ್ಯ, ಕಾಪಾಡುವ ಸೈನಿಕರಿಗೊಂದು ನಮನ. ಶತ್ರುಗಳಿಂದ ಸದಾ ರಕ್ಷಿಸುವ ನಮ್ಮ ಹೆಮ್ಮೆಯ ಯೋಧರು, ನೆಮ್ಮದಿಯಿಂದ ಬದುಕು ಸಾಗಿಸುವ ನಾವೆಷ್ಟು

ಅದೃಷ್ಟವಂತರು, ದೇಶಕ್ಕಾಗಿ ಪ್ರಾಣ ತೆತ್ತುವರಲ್ಲ ನಮ್ಮ ಸೈನಿಕರು, ಕಿರಿಯರಿಗೆ ಮಾದರಿಯಾಗಬಲ್ಲ ಅವರೆಂದೂ ಅಮರರು. ಸೇನಾನುಭವದ ನಮ್ಮ ಸೈನಿಕರ ಮಾತುಗಳು ಅವರ ಋಣದಲ್ಲಿರುವ ನಮಗೆ ನುಡಿಮುತ್ತುಗಳು. ಬಿತ್ತರಿಸುತ್ತಿದೆ ಆಕಾಶವಾಣಿ ಅವರ ಅನುಭವ ಕಥನ ಸೇನಾಸ್ಮರಣೆಯಲ್ಲಿ. ಮರೆಯದೇ ಟ್ಯೂನ್ ಮಾಡಿ ನಮ್ಮ ಹೆಮ್ಮೆಯ ಸೈನಿಕರ ಸೇನಾಸ್ಮರಣೆಯಲ್ಲಿ.

0: ಪ್ರಕಟಣೆಗಳು ಯೋಜನಾ ಸಮನ್ವಯಾಧಿಕಾರಿ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಕೊಡಗು ಜಿಲ್ಲೆ ಮಡಿಕೇರಿ. ಇವರ ಪ್ರಕಟಣೆ. 2026-27 ಸಾಲಿಗೆ ಪ್ರತಿಷ್ಠಿತ ಶಾಲೆ ಯೋಜನೆಯಡಿ ಪರಿಶಿಷ್ಟ ಪಂಗಡದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅರ್ಹತಾ ಪರೀಕ್ಷೆ ಮೂಲಕ ನಿಯಮಾನುಸಾರಿ ಆಯ್ಕೆ ಮಾಡಿ ದಾಖಲಿಸುವ ಸಲುವಾಗಿ ಅರ್ಹ ಪರಿಶಿಷ್ಟ ಪಂಗಡದ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಯನ್ನು 4/5/2026 ಸಂಜೆ 5:30 ಸಲ್ಲಿಸಬಹುದಾಗಿದೆ. ಷರತ್ತುಗಳು ಹೀಗಿವೆ: 5ನೇ ತರಗತಿಯಲ್ಲಿ 60%ಕ್ಕಿಂತ ಹೆಚ್ಚು ಅಂಕ ಗಳಿಸಿರಬೇಕು. ಆಯ್ಕೆಯಾದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಜಿಲ್ಲೆಯ ಪ್ರತಿಷ್ಠಿತ ಶಾಲೆಗಳಿಗೆ 8ನೇ ತರಗತಿಗೆ ಪ್ರವೇಶ ಅವಕಾಶವನ್ನು ಕಲ್ಪಿಸಲಾಗುವುದು. ವಿದ್ಯಾರ್ಥಿಗಳಿಂದ ಜಾತಿ ದೃಢೀಕರಣ ಪ್ರಮಾಣ ಪತ್ರ, ಆದಾಯ ದೃಢೀಕರಣ ಪತ್ರ ಹಾಗೂ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತಗೊಂಡ ಅಂಕಪಟ್ಟಿಯನ್ನು ಸಲ್ಲಿಸುವುದು. ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಪೋಷಕರ ಆದಾಯ ಮಿತಿ ₹2,00,000 ಒಳಗೆ ಇರಬೇಕು. ಈ ಬಗ್ಗೆ ತಹಸೀಲ್ದಾರರಿಂದ ಪಡೆದ ಆದಾಯ ಪ್ರಮಾಣ ಪತ್ರ ಸಲ್ಲಿಸಬೇಕು. ಅರ್ಜಿಯನ್ನು ಪಡೆಯಲು ಸಂಪರ್ಕಿಸಬೇಕಾದ ವಿಳಾಸ ಹೀಗಿದೆ: ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿರಾಜಪೇಟೆ ತಾಲೂಕು, ಪೊನ್ನಂಪೇಟೆ. ಮೊಬೈಲ್ ಸಂಖ್ಯೆ 9632465611. ಮತ್ತೊಮ್ಮೆ ಗಮನಿಸಿ: ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಚೇರಿ, ವಿರಾಜಪೇಟೆ ತಾಲೂಕು, ಪೊನ್ನಂಪೇಟೆ. ಮೊಬೈಲ್ ಸಂಖ್ಯೆ 9632465611. ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಡಿಕೇರಿ. ಮೊಬೈಲ್ ಸಂಖ್ಯೆ 9482894676. ಮತ್ತೊಮ್ಮೆ ಗಮನಿಸಿ: ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಡಿಕೇರಿ. ಮೊಬೈಲ್ ಸಂಖ್ಯೆ 9482894676. ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸೋಮರಪೇಟೆ. ಮೊಬೈಲ್ ಸಂಖ್ಯೆ 7259709287. ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸೋಮರಪೇಟೆ. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 7259709287.
1: ನನಗೊಂದು ಆಸೆ ಇತ್ತು ಹುಟ್ಟಿದ ತಕ್ಷಣದಿಂದ, ಒಂದು ಡಾಕ್ಟರ್ ಮಾಡಬೇಕು ಅಂತ ಹೇಳಿ.
2: ಮಗಳೇ ಹೆಗಲೆ ವಿಮಾನ ನಿನಗೆ
3: ನಿರೀಕ್ಷಿಸಿ,
2: ನಿನ್ನ ಖುಷಿಯೇ ಪ್ರಧಾನ ನನಗೆ.
4: ನನಗೆ ಮೇನ್ ಆಗಿ MBBS ಮಾಡ್ಬೇಕಿತ್ತು, ಸೊ ನಾನು ಸೈನ್ಸ್ ತಗೊಂಡೆ.
5: ವೆರಿ ಗುಡ್. ಅಪ್ಪ ಏನ್ ಮಾಡ್ತಾ ಇದ್ದಾರೆ?
4: ಅಪ್ಪ ASI.
5: ಎಲ್ಲಿ?
4: ಮಡಿಕೇರಿ.
2: ನನ್ನ ತಾಯಿ ಹಾಗೆ
6: ಮಗಳನ್ನ ವೈದ್ಯೆಯಾಗಿ ಕಾಣುವಂತಹ ಕನಸನ್ನ ನನಸಾಗಿಸಿಕೊಂಡಂತಹ ಅಪ್ಪನ ಮಾತುಗಳು.
1: ಏನಿಲ್ಲ ಮೇಡಮ್, ಇವತ್ತೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ. ಆಕ್ಚುಲಿ ಹೆಣ್ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ. ನನಗೆ ಫಸ್ಟ್ ಆದ ಸ್ವಲ್ಪ ನಮ್ಮ ತಂದೆಗೆ ಸ್ವಲ್ಪ ಬೇಜಾರಾಯ್ತು. ತಿರುಳು ಹೆಣ್ಣ ಆಯ್ತಲ್ಲಪ್ಪ, ನಾನು ಒಬ್ಬನೇ ಮಗ. ನಾನು ಮತ್ತೆ ಕೊನೆ ಹೋಗ್ತಾ ಹೋಗ್ತಾ ನನಗೆ ಜಸ್ಟ್ ಅದೇ ಮಕ್ಕಳು ಹೆಣ್ಮಕ್ಳು ಓದ್ತಾರೆ ಮೇಡಮ್, ಅವ್ರು ಚೆನ್ನಾಗಿ ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ.
6: ಚಿಣ್ಣರ ಲೋಕದ ಪೂರಣ ಕಾರ್ಯಕ್ರಮದಲ್ಲಿ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ KH ಅವರ ಸಲಹೆ ಪೋಷಕರಿಗೆ.
1: ಈಗ ಮಕ್ಕಳು ಮುಂದೆ ಹೋಗ್ತಾರೆ, ಪೋಷಕರು ಮತ್ತು ಶಿಕ್ಷಕರು. ಶಿಕ್ಷಕರಾದವರು ಅವ್ರು ಕರ್ತವ್ಯ ಮಾಡ್ತಾರೆ ಮೇಡಮ್. ಗುರು ಯಾರಿಗೂ ಮೋಸ ಮಾಡಲ್ಲ, ವಿದ್ಯಾರ್ಥಿಗಳಾದ ನಾವುಗಳದನ್ನ ಅರ್ಥ ಮಾಡ್ಕೊಬೇಕು.

0: ನಿರೀಕ್ಷಿಸಿ.
1: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
0: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈವ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
3: ಶ್ರೋತೃಗಳೇ, ಇಂದು ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಅಗ್ರಿಸ್ಟ್ಯಾಕ್ ಅಥವಾ ಕೃಷಿ ಬಣವೆ ಮತ್ತು ಅದರ ಪ್ರಯೋಜನ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:45 ವಾರದ ವಾರ್ತಾಚಿತ್ರ, ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 8:00 ಸಿರಿಗಂಧ. 9:30 ಯುವವಾಣಿ. ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಆಧರಿಸಿದ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸ್ವರ್ಣದಾಸ್ ಮತ್ತು ಲಿಖಿತ ಎಂಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
6: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
8: ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ.
9: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
10: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
11: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ.

0: ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
2: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
3: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
5: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 3 ವರ್ಷ. ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕಲ್ಲೇಟೀರ ಕುಟುಂಬಕ್ಕೆ ತಂಡಕ್ಕೆ ಜಯ. ರಾಜ್ಯ ಸರ್ಕಾರಕ್ಕೆ 3 ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮಾವೇಶ ಆಯೋಜಿಸಲಾಗುತ್ತಿದ್ದು, ರಾಜ್ಯಾದ್ಯಂತ 2 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಸಮಾವೇಶದಲ್ಲಿ ರಾಜ್ಯ ಸರ್ಕಾರದ ಅಭೂತಪೂರ್ವ ಯಶಸ್ವಿ ಯೋಜನೆಗಳ ಅನುಷ್ಠಾನ, ಮತ್ತಿತರ ಇಲಾಖೆಗಳ ಪ್ರಗತಿ ದರ್ಶನ ಕುರಿತ ವಸ್ತು ಪ್ರದರ್ಶನ ನಡೆಯಲಿದೆ. ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವಿಯ ನಾಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಭೇಟಿ ನೀಡಲಿದ್ದು, ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದ್ದು, ಕೇಂದ್ರ ಸಚಿವರು ಇದನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದು, ಸರ್ಕಾರ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೈಸೂರಿನಲ್ಲಿ ಇಂದು ಆರೋಪಿಸಿದರು. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬೆಂಬಲಿಗರು ದೆಹಲಿಯಲ್ಲಿ ಬೀಡು ಬಿಟ್ಟು ಅಧಿಕಾರಕ್ಕಾಗಿ ಹಂಬಲಿಸುತ್ತಿದ್ದಾರೆ, ಆದರೆ ರಾಜ್ಯದ ಜನತೆಯ ನೆರವಿಗೆ ಧಾವಿಸುತ್ತಿಲ್ಲ ಎಂದು ದೂರಿದರು. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಯಾವುದೇ ಅಭಿವೃದ್ದಿ ಕಾರ್ಯಗಳಾಗಿಲ್ಲ. ವ್ಯಾಪಕ ಭ್ರಷ್ಟಾಚಾರಗಳಿಂದಾಗಿ ಅಧಿಕಾರಿಗಳ ಮೇಲೆ ಸರ್ಕಾರ ನಿಯಂತ್ರಣ ಇಲ್ಲದಂತಾಗಿದೆ ಎಂದರು. ಇದೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷದ ಸಾರ್ವಜನಿಕ ಜೀವನದ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ದತೆಗಳು ನಡೆಯುತ್ತಿದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಯುವ ಜನತೆಯ ಆಶೋತ್ತರ ಈಡೇರಿಸುವ ನಿಟ್ಟನಲ್ಲಿ ಸರ್ಕಾರ ಮುಂದಾಗಿದ್ದು, ಎಲ್ಲಾ ರೀತಿಯ ನೆರವು ಒದಗಿಸುತ್ತಿದೆ ಎಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವಿಶ್ವವಿದ್ಯಾಲಯದ ನೂತನ ಮುಖ್ಯ ಪ್ರವೇಶದ್ವಾರ ಉದ್ಘಾಟನೆ ಹಾಗೂ ಮಂಡ್ಯ ಯುವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯುವ ಜನತೆ ಶಿಕ್ಷಣವನ್ನು ಗಂಭೀರವಾಗಿ ಪರಿಗಣಿಸಿ ಮುನ್ನಡೆದರೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬಹುದು ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆ ರಾಜ್ಯದಲ್ಲೇ 5ನೇ ಸ್ಥಾನವನ್ನು ಪಡೆಯುವ ಮೂಲಕ ಗುಣಮಟ್ಟದ ಸಾಧನೆಯನ್ನು ಮಾಡಿದೆ. ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶ್ರಮ ದೊಡ್ಡದು ಎಂದರು. ಶಾಸಕ ಪಿ ರವಿಕುಮಾರ್ ಗಣಿಗ ಮಾತನಾಡಿ, ರಾಜ್ಯದಲ್ಲಿ ಎಲ್ಲೂ ಇರದ ಆಪಲ್ ಲ್ಯಾಬ್ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿರುವುದು ಹೆಮ್ಮೆಯ ಸಂಗತಿ. ಶೀಘ್ರದಲ್ಲೇ ಸುಸಜ್ಜಿತ ಕ್ರೀಡಾಂಗಣ ಹಾಗೂ ಉತ್ತಮ ಕ್ಯಾಂಟೀನ್ ಮತ್ತು ಬಾಸ್ಕೆಟ್ ಬಾಲ್ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುವುದು ಎಂದರು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿರುವ ವಿಶ್ವವಿಖ್ಯಾತ ದೇವಸ್ಥಾನಗಳು, ಕಲ್ಯಾಣಿಗಳು ಮತ್ತು ಭಾವಿಗಳ ಪುನರುಜ್ಜೀವನಗೊಳಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ.

0: ಎಂದು ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಪ್ರಾಚ್ಯ ಅವಶೇಷಗಳ ಅನ್ವೇಷಣೆಯ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಲಕ್ಕುಂಡಿಯ ಶಿಲ್ಪ ಕಲಾಕೃತಿಗಳ ವೈಭವವನ್ನು ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ ಲಕ್ಕುಂಡಿ ಗ್ರಾಮದಲ್ಲಿರುವ ದೇವಾಲಯಗಳು, ಕಲ್ಯಾಣಿಗಳು ಮತ್ತು ಬಾವಿಗಳ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರ ಕೈಗೊಂಡು ಅದಕ್ಕೆ ಸೂಕ್ತ ಅನುದಾನ ಬಿಡುಗಡೆ ಮಾಡಿದೆ ಎಂದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕ ಸಿಸಿ ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ನಾಪೋಕ್ಲು ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿನಿಂದ ನಡೆದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದಲ್ಲಿ ಕುಲ್ಲೇಟೀರ ಕುಟುಂಬ ತಂಡವು ಜಯಗಳಿಸಿದೆ. ಇಂದು ನಡೆದ ರೋಚಕ ಫೈನಲ್ಸ್ನಲ್ಲಿ ಚಪ್ಪುಡೀರ ತಂಡವನ್ನು 3-1 ಗೋಲುಗಳ ಅಂತರದಿಂದ ಕುಲ್ಲೇಟೀರ ತಂಡವು ಮಣಿಸಿ ಚೇನಂಡ ಕಪ್ ಹಾಕಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಫೈನಲ್ ಪಂದ್ಯಾಟವನ್ನು ಕೇಂದ್ರದ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಸಂಸದ ಯದುವೀರ್ ಒಡೆಯರ್, ಶಾಸಕ ಎಎಸ್ ಪೊನ್ನಪ್ಪ, ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಿಕೆ ಬೋಪಣ್ಣ ಸೇರಿದಂತೆ ಹಲವು ಗಣ್ಯರು ವೀಕ್ಷಿಸಿದರು. ಕೊಡವ ಸಮುದಾಯದಲ್ಲಿ ಹಾಕಿ ಕ್ರೀಡೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 26 ವರ್ಷಗಳ ಹಿಂದೆ ಕರಡ ಗ್ರಾಮದಲ್ಲಿ ಪಾಂಡಂಡ ಕುಟ್ಟಪ್ಪ ಅವರ ವಿನೂತನ ಪರಿಕಲ್ಪನೆಯಾಗಿ ಜಾರಿಗೊಂಡ ಕುಟುಂಬಗಳ ನಡುವೆ ಹಾಕಿ ಪಂದ್ಯಾಟ ಇದೀಗ ಯಶಸ್ವಿ 26ನೇ ವರ್ಷವನ್ನು ಪೂರೈಸಿದೆ. ಈ ವರ್ಷ ದಾಖಲೆಯ 383 ಕುಟುಂಬ ತಂಡಗಳ 3,600 ಆಟಗಾರರು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ವರ್ಷ ಅಜ್ಜಿ ಕುಟೀರ ಕುಟುಂಬದವರು ಹಾಕಿ ಪಂದ್ಯಾಟವನ್ನು ಆಯೋಜಿಸಲಿದ್ದಾರೆ. ದೇಶದ ಪ್ರಗತಿಯಲ್ಲಿ ಕಾರ್ಮಿಕರ ಕೊಡುಗೆ ಅಪಾರವಾಗಿದ್ದು ಅವರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಇಂದು ನೋಂದಾಯಿತ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಿಸಿ ಮಾತನಾಡಿದ ಅವರು, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಇಲಾಖೆಯಲ್ಲಿ ಹಲವು ಸುಧಾರಣೆಗಳನ್ನು ತರಲಾಗಿದ್ದು ಕಾರ್ಮಿಕರ ಅನುಕೂಲಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಜಿಲ್ಲೆಯ ಯುವ ಕಾರ್ಮಿಕರು ಉದ್ಯೋಗಕ್ಕಾಗಿ ನಗರಗಳಿಗೆ ವಲಸೆ ಹೋಗದೆ ಸ್ಥಳೀಯವಾಗಿ ಲಭ್ಯವಿರುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಬೇಸಿಗೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಅಧಿಕಾರಿಗಳು ಗಮನಹರಿಸಬೇಕು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಲಾಗಿದ್ದು 256 ಕಡೆ ಖಾಸಗಿ ಬೋರ್ವೆಲ್ ಬಾಡಿಗೆ ಪಡೆದು ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದರು. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಸೂಕ್ತ ಕ್ರಮವಹಿಸಬೇಕೆಂದು ಸೂಚಿಸಿದರು. ಪ್ರಯಾಣಿಕರ ಸಾಮರ್ಥ್ಯ ಮತ್ತು ಅನುಕೂಲತೆಯನ್ನು ಹೆಚ್ಚಿಸಲು ನೈರುತ್ಯ ರೈಲ್ವೆಯು ಕೆಲವು ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳ ಸೇರ್ಪಡೆಗೆ ನಿರ್ಧರಿಸಿದೆ. ಪ್ರತಿ ರೈಲಿಗೂ ತಲಾ 1 ಎಸಿ 3 ಟೈರ್ ಬೋಗಿ, 3 ಸ್ಲೀಪರ್ ಕ್ಲಾಸ್ ಬೋಗಿ, 1 ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಸೇರಿಸಲಾಗುವುದು ಎಂದು ನೈರುತ್ಯ ರೈಲ್ವೆ ಹೇಳಿಕೆಯಲ್ಲಿ ತಿಳಿಸಿದೆ. ಯಶವಂತಪುರ ವಿಜಯಪುರ, ಯಶವಂತಪುರ ದೈನಂದಿನ ಎಕ್ಸ್ಪ್ರೆಸ್ ರೈಲುಗಳಿಗೆ 5 ಹೆಚ್ಚುವರಿ ಬೋಗಿಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಇದರೊಂದಿಗೆ ಒಟ್ಟು ಬೋಗಿಗಳ ಸಂಖ್ಯೆ 13-18 ಏರಿಕೆಯಾಗಿದೆ. ಈ ಪರಿಷ್ಕೃತ ಬದಲಾವಣೆ ಯಶವಂತಪುರದಿಂದ ಮೇ 8 ಮತ್ತು ವಿಜಯಪುರದಿಂದ ಮೇ 9 ಜಾರಿಗೆ ಬರಲಿದೆ. ಯಶವಂತಪುರ ಹಿಂದೂಪುರ, ಯಶವಂತಪುರ ಕಾಯ್ದಿರಿಸದ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳ ಸಂಖ್ಯೆಯನ್ನು ಸಹ 13-18 ಹೆಚ್ಚಿಸಲಾಗಿದೆ. ಪರಿಷ್ಕೃತ ಯೋಜನೆಯು ಇದೇ 10 ಯಶವಂತಪುರ ಮತ್ತು ಹಿಂದೂಪುರ ಎರಡೂ ಕಡೆಗಳಿಂದ ಜಾರಿಗೆ ಬರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನ ಒಣಹವೆ ಇತ್ತು. ಮೈಸೂರು ಪಿಟಿಒನಲ್ಲಿ 4, ನಾಗಮಂಗಲ 3, ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 43.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗರಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 3 ವರ್ಷ, ಇದೇ 20ರಂದು

0: ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕುಲ್ಲೇಟೀರ ಕುಟುಂಬ ತಂಡಕ್ಕೆ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:56. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾರ ನಂಬರ್?
2: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
4: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಗ್ರಿಸ್ಟ್ಯಾಕ್ ಅಥವಾ ಕೃಷಿ ಬಣವೆ ಎನ್ನುವಂಥ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ.
3: ನಮಸ್ಕಾರ.
2: ಇವತ್ತು ನಾವು ಈ ಅಗ್ರಿಸ್ಟ್ಯಾಕ್ ಅಂತ ಕೇಳ್ತಾ ಇದ್ದೀವಿ, ಈ ರೀತಿ ಅಂದ್ರೆ ಏನು ಅಂತೀರಿ?
3: ಅಗ್ರಿಸ್ಟಾಕ್ ಅಂತಕ್ಕಂಥದ್ದು ಚಾಲ್ತಿಯಲ್ಲಿರ್ತಕ್ಕಂತಹ ಮಹತ್ವಪೂರ್ಣ ಒಂದು ಡಿಜಿಟಲ್ ವೇದಿಕೆಯಾಗಿದೆ. ಭಾರತದಲ್ಲಿ ಕೃಷಿಯನ್ನು ಸುಧಾರಿಸಲಿಕ್ಕೋಸ್ಕರ ವಿವಿಧ ಪಾಲುದಾರರನ್ನ ಒಟ್ಟುಗೂಡಿಸಿ ದತ್ತಾಂಶ ಮತ್ತು ಡಿಜಿಟಲ್ ಸೇವೆಗಳನ್ನ ಬಳಸಿಕೊಂಡು ರೈತರಿಗೆ ಉತ್ತಮ ಫಲಿತಾಂಶಗಳನ್ನ ಸಕ್ರಿಯಗೊಳಿಸಲು ಭಾರತ ಸರ್ಕಾರವು ಸ್ಥಾಪಿಸಿರುವ ಡಿಜಿಟಲ್ ಪ್ರತಿಷ್ಠಾನವೇ ಅಗ್ರಿಸ್ಟಾಕ್ ಅಂತ. ಈ ಅಗ್ರಿಸ್ಟಾಕ್ ಉತ್ತಮ ಗುಣಮಟ್ಟದ ದತ್ತಾಂಶಗಳನ್ನು ಸಂಗ್ರಹಿಸಿ ಪಾಲುದಾರರಿಗೆ ಅದನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡತಕ್ಕಂತ ಒಂದು ಪ್ರಯತ್ನವಾಗಿದೆ. MEITY

0: IND20 ಅಂದ್ರೆ ಮೈಟಿಯ ಇಂಡಿಯಾ 20 ವಾಸ್ತುಶಿಲ್ಪದ ಚಿಂತನೆಯಿಂದ ವಿಕಸನಗೊಂಡಿರುವ ಅರ್ಥಾತ್ ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ನಿರ್ಮಿಸಿರುವ 2.0 ಇಂಡಿಯಾ ಡಿಜಿಟಲ್ ಆರ್ಕಿಟೆಕ್ಚರ್ನಿಂದ ವಿಕಸನಗೊಂಡಿರುವ ಈ ಡಿಜಿಟಲ್ ಪ್ರತಿಷ್ಠಾನವನ್ನು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ನಿರ್ಮಿಸಿದೆ. ಭಾರತದ ಮುಂದಿನ ದಶಕದ ಕೃಷಿಯನ್ನು ರೂಪಿಸಲಿಕ್ಕೋಸ್ಕರ ಈ ಪ್ರತಿಷ್ಠಾನವು ನೆರವನ್ನ ನೀಡ್ತಾ ಇದೆ. ಅಗ್ರಿಸ್ಟಾಕ್ ಎಂತಕ್ಕಂಥದ್ದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ಜಾರಿಗೆ ತಂದಿರುವ ಡಿಜಿಟಲ್ ಮೂಲ ಸೌಕರ್ಯವಾಗಿದೆ. ಇದನ್ನ ನಾವು ಕನ್ನಡದಲ್ಲಿ ಕೃಷಿ ಬಣವೆ, ಮೆದೆ ಅಥವಾ ಕೃಷಿ ಚೌಕಟ್ಟು ಅಂತ ಹೇಳಿಯೂ ಕೂಡ ಕರೆಯಬಹುದಾಗಿದೆ.
1: ಈ ಅಗ್ರಿಸ್ಟಾಕ್ ಪ್ರತಿಷ್ಠಾನ ಅಂತ ತಾವು ಹೇಳಿದ್ರಿ, ಈ ಅಗ್ರಿಸ್ಟಾಕ್ ಪ್ರತಿಷ್ಠಾನದ ಗುರಿಗಳು ಯಾವ್ಯಾವು ಅಂತೀರಿ?
0: ಮೊಟ್ಟಮೊದಲನೆಯದಾಗಿ ರೈತರಿಗೆ ಅಗ್ಗದ ಸಾಲ ಸೌಲಭ್ಯವನ್ನ ಒದಗಿಸ್ತಕ್ಕಂಥದ್ದು, ಎರಡನೆಯದಾಗಿ ಗುಣಮಟ್ಟದ ಕೃಷಿ ಉತ್ಪನ್ನಗಳ ಉತ್ಪಾದನೆಗೆ ನೆರವು ನೀಡತಕ್ಕಂಥದ್ದು, ಮೂರನೇದಾಗಿ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ದಿಷ್ಟ ಸಲಹೆಯನ್ನ ನೀಡತಕ್ಕಂಥದ್ದು, ನಾಲ್ಕನೆಯದಾಗಿ ಮಾರುಕಟ್ಟೆಗಳಿಗೆ ಹೆಚ್ಚು ಮಾಹಿತಿಯುಕ್ತ ಸುಲಭ ಅನುಕೂಲಕರ ಪ್ರವೇಶವನ್ನ ಕಲ್ಪಿಸತಕ್ಕಂಥದ್ದು, ಇನ್ನು ಐದನೇದಾಗಿ ವಿವಿಧ ಕೃಷಿ ಹಾಗೂ ರೈತ ಕೇಂದ್ರದ ಯೋಜನೆಗಳನ್ನ ಸುಲಭವಾಗಿ ಕಾರ್ಯಗತಗೊಳಿಸುವಂತೆ ಮಾಡತಕ್ಕಂಥದ್ದು, ಇನ್ನು ಆರನೇದಾಗಿ ರೈತರ ಭೂಮಿ ಬೆಳೆ ಮತ್ತು ವೈಯಕ್ತಿಕ ದತ್ತಾಂಶಗಳನ್ನ ಡಿಜಿಟಲ್ ಐಡಿ ಅಥವಾ ರೈತ ಐಡಿಯೊಂದಿಗೆ ಸಂಯೋಜಿಸ್ತಕ್ಕಂಥದ್ದು, ಮತ್ತು ಏಳನೆಯದಾಗಿ ವಿಮೆ ಮತ್ತು ಒಳಹರಿವಿನ ಸೇವೆಗಳನ್ನ ಸುಲಭಗೊಳಿಸ್ತಕ್ಕಂಥದ್ದು.
1: ಈ ಅಗ್ರಿಸ್ಟಾಕ್ ಮೂಲ ಸೌಕರ್ಯದ ಉದ್ದೇಶಗಳು ಏನೇನು ಅಂತೀರಿ?
0: ಮೊದಲನೆಯದಾಗಿ ರೈತರ ಭೂ ದಾಖಲೆಗಳು ಮತ್ತು ಬೆಳೆ ಮಾಹಿತಿಯನ್ನ ಡಿಜಿಟಲೀಕರಣಗೊಳಿಸ್ತಕ್ಕಂಥದ್ದು, ಎರಡನೇದಾಗಿ ರೈತರ ಸಂಬಂಧಿತ ಕಾರ್ಯಕ್ರಮಗಳಲ್ಲಿ ಪಾರದರ್ಶಕತೆಯನ್ನ ತರತಕ್ಕಂಥದ್ದು, ಮೂರನೇದಾಗಿ ಕೃಷಿ ಸೇವೆಗಳನ್ನ ತಂತ್ರಜ್ಞಾನದ ಮೂಲಕ ನೇರವಾಗಿ ತಿಳಿಸ್ತಕ್ಕಂಥದ್ದು, ನಾಲ್ಕನೇದಾಗಿ ಸರ್ಕಾರಿ ಸವಲತ್ತುಗಳು ಮತ್ತು ಯೋಜನೆಗಳ ವಿತರಣೆಯಲ್ಲಿ ಸುಧಾರಣೆಯನ್ನು ತಂದು ಅವು ದೇಶದ ರೈತರನ್ನ ವೇಗವಾಗಿ ಸುಲಭವಾಗಿ ಹಾಗೂ ಸರಳವಾಗಿ ತಲುಪುವಂತೆ ಮಾಡತಕ್ಕಂಥದ್ದು, ಐದನೇದಾಗಿ ರೈತರ ತ್ವರಿತ ಗುರುತಿಸುವಿಕೆ ಮತ್ತು ದೃಢೀಕರಣಕ್ಕಾಗಿ ಉಪಸ್ಥಿತ ರಹಿತವಾಗಿರ್ತಕ್ಕಂಥ ವಿನ್ಯಾಸವನ್ನ ರಚಿಸ್ತಕ್ಕಂಥದ್ದು, ಆರನೇದಾಗಿ ರೈತರ ಕೃಷಿ ಸಾಲ ಹಣಕಾಸಿನ ಒಳಹರಿವು ಮತ್ತು ಇತರ ಸೇವಾ ಪೂರೈಕೆದಾರರಿಗೆ ಕೃಷಿ ಸೇವೆಗಳ ವೆಚ್ಚ ಮತ್ತು ಅಪಾಯವನ್ನ ಕಡಿಮೆ ಮಾಡತಕ್ಕಂಥದ್ದು, ಇನ್ನು ಏಳನೇದಾಗಿ ರೈತರಿಗೆ ಉತ್ತಮ ಸೇವೆಯನ್ನು ನೀಡಲು ಕೃಷಿ ಸಂಬಂಧಿಸಿದ ಸಚಿವಾಲಯಗಳು ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಯೋಜನೆಯನ್ನ ಸಮನ್ವಯಗೊಳಿಸತಕ್ಕಂಥದ್ದು, ಇನ್ನು ಎಂಟನೇದಾಗಿ ಉತ್ತಮ ಗುಣಮಟ್ಟದ ದತ್ತಾಂಶಗಳಿಗೆ ಸುಲಭ ಪ್ರವೇಶವನ್ನ ಕಲ್ಪಿಸತಕ್ಕಂಥದ್ದು, ಒಂಬತ್ತನೆಯದಾಗಿ ಕೃಷಿ ತಂತ್ರಜ್ಞಾನದಿಂದ ಉತ್ಪನ್ನಗಳು ಮತ್ತು ಸೇವೆಗಳಲ್ಲಿ ನಾವೀನ್ಯತೆಯನ್ನ ವೇಗಗೊಳಿಸತಕ್ಕಂಥದ್ದು, ಇನ್ನು ಹತ್ತನೆಯದಾಗಿ ರೈತರಿಗೆ ಅಗತ್ಯವಿರುವ ಸಲಹೆಗಳನ್ನ ನೀಡತಕ್ಕಂಥದ್ದು, ಹನ್ನೊಂದನೆಯದಾಗಿ ಹಾಗೂ ಕೊನೆಯದಾಗಿ ರೈತರನ್ನ ಸಶಕ್ತೀಕರಣಗೊಳಿಸತಕ್ಕಂಥ ಉದ್ದೇಶ ಈ ಒಂದು ಅಗ್ರಿಸ್ಟಾಕ್ಗೆ ಇದೆ.
1: ಈ ಅಗ್ರಿಸ್ಟಾಕ್ ಮೂಲ ಸೌಕರ್ಯದ ಮಹತ್ವ ಏನು ಅಂತೀರಿ?
0: ಈ ಅಗ್ರಿಸ್ಟಾಕ್ ಅಂತಕ್ಕಂಥದ್ದು ಮೊಟ್ಟಮೊದಲನೆಯದಾಗಿ ಪ್ರತಿಯೊಬ್ಬ ರೈತರಿಗೆ ವಿಶಿಷ್ಟವಾದ ಡಿಜಿಟಲ್ ಗುರುತಿನ ಚೀಟಿ ಅಥವಾ ಫಾರ್ಮರ್ ಐಡಿಯನ್ನ ನೀಡಲಾಗ್ತದೆ. ಇದರಲ್ಲಿ ದತ್ತಾಂಶಗಳನ್ನ ರಾಜ್ಯ ಸರ್ಕಾರಗಳು ಸರ್ಕಾರಿ ಸೇವೆಗಳಿಗಾಗಿ ಉಪಯೋಗಿಸುತ್ತವೆ. ಇನ್ನು ಮೂರನೇದಾಗಿ ಅಗ್ರಿಸ್ಟಾಕ್ ಅನುಷ್ಠಾನವನ್ನ ಮೇಲ್ವಿಚಾರಣೆ ಮಾಡಲಿಕ್ಕೋಸ್ಕರ ರಾಜ್ಯಗಳು ಕಂದಾಯ ಮತ್ತು ಕೃಷಿ ಇಲಾಖೆಗಳಲ್ಲಿ ಮೇಲ್ವಿಚಾರಣಾ ಸಮಿತಿಗಳನ್ನ ರಚಿಸುತ್ತವೆ. ನಾಲ್ಕನೇದಾಗಿ ಕೃಷಿ ತಂತ್ರಜ್ಞಾನದ ನವೋದ್ಯಮಗಳಿಗೆ ಅಗ್ರಿಸ್ಟಾಕ್ ನೆರವು ನೀಡುತ್ತದೆ. ಐದನೇದಾಗಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಸಾಫ್ಟ್ವೇರ್ ಅಪ್ಲಿಕೇಶನ್ಗಳು ಪರಸ್ಪರ ಸಂವಹನ ನಡೆಸಲಿಕ್ಕೋಸ್ಕರ ರಚಿತವಾಗಿರ್ತಕ್ಕಂತಹ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಥವಾ ಸಂಕ್ಷಿಪ್ತವಾಗಿ API ಅಗ್ರಿಸ್ಟಾಕ್ ಅಡಿ ಭೂ ದಾಖಲಾತಿಗಳ ಪರಿಶೀಲನೆಗಾಗಿ ರಾಜ್ಯ ಸರ್ಕಾರಗಳು ಒದಗಿಸುತ್ತವೆ. ಇನ್ನು ಆರನೆಯದಾಗಿ ರೈತರು ತಮ್ಮ ದಾಖಲಾತಿಗಳನ್ನು ಸಂಗ್ರಹಿಸಲು ಹಲವು ವಿಧಾನಗಳನ್ನು ಬಳಸುವ ಬದಲು ಈ ವೇದಿಕೆಯಲ್ಲಿ ಅವುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬಹುದು. ಏಳನೇದಾಗಿ ರೈತರು ಈ ವೇದಿಕೆಯ ಮೂಲಕ ತಮ್ಮ ಕೃಷಿ ಉತ್ಪಾದನೆಯನ್ನ ಇನ್ನಷ್ಟು ಬಲಿಷ್ಠ ಹಾಗೂ ಸುಲಭಗೊಳಿಸಿಕೊಳ್ಳಬಹುದು. ಎಂಟನೆಯದಾಗಿ ಕೃತಕ ಬುದ್ಧಿಮತ್ತೆ ಸಹಾಯದೊಂದಿಗೆ ಈ ಒಂದು ಅಗ್ರಿಸ್ಟಾಕ್ ಕಾರ್ಯವನ್ನು ನಿರ್ವಹಿಸ್ತಾ ಇರೋದ್ರಿಂದ ರೈತರನ್ನ ಇದು ಸುಲಭವಾಗಿ ಸಂಪರ್ಕಿಸಲು ಸಹಾಯ ಮಾಡುತ್ತದೆ. ಇನ್ನು ಒಂಬತ್ತನೇದಾಗಿ ಸೇವೆಗಳನ್ನ ನೇರವಾಗಿ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ಒದಗಿಸಲು ಅಗ್ರಿಸ್ಟಾಕ್ ಸಹಾಯ ಮಾಡುತ್ತದೆ. ಇನ್ನು ಹತ್ತನೇದಾಗಿ ರೈತರ ಆಧಾರ್ ಭೂಮಿ ದಾಖಲೆಗಳು ಮತ್ತು ಬ್ಯಾಂಕ್ ಖಾತೆಯ ವಿವರಗಳನ್ನ ಏಕೀಕೃತ ವೇದಿಕೆಯಲ್ಲಿ ಈ ಅಗ್ರಿಸ್ಟಾಕ್ ಒಟ್ಟುಗೂಡಿಸುತ್ತದೆ. ಇನ್ನು ಹನ್ನನೆಯದಾಗಿ ಅಗ್ರಿಸ್ಟಾಕ್ ಸಹಾಯಧನ ಕೃಷಿ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆಯನ್ನ

0: ತ್ವರಿತವಾಗಿ ನಡೆಸುತ್ತದೆ. ಇನ್ನು ಹನ್ನೆರಡನೆಯದಾಗಿ ಇನ್ಯಾಮ್ ಮೂಲಕ ರೈತರು ತಮ್ಮ ಬೆಳೆಗಳನ್ನ ಉತ್ತಮ ಬೆಲೆಗೆ ಮಾರಲು ರಾಷ್ಟ್ರದ ಮಾರುಕಟ್ಟೆಗಳನ್ನು ಸಂಪರ್ಕಿಸಲು ಅಗ್ರಿಸ್ಟಾಕ್ ನೆರವು ನೀಡುತ್ತದೆ. ಇನ್ನು ಹದಿಮೂರನೇದಾಗಿ ರೈತರು ತಮ್ಮ ಬೆಳೆ ಉತ್ಪಾದನೆ ಬಗ್ಗೆ ನೇರವಾಗಿ ನಿರ್ಧಾರ ತೆಗೆದುಕೊಳ್ಳಲು ಅಗ್ರಿಸ್ಟಾಕ್ ನೆರವು ನೀಡುತ್ತದೆ. ಇನ್ನು ಹದಿನಾಲ್ಕನೇದಾಗಿ ರೈತರು ಮಾರಾಟದಲ್ಲಿ ಮೋಸ ಹೋಗುವ ಅಥವಾ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಅನಿವಾರ್ಯತೆಯಿಂದ ಪಾರಾಗಲು ಇದು ನೆರವು ನೀಡುತ್ತದೆ. ಇನ್ನು ಹದಿನೈದಾಗಿ ಮಧ್ಯವರ್ತಿಗಳ ತೊಂದರೆ ಇಲ್ಲದೆ ಸಹಾಯಧನ ಮತ್ತು ಇತರ ಆರ್ಥಿಕ ನೆರವು ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆಯಾಗುತ್ತದೆ. ಇನ್ನು ಹದಿನಾರನೆಯದಾಗಿ ಬೆಳೆಗಳ ನಷ್ಟಕ್ಕೆ ವೇಗವಾಗಿ ಪರಿಹಾರ ದೊರೆಯುತ್ತದೆ. ರೈತರಿಗೆ ನೈಸರ್ಗಿಕವಾದಂತಹ ತೊಂದರೆಗಳು ಉಂಟಾದ ಸಂದರ್ಭದಲ್ಲಿ ಸುರಕ್ಷೆ ಮತ್ತು ಆರ್ಥಿಕ ನೆರವು ಲಭ್ಯವಾಗುತ್ತದೆ. ಇನ್ನು ಹದಿನೇಳನೇದಾಗಿ ಹಾಗೂ ಕೊನೆಯದಾಗಿ ಕೃತಕ ಬುದ್ಧಿಮತ್ತೆ ಅಥವಾ AI ಆಧಾರಿತ ತಂತ್ರಜ್ಞಾನದಿಂದ ಹವಾಮಾನ ಮತ್ತು ಮಣ್ಣಿನ ಆರೋಗ್ಯದ ಬಗ್ಗೆ ಮಾಹಿತಿ ಸಿಗುತ್ತದೆ.
1: ಈ ಅಗ್ರಿಸ್ಟಾಕ್ ಮೂಲಸೌಕರ್ಯವನ್ನು ಹೊಂದೋದಕ್ಕೆ ನಮ್ಮ ರೈತ ಬಾಂಧವರು ಹೇಗೆ ನೋಂದಣಿ ಮಾಡ್ಕೋಬೇಕು ಅಂತೀರಿ?
0: ರೈತರು ರಾಜ್ಯದ ಡಿಜಿಟಲ್ ಕೃಷಿ ಪೋರ್ಟಲ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು ಮತ್ತು ಭೂ ದಾಖಲೆಗಳನ್ನ ಲಿಂಕ್ ಮಾಡಿ ನೋಂದಣಿ ಮಾಡಿಕೊಳ್ಳಬಹುದು. ನೋಂದಣಿ ಪೂರ್ಣಗೊಂಡ ನಂತರ ವಿಶಿಷ್ಟ ರೈತರ ಗುರುತಿನ ಚೀಟಿ ಅವರಿಗೆ ಲಭ್ಯವಾಗುತ್ತದೆ. ಈ ಗುರುತಿನ ಚೀಟಿಯ ಮೂಲಕ ಎಲ್ಲಾ ಅಗ್ರಿಸ್ಟಾಕ್ ಸೌಲಭ್ಯಗಳಿಗೆ ಸುಲಭ ಪ್ರವೇಶವನ್ನ ಪಡೆಯಬಹುದು. ರೈತರು ತಾವೇ ನೇರವಾಗಿ agristock.gov.in ಅಥವಾ asfr.agristock.gov.inಗೆ ನೇರವಾಗಿ ಭೇಟಿ ನೀಡಿ ನೋಂದಣಿಯನ್ನ ಮಾಡಿಕೊಳ್ಳಬಹುದು.
1: ಈ ಅಗ್ರಿಸ್ಟಾಕ್ ಪ್ರಾರಂಭವಾದ ದಿನಾಂಕ ಯಾವುದು ಅಂತೀರಿ?
0: ಅಗ್ರಿಸ್ಟಾಕ್ ಎಂಬತಕ್ಕಂತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನ ಅಥವಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಇದನ್ನ ಕರಿತೇವೆ. ಇದನ್ನ ಸಂಕ್ಷಿಪ್ತವಾಗಿ DPI ಅಂತ ಹೇಳಿ ನಾವು ಕರಿತೇವೆ. ಇದನ್ನ ಕೇಂದ್ರ ಸಂಪುಟವು September 2024 ಅನುಮೋದನೆಯನ್ನು ನೀಡಿ ಜಾರಿಗೆ ತಂದಿದೆ.
1: ಈ ಅಗ್ರಿಸ್ಟಾಕ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಮೂರು ಬಗೆಯ ನೋಂದಣಿಗಳು ಯಾವ್ಯಾವು?
0: ಅಗ್ರಿಸ್ಟಾಕ್ ವೇದಿಕೆಯಡಿ ಪ್ರಮುಖವಾಗಿ ಮೂರು ವಿಧಾನಗಳಲ್ಲಿ ಮಾಹಿತಿಯನ್ನ ನೋಂದಣಿ ಮಾಡಿಕೊಳ್ಳಬಹುದು. ಮೊದಲನೆಯದಾಗಿ ಫಾರ್ಮರ್ ರಿಜಿಸ್ಟ್ರಿ ಅಥವಾ ರೈತರ ನೋಂದಣಿ, ಅಂದ್ರೆ ರೈತರಿಗೆ ಸಂಬಂಧಿಸಿರ್ತಕ್ಕಂತಹ ಭೂಮಿಯ ವಿವರಗಳನ್ನ ಸಂಗ್ರಹಿಸಿರ್ತಕ್ಕಂಥದ್ದು. ಎರಡನೇದಾಗಿ ಬೆಳೆದ ಬೆಳೆಯ ನೋಂದಣಿ ಅಥವಾ ಕ್ರಾಪ್ ಝೋನ್ ರಿಜಿಸ್ಟ್ರಿ ಅಥವಾ ಬೆಳೆ ಪ್ರಮಾಣದ ಮಾಹಿತಿಯನ್ನ ಸಂಗ್ರಹಿಸತಕ್ಕಂಥದ್ದು. ಮೂರನೇದಾಗಿ ಕೃಷಿ ಭೂಮಿಯ ಭೌಗೋಳಿಕ ಮಾಹಿತಿ ಅಥವಾ ಜಿಯೋ ರೆಫರೆನ್ಸ್ ವಿಲೇಜ್ ಮ್ಯಾಪ್ ಡೇಟಾ ಅಂತ ಹೇಳಿದ್ರೆ ಹೆಸರೇ ಹೇಳುವಂತೆ ಕೃಷಿ ಭೂಮಿಯ ಭೌಗೋಳಿಕ ಮಾಹಿತಿಯನ್ನ ಸಂಗ್ರಹಿಸತಕ್ಕಂಥದ್ದು. ಈ ರೀತಿಯಲ್ಲಿ ಮೂರು ರೀತಿಯಲ್ಲಿ ಅಗ್ರಿಸ್ಟಾಕ್ ಅಡಿ ನೋಂದಣಿಯನ್ನ ಮಾಡಿಕೊಳ್ಳಬಹುದು.
1: ಕೇಂದ್ರ ಸರ್ಕಾರ ಈ ಅಗ್ರಿಸ್ಟಾಕ್ ಯೋಜನೆಗೆ ಎಷ್ಟು ಹಣವನ್ನ ಮೀಸಲಾಗಿಟ್ಟಿದೆ?
0: ನಾವು ಈಗಾಗಲೇ ಚರ್ಚೆ ಮಾಡಿರುವಂತೆ ಕೇಂದ್ರ ಸರ್ಕಾರ ಇದನ್ನು 2024-25 ಜಾರಿಗೆ ತಂದಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಮುಂಗಡ ಪತ್ರದಲ್ಲಿ 5,000 ಕೋಟಿ ರೂಪಾಯಿಗಳನ್ನ ಈ ಉದ್ದೇಶಕ್ಕೆ ಕೊಡಮಾಡಿದೆ.
1: ಈ ಅಗ್ರಿಸ್ಟಾಕ್ ಯೋಜನೆಗೆ ಮೊಬೈಲ್ ಆಪ್ ಮೂಲಕ ಹೇಗೆ ನೋಂದಾಯಿಸಿಕೋಬಹುದು?
0: ಮೊಬೈಲ್ ಆಪ್ ಸಂಖ್ಯೆ 1552261, ಇನ್ನೊಂದ್ಸಲ ಹೇಳ್ತೀನಿ, 1552261 ಕರೆ ಮಾಡುವ ಮೂಲಕ ಅಥವಾ ಈ ಸಮೃದ್ಧಿ ಪೋರ್ಟಲ್ ಮೂಲಕವೂ ನೇರವಾಗಿ ನೋಂದಣಿ ಮಾಡಿಕೊಳ್ಳಬಹುದು.
1: ಈ ಅಗ್ರಿಸ್ಟಾಕ್ ಮೂಲ ಸೌಕರ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಹೇಗೆ ಮಾದರಿಯಾಗಿದೆ?
0: ಕರ್ನಾಟಕ ಸರ್ಕಾರವು ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ, ಇದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಸಂಕ್ಷಿಪ್ತವಾಗಿ ಫ್ರೂಟ್ಸ್ ಅಂತ ಹೇಳಿ ಕರೀತೇವೆ, ಅಥವಾ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್. ಈ ಒಂದು ವ್ಯವಸ್ಥೆಯ ಮೂಲಕ ರೈತರು ಮತ್ತು ಇತರ ಫಲಾನುಭವಿಗಳ ವಿವರಗಳನ್ನ ಒಂದೇ ತತ್ರಾಂಶದಲ್ಲಿ ಸಂಗ್ರಹಿಸಿ ವಿವಿಧ ಇಲಾಖೆಗಳ ಮೂಲಕ ಸರ್ಕಾರ ನೀಡತಕ್ಕಂತಹ ಸವಲತ್ತುಗಳನ್ನ ಪಾರದರ್ಶಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ವಿತರಿಸಲಿಕ್ಕೋಸ್ಕರ ಏಕ ನಿಲುಗಡೆಯ ಡಿಜಿಟಲ್ ವ್ಯವಸ್ಥೆಯನ್ನ ನಿರ್ಮಿಸಿದೆ. ಈ ಡಿಜಿಟಲ್ ವೇದಿಕೆಯನ್ನ ಮಾದರಿಯನ್ನಾಗಿ ಇಟ್ಟುಕೊಂಡು ಕೇಂದ್ರ ಸರ್ಕಾರವು ಅಗ್ರಿಸ್ಟಾಕ್ ವೇದಿಕೆಯಡಿ ವಿಶಿಷ್ಟ ರೈತ ಗುರುತಿನ ಚೀಟಿ ಅಥವಾ ಫಾರ್ಮರ್ ಐಡಿಯನ್ನ ಪರಿಚಯಿಸಿದೆ. ಈ ರೀತಿಯಲ್ಲಿ ಕರ್ನಾಟಕವೇ ಈ ಒಂದು ಅಗ್ರಿಸ್ಟಾಕ್ಗೆ ಮಾದರಿಯಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದು ನಮಗೆ ಅಗ್ರಿಸ್ಟಾಕ್ ಅನ್ನ ಪ್ರವೇಶಿಸಲು ಇರ್ತಕ್ಕಂಥ ಒಂದು ಸುಲಭವಾದ ಮಾರ್ಗವೂ ಕೂಡ ಆಗಿರ್ತಕ್ಕಂಥದ್ದನ್ನ ನೋಡಬಹುದು.
1: ಈ ಅಗ್ರಿಸ್ಟಾಕ್ ನಿಂದ ನಮ್ಮ ರೈತ ಬಾಂಧವರಿಗೆ ಆಗುವಂತ ಪ್ರಯೋಜನಗಳು ಯಾವ್ಯಾವು ಅಂತೀರಿ?
0: ನೋಡಿ, ಇದು ಬಹಳ ಮುಖ್ಯವಾದಂತಹ ವಿಷಯ. ಯಾಕಂತ ಹೇಳಿದ್ರೆ ಅಗ್ರಿಸ್ಟಾಕ್ ಅಂತಕ್ಕಂಥದ್ದು ರೈತರಿಗಾಗಿಯೇ ನಿರ್ಮಿಸಲಾಗಿರ್ತಕ್ಕಂತಹ ಒಂದು ಡಿಜಿಟಲ್ ವೇದಿಕೆ. ಇದರಿಂದ ರೈತರಿಗೆ ಬಹಳ ಪ್ರಯೋಜನಗಳು ಉಂಟಾಗುತ್ತವೆ. ಮೊದಲನೇದಾಗಿ ಡಿಜಿಟಲ್ ದಾಖಲೆಗಳ ಮೂಲಕ ಬ್ಯಾಂಕುಗಳು

ಇದರಿಂದ ರೈತರಿಗೆ ತ್ವರಿತ ಹಾಗೂ ಸುಲಭವಾಗಿ ಸಾಲ ಸೌಲಭ್ಯ ದೊರೆಯುತ್ತದೆ. ಎರಡನೇದಾಗಿ ರೈತರಿಗೆ ತಮ್ಮ ಭೂಮಿಗೆ ಸೂಕ್ತವಾದ ಬೀಜ, ಗೊಬ್ಬರ ಮತ್ತು ಕೀಟ ನಿರ್ವಹಣೆಯ ಬಗ್ಗೆ ಸ್ಥಳೀಯವಾಗಿ ಮಾಹಿತಿ ಲಭ್ಯವಾಗುತ್ತದೆ. ಇನ್ನು ಮೂರನೇದಾಗಿ ಕೃಷಿ ಭೂಮಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳ ಡಿಜಿಟಲೀಕರಣದಿಂದ ದಾಖಲೆಗಳ ಪುನರಾವರ್ತಿತ ಅಥವಾ ಮಾನವ ನಿರ್ಮಿತ ದೋಷಗಳು ಕಡಿಮೆಯಾಗುತ್ತವೆ. ಇನ್ನು ನಾಲ್ಕನೇದಾಗಿ ರೈತರಿಗೆ ಹವಾಮಾನ ಮುನ್ಸೂಚನೆ ಮತ್ತು ನೈಜ ಮಾರುಕಟ್ಟೆ ದರಗಳು ಲಭ್ಯವಾಗುತ್ತವೆ. ಇನ್ನು ಐದನೇದಾಗಿ ಅಗ್ರಿಸ್ಟಾಕ್ ರೈತರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ. ಆರನೇದಾಗಿ ಕೃಷಿ ವಲಯವು ಆಧುನೀಕರಣಗೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ. ಏಳನೇದಾಗಿ ಕೃಷಿ ಉತ್ಪಾದನೆಯನ್ನ ಹೆಚ್ಚಿಸಲು ರೈತರಿಗೆ ನೆರವು ನೀಡುತ್ತದೆ. ಇನ್ನು ಎಂಟನೇದಾಗಿ ರೈತರಿಗೆ ಆರ್ಥಿಕ ಭದ್ರತೆ ಕೂಡ ಲಭ್ಯವಾಗುತ್ತದೆ. ಇನ್ನು ಒಂಬತ್ತನೇದಾಗಿ ಕೃಷಿಯನ್ನ ಜಾಗತಿಕವಾಗಿ ಸ್ಪರ್ಧಾತ್ಮಕ ವಲಯವನ್ನಾಗಿ ಪರಿವರ್ತಿಸಲು ಅಗ್ರಿಸ್ಟಾಕ್ ನೆರವು ನೀಡುತ್ತದೆ. ಇನ್ನು ಹತ್ತನೇದಾಗಿ ರಫ್ತು ಆಧಾರಿತ ಉತ್ಪಾದನೆ ಹೆಚ್ಚಿ ಸಂಸ್ಕರಣೆ ಮತ್ತು ಮೌಲ್ಯ

0: ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಇನ್ನು ನಾಲ್ಕನೇದಾಗಿ, ರೈತರಿಗೆ ಹವಾಮಾನ ಮುನ್ಸೂಚನೆ ಮತ್ತು ನೈಜ ಮಾರುಕಟ್ಟೆ ದರಗಳು ಲಭ್ಯವಾಗುತ್ತವೆ. ಇನ್ನು ಐದನೇದಾಗಿ, ಅಗ್ರಿ ಸ್ಟಾಕ್ ರೈತರ ಜೀವನ ಮಟ್ಟವನ್ನ ಸುಧಾರಿಸುತ್ತದೆ. ಆರನೇದಾಗಿ, ಕೃಷಿ ವಲಯವು ಆಧುನೀಕರಣಗೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ. ಏಳನೇದಾಗಿ, ಕೃಷಿ ಉತ್ಪಾದನೆಯನ್ನ ಹೆಚ್ಚಿಸಲು ರೈತರಿಗೆ ನೆರವು ನೀಡುತ್ತದೆ. ಇನ್ನು ಎಂಟನೇದಾಗಿ, ರೈತರಿಗೆ ಆರ್ಥಿಕ ಭದ್ರತೆ ಕೂಡ ಲಭ್ಯವಾಗುತ್ತದೆ. ಇನ್ನು ಒಂಬತ್ತನೇದಾಗಿ, ಕೃಷಿಯನ್ನ ಜಾಗತಿಕವಾಗಿ ಸ್ಪರ್ಧಾತ್ಮಕ ವಲಯವನ್ನಾಗಿ ಪರಿವರ್ತಿಸಲು ಅಗ್ರಿ ಸ್ಟಾಕ್ ನೆರವು ನೀಡುತ್ತದೆ. ಇನ್ನು ಹತ್ತನೇದಾಗಿ, ರಫ್ತು ಆಧಾರಿತ ಉತ್ಪಾದನೆ ಹೆಚ್ಚಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತದೆ. ಇನ್ನು ಹನ್ನೊಂದನೆಯದಾಗಿ, ಈ ಮೀನುಗಾರಿಕೆ ಉತ್ಪನ್ನಗಳ ರಫ್ತು ಹೆಚ್ಚಿ ಗ್ರಾಮೀಣ ಸಮೃದ್ಧಿಯ ವೇದಿಕೆಯಾಗಿ ಅಗ್ರಿ ಸ್ಟಾಕ್ ಪರಿವರ್ತನೆ ಮಾಡತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಹನ್ನೆರಡನೇದಾಗಿ, ರೈತರ ಆಧಾರ್, ಭೂದಾಖಲೆಗಳು ಮತ್ತು ಬ್ಯಾಂಕ್ ಖಾತೆಗಳ ವಿವರಗಳು ಏಕೀಕೃತ ವೇದಿಕೆಯಲ್ಲಿ ಲಭ್ಯವಾಗುತ್ತವೆ. ಇನ್ನು ಹದಿಮೂರನೇದಾಗಿ, ಕೃತಕ ಬುದ್ಧಿಮತ್ತೆಯೊಂದಿಗೆ ಕಾರ್ಯನಿರ್ವಹಿಸತಕ್ಕಂಥ ಅಗ್ರಿ ಸ್ಟಾಕ್ ವೇದಿಕೆಯು ರೈತರನ್ನ ಸುಲಭವಾಗಿ ಸಂಪರ್ಕಿಸಿ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ನೇರವಾಗಿ ನೀಡುತ್ತದೆ. ಇನ್ನು ಹದಿನಾಲ್ಕನೇದಾಗಿ, ಸಹಾಯಧನ, ಕೃಷಿ ವಿಮೆ ಮತ್ತು ಕಿಸಾನ್ ಕಾರ್ಡ್ ಪ್ರಕ್ರಿಯೆಗಳನ್ನ ತ್ವರಿತವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಇನ್ನು ಹದಿನೈದಾಗಿ, ಇನ್ಯಾಮ್ ಅಥವಾ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಯ ಮೂಲಕ ರೈತರು ತಮ್ಮ ಬೆಳೆಗಳನ್ನ ಉತ್ತಮ ಬೆಲೆಗೆ ಮಾರಲು ದೇಶಾದ್ಯಂತ ಮಾರುಕಟ್ಟೆಗಳನ್ನು ಸಂಪರ್ಕಿಸಲು ನೆರವು ನೀಡುತ್ತದೆ. ಇನ್ನು ಹದಿನಾರನೇದಾಗಿ, ರೈತರು ಮೋಸ ಹೋಗುವ ಅಥವಾ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಅನಿವಾರ್ಯತೆಗಳು ದೂರವಾಗುತ್ತವೆ. ಇನ್ನು ಹದಿನೇಳನೇದಾಗಿ, ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಸಹಾಯಧನ ಮತ್ತು ಇತರ ಆರ್ಥಿಕ ನೆರವುಗಳು ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆಯಾಗುತ್ತವೆ. ಇನ್ನು ಹದಿನೆಂಟನೇದಾಗಿ, ರೈತರು ತಮಗೆ ಸಂಬಂಧಿಸಿದ ಸೇವೆಗಳನ್ನ ಪಾರದರ್ಶಕವಾಗಿ ಪಡೆಯಲು ಇದರಿಂದ ಸಾಧ್ಯವಾಗುತ್ತದೆ. ಇನ್ನು ಕೊನೆಯದಾಗಿ ಹಾಗೂ ಹತ್ತೊಂಬತ್ತನೇದಾಗಿ, ಅಗ್ರಿ ಸ್ಟಾಕ್ ಉಪಕ್ರಮದ ಮೂಲಕ ಕೃಷಿಯಲ್ಲಿ ದತ್ತಾಂಶ ಆಧಾರಿತ ನಿರ್ಣಯಗಳನ್ನು ಕೈಗೊಳ್ಳುವುದರಿಂದ ರೈತರು ಕೃಷಿಯಲ್ಲಿ ನಾವೀನ್ಯತೆಯನ್ನ ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ.
1: ಈ ಅಗ್ರಿ ಸ್ಟಾಕ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೈತರು ಯಾರನ್ನ ಸಂಪರ್ಕಿಸಬಹುದು?
0: ನೋಡಿ, ಅಗ್ರಿ ಸ್ಟಾಕ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಿ ವಿವರಗಳನ್ನ ಪಡೆಯಬಹುದಾಗಿದೆ.
1: ಇನ್ನು ಈವರೆಗೆ ಈ ಅಗ್ರಿ ಸ್ಟಾಕ್ ಉಪಕ್ರಮದ ಅಡಿಯಲ್ಲಿ ಎಷ್ಟು ಮಟ್ಟಿಗೆ ಪ್ರಗತಿಯನ್ನ ಸಾಧಿಸಲಾಗಿದೆ ಅಂತೀರಾ?
0: 2024 ಈ ಅಗ್ರಿ ಸ್ಟಾಕ್ ಒಂದು ಉಪಕ್ರಮ ಅಂತಕ್ಕಂಥದ್ದು ಜಾರಿಗೆ ಬಂದಿದೆ. ಈವರೆಗೆ ಅಗ್ರಿ ಸ್ಟಾಕ್ ಉಪಕ್ರಮದ ಮೂಲಕ 7.63 ಕೋಟಿಗೂ ಹೆಚ್ಚಿನ ರೈತರ ಗುರುತಿನ ಚೀಟಿ ಮತ್ತು 23.5 ಕೋಟಿ ಬೆಳೆ ಭೂಮಿಗಳ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ. ರಾಷ್ಟ್ರೀಯ ಕೀಟ ನಿಗಾ ವ್ಯವಸ್ಥೆಯಡಿ 66 ಬೆಳೆಗಳು ಮತ್ತು 432ಕ್ಕೂ ಹೆಚ್ಚು ಕೀಟಗಳ ಮಾಹಿತಿಯನ್ನ ನೀಡಲಾಗಿದೆ. 13 ರಾಜ್ಯಗಳ 3.88 ಕೋಟಿ ರೈತರಿಗೆ ಹವಾಮಾನ ಮುನ್ಸೂಚನೆಯನ್ನ SMS ಮೂಲಕ ತಲುಪಿಸಲಾಗುತ್ತಿದೆ. ರೈತರು KYC ಮತ್ತು ತಮ್ಮ ವಿವರಗಳನ್ನ ಡಿಜಿಟಲ್ ಆಗಿ ನವೀಕರಿಸುವುದು ಈ ಒಂದು ಯೋಜನೆಯಡಿ ಕಡ್ಡಾಯವಾಗಿದೆ.
1: ಈ ಅಗ್ರಿ ಸ್ಟಾಕ್ ಅನ್ನ ಭಾರತದ ಡಿಜಿಟಲ್ ಕೃಷಿ ಕ್ರಾಂತಿಯ ಮುಕುಟಮಡಿ ಅಂತ ನಾವು ಹೇಗೆ ಕರಿಬಹುದು ಅಂತೀರಿ?
0: ರೈತರ ಸಶಕ್ತೀಕರಣಕ್ಕಾಗಿ ಭಾರತ ಸರ್ಕಾರವು ಪ್ರಾರಂಭಿಸಿರುವ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯೇ ಅಗ್ರಿ ಸ್ಟಾಕ್ ಆಗಿದ್ದು, ದೇಶದ ಕೃಷಿಕರಿಗೆ ಅನುಕೂಲವಾಗುವ ಎಲ್ಲ ಯೋಜನೆಗಳನ್ನ ಅಗ್ರಿ ಸ್ಟಾಕ್ ಪೋರ್ಟಲ್ಗೆ ಹೊಂದಿಸಲಾಗಿದೆ. ಇದನ್ನ ಭಾರತ್ ವಿಸ್ತಾರ್ ಯೋಜನೆ ಎಂದು ಕೂಡ ಕರೆಯಲಾಗಿದೆ. ಇದರಿಂದ ರೈತರು ಒಂದೇ ವೇದಿಕೆಯಲ್ಲಿ ಸಮಗ್ರ ಮಾಹಿತಿಯನ್ನ ಪಡೆದು ತಮ್ಮ ಉತ್ಪಾದನೆಯನ್ನ ಇನ್ನಷ್ಟು ಸರಳ ಹಾಗೂ ಸದೃಢಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಕೃತಕ ಬುದ್ಧಿಮತ್ತೆಯೊಂದಿಗೆ ಕಾರ್ಯನಿರ್ವಹಿಸತಕ್ಕಂಥ ಅಗ್ರಿ ಸ್ಟಾಕ್ ರೈತರಿಗೆ ಕೃಷಿಯ ಸಮಗ್ರ ತಾಂತ್ರಿಕತೆಯ ಸರಳ ಹಾಗೂ ವೇಗದ ನೆರವನ್ನ ನೀಡುತ್ತದೆ. ಇದು ಡಿಜಿಟಲ್ ಕೃಷಿ ಕ್ರಾಂತಿಗೆ ಕಾರಣವಾಗುತ್ತದೆ. ಒಟ್ಟಿನಲ್ಲಿ ಭಾರತದ ಡಿಜಿಟಲ್ ಕೃಷಿ ಕ್ರಾಂತಿಯ ಆಧುನೀಕರಣದ ಮುಕುಟವಾಗಿ ಈ ಒಂದು ಅಗ್ರಿ ಸ್ಟಾಕ್ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆಯಾಗಲಾರದು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಅಗ್ರಿ ಸ್ಟಾಕ್ ಅಥವಾ ಕೃಷಿ ಬಣವೆ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073 09 82 33. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073 09 82 33. ತುಂಬ ಸಂತೋಷ ಡಾಕ್ಟರ್

0: ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅಗ್ರಿಸ್ಟ್ಯಾಕ್ ಅಥವಾ ಕೃಷಿ ಬಾಂಧವ್ಯಕ್ಕೆ ಸಂಬಂಧಪಟ್ಟ ಅಮೂಲ್ಯವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಇದು ನಮ್ಮ ಭಾರತ ಸರ್ಕಾರದ ಕೃಷಿಗೆ ಸಂಬಂಧಪಟ್ಟ ಒಂದು ಮುಖ್ಯವಾದ ಉಪಕ್ರಮ ಅಂತ ನಾವಾದರೂ ಅಂದ್ಕೋಬೋದು. ಈ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ವಂದನೆಗಳು, ನಮಸ್ಕಾರ.
1: ಧನ್ಯವಾದಗಳು, ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ಎರೆಗೊಬ್ಬರ ತಯಾರಿಕೆ ವಿಧಾನ, ಈ ಕುರಿತು ಮಾಹಿತಿ.
0: ಎರೆಗೊಬ್ಬರವನ್ನು ನಾವು ತೊಟ್ಟಿಗಳನ್ನು ಮಾಡಿಕೊಂಡು ತಯಾರಿಸುವಂಥ ವಿಧಾನದಲ್ಲಿ ಆ ತೊಟ್ಟಿಯನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸರಿಯಾದಂಥ ಸ್ಥಳದ ಆಯ್ಕೆಯನ್ನು ಮಾಡ್ಕೋಬೇಕು. ತೊಟ್ಟಿ ನಿರ್ಮಾಣದ ಜಾಗ ಎತ್ತರದಲ್ಲಿರಬೇಕು ಮತ್ತು ಅದಕ್ಕೆ ನೆರಳು ಬೀಳೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಆ ತೊಟ್ಟಿನಲ್ಲಿ ನೀರು ನಿಲ್ಲಬಾರ್ದು. ಹಾಗೆಯೇ ಆ ಸ್ಥಳ ಇಲ್ಲಿ ಕೋಳಿ ಅಥವಾ ಪಕ್ಷಿಗಳು, ಗೆದ್ದಲು, ಹಂದಿ, ಚಪ್ಟೆ ಹುಳುಗಳು ಮತ್ತು ಇರುವೆಗಳಿಂದ ಮುಕ್ತ ಆಗಿರಬೇಕಾಗತ್ತೆ. ತೊಟ್ಟಿ ಉದ್ದ ನಮಗೆ ಅನುಕೂಲಕರವಾಗಿರುವಂತೆ ಇರಬೇಕಾಗತ್ತೆ. ಆದರೆ ಅಗಲ 3 ಅಡಿ ಮತ್ತು ಎತ್ತರ 1.5 ಅಡಿಯಿಂದ 2 ಅಡಿಗಿಂತ ಜಾಸ್ತಿ ಇರಬಾರ್ದು. ಸಾಮಾನ್ಯವಾಗಿ ನಾವು ತೊಟ್ಟಿಗಳನ್ನು 30 ಅಡಿ ಉದ್ದ, 3 ಅಡಿ ಅಗಲ ಮತ್ತು 1.5 ಇಂದ 2 ಅಡಿ ಎತ್ತರ ಇರೋ ರೀತಿಯಲ್ಲಿ ನಾವು ಕಟ್ಟಬೇಕಾಗತ್ತೆ. ಆನಂತರ ನಾವು ತೊಟ್ಟಿ ಸುತ್ತ ಇರುವೆ ಅಥವಾ ಗೆದ್ದಲಿನ ಚಟುವಟಿಕೆ ಏನಾದರೂ ಕಂಡುಬಂದರೆ ಮೆಲಾಥಿಯಾನ್ ಕೀಟನಾಶಕವನ್ನು ಆ ತೊಟ್ಟಿ ಮೇಲೆ ಧೂಳೀಕರಿಸಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ಲೋರೋಫೈರಿಪಾಸ್ 20 EC ಕೀಟನಾಶಕದ ದ್ರಾವಣವನ್ನು ತಯಾರು ಮಾಡಿಕೊಂಡು ಆ ತೊಟ್ಟಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಸಾವಯವ ವಸ್ತುವನ್ನು ನಾವು ತೊಟ್ಟಿಗೆ ತುಂಬೋದಕ್ಕಿಂತ 7 ದಿನ ಮುಂಚಿತವಾಗಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇನ್ನು ಈ ತೊಟ್ಟಿಗಳನ್ನು ತ್ಯಾಜ್ಯ ವಸ್ತುಗಳಿಂದ ತುಂಬೋದು ಬಹಳ ಮುಖ್ಯ. ಇದಕ್ಕೆ ಒಂದು ಸರಿಯಾದಂಥ ಕ್ರಮವನ್ನು ಅನುಸರಿಸಬೇಕು. ಮೊದಲಿಗೆ ತೆಂಗಿನ ಗರಿಗಳು, ಭತ್ತದ ಹುಲ್ಲು, ಕಬ್ಬಿನ ಸಿಪ್ಪೆ ಅಥವಾ ಯಾವುದೇ ನೀರು ಹಿಡಿಯುವಂಥ ತ್ಯಾಜ್ಯ ವಸ್ತುವನ್ನು ಸುಮಾರು 2.5 ಸೆಂಟಿಮೀಟರ್ ದಪ್ಪಕ್ಕೆ ಆ ತೊಟ್ಟಿ ತಳಕ್ಕೆ ಹಾಕಬೇಕಾಗತ್ತೆ. ಇದ್ರ ಮೇಲೆ ನಾವು ಸಗಣಿ, ಜೈವಿಕ ಅನಿಲದ ಬಗ್ಗಡ, ಪ್ರಾಣಿಗಳ ಹಿಕ್ಕೆ, ಗಂಜಳ, ತಿಪ್ಪೆಗೊಬ್ಬರ ಇವನ್ನು 1.5 ಸೆಂಟಿಮೀಟರ್ ದಪ್ಪಕ್ಕೆ ಹಾಕಬೇಕಾಗತ್ತೆ, ಅಂದರೆ 1 ಇಂಚು. ಇದ್ರ ಮೇಲೆ 10 ಸೆಂಟಿಮೀಟರ್ನಷ್ಟು ನಾವು ಕೃಷಿ ತ್ಯಾಜ್ಯ ವಸ್ತು ಅಥವಾ ಒಣಗಿದ ಕಸಕಡ್ಡಿಯನ್ನು ಹಾಕ್ಬೋದು. ಇದ್ರ ಮೇಲೆ ಮತ್ತೆ 1 ಇಂಚಿನಷ್ಟು, ಅಂದರೆ 1 ಅಂಗುಲದಷ್ಟು 2.5 ಸೆಂಟಿಮೀಟರ್ನಷ್ಟು ಸಗಣಿ ಅಥವಾ ಜೈವಿಕ ಅನಿಲದ ರಾಡಿ ಅಥವಾ ಬಗ್ಗಡವನ್ನು ಹಾಕಬೇಕಾಗತ್ತೆ. ಈ ಪದರದ ಮೇಲೆ 10 ಸೆಂಟಿಮೀಟರ್ನಷ್ಟು ಈ ಹಸಿರೇ ಸಸ್ಯವನ್ನು ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಕಳೆಗಳನ್ನು ಬಳಸ್ಕೋಬೋದು. ಹುಲ್ಲು, ಗೊಬ್ಬರದ ಗಿಡ ಅಥವಾ ಚೊಗಚೆ, ಸೆಣಬು ಇಂಥವನ್ನು ಕೂಡ ಬಳಸ್ಕೋಬೋದು. ಇದ್ರ ಮೇಲೆ ಮತ್ತೆ 2.5 ಸೆಂಟಿಮೀಟರ್ ಅಥವಾ 1 ಅಂಗುಲದಷ್ಟು ಎರೆ ಮಣ್ಣು ಅಥವಾ ತೋಟದ ಮಣ್ಣನ್ನು ಹಾಕಬೇಕಾಗತ್ತೆ. ಅದರ ಮೇಲೆ ಮತ್ತೆ 2.5 ಸೆಂಟಿಮೀಟರ್ನಷ್ಟು ನಾವು ಸಗಣಿ, ಗಂಜಳ ಅಥವಾ ಪ್ರಾಣಿಗಳ ಒಂದು ಹಿಕ್ಕೆಯನ್ನು ಹಾಕ್ಬೋದು. ಮತ್ತು ಇದ್ರ ಮೇಲೆ 10-15 ಸೆಂಟಿಮೀಟರ್ನಷ್ಟು ಒಣಗಿದ ಹುಲ್ಲು, ತೊಗರಿ ಕಡ್ಡಿಗಳು, ಭತ್ತ, ನವಣೆ ಅಥವಾ ಜೋಳದ ದಂಟಿನ ಹೊದಿಕೆಯನ್ನು ಹಾಕ್ಕೋಬೋದು. ಕೃಷಿ ತ್ಯಾಜ್ಯ ವಸ್ತುಗಳನ್ನು ಈ ಕ್ರಮದಲ್ಲಿ ತುಂಬಬೇಕಾಗತ್ತೆ. ಈ ತೊಟ್ಟಿಯನ್ನು ತುಂಬಿದ ದಿನದಿಂದ 12-15 ದಿನದವರೆಗೆ ಆ ತೊಟ್ಟಿಯಲ್ಲಿರುವಂತಹ ತ್ಯಾಜ್ಯ ವಸ್ತುಗಳು ಬೇಗ ಕಳೆಯೋದಕ್ಕೆ ಪ್ರತಿದಿನ 3-4 ಬಕೆಟ್ನಷ್ಟು ನೀರನ್ನು ಹಾಕ್ತಾ ಇರಬೇಕಾಗತ್ತೆ. ತೊಟ್ಟಿಯನ್ನು ತುಂಬಿದ 10 ದಿನಗಳ ನಂತರ ಎರೆಹುಳುಗಳನ್ನು ಬಿಡಬೇಕು. 10 ಮೀಟರ್ ಉದ್ದದ ತೊಟ್ಟಿಗೆ 1000 ಎರೆಹುಳುಗಳನ್ನು ಬಿಡಬೇಕು. ಆನಂತರ ತೊಟ್ಟಿ ಮೇಲೆ ಹುಲ್ಲು ಅಥವಾ ಸೋಗೆಯ ಹೊದಿಕೆಯನ್ನು 10-15 ಸೆಂಟಿಮೀಟರ್ ದಪ್ಪ ಹರಡಬೇಕಾಗತ್ತೆ. ಎರೆಹುಳು ಗೊಬ್ಬರ ತಯಾರು ಮಾಡುವಂಥ ತೊಟ್ಟಿಗಳ ತೇವಾಂಶ ಕಾಪಾಡೋದು ಬಹಳ ಮುಖ್ಯ. ಮೊದಲಿಗೆ ಈ ತೊಟ್ಟಿಗೆ ಸಂಪೂರ್ಣವಾಗಿ ನೆರಳು ಬೀಳೋ ರೀತಿಯಲ್ಲಿ ಚಪ್ಪರವನ್ನು ಹಾಕಬೇಕಾಗತ್ತೆ. ಮಡಿನಲ್ಲಿ ಯಾವಾಗಲೂ 40-50% ತೇವಾಂಶ ಇರಬೇಕಾಗತ್ತೆ. ಜೊತೆಗೆ ಉಷ್ಣಾಂಶ 20-30 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಒಳ್ಳೆಯದು. ಬೇಸಿಗೆಯಲ್ಲಿ ನೀರನ್ನು ಹಾಕ್ತಾ ಇರಬೇಕಾಗತ್ತೆ. ಮಳೆಗಾಲದಲ್ಲಿ ತೇವಾಂಶವನ್ನು ನೋಡಿಕೊಂಡು ನೀರನ್ನು ಹಾಕಬೇಕಾಗತ್ತೆ. ಮತ್ತು ಈ ತೊಟ್ಟಿಯಿಂದ ತೇವಾಂಶ ಆವಿಯಾಗಿ ಹೋಗದಂತೆ ಕಾಪಾಡಿಕೊಳ್ಳೋದಕ್ಕೆ ಆ ತೊಟ್ಟಿ ಮೇಲೆ ಗೋಣಿ ಚೀಲ ಅಥವಾ ಗೋಧಿ, ಜೋಳ ಮತ್ತು ಭತ್ತದ ತ್ಯಾಜ್ಯದಿಂದ ಮುಚ್ಚಿ ನೀರನ್ನು ಹಾಕಬೇಕು. ಈ ರೀತಿ ಮಾಡೋದರಿಂದ ಅತಿ ತೀವ್ರಗತಿಯಲ್ಲಿ ಎರೆಹುಳುಗಳ ಸಂಖ್ಯೆ ವೃದ್ಧಿಯಾಗುತ್ತೆ. ಎರೆಹುಳುಗಳನ್ನು ತೊಟ್ಟಿಗೆ ಬಿಟ್ಟ ನಂತರ ಸುಮಾರು 45 ದಿನಗಳಲ್ಲಿ ಆ ತೊಟ್ಟಿ ಮೇಲೆ ಟೀ ಪುಡಿಯಂತೆ ಎರೆಗೊಬ್ಬರ ಶೇಖರಣೆ ಪ್ರಾರಂಭವಾಗಿರೋದು ನಮಗೆ ಕಾಣಿಸುತ್ತೆ. 3 ತಿಂಗಳಿನಲ್ಲಿ ಎರೆಗೊಬ್ಬರ ತಯಾರು

0: ಆಗುತ್ತೆ. ಮೇಲ್ಪದರದಲ್ಲಿ ಶೇಖರಣೆಯಾದಂಥ ಗೊಬ್ಬರವನ್ನು ಆ ತೊಟ್ಟಿಯಿಂದ ನಾವು ತೆಗಿಬೇಕಾಗತ್ತೆ. ಗೊಬ್ಬರವನ್ನು ಸಂಗ್ರಹಣೆ ಮಾಡೋದಕ್ಕಿಂತ 3 ದಿನ ಮುಂಚಿತವಾಗಿ ನೀರು ಹಾಕೋದನ್ನು ನಿಲ್ಲಿಸಬೇಕು. ಈ ರೀತಿ ಮಾಡೋದರಿಂದ ಆ ತೊಟ್ಟಿ ಮೇಲ್ಪದರದ ತೇವಾಂಶ ಕಡಿಮೆಯಾಗಿ ಎರೆಹುಳುಗಳು ತೊಟ್ಟಿಯ ಕೆಳಭಾಗಕ್ಕೆ ಹೋಗ್ತವೆ. ಹೀಗೆ ಆ ತೊಟ್ಟಿಗಳಲ್ಲಿ ಸಂಗ್ರಹ ಆಗುವಂತಹ ಗೊಬ್ಬರವನ್ನು ಹೊರಗಡೆ ತೆಗೆದು ನೆರಳಿನಲ್ಲಿ ಒಣಗಿಸಿ ಗೊಬ್ಬರದ ಚೀಲಗಳಲ್ಲಿ ತುಂಬಿಡಬೇಕು. ಸಂಗ್ರಹಿಸಿದಂಥ ಎರೆಗೊಬ್ಬರವನ್ನು 2 ತಿಂಗಳಿನಿಂದ 6 ತಿಂಗಳಲ್ಲಿ ಬಳಸ್ಕೋಬೇಕಾಗತ್ತೆ. 30 ಅಡಿ ಉದ್ದ, 3 ಅಡಿ ಅಗಲ, 1.5 ಅಡಿ ಎತ್ತರದ ಒಂದು ವಿಸ್ತೀರ್ಣದ ತೊಟ್ಟಿಯಿಂದ 1 ವರ್ಷದಲ್ಲಿ 2-3 ಟನ್ನಷ್ಟು ಎರೆಗೊಬ್ಬರ ಉತ್ಪಾದನೆ ಆಗುತ್ತೆ. 1 ಗುಂಟೆ ಪ್ರದೇಶದಲ್ಲಿ ಅಂದರೆ 100 ಚದುರ ಮೀಟರ್ ಪ್ರದೇಶದಲ್ಲಿ 1 ವರ್ಷಕ್ಕೆ 15-20 ಟನ್ನಷ್ಟು ಎರೆಗೊಬ್ಬರವನ್ನು ಉತ್ಪಾದನೆ ಮಾಡ್ಬೋದು. ನಮ್ಮಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ನಾವು ಗುಡ್ಡೆ ಹಾಕಿ ಎರೆಗೊಬ್ಬರವನ್ನು ತಯಾರಿಸಬಹುದು. ನೀರಿನ ಲಭ್ಯತೆ ಕಡಿಮೆ ಇರುವಂತಹ, ಹಾಗೆಯೇ ಕೃಷಿ ತ್ಯಾಜ್ಯ ವಸ್ತುಗಳು ಅತಿ ಹೆಚ್ಚು ಇರುವಂಥ ಪರಿಸ್ಥಿತಿಯಲ್ಲಿ ನಾವು ತೊಟ್ಟಿಗಳನ್ನು ತಯಾರು ಮಾಡಿಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಸೂಕ್ತವಾದ ನೆರಳಿರುವಂಥ ಜಾಗವನ್ನು ಆಯ್ಕೆ ಮಾಡಿಕೊಂಡು ನಾವು ಗುಡ್ಡೆ ಪದ್ಧತಿಯಲ್ಲಿ ಎರೆಗೊಬ್ಬರವನ್ನು ತಯಾರಿಸಬಹುದು. ತೊಟ್ಟಿ ಪದ್ಧತಿಯಲ್ಲಿ ಹೇಳಿದ ರೀತಿಯಲ್ಲೇ ಈ ಕೃಷಿ ತ್ಯಾಜ್ಯವನ್ನು ಪದರು ಪದರವಾಗಿ ಗುಡ್ಡೆಯಾಗಿ ಹಾಕಬೇಕಾಗತ್ತೆ. 15-20 ದಿನ ಈ ಗುಡ್ಡೆಗಳಿಗೆ ನೀರನ್ನು ಸಿಂಪರಣೆ ಮಾಡಿ ಆ ತ್ಯಾಜ್ಯ ಕಳೆಯೋದಕ್ಕೆ ಬಿಡಬೇಕು. 20 ದಿನಗಳ ನಂತರ ಎರೆಹುಳುಗಳನ್ನು 10 ಸೆಂಟಿಮೀಟರ್ ಆಳಕ್ಕೆ ಬಿಡಬೇಕಾಗತ್ತೆ. ಆನಂತರ ನಾವು ನಿರಂತರವಾಗಿ ತೇವಾಂಶವನ್ನು ಕಾಪಾಡ್ತಾ ಹೋಗಬೇಕಾಗತ್ತೆ. 90 ದಿನದಲ್ಲಿ ಈ ಗುಡ್ಡೆ ಪದ್ಧತಿಯಲ್ಲಿ ಗೊಬ್ಬರವನ್ನು ಪಡಿಬಹುದು. ತೋಟಗಳಲ್ಲಿ ಇರುವಂತಹ ಮರಗಳ ಕೆಳಗಡೆ ಕೃಷಿ ತ್ಯಾಜ್ಯಕ್ಕೆ ಎರೆಹುಳುಗಳನ್ನು ಬಿಟ್ಟು ಅಲ್ಲೇ ಗೊಬ್ಬರವನ್ನು ತಯಾರು ಮಾಡ್ಕೋಬಹುದು. ಇದಕ್ಕೆ ಇರುನೆಲೆ ಎರೆಹುಳು ಕೃಷಿ ಅಂತ ಕರೀತಾರೆ. ಮುಖ್ಯವಾಗಿ ಗಿಡಗಳ ಬುಡದಲ್ಲಿ ತ್ಯಾಜ್ಯ ಪದಾರ್ಥಗಳನ್ನು ಹಾಕಿ ತೇವಾಂಶ ಒರಗಿಸಿ ಎರೆಹುಳುಗಳನ್ನು ಬಿಡಬೇಕು. ಎರೆಹುಳುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಎರೆಹುಳುಗಳ ಸಂಖ್ಯೆ ಹೆಚ್ಚಾಗಿ ಅವು ತ್ಯಾಜ್ಯ ಪದಾರ್ಥಗಳನ್ನು ತಿಂದು ಹಿಕ್ಕೆಗಳನ್ನು ಬೇರ್ಗಳ ಸಮೀಪ ಬಿಡ್ತವೆ. ಬೆಳೆಗಳು ಈ ಹಿಕ್ಕೆಯಿಂದ ಪೋಷಕಾಂಶಗಳನ್ನು ಹೀರಿಕೊಂಡು ಚೆನ್ನಾಗಿ ಬೆಳೀತವೆ. ಇದನ್ನೇ ಇರುನೆಲೆ ಎರೆಹುಳು ಕೃಷಿ ಅಂತ ಕರಿತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು, ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕಿಸ್ಬೋದು, ಅಥವಾ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸ್ಬೋದು.
1: ಇದುವರೆಗೆ ಎರೆಗೊಬ್ಬರ ತಯಾರಿಕೆ ವಿಧಾನ ಈ ಕುರಿತು ಮಾಹಿತಿ ಕೇಳಿದಿರಿ. ಮಾರುಕಟ್ಟೆದಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಯಿಂದ 23,800 ರೂಪಾಯಿ, ಅರೇಬಿಕಾ ಚೆರಿ 13,000 ರೂಪಾಯಿಯಿಂದ 15,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000, ರೋಬಸ್ಟಾ ಚೆರಿ 9,400 ರೂಪಾಯಿಯಿಂದ 10,100 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಂಧವರೇ, ನಾಳೆ ಸಂಜೆ 6:50 ಕೃಷಿ ರಂಗದಲ್ಲಿ ಮೊದಲಿಗೆ ಮಾವಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಬಿ ಕಲ್ಪನಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಕೇಳುವಿರಿ. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

ನಿಧನ ಸುದ್ದಿ. ಹೊಸೂರು ಗ್ರಾಮ ಬೆಂಗಳೂರು ವಾಸ ಇಂಜ ಪಂದ್ಯಂಡ ಪ್ರದೀಪ್ ಐಂಡ ಪೊಣ್ಣು ನೀಮಾ ಇಂಗ ಇಂದು ಪೊಳಂಜಿತಿಕ್ಕು ಮರಣಪಟ್ಟಿತ್ತು. 53 ವೈತರ ಪಂದ್ಯಂಡ ನೀಮಾ ತಾಮನೆ ತೀತಿರ ಐಂಡ ಆಖಿರಿ ಕಾರ್ಯ

0: ನಾಳೆ ನಾರಚ ಮಜ್ಜಣ 1 ಗಂಟೆಗೆ ಬೆಂಗಳೂರರ ಕೂಡ್ಲು ಗೇಟ್ ಕ್ರಿಮಿಟೋರಿಯಮಲ್ಲಿ ನಡಪ. ಮರಗುಡು ಗ್ರಾಮದರ ತಾತಪ್ಪಂಡ ಕಟ್ಟಿ ಕಾವೇರ ಪಾಯಿಂಗ ಇಂದು ಮರಣಪಟ್ಟಿತು. 91 ವಯಸ್ಸರ ಮಾಜಿ ಸೈನಿಕ ತಾತಪ್ಪಂಡ ಕಟ್ಟಿ ಕಾವೇರ ಪಾಯಿಂಗಳ ಆಖಿರಿ ಕಾರ್ಯ ನಾಳೆ ಮಜ್ಜಾನ 1 ಗಂಟೆರ ಮೀದ ಮರಗುಡು ಗ್ರಾಮದರ ತಾತಪ್ಪಂಡ ಒಕ್ಕ ತೂಟಂಗಳತ್ತು ನಡಪ. ಈಗ ಸಮಯ 7:20:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಐಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
2: ಸುದ್ದಿ ಜೊಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. 2026-27 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಇದೇ ತಿಂಗಳ 5 ಹೊತ್ತಾರೆ 10:30 ಕೊಡಗು ಜಿಲ್ಲಾ ಪಂಚಾಯತ್ ಸಭಾಪಾಡಿಯಲ್ಲಿ ಜಿಲ್ಲೆನ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜುನ ಅವರ ಅಧ್ಯಕ್ಷತೆಯಲ್ಲಿ ನಡೆಯಕುಟ್ಟು ಅಂತ ಜಿಲ್ಲಾ ಪಂಚಾಯಿತಿ ಸಿಇಒನವು ತಿಳಿಸೋಳು. ಮೂರ್ನಾಡು ವಿದ್ಯುತ್ ವಿತರಣಾ ಕೇಂದ್ರದ F3 ಮೂರ್ನಾಡು ಫೀಡರ್ಲಿ ನಾಳೆ ಮತ್ತೆ 5 ಜಾಲ ಬಲವರ್ಧನೆ ಕಾಮಗಾರಿ ಇರುವುದರಿಂದ ಹೊತ್ತಾರೆ 10 ಹಿಂಬತ್ತು 5 ಮುಟ್ಟ ಮುತ್ತಾರ್ಮುಡಿ ಕುಂಬಳದಾಳು ಕಿಗ್ಗಾಲು ಕಬಡಗೇರಿ ಸುತ್ತಮುತ್ತಲಿನ ಜಾಗೆಗಳಲ್ಲಿ ಕರೆಂಟ್ ಸರಬರಾಜಿಲಿ ವ್ಯತ್ಯಾಸ ಆದೆ ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸೋಳು. ನಾಳೆ ಮತ್ತೆ ನಾಳ್ದು ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿನ ಉಪಾಧ್ಯಕ್ಷರಾದ ಡಿಆರ್ ಪಾಟೀಲ್ನವು ಕೊಡಗು ಜಿಲ್ಲೆನ ಪ್ರವಾಸ ಹಮ್ಮಿಕೊಂಡಿದ್ದು ನಾಳೆ 4:30 ಹೊದ್ದೂರು ಗ್ರಾಮ ಪಂಚಾಯಿತಿಲಿ ಗ್ರಾಮ ಸಭೆಯಲ್ಲಿ ಭಾಗವಹಿಸುವೆ. ನಾಳ್ದು 4 ಹೊತ್ತಾರೆ 10:30 ಜಿಲ್ಲಾ ಪಂಚಾಯತ್ ಸಭಾವಾಡಿಲಿ 2027-28 ಯೋಜನೆಗಳನ್ನ ಜನರ ಯೋಜನೆಗ ಆಗಿ ತಯಾರು ಮಾಡುವ ಬಗೆಯಲ್ಲಿ ಜಿಲ್ಲಾ ಮಟ್ಟದ ಸಭೆ ನಡೆಸುವೆ. ಮತ್ತೆ ಅಂದು ಮಧ್ಯಾಹ್ನ 12:00 ಜಿಲ್ಲೆನ ಜಿಲ್ಲಾ ಯೋಜನಾ ಸಮಿತಿನ ಸಭೆಯಲ್ಲಿ ಭಾಗವಹಿಸುವೆ ಅಂತ ಉಪಾಧ್ಯಕ್ಷರ ಹತ್ತಿರದ ಕಾರ್ಯದರ್ಶಿಗ ತಿಳಿಸೋಳು. ಕೊಡಗು ಗೌಡ ಯುವ ವೇದಿಕೆನ ಕಡೆಯಿಂದ 10x18 ಗೋತ್ರದ ಗೌಡ ಕುಟುಂಬದವಕ್ಕಾಗಿ ನಡೀತಿರುವ ಕ್ರೀಡಾಕೂಟದ ಕ್ರಿಕೆಟ್ ಆಟದ ಪೈಪೋಟಿಗೆ ಹಾಸನದ ಅಬಕಾರಿ ಇಲಾಖೆನ ಉಪ ಆಯುಕ್ತರಾದ ನಂಗಾರು ಸುಮಿತ್ರಾ ನಿಂಗರಾಜುನವು ಚಾಲನೆ ಕೊಟ್ಟು ಈ ಸಂದರ್ಭ ಮಾತಾಡಿದ ಅವು ಎಲ್ಲ ಕುಟುಂಬಗಳನ್ನ ಒಟ್ಟಿಗೆ ತಾಕೆ ಇಂಥ ಕ್ರೀಡಾಕೂಟಗಳಿಂದ ಸಹಾಯ ಆದೆ ಅಂತ ಹೇಳ್ದು. ಕೊಡಗು ಗೌಡ ಯುವ ವೇದಿಕೆನ ಆಡಳಿತ ಮಂಡಳಿ ಮತ್ತು ಕೊಡಗು ಕಾರ್ಯನಿರತ ಪತ್ರಕರ್ತರ ಸಂಘದ ನಡುಲಿ ಉದ್ಘಾಟನಾ ಆಟ ನಡೆದು ಕಾರ್ಯಕ್ರಮದಲ್ಲಿ ಗೌಡ ಯುವ ವೇದಿಕೆನ ಅಧ್ಯಕ್ಷ ಬಾಲಾಡಿ ಮನೋಜ್ ಸೇರಿದಂಗೆ ಕಾರ್ಯದರ್ಶಿ ಉಪಾಧ್ಯಕ್ಷರು ಸದಸ್ಯರು ಸೇರಿದಂಗೆ ಗೌಡ ಕುಟುಂಬಗಳ ಆಟಗಾರರು ಹಾಜರಿದ್ದು ನಾಪೋಕ್ಲಲ್ಲಿ ಕಳೆದ 1 ನಡೆದ ಕೊಡವ ಕೌಟುಂಬಿಕ ಹಾಕಿ ಟೂರ್ನಿನ 26 ಆವೃತ್ತಿನ ಚೇನಂಡ ಹಾಕಿ ಕಪ್ ನಮ್ಮೆನ ಫೈನಲ್ ಪೈಪೋಟಿಲಿ ಕುಲ್ಲೇಟಿರ ತಂಡದವು 3-1 ಗೋಲ್ಗಳ ಭರ್ಜರಿ ಅಂತರಲ್ಲಿ ಚಪ್ಪುಡಿರ ತಂಡದವರನ್ನ ಸೋಲಿಸಿ ಚೇನಂಡ ಹಾಕಿ ಕಪ್ನ ಗೆದ್ದುಕೊಂಡು ಸುರುನ ಸ್ಥಾನದಲ್ಲಿ ಚಾಂಪಿಯನ್ಗ ಆಗಿ ಸಂಭ್ರಮ ಪಟ್ಟು 2 ಸ್ಥಾನಕ್ಕೆ ಚಪ್ಪುಡಿರ ತಂಡದವು ತೃಪ್ತಿ ಪಟ್ಕೊಂಡು ಫೈನಲ್ ಪಂದ್ಯನ ಕೇಂದ್ರ ಸರ್ಕಾರದ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸೇರಿದಂಗೆ ಜಿಲ್ಲೆನ ಶಾಸಕರು ಸಂಸದರು ಗಣ್ಯರು ನೋಡಿ ಖುಷಿಪಟ್ಟು ಈ ಸಂದರ್ಭ ಮಾತಾಡಿದ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯನವು ಕೊಡಗು ಜಿಲ್ಲೆಯಲ್ಲಿ ಹಾಕಿ ಅಕಾಡೆಮಿ ಸ್ಥಾಪನೆ ಮಾಡಿಕೆ ಪೂರ್ತಿ ಸಹಕಾರನ ಸರಕಾರದ ಕಡೆಯಿಂದ ಕೊಟ್ಟವೆ ಆಟನ ಆಟಗಾರರ ಉತ್ತೇಜನಕ್ಕೆ ಬಳಸಿಕೊಳ್ಳಕು ಅಲ್ಲದೆ ರಾಜಕೀಯ ಮಾಡಿಕಾಗದು ಗ್ರಾಮೀಣ ಪ್ರತಿಭೆಗಳನ್ನ ಬೆಳಕಿಗೆ ತಾಕೆ ಎಲ್ಲವೂ ಒಂದಾಕೂತ ಹೇಳ್ದು. ಸಭಾ ಕಾರ್ಯಕ್ರಮದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಎ ಬೋಪಣ್ಣ ಕೊಡವ ಹಾಕಿ ಅಕಾಡೆಮಿನ ಅಧ್ಯಕ್ಷ ಪಿ ಕೆ ಬೋಪಣ್ಣ ಸೇರಿದಂಗೆ ಚೇನಂಡ ಕುಟುಂಬದ ಗಣ್ಯರು ಹಾಜರಿದ್ದು ಈ ಸಲ ದಾಖಲೆ 383 ಕುಟುಂಬಗ 3,000 ಆಟಗಾರರು ಈ ಹಾಕಿ ನಮ್ಮಲ್ಲಿ ಭಾಗವಹಿಸಿದ್ದು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಕಡೆಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರನ ಶುರು ಮಾಡುವ ಬಗೆಯಲ್ಲಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿ ಕರೆದೋಳು. ಭರ್ತಿ ಮಾಡಿದ ಅರ್ಜಿನ June 1 ಒಳಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ಮಡಿಕೇರಿಗೆ ತಲುಪಿಸಕ್. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಐಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗಳು.

0: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
2: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
3: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
0: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27th. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
10: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
11: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
10: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 1-960-670-186.
12: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
13: ಭಾಗಮಂಡಲದ ಕೆವಿಜಿ ಐಟಿಐ ನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141.
14: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
15: ವಿರಾಜಪೇಟೆಯ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಫರ್ನಿಚರ್ ಗಳನ್ನು ಖರೀದಿಸುವಾಗ ವಿಶು ಹಬ್ಬದ ಬಂಪರ್ ಆಫರ್. 1,00,000 ರೂಪಾಯಿಗಳ ಖರೀದಿಗೆ 2-door ಅಲ್ಮೆರಾ ಫ್ರೀ, 50,000 ರೂಪಾಯಿಗಳ ಖರೀದಿಗೆ ಸ್ವಿಂಗ್ ಫ್ರೀ, ಕಾರ್ನರ್ ಸೋಫಾ ಸೆಟ್ ಗೆ ಟೀಪಾಯ್ ಫ್ರೀ. ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ಹಾಗೂ ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ಸ್ಟಾಫ್ ಬೇಕಾಗಿದ್ದಾರೆ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ.
16: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
17: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
18: ಸುದ್ದಿ ಸಮಾಚಾರ ಓದ್ಯನ್ರುಳ ಕರವಂಡ ಸೀಮಾ ಗಣಪತಿ. ಕಳಿಕೂಟಕ್ಕೆ ಪುರುಡು ಕೊಡುಪ ನಿಟ್ಟಿಲು ಪಣಕಾಸರ ಸಹಕಾರ ಕೊಡುಪ ಭರವಸೆನ ಕೊಡ್ತ ಕೇಂದ್ರ ಯುವ ಸಬಲೀಕರಣ ಪಿಣ್ಯ ಕ್ರೀಡಾ ಇಲಾಖೆಯ ಸಚಿವಂಗಳನ್ನ ಮನ್ಸುಖ್ ಮಾಂಡವೀಯ. ಇದು ಸರ್ಕಾರತ್ರ ಕೊಡುಗೆ ಅಲ್ಲ, ಜವಾಬ್ದಾರಿ ಎಂದು ಎಣಿಚಿ. ನಾಪೋಕ್ಲು ಚೆರಿಯ ಪರಂಬರ ಜನರಲ್ ತಿಮ್ಮಯ್ಯ ಕಳಿ ಪರಂಬುಲು ಸುಮಾರು 26 ದಿವಸ ತುಂಜ ನಡೆದ ಕೊಡವ ಒಕ್ಕಡೊಕ್ಕಡ ನಡುವ ಚಾನಂಡ ಹಾಕಿ ನಮ್ಮೆರ ಆಕಿರಿ ಕಳಿಕೂಟತ್ತು ಕೂಡಿ ಆಡಿತು ತಕ್ ಬರಂದದ. ಸುಮಾರು 18 ಜನ ಒಲಂಪಿಯನಳ ಕೊಡ್ತ ಕೊಡಗು ಪೇರ್ತ ಪೆರ್ಮೆರ ಭೂಮಿ ಅಣ್ಣದು ಕಳಿ ಅಣ್ಣದು ರಾಜಕೀಯ ಕಳಿಪರಂಬು ಅಲ್ಲ. ಸರ್ಕಾರ ಸರ್ಕಾರತ್ರ ನಡುಲು ಒತ್ತರ್ಮೆ ಇರೋಂಡು ಕೊಡವ ಒಕ್ಕತ್ರ ಹಾಕಿ ನಮ್ಮೆ ದೇಶಕ್ಕೆ ಮಾದರಿಯಾಯಿತುಂಡು ಅಂದಿಚಿ. ಈ ನಾರತ ಸಂಸದಗಳನ್ನು ಯದುವೀರ್ ಕೃಷ್ಣದತ್ತ ಒಡೆಯರ್, ಶಾಸಕಗಳನ್ನು ಅಜ್ಜಿಕುಟ್ಟಿರಯ್ಯ ಸ್ಪೊನ್ನಣ್ಣ, ಹಾಕಿ ಅಕಾಡೆ

0: மீரா அத்தியக்ஷ பானண்ட கே போப்பண்ண கூடி ஆடி திஞ்சத்து. இந்து நடந்த ஆக்கிரி களிக்கூட்டத்தில் குல்லேட்டிர வக்கக்காரா செப்போடிர வக்கத்திர விருத்த மூந்து ஒன்று கோல் கத்தித்து சேனண்ட ஹாக்கி நம்மர கப்புன படநடித்து பப்ப கால கொடவ ஒக்கடொக்கட ஹாக்கி நம்மன நடத்துவ அஜ்ஜி குட்டிர வக்கக்கார ஓஜத்தின படநடித்து. பொன்னம்பேட்ட தாலூக்கிற குட்ட கிராமத்தில் நடப்ப நாத்தங்கல் ஸ்ரீ காளி தேவட நம்மர மாறிப்பத்து சார்வஜனிக இத்தாசக்தி பின்ன கானூனு சுவவஸ்தின காப்பாடிய நிட்டில் அப்காரி காயத 1965 கலம் 21 ஒத்தனைக்கு இதே திங்க அஞ்சாங்கு போலாக்க 6 ஆறனே 14:56 குட்டா போலீஸ் ஸ்டான வியாப்தியில் சுத்துமுத்து 1 கிலோமீட்டர் வியாப்தியில் எல்லா ரீதிய கள்ளங்கடி பாரு ஒட்டேல் பின்ன கிளப்பில் கள்ளு மாராட்ட மாடுவன நிஷேதம் அடித்து ஜில்லாதிகாரி ஜில்லா தண்டாதிகாரி எஸ் ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆರ ಪಿಂಜ ಅಭಿವೃದ್ಧಿ ಸಮಿತಿರ ಉಪಾಧ್ಯಕ್ಷನ ಡಿಆರ್ ಪಾಟೀಲ್ ಅವು ನಾಳೆ ಪಿಂಜ ಮತ್ತಿಯಂದು ಕೊಡಗು ಜಿಲ್ಲಾ ಪ್ರವಾಸ ಕೈಕೊಳ್ತಂಡಿತು. ನಾಳೆ 24 ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಲ್ ಗ್ರಾಮ ಸಭೆ ಮಾಡಿತು. 6 ಹೊದ್ದೂರು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಕೂಡಿ ಆಡುವ ಮತ್ತಿಯಂದು ಪೊಲಕ 10 ಕೊಡಗು ಜಿಲ್ಲಾ ಪಂಚಾಯತ್ ಸಭಾ ಬಡಲು 2027-28 ಕಾಲತ್ರ ಯೋಜನೆನ ಜನರ ಯೋಜನೆಯಾಯಿತು ಮಾಡುವಕ್ಕೆ ಜಿಲ್ಲಾ ಮಟ್ಟತ್ರ ಸಭೆ ನಡೆತುವ. ಅಲ್ಲಿಂಜ ಮಧ್ಯಾಹ್ನ 12 ಜಿಲ್ಲೆರ ಜಿಲ್ಲಾ ಯೋಜನಾ ಸಮಿತಿ ಸಭೆಯಲ್ಲಿ ಕೂಡಿ ಆಡುವಂದು ಆಪ್ತ ಕಾರ್ಯದರ್ಶಿ ಎಂಎಂ ರೇಣುಕಾನಂದ ಸ್ವಾಮಿ ಅವು ಅರಿಚಿಟ್ಟಿತು. ವಿಕಲಚೇತನಂಗಡ ಪಿಂಜ ಪೆರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆ ಆದನೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ವಿಕಲಚೇತನಂಗಡ ಪುನರ್ವಸತಿ ಕೇಂದ್ರತ್ನ ಶುರು ಮಾಡುವ ನಿಟ್ಟಿನಲ್ಲಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳೊಂದು ಅರ್ಜಿ ಹಾಕಿತು. ಅರ್ಜಿನ ಜಿಲ್ಲಾ ವಿಕಲಚೇತನಂಗಡ ಕಲ್ಯಾಣ ಅಧಿಕಾರಿಯ ಕಚೇರಿ ವಿಕಲಚೇತನಂಗಡ ಪಿಂಜ ಪೆರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂಜ ಪಡೆದಂಡು ಭರ್ತಿ ಮಾಡಿನ ಅರ್ಜಿನ ಬಪ್ಪ ಜೂನ್ 10 ಒಳಲು ಜಿಲ್ಲಾ ಅಂಗವಿಕಲಂಗಡ ಕಲ್ಯಾಣ ಅಧಿಕಾರಿಯ ಕಚೇರಿ ಜಿಲ್ಲಾ ವಿಕಲಚೇತನಂಗಡ ಅಲ್ಲದೆ ಪೆರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆ ಚೈನ್ ಗೇಟ್ ಮೈಸೂರು ರೋಡ್ ಮಡಿಕೇರಿ ಇಲ್ಲಿಗೆ ಎತ್ತಿಚಿಡೋಣ ಜಿಲ್ಲಾ ವಿಕಲಚೇತನಂಗಡ ಕಲ್ಯಾಣ ಅಧಿಕಾರಿ ಅರಿಚಿಟ್ಟಿತು. 2026-27 ಕಾಲತ್ರ ಕರ್ನಾಟಕ ಅಭಿವೃದ್ಧಿ ಕಾರ್ಬಾರ ಜಿಲ್ಲಾ ಮಟ್ಟತ್ರ 3 ಪ್ರಗತಿ ಪರಿಶೀಲನಾ ಸಭೆ ಸಣ್ಣ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಅಲ್ಲತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು ಎನ್ಎಸ್ ಬೋಸರಾಜು ಐಂಗಡ ಕೊರವು ಕಾರಿಕೆಲು ಇದೇ ತಿಂಗ ಅಂಜಾಂಗು ಪೊಲಾಕ 10 ಕೊಡಗು ಜಿಲ್ಲಾ ಪಂಚಾಯತ್ ಸಭಾಬಡೆ ನಡಪಂದು ಜಿಲ್ಲಾ ಪಂಚಾಯತ್ ಸಿಇಒ ಅರಿಚಿಟ್ಟಿತು. 3/33/11 kV ವಿದ್ಯುತ್ ವಿತರಣ ಉಪಕೇಂದ್ರತಿಂಚ ಪರಪೋಪ F3 ಮೂರ್ನಾಡು ಫೀಡರ್ಲ್ ನಾಳೆ ಪಿಂಜ ಚೌವಾಚ ರಿಪೇರಿ ಪಣಿ ಉಳ್ಳಾನ ಗುಂಡು ಮೂರ್ನಾಡು ಟೌನ್ ಮುತ್ತಾರ್ಮುಡಿ ಕುಂಬಳದಾಳು ಕಿಗ್ಗಾಲು ಕಬಡಕೇರಿ ಸುತ್ತಮುತ್ತು ಕರೆಂಟ್ ಇಪ್ಲಾನ್ ಸಾರ್ವಜನಿಕ ಸಹಕರ್ಚುನೊಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ನಿಧನ ಸುದ್ದಿ. ಶ್ರೀಮಂಗಲ ನಾಲ್ಕೇರಿ ಗ್ರಾಮತರ ಅಲ್ಲುಮಾಡ ಪೌತಿ ಗಣಪತಿ ಅಯ್ಯಂಗಡಮೋ ಸುಗಂಧ ಅಯ್ಯಂಗ ಇಂದು ಮರಣಪಟ್ಟಿತು. ಅರ್ವ ದಂಡು ಬೈತರ ಅಲ್ಲುಮಾಡ ಸುಗಂಧ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜಣ್ಣ 12 ನಾಲ್ಕೇರಿ ಗ್ರಾಮತರ ಸ್ವಂತ ಮನೆ ನಡಪ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:34 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೂ ಕೃಷಿ ರಂಗದಲ್ಲಿ ಬೆಂಗಳೂರು ಜೀವನ್ ಭೀಮಾ ನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಿದಿರಿ. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಸಮಗ್ರ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ರಾಜಗೋಪಾಲ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಹೆಸರಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಬಹುದು. ಸರಿಯಾಗಿ 7:30 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ, ಸ್ಥಿತಿಸ್ಥಾಪಕತ್ವ ನಿರ್ಮಾಣ ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಜೆಪಿ ನಡ್ಡಾ. ಪ್ರಸಕ್ತ ತಿಂಗಳಲ್ಲಿ ಬಿಸಿ ಗಾಳಿಯಿಂದ ಜನರು ಆತಂಕ ಪಡುವ ಅಗತ್ಯವಿಲ್ಲ, ಎಚ್ಚರ ವಹಿಸುವುದು ಮುಖ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಪ್ರಸಾರ ಭಾರತಿ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ನೇಮಕ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2026ಕ್ಕೆ ಬಿಸಿಸಿಐನಿಂದ ಭಾರತೀಯ ತಂಡ ಪ್ರಕಟ. ವಾರ್ತೆಗಳ ವಿವರ: ಗುಜರಾತ್ನ ಸೂರತ್ನಲ್ಲಿ ಇಂದು ಸಂಪನ್ನಗೊಂಡ ವೈಬ್ರಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 353,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ದಾಖಲೆಯ 2,792 ಒಡಂಬಡಿಕೆಗಳಿಗೆ ಸಹಿ ಹಾಕಲಾಗಿದೆ. ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಭಾರತ ಜಾಗತಿಕ ಪೂರೈಕೆ ಸರಪಳಿ ಅಡಚಣೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬೇಕಾಗಿದೆ ಮತ್ತು ಸ್ವಾವಲಂಬಿ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಬೇಕು. ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುವುದು ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ದೇಶದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಪ್ರತಿಪಾದಿಸಿದರು. ವೈಬ್ರಂಟ್ ಗುಜರಾತ್ನಂತಹ ಪ್ರಾದೇಶಿಕ ಶೃಂಗಸಭೆಗಳು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಸಚಿವರು ಹೇಳಿದರು. ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ ಸಾಂಘ್ವಿ ಮಾತನಾಡಿ, ಶೃಂಗಸಭೆಯಲ್ಲಿ ಸಹಿ ಹಾಕಲಾದ ಒಪ್ಪಂದಗಳು ಮುಂದಿನ 3 ವರ್ಷಗಳಲ್ಲಿ 282,000 ಹೆಚ್ಚು ಯುವಕರಿಗೆ ನೇರ ಉದ್ಯೋಗವನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಪ್ರಸಕ್ತ ಮೇ ತಿಂಗಳಲ್ಲಿ ಎದುರಾಗಬಹುದಾದ ಬಿಸಿಗಾಳಿ ವಾತಾವರಣದ ಬಗ್ಗೆ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೇಂದ್ರ ಭೂವಿಜ್ಞಾನಗಳ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ಇಂದು ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಮತ್ತು ಬಿಸಿಗಾಳಿ ವಾತಾವರಣ ಇರಬಹುದಾದರೂ ದೇಶಾದ್ಯಂತ ಇವು ಏಕರೂಪವಾಗಿರುವುದಿಲ್ಲ. ಸಮಯೋಚಿತ ಸಿದ್ದತೆ ಮತ್ತು ಭಾರತೀಯ ಹವಾಮಾನ ಇಲಾಖೆ ಹೊರಡಿಸಿದ ಸಲಹೆ ಸೂಚನೆಗಳನ್ನು ಅನುಸರಿಸುವ ಮೂಲಕ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾಗಿದೆ ಎಂದು ತಿಳಿಸಿದರು. ಮೇ 2ನೇ ಮತ್ತು 4ನೇ ವಾರಗಳಲ್ಲಿ ತುಲನಾತ್ಮಕವಾಗಿ ಹೆಚ್ಚಿನ ತಾಪಮಾನವನ್ನು ನಿರೀಕ್ಷಿಸಲಾಗಿದೆ. ಇದು ವಾಯುವ್ಯ, ಮಧ್ಯ ಮತ್ತು ಪಶ್ಚಿಮ ಭಾರತದ ಕೆಲವು ಭಾಗಗಳಲ್ಲಿ ಹಾಗೂ ಪೂರ್ವ ಕರಾವಳಿಯಲ್ಲಿ ಬಿಸಿಗಾಳಿಯ ವಾತಾವರಣವಿರುವ ಸಾಧ್ಯತೆ ಇದೆ. ಆದರೂ ಮೊದಲ ಮತ್ತು 3ನೇ ವಾರದಲ್ಲಿ ದೇಶದ ಹೆಚ್ಚಿನ ಭಾಗಗಳಲ್ಲಿ ಮಳೆ ಮತ್ತು ಗುಡುಗು ಸಹಿತ ಮಳೆಯಿಂದಾಗಿ ಸಾಮಾನ್ಯಕ್ಕಿಂತ ಕಡಿಮೆ ತಾಪಮಾನವಿರುವ ಸಾಧ್ಯತೆ ಇದೆ. ಕರಾವಳಿ ಮತ್ತು ನಗರ ಪ್ರದೇಶಗಳಲ್ಲಿ ತೀವ್ರ ಶೆಕೆಯಿಂದ ರಾತ್ರಿ ವೇಳೆ ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ. ಶೆಕೆ ಸಂಬಂಧಿತ ಸವಾಲುಗಳನ್ನು ನಿಭಾಯಿಸಲು ಸರ್ಕಾರ ಸಂಪೂರ್ಣ ಸಜ್ಜಾಗಿದೆ. ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಇದಕ್ಕೆ ಸಮನ್ವಯ ಕಾರ್ಯಗಳು ಅಗತ್ಯವಾಗಿವೆ. ಜನರು ದೇಹವನ್ನು ನಿರ್ಜಲೀಕರಣವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ಹಗಲಿನ ವೇಳೆ ಹೆಚ್ಚು ಹೊತ್ತು ಹೊರಗೆ ಕಳೆಯಬಾರದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ನಿನ್ನೆ ಲೇಹ್ನಲ್ಲಿ ತಥಾಗತ ಪವಿತ್ರ ಅವಶೇಷಗಳ ಪ್ರದರ್ಶನ ಉದ್ಘಾಟನೆಗೊಂಡಿರುವುದು ತುಂಬಾ ಸಂತಸದ ವಿಷಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಪವಿತ್ರ ಅವಶೇಷಗಳು ಕಪಿಲ ವಸ್ತುವಿನ ಪಿಪ್ರಾವಾ ಸ್ತೂಪಕ್ಕೆ ಸಂಬಂಧಿಸಿವೆ ಮತ್ತು 19ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಉತ್ಖನನ ಮಾಡಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಹೇಳಿದ್ದಾರೆ. ಪವಿತ್ರ ಅವಶೇಷಗಳು ಭಗವಾನ್ ಬುದ್ಧರ ಬೋಧನೆಗಳನ್ನು ಸಾಕಾರಗೊಳಿಸುತ್ತವೆ. ಪ್ರದರ್ಶನವು ಲಡಾಖ್ನಲ್ಲಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಪ್ರದರ್ಶನ ಇದೇ 14ರವರೆಗೆ ನಡೆಯಲಿದೆ. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಇಂದಿನಿಂದ 4 ದಿನಗಳ ಮ್ಯಾನ್ಮಾರ್ ಭೇಟಿ ಆರಂಭಿಸಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅಡ್ಮಿರಲ್ ತ್ರಿಪಾಠಿಯವರು ಮ್ಯಾನ್ಮಾರ್ನ ಕಮಾಂಡರ್ ಇನ್ ಚೀಫ್ ಜೈರಲ್ ಎ ವಿನ್ ಉ, ಮ್ಯಾನ್ಮಾರ್ ರಕ್ಷಣಾ ಸಚಿವ ಜನರಲ್ ಯು ಹುನ್ ಆಂಗ್ ಮತ್ತು ಮ್ಯಾನ್ಮಾರ್ ಸಶಸ್ತ್ರ ಪಡೆಗಳ ಇತರ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸದ್ಯ ಪ್ರಗತಿಯಲ್ಲಿರುವ ದ್ವಿಪಕ್ಷೀಯ ಸಾಗರ ಸಹಕಾರ, ಎರಡೂ ದೇಶಗಳ ನೌಕಾಪಡೆಗಳ ನಡುವಿನ ಸಹಭಾಗಿತ್ವ ಹೆಚ್ಚಳ ಕುರಿತಂತೆ ಮಾತುಕತೆಗಳ ವೇಳೆ ಪರಿಶೀಲಿಸಲಾಗುವುದು. ಈ ಭೇಟಿಯು ಪರಸ್ಪರ ಗೌರವ, ವಿಶ್ವಾಸ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ ಭದ್ರತೆ ಮತ್ತು ಸ್ಥಿರತೆಗಾಗಿ ಉಭಯ ದೇಶಗಳ ಬದ್ದತೆಯ ಮೇಲೆ ಆಧಾರಿತವಾದ ದೀರ್ಘಕಾಲೀನ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಚಂಚಲ್ ಕುಮಾರ್ ಅವರು ಪಾಟ್ನಾದಲ್ಲಿ ಇಂದು ಬಿಹಾರ್ ಮತ್ತು ಜಾರ್ಖಂಡ್ನ ವಿವಿಧ ಮಾಧ್ಯಮ ಘಟಕಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಕೇಂದ್ರ ವಾರ್ತಾ ಬ್ಯೂರೋ, ಕೇಂದ್ರ ಸಂವಹನ ಬ್ಯೂರೋ, ಆಕಾಶವಾಣಿ ಮತ್ತು ದೂರದರ್ಶನ

0: ದೂರದರ್ಶನದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಂಚಲ್ ಕುಮಾರ್, ಎಲ್ಲಾ ಮಾಧ್ಯಮ ಘಟಕಗಳು ಉತ್ತಮ ಸಮನ್ವಯದಿಂದ ಕೆಲಸ ಮಾಡಬೇಕು. ಎಲ್ಲಾ ಮಾಧ್ಯಮ ಘಟಕಗಳು ಡಿಜಿಟಲ್ ಮಾಧ್ಯಮ ತಂತ್ರಜ್ಞಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದರ ಮೂಲಕ ತಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆಕಾಶವಾಣಿಯಿಂದ ವಾರ್ತೆಗಳನ್ನು ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ಪ್ರಸಾರ ಭಾರತಿಯ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ಅವರನ್ನು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ನೇಮಿಸಿದೆ. ಪ್ರಸೂನ್ ಜೋಶಿ ಅವರು ಚಲನಚಿತ್ರ ಸಾಹಿತ್ಯ, ಕಥೆ ಹೇಳುವಿಕೆ, ಜಾಹೀರಾತು ಅಭಿಯಾನಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪ್ರಸೂನ್ ಜೋಶಿ ಅವರ ನೇಮಕವನ್ನು ಸ್ವಾಗತಿಸಿದ್ದು, ಜೋಶಿ ಅವರು ಜಾಹೀರಾತು, ಸಾಹಿತ್ಯ, ಕಲೆ ಮತ್ತು ಸಿನಿಮಾ ವಲಯದಲ್ಲಿ ತಮ್ಮ ಸೃಜನಶೀಲತೆ ತೋರಿದ್ದಾರೆ. ಅವರ ನುಡಿಗಳು ಮಣ್ಣಿನ ಸೊಗಡು ಹೊರಹೊಮ್ಮುತ್ತವೆ ಮತ್ತು ಅವರ ದೃಷ್ಟಿಕೋನ ದೇಶದ ಸಂಸ್ಕೃತಿಯ ಸಾರವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಸೂನ್ ಜೋಶಿಯವರ ನೇತೃತ್ವದಲ್ಲಿ ಪ್ರಸಾರ ಭಾರತಿ ಹೊಸ ಚೈತನ್ಯ, ಗಾಢವಾದ ಉದ್ದೇಶ ಮತ್ತು ಹೊಸ ಸೃಜನಶೀಲ ಧ್ವನಿಯನ್ನು ಅಳವಡಿಸಿಕೊಳ್ಳಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜೋಶಿಯವರು ಈ ಹಿಂದೆ ಮುಂಬೈನ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ CBFC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇದೇ 4-8 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಆಶ್ರಯದಲ್ಲಿ ನಡೆಯಲಿರುವ 2ನೇ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆ IMRF ಸಭೆಗೆ ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ವಹಿಸಲಿದ್ದಾರೆ. ಐಎಂಆರ್ಎಫ್ನ ಪೂರ್ಣಾವಧಿ ಶೇಷದಲ್ಲಿ ಸಚಿವರು ಭಾರತದ ಹೇಳಿಕೆಯನ್ನು ಓದಲಿದ್ದಾರೆ. ವಲಸೆ ಮತ್ತು ಸುಸ್ಥಿರ ಅಭಿವೃದ್ದಿ ಗುರಿಗಳ ಮೇಲೆ ಜಾಗತಿಕ ಪರಿಣಾಮ ಕುರಿತು ಚರ್ಚಿಸಲು ಐಎಂಆರ್ಎಫ್ ಅಂತರ ಸರ್ಕಾರಿ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಭೆಯು ನೀತಿ ಚರ್ಚೆ ಮತ್ತು ಪೂರ್ಣಾಧಿವೇಶನ ಒಳಗೊಂಡಿರುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 2022 ನಡೆದ ಮೊದಲ ಐಎಂಆರ್ಎಫ್ ಸಭೆಯ ಮುಂದುವರಿದ ಭಾಗವಾಗಿ 2ನೇ ಸಭೆಯನ್ನು ಆಯೋಜಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮುಂದುವರಿದಿದೆ. ದಕ್ಷಿಣ ಲೆಬನಾನ್ನಲ್ಲಿ ಕದನ ವಿರಾಮಕ್ಕೆ ಪ್ರಾಮುಖ್ಯತೆ ಇಲ್ಲವಾಗಿದ್ದು ಅಮೆರಿಕ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಸಹ ಒತ್ತಡದಲ್ಲಿವೆ. ಇದರಿಂದ ಈ ಪ್ರದೇಶದಲ್ಲಿ ಅನಿಶ್ಚಿತತೆ ಹೆಚ್ಚಾಗಿದೆ. ನಬಾತಿ ಜಿಲ್ಲೆಯಲ್ಲಿ ಇಸ್ರೇಲ್ ಅನೇಕ ದಾಳಿಗಳನ್ನು ನಡೆಸಿದೆ ಎಂದು ಲೆಬನಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇವುಗಳಲ್ಲಿ ಖರ್ ದಜ್ಜಲ್ ಬಳಿ ವಾಹನಗಳನ್ನು ಗುರಿಯಾಗಿರಿಸಿಕೊಂಡು ಡ್ರೋನ್ ದಾಳಿಗಳು ಮತ್ತು ಖರ್ ದಜ್ಜಲ್ ಮತ್ತು ಅಡ್ಜಿತ್ ಅನ್ನು ಸಂಪರ್ಕಿಸುವ ರಸ್ತೆಗಳು ಸೇರಿವೆ. ಇತ್ತೀಚಿನ ದಿನಗಳಲ್ಲಿ ರಕ್ಷಣಾ ಕಾರ್ಯಕರ್ತರು ಸೇರಿದಂತೆ ನಾಗರಿಕರ ಸಾವು ನೋವುಗಳು ಸಹ ವರದಿಯಾಗಿವೆ. ಸ್ವಯಂ ಘೋಷಿತ ಬಫರ್ ವಲಯವನ್ನು ಮೀರಿ ಕಾರ್ಯನಿರ್ವಹಿಸುತ್ತಿರುವ ಹೆಜ್ಬೊಲ್ಲಾದ ನೆಲೆಗಳನ್ನು ತಟಸ್ಥಗೊಳಿಸುವ ಗುರಿಯನ್ನು ಈ ದಾಳಿಗಳು ಹೊಂದಿವೆ ಎಂದು ಇಸ್ರೇಲ್ ಸಮರ್ಥಿಸಿಕೊಂಡಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಹೆಜ್ಬುಲ್ಲಾ ಸೀಮಿತ ರಾಕೆಟ್ ಮತ್ತು ಡ್ರೋನ್ ಗುಂಡಿನ ದಾಳಿ ನಡೆಸಿದೆ. ಗಡಿಯನ್ನು ಸ್ಥಿರಗೊಳಿಸಲು ಮತ್ತು ವಿಶಾಲ ಭದ್ರತಾ ಮಾತುಕತೆಗಳನ್ನು ಸಕ್ರಿಯಗೊಳಿಸಲು ಉದ್ದೇಶಿಸಿರುವ ಅಮೆರಿಕ ಮಧ್ಯಸ್ಥಿಕೆಯ ಕದನ ವಿರಾಮವನ್ನು ಉಲ್ಲಂಘಿಸಲಾಗಿದೆ ಎಂದು ಇಸ್ರೇಲ್ ಮತ್ತು ಲೆಬನಾನ್ ಪರಸ್ಪರ ಆರೋಪಿಸಿವೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಇಂದು ICC ಮಹಿಳಾ T20 ವಿಶ್ವಕಪ್ 2026 ಭಾರತೀಯ ತಂಡವನ್ನು ಪ್ರಕಟಿಸಿದೆ. ಹರ್ಮನ್ಪ್ರೀತ್ ಕೌರ್ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂದಾನಾ ಉಪನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. June 12 ಆರಂಭವಾಗುವ ಈ ಪಂದ್ಯಾವಳಿಯನ್ನು ಇಂಗ್ಲೆಂಡ್ ಆಯೋಜಿಸಲಿದ್ದು July 5 ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಭಾರತದ 15 ವನಿತೆಯರ ತಂಡದಲ್ಲಿ ಶಫಾಲಿ ವರ್ಮಾ, ಜೆಮಿಯಾ ರೋಡ್ರಿಗಸ್, ಭಾರತಿ ಫುಲ್ಮಾಲಿ ಮತ್ತು ರಿಚಾ ಘೋಷ್ ಸೇರಿದಂತೆ ಉತ್ತಮ ಬ್ಯಾಟಿಂಗ್ ಪಟುಗಳಿದ್ದಾರೆ. June 14 ಎಡ್ಜಬಾಸ್ಟನ್ನಲ್ಲಿ ಪಾಕಿಸ್ತಾನ ವಿರುದ್ದ ಭಾರತ ತಂಡ ತಮ್ಮ ಅಭಿಯಾನ ಆರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ, ಸ್ಥಿತಿಸ್ಥಾಪಕತ್ವ ನಿರ್ಮಾಣ ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಜೆಪಿ ನಡ್ಡಾ. ಪ್ರಸಕ್ತ ತಿಂಗಳಲ್ಲಿ ಬಿಸಿಗಾಳಿಯಿಂದ ಜನರು ಆತಂಕ ಪಡುವ ಅಗತ್ಯವಿಲ್ಲ, ಎಚ್ಚರ ವಹಿಸುವುದು ಮುಖ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಪ್ರಸಾರ ಭಾರತಿ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ನೇಮಕ. ಐಸಿಸಿ ಮಹಿಳಾ ಟಿ

0: ವಿಶ್ವಕಪ್ ಕ್ರಿಕೆಟ್ 2026ಕ್ಕೆ ಬಿಸಿಸಿಐನಿಂದ ಭಾರತೀಯ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಮ್ಮುಖದಲ್ಲಿ ಐಐಟಿ ಮದ್ರಾಸ್ ಹಾಗೂ ಭಾರತೀಯ ರತ್ನಗಳ ಮತ್ತು ಆಭರಣ ಸಂಸ್ಥೆಯ ನಡುವೆ ಒಡಂಬಡಿಕೆ. ಬೆಂಗಳೂರು, ಮೈಸೂರು, ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಯೋಜನೆಗಳನ್ನು ತ್ವರಿತವಾಗಿ ಜಾರಿಗೊಳಿಸುವಂತೆ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಕಾರ್ಯದರ್ಶಿ ನಿರ್ದೇಶನ. ತಿರುಪತಿಗೆ 6 ತಿಂಗಳಲ್ಲಿ 20 ಲಕ್ಷ ಕೆಜಿ ನಂದಿನಿ ತುಪ್ಪ ಪೂರೈಕೆ. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್. ದೇಶದ ಯುವಕರಿಗೆ ನೂತನ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಭಾರತೀಯ ರತ್ನಗಳ ಮತ್ತು ಆಭರಣ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಸಂಸ್ಥೆಯ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಕರಾವಳಿ ಜಿಲ್ಲೆಗಳು ಆಭರಣ ವಿನ್ಯಾಸ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದು ಇನ್ನಷ್ಟು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ.
3: I can see it only growing, and it is to the credit of the Gems and Jewelry management and the Indian Institute of Gems and Jewelry, where consistently, because of their support, the center has reached this level. There are more centers all over India.
2: ಇದೇ ವೇಳೆ ನಿರ್ಮಲಾ ಸೀತಾರಾಮನ್ ಸಮ್ಮುಖದಲ್ಲಿ ಲ್ಯಾಬ್ ಗ್ರೋನ್ ಡೈಮಂಡ್ ತಂತ್ರಜ್ಞಾನದಲ್ಲಿ ವಿಶೇಷ ಮತ್ತು ಉದ್ಯಮ ಆಧಾರಿತ ಪ್ರಮಾಣೀಕೃತ ಪೋಸ್ಟ್ ಆರಂಭಿಸಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಮತ್ತು ಐಐಟಿ ಮದ್ರಾಸ್ ನಡುವೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ತರಬೇತಿ ಕಾರ್ಯಕ್ರಮ ಕೌಶಲ್ಯದ ಕೊರತೆಯನ್ನು ನೀಗಿಸಲು, ಉದ್ಯೋಗಕ್ಕೆ ಸನ್ನದ್ಧರಾದ ವೃತ್ತಿಪರರನ್ನು ಸೃಷ್ಟಿಸಲು ಮತ್ತು ಮೌಲ್ಯಾಧಾರಿತ ಉತ್ಪಾದನೆ ಉತ್ತೇಜಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಬಳಿಕ ಮಂಗಳೂರಿನ ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಕ್ಷೇಮ ಸಭಾಂಗಣದಲ್ಲಿ ವಿಕಸಿತ ಭಾರತ 2047 ಒಂದು ದೃಷ್ಟಿಕೋನ ಕುರಿತಂತೆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಉತ್ತಮ ಶಿಕ್ಷಣ ನೀಡುವ ಮೂಲಕ ನಿಟ್ಟೆ ವಿದ್ಯಾಸಂಸ್ಥೆ ವಿಕಸಿತ ಭಾರತಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿದೆ ಎಂದು ತಿಳಿಸಿದ್ದಾರೆ. ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಮಹತ್ತರವಾದದ್ದು ಎಂದು ತಿಳಿಸಿದ್ದಾರೆ. ಕಳೆದ ಒಂದು ದಶಕದಲ್ಲಿ ಭಾರತವು ಆರ್ಥಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಬೆಳವಣಿಗೆಗೆ ಸುಸ್ಥಿರ ಡೇಟಾ ಕೇಂದ್ರಗಳ ಅಗತ್ಯವಿದ್ದು, ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಬೆಂಗಳೂರಿನ ಹೊಸಕೋಟೆ ಸಮೀಪ 500 ಮೆಗಾವ್ಯಾಟ್ ಸಾಮರ್ಥ್ಯದ ಸುಸ್ಥಿರ ಡೇಟಾ ಕೇಂದ್ರ ಪಾರ್ಕ್ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಮಂಗಳೂರಿನಲ್ಲೂ ಡೇಟಾ ಪಾರ್ಕ್ ಸ್ಥಾಪನೆಗೆ ಭೂಮಿ ಲಭ್ಯವಿದ್ದು, ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಲ್ಲಿ KIADBಗೆ ಸೇರಿದ 350 ಎಕರೆ ಇದೆ. ಮೈಸೂರಿನಲ್ಲಿ ಈ ಉದ್ದೇಶಕ್ಕೆ ಸೂಕ್ತ ಜಾಗ ಗುರುತಿಸಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಪಾರ್ಕ್ಗಳಲ್ಲಿ ಡೇಟಾ ಸೆಂಟರ್ ಸ್ಥಾಪನೆಗೆ ಹೂಡಿಕೆ ಮಾಡಿದರೆ ಅವರಿಗೆ ವಿದ್ಯುತ್ ಮತ್ತು ನೀರು ಒದಗಿಸಲಾಗುವುದು. ಇದಕ್ಕೆ ಪೂರಕವಾದ ಸಿದ್ದತೆ ಮಾಡಿಕೊಳ್ಳಲು 3 ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸದ್ಯದಲ್ಲೇ ಹೂಡಿಕೆದಾರರ ಜೊತೆಗೂ ಸಭೆ ನಡೆಸುವಂತೆ ಸಚಿವರು ಸಲಹೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಜನ ವಿಕಾಸ್ ಮತ್ತು ಉಮೀದ್ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಪ್ರಮುಖ ಯೋಜನೆಗಳ ಅನುಷ್ಠಾನ ಕುರಿತು ನವದೆಹಲಿಯಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸಚಿವಾಲಯದ ಕಾರ್ಯದರ್ಶಿ ಡಾ ಶ್ರೀವತ್ಸ ಕೃಷ್ಣ ಅವರು ಯೋಜನೆಗಳನ್ನು ರಾಜ್ಯದಲ್ಲಿ ತ್ವರಿತವಾಗಿ ಜಾರಿಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಮೂಲಸೌಕರ್ಯ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಸಬಲೀಕರಣಗೊಳಿಸಲು ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಮನ್ವಯದ ಮಹತ್ವವನ್ನು ಅವರು ಒತ್ತಿ ಹೇಳಿದ್ದಾರೆ. ಮುಂದಿನ 6 ತಿಂಗಳ ಕಾಲ ತಿರುಪತಿ ತಿರುಮಲ ಸನ್ನಿಧಾನಕ್ಕೆ ಬಮೂಲ್ನಿಂದ ತಿಂಗಳಿಗೆ 2 ಲಕ್ಷ ಕೆಜಿ ನಂದಿನಿ ತುಪ್ಪ ಸರಬರಾಜು ಮಾಡಲಾಗುತ್ತದೆ ಎಂದು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬಮೂಲ್ ಕಚೇರಿ ಆವರಣದಲ್ಲಿ ತಿರುಪತಿಗೆ ತುಪ್ಪ ಪೂರೈಕೆ ವಾಹನಕ್ಕೆ ಹಸಿರು ನಿಶಾನೆ ತೋರಿಸಿದ ಅವರು, ತಿರುಪತಿಗೆ ನಂದಿನಿ ತುಪ್ಪ ಪೂರೈಕೆಗೆ ಟೆಂಡರ್ ಪಡೆಯಲಾಗಿದೆ. ಇದರ ಮೊತ್ತ 136 ಕೋಟಿ ರೂಪಾಯಿಗಳಾಗಿದ್ದು, ಪ್ರತಿನಿತ್ಯ 12.5 ಟನ್ನಂತೆ ಮುಂದಿನ 6 ತಿಂಗಳು ತುಪ್ಪ ಸರಬರಾಜು ಆಗಲಿದೆ ಎಂದು ಹೇಳಿದ್ದಾರೆ. ಸಾಗಾಣಿಕೆಗೆ ಡಿಜಿಟಲ್ ಲಾಕ್ ತಂತ್ರಜ್ಞಾನ ಬಳಸಿಕೊಳ್ಳಲಾಗಿದೆ. ನಾವು ಕೊಟ್ಟ ಪಾಸ್ವರ್ಡ್ನಲ್ಲಿ ನಮೂದಿಸಿದರೆ ಮಾತ್ರ ತೆರೆಯಬಹುದು. ಗ್ರಾಹಕರಿಗೂ ಸಹ ಇದೇ ರೀತಿ ಗುಣಮಟ್ಟದ ಪದಾರ್ಥ ನೀಡಲಾಗುತ್ತಿದೆ. ನಂದಿನಿ ಹೆಸರನ್ನು ದುರ್ಬಳಕೆ

0: ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಅಕ್ರಮ ಎಸಗುತ್ತಿರುವವರ ವಿರುದ್ಧ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಇದೇ ವೇಳೆ ಅವರು ತಿಳಿಸಿದ್ದಾರೆ. ಧಾರವಾಡದ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗಿರುವ ಜಿಲ್ಲಾ ಲಸಿಕಾ ಉಗ್ರಾಣ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು. ಈ ವೇಳೆ ಅವರು ಕೇಂದ್ರದಲ್ಲಿರುವ ವಿವಿಧ ಸೌಕರ್ಯಗಳನ್ನು ಪರಿಶೀಲಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಮಾತನಾಡಿ, ಧಾರವಾಡ ಜಿಲ್ಲೆಗೆ ಬರುವ ಲಸಿಕೆ ಹಾಗೂ ವಿವಿಧ ಔಷಧಿಗಳನ್ನು ಶೇಖರಿಸಿಡಲು ಈ ಉಗ್ರಾಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದೊಂದಿಗೆ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಲಸಿಕಾ ಕಾರ್ಯಕ್ರಮಗಳಿಗೆ ಈ ಕೇಂದ್ರ ಉಪಯೋಗವಾಗಲಿದೆ ಎಂದು ಹೇಳಿದ್ದಾರೆ.
1: ವ್ಯಾಕ್ಸಿನ್ ಸ್ಟೋರೇಜ್ ಸಂಬಂಧಿಸಿದಂತೆ ಇಡೀ ದೇಶದ ಎಲ್ಲಾ ಕಡೆನೂ ಆಯಾ ಜಿಲ್ಲೆಗಳಲ್ಲಿ ಆದಷ್ಟು ಸಮೀಪದಲ್ಲಿ ಒಂದು ಸ್ಟೋರೇಜ್ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ಕಟ್ಟಡಗಳ ನಿರ್ಮಾಣ ಆಗ್ತದೆ. ಇಕ್ವಿಪ್ಮೆಂಟ್ ಎಲ್ಲ ಸೇರಿ ವ್ಯಾಕ್ಸಿನ್ಗಳೇನು ಏರ್ ಟೆಂಪರೇಚರ್ ದಲ್ಲಿ ಇರೋದ್ರಿಂದ ಟೆಂಪರೇಚರ್ ಮೇಂಟೈನ್ ಆಗದೆ ಇರೋದ್ರಿಂದ ಟ್ರಾನ್ಸ್ಶಿಪ್ಮೆಂಟ್ ನಲ್ಲಿಯೂ ಬಹಳಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಅದನ್ನ ಇಲ್ಲಿ ಆವರಣದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಇದರಿಂದ ಇಲ್ಲೇನು ವಿಶೇಷವಾಗಿ ವ್ಯಾಕ್ಸಿನೇಷನ್ ಮಾಡ್ತೀವಿ, ಅವು ಎಲ್ಲದಕ್ಕೂ ಬಹಳ ಅನುಕೂಲ ಆಗ್ತದೆ.
0: ಬೆಳಗಾವಿಯ ಕೃಷಿ ಇಲಾಖೆ ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯ ಅತ್ಯುತ್ತಮ ಅನುಷ್ಠಾನ ಸೇರಿದಂತೆ ಜಲಾನಯನದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಜನರ ಮತ್ತು ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿ ಜಲಾನಯನ ಇಲಾಖೆಯಿಂದ 2025-26 ಸಾಲಿನ 5 ಪ್ರಶಸ್ತಿಗಳನ್ನು ಪಡೆದುಕೊಂಡು ವಿಶೇಷ ಗಮನ ಸೆಳೆದಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಡಿ ಅರಣ್ಯ ಘಟಕ ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಥಮ ಸ್ಥಾನ ಲಭಿಸಿದೆ. ಬೆಳಗಾವಿ ಕಂದಾಯ ವಿಭಾಗದಲ್ಲಿ ಸಮಗ್ರ ಅನುಷ್ಠಾನಕ್ಕೆ ಪ್ರಥಮ ಸ್ಥಾನ, ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದಲ್ಲಿ ದ್ವಿತೀಯ ಸ್ಥಾನ ಲಭಿಸಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಸಮಾರಂಭದಲ್ಲಿ ಬೆಳಗಾವಿ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಸ್ವೀಕರಿಸಿದರು. ಪ್ರಶಸ್ತಿ ಸ್ವೀಕರಿಸಿರುವ ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಹೆಚ್ಡಿ ಕೋಳೇಕರ ಸಂತಸ ವ್ಯಕ್ತಪಡಿಸಿ ಆಕಾಶವಾಣಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ.
2: ಬೆಳಗಾವಿ ಜಿಲ್ಲೆಯೊಳಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ವಾಟರ್ ಸೆಟ್ ಡೆವಲಪ್ಮೆಂಟ್ ಕಾಂಪೋನೆಂಟ್ 2.0 ಅಂತ ಹೇಳಿ ಈ ಒಂದು ಯೋಜನೆಯನ್ನ ನಮ್ಮ ಜಿಲ್ಲೆಗೆ ಮಂಜೂರಾಗಿದೆ. ಅದರಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದೊಳಗೆ ಉಪ ಜಲಾನಯನಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಸಮಗ್ರ ಅಭಿವೃದ್ಧಿ ಮಾಡತಕ್ಕಂತ ಪ್ರಯತ್ನವನ್ನು ಮಾಡಿದ್ದೇವೆ. ಹೆಚ್ಚುವರಿ ಅನುದಾನ ಕೂಡ ನಮಗೆ ಕೊಟ್ಟು ಈ ವರ್ಷ ಸುಮಾರು 25-26 ಸಾಲಿನಾಗ ಸ್ಯಾಚುರೇಷನ್ ಮೋಡ್ ನಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಇದಕ್ಕೆ ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನ ಲಭಿಸಿದೆ.
0: ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಡಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗ, ಬೈಲಹೊಂಗಲ, ಚಿಕ್ಕೋಡಿ ಮತ್ತು ನಿಪ್ಪಾಣಿಯಲ್ಲಿ ಯೋಜನೆಗಳ ಮಂಜೂರಾತಿ ದೊರೆತಿದೆ. ರಿವಾರ್ಡ್ ಎಂಬ ವಿನೂತನ ಯೋಜನೆಯನ್ನು ಅಥಣಿ ತಾಲೂಕಿನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೇಸಿಗೆಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಲವು ಸುಧಾರಣೆಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರು ಆರೋಗ್ಯ ಕಾಪಾಡಿಕೊಳ್ಳಲು ವೈಯಕ್ತಿಕವಾಗಿ ಹಲವು ಸುರಕ್ಷತೆಗಳನ್ನು ಪಾಲಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮನವಿ ಮಾಡಿದ್ದಾರೆ. ದಿನನಿತ್ಯ ಹೆಚ್ಚು ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಅನವಶ್ಯಕವಾಗಿ ತಿರುಗಾಡಬಾರದು. ವಯೋವೃದ್ಧರು, ಅನಾರೋಗ್ಯ ಪೀಡಿತರು ಬಿಸಿಲಿನ ತಾಪದಿಂದ ನರಳದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. ಸಾರ್ವಜನಿಕರು ಮನೆಗಳ ಹೊರಗಡೆ ಮತ್ತು ಮನೆಗಳ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯತೆ ಮೆರೆಯುವಂತೆ ಅವರು ಮನವಿ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ತೀವ್ರವಾಗಿ ಹೆಚ್ಚಾಗುತ್ತಿದ್ದು ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ 14 ಹಾಸಿಗೆಗಳ ಸುಸಜ್ಜಿತ ವಾರ್ಡ್ ತೆರೆದಿದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯಲಾಗಿದ್ದು ಇದರಲ್ಲಿ ವೆಂಟಿಲೇಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಈವರೆಗೂ ಯಾವುದೇ ಗಂಭೀರ ಪ್ರಕರಣಗಳು ದಾಖಲಾಗಿಲ್ಲ. ಆದರೂ ಮಕ್ಕಳು, ವೃದ್ಧರು ಹಾಗೂ ಗರ್ಭಿಣಿಯರು ವಿಶೇಷ ಕಾಳಜಿ ವಹಿಸಬೇಕು ಎಂದು ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಅಧೀಕ್ಷಕರಾದಂತಹ ಡಾಕ್ಟರ್ ಈಶ್ವರ ಹಸಬಿ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ವಾರ್ಡ್ ಅನ್ನ ಹೀಟ್ ವೇವ್ ಸಲುವಾಗಿ ಪ್ರಿಸರ್ವ್ ಮಾಡಿಟ್ಟಿವಿ. ಅದರಲ್ಲಿ ವೆಂಟಿಲೇಟರ್ ಮಾನಿಟರ್ಸ್ ಮತ್ತೆ ಉಳಿದ ಎಲ್ಲಾ ಐಸಿಯು ಪರಿಕರಗಳನ್ನ ಹಾಕಬಹುದ್ರಿ. ಐಸಿಯು ತರನ ಹಾಕತಿ. ಈ ಎಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ಬರ್ಲಿಕ್ಕೂ ಇಲ್ಲ. 10-4 ಗಂಟೆವರೆಗೂ ಬಿಸಿಲಲ್ಲಿ ಅಡ್ಡಾಡೋದು ನಿಲ್ಸಿದ್ರೆ, ನೆರಳಲ್ಲೇ ಇದ್ರೆ ಹೀಟ್ ವೇವ್ ಬರೋ ಸಂಭವ ಕಡಿಮೆ ಇರುತ್ತೆ.
0: ಸರ್ಕಾರಿ ಸ್ವಾಮ್ಯದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ನಿಯಮಿತ ಕೆಎಸ್ಡಿಎಲ್ 2025-26 ಹಣಕಾಸು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ 2016 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 507 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಇದು ಸಂಸ್ಥೆಯ ಪಾಲಿಕೆ ಚಾರಿತ್ರಿಕ ಮೈಲಿಗಲ್ಲಾಗಿದ್ದು ಸಾರ್ವಜನಿಕ ಉದ್ದಿಮೆಗಳ ಸಾಧನೆಯಲ್ಲಿ ಕಿರೀಟಪ್ರಾಯವಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಅಲ್ಪಾವಧಿ

ಹೆಲಿ ಕೆಎಸ್ಡಿಎಲ್ ವಹಿವಾಟು 641 ಕೋಟಿ ರೂಪಾಯಿ ಹೆಚ್ಚಳ ಕಂಡಿದೆ ಎಂದು ಅವರು ತಿಳಿಸಿದ್ದಾರೆ. 57 ನೂತನ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದ್ದು ಪ್ರಸಕ್ತ 94 ಉತ್ಪನ್ನಗಳು ವಹಿವಾಟು ನಡೆಸುತ್ತಿವೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಗಂಧದ ಮರ ಬೆಳೆಯಲು ರೈತರಿಗೆ ಉತ್ತೇಜನ ನೀಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣವಾಗಿರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆ ಎರಡನ್ನು ತೆಗೆದುಕೊಳ್ಳಬೇಕು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಪರೀಕ್ಷೆ ಎರಡನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ಶುಲ್ಕ ಭರಿಸಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ವೈಶ್ಯವಾರು ವಿದ್ಯಾರ್ಥಿಗಳು ಅನುತ್ತೀರ್ಣವಾಗಿರುವ ಅಂಕಿಅಂಶಗಳನ್ನು ಸಚಿವರು ಪ್ರಕಟಿಸಿದ್ದಾರೆ. ಪರೀಕ್ಷೆಯ ಫಲಿತಾಂಶದಿಂದಾಗಿ ಯಾವುದೇ ವಿದ್ಯಾರ್ಥಿಯು ನಿರಾಸೆಗೊಂಡು ತನ್ನ ಶಿಕ್ಷಣವನ್ನು ಮೊಟಕುಗೊಳಿಸಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಈ ಹಿನ್ನೆಲೆಯಲ್ಲಿ ಅನುತ್ತೀರ್ಣರಾಗಿರುವ ಎಲ್ಲ ವಿದ್ಯಾರ್ಥಿಗಳನ್ನು ಮುಂಬರುವ ಪರೀಕ್ಷೆ ಎರಡಕ್ಕೆ ಕಡ್ಡಾಯವಾಗಿ ನೋಂದಾಯಿಸಿ ಅವರನ್ನು ಶೈಕ್ಷಣಿಕವಾಗಿ ಸಜ್ಜುಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಇಲಾಖೆಯ ಉಪನಿರ್ದೇಶಕರುಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಬೋಸರಾಜು ಮತ್ತು ಇಸ್ರೋದ ಮಾಜಿ ಅಧ್ಯಕ್ಷರಾದಂತಹ ಎಎಸ್ ಕಿರಣ್ ಕುಮಾರ್ ನೂತನ ಸ್ಕೈ ಥಿಯೇಟರ್ ಶೋಗೆ ಚಾಲನೆಯನ್ನು ನೀಡಿದರು. ವಾಯೇಜರ್ ಅಂತ್ಯವಿಲ್ಲದ ಪಯಣ ಎಂಬ 32 ನಿಮಿಷಗಳ ಈ ಚಿತ್ರ ವಾಯೇಜರ್ ಜ್ಞಾನದ ಅದ್ಭುತ ಮತ್ತು ರೋಚಕ ಪಯಣದ ಕಥೆಯನ್ನು ತಿಳಿಸಲಿದೆ. ಗುರು, ಶನಿ, ನೆಫ್ಚೂನ್, ಯುರೇನಸ್ ಗ್ರಹಗಳ ನೈಜ ಚಿತ್ರಗಳನ್ನು ಬಿತ್ತರಿಸಿರುವ ಈ ಚಿತ್ರ ಅಲ್ಲಿನ ವಾತಾವರಣ ಮತ್ತು ರಾಸಾಯನಿಕ ಅಂಶಗಳ ಮಾಹಿತಿಯನ್ನು ವಿಶಾಲ ಗುಮ್ಮಟಾಕಾರದ ಪರದೆಯ ಮೇಲೆ ಪ್ರದರ್ಶಿಸಲಿದೆ. ಸಾರ್ವಜನಿಕರು ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ತಿಳಿಸಿದ್ದಾರೆ. ಬೆಳಿಗ್ಗೆ 10:30, ಸಂಜೆ 4:30 ಹಾಗೂ 5:30 ಇಂಗ್ಲಿಷ್ನಲ್ಲಿ, ಬೆಳಿಗ್ಗೆ 11:30 ಹಾಗೂ ಸಂಜೆ 3:30 ಕನ್ನಡದಲ್ಲಿ ಈ ಕಿರುಚಿತ್ರ ಪ್ರಸಾರವಾಗಲಿದೆ. ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ಜುಲೈ 31ರವರೆಗೆ 5-18 ವರ್ಷ ವಯಸ್ಸಿನ ಮಕ್ಕಳು ನಾಮನಿರ್ದೇಶನಗಳನ್ನು ಸಲ್ಲಿಸಬಹುದಾಗಿದೆ. ಯಾವುದೇ ನಾಗರಿಕರಿಂದ ನಾಮನಿರ್ದೇಶನಗಳನ್ನು https://awards.gov.in/ನಲ್ಲಿರುವ ರಾಷ್ಟೀಯ ಪ್ರಶಸ್ತಿ ಪೋರ್ಟಲ್ ಮೂಲಕ ಮಾತ್ರ ಸ್ವೀಕರಿಸಲಾಗುತ್ತದೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರವು ದೇಶಾದ್ಯಂತ ಮಕ್ಕಳ ಅಸಾಧಾರಣ ಸಾಧನೆಗಳನ್ನು ಗುರುತಿಸಲು ರಾಷ್ಟಪತಿ ವಾರ್ಷಿಕವಾಗಿ ನೀಡುವ ಪ್ರತಿಷ್ಠಿತ ರಾಷ್ಟೀಯ ಮಟ್ಟದ ಪ್ರಶಸ್ತಿಯಾಗಿದೆ. ಶೌರ್ಯ, ಸಾಮಾಜಿಕ ಸೇವೆ, ಪರಿಸರ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ವಿಭಾಗಗಳಲ್ಲಿ ಶ್ರೇಷ್ಠತೆಯನ್ನು ಪ್ರದರ್ಶಿಸಿದ ಮಕ್ಕಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರ ಸರ್ಕಾರದ ನೀತಿ ರೂಪಣೆಯ ಪ್ರಮುಖ ಸಂಸ್ಥೆಯಾದ ನೀತಿ ಆಯೋಗದಲ್ಲಿ ಇಬ್ಬರು ಕನ್ನಡಿಗರಿಗೆ ಅವಕಾಶ ದೊರೆತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ನೀತಿ ಆಯೋಗದ ಸದಸ್ಯರಾಗಿ ಯಾದಗಿರಿ ಜಿಲ್ಲೆಯ ತಜ್ಞ ವೈದ್ಯರಾದಂತಹ ಡಾ ಶ್ರೀನಿವಾಸ್ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯ ಆರ್ಥಿಕ ಸಲಹೆಗಾರರಾಗಿ ಕೆವಿ ರಾಜು ಅವರನ್ನು ನೇಮಕ ಮಾಡಲಾಗಿದೆ. ಜಿಲ್ಲೆಯ ಇಬ್ಬರು ನೇಮಕಗೊಂಡಿರುವುದಕ್ಕೆ ಯಾದಗಿರಿ ಜನತೆ ಸಂತಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ 4ರಂದು ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ನಡೆಯಲಿದ್ದು ಜಿಲ್ಲಾಡಳಿತವು ಅಗತ್ಯ ಸಿದ್ದತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ. ಬೆಳಗ್ಗೆ 8:00 ಅಂಚೆ ಮತಗಳು ಹಾಗೂ 8:30 ಇವಿಎಂ ಮತಗಳ ಎಣಿಕೆ ಆರಂಭವಾಗಲಿದೆ. ಒಟ್ಟು 14 ಟೇಬಲ್ಗಳಲ್ಲಿ ಎಣಿಕೆ ಕಾರ್ಯ ನಡೆಯಲಿದೆ. ಎಣಿಕೆ ಕೇಂದ್ರದ ಸುತ್ತ ಕೇಂದ್ರ ಸಶಸ್ತ ಪೊಲೀಸ್ ಪಡೆ, ಡಿಎಆರ್ ಹಾಗೂ ಸ್ಥಳೀಯ ಪೊಲೀಸರಿಂದ 3 ಹಂತದ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದ ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ 9 ಏಪ್ರಿಲ್ ಮತದಾನ ನಡೆದಿತ್ತು. ನೀಟ್ ಪರೀಕ್ಷೆಯು ನಾಳೆ ಕಾರವಾರದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಪದವಿ ಕಾಲೇಜಿನಲ್ಲಿ ನಡೆಯಲಿದ್ದು, ಈ ಪರೀಕ್ಷೆಯು ಅತ್ಯಂತ ಪಾರದರ್ಶಕ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಹಾಗೂ ಪರೀಕ್ಷಾ ಮಾರ್ಗಸೂಚಿಗಳ ಉಲ್ಲಂಘನೆಯಾಗದಂತೆ ಕರ್ತವ್ಯ ನಿರ್ವಹಿಸುವಂತೆ ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಿರುವಂತಹ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚನೆ ನೀಡಿದ್ದಾರೆ. ದಾವಣಗೆರೆಯ 14 ಕೇಂದ್ರಗಳಲ್ಲಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನಾಳೆ ನಡೆಯಲಿದ್ದು, ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಲು ಎಲ್ಲಾ ಕೇಂದ್ರಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ.

0: ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಬೆಂಗಳೂರು, ಸಮಯ 8:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೆ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾತು ಮಾಹಿತಿಯೊಂದಿಗೆ ಸಾಗುವ ಕಾರ್ಯಕ್ರಮ ಸಿರಿಗಂಧ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಕುರಿತು ಮಾತನಾಡ್ತೀವಿ ಅಂತ ತಿಳಿಯೋದಕ್ಕೂ ಮೊದಲು ಮಲೆಯ ಮಾರುತ ಚಿತ್ರದ ಗೀತೆ ನಿಮಗಾಗಿ. ಈ ಗೀತೆಯನ್ನ ಹಾಡಿದ್ದಾರೆ ಕೆಜೆ ಯೇಸುದಾಸ್, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್.

ಹೌದು, ಇಂದು ನಾವು ಸಿರಿಗಂಧ ಕಾರ್ಯಕ್ರಮದಲ್ಲಿ ಸಂಗೀತದ ಬಗ್ಗೆ ಮಾತಾಡ್ತಿದ್ದೀವಿ. ಸಂಗೀತವು ಸ್ವರ, ಲಯ, ತಾಳ ಮತ್ತು ಶಬ್ದಗಳ ಸುಂದರ ಸಂಯೋಜನೆ. ಸಂಗೀತ ಮನಸ್ಸಿಗೆ ಮುದ ನೀಡೋ ಕಲೆ. ಮನುಷ್ಯರು ತಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಸಂಗೀತ ತುಂಬಾ ಪ್ರಮುಖವಾದ ಸಾಧನವಾಗಿದೆ. ಸಂಗೀತದ ಮೂಲಕ ಸಂತೋಷ, ದುಃಖ, ಭಕ್ತಿ, ಪ್ರೀತಿ ಮುಂತಾದ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸಬಹುದು. ಈಗ ಕೇಳಿ ಒಲವು ಗೆಲುವು ಚಿತ್ರದ ಗೀತೆ.

0: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರ ಸಂಗೀತವಿತ್ತು.
1: ಆತ್ಮೀಯ ರೈತ ಬಾಂಧವರೇ, ಇದೇ ತಿಂಗಳ 22ರಂದು ಗುರುವಾರ ಸಂಜೆ 5:30 to 6:00 ಪ್ರಸಾರವಾಗಲಿರುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಯಾಂತ್ರೀಕರಣ ಹಾಗೂ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು. ಈ ವಿಷಯವಾಗಿ ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2237-04-77, 2237-04-88, 2237-04-99, STD ಕೋಡ್ ಸಂಖ್ಯೆ 080. ತಪ್ಪದೆ ಕೇಳಿ. ಕಾರ್ಯಕ್ರಮ ರೈತ ಮಿತ್ರ ಇದೇ ಗುರುವಾರ ಸಂಜೆ 5:30. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ಕಿಳುಗುರೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಇಂದು ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ವಿ. ಸಂಗೀತದಲ್ಲಿ ಶಾಸ್ತ್ರೀಯ ಸಂಗೀತ, ಜನಪದ ಸಂಗೀತ, ಭಕ್ತಿ ಸಂಗೀತ, ಚಲನಚಿತ್ರ ಸಂಗೀತ, ಪಾಶ್ಚಾತ್ಯ ಸಂಗೀತ ಎಂಬ ಬೇರೆ ಬೇರೆ ವಿಧಗಳಿವೆ. ಭಾರತದಲ್ಲಿ ಮುಖ್ಯವಾಗಿ ಎರಡು ರೀತಿ ಶಾಸ್ತ್ರೀಯ ಸಂಗೀತ ಪದ್ಧತಿಗಳಿವೆ. ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಮತ್ತೊಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಧತಿಗಳು. ಈಗ ಕೇಳಿ ಪರ್ವಾ ಚಿತ್ರದ ಗೀತೆ ವೃಂದಗಾನದಲ್ಲಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಸಂಗೀತದ ಬಗ್ಗೆ ಮಾತಾಡ್ತಿದ್ವಿ. ಇತ್ತೀಚಿನ ಕಾಲದಲ್ಲಿ ಮ್ಯೂಸಿಕ್ ಥೆರಪಿ ಬಹಳ ಜನಪ್ರಿಯವಾಗಿದೆ. ಸಂಗೀತ ಒತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ, ನಮ್ಮ ಸಂಸ್ಕೃತಿಯನ್ನು ಉಳಿಸಲು ಸಹಾಯ ಮಾಡುತ್ತೆ, ಜೊತೆಗೆ ಮನರಂಜನೆಯನ್ನು ಸಹ ನೀಡುತ್ತೆ. ಈಗ ಕೇಳಿ ಯುಗ ಪುರುಷ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಸಂಗೀತ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವೇ ಆಗಿದೆ. ಹಿಂದಿನ ಕಾಲದಿಂದಲೂ ಜನರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೆ ಸಂಗೀತನ ಬಳಸ್ತಾ ಇದ್ರು. ಉದಾಹರಣೆಗೆ, ಮಗುವನ್ನ ಸಂತೈಸಬೇಕಾದ್ರೆ ಜೋಗುಳ ಹಾಡೋದು, ಹಬ್ಬಗಳಲ್ಲಿ ದೇವರ ನಾಮಗಳನ್ನು ಹಾಡೋದು, ಶುಭ ಸಮಾರಂಭಗಳಲ್ಲಿ ಆರತಿ ಹಾಡುಗಳು, ದೇವಾಲಯಗಳಲ್ಲಿ ಭಜನೆಗಳು, ಇವೆಲ್ಲವೂ ಸಂಗೀತದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತವೆ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಜೀವನ ಚೈತ್ರ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯ ಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

ಭಾರತೀಯ ಸಂಗೀತದ ಮೂಲವನ್ನು ನಾವು ಸಾಮವೇದದಲ್ಲಿ ಕಾಣಬಹುದು. ವೇದಗಳ ಕಾಲದಲ್ಲಿ ಮಂತ್ರಗಳನ್ನು ಸ್ವರಬದ್ಧವಾಗಿ ಹಾಡಲಾಗ್ತಿತ್ತು. ಭಾರತೀಯ ಸಂಗೀತದಲ್ಲಿ ಸ ರಿ ಗ ಮ ಪ ದ ನಿ ಎಂಬ 7 ಮುಖ್ಯ ಸ್ವರಗಳಿದ್ದು, ಈ ಸ್ವರಗಳ ಸಂಯೋಜನೆಯಿಂದ ಅನೇಕ ರಾಗಗಳು ಹುಟ್ಟುತ್ತವೆ. ಈಗ ಕೇಳಿ, ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಶ್ರುತಿ ಚಿತ್ರದ ಗೀತೆ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಎಸ್ ಎ ರಾಜ್ಕುಮಾರ್.

ಸಂಗೀತ ಜೀವನವನ್ನ ಸುಂದರಗೊಳಿಸುವ ಶಕ್ತಿಯೂ ಆಗಿದೆ ಅಂತ ಹೇಳ್ಬೋದು. ಸಂಗೀತವು ವಿಶ್ವದ ಸಾಮಾನ್ಯ ಭಾಷೆ ಎಂದು ಸಹ ಹೇಳಲಾಗುತ್ತೆ. ಸಂಗೀತವು ಕಲೆಗಳಲ್ಲಿಯೇ ಅತ್ಯಂತ ಪ್ರಭಾವಶಾಲಿ ಕಲೆಯಾಗಿದ್ದು, ಇದು ಕೇವಲ ಮನರಂಜನೆಗೆ ಮಾತ್ರವಲ್ಲದೆ ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ ಮತ್ತು ಸಾಮಾಜಿಕ ಜೀವನದಲ್ಲಿಯೂ ಮಹತ್ವದ ಪಾತ್ರವನ್ನು ವಹಿಸುವ ಮೂಲಕ ಜೀವನವನ್ನು ಸುಂದರಗೊಳಿಸುವ ಶಕ್ತಿಯೂ ಆಗಿದೆ. ಈಗ ಕೇಳಿ ಆನಂದ್ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಇದುವರೆಗೂ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸಂಗೀತದ ಬಗ್ಗೆ ಮಾತು ಕತೆಯನ್ನು ನಡೆಸ್ತಾ ಇದ್ವಿ. ಹಾಡುಗಳನ್ನು, ಸಂಗೀತಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನು ಕೇಳ್ತಾ ಇದ್ವಿ. ಸಮಯ ಇನ್ನೇನು 8:45 8:45 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಮೂಡಿಬರಲಿದೆ.

ಏಳು ಹದಿನೈದಕ್ಕೆ ಡಾಕ್ಟರ್ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು, ಏಳು ನಲವತ್ತೈದಕ್ಕೆ ಚಿತ್ರಗೀತೆಗಳು, ಎಂಟು ಮೂವತ್ತಕ್ಕೆ ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಎಂಟು ಮೂವತ್ತೈದಕ್ಕೆ ಆಕಾಶ ಬುಟ್ಟಿ ಭಾಗವಹಿಸುತ್ತಾರೆ.

0: ತಾರೆ ಚಿತ್ರ ನಿರ್ದೇಶಕರು ಹಾಗೂ ಗೀತ ರಚನೆಕಾರ ಆರ್ ಎನ್ ಜಯಗೋಪಾಲ್. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಪತ್ರಿಕಾ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಮತ್ತು ಉದ್ದೇಶಗಳ ಕುರಿತಾಗಿ ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಮತ್ತು ವೇಣು ವಿನೋದ್ ಕೆಎಸ್. ನಡೆಸಿಕೊಡುತ್ತಾರೆ ಕೃಷ್ಣಮೋಹನ್ ತಲೆಂಗಳ. ಮಂಗಳೂರು ಕೇಂದ್ರದ ಕೊಡುಗೆ 9:30ಕ್ಕೆ ಗಾನಗಂಗೆ, 10:30ಕ್ಕೆ ಸುನ್ಹೇರೆಪ್ಪಲ್, 11:00ಗೆ ಪೋಸ್ಟ್ ಬಾಕ್ಸ್ ನಂಬರ್ 111. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05ಕ್ಕೆ ವನಿತಾ ವಿಹಾರ, ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೆ ರಾವ್ ಅವರೊಡನೆ ಸಂದರ್ಶನ. ಇವರೊಂದಿಗೆ ಆಶಾ ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ಡಾಕ್ಟರ್ ಕೀರ್ತಿರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಮಂಗಳೂರು ಕೇಂದ್ರದ ಕೊಡುಗೆ 1:00ಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ನೀಲಿ ಕ್ರಾಂತಿ ಕುರಿತು ಕಾರ್ಯಕ್ರಮ. ಒಂದು:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್.ಆರ್. ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ರಸಮಂಜರಿ, ಶ್ರೀ ಸುರಭಾರತಿ ಸಂಸ್ಕೃತ ಮತ್ತು ಸಾಂಸ್ಕೃತಿಕ ಸಂಘದ ಸದಸ್ಯರಿಂದ ಸಂಸ್ಕೃತ ನಾಟಕ ಯಶೋ ರಹಸ್ಯಂ. ಮೂರು:00ಗೆ ಗುಲ್ಮೊಹರ್, 5:30ಕ್ಕೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15ಕ್ಕೆ ಕನ್ನಡ ರತ್ನ ಭಂಡಾರ, 6:30ಕ್ಕೆ ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. 6:51ಕ್ಕೆ ಕೃಷಿ ರಂಗ, ಸಮಗ್ರ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ರಾಜಗೋಪಾಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಹೆಸರಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. 7:45ಕ್ಕೆ ಕೊಂಡಗುಳಿ ಕೆಶಿರಾಜ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣ ಸಿದ್ದಪ್ಪ ದುಕಾನ್. 8:00ಗೆ ಸಿರಿಗಂಧ. 9:15ಕ್ಕೆ ಅಭಿಜಿತ್ ಶಾಸ್ತ್ರಿ ಹಾಡಿರುವ ಭಾವಗೀತೆಗಳು. 9:30ಕ್ಕೆ ಯುವವಾಣಿ. 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಸರಿಯಾಗಿ 11:05ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: This is Akashwani, the news read by Navanita Adhikari. In West Bengal, nearly 90% voter turnout was recorded in the re-polling held today across 15 booths in South 24 Parganas district. These include 11 booths in Magrahat Paschim constituency and 4 in Diamond Harbour seat. Re-polling remained largely peaceful across the two assembly segments. The repolling was ordered by the Election Commission on the basis of reports received from the concerned returning officers and the observers. Voting on these polling stations was held on the 29th of last month in the second phase of assembly elections. Counting of votes for the assembly elections held in West Bengal, Kerala, Tamil Nadu, Assam and the Union Territory of Puducherry will be held on Monday. Voting for all 126 seats in Assam, 140 in Kerala and 30 seats in Puducherry was held on the 9th of April. Polling for all 234 assembly constituencies in Tamil Nadu and for the first phase in West Bengal covering 152 seats was held on the 23rd of April. Voting for the second phase in West Bengal took place on the 29th of last month for 142 constituencies. The Election Commission has ordered re-polling in all 285 polling stations, including auxiliary polling stations in Falta Assembly Constituency of West Bengal. The Commission mentioned that there has been severe electoral offences and subversion of democratic process during the polling in a large number of polling stations.